ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಕಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ. ಕೇಳುಗರೆ, ಇಂದು 2026 ಇಸ್ವಿಯ ಜೂನ್ ತಿಂಗಳ 20 ತಾರೀಕಿನ ಸೋಮವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಪ್ರಿಯ ಶ್ರೋತೃಗಳೇ, ಬನ್ನಿ, ಇದರ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಲೋಪ, ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಮನೋಚಿಂತನ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತ ಸುನಾದ, 8:45 ರೈತ ಧ್ವನಿ ಕಾರ್ಯಕ್ರಮ, 9:20 ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ, 10:20 ಗಾನಗಂಧರ್ವ, 11:00 ಭಾವಸಂಚನ ಕಾರ್ಯಕ್ರಮ, 11:30 ಹಾಡು ಹಸ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಿಕೇರವರು ಪ್ರಸ್ತುತಪಡಿಸುವ ಕರುಣಾಳು ಬಾವಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಪುಟ್ಟ ಹುಡುಗ ಹಸುಗಳನ್ನು ಸೇರಿಸಿಕೊಂಡು ನದಿ ತೀರಕ್ಕೆ ಮೇಯಿಸ್ಲಿಕ್ಕೆ ಹೋದ. ಅಲ್ಲಿ ಅಲ್ಲಿ ಮೇಯೋದಕ್ಕೆ ಬಿಟ್ಟು ಮರದ ಕೆಳಗೆ ಕೂತ್ಕೊಂಡು ತನ್ನ ಇಷ್ಟವಾದ ಕೊಳಲನ್ನು ತೆಗೆದು ಊತ್ತಾ ಕೂತ್ಕೊಂಡ. ಅವನು ನೋಡ್ತಿರುವಾಗ ಅಲ್ಲಿ ನೋಡಿದ, ನದಿಯಲ್ಲಿ ಒಬ್ಬ ಬ್ರಾಹ್ಮಣ ಸ್ನಾನ ಮಾಡ್ತಾ ಇದ್ದ. ಅವನ್ನೇ ನೋಡ್ತಾ ಇದ್ದ. ಆ ಮನುಷ್ಯ ಬ್ರಾಹ್ಮಣ ಸ್ನಾನ ಮಾಡಿ ಒಂದು ಸಂಧ್ಯಾ ವಂದನೆ ಮಾಡ್ತಾ ದಂಡೆ ಮೇಲೆ ಕೂತ್ಕೊಂಡ. ಹುಡುಗ ಹತ್ರ ಹೋದ, ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ. ಆಗ ಬ್ರಾಹ್ಮಣ ಹೇಳ್ದ, ನೋಡಪ್ಪ ಗಾಯತ್ರಿ ಮಂತ್ರ ಹೇಳ್ತಾ ಇದ್ದೀನಿ ಅಂದ. ಏನ್ ಹಂಗಂದ್ರೆ? ಹುಡುಗ ಕೇಳ್ದ. ನಿನಗೇನ್ ತಿಳಿತದೋ, ಅಶಿಕ್ಷಿತ ಹುಡುಗ ನೀನು, ನಡಿ ಆಚೆ ಅಂದ್ರು. ಸರಿ ಹೋಗ್ತೇನೆ, ಅದ್ರ ಒಂದು ಪ್ರಶ್ನೆ, ನೀ ಮಂತ್ರ ಹೇಳೋ ಮೂಗ್ ಯಾಕೆ ಹಿಡ್ಕೊಂಡಿದ್ರಿ, ಮೂಗ್ ಮುಚ್ಕೊಂಡಿದ್ರಲ್ಲ ಯಾಕೆ ಅಂತ. ಅದು ಮೂಗು ಮುಚ್ಚಿಕೊಳ್ಳೋದಲ್ಲ, ಅದು ಪ್ರಾಣಾಯಾಮ ಮಾಡಬೇಕು. ಹಾಗೆ ಶ್ವಾಸ ಸರಿಯಾಗಿ ಗಟ್ಟಿ ಹಿಡ್ಕೊಂಡಾಗ ಮನಸ್ಸು ಏಕಾಗ್ರ ಆಗಿ ಭಗವಂತನ ದರ್ಶನ ಆಗ್ತದೆ ಅಂತ ಬ್ರಾಹ್ಮಣ ಹೇಳ್ದ. ಹುಡುಗ, ಹೌದಾ, ಮೂಗ್ ಹಿಡ್ಕೊಂಡ್ರೆ ದೇವರ ದರ್ಶನ ಆಗ್ತದ ಅಂದ. ಸ್ವಲ್ಪ ಹೊತ್ತು ಏನು ಮಾಡಿದೆ ಗೊತ್ತಾ ಹುಡುಗ, ಬ್ರಾಹ್ಮಣ ಹೋದ ಸಂಧ್ಯಾವಂದನ ಮುಗಿಸ್ಕೊಂಡು, ಇವನು ಗಟ್ಟಿಯಾಗಿ ಮೂಗ್ ಹಿಡ್ಕೊಂಬಿಟ್ಟ. ಉಸಿರಾಡಿಸ್ಬೇಕು ಅಂತ ಗೊತ್ತಿಲ್ಲ, ಮೂಗ್ ಮುಚ್ಕೊಂಬಿಟ್ಟ ನಾನು ಬಗೆಯಾಗಿ. ಭಗವಂತ ನೀನು ಕಾಣೋ ತನಕ ನಾನು ಮೂಗ್ ಬಿಚ್ಚಲ್ಲ ನಾನು ಅಂದ. 10 ಸೆಕೆಂಡ್ ಆಯಿತು, 20 ಸೆಕೆಂಡ್ ಆಯಿತು, ಬಿಡೋದಿಲ್ಲ ಕೈ ಹುಡುಗವ, ಉಸಿರೇ ನಿಂತಂತಾಯ್ತು. ಬಿಡು, ಮೂಗ್ ಹಿಡ್ಕೊಂಬಿಟ್ಟೆ ನಾನು ಗಟ್ಟಿ, ಆ ಮುಗ್ಧತೆ ಒಂದು ಸತ್ಯ ಹೋಗ್ತೀನಿ ನಾನು, ಭಗವಂತ ಬರದೇ ಹೋದ್ರೆ ಅಂತ. ಅವನ ನಂಬಿಕೆಗೆ ಮನಸ್ಸು ಹೋತ ದೇವರು ಬಂದ್ಬಿಟ್ಟಂತೆ ಮುಂದೆ ಪ್ರತ್ಯಕ್ಷ ಆಗಿ. ಮಗು ಮೂಗ್ ಬಿಡಪ್ಪ, ನಾ ಬಂದಿದ್ದೀನಿ ನೋಡೋ, ಭಗವಂತ ಬಂದಿದ್ದೀನಿ ಅಂದ. ಹುಡುಗ ಭಗವಂತನ ಆಶ್ಚರ್ಯಪಟ್ಟ. ನೀನೇ ಭಗವಂತ ಅಂತ ಹೆಂಗೆ ನಂಬೋದು ಅಂತ ಕೇಳ್ದ. ನಾನು ಸತ್ಯ ಹೇಳ್ತೀನಪ್ಪ, ನೀನೇ ಬೇಕಾದ್ರೆ ಪರೀಕ್ಷೆ ಮಾಡು ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀ ಇಲ್ಲೇ ಇರು, ಆ ಬ್ರಾಹ್ಮಣನ ಕರ್ಕೊಂಬರ್ತೇನೆ, ಅವನೇ ನೀನು ಭಗವಂತ ಅಂತ ನೋಡಿದವ್ರಲ್ಲ, ಭಗವಂತ ನಾವು ನೋಡಿದಾರಂತೆ, ನೀನೇ ಭಗವಂತ ಅಂದ್ರೆ ಸರಿ ಅಂದ. ನೋಡೋ ನಾ ಬರೋ ತನಕ ಎಲ್ಲೇ ಇರ್ಬೇಕು ನೀನು ಅಂಥೇಳಿ ಹಗ್ಗ ತಗೊಂಡು ಭಗವಂತನ ಗಿಡಕ್ಕೆ ಕಟ್ಟಿ ಹಾಕಿದ್ನಂತೆ. ಓಡ್ ಹೋಗಿ ಬ್ರಾಹ್ಮಣನ ಕರ್ಕೊಂಬಂದ. ನೋಡಿ, ನೀವು ಮೂಗ್ ಹಿಡ್ಕೊಂಡು ಪೂಜೆ ಮಾಡುವಾಗ ಭಗವಂತ ಬರ್ತಾನೆ ಅಂದ್ರೆ, ಇವನೇ ಹೌದಲ್ಲೋ, ಇವನೇ ಭಗವಂತ ಹೌದಲ್ಲೋ ಅಂತ ಕೇಳಿದಂತೆ. ಅವನು ಪಾಪ ಹುಟ್ಟಿನಿಂದ ಮಾತ್ರ ಬ್ರಾಹ್ಮಣ, ಮನಸ್ಸು ಶುದ್ಧ ಆದದ್ದಲ್ಲ ಅವನು. ಅವನಿಗೇನೂ ಕಾಣಿಸ್ಲಿಲ್ಲ, ಗಿಡ ಒಂದೇ ಕಾಣಿಸ್ತಾ ಇತ್ತು. ಸ್ವಾಮಿ ಎಲ್ಲಿ, ಭಗವಂತ ಎಲ್ಲಿ ಅಂತ ಕೇಳ್ದ. ಅಲ್ಲಿದ್ದಾನಲ್ಲ ಸ್ವಾಮಿ, ಕಟ್ಟಿ ಹಾಕಿದ್ದೀನಿ ನೋಡಿ, ಹಗ್ಗ ಕಟ್ಟಿ ಹಾಕಿದ್ದೀನಿ, ಅವನೇ ಭಗವಂತ ಅಲ್ವಾ? ಇವನಿಗೆ ಕಾಣಿಸೋದೇ ಇಲ್ಲ, ಮರ ಒಂದೇ ಕಾಣಿಸುತ್ತೆ. ಇಲ್ಲಲ್ಲೋ, ಯಾರೂ ಇಲ್ಲ ಅಲ್ಲಿ. ಅದೇನು ಸ್ವಾಮಿ, ನೋಡಿ ಕೈ ಮಾಡ್ತಾ ನೋಡಿ, ಒಂದು ಕೈ ಹಿಡ್ಕೋತೀನಿ ನೋಡಿ, ಕೈ ಹಿಡ್ಕೊಂಡಂತ ಒಂದು ನೋಡಿ, ಕೃಷ್ಣ ಎಲ್ಲಿದ್ದಾನೆ ನೋಡಿ ಅಂದ. ನಿನ್ನ ತಲೆ ಉಪ್ಪುಟ ಕಾಟ ಕಾಳಲಾರದೆ, ಹೌದಪ್ಪ ಹೌದು, ಅವನೇ ಭಗವಂತ, ಹೋಗು ಅಂತೇಳಿ ಹೋಗ್ಬಿಟ್ಟ. ಹುಡುಗನ ಸಮಾಧಾನ ಆಯ್ತು. ಆ ಬ್ರಾಹ್ಮಣ ಇವನು ದೇವರು ಅಂದಮೇಲೆ ಇವನೇ ಇರಬೇಕಲ್ಲ ದೇವರು ಅಂತ. ಹಗ್ಗ ಕಟ್ಟು ಬಿಚ್ಚಿದ, ಬಹಳ ಮುಗ್ಧ ಹುಡುಗ. ನೋಡಿ ಭಗವಂತ ಹೇಳ್ದಂತೆ, ಮಗು ನಿನಗೇನಾದ್ರೂ ಬೇಕೋ ಕೇಳೋ, ಕೊಡ್ತೀನಿ ಅಂದಂತೆ. ಹುಡುಗ ಹೇಳಿದೆ, ನನಗೇನು ಬೇಡ ಸ್ವಾಮಿ, ಎಲ್ಲ ಇದೆ, ಅಪ್ಪ ಅಮ್ಮ ತುಂಬ ಚೆನ್ನಾಗಿದ್ದಾರೆ, ಆಡೋದು ಗೆಳೆಯರಿಲ್ಲ ನನಗೆ. ಅದಕ್ಕೊಂದು ಕೆಲಸ ಮಾಡೋಣ, ದಿನ ಬಂದು ನಾನು ಹಸುನ ಬಿಟ್ಬಿಡ್ತೀನಲ್ಲ ಮೇಯೋದಕ್ಕೆ, ಒಬ್ಬನೇ ಇರ್ತೀನಿ, ನನ್ನ ಜೋಡಿ ಆಟ ಆಡ್ತೀಯ ದಿನ ಬಂದು? ಆಯ್ತಪ್ಪ ಬರ್ತೀನಿ, ಕಾಜ್ ಬಿಡು. ಹಾಗಾದರೆ ನಾನು ಏನು ಮಾಡ್ತೀನಿ, ಗಟ್ಟಿಯಾಗಿ ಮೂಗು ಹಿಡ್ಕೊಂಬಿಡ್ತೇನೆ, ಹಿಡ್ಕೊಂಡು ಬರಬೇಕು ಅಂತ ಕರಾರ ಹಾಕಿದ. ದೇವರು ಒಪ್ಕೊಂಡಂತೆ. ಹಲವಾರು ವರ್ಷಗಳವರೆಗೆ ಈ ಹುಡುಗ ಭಗವಂತನ ಜೋಡಿ ಹಸು ಮೇಯಿಸುವಾಗ ದಿನ ಆಟ ಆಡೋನು, ಕಾಲು ಕಳೆಯೋನು. ಒಂದಿಷ್ಟೋ ವರ್ಷ ಆದಮೇಲೆ ಬ್ರಾಹ್ಮಣ ಅದೇ ದಾರಿಯಲ್ಲಿ ಮತ್ತೆ ಬರ್ತಾ ಇದ್ದ. ಈ ತರುಣ ಓಡಿ ನಮಸ್ಕಾರ ಮಾಡಿದ್ದಂತೆ, ಸ್ವಾಮಿ ನಿನ್ನಿಂದಾಗಿ ನನ್ನ ಭಗವಂತನ ಜೋಡಿ ಆಟ ಆಡುವಂಥ ಅವಕಾಶ ಸಿಕ್ತು. 16 ವರ್ಷ ಆಯ್ತು ಈಗ ಇದೇ ರೀತಿ

ಭಗವಂತ ಆಟ ಪಾಡ್ ಬಂದಿದ್ದೀನಿ ನಾನು ಅಂತೆಲ್ಲ ಹೇಳಿದ. ಆಗ ಬ್ರಾಹ್ಮಣ ಇದ್ದಂತೆ, ಮಹಾನುಭಾವ ನಿನಗೆ ದರ್ಶನ ಆಯ್ತಲ್ಲೋ, ನನಗಾಗಲಿಲ್ಲ, ಒಂದ್ಸಲ ದರ್ಶನ ಮಾಡಿಸಪ್ಪ ಭಗವಂತಂದು ಅಂದಂತೆ. ಹುಗ್ಗ ಗಟ್ಟಿ ಮೂಗಿ ಹಿಡ್ಕೊಂಡ, ಬರಲಿಲ್ಲ ಭಗವಂತ, ಗಟ್ಟಿ ಹಿಡ್ಕೊಂಡ, ಭಗವಂತನೇ ಬರ ಸತ್ತೋಗ್ತೀನಿ ನಾನು ಅಂದ. ಭಗವಂತ ಬಂದ. ತರುಣ ಹೇಳ್ದ, ಪಾಪ ಬ್ರಾಹ್ಮಣರು, ಅವರಿಂದಾಗಿ ನನಗೆ ನಿನ್ನ ದರ್ಶನ ಆಯಿತು, ನೀನು ದರ್ಶನ ಕೊಡು ಅವರಿಗೆ. ಬ್ರಾಹ್ಮಣ ಕೇಳ್ತಿದ್ದಾನೆ ದರ್ಶನ ಕೊಡು ಅಂತ. ಆಗ ಭಗವಂತ ಹೇಳಿದಂತೆ, ನೋಡಪ್ಪ ಅವನು ಹೇಳು, ನಾನು ಸಿಗೋದು ಮಂತ್ರಕ್ಕಲ್ಲ, ಪೂಜೆಗಳ ಆಡಂಬರಕ್ಕೂ ಅಲ್ಲ, ನಾನು ಸಿಗೋದು ಯಾವ ಮನಸ್ಸಿನಲ್ಲಿ ಪ್ರೀತಿ ಇದೆಯೋ ಮುಗ್ಧತೆ ಇದೆಯೋ ಅವ್ರಿಗೆ ಮಾತ್ರ ಸಿಗೋದು. ನಿಮ್ಮ ಗುರುವಿಗೆ ಹೇಳಿ ನೀನು, ಮುಂದಿನ ಜನ್ಮದಲ್ಲಾದರೂ ಪ್ರಾರ್ಥನೆ ಮಾಡುವಾಗ ಮನಸ್ಸನ್ನು ಸ್ವಚ್ಛ ಇಟ್ಕೊಂಡು ಶುದ್ಧ ಮನಸ್ಸಿಂದ ಪ್ರಾರ್ಥನೆ ಮಾಡೋ ಕೇಳು, ದರ್ಶನ ಭಾಗ್ಯ ಸಿಕ್ಕಿತು ಅಂತ ಹೇಳಿ ಮಾಯ ಆದ. ಸ್ವಾಮಿ, ನಾವೇನೇನೋ ಹೋಮ ಮಾಡ್ತೀವಿ, ಯಾವ್ಯಾವುದು ಹವನ ಮಾಡ್ತೀವಿ, ಹಿಂಗಾದ್ರೆ ಒಳ್ಳೇದಾಗ್ತದೆ, ಹಿಂಗಾದ್ರೆ ಅಧಿಕಾರ ಬರ್ತದೆ, ಹಿಂಗಾದ್ರೆ ಅಧಿಕಾರ ಉಳ್ಕೊಳ್ಳುತ್ತೆ ಅಂತ ಏನೇನೋ ಮಾಡ್ತೀವಲ್ಲ ನಾವು. ಹೋಮ, ಹವನ, ಪೂಜೆ, ಸಮಾರಾಧನೆ, ಉತ್ಸವ, ಇದು ಎಲ್ಲದರದ್ದು ಮೂಲ ಭಕ್ತಿ, ಸಂಪೂರ್ಣ ಶ್ರದ್ಧೆ, ಆರ್ತತೆ. ಅದಕ್ಕೆ ಮಾತ್ರ ಭಗವಂತ ಒಲಿತಾನೆ, ಇಲ್ವಾದ್ರೆ ಈ ಗಲಾಟೆಗೆ ಅವನು ಕೂಡ ಇರಲ್ಲ, ಓಡಿ ಹೋಗ್ತಾನೆ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನುದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವವು ಆವುದಾದಡ ಒಳಿತು ಮಂಕುತಿಮ್ಮ ಅಂತ ಹೇಳಿಲ್ವೇ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದ ಇವೆಲ್ಲ ಯಾವುದು ಅಂದ್ರೆ ನಮ್ಮ ಮನಸ್ಸನ್ನ ಸ್ವಲ್ಪ ಶುದ್ಧೀಕರಿಸಿ ಸ್ವಲ್ಪ ಎತ್ತರಕ್ಕೆ ತಗೊಂಡು ಹೋಗ್ತವೆ, ಒಂದು ಕ್ಷಣವಾದರೂ ಮೇಲಕ್ಕೆ ತಗೊಂಡು ಹೋಗ್ತವೆ. ಆದ್ರಿಂದ ಯಾವುದನ್ನಾದ್ರೂ ಮಾಡ್ಕೊಳ್ಳಪ್ಪ ಮಾರಾಯ, ಹೃದಯ ಶುದ್ಧಿ ಮಾಡ್ಕೋ ಅನ್ನೋ ಮಾತು ಡಿ ವಿ ಜಿ ಅವ್ರದ್ದು. ಅದೇ ಮಾತಿಗೆ ಪೂರಕವಾಗಿರುವಂತಹ ಕತೆ ಇದು. ಭಗವಂತ ಒಲಿಯೋದು ಮುಗ್ಧತೆಗೆ, ಭಕ್ತಿಗೆ, ಆಡಂಬರಕ್ಕೆ, ಪೂಜೆಗಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟ್ರೀಯ ಚದುರಂಗ ಕ್ರೀಡೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಕೇಂದ್ರ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿ ನವೋದ್ಯಮಿಗಳ ನವೀನ ಆವಿಷ್ಕಾರಗಳಿಗಾಗಿ ಕೊಡಮಾಡುವ ಪ್ರಸಕ್ತ ಸಾಲಿನ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ದೇಶದ 26 ನವೋದ್ಯಮಿಗಳು ಆಯ್ಕೆಯಾಗಿದ್ದು, ಕರ್ನಾಟಕದಿಂದ ಇಬ್ಬರು ಸ್ಥಾನ ಪಡೆದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಯುವ ವಿಜ್ಞಾನಿ ಅಕ್ಷಯ್ ಜೈವಂತ್ ಮಶೇಲ್ಕರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ನೀತಿ ಆಯೋಗದ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅನುಷಾ ಆಚಾರ್ ತಮ್ಮ ಸ್ಟಾರ್ಟ್ಅಪ್ ಮಾ ವೇದಾಸ್ ಮೂಲಕ ನಾವೀನ್ಯತೆಯೊಂದಿಗೆ ಪರಿಚಯಿಸಿದ, ಬಾಣಂತನದ ಹಂತದಲ್ಲಿ ಪೌಷ್ಟಿಕಾಂಶಯುಕ್ತ ಪಾರಂಪರಿಕ ಉಪಚಾರದ ಆಹಾರ ಉತ್ಪನ್ನ ಆಯ್ಕೆಯಾಗಿದೆ. ಈ ಕುರಿತು ಒಂದು ವರದಿ.
1: ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರದ ಅನುಷಾ ಆಚಾರ್ ಬಿಇ ಇಲೆಕ್ಟ್ರಿಕಲ್ ಪದವೀಧರೆ. ಪತಿ ಪ್ರಜ್ವಲ್ ಆಚಾರ್ ಜೊತೆ ದೇಸಿ ಆಹಾರದ ಮೌಲ್ಯವರ್ಧನೆಯ ನವೋದ್ಯಮ ಸ್ಥಾಪಿಸಿದ್ದಾರೆ. ಮೆಂತೆ ಸತ್ವ, ಬಾಣಂತಿ ಲೇಹ್ಯ, ಬೆಳ್ಳುಳ್ಳಿ ಲೇಹ್ಯ, ಮೆಂತೆ ಲಡ್ಡು ಮುಂತಾದ ಬಾಣಂತಿ ತಾಯಂದಿರ ಆರೈಕೆಯ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಇಂದಿನ ಯುವ ಪೀಳಿಗೆಯ ತಾಯಂದಿರಿಗೆ ಹಿರಿಕರ ಆಹಾರ ಪರಂಪರೆ ಮತ್ತು ಪದ್ಧತಿಯನ್ನು ಪರಿಚಯಿಸುವ ಜೊತೆಗೆ ಪಾಲಿಸುವ ಮಹತ್ವ ತಿಳಿಸುವ ಕೆಲಸವನ್ನು ಅನುಷಾ ಆಚಾರ್ ಮಾಡುತ್ತಿದ್ದಾರೆ. ದೇಶದ 250ಕ್ಕೂ ಅಧಿಕ ನವೀನ ನವೋದ್ಯಮಗಳು ಪರ್ದಾ ಕಣದಲ್ಲಿದ್ದವು. ಅಂತಿಮ ಹಂತದಲ್ಲಿ 26 ನವೋದ್ಯಮಿಗಳು 2026ನೇ ಸಾಲಿನ ರಾಷ್ಟ್ರೀಯ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಈ ತಿಂಗಳ 31ರಂದು ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನುಷಾ ಪ್ರಜ್ವಲ್ ಆಚಾರ್ ಸೇರಿದಂತೆ ರಾಜ್ಯದ ಇಬ್ಬರು ನವೋದ್ಯಮಿಗಳಿಗೆ ರಾಷ್ಟ್ರೀಯ ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾ ವೇದಾಸ್ ನವೋದ್ಯಮದ ಪ್ರವರ್ತಕಿ ಅನುಷಾ ಆಚಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾ ವೇದಾಸ್ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ, ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು FSSI ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಅನೇಕ ಕ್ಯಾಪ್ಸುಲ್ಗಳು ಅಥವಾ ಪೂರಕ ಆಹಾರಗಳಿವೆ. ಆದರೆ ಮಾ ವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ. ನಮ್ಮ ದೃಷ್ಟಿಕೋನವು ಪ್ರಸವೋತ್ತರ ಆರೈಕೆಗೆ ಮಾತ್ರ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ

0: ಶಿಶು ಆಹಾರ, ಲ್ಯಾಕ್ಟೇಷನ್ ಬಾರ್ಗಳು ಮತ್ತು ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಮೂಲಕ ಜೀವನದ ಪ್ರತಿಯೊಂದು ಹಂತಕ್ಕೂ ಪೌಷ್ಟಿಕ ಆಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಮಾವೇದಾಸ್ ಪ್ರೇರಣೆ ಏನಂದ್ರೆ ನನ್ನ ಅಜ್ಜಿ ಅವರ ಆ ಸಾಂಪ್ರದಾಯಿಕ ಪಾಕ ವಿಧಾನಗಳಿಂದ ಬಂದಿವೆ. ಈ ಅಮೂಲ್ಯ ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನನ್ನ ಮುಖ್ಯ ಧ್ಯೇಯ ಆಗಿದೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಪ್ರಸವೋತ್ತರದ ಪೌಷ್ಟಿಕ ಆಹಾರಗಳ ಕುರಿತು ಹಾಗೂ ಅದರ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದೇವೆ. ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿ ಕೂಡ ಹೊಂದಿದ್ದೇವೆ. ಸ್ಥಳೀಯ ರೈತರಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡುತ್ತಿದ್ದೇವೆ.
1: ರಾಯಚೂರು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಭೆಯ ಬಳಿಕ ಈ ಮಾಹಿತಿ ನೀಡಿದರು. ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಪ್ರಾದೇಶಿಕ ಎಐ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಕೃಷಿ, ಆರೋಗ್ಯ, ಶಿಕ್ಷಣ, ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳು, ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಎಐ ಆಧಾರಿತ ಪರಿಹಾರಗಳನ್ನು ಈ ಕೇಂದ್ರ ರೂಪಿಸಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ವಿಜಯಪುರ ಜಿಲ್ಲೆಯಲ್ಲಿ ವೈಯಕ್ತಿಕ ಕಾಮಗಾರಿ ಹಾಗೂ ಸಮುದಾಯ ಆಧಾರಿತ ಅಭಿವೃದ್ಧಿ ಒಳಗೊಂಡಂತೆ ಒಟ್ಟು 318 ಕಾಮಗಾರಿಗಳನ್ನು ಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರೊಂದಿಗೆ ಬರ ನಿರ್ವಹಣೆ ಕುರಿತ ಆನ್ಲೈನ್ ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ಮಾತನಾಡಿದರು. ಗ್ರಾಮೀಣ ಜನ ಉದ್ಯೋಗ ಅರಸಿ ಗುಳೆ ಹೋಗದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಶಾಲೆ ಹಾಗೂ ಅಂಗನವಾಡಿಗಳ ದುರಸ್ತಿಗೂ ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137 ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದಿನಿಂದ 24 ತಾರೀಖಿನವರೆಗೆ ನಿತ್ಯ ಸಂಜೆ 5:30 ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಬೆಂಗಳೂರಿನ ಡಾ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಸಿರಿಗನ್ನಡಂ ಗೆಲ್ಗೆ ಶ್ರೀ ರಾಹ ದೇಶಪಾಂಡೆ ಪ್ರಶಸ್ತಿಯನ್ನು ಭಾಷಾತಜ್ಞ ಪ್ರೊಫೆಸರ್ ಗಣೇಶ್ ದೇವಿ ಇಂದು ಸಂಜೆ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿ ಸ್ಪೇನ್ ತಂಡ ನೂತನ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಪಂದ್ಯದ ಹೆಚ್ಚುವರಿ ಅವಧಿಯ 106 ನಿಮಿಷದಲ್ಲಿ ಸ್ಪೇನ್ ತಂಡದ ಫೆರ್ರಾನ್ ಟೊರೆಸ್ ಜಯದ ಗೋಲು ಗಳಿಸಿದರು. ಬೆಂಗಳೂರು ಕೋರಮಂಗಲದ ರಾಷ್ಟ್ರೀಯ ಕ್ರೀಡಾಗ್ರಾಮದಲ್ಲಿ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ್ದ ಅರ್ಜೆಂಟೀನಾ ಹಾಗೂ ಸ್ಪೇನ್ ನಡುವಣ ಫಿಫಾ ವಿಶ್ವಕಪ್ 2026 ಫೈನಲ್ ಪಂದ್ಯದ ಸಾರ್ವಜನಿಕ ಪ್ರದರ್ಶನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಕರ್ನಾಟಕ ಅಪಾರ ಕ್ರೀಡಾ ಪ್ರತಿಭೆಗಳನ್ನು ಹೊಂದಿದ ರಾಜ್ಯ, ಶ್ರೇಷ್ಠತೆಗಾಗಿ ಶ್ರಮಿಸಲು ನಮ್ಮ ರಾಜ್ಯ ಮತ್ತು ರಾಷ್ಟ್ರವನ್ನು ಹೆಮ್ಮೆಯಿಂದ ಪ್ರತಿನಿಧಿಸಲು ಫುಟ್ಬಾಲ್ ಸ್ಫೂರ್ತಿ ನೀಡಲಿ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹಾರೈಸಿದ್ದಾರೆ. ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಫಿಡೆ 1924 July 20 ಸ್ಥಾಪನೆಯಾಯಿತು. ತನ್ನಿಮಿತ್ತ ಇಂದು ಅಂತಾರಾಷ್ಟ್ರೀಯ ಚದುರಂಗ ದಿನಾಚರಣೆ. ಆಚರಿಸಿ, ರಚಿಸಿ ಮತ್ತು ವ್ಯತ್ಯಾಸ ಉಂಟುಮಾಡಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ಚೆಸ್ ದಿನಾಚರಣೆ ಪರಿಕಲ್ಪನೆಯನ್ನು ಯುನೆಸ್ಕೋ ಪ್ರಸ್ತಾಪಿಸಿತು. 1966 ಆರಂಭ

0: ಆದ ಚೆಸ್ ದಿನಾಚರಣೆಯನ್ನು ಭಾರತ ಸೇರಿದಂತೆ 178 ದೇಶಗಳಲ್ಲಿ ಆಚರಿಸಲಾಗುತ್ತಿದೆ. ಒಂದು ಚಂದ್ರ, ಒಂದು ದೃಷ್ಟಿ, ಒಂದು ಭವಿಷ್ಯ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಚಂದ್ರ ದಿನಾಚರಣೆ. 1969 ಜುಲೈ 20ರಂದು ಅಪೋಲೋ 2 ಕಾರ್ಯಾಚರಣೆ ವೇಳೆ ಮಾನವ ಭೂಮಿಯ ಉಪಗ್ರಹ ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಪದಾರ್ಪಣೆ ಮಾಡಿದ ವಾರ್ಷಿಕೋತ್ಸವದ ಸ್ಮರಣಾರ್ಥ ವಿಶ್ವಸಂಸ್ಥೆ ಘೋಷಿಸಿದ ಅಧಿಕೃತ ದಿನಾಚರಣೆಯಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದ್ದು, ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಎಲ್ಲ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ KS ಲತಾ ಕುಮಾರಿ ರಜೆ ಘೋಷಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಳ್ಳಲಿದೆ. August 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ಧಾರವಾಡದ KCD ಕಾಲೇಜ್ ಆವರಣದಲ್ಲಿ ಮತದಾರ ಜಾಗೃತಿ ಸ್ವೀಪ್ ಚಟುವಟಿಕೆ ಭಾಗವಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ವಿದ್ಯಾರ್ಥಿಗಳ ಮಾನವ ಸರಪಳಿ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 78.78% ಮತದಾರರ ಅರ್ಜಿಗಳ ಗಣಕೀಕರಣ ಪೂರ್ಣಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು IIIT ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟ್ರೀಯ ಚದುರಂಗ ಕ್ರೀಡೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 81ರ ಕುರಿತು SBYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಶ್ಯಾಮ ಸುಂದರ ನವನೆ
3: ಚಕ್ರಿ ನರಹರಿಯಂತೆ
4: ಸೋಮಶಂಕರನೆ
3: ಭೈರವ ರುದ್ರನಂತೆ
4: ಹೈಮವತಿ ಶಿವೆ ತಾನೆ
3: ಕಾಳಿ ಚಂಡಿಕೆಯಂತೆ
4: ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ.
3: ನನಗೆ ಅತ್ಯಂತ ಪ್ರಿಯವಾದಂತಹ ಮುಕ್ತಕಗಳಲ್ಲಿ ಇದು ಒಂದು. ಬಹಳ ಸುಂದರವಾಗಿ ಜಗತ್ತಿನಲ್ಲಿ ನಮಗೆ ಕಂಡುಬರುವಂತಹ ಈ ದ್ವಂದ್ವವನ್ನು ಪ್ರತಿಬಿಂಬಿಸಿದ್ದಾರೆ. ದ್ವಂದ್ವದಲ್ಲಿ ಏಕತ್ವವನ್ನು ಕಾಣುವಂಥದ್ದು, ದ್ವಂದ್ವದಲ್ಲಿ ನಿರ್ದ್ವಂದ್ವವನ್ನು ಕಾಣುವಂಥದ್ದು ಹೇಗೆ ಅನ್ನೋದನ್ನು ಬಹಳ ಸುಂದರವಾಗಿ DVG ಅವರಲ್ಲಿ ಹೇಳಿದ್ದಾರೆ. ಸೊ ನಮಗೆ ಜೀವನದಲ್ಲಿ ಯಾವಾಗಲೂ ಕೂಡ ದ್ವಂದ್ವಗಳ ಒಂದು ರೀತಿಯ ಬಹಳ ಹೆಚ್ಚಿನ ಪ್ರೀತಿ ಇರುತ್ತೆ. ಅಂದರೆ ಯಾವುದೇ ಒಂದು ವಸ್ತು ನಮ್ಮ ಕಣ್ಣೆದುರಿಗೆ ಬಂದರೂ ಕೂಡ ಅದನ್ನು ನಾವು ಕ್ಯಾಟಗರೈಸ್ ಮಾಡ್ತೀವಿ, ಅದನ್ನು ನಾವು ವರ್ಗೀಕರಣ ಮಾಡ್ತೀವಿ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ನನಗಿಷ್ಟ, ಇದು ನನಗಿಷ್ಟ ಇಲ್ಲ. ಸೊ ನಮ್ಮ ಟೆಂಡೆನ್ಸಿ ಯಾವಾಗಲೂ ಹಾಗೆ ಮಾನವ ಸಹಜವಾಗಿ ಬರುವಂಥ ಒಂದು ಟೆಂಡೆನ್ಸಿ ಆ ರೀತಿದಿರುತ್ತೆ. ಸೊ ಅದೇ ಮಾಡ್ತಾ ಮಾಡ್ತಾ ನಾವೇನು ಮಾಡ್ತೀವಿ, ಪ್ರತಿಯೊಂದು ವಸ್ತುವಿಗೂ ಕೂಡ ಒಂದು ಬ್ರ್ಯಾಂಡ್ ಕಟ್ಬಿಡ್ತೀವಿ.

ಒಂದು ಹಣೆಪಟ್ಟಿ ಕಟ್ಬಿಡ್ತೀವಿ, ಇದು ಹೀಗೆ ಅಂತ ಹಣೆಪಟ್ಟಿ ಕಟ್ಬಿಡ್ತೀವಿ. ಆ ಹಣೆಪಟ್ಟಿ ಕಟ್ಟಿದಾಗ ಅಗೇನ್ ನಾವು ಆವರೇಜಸ್ ಅಂತ ನೋಡೋದಕ್ಕಿಂತ, ಸಮಭಾವ ಅಥವಾ ಮಧ್ಯಭಾವವನ್ನು ನೋಡೋದಕ್ಕಿಂತ ಎಕ್ಸ್ಟ್ರೀಮ್ಸ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋದೇ ಹೆಚ್ಚು. ಇದು ನಾವು ನಮ್ಮ ನಡವಳಿಕೆಯನ್ನೇ ನಾವು ಒಂದು ಸ್ವಲ್ಪ ಅಂತರೀಕ್ಷಣೆ ಮಾಡಿಕೊಂಡಾಗ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ. ಈ ವಸ್ತುಗಳನ್ನು ಮೀರಿ ನಾವು ಮಾಡುವಂಥ ಇನ್ನೊಂದು ಒಂದು ರೀತಿಯಲ್ಲಿ ಘೋರವಾದಂತಹ ಅಪರಾಧ ಅಂತಲೇ ಹೇಳ್ಬೋದು, ಅದು ಜನರನ್ನು ಕೂಡ ಇದೇ ಥರ ವರ್ಗೀಕರಣ ಮಾಡಿಬಿಡೋದು. ಇವರು ಒಳ್ಳೆಯವರು, ಇವ್ರು ಕೆಟ್ಟವರು. ಆ ಥರ ಮಾಡಿದಾಗ ಎಷ್ಟೋ ಸರ್ತಿ ನಾವು ನಮ್ಮ ಸೀಮಿತವಾದಂತಹ ದೃಷ್ಟಿಕೋನದಲ್ಲಿ, ಸೀಮಿತವಾದಂತಹ ಪೂರ್ವಾಗ್ರಹಗಳಿಂದ ಪೀಡಿತರಾಗಿ ಒಬ್ಬ ಇಡೀ ವ್ಯಕ್ತಿಯನ್ನು ಒಳ್ಳೆಯವನು ಅಥವಾ ಕೆಟ್ಟವನು ಅನ್ನೋಂಥ ಹಣೆಪಟ್ಟಿನ ಕಟ್ಬಿಡ್ತಾ ಇರ್ತೀವಿ. ಒಂದ್ಸರ್ತಿ ನಾವು ಆ ಥರ ಅನ್ಕೊಂಡ್ಬಿಟ್ಮೇಲೆ ಅದನ್ನು ಸುಲಭವಾಗಿ ಬದಲಾಯಿಸೋಕ್ಕೂ ಹೋಗಲ್ಲ. ನಮ್ಮ ಅಭಿಪ್ರಾಯಗಳು ಒಂದು ರೀತಿಯಲ್ಲಿ ಕಲ್ ಮೇಲೆ ಬರೆದಂಥ ಅಕ್ಷರಗಳ ಥರ ಬದಲಾಗಲ್ಲ, ಅಷ್ಟು ಸುಲಭವಾಗಿ ಬದಲಾಗಲ್ಲ. ಹಂಗೆ ಮಾಡ್ಕೊಂಬಿಡ್ತೀವಿ. ಈ ಒಂದು ನಡವಳಿಕೆಯನ್ನು ಕುರಿತಂತೆ ಡಿ ವಿ ಜಿ ಅವರು ಎಚ್ಚರವನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಬಹಳ ಸುಂದರವಾಗಿ ನಮಗೆ ಎರಡು ಇಲ್ಲ ಅಲ್ಲಿ ಅನ್ನೋದನ್ನು ತೋರಿಸ್ತಾರೆ. ನಾವು ಯೂಶಲಿ ಏನು ಮಾಡ್ತೀವಿ, ಒಬ್ಬ ರಾಮ ಇದ್ದ ಒಬ್ಬ ರಾವಣ ಇದ್ದ, ನಮ್ಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ, ರಾಮ ಒಳ್ಳೆಯವನು ರಾವಣ ಕೆಟ್ಟವನು. ಹಾಗೆ ಒಬ್ಬ ಭೀಮ ಇದ್ದ ಒಬ್ಬ ದುರ್ಯೋಧನ ಇದ್ದ, ಭೀಮ ಒಳ್ಳೆಯವನು ದುರ್ಯೋಧನ ಕೆಟ್ಟವನು. ಇದು ನಮಗೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ. ಜೀವನದಲ್ಲಿ ಅದನ್ನೇ ನಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂಥ ಸಾಧಾರಣದ ಒಂದು ನಡವಳಿಕೆ ನಮ್ಮದು. ಆದರೆ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಿರೋದು ಅದು ಯಾವಾಗಲೂ ಆ ರೀತಿಯೇ ಇರಬೇಕಾಗಿಲ್ಲ ಅಂತ. ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಆ ರೀತಿಯ ರಾಮ ರಾವಣರಿದ್ದಾರೆ, ಭೀಮ ದುರ್ಯೋಧನರಿದ್ದಾರೆ. ಅದಕ್ಕೆ ಅವ್ರು ಕೊಡುವಂಥದ್ದು ಯಾವುದೋ ಒಂದು ಯಹ್ಕಶ್ಚಿತ್ ಉದಾಹರಣೆಯಲ್ಲ. ನಾವು ಯಾರನ್ನು ಭಗವಂತನ ಪ್ರತಿರೂಪ ಅಂತ ಪೂಜಿಸ್ತೀವೋ ಅಂತಹ ಕೃಷ್ಣ ಅಥವಾ ವಿಷ್ಣು, ಶ್ಯಾಮ ಸುಂದರ, ಅವನ ವರ್ಣ ಶ್ಯಾಮ ವರ್ಣ, ಕೃಷ್ಣ ವರ್ಣ ಕಪ್ಪಗಿದ್ದಾನೆ, ಆದರೆ ಎಂತಹ ಸುಂದರ ಅವನು, ಇಡೀ ಜಗತ್ತಿನಲ್ಲಿ ಅವನಷ್ಟು ಸುಂದರನಾದಂಥ ವ್ಯಕ್ತಿಯೇ ಇಲ್ಲ ಅಂತ ನಮ್ಮ ಪುರಾಣಗಳೆಲ್ಲ ಹೊಗಳಿವೆ. ಸೊ ಶ್ಯಾಮ ಸುಂದರ ಅಂತ ನಾವು ಯಾರನ್ನು ಹೊಗಳಿ ಪೂಜಿಸಿ ಪ್ರೀತಿಸ್ತೀವೋ ಅದೇ ವಿಷ್ಣು ಚಕ್ರಿ. ಅವನ ಕೈನಲ್ಲಿ ಬರೀ ಒಂದು ಹೂವಿಲ್ಲ, ಅವನ ಕೈಯಲ್ಲಿ ಸುದರ್ಶನ ಚಕ್ರ ಇದೆ. ಆ ಸುದರ್ಶನ ಚಕ್ರವನ್ನು ಎದುರಿಸುವಂಥ ಯಾವ ಆಯುಧವೂ ಈ ಪ್ರಪಂಚದಲ್ಲಿ ಇಲ್ಲ. ಯಾರಿಗೆ ಅವನು ಅದನ್ನು ಯಾರ ವಿರುದ್ಧ ಬಿಡುತ್ತಾನೋ ಅವನ ತಲೆಗೆ ಹೋಯಿತು ಅಂತಲೇ. ನರಹರಿ ಚಕ್ರಿ ಅವನು ಅಲ್ವಾ, ನರಸಿಂಹ. ಆದರೆ ನರಸಿಂಹನೇ ಬೇರೆ, ವಿಷ್ಣು ಶ್ಯಾಮಸುಂದರನೇ ಬೇರೆನಾ ಅಂತಂದರೆ ಎರಡೂ ವಿಷ್ಣುವೇ. ಹಾಗೆಯೇ ಸೋಮಶಂಕರ, ಸೋಮ ಅಂದರೆ ಸ ಉಮಾ ಶಂಕರ, ಸ ಉಮಾ ಉಮೆಯ ಜೊತೆ ಇರೋಂತಹ ಶಂಕರ. ಶಂಕರ ಅನ್ನೋಂಥ ಪದದಲ್ಲಿಯೇ ಸೌಂದರ್ಯ ಮತ್ತು ಒಳ್ಳೆಯತನ ಅಡಗಿದೆ. ಶಂಕರೋತೀತಿ ಶಂಕರ, ಶಂ ಅಂದರೆ ಒಳ್ಳೆಯದು, ಒಳ್ಳೆಯದನ್ನು ಮಾಡೋಂಥ ವ್ಯಕ್ತಿ ಯಾರೋ ಅವನು ಶಂಕರ, ಅವನ ಜೊತೆ ಸ ಉಮಾ ಉಮೆ ಕೂಡ ಇದ್ದಾಳೆ. ಸೊ ಸೋಮ ಶಂಕರ ಅಂತ ನಾವು ಯಾರನ್ನು ಅಷ್ಟು ಅಪ್ಯಾಯಮಾನವಾಗಿ ಪ್ರೀತಿಯಿಂದ ನೋಡ್ತೀವೋ ಅವನೇ ಭೈರವ, ಅವನೇ ರುದ್ರ. ಇಡೀ ಜಗತ್ತನ್ನೇ ಧ್ವಂಸ ಮಾಡೋದಕ್ಕೆ ಸಿದ್ಧನಾಗಿರುವಂತಹ ತಾಂಡವ ಸ್ವರೂಪಿ ರುದ್ರ ಬೇರೆ ಯಾರು ಅಲ್ಲ, ಸೋಮಶಂಕರನೇ, ಶಿವನೇ ಬೇರೆ ಅಂತಿಲ್ಲ, ಅವನೇ ಅದು. ಹಾಗೆಯೇ ಹೈಮವತಿ, ಹಿಮವಂತನ ಮಗಳಾದಂತಹ ಪಾರ್ವತಿ, ಶಿವೇ ಒಂದು ರೂಪದಲ್ಲಿ ಎಲ್ಲರಿಗೂ ಒಳ್ಳೆ ಮಾಡುವಂಥ, ಶಿವಂ ಅಂದರೆ ಶುಭಂ ಅಂತ, ಒಳ್ಳೆಯದು ಅಂತ, ಒಳ್ಳೆಯದನ್ನು ಮಾಡುವಂತಹ ಶಿವೆಯಾಗಿ ನಮಗೆ ಕಾಣಿಸ್ತಾಳೆ. ಆದರೆ ಆಕೆನೇ ಕಾಳಿ, ಆಕೆನೇ ಚಂಡಿಕೆ, ಮಹಿಷಾಸುರಾದಿ ಎಲ್ಲ ರಾಕ್ಷಸರನ್ನು ಕ್ಷಣಾರ್ಧದಲ್ಲಿ ಸಾಯಿಸಿದಂತಹ ಮಹಾಶಕ್ತಿ. ಸೊ ಹಾಗೆ ಒಂದು ಒಂದು ಪ್ರತಿಬಿಂಬ, ಒಂದು ಪರಿಕಲ್ಪನೆ ಅಂತ ನಾವೇನು ಅಂದ್ಕೊಳ್ತೀವಿ, ವಿಷ್ಣು ಅಥವಾ ಈಶ್ವರ ಅಥವಾ ಕಾಳಿ ಅಂತ ನಾವೇನನ್ನು ಅಂದ್ಕೊಳ್ತೀವೋ ಅದು ಪೋಲಾರಿಟಿ ಅಂದರೆ ಒಂದು ಧ್ರುವ, ಈ ತುದಿ ಅಥವಾ ಆ ತುದಿ ಅಂತ ಇರಲ್ಲ, ಅದೇ ಶಕ್ತಿಯಲ್ಲಿ ಒಳಿತು ಇರುತ್ತೆ. ಅದೇ ಶಕ್ತಿಯಲ್ಲಿ ಯಾವುದನ್ನು ನಾವು ಕೆಡುಕು ಅಂತ ಅನ್ಕೋತೀವೋ ಅದು ಕೂಡ ಅಡಕವಾಗಿಯೇ ಇರುತ್ತೆ. ಹಾಗಾಗಿ ಪ್ರೇಮ ಘೋರಗಳು ಒಂದೇ, ಅದು ಎರಡಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಮಗೆ ಇದನ್ನು ಜೀರ್ಣ ಮಾಡ್ಕೊಳ್ಳೋದು ಕಷ್ಟ. ನಮಗೆ ನಾನಾಗಲೇ ಹೇಳ್ದಂಗೆ ನಮ್ಮ ನಿತ್ಯ ಜೀವನದಲ್ಲಿ, ನಮ್ಮ ಸೀಮಿತ ಅನುಭವದಲ್ಲಿ, ಸೀಮಿತ ಶಕ್ತಿಯಲ್ಲಿ, ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿಯಲ್ಲಿ ನಾವು ವಿ ಆಲ್ವೇಸ್ ಲೈಕ್ ಪೋಲಾರಿಟಿ ಅಂದರೆ ಇದು ಹೀಗೇ ಇರಬೇಕು, ಇದು ಹೀಗಿದ್ರೆ ನನಗೆ ಚೆನ್ನಾಗಿರುತ್ತೆ, ನನಗೆ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಇದು ಹೀಗೆ ಇರಬೇಕು ಅಂತ.

0: ಸೊ ನನಗೆ ಯಾವ್ದು ಚೆನ್ನಾಗಿರುತ್ತೋ ಅದೇ ಎಲ್ಲ ಕಡೆನೂ ಇರಬೇಕು. ಸೊ ಈ ಥರ ನಮ್ಮ ಅಪೇಕ್ಷೆಗಳು ಅದು ಎಣೆ ಇಲ್ಲದ್ದು, ಅನಂತ. ಸೊ ಹಾಗೆ ನಾವು ಎಲ್ಲ ಕಡೆನೂ ಚೆನ್ನಾಗಾಗಬೇಕು. ನನಗೆ ಕೆಲಸ ಚೆನ್ನಾಗಿರೋದು ಸಿಕ್ಕಬೇಕು, ಆ ಕೆಲಸದಲ್ಲಿ ನನಗೆ ಚೆನ್ನಾಗಿರೋ ಜವಾಬ್ದಾರಿ ಸಿಕ್ಕಬೇಕು, ಆ ಜವಾಬ್ದಾರಿಯಲ್ಲಿ ನನಗೆ ಚೆನ್ನಾಗಿರೋ ಯಶಸ್ಸು ಸಿಕ್ಕಬೇಕು, ಇವೆಲ್ಲ ಏನಾದರೂ ಆಗಿಬಿಡಲಿ ನನಗೆ ಚೆನ್ನಾಗಿರೋ ಸಂಬಳ ಸಿಕ್ಕಬೇಕು. ಸೊ ಹೀಗೆ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿ ಅದೇ ನಮಗೆ ಬೇಕು ಅಂತ ನಾವು ಅಂದ್ಕೊಳ್ತೀವಿ. ಸೊ ನಮ್ಗೆ ಯಾರು ಬೇಕು? ಶ್ಯಾಮಸುಂದರನೇ ಬೇಕು. ನಮ್ಗೆ ಯಾರು ಬೇಕು? ಸೋಮಶಂಕರನೇ ಬೇಕು. ಹೈಮವತಿ ಶಿವೆಯೇ ನಮಗೆ ಬೇಕು ಅಂತಂದ್ರೆ ಜೀವನದಲ್ಲಿ ಹಂಗಾಗಲ್ಲಪ್ಪ, ಬರೀ ಪ್ರೇಮ ಸಿಕ್ಕಲ್ಲ. ಶ್ಯಾಮಸುಂದರ ಬರಬೇಕಾದ್ರೆ ತನ್ನ ಜೊತೆ ತನ್ನ ಸುದರ್ಶನ ಚಕ್ರವನ್ನು ತಂದಿರ್ತಾನೆ, ಯಾಕೆ ಅವನೇ ಚಕ್ರಿ, ಬೇರೆ ಯಾರೂ ಅಲ್ಲ. ಈಶ್ವರ ಬರ್ತಾನೆ ಸೋಮಶಂಕರನಾಗಿ, ನೀನು ಚೆನ್ನಾಗಿದ್ರೆ. ಆದರೆ ಜ್ಞಾಪಕ ಇಟ್ಕೋ, ಭೈರವ ರುದ್ರನೂ ಅವನೇ. ಕಾಳಿ ಚಂಡಿಕೆ ತಾನಾಗೇ ಬರಲ್ಲ, ಅದು ನಾವು ನೆನ್ಪಿಟ್ಕೋಬೇಕು. ಕಾಳಿ ಚಂಡಿಕೆ ನನಗೀಗ ಬರ್ತಾ ಇದ್ದಾಳೆ ಅಂತಂದರೆ ನಾನು ಸರಿ ಹೋದರೆ ಅದೇ ಶಕ್ತಿಯಲ್ಲಿರುವಂಥ ಹೈಮವತಿ ಶಿವೆಯನ್ನು ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನಾನು ಬರೀ ಘೋರವನ್ನು ಮಾತ್ರ ನೋಡ್ತೀನಿ ಅಂತಂದರೆ ಅದು ನನ್ನ ದೃಷ್ಟಿಕೋನ, ಬರೀ ಪ್ರೇಮವನ್ನೇ ಅಪೇಕ್ಷೆ ಪಡ್ತೀನಿ ಅಂತಂದರೆ ಅದು ನನ್ನ ದೃಷ್ಟಿಕೋನ. ಸೊ ನನಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಎರಡೂ ಕೂಡ ಸಮನ್ವಯವಾಗಿ ಬಂದೇ ಬರ್ತವೆ ಅನ್ನೋಂಥ ಒಂದು ತಿಳಿವು, ಒಂದು ಅರಿವು. ಅದನ್ನು ನಾನು ನನ್ನ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಆಗ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದಂತಹ ಯಾವುದು ನಿರ್ಲಿಪ್ತ ಸ್ಥಿತಿ ಅಂತ ಅಂದ್ಕೊಂಡ್ವಿ, ಆ ನಿರ್ಲಿಪ್ತ ಸ್ಥಿತಿಗೆ ನಾವು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಬಾತುಕೋಳಿ ಅದು ಸ್ವಚ್ಛಂದವಾಗಿ ಸುಂದರವಾದಂಥ ಒಂದು ವಾತಾವರಣದಲ್ಲಿ ಕೆರೆಯಲ್ಲಿ ಈಜಾಡ್ತಾ ಇದೆ. ನಮಗೊತ್ತು ಅದು ಹೊರಗಡೆಯಿಂದ ನೋಡಿದ್ರೆ ಎಷ್ಟು ಸಂತೋಷವಾಗಿದೆಯಪ್ಪ ಅಂತ, ಆದರೆ ಒಳಗಡೆ ಪಟ ಪಟ ಪಟ ಅದು ಕೆಲಸ ಮಾಡ್ತಾ ಇದೆ, ಅವಿರತವಾಗಿ ಕೆಲಸ ಮಾಡ್ತಾ ಇದೆ. ಸೊ ಆ ದ್ವಂದ್ವವನ್ನು ನಾವು ಜೀವನದಲ್ಲೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಇವರು ತುಂಬ ಒಳ್ಳೆಯವರು ಅನ್ನೋಂಥ ಅಪೇಕ್ಷೆಗಳು ನಮಗೆ ಅನೇಕ ಸರ್ತಿ ಬಂದ್ಬಿಟ್ಟಾಗ ಅವರಿಂದ ಏನೋ ಒಂದು ಸ್ವಲ್ಪ ತಪ್ಪು ಘಟಿಸಿದರೂ ಕೂಡ ಓಹ್ ನಾನು ಹೆಂಗೋ ಅಂದ್ಕೊಂಡಿದ್ನಲ್ಲಪ್ಪ, ಇವ್ರು ಇನ್ನೇನೋ ಆಗ್ಬಿಟ್ರು ಅಂತ ಆ ರೀತಿಯ ಒಂದು ಆಭಾಸಗಳನ್ನು ನಾವು ಮಾಡ್ಕೊಳ್ತೀವಿ. ಅದೇ ಥರ ಯಾರೋ ನಮಗೆ ಕೆಟ್ಟದ್ದು ಎಸಗಿದ್ದಾರೆ ಅನ್ನೋ ಭಾವನೆಯಲ್ಲಿ ನಾವು ಘೋರವನ್ನೇ ನಾವು ನೋಡ್ತಾ ಇರ್ತೀವಿ. ಯಾವುದೇ ವ್ಯಕ್ತಿಯಾದರೂ ಕೂಡ ಬರೀ ಒಳ್ಳೆಯದು ಬರೀ ಕೆಟ್ಟದ್ದು ಅಂತಿರಲ್ಲ, ಒಂದು ಸಮಭಾವ ಆ ವ್ಯಕ್ತಿಯಲ್ಲೂ ಇರುತ್ತೆ. ಅದನ್ನು ಪ್ರಕಟಗೊಳಿಸುವಂಥದ್ದು ನಮ್ಮ ಚಾಕಚಕ್ಯತೆ, ನಮ್ಮ ಚಾತುರ್ಯ. ನಾವು ಯಾವಾಗ ಪ್ರೇಮವನ್ನು ಹೆಚ್ಚಾಗಿ ತೋರಿಸ್ತೀವೋ ಆಗ ಬಹುಶಃ ನಮಗೆ ಪ್ರೇಮವೇ ಪ್ರತಿಫಲಿತವಾಗುತ್ತೆ. ಸೊ ನಮ್ಮ ಒಳಗೆ ಇದನ್ನು ನಾವು ಸ್ಥಿರಪಡಿಸ್ಕೊಂಡ್ರೆ ಆಗ ಪ್ರಪಂಚದಲ್ಲೂ ಕೂಡ ಇರೋಂಥ ದ್ವಂದ್ವವನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಹೆಚ್ಚಾಗಿ ಇದು ಈಸ್ ಎ ಕ್ವೆಶ್ಚನ್ ಆಫ್ ಅಕ್ಸೆಪ್ಟೆನ್ಸ್, ಅಂದರೆ ನಾವು ಹೆಂಗೆ ಅದನ್ನು ಸ್ವೀಕರಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಸೊ ನಿರ್ಲಿಪ್ತ ಭಾವದಿಂದ ನಾವು ಅದನ್ನು ಸ್ವೀಕರಿಸೋಕ್ಕೆ ಸಾಧ್ಯ ಆದರೆ ನಮಗೆ ಪ್ರೇಮವೂ ಒಂದೇ ಆಗುತ್ತೆ, ಘೋರವೂ ಒಂದೇ ಆಗುತ್ತೆ, ಎರಡರ ಬಗ್ಗೆಯೂ ಗೌರವ ಬರುತ್ತೆ. ಯಾಕೆ ಎರಡಕ್ಕೂ ಸ್ಥಾನ ಇದೆ, ಎರಡಕ್ಕೂ ತನ್ನದೇ ಆದಂಥ ಸ್ಥಾನ ಇದೆ. ಶ್ಯಾಮಸುಂದರ ಚಕ್ರಿ ನರಹರಿಯ ರೂಪವನ್ನು ತಾಳದೇ ಹೋಗಿದ್ದಿದ್ರೆ ಬಹುಶಃ ಹಿರಣ್ಯಕಶಿಪುವಿನಂತಹ ದೈತ್ಯನ ವಧೆ ಆಗ್ತಾನೇ ಇರಲಿಲ್ಲ. ಹೈಮವತಿ ಶಿವೆ ಕಾಳಿ ಚಂಡಿಕೆಯಾಗಲೇಬೇಕಾಯಿತು, ಆಗಷ್ಟೇ ಎಲ್ಲ ರಾಕ್ಷಸರ ದಮನ ಆಗೋದಕ್ಕೆ ಸಾಧ್ಯ. ಸೊ ಹಾಗೆ ಈ ಪ್ರಪಂಚ ಸುವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಶಿವನೂ ಇರಬೇಕು, ಭೈರವನೂ ಇರಬೇಕು. ನಮ್ಮ ಜೀವನ ಸರಿಯಾಗಿ ನಡಿಬೇಕಾದ್ರೆ ಪ್ರೇಮವೂ ಇರಬೇಕು, ಘೋರಕ್ಕೂ ಒಂದು ಸ್ಥಾನ ಇದೆ, ಎರಡರ ಬಗ್ಗೆಯೂ ನಮಗೆ ಗೌರವ ಇರಬೇಕಾದಂಥದ್ದು ಬಹಳ ಮುಖ್ಯ.
1: ಪ್ರಿಯ ಶ್ರೋತೃಗಳೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದ್ದ ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ಮಾತು ಮತ್ತು ಮೌನ ಅಮೂಲ್ಯ ಸ್ವತ್ತು ಹಾಗೂ ಸಂತೋಷದ ಕೀಲಿ ಕೈ ಇಲ್ಲಿದೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ದಿನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮಾತು ಮುತ್ತು, ಮೌನ ಅಮೂಲ್ಯ ಸ್ವತ್ತು ಹಾಗೂ ಸಂತೋಷದ ಕೀಲಿಕೈ ಇಲ್ಲಿದೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ.

ಹೇಗೆ ಬದುಕಲು? ಇಲ್ಲಿ ಮಾತು ಇರದೆ ಹೋದರೆ ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಗಿ ಹೋಗುತ್ತದೆ. ಅದೇ ಮೌನವು ಗೈರು ಹಾಜರಾದರೆ ಇಡೀ ಬದುಕೆ ನಿಶ್ವರವೆನಿಸುತ್ತದೆ. ಪ್ರತಿಯೊಬ್ಬರ ಬದುಕಲ್ಲಿ ಮಾತುಗಳೇ ಮುತ್ತುಗಳಾದರೆ ಮೌನವೇ ಒಂದು ಮಹಾಕಾವ್ಯ. ಮಾತು ಮತ್ತು ಮೌನ ಎರಡನ್ನು ಸರಿಸಮಾನಾಗಿ ಬಳಸಿಕೊಳ್ಳುವ ಬುದ್ಧಿವಂತಿಕೆ ನಮ್ಮಲ್ಲಿರಲಿ. ಮಾತು ಬೆಳ್ಳಿಯಾದರೆ ಮೌನವೇ ಬಂಗಾರ ಎನಿಸಿಕೊಂಡಿದೆ. ಬೆಳ್ಳಿಯು ತುಂಬ ಅಮೂಲ್ಯವಾದುದು. ನಮ್ಮ ಮಾತುಗಳಿಗೆ ಮೌಲ್ಯ ಬರಬೇಕೆಂದರೆ ನಾವಾಡುವ ಮಾತುಗಳು ಸತ್ಯ, ಸೌಮ್ಯ ಹಾಗೂ ಪ್ರಾಮಾಣಿಕವಾಗಿರಬೇಕು. ಬಂಗಾರವು ಬೆಳ್ಳಿಗಿಂತ ಹೆಚ್ಚಿನ ಬೆಲೆ ಬಾಳುವ ಲೋಹ. ಅನಗತ್ಯ ಬೇಡವಾದ ಮಾತುಗಳನ್ನಾಡುವ ಬದಲು ಸಮಯ ಸಂದರ್ಭಗಳಿಗೆ ತಕ್ಕಂತೆ ಮೌನವಾಗಿರುವುದೇ ಬಹುದೊಡ್ಡ ಧೀಮಂತಿಕೆ. ಇಲ್ಲಿ ಮಾತಿನ ಶ್ರೇಷ್ಠತೆಗಿಂತ ಮೌನದ ಪ್ರಾಧಾನ್ಯ ಎದ್ದು ಕಾಣುತ್ತಿದೆ. ಮಾತುಗಳಿಗಿಂತ ಮೌನವೇ ತುಂಬ ಶಕ್ತಿಶಾಲಿ. ಮೌನವೇ ಒಂದು ಸುಂದರ ಸುಮಧುರ ಭಾಷೆಯಾಗಿರುವುದರಿಂದ ಇದಕ್ಕಿಂತ ಮಿಗಿಲಾದ ಭಾಷೆ ಮತ್ತೊಂದಿಲ್ಲ. ಒಮ್ಮೊಮ್ಮೆ ಮಾತುಗಳು ಎದುರಿನವರ ಮನಸ್ಸುಗಳನ್ನು ಗೆದ್ದು ಬೀಗಿದರೆ ಇನ್ನೊಮ್ಮೆ ಅದೇ ಮನಸ್ಸುಗಳನ್ನು ಭೇದಿಸಿ ಗೆಲ್ಲಲು ಹೋಗಿ ಸೋತು ಸುಣ್ಣವಾಗುವರು. ಆದರೆ ಮೌನವು ಮಾತಿಗಿಂತಲೂ ವಿಭಿನ್ನ ಮತ್ತೆ ವಿಶೇಷ. ಅದಕ್ಕೆ ಹೇಳೋದು, ಮೌನಕ್ಕಿರುವ ತಾಕತ್ತು ಮಾತಿಗಿಲ್ಲವೆಂದು. ನಮ್ಮ ಮಾತುಗಳಲ್ಲಿ ತಿರುಳಿರಲಿ, ಎಲ್ಲಿ ಮಾತನಾಡಬೇಕು ಎಲ್ಲಿ ಮೌನವಾಗಿರಬೇಕು ಎನ್ನುವುದನ್ನು ಮೊದಲು ತಿಳಿದಿರಲಿ. ಮಾತನಾಡುವುದು ಎಷ್ಟು ಮುಖ್ಯವೋ ಮೌನವಾಗಿರುವುದು ಕೂಡ ಅಷ್ಟೇ ಮುಖ್ಯ. ಯಾವ ಸಂದರ್ಭದಲ್ಲಿ ಎಷ್ಟು ಮಾತನಾಡಬೇಕು, ಏನು ಮಾತನಾಡಬೇಕು ಎಂಬುದನ್ನು ಅರಿತುಕೊಂಡು ಮಾತನಾಡಬೇಕು. ಕೆಲವೊಮ್ಮೆ ಮಾತನಾಡದೆ ಮೌನದಿಂದ ಇದ್ದರೆ ಅದಕ್ಕೆ ಬೆಲೆ ಹೆಚ್ಚು. ಆದ್ದರಿಂದ ನಮ್ಮ ಜನಪದರು ಹಿರಿಯರು ಮಾತನ್ನು ಬೆಳ್ಳಿಗೆ ಹೋಲಿಸಿ ಮೌನವನ್ನು ಬಂಗಾರಕ್ಕೆ ತುಲನೆ ಮಾಡಿ ಅದರ ಘನತೆಯನ್ನು ಹಿಮ್ಮಡಿಸಿದ್ದಾರೆ. ನಮಗೆ ಅರ್ಥವೇ ಆಗದ ಇಲ್ಲ ಸಲ್ಲದ ವಿಷಯಗಳ ಕುರಿತಾಗಿ ಪುಂಕಾನುಪುಂಕ ಮಾತನಾಡುವ ಬದಲು ಮೌನವಾಗಿರುವುದೇ ಲೇಸು. ಒಂದು ಮಾತಲ್ಲಿ ನೂರಾರು ಅರ್ಥಗಳು ಹೊಮ್ಮಿದರೆ ಅದೇ ಮೌನಕ್ಕೆ ಸಾವಿರಾರು ಅರ್ಥಗಳು ಸ್ಫುರಿಸುತ್ತವೆ. ಮನುಷ್ಯನಿಗೆ ಮಾತೆ ಒಂದು ಸಶಕ್ತ ಮಾಧ್ಯಮ. ಆದರೆ ಮಾತಿಗಿಂತಲೂ ಮೌನವು ಪ್ರಬಲ ಮಾಧ್ಯಮ. ಮಾತು ನಮ್ಮ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಿದರೆ ಮೌನವು ನಮ್ಮೊಳಗಿನ ಅಗೋಚರ ಶಕ್ತಿಯನ್ನು ಪ್ರಕಟಿಸುವುದು. ಅದಕ್ಕೆಂದೇ ಥಾಮಸ್ ಕಾಲ್ಕರ್ ಅವರು, ಮೌನ ಅನಂತದಷ್ಟು ಆಳವಾದದ್ದು, ಮಾತು ಕಾಲದಷ್ಟು ಕ್ಷಣಿಕ ಎಂದಿದ್ದಾರೆ. ನಮ್ಮೊಂದಿಗೆ ನಾವೇ ಮಾತನಾಡಿಕೊಳ್ಳಲು ಸಿಗುವ ದಿವ್ಯ ಸಮಯವೇ ಮೌನ. ಇಂತಹ ಮೌನದ ವೃಕ್ಷದಲ್ಲಿಯೇ ಶಾಂತಿ ಸಹನೆ ತಾಳ್ಮೆಯ ಫಲ ಬಿಡುವುದರಿಂದ ಮೌನವು ಬದುಕನ್ನು ಮತ್ತಷ್ಟು ಮಗದಷ್ಟು ರಮಣೀಯಗೊಳಿಸುವುದರಲ್ಲಿ ಸಂದೇಹವಿಲ್ಲ. ಹಾಗೆ ಮತ್ತೊಂದು ವಿಷಯವನ್ನು ನೋಡುವುದಾದರೆ ಸಂತೋಷದ ಕೀಲಿಕೈ ಇಲ್ಲಿದೆ. ನಾವೆಲ್ಲ ಸದಾ ಯೋಚಿಸುತ್ತಿರುವ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಸಂತೋಷ. ಇದಕ್ಕಾಗಿ ಎಷ್ಟೊಂದು ಶ್ರಮಿಸುತ್ತೇವೆ, ಕಷ್ಟಪಡುತ್ತೇವೆ. ಹೇಗಾದರೂ ಮಾಡಿ ಸಂತೋಷದಿಂದಿರಬೇಕು ಎಂಬುದೇ ಮುಖ್ಯಧ್ಯೇಯ. ಸಂತೋಷ ಎನ್ನುವುದನ್ನು ಒಂದೇ ವಾಕ್ಯದಲ್ಲಿ ಹೇಳಲು ಆಗದು. ಕಾರಣ ಅದು ಜನರಿಂದ ಜನರಿಗೆ ವಿಭಿನ್ನವಾಗಿರುತ್ತದೆ. ಒಬ್ಬರಿಗೆ ಉಳಿಯಲು ಮನೆಯೊಂದಿದ್ದರೆ ಸಂತೋಷ, ಇನ್ನೊಬ್ಬರಿಗೆ ಮನೆಯು ಇರಬೇಕು, ಜೊತೆಯಲ್ಲಿ ಕಾರು, ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್. ಹೋದಲ್ಲಿ ಬಂದಲ್ಲಿ ಜನ ತಮ್ಮನ್ನು ಗುರುತಿಸಬೇಕು. ಮನೆಯಲ್ಲಿ ಆಳು ಕಾಳುಗಳಿರಬೇಕು. ಹೀಗೆ ಹತ್ತು ಹಲವು ಬಗೆಯಿಂದ ಸಂತೋಷದ ವ್ಯಾಖ್ಯಾನ ನಡೆಯುತ್ತಲೇ ಇರುತ್ತದೆ. ಇದರಿಂದ ನಿಜಕ್ಕೂ ಸಂತೋಷ ಇದೆಯೇ ಎಂಬುದನ್ನು ಮಾತ್ರ ಯಾರು ಖಚಿತವಾಗಿ ಹೇಳಲಾರರು. ಕಾರಣ ಇಂದು ಸಂತೋಷಲಿದ್ದವ ನಾಳೆ ಅಸಂತೋಷಿಯಾಗಿ ಬಿಡುತ್ತಾನೆ. ಅದಕ್ಕೆ ಕಾರಣಗಳು ಹಲವಿರಬಹುದು. ಆದರೆ ಮುಖ್ಯವಾಗಿ ಇರುವುದು ನಮ್ಮನ್ನು ನಾವು ಇನ್ನೊಬ್ಬರೊಡನೆ ಹೋಲಿಸಿಕೊಳ್ಳುವುದು. ಸಂತೋಷದ ವಿಷಯದಲ್ಲಿ ಒಮ್ಮೆ ಒಬ್ಬ ಅಧ್ಯಾಪಕ ವರ್ಗದ ಕೋಣೆಗೆ ಬರುವಾಗ ಒಂದಿಷ್ಟು ಬಲೂನ್ ತಂದು ಮಕ್ಕಳಿಗೆ ಕೊಟ್ಟು ಅವುಗಳಲ್ಲಿ ಹವಾ ತುಂಬಿ ತಮ್ಮ ತಮ್ಮ ಹೆಸರುಗಳನ್ನು ಬರೆಯುವಂತೆ ಹೇಳುತ್ತಾನೆ ಮತ್ತು ಶಾಲೆಯ ಆವರಣದಲ್ಲಿ ಬಿಟ್ಟು ಬರುವಂತೆ ಹೇಳುತ್ತಾನೆ. ಕೆಲ ಹೊತ್ತಿನಲ್ಲಿ ಅದೇ ಮಕ್ಕಳನ್ನು ಕರೆದು ನಿಮ್ಮ ನಿಮ್ಮ ಹೆಸರಿನ ಬಲೂನ್ ತೆಗೆದುಕೊಂಡು ಬನ್ನಿ, ಅದಕ್ಕಿರುವ ಸಮಯ ಕೇವಲ ಒಂದು ನಿಮಿಷ. ಮಕ್ಕಳೆಲ್ಲ ಓಡೋಡಿ ಬಲೂನ್ ಎಸೆದ ಜಾಗಕ್ಕೆ ಬಂದು ತಮ್ಮ ಹೆಸರಿನ ಬಲೂನ್ ಹುಡುಕಲು ಪ್ರಾರಂಭಿಸಿದರು. ಸಾಕಷ್ಟು ಬಲೂನ್ಗಳಿದ್ದರಿಂದ ಅವೆಲ್ಲ ಚೆಲ್ಲಪಿಲ್ಲಿಯಾಗಿ ಹರಡಿಕೊಂಡಿದ್ದವು.

ಬಲೂನ್ ಒಂದು ನಿಮಿಷದೊಳಗೆ ಹುಡುಕಲಾರದೆ ನಿರಾಸೆಯಿಂದ ಅಸಂತೋಷದಲ್ಲಿ ವರ್ಗದ ಕೋಣೆ ಸೇರುತ್ತಾರೆ. ಎಲ್ಲವರ ಮುಖದಲ್ಲೂ ಅಸಂತೋಷ ಕಂಡ ಶಿಕ್ಷಕ ಏನಾಯಿತು ಅಂತ ಕೇಳಿದಾಗ, ಗುರುಗಳೇ, ನಮ್ಮದೇ ಸರಿನ ಬಲೂನ್ ಹುಡುಕಲು ಆಗಲೇ ಇಲ್ಲ ಅಂದರು. ಆಗ ಶಿಕ್ಷಕ, ಸರಿ, ಈಗ ನೀವು ಯಾವುದಾದರೂ ಒಂದು ತನ್ನಿ ಎಂದು ತಿರುಗಿ ಕಳುಹಿಸಿದ. ಮಕ್ಕಳೆಲ್ಲ ಕೈಗೆ ಸಿಕ್ಕ ಬಲೂನ್ ಹಿಡಿದು ಒಳಗೆ ಬಂದು ಯಾರ ಯಾರ ಹೆಸರಿದೆಯೋ ಅವರೇ ಕೊಟ್ಟು ತಮ್ಮದನ್ನು ಪಡೆದು ಖುಷಿಪಟ್ಟರು. ಆಗ ಶಿಕ್ಷಕ ಹೇಳಿದ, ಮಕ್ಕಳೇ, ಕೇವಲ ತನ್ನದು ಎಂದು ಹೇಳುತ್ತಿದ್ದರೆ ಸಂತೋಷ ಸಿಗದು. ಬದಲಿಗೆ ಹಂಚಿ ಬದುಕಿದರೆ ಎಲ್ಲವರೂ ಸಂತೋಷದಿಂದ ಇರಬಹುದು. ಎಷ್ಟೊಂದು ಅದ್ಭುತ ಪಾಠ ಅಲ್ಲವೇ? ಸಂತೋಷ ಇರುವುದೇ ಸಹಬಾಳ್ವೆಯಲ್ಲಿ. ಎಲ್ಲರೊಳು ಕೂಡಿ ಬಾಳುವುದರಿಂದ ಹೊರತು ಸದಾ ತನ್ನ ಬಗ್ಗೆ ಚಿಂತಿಸುವುದರಿಂದಲ್ಲ. ತನ್ನದನ್ನು ಇಟ್ಟುಕೊಂಡು ಇತರರಿಗೆ ಸಲ್ಲಬೇಕಾದುದನ್ನು ಕೊಡುವ ಮನೋಸ್ಥಿತಿ ಯಾರಲ್ಲಿರುತ್ತದೋ ಅವರೇ ನಿಜವಾದ ಸಂತೋಷಿಗಳು. ಪ್ರಿಯ ಕೇಳುಗರೆ, ಕೇಳುದಲ್ಲಿಷ್ಟೊತ್ತು ಮಾತು ಮುತ್ತು ಮೌನ ಅಮೂಲ್ಯ ಸ್ವತ್ತು ಹಾಗೂ ಸಂತೋಷದ ಕೀಲಿಕೆ ಇಲ್ಲಿಗೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಾತು ಮತ್ತು ಮೌನ.
1: ರಾಜ್ಯಸಭೆಯಲ್ಲಿ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ವಿಸ್ತೃತ ಚರ್ಚೆಗಳು ನಡೆಯಲಿವೆ. ಈ ವಿಧೇಯಕಗಳ ಹೊರತುಪಡಿಸಿ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ವಿಧೇಯಕ, ಆದಾಯ ತೆರಿಗೆ ತಿದ್ದುಪಡಿ ವಿಧೇಯಕ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಈ ಅಧಿವೇಶನದ ಕಾರ್ಯಸೂಚಿಯಲ್ಲಿವೆ. ಅಧಿವೇಶನದ ಹಿನ್ನೆಲೆಯಲ್ಲಿ ನಿನ್ನೆ ಸಂಸತ್ ಭವನದಲ್ಲಿ ಸರ್ಕಾರದ ವತಿಯಿಂದ ಸರ್ವಪಕ್ಷ ಸಭೆ ಆಯೋಜಿಸಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಸುಮಾರು 40 ಹೆಚ್ಚು ರಾಜಕೀಯ ಪಕ್ಷಗಳ 50 ಅಧಿಕ ಹಿರಿಯ ಮುಖಂಡರು ಪಾಲ್ಗೊಂಡು ಮುಂಬರುವ ಕಲಾಪಗಳ ಸುಗಮ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದರು. ಸರ್ವಪಕ್ಷ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಕಲಾಪಗಳು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ನಡೆಯಲು ಮತ್ತು ದೇಶದ ಪ್ರಮುಖ ವಿಷಯಗಳ ಕುರಿತು ರಚನಾತ್ಮಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಎಲ್ಲಾ ರಾಜಕೀಯ ಪಕ್ಷಗಳು ಸಕಾರಾತ್ಮಕವಾಗಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮತ್ತೊಂದೆಡೆ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಲೋಕಸಭೆಯ ಕಾರ್ಯಕಲಾಪಗಳ ಸಲಹಾ ಸಮಿತಿಯ ಸಭೆಯು ಯಶಸ್ವಿಯಾಗಿ ಜರುಗಿತು. ಈ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಶಾಸನಾತ್ಮಕ ಮತ್ತು ಇತರ ಪ್ರಮುಖ ವ್ಯವಹಾರಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಸಂಸತ್ತಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುವ ಜೊತೆಗೆ ಅರ್ಥಪೂರ್ಣ ಭಾಗವಹಿಸುವಿಕೆ ಮತ್ತು ಸೌಹಾರ್ದಯುತ ಸಮಾಲೋಚನೆಗಳ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯುವಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನವದೆಹಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ನಡೆಸಲು ಅನುಮತಿ ಕೋರಿಲ್ಲ ಹಾಗೂ ಇಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ ಎಂದು ದೆಹಲಿ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಪೊಲೀಸ್ ಇಲಾಖೆಯು ಪ್ರಸ್ತುತ ಈ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ಜಾರಿಯಲ್ಲಿದೆ ಎಂದು ತಿಳಿಸಿದೆ. ಈ ಕಾಯ್ದೆಯನ್ವಯ ಜಂತರ್ ಮಂತರ್ ಪ್ರದೇಶವನ್ನು ಹೊರತುಪಡಿಸಿ ನವದೆಹಲಿಯ ಇತರ ಯಾವುದೇ ಭಾಗಗಳಲ್ಲಿ ಪ್ರತಿಭಟನಾ ಮೆರವಣಿಗೆ, ಪ್ರದರ್ಶನಗಳು ಹಾಗೂ 5 ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಒಟ್ಟಾಗಿ ಸೇರುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸಾರ್ವಜನಿಕ ಶಾಂತಿ, ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಕಾನೂನನ್ನು ಗೌರವಿಸಬೇಕು ಹಾಗೂ ಯಾವುದೇ ಅನಧಿಕೃತ ಸಭೆ ಅಥವಾ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳದೆ ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕೆಂದು ದೆಹಲಿ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. 58ನೇ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿರುವ ಭಾರತೀಯ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಭಾರತೀಯ ತಂಡ ದಾಖಲಿಸಿರುವ

0: ಅತ್ಯುತ್ತಮ ಪ್ರದರ್ಶನ ಇದಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆ, ಅಚಲ ಸಮರ್ಪಣಾ ಭಾವ ಹಾಗೂ ವಿಜ್ಞಾನ ಕ್ಷೇತ್ರದ ಮೇಲಿನ ಆಸಕ್ತಿಯು ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಇದೇ ವೇಳೆ ಲಿಥುವೇನಿಯಾದ ವಿಲ್ನಿಯಸ್ನಲ್ಲಿ ನಡೆದ 37ನೇ ಅಂತಾರಾಷ್ಟ್ರೀಯ ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಒಂದು ಚಿನ್ನದ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿದ ಭಾರತೀಯ ತಂಡದ ಎಲ್ಲಾ ಸದಸ್ಯರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಭಾರತೀಯ ತಂಡ ಮಾಲಿಕ್ಯುಲರ್ ಬಯಾಲಜಿ, ಬಯೋಕೆಮಿಸ್ಟ್ರಿ, ಅನಿಮಲ್ ಫಿಸಿಯಾಲಜಿ, ಅನಿಮಲ್ ಫಾರ್ಮಾಲಜಿ ಅಂಡ್ ಸಿಸ್ಟಮ್ಯಾಟಿಕ್ ಹಾಗೂ ಪ್ಲಾಂಟ್ ಕಂಪ್ಯೂಟೇಷನಲ್ ಬಯಾಲಜಿಯಂತಹ ಸಂಕೀರ್ಣ ವಿಷಯಗಳಲ್ಲಿ ಅಸಾಧಾರಣ ಜ್ಞಾನವನ್ನು ಪ್ರದರ್ಶಿಸಿರುವುದಕ್ಕೆ ಅವರು ತೀವ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಜಗದೀಶ್ಪುರದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಧ್ಯಪ್ರದೇಶ ರಾಜ್ಯ ಸಚಿವ ಸಂಪುಟ ಏಕರೂಪ ನಾಗರಿಕ ಸಂಹಿತೆ UCC ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದು, ಇಂದಿನಿಂದ ಆರಂಭವಾಗಲಿರುವ ಶಾಸನಸಭೆಯ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಮಂಡಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್, ಈ ಕಾನೂನು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸದೆ ಎಲ್ಲಾ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸಲಿದೆ ಎಂದರು. ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಸಮಿತಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಸಮಾಲೋಚನೆ ನಡೆಸಿದ ಬಳಿಕ ಈ ವಿಧೇಯಕ ರೂಪಿಸಲಾಗಿದ್ದು, ಮುಸ್ಲಿಂ ಮಹಿಳೆಯರಿಂದಲೂ ಇದಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದರು. ಈ ಕಾಯ್ದೆಯ ಅಡಿಯಲ್ಲಿ ರಾಜ್ಯದಲ್ಲಿ ಬಹುಪತ್ನಿತ್ವ ನಿಷೇಧ ಹಾಗೂ ವಿಚ್ಛೇದನಕ್ಕೆ ಕಾನೂನು ಪ್ರಕ್ರಿಯೆ ಕಡ್ಡಾಯವಾಗಲಿದೆ. ಮಹಿಳೆ ಮತ್ತು ಪುರುಷರಿಗೆ ಆಸ್ತಿಯಲ್ಲಿ ಸಮಾನ ಉತ್ತರಾಧಿಕಾರ ಹಕ್ಕು ಸಿಗಲಿದ್ದು, ಲಿವ್ ಇನ್ ಸಂಬಂಧಗಳ ಹಾಗೂ ವಿವಾಹಗಳ ನೋಂದಣಿಯನ್ನು ತಳಮಟ್ಟದವರೆಗೆ ಕಡ್ಡಾಯಗೊಳಿಸಲಾಗಿದೆ. ಆದರೆ ಆದಿವಾಸಿ ಬುಡಕಟ್ಟು ಸಮುದಾಯಗಳನ್ನು ಈ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ. ಧೇಮಾಜಿ, ದಿಬ್ರುಗಢ, ಚಾರೇಡಿಯೋ, ತಿನ್ಸುಕಿಯಾ, ಲಖೀಂಪುರ, ಶಿವಸಾಗರ್, ಉದಲ್ಗುರಿ ಮತ್ತು ಜೋಹರಾತ್ ಸೇರಿದಂತೆ 8 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿವೆ. 57,199 ಜನರ ಮೇಲೆ ಈ ಪ್ರವಾಹ ಪರಿಣಾಮ ಬೀರಿದ್ದು, ಪೀಡಿತ ಜಿಲ್ಲೆಗಳಲ್ಲಿ ಒಟ್ಟು 3,874 ಹೆಕ್ಟೇರ್ ಬೆಳೆ ಪ್ರದೇಶವು ಜಲಾವೃತಗೊಂಡಿದೆ. ರಾಜ್ಯ ಸರ್ಕಾರವು 14 ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಿದೆ. ಮುಖ್ಯಮಂತ್ರಿ ಡಾಕ್ಟರ್ ಹೇಮಂತ್ ಬಿಸ್ವಾ ಶರ್ಮಾ, ಜನರ ಸುರಕ್ಷತೆ ಮತ್ತು ಯೋಗಕ್ಷೇಮ ರಾಜ್ಯ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ರೋಚಕ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳ ಅಂತರದಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಸ್ಪೇನ್ ತಂಡದ ಬಲದಿ ಆಟಗಾರ ಫೆರಾನಾಟೋರೇಸ್ ಪಂದ್ಯದ 106ನೇ ನಿಮಿಷದಲ್ಲಿ ಗಳಿಸಿದ ಏಕೈಕ ಗೋಲು ತಂಡದ ಐತಿಹಾಸಿಕ ಗೆಲುವಿಗೆ ಕಾರಣವಾಯಿತು. ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಉಭಯ ತಂಡಗಳು ಯಾವುದೇ ಗೋಲು ಗಳಿಸದ ಹಿನ್ನೆಲೆಯಲ್ಲಿ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಗೊಂಡಿತ್ತು. ಈ ಗೆಲುವಿನೊಂದಿಗೆ ಸ್ಪೇನ್ ತನ್ನ 2ನೇ ಪುರುಷರ ಫಿಫಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು, 2010 ನಂತರ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಜೊತೆಗೆ ಫುಟ್ಬಾಲ್ ಇತಿಹಾಸದಲ್ಲೇ ಏಕಕಾಲದಲ್ಲಿ ಪುರುಷರ ಮತ್ತು ಮಹಿಳಾ ವಿಶ್ವಕಪ್ ಕಿರೀಟ ಹೊಂದಿದ ಜಗತ್ತಿನ ಮೊದಲ ರಾಷ್ಟ್ರ ಎಂಬ ಅಪರೂಪದ ದಾಖಲೆಯನ್ನು ಸ್ಪೇನ್ ತನ್ನದಾಗಿಸಿಕೊಂಡಿದೆ. ಅರ್ಜೆಂಟೀನಾದ ಸತತ 2ನೇ ಬಾರಿ ವಿಶ್ವಕಪ್ ಗೆಲ್ಲುವ ಕನಸನ್ನು ಈ ಸೋಲು ಭಗ್ನಗೊಳಿಸಿದೆ. ಇದರೊಂದಿಗೆ ಅರ್ಜೆಂಟೀನಾಗೆ 2022 ವಿಶ್ವಕಪ್ ಹಾಗೂ 2021 ಮತ್ತು 2024 ಕೋಪಾ ಅಮೆರಿಕ ಪ್ರಶಸ್ತಿ ತಂದುಕೊಟ್ಟಿದ್ದ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಸುದೀರ್ಘ ಹಾಗೂ ಸ್ಮರಣೀಯ ಯುಗಕ್ಕೆ ನಿರಾಶೆಯ ಅಂತ್ಯ ಸಿಕ್ಕಂತಾಗಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತದ ವಿರುದ್ಧ 27 ರನ್ಗಳ ಜಯ ದಾಖಲಿಸಿ ಇಂಗ್ಲೆಂಡ್ ತಂಡ ತನ್ನ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ನಿಗದಿತ 50 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 387 ರನ್ ಗಳಿಸಿತು. 388 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 360 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಅತ್ಯುತ್ತಮ ಆಟಕ್ಕಾಗಿ ಜಾಕೋಬ್ ಬೆತ್ತೆಲ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಹಾಗೂ ಜೋ ರೂಟ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ನೀಡಲಾಯಿತು. ಸರಣಿಯಲ್ಲಿ ಮೊದಲನೇ ಪಂದ್ಯ ಜಯಿಸಿದ್ದ ಇಂಗ್ಲೆಂಡ್ 2ನೇ ಪಂದ್ಯದಲ್ಲಿ ಸೋಲನುಭವಿಸಿ 3ನೇ ಪಂದ್ಯ ಗೆಲ್ಲುವ ಮೂಲಕ ಸರಣಿ ಕೈವಶ ಮಾಡಿಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್. ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಮನಸ್ಥಿತಿಯ ಕಾಯಿಲೆ ಎಂಬ ವಿಷಯದ ಕುರಿತು ಹೊಸಪೇಟೆಯ ಎಸ್ಪಿಜಿ ಮೆಡಿಕಲ್ ಕಾಲೇಜಿನ ಮನೋವೈದ್ಯರಾದ ಡಾಕ್ಟರ್ ಜಿಪಿ ಗುರುರಾಜ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕಾರ್ಯಕ್ರಮ ಮಿಶ್ರ ಮಾಧುರ್ಯ. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗುವುದು. ಇಂದಿನ ವಿಷಯ ಮನಸ್ಥಿತಿಯ ಕಾಯಿಲೆ.

0: ಮನೋಚಿಂತನ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದು ಮೂಡ್ ಡಿಸ್ಆರ್ಡರ್ ಅಂದ್ರೆ ಮನಸ್ಥಿತಿಯ ಕಾಯಿಲೆ, ಈ ಬಗ್ಗೆ ಮಾತಾಡಲು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಡಾಕ್ಟರ್ ಜಿಪಿ ಗುರುರಾಜ್, ಮನೋವೈದ್ಯರು, ಎಂವಿಜೆ ಮೆಡಿಕಲ್ ಕಾಲೇಜ್ ರಿಸರ್ಚ್ ಹಾಸ್ಪಿಟಲ್, ಹೊಸಕೋಟೆ, ಬೆಂಗಳೂರು. ಇವರು ಸ್ಟುಡಿಯೋಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸ್ನೇಹಿತರೆ, ಇಂದಿನ ವಿಷಯ ಮನಸ್ಥಿತಿಯ ಕಾಯಿಲೆ ಅಂದ್ರೆ ಮೂಡ್ ಡಿಸಾರ್ಡರ್, ಈ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಡಾಕ್ಟ್ರೆ, ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮೂಡ್ ಡಿಸಾರ್ಡರ್ ಅಂದ್ರೆ ಸಾಮಾನ್ಯವಾಗಿ ನಾವು ಈ ಪದವನ್ನ ಬಹಳಷ್ಟು ಸಲ ಬಳಸ್ತೀವಿ, ಮನೆಯಲ್ಲಿರಬಹುದು, ಮಕ್ಕಳಿಗಿರ್ಬೋದು, ಹಿರಿಯರಿಗಿರ್ಬೋದು, ಸ್ಕೂಲು ಕಾಲೇಜುಗಳಲ್ಲಿ ಗೆಳತಿಯರಲ್ಲಿ ಇರ್ಬೋದು. ಯಾಕೋ ಅವಳು ಮೂಡ್ ಸರಿ ಇಲ್ಲ, ಯಾಕೋ ಮೂಡ್ ಒಂಥರ ಇದೆ. ಹೀಗಾಗಿ ಮೇಲಿಂದ ಮೇಲೆ ಉಪಯೋಗ ಆಗುವಂತಹ ಪದ ಇದು ಮೂಡ್ ಅಂದ್ರೆ ಮನಸ್ಥಿತಿ ಅಂತ. ಇದು ಮೂಡ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಆದ್ರೆ ಇದು ಒಂದು ಕಾಯಿಲೆ ಅಂತ ಯಾವಾಗ ಗೊತ್ತಾಗುತ್ತೆ, ಅದು ಹೇಗೆ ನಾವು ನಿರ್ಧರಿಸಬೇಕು ಕಾಯಿಲೆ ಅನ್ನೋದು, ಅದ್ರ ಬಗ್ಗೆ ಹೇಳ್ತೀರಾ?
1: ಒಳ್ಳೆ ಪ್ರಶ್ನೆ. ಪ್ರತಿ ಮನುಷ್ಯನಲ್ಲಿ ಎಲ್ಲ ತರ ಭಾವನೆಗಳು ಸಾಮಾನ್ಯವಾಗಿ ಕಾಣುತ್ತದೆ. ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ, ಅತಿಯಾದ ಉತ್ತೀರ್ಣ ಅಂಕಗಳು ಬಂದಾಗ ಅವನಿಗೆ ಖುಷಿಯಾಗುತ್ತದೆ. ದಿಢೀರ್ ಸಾವಾದಾಗ ವ್ಯಕ್ತಿಗೆ ನೋವಾಗುತ್ತದೆ, ಬೇಜಾರಾಗುತ್ತದೆ. ಇದು ಸಾಮಾನ್ಯ, ನಾರ್ಮಲ್. ಆದರೆ ಕಾರಣವಿಲ್ಲದೆ ಬೇಜಾರು, ಕಾರಣವಿಲ್ಲದೆ ಅತಿಯಾದ ಖುಷಿ, ಈ ತರ ಈ ಖುಷಿಯಿಂದ ತನ್ನ ಪೂರ್ತಿ ಈ ಮನಸ್ಥಿತಿಯಲ್ಲಿದ್ದು ಅದರ ದಿನಚರಿ ರುಟೀನ್ ಆಕ್ಟಿವಿಟೀಸ್ಗೆ, ತನ್ನ ಸಂಬಂಧಗಳಿಗೆ, ತನ್ನ ಸೋಷಿಯಲ್ ಲೈಫ್ಗೆ, ಆಕ್ಯುಪೇಷನ್ಗೆ ತೊಂದರೆ ಆದಾಗ ಇದು ಕಾಯಿಲೆ ಆಗುತ್ತೆ, ಮನಸ್ಥಿತಿಯ ಕಾಯಿಲೆ ಶುರುವಾಗುತ್ತೆ.
0: ಅಂದ್ರೆ ಈಗ ಮೂಡ್ ಡಿಸಾರ್ಡರ್ ಅಂದ್ರೆ ಯಾವಾಗ ಎಷ್ಟು ದಿವಸ ಅದೇ ಮೂಡಲ್ಲಿ ಇದ್ರೆ ಇದು ಕಾಯಿಲೆ ಅಂತ ಪರಿಗಣಿಸಬೇಕು ಸರ್?
1: ವೆರಿ ಗುಡ್. ನೋಡಿ, ನಮ್ಮ ನಾವು ಸೈಕಾಟ್ರಿಸ್ಟ್ ಪ್ರಕಾರ ಒಬ್ಬ ಒಂದು ಬೇಜಾರು, ಬೇಜಾರು ಮುಕ್ಕಾಲು ಪಾಲು ಮೋಸ್ಟ್ ಆಫ್ ದ ಡೇ ಬೇಜಾರಾಗಿದ್ದು, ಈ ಬೇಜಾರು ಪರಿಸ್ಥಿತಿ, ಈ ಮನಸ್ಥಿತಿ ಒಂದು ಎರಡು ವಾರ ಗಟ್ಟಲೆ ಇದ್ದರೆ ಅದನ್ನು ಡಿಪ್ರೆಸ್ ಎಪಿಸೋಡ್ ಅಂತ ಹೇಳ್ತೀರಿ. ಹಾಗೆಯೇ ಅತಿಯಾದ ಖುಷಿ, ಕಾರಣವಿಲ್ಲದೆ ಅತಿಯಾದ ಖುಷಿ ಒಂದು ವಾರ ಮಟ್ಟ ಇದ್ದರೆ ಅದನ್ನು ಮೇನಿಯಾ, ಉನ್ಮಾದ ಕಾಯಿಲೆ ಅಂತ ಹೇಳ್ತೀರಿ. ಇದು ಮೋಸ್ಟ್ ಕಾಮನ್ ಮೂಡ್ ಡಿಸಾರ್ಡರ್ಸ್ ಇವೆರಡು, ಒಂದು ಡಿಪ್ರೆಷನ್ ಖಿನ್ನತೆ, ಮೇನಿಯಾ ಉನ್ಮಾದ. ಇನ್ನೊಂದು ತರಹ ಕಡಿಮೆ ಮಟ್ಟದ ಉನ್ಮಾದ ಹೈಪೋಮೇನಿಯಾ.

0: ಇದು ಮೇನೆ ಲಕ್ಷಣ ಎಲ್ಲ ಇರ್ತದೆ, ಆದ್ರೆ ಕಡಿಮೆ ಮಟ್ಟ ಇರ್ತದೆ. ಇದು ಕೇವಲ ಅದರಿಂದ ತೊಂದರೆ, ಆ ಮನಸ್ಥಿತಿಯಿಂದ ಡಿಸ್ಫಂಕ್ಷನ್ ಡಿಸೆಬಿಲಿಟಿ ಕಡಿಮೆ ಇರ್ತದೆ, ಅದನ್ನ ಹೈಪೋಮೇನಿಯ ಅಂತ ಹೇಳ್ತಾರೆ.
1: ಡಾಕ್ಟರ್, ಈಗ ಮನಸ್ಥಿತಿ ಕಾಯಿಲೆ ಅಂತ ನಾವು ಪರಿಗಣಿಸಿದ್ಮೇಲೆ ಇದು ಕಾಯಿಲೆ ಅಂತ ನಮ್ಗೆ ಗೊತ್ತಾದಾಗ ನಾವು ಮತ್ತೆ ವೈದ್ಯರನ್ನ ಕಾಣಬೇಕು ಅಂತ ತಾವು ಹೇಳ್ತೀರಾ? ಅಂದ್ರೆ ನಮಗೆ ಗುರ್ತಾಗ್ಬೇಕಾದ್ರೆ ನಾವು ಎಷ್ಟು ದಿನ, ಅಂದ್ರೆ ಅಕ್ಕಪಕ್ಕದವರು ಸಂಬಂಧಿಗಳು ಎಷ್ಟು ದಿವಸ ಆ ವ್ಯಕ್ತಿನ ನಾವು ಅಬ್ಸರ್ವ್ ಮಾಡಬೇಕು, ಓ ಇದು ಕಾಯಿಲೆಯಲ್ಲಿ ಬಳಲ್ತಾ ಇದ್ದಾರೆ ಅಂತ ಮಾಡಬೇಕಾದ್ರೆ ಎಷ್ಟು ದಿವಸ ಅವರಿಗೆ ಅಬ್ಸರ್ವ್ ಮಾಡಬೇಕು ಅಂತ ಪೇಷಂಟ್ಗೆ?
0: ಹಾಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಒಂದು ಸಿಚುವೇಶನ್ ರೆಸ್ಪಾನ್ಸ್, ಒಂದು ಎನ್ವೈರನ್ಮೆಂಟ್, ಒಂದು ಘಟನೆಯ ಸಂಬಂಧವಾಗಿ ಆತನ ಮನಸ್ಥಿತಿ ಬದಲಾದರೆ, ನಾನು ಹೇಳಿರೋ ಹಾಗೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಇಡೀ ಮನೆ ಖುಷಿಯಾಗಿರುತ್ತೆ, ಆ ಖುಷಿ ವಾತಾವರಣ ಇದ್ದೇ ಇರುತ್ತೆ. ಆ ವಾತಾವರಣ ಮೀರಿ, ಆ ಪ್ರಭಾವ ಮೀರಿ, ಫಾರ್ ಎಕ್ಸಾಂಪಲ್ ಆತನಿಗೆ ಒಳ್ಳೆ ಊಟ ಮಾಡಿದ ಒಬ್ಬ ಮಗು, ತುಂಬಾ ಖುಷಿ ಆಯ್ತು, ಊಟ ಆಯ್ತು, ಸಾಯಂಕಾಲ ಆದ್ರೂ ಸಹ ಬರೋ ಒಂದು ವಾರಗಟ್ಟಲೆ ಅತಿಯಾದ ಖುಷಿಯಾಗಿದ್ದು, ಓವರ್ ಆಕ್ಟಿವಿಟಿ, ನಿದ್ರೆ ಕಡಿಮೆ ಆಗಿ, ಸಾಮಾನ್ಯವಾಗಿ ಆತನ ಮನೆಯವರು, ಅಕ್ಕಪಕ್ಕದವರು, ಕ್ಲೋಸ್ ಫ್ರೆಂಡ್ಸ್, ಇದನ್ನ ಬದಲಾವಣೆ ಗೊತ್ತಾಗ್ಬಿಡುತ್ತೆ. ಮುಂದೆ ಯಾವತ್ತು ಈ ತರ ಇರಲಿಲ್ವಲ್ಲ ಈ ವ್ಯಕ್ತಿ, ಈ ತರ ಆಗಿ ಈ ತರ ಆಗಿದ್ದಾನೆ ಅಂದಾಗ ಅನುಮಾನ, ದಟ್ ಇಸ್ ದ ಫಸ್ಟ್ ಸೈನ್ ದೇ ಹ್ಯಾವ್ ಟು ಕಾಂಟ್ಯಾಕ್ಟ್ ದ ಡಾಕ್ಟರ್. ಮುಂಚೆ ಈ ತರ ಇಲ್ವಲ್ಲ ಈ ವ್ಯಕ್ತಿ, ಸಾಮಾನ್ಯವಾಗಿ ಖುಷಿಯಾಗಿದ್ದಾಗ ಮಾತಾಡ್ತಾನೆ, ಇಷ್ಟು ಮಾತಾಡೋದಿಲ್ವಲ್ಲ, ಸಾಮಾನ್ಯವಾಗಿ ಅಳ್ತಾರೆ, ಆಮೇಲೆ ಬೇಗ ಸರಿ ಹೋಗ್ತಾರೆ, ಮಾಮೂಲು ಅಡ್ಜಸ್ಟ್ ಆಗ್ತಾನೆ, ಇದೇನದು ಬೆಳಿಗ್ಗೆ ಸಾಯಂಕಾಲ ಒಂದೇ ತರ ಮಂಕ ಕುಂತಿದ್ದಾನೆ, ಊಟ ಮಾಡ್ತಾನೆ ಇಲ್ಲ, ಇಷ್ಟವಾದ ಪ್ರೋಗ್ರಾಮ್ ಬರ್ತಾ ಇದೆ ನೋಡ್ತಾ ಇಲ್ಲ, ಫ್ರೆಂಡ್ಸ್ ಬಂದ್ರು ಮಾತಾಡ್ತಾ ಇಲ್ಲ, ಆಟಾಡಕ್ ಹೋಗ್ತಾ ಇಲ್ಲ, ಇದೆಲ್ಲ ವಾರ್ನಿಂಗ್ ಸೈನ್ಸ್, ಎಲ್ಲೋ ಇದು ಕಾಯಿಲೆ ಮಟ್ಟಿಗೆ ಇದೆ ಅಂತ ಸೂಕ್ಷ್ಮವಾಗಿ
1: ಮುನ್ಸೂಚನೆ ಕೊಡ್ತಾ ಇರುತ್ತೆ, ಹೀಗಿದ್ರೆ ಹಾಗೆ ಮಾಡ್ಬೇಕು ಅಂತ.
0: ಹೌದು
1: ಡಾಕ್ಟರ್, ಈಗ ಮನಸ್ಥಿತಿ ಕಾಯಿಲೆ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳಿ, ಅದೆಷ್ಟು ಪ್ರಕಾರಗಳಿವೆ, ಆಮೇಲೆ ಯಾವ್ಯಾವ ಥರದ್ದಿವೆ ಅಂತ ಸ್ವಲ್ಪ ಹೇಳಿ.
0: ಖಂಡಿತ, ಮೋಸ್ಟ್ ಕಾಮನ್ ಮೂಡ್ ಡಿಸಾರ್ಡರ್ ಬಂದು ಡಿಪ್ರೆಷನ್, ಶೇಕಡಾ 2 out of 100 ಈ ಕಾಯಿಲೆ ಇದೆ. ಅಂದ್ರೆ ನೋಡಿ, ಯೋಚನೆ ಮಾಡಿ ನೋಡಿ, ನಮ್ಮ ದೇಶದ ಪಾಪ್ ಸಂಖ್ಯೆ 100 crore, 100 crore ಜನ, ಇದರಲ್ಲಿ 2% ಅಂದ್ರೆ 2 crore ಜನ, 2 crore ಜನಕ್ಕೆ ಖಿನ್ನತೆ ಕಾಯಿಲೆ ಇದೆ. ಹಾಗೆ ಇನ್ನೊಂದು ಮೂಡ್ ಡಿಸಾರ್ಡರ್ ವಿಚ್ ಇಸ್ ಆಲ್ಸೋ ವೆರಿ ಕಾಮನ್, ಬೈಪೋಲಾರ್ ಮೂಡ್ ಡಿಸಾರ್ಡರ್. ಬೈಪೋಲಾರ್ ಮೂಡ್ ಡಿಸಾರ್ಡರ್ ಅಂದ್ರೆ ಒಂದು ಪರಿಸ್ಥಿತಿ ಬಂದು ಡಿಪ್ರೆಷನ್, ಇನ್ನೊಂದು ಪರಿಸ್ಥಿತಿ ಬಂದು ಮೇನಿಯ, ಉನ್ಮಾದ. ಈ ಕಾಯಿಲೆ ಸಹ ಸುಮಾರು ಇನ್ಸಿಡೆನ್ಸ್ ರೇಟ್ ಅಂದ್ರೆ 1 to 1.5% ಔಟ್ ಆಫ್ 100 ಒಬ್ಬನಿಗೆ ಈ ಕಾಯಿಲೆ ಉಂಟು,
1: 100 ಜನರಲ್ಲಿ ಒಬ್ಬರಿಗೆ ಇದ್ದೇ ಇರುತ್ತೆ,
0: ಇದ್ದೇ ಇರುತ್ತೆ
1: ಇಂತ ಕಾಯಿಲೆ,
0: ಇದ್ದೇ ಇರುತ್ತೆ.
1: ಡಾಕ್ಟರ್, ಈಗ ಒಂದು ಹಾಡು ಕೇಳೋಣ, ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ.

0: ಡಾಕ್ಟ್ರೆ, ಈಗ ಮೂಡ್ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳಿ, ಇದು ಬರದೆ ಇರೋ ಹಾಗೆ ನಾವು ಪ್ರಿವೆನ್ಷನ್ ತಗೋಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಈ ಡಿಪ್ರೆಷನ್ ಅಂತ ಹೇಳ್ತಿದ್ರಲ್ವಾ, ಅದು ಬರದೆ ಇರೋ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಬೇಕು?
1: ಬರದೇ ಇರೋ ಹಾಗೆ ಅಂದರೆ, ಫಾರ್ ಎಕ್ಸಾಂಪಲ್, ಒಂದು ವ್ಯಕ್ತಿ ಆ ವ್ಯಕ್ತಿತ್ವದಲ್ಲಿ ಆತನ ವ್ಯಕ್ತಿತ್ವದಲ್ಲಿ ಬಹಳ ಒಳ್ಳೆ ಕೋಪಿಂಗ್ ಸ್ಕಿಲ್ಸ್ ಇದ್ರೆ, ಜೀವನದಲ್ಲಿ ಅವನ ಚಿಕ್ಕ ವಯಸ್ಸಿನಿಂದ ಆತ ಎಲ್ಲಾ ಕಷ್ಟಗಳನ್ನು ನಿಲ್ಲಿಸಿ ಮುಂದೆ ಬಂದಿದ್ದರೆ, ಆತನಿಗೆ ಒಂದು 20 ವಯಸ್ಸಿನಲ್ಲಿ 30 ವಯಸ್ಸಿನಲ್ಲಿ ಯಾವುದೇ ಕಷ್ಟಗಳು ಬಂದಾಗ ಸಾಮಾನ್ಯವಾಗಿ ಜಯಿಸಬಹುದು. ಯುವರ್ ಪಾಸ್ಟ್ ರೆಸ್ಪಾನ್ಸ್ ಟು ಎ ಸ್ಟ್ರೆಸ್, ಇಫ್ ಇಟ್ ಇಸ್ ಗುಡ್, ಇಟ್ ಆಲ್ವೇಸ್ ಆಕ್ಟ್ ಇನ್ ದ ಫ್ಯೂಚರ್. ಆದರೆ ಚಿಕ್ಕ ವಯಸ್ಸಿಂದನೇ ಖಿನ್ನತೆ, ಬೇಜಾರು, ಕಷ್ಟದ ಪರಿಸ್ಥಿತಿ, ಆ ಪರಿಸ್ಥಿತಿ ಕುಗ್ಗಿದ್ರೆ, ಮನಸ್ಸು ಕುಗ್ಗಿದ್ರೆ, ಕುಗ್ಗಿ ಆತನಿಗೆ ಅವನ ಎಕ್ಸ್ಪೆಕ್ಟೇಷನ್ಸ್ ಅಚೀವ್ ಮಾಡದೆ ಇದ್ದಾಗ, ಈಗಿನ ಪರಿಸ್ಥಿತಿಯಲ್ಲಿ ಈಗ ಶಕೀಲ್ ಅವರ ವಯಸ್ಸು ಅಥವಾ ಅವರ ಒಂದು ವ್ಯಕ್ತಿಯ ಪರಿಸ್ಥಿತಿಗೆ ರಿಯಾಕ್ಟ್ ಆಗುತ್ತೆ. ವಿ ರಿಯಾಕ್ಟ್ ಹೌ ವಿ ರಿಯಾಕ್ಟ್ ಇನ್ ದ ಪಾಸ್ಟ್ ಯೂಶ್ವಲಿ, ದಟ್ ಇಸ್ ದ ವೇ ವಿ ರೆಸ್ಪಾಂಡ್.
0: ಅಂದ್ರೆ ನಾವು ಬೆಳೆದು ಬಂದ ಒಂದು ಮಾರ್ಗ, ವಾತಾವರಣ ಎಲ್ಲ ಕಾರಣವಾಗುತ್ತೆ. ನಮ್ ಕಷ್ಟ ಚಿಕ್ಕದ ವಯಸ್ಸಿನಿಂದಲೂ ನಾವು ಕಷ್ಟಗಳನ್ನು ಅನುಭವಿಸಿ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಧೈರ್ಯದಿಂದ ಎದುರಿಸಿದಾಗ, ಈಗ ಸ್ವಲ್ಪ ವಯಸ್ಸಾದ್ಮೇಲೆ ದೊಡ್ಡವರಾದ್ಮೇಲೆ ಯಾವುದೇ ಕಷ್ಟ ಬಂದ್ರೂ ನಾವು ಧೈರ್ಯವಾಗಿ ಎದುರಿಸ್ತೀವಿ.
1: ಹೌದು,
0: ಅಂದ್ರೆ ಚಿಕ್ಕಂದಿಂದ ಅದು ರೂಢಿ ಮಾಡ್ಕೊಂಡಿದ್ರೆ ಬಹಳ ಬೇಗ
1: ಆತನಿಗೆ ಶಕ್ತಿ ಚೆನ್ನಾಗಿರುತ್ತೆ. ಪರ್ಫೆಕ್ಟ್.
0: ನನಗೆ 38 ವರ್ಷ, ಏನೇ ಆಗ್ಲಿ, ಖುಷಿಯಾಗ್ಲಿ ಸಂತೋಷವಾಗ್ಲಿ, ಒಂದ್ ವಾರ 15 ದಿವಸ ಅದೇ ಮನಸ್ಸಲ್ಲೇ ಇರುತ್ತೆ, ಆಮೇಲೆ ತಂತಾನೆ ಸರಿ ಹೋಗುತ್ತೆ. ಇದೇನು ಏನು ಲಕ್ಷಣ ಅನ್ಕೋಬೇಕಾ ಅಥವಾ ಏನು ಅಂತ, ಹೀಗಾದ್ರೆ ಏನಂತ ತಿಳ್ಕೊಬೇಕು ಅಂತ ಕೇಳ್ತಾರೆ.
1: ನೋಡಿ, ನಿಮಗೆ ಖುಷಿಯಾಗಿರ್ತೀರಾ, ಖುಷಿಯಾಗೋದು ಅದು ಖುಷಿಯಾಗಿ 2 ವಾರದಲ್ಲಿ ಮಾಯ ಆಗೋದಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ದುಃಖ ಕೂಡ ಮಾಯ ಆಗೋದಂತ ಹೇಳಿದ್ರಿ, ಅದು ಮಾಯ ಆಗಿದ್ದರೆ ಪರವಾಗಿಲ್ಲ. ಒಂದು ಮಾನಸಿಕ ಕಾಯಿಲೆಯಲ್ಲಿ ಒಂದು ಗೀಳು ಬೆನ್ನಂತ ಒಂದು ಕಾಯಿಲೆ ಇದೆ. ಆ ವ್ಯಕ್ತಿಗೆ ಈ ತಾನು ಬರ್ತಾ ಇರೋ ವಿಚಾರ ತನಗೆ ಅರಿವಿದ್ದು ತನ್ನ ಮನಸ್ಸಿಂದನೇ ಬಂದರೆ, ಬೇಡವೊಂದರು ಬಂದರೆ, ಈಗ ನಾನು ಓದ್ತಾ ಇದ್ದೀನಲ್ಲಪ್ಪ ಆ ಪಿಕ್ಚರ್ ಬರಬಾರದು ಮನಸ್ಸಿಗೆ ಅಂದ್ರೆ, ಆದ್ರೆ ಪದೇ ಪದೇ ಬರ್ತಾ ಇದ್ರೆ, ಆ ಪದೇ ಪದೇ ಬರೋ ಆಲೋಚನೆಯಿಂದ ತಾನು ಮಾಡುವ ಕೆಲಸದಲ್ಲಿ ಅಡಚಣೆ ಆದರೆ ಅದು ಕಾಯಿಲೆ ಆಗುತ್ತೆ. ಅದು ನಮ್ಮ ಅಮೆರಿಕನ್ಸ್ ಪ್ರಕಾರ ಅಟ್ಲೀಸ್ಟ್ 1 ಅವರ್, 1 ಗಂಟೆ ಒಬ್ಬ ವ್ಯಕ್ತಿಗೆ ಯಾವುದೇ ವಿಚಾರ ಪದೇ ಪದೇ ಬಂದು ಆ ವಿಚಾರ ತನ್ನ ಮನಸ್ಸಿಂದನೇ ಬಂತು ತನಗೆ ಗೊತ್ತಾಗಿ, ಛೇ ಇದು ಶುಲ್ಲಕ, ಇದು ವೇಸ್ಟ್, ಇದು ಬರಬಾರದು, ಇದು ಮರೆಯಬೇಕು, ಐ ಶುಡ್ ನಾಟ್ ಫೋಕಸ್ ಆನ್ ದಿಸ್, ಆಗದೆ ಇದ್ರೆ ಕಾಯಿಲೆ ಮಟ್ಟ ಆಗುತ್ತೆ. ಅದು ಡಿಪ್ರೆಷನ್ ಕಾಯಿಲೆ ಇಲ್ಲ, ಅದು ಆಂಗ್ಸೈಟಿ ಕಾಯಿಲೆ ಆಗುತ್ತೆ.
0: ಅಂತ ಏನೇನೋ ಬೇರೆ ಬೇರೆ ಪ್ರಕಾರಗಳಿವೆ ಮಾನಸಿಕ ಕಾಯಿಲೆಯಲ್ಲಿ, ಅದು ಇದು ಇಲ್ಲ ಇನ್ನೊಂದು ಬೇರೆ ಏನೋ ಆಗುತ್ತೆ ಅಂತ. ಡಾಕ್ಟರ್, ನನ್ನ ಮುಂದಿನ ಪ್ರಶ್ನೆ ಏನು ಅಂದ್ರೆ, ಈ ಕಾಯಿಲೆ ಇದೇ ಇಂಥ ವಯಸ್ಸಿನವರಿಗೆ ಬರುತ್ತೆ ಅಂತ ಹೇಳಕ್ ಬರುತ್ತಾ? ಯಾವ ವಯಸ್ಸಿನಲ್ಲಿ ಜಾಸ್ತಿ ಈ ಕಾಯಿಲೆ ಕಂಡು ಬರುತ್ತೆ?
1: ವೆರಿ ಗುಡ್ ಕ್ವೆಶ್ಚನ್. ಈಗ ಮೂಡ್ ಡಿಸಾರ್ಡರ್ ನಡೆಯಿರೋ 2 ಪ್ರಕಾರ ಆಗಿ, ಒಂದು ಬೈಪೋಲಾರ್ ಮೂಡ್ ಡಿಸಾರ್ಡರ್ ಹಾಗೆ, ಒಂದು ಮುಂಚೆ ಹೇಳಿರೋ ಹಾಗೆ ಬೈಪೋಲಾರ್ ಅಂದ್ರೆ ಆತನಿಗೆ ಡಿಪ್ರೆಷನ್ ಕಾಯಿಲೆ ಬರುತ್ತೆ, ಮೇನ್ ಕಾಯಿಲೆ ಬರುತ್ತೆ, ಇನ್ನೊಂದು ಯೂನಿಪೋಲಾರ್ ಅಥವಾ ಡಿಪ್ರೆಸಿವ್ ಎಪಿಸೋಡ್. ಸಾಮಾನ್ಯವಾಗಿ ಡಿಪ್ರೆಷನ್ ಕಾಯಿಲೆ 3-4 ಡೆಕೇಡ್, 30-40 ವಯಸ್ಸಲ್ಲಿ ಬರುತ್ತೆ. ಬೈಪೋಲಾರ್ ಮೂಡ್ ಡಿಸಾರ್ಡರ್ 20-30 ವಯಸ್ಸಲ್ಲಿ ಬರುತ್ತೆ. ಇದು ಯಾವುದೇ ಲಿಂಗ, ಯಾವುದೇ ಜಾತಿ, ಯಾವುದೇ ಸಂಸ್ಕೃತಿ, ಕಲ್ಚರ್ಗೆ ಎಲ್ಲ ಮೀರಿ ಬರ್ಬೋದು. ಯಾರು ಬೇಕಾದ್ರೂ ಬರಬಹುದು. ಒಬ್ಬ ಬಡವನಿಂದ ಸಾಹುಕಾರನ್ ಬರ್ಬೋದು, ಅವಿದ್ಯಾವಂತನಿಂದ ಮೇಧಾವಿಗಳು ಕೂಡ ಈ ಕಾಯಿಲೆ ಬರ್ಬೋದು. ಹೆಂಗಸರಲ್ಲಿ ಖಿನ್ನತ ಕಾಯಿಲೆ ಜಾಸ್ತಿ, ಬೈಪೋಲಾರು ಮೆನ್ ಅಂಡ್ ವುಮೆನ್ ಅದು ಈಕ್ವಲ್ ಇನ್ಸಿಡೆನ್ಸ್ ರೇಟ್.
0: ಮತ್ತೊಂದು, ಬೇರೆ ಜೊತೆ ಮಾತಾಡ್ತಾ ಇರುವಾಗ ಅವರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡಬೇಕು ಅಂತಂದ್ರೆ ಬಹಳ ಹಿಂಜರಿಕೆ ಆಗುತ್ತೆ, ಸಂಕೋಚ ಅನ್ಸುತ್ತೆ. ಇದು ನನ್ನ ಸ್ವಭಾವನೆ ಈಗ ಅಥವಾ ಇನ್ನು ರೋಗದ ಲಕ್ಷಣ ಏನು ಅಂತ
1: ನೋಡಿ. ನೀವು ಯಾರೇ ಆಗಲಿ, ಇದು ಯಾವಾಗಿಂದ ಬಂತು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ನೀವು ಸಣ್ಣ ವಯಸ್ಸಿಂದನೇ ಈ ತರ ನಿಮ್ ಪದ್ಧತಿ ಏನಿದ್ರೆ, ಕೆಲವು ಕಲ್ಚರ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಕೆಲವು ಕಲ್ಚರ್ಗಳಲ್ಲಿ ಒಂದು ಹೆಂಗಸು ಗಂಡಸಿನ ಕತ್ತೆತ್ತು ನೋಡಬಾರದು. ಗುಡ್ ಕಮ್ಯುನಿಕೇಶನ್ ಅಂದರೆ ನಮ್ಮ ಪ್ರಕಾರ ಕಣ್ಣಿಟ್ಟು ಕಣ್ಣೋಡು ಮಾತಾಡೋದು ಗುಡ್ ಕಮ್ಯುನಿಕೇಶನ್. ಇದು ಇತ್ತೀಚೆಗೆ ಬಂದಿರೋ ಲಕ್ಷಣಗಳ ಅಥವಾ ಚಿಕ್ಕ ವಯಸ್ಸಿಂದ ಇದೆಯಾ ನಮ್ಗೆ ಗೊತ್ತಾಗಬೇಕು. ಇದು ಎಲ್ಲರ ಜೊತೆ ಆಗುತ್ತಾ, ಕೆಲವರ ಜೊತೆ ಮಾತ್ರ ಆಗುತ್ತಾ ನಮ್ಗೆ ತಿಳಿಬೇಕು. ಆದರೆ ನಿಮ್ಮ ಇದು ಆಫೀಸ್ನಲ್ಲಿ ನೀವು ಮಾಡೋ ಕೆಲಸದಲ್ಲಿ ಇದು ಈ ತರ ಇದ್ರೆ ಅದಕ್ಕೆ ಕೆಲವು ಬದಲಾವಣೆ ಇದೆ, ಕೌನ್ಸಿಲಿಂಗ್ ಅಲ್ಲಿ ಬದಲಾವಣೆ ಮಾಡಿಸಬಹುದು.
0: ಡಾಕ್ಟರ್, ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಇದೆ ಇವತ್ತು. ಸ್ನೇಹಿತರೆ, ನಾವು ಮಾತಾಡ್ತಾ ಇದೀವಿ ಮೂಡ್ ಡಿಸಾರ್ಡರ್ ಅಂದ್ರೆ ಮನಸ್ಥಿತಿಯ ಕಾಯಿಲೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲು ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಜಿಪಿ ಗುರುರಾಜ್, ಮನೋವೈದ್ಯರು, ಎಂವಿಜೆ ಮೆಡಿಕಲ್ ಕಾಲೇಜ್ ರಿಸರ್ಚ್ ಹಾಸ್ಪಿಟಲ್, ಹೊಸಕೋಟೆ, ಬೆಂಗಳೂರು. ಡಾಕ್ಟರ್, ಒಂದು ಹಾಡು ಕೇಳಿ ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ.

0: ಡಾಕ್ಟರ್, ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡಿದ್ದೀರಾ, ಬಹಳ ಧನ್ಯವಾದಗಳು ಡಾಕ್ಟರ್. ಅನೇಕ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನ ತಿಳಿಸಿದ್ದೀರಾ. ಇಷ್ಟೊತ್ತಿಗೂ ನಮ್ಮ ನಿಲಯಕ್ಕೆ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಮನೋಚಿಂತನ ಕಾರ್ಯಕ್ರಮದಲ್ಲಿ ಇದುವರೆಗೆ ಮನಸ್ಥಿತಿಯ ಕಾಯಿಲೆ ಬಗ್ಗೆ ನಮಗೆ ಮಾಹಿತಿ ನೀಡಿದವರು ಡಾಕ್ಟರ್ ಜಿಪಿ ಗುರುರಾಜ್ ಮನೋವೈದ್ಯರು, ಎಂವಿಜೆ ಮೆಡಿಕಲ್ ಕಾಲೇಜ್ ರಿಸರ್ಚ್ ಹಾಸ್ಪಿಟಲ್ ಹೊಸಕೋಟೆ ಬೆಂಗಳೂರು.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
1: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಥಿತಿಯ ಕಾಯಿಲೆ ಎಂಬ ವಿಷಯದ ಕುರಿತು ಹೊಸಪೇಟೆಯ ಎಸ್ಟಿಜಿ ಮೆಡಿಕಲ್ ಕಾಲೇಜಿನ ಮನೋವೈದ್ಯರಾದ ಡಾಕ್ಟರ್ ಜಿಟಿ ಗುರುರಾಜ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು SVYM ನ ಸಿಬ್ಬಂದಿ ವರ್ಗದವರಾದ ನಾರಾಯಣ, ಶ್ರೀಪಾಲ, ಸೋಮೇಗೌಡ, ಆನಂದ್ ಕುಂಬಾರ್, ಚಿಕ್ಕಣ್ಣ, ರಾಧಾ, ಶಿವಾನಂದ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನು ಕೋರುವವರು ಕುಟುಂಬಸ್ಥರು ಹಾಗೂ ಸಂಸ್ಥೆಯ ಸಿಬ್ಬಂದಿ.

0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಂಪ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
1: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಂಪ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇರೋದ್ರಿಂದಾನೆ ನಿಮಗೆ ಕೆಂಪ್ ಬಂದಿರೋದು.
1: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 25 ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 69 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 75 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 14 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ವಿದ್ಯಶೀರ್ ಅವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9

0: 86663318 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ?
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಷ್ ರೋಡ್ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
1: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
2: ಸಿಗೋದಿಲ್ಲ,
1: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
3: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗ್ಯೂನೊಂದಿಗೆ ಹೋರಾಟ ಡೆಂಗ್ಯೂನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
4: ಕೇಳುಗ್ರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಗ್ರಹಗಳತ್ತ ಹರಿದ ಚಿತ್ತ, ಗುರು ಮತ್ತು ಶನಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ, ಗುರುಗ್ರಹ, ಶನಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸೌರ್ಯೂಹದಲ್ಲಿ ಅತ್ಯಂತ ಭವ್ಯ ಹಾಗೂ ಬೃಹತ್ ಗ್ರಹವಾದ ಗುರು ಸೂರ್ಯನಿಂದ ಐದನೆಯ ಗ್ರಹವಾಗಿದ್ದು 778 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಇದು ಎಷ್ಟು ದೊಡ್ಡದಾಗಿದೆ ಎಂದರೆ ಸೌರ್ಯೂಹದ ಎಲ್ಲ ಗ್ರಹಗಳನ್ನು ಅದರೊಳಗೆ ಸೇರಿಸಬಹುದು. ಸುಮಾರು 1300 ಭೂಮಿಗಳು ಗುರುವಿನೊಳಗೆ ಅಡಕವಾಗಿರುತ್ತದೆ ಎಂದರೆ ಗುರುಗ್ರಹದ ಅಗಾಧ ಗಾತ್ರದ ಕಲ್ಪನೆ ಸಿಗಬಹುದು. ಭೂಮಿಗಿಂತ 318 ಹೆಚ್ಚು ರಾಶಿಯ ಗುರುಗ್ರಹದ ರಾಶಿ 1.898 × 10 kg ಅಂದರೆ ಅದರ ರಾಶಿಯ 80 ಪಟ್ಟು ಹೆಚ್ಚಾಗಿದ್ದರೆ ಬಹುಶಃ ಗ್ರಹವಾಗಿ ಉಳಿಯುವ ಬದಲಿಗೆ ಅದು ನಕ್ಷತ್ರವಾಗಿ ರೂಪುಗೊಳ್ಳುತ್ತಿತ್ತು. ನಮ್ಮ ಭೂಮಿಯನ್ನು ಒಂದು ದ್ರಾಕ್ಷಿಗೆ ಹೋಲಿಸಿದರೆ ಗುರುಗ್ರಹದ ಗಾತ್ರ ಬ್ಯಾಸ್ಕೆಟ್ಬಾಲ್ನಷ್ಟಿರುತ್ತದೆ ಎನ್ನಬಹುದು. ಗುರುಗ್ರಹದ ಸುತ್ತಲೂ 75 ಉಪಗ್ರಹಗಳಿವೆ. ಅವುಗಳಲ್ಲಿ 1610 ಗೆಲಿಲಿಯೋ ಕಂಡುಹಿಡಿದ ಗುರುಗ್ರಹದ 4 ಉಪಗ್ರಹಗಳಾದ ಐವು, ಯುರೋಪ್, ಗ್ಯಾನಿಮೇಡ್ ಹಾಗೂ ಕ್ಯಾಲಿಸ್ಟ ವಿಶ್ವದ ಪರಿಕಲ್ಪನೆಯ ಬಗ್ಗೆ ಕ್ರಾಂತಿಕಾರಿ ಬದಲಾವಣೆ ತಂದುವು. ಮೊಟ್ಟಮೊದಲ ಬಾರಿಗೆ ಭೂಮಿಯ ಹೊರತಾಗಿ ಇತರ ಆಕಾಶ ಕಾಯದ ಸುತ್ತ ಸುತ್ತುವ ಮತ್ತೊಂದು ಕಾಯದ ಅಸ್ತಿತ್ವ ಬಯಲಾಯಿತು. ಇದು ಕೋರ್ಪಾನಿಕಸ್ನ ಭೂಮಿಯು ವಿಶ್ವದ ಕೇಂದ್ರವಲ್ಲ ಎಂಬ ಸಿದ್ಧಾಂತಕ್ಕೆ ಮೊದಲ ಬಾರಿ ಬೆಂಬಲ ಸಿಕ್ಕಿತು. ಈ ಉಪಗ್ರಹಗಳಲ್ಲಿ ಐವೊ ಜ್ವಾಲಾಮುಖಿ ಚಟುವಟಿಕೆಗಳಿಗೆ, ಗ್ಯಾನಿಮೇಡ್ ತನ್ನ ದೊಡ್ಡ ಗಾತ್ರಕ್ಕೆ, ಯುರೋಪ ಭೂಮಿಯಿಂದಾಚೆ ಜೀವಿಯ ಅಸ್ತಿತ್ವಕ್ಕೆ ಅನುಕೂಲಕರ ವಾತಾವರಣ ಹೊಂದಿರುವುದಕ್ಕೆ ಹಾಗೂ ಕ್ಯಾಲಿಸ್ಟ ತನ್ನ ಮೇಲ್ಮೈ ತಳದಲ್ಲಿನ ಸಾಗರದ ಅಸ್ತಿತ್ವಕ್ಕೆ ಖ್ಯಾತಿ ಪಡೆದಿದೆ. ಅನಿಲ ದೈತ್ಯ ಎನ್ನುವ ಗುರುಗ್ರಹ ಪ್ರಮುಖವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಹಾಗೂ ಸ್ವಲ್ಪ ಮಟ್ಟಿಗೆ ಇತರೆ ಅನಿಲಗಳಿಂದ ಕೂಡಿದೆ. ಈ ಅನಿಲಗಳು ಇಡೀ ಗ್ರಹವನ್ನು ಆವರಿಸಿದ್ದು ಕೇಂದ್ರದೆಡೆಗೆ ಹೋದಂತೆ ದಟ್ಟ ಅನಿಲಗಳು ದ್ರವ್ಯ ಹಾಗೂ ಪ್ಲಾಸ್ಮಾದ ರೂಪದಲ್ಲಿವೆ. ಗುರುಗ್ರಹದ ಮೇಲ್ಮೈ ಒತ್ತಡ ಭೂಮಿಯ ಮೇಲಿರುವಷ್ಟೇ ಇದ್ದರೂ ಅದರ ಕೇಂದ್ರದಲ್ಲಿನ ಒತ್ತಡ ತುಂಬ ಹೆಚ್ಚು. ಗುರುಗ್ರಹದಲ್ಲಿ ಒಂದು ದಿನ ಎಂದರೆ 10 ಗಂಟೆಗಳು, ಅಂದರೆ ಅದು 10 ಗಂಟೆಗಳಿಗೊಮ್ಮೆ ತನ್ನ ಸುತ್ತಲೂ ಭ್ರಮಿಸುತ್ತದೆ. ಆದರೆ ಅದರ ವಶ 12 ಭೂವರ್ಷಗಳು, ಅಂದರೆ ಸೂರ್ಯನ ಸುತ್ತಲೂ ಪರಿಭ್ರಮಿಸಲು ಅದಕ್ಕೆ 12 ವರ್ಷಗಳು ಬೇಕು. 75 ಉಪಗ್ರಹಗಳು ಹೊಂದಿರುವ ಗುರುಗ್ರಹದ ಸುತ್ತಲೂ ಮಸುಕಾದ ಉಂಗುರಗಳ ವ್ಯವಸ್ಥೆ ಇರುವುದನ್ನ 1979 ವಾಯೇಜರ್ ಬಾಹ್ಯಾಕಾಶ ನೌಕೆ ಕಂಡುಹಿಡಿಯಿತು. ಅಂದಹಾಗೆ ಎಲ್ಲ 4 ಅನಿಲ ದೈತ್ಯ ಗ್ರಹಗಳ ಸುತ್ತ ಉಂಗುರ ವ್ಯವಸ್ಥೆ ಕಂಡುಬರುತ್ತದೆ. ಗುರುಗ್ರಹದ ಕೇಂದ್ರದಲ್ಲಿನ ಉಷ್ಣತೆ ಸೂರ್ಯನ ಮೇಲ್ಮೈ ಉಷ್ಣತೆಗಿಂತ ಬಹಳಷ್ಟು ಹೆಚ್ಚಾಗಿದ್ದು 24,000 ಡಿಗ್ರಿ ಸೆಲ್ಸಿಯಸ್ನಷ್ಟು ಅಗಾಧವಾಗಿರುತ್ತದೆ. ಆದರೆ ಅದರ ಸುತ್ತಲಿನ ಅನಿಲ ಮೋಡಗಳಲ್ಲಿನ ಉಷ್ಣತೆ ಸರಾಸರಿ 145 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಏಕೆಂದರೆ ಮೇಲ್ಮೈಯಿಂದ ಕೇಂದ್ರದೆಡೆಗೆ ಹೋದಂತೆ ಅನಿಲಗಳು ದ್ರವ ಹಾಗೂ ಪ್ಲಾಸ್ಮಾ ರೂಪದಲ್ಲಿದ್ದು ಅಲ್ಲಿನ ಉಷ್ಣತೆ ಹೆಚ್ಚುತ್ತದೆ. ಸೂರ್ಯನಿಂದ 778 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಗುರುಗ್ರಹಕ್ಕೆ ಸೂರ್ಯನಿಂದ ತಲುಪುವ ಶಾಖ ಅತ್ಯಲ್ಪ. ಗುರುಗ್ರಹದಲ್ಲಿನ ಶಾಖ ಅದರ

0: ಬಿರುಗಾಳಿಯಿಂದ ಸಂಭವಿಸುತ್ತದೆ. ಭೂಮಿಯ ಮೇಲ್ಮೈ ಯಾವುದೇ ಭಯಂಕರ ಬಿರುಗಾಳಿಗಿಂತ ಅದರ ವೇಗ ಅತಿ ಹೆಚ್ಚಾಗಿರುತ್ತದೆ. ವರ್ಷಗಳು ಉರುಳಿದಂತೆ ಬದಲಾಗುತ್ತಿರುವ ಈ ಕೆಂಪು ತಾಣ ಭೂಮಿಗಿಂತ 1.3 ಪಟ್ಟು ಅಗಲವಾಗಿದೆ. ಈ ಬಿರುಗಾಳಿ ಗುರುಗ್ರಹದೊಳಗೆ ಸುಮಾರು 320 ಕಿಲೋಮೀಟರ್ ವರೆಗೂ ವ್ಯಾಪಿಸುತ್ತದೆ. ಈ ಗ್ರಹದಲ್ಲಿ ನೀರು ಲಭ್ಯವಿದ್ದರೂ ಗ್ರಹದ ವಾತಾವರಣ, ಅದರ ರಚನೆ ಜೀವ ಸಂಕುಲದ ಅಸ್ತಿತ್ವಕ್ಕೆ ಅನುಕೂಲಕರವಲ್ಲ. ಹಾಗೆ ಶನಿ ಗ್ರಹವನ್ನು ನೋಡುವುದಾದರೆ ಗುರುಗ್ರಹದಂತೆಯೇ ಶನಿ ಗ್ರಹ ಕೂಡ ಒಂದು ದೊಡ್ಡ ಅನಿಲ ದೈತ್ಯವಾಗಿದ್ದು ಅದು ಗಾತ್ರದಲ್ಲಿ ಎರಡನೇ ಸ್ಥಾನದಲ್ಲಿದೆ. 3 ಸುಂದರವಾದ ಉಂಗುರಗಳು ಹಾಗೂ 5 ಧೂಳಿನಿಂದ ಕೂಡಿದ ಉಂಗುರಗಳಿಂದ ಆವೃತವಾದ ಶನಿ ಗ್ರಹವು ಅತ್ಯಂತ ವಿಶಿಷ್ಟ ಹಾಗೂ ಅದ್ಭುತ ಗ್ರಹವೆನಿಸಿದೆ. ಸೂರ್ಯನಿಂದ 6ನೇ ಸ್ಥಾನದಲ್ಲಿರುವ ಶನಿ ಗ್ರಹವು 1.4 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದ್ದು ಸೂರ್ಯನ ಸುತ್ತಾತನ ಪಥದಲ್ಲಿ ಪರಿಭ್ರಮಿಸಲು 29 ಭೂ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಅದರ ಭ್ರಮಣ ಕಾಲ ಸುಮಾರು 10.7 ಗಂಟೆಗಳು. ಅಂದರೆ ಶನಿ ಗ್ರಹದಲ್ಲಿನ ಒಂದು ದಿನದ ಅವಧಿ 10.7 ಗಂಟೆಗಳು. ಶನಿ ಗ್ರಹ ಕೂಡ ಬಹುಮಟ್ಟಿಗೆ ಹೈಡ್ರೋಜನ್ ಮತ್ತು ಇಲಿಯಂ ಅನಿಲಗಳಿಂದ ಕೂಡಿದೆ. ಶನಿ ಗ್ರಹದ ಸುತ್ತಲೂ ಸುತ್ತುತ್ತಿರುವ 82 ಉಪಗ್ರಹಗಳಿವೆ ಎನ್ನಲಾಗಿದೆ. ಇವುಗಳಲ್ಲಿ ಈಗಾಗಲೇ 53 ಉಪಗ್ರಹಗಳನ್ನು ಕಂಡುಹಿಡಿದಿದ್ದು ಇನ್ನು 29 ಉಪಗ್ರಹಗಳ ಅಸ್ತಿತ್ವ ದೃಢೀಕರಣಗೊಳಿಸಬೇಕಿದೆ. ಶನಿ ಗ್ರಹದ ಉಪಗ್ರಹಗಳ ಗಾತ್ರವು ವೈವಿಧ್ಯಮಯವೆ. ಅತಿ ದೊಡ್ಡದಾದ ಟೈಟಾನ್ ಬುಧ ಗ್ರಹಕ್ಕಿಂತ ದೊಡ್ಡದೆನಿಸಿದರೆ ಅತಿ ಚಿಕ್ಕದೆನಿಸಿರುವ ಉಪಗ್ರಹ ಒಂದು ಆಟದ ಮೈದಾನದಷ್ಟಿದೆ. ಈ ಗ್ರಹದಲ್ಲಿ ನೀರಿರುವುದು ವಿಶೇಷವಾಗಿದೆ. ಗ್ರಹಗಳು ಸ್ವಪ್ರಕಾಶ ಕಾಯಗಳಲ್ಲ. ಅವು ಬೆಳಗುವುದು ಅಥವಾ ಬೆಳಗುವಂತೆ ತೋರುವುದು ತಮ್ಮ ಮೇಲೆ ಬಿದ್ದ ಸೂರ್ಯನ ಬೆಳಕನ್ನು ಪ್ರತಿಫಲಿಸುವುದೇ ಆಗಿದೆ. ಗ್ರಹಗಳು ನಕ್ಷತ್ರಗಳಂತೆ ಮಿನುಗದೆ ಆಗಸದಲ್ಲಿ ಸ್ಥಿರವಾಗಿ ಪ್ರಕಾಶಮಾನವಾಗಿರುತ್ತವೆ. ಪ್ರಕಾಶಮಾನವಾಗಿರುವಂತೆ ಕಾಣುತ್ತದೆ. ಇದಕ್ಕೆ ಕಾರಣ ಭೂಮಿಯಿಂದ ಇತರ ಎಲ್ಲ ನಕ್ಷತ್ರಗಳಿಂದ ಗ್ರಹಗಳು ಹತ್ತಿರದಲ್ಲಿರುವುದರಿಂದ ಗ್ರಹಗಳು ಬೆಳಕಿನ ಬಿಂದು ಮೂಲಗಳಂತೆ ಅಲ್ಲದೆ ಅನೇಕ ಬಿಂದುಗಳ ಮೂಲಕ ಸಂಕುಲವಾಗಿ ತೋರುತ್ತವೆ. ಇದರಿಂದಾಗಿ ಗ್ರಹಗಳಿಂದ ಬರುವ ಬೆಳಕು ವಾತಾವರಣದಲ್ಲಿ ವಕ್ರೀಕರಣಕ್ಕೊಳಗಾದರೂ ಅದರಿಂದಾಗುವ ಸ್ಥಾನ ಪಲ್ಲಟಗಳು ಒಂದರ ಒಂದು ದೂರದನ್ನು ಮಾಡುವುದರ ಪರಿಣಾಮವಾಗಿ ಗ್ರಹಗಳು ನಕ್ಷತ್ರಗಳಂತೆ ಮಿನುಗುವುದಿಲ್ಲ. ಇದರಿಂದಲೇ ಶುಭ್ರ ಆಕಾಶಕಾಯದಲ್ಲಿ ಗ್ರಹಗಳನ್ನು ಗುರುತಿಸಲು ಸಾಧ್ಯವಾಗಿದೆ. ಜೀವ ಸಂಕುಲದ ಅಸ್ತಿತ್ವಕ್ಕೆ ಶನಿ ಗ್ರಹದ ವೈಪರೀತ್ಯಗಳಿಂದ ಕೂಡಿದ ವಾತಾವರಣ ಅನುಕೂಲಕರವಲ್ಲ. ಆದರೂ ಅಲ್ಲಿ ಜೀವಗಳಿರುವ ಸಾಧ್ಯತೆ ಇದೆ. ಆದರೆ ಟೈಟನ್ ಹಾಗೂ ಇನ್ಸ್ಲೇಡನಸ್ನಂತಹ ಇದರ ಕೆಲವು ಉಪಗ್ರಹಗಳು ಬಹುಶಃ ಜೀವಿಗಳ ಅಸ್ತಿತ್ವಕ್ಕೆ ಸಹಾಯಕ ಎನ್ನಬಹುದು. ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ, ಗುರು ಮತ್ತು ಶನಿ ಗ್ರಹ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜುರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 7ನೆಯ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ವೈಶ್ಯಸ್ಯ ಸಂಶಯಂ. ನನ್ನನ್ನು ಅನುಗಾಲವೂ ಸ್ಮರಣೆ ಮಾಡುತ್ತಾ ಯುದ್ಧ ಮಾಡುತ್ತಿರು. ಹೀಗೆ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿದರೆ ಸಂದೇಹವಿಲ್ಲದೆ ನನ್ನನ್ನು ಹೊಂದುತ್ತೀಯಾ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಯಾವಾಗಲೂ ದೇವರನ್ನೇ ಚಿಂತಿಸುತ್ತಾ ಯುದ್ಧ ಮಾಡುವಂತಿದ್ದಾನೆ. ಅಂತಂದರೆ ಆಧ್ಯಾತ್ಮ ಆಗಲಿ ಅಥವಾ ಈ ಭಗವದ್ಗೀತೆಯನ್ನು ತಿಳ್ಕೊಳ್ಳೋದ್ರಿಂದೆಲ್ಲ ಆಗಲಿ, ಕೇವಲ ನಾವು ಸುಮ್ಮನೆ ದೇವರನ್ನು ಚಿಂತಿಸ್ಕೊಂಡೇ ಕೂತ್ಕೊಂಡ್ಬಿಡೋದು ಅಂತಲ್ಲ, ಅಥವಾ ದೇವರನ್ನೇ ಧ್ಯಾನ ಮಾಡುತ್ತಾ ಸುಮ್ಮನೆ ಒಂದು ಕಡೆಗೆ ಇರುವುದು ಅಂತಲ್ಲ. ನಿನ್ನ ಕರ್ಮಗಳೇನಿದೆ, ನಿನ್ನ ಕೆಲಸಗಳೇನಿದೆ, ನಿನ್ನ ಕಾರ್ಯಗಳನ್ನೇನಿದೆ ಅದನ್ನೆಲ್ಲ ಮಾಡ್ತಾ ಇರು. ಆದರೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ದೇವರನ್ನೇ ಚಿಂತಿಸಿ ದೇವರಿಗೆ ಅರ್ಪಣೆ ಮಾಡುತ್ತಾ ನೀನು ಆ ಕೆಲಸವನ್ನು ಮಾಡು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ಅದನ್ನೇ ದೇವರನ್ನು ಸ್ಮರಿಸುತ್ತಾ ನೀನು ಯುದ್ಧ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಹಾಗಾಗಿ ಮೃತ್ಯು ಯಾವಾಗ ಯಾವ ರೂಪದಲ್ಲಿ ಬರುವುದೋ ಅದನ್ನು ಯಾರೂ ಹೇಳುವುದಕ್ಕೆ ಆಗೋದಿಲ್ಲ. ಅದರಲ್ಲಿಯೂ ಕೂಡ ಯುದ್ಧ ಕ್ಷೇತ್ರದಲ್ಲಿ ಮೃತ್ಯುವಿನ ಸುರಿಮಳೆಯೇ ಸುತ್ತಲೂ ಇರುವಾಗ ನಾವು ಅದಕ್ಕೆ ಹೆಚ್ಚು ಅಣಿಯಾಗಿರಬೇಕು. ನಾನು ಈ ಕ್ಷಣದಲ್ಲಿಯೇ ಸಾಯಬಹುದು ಎಂಬ ಭಾವನೆ ಮನಸ್ಸಿನಲ್ಲಿರಬೇಕು. ಸತ್ತರೆ ಭಗವಂತನ ಸ್ಮರಣೆ ಮನದಲ್ಲಿರಬೇಕು. ಅವನ ಸ್ಮರಣೆಯ ಹೆಗಲನ್ನೇರಿ ಈ ಜೀವ ಹಾರಿ ಹೋಗಬೇಕು. ಶ್ರೀಕೃಷ್ಣ ಬರೀ ನನ್ನನ್ನು ಚಿಂತಿಸುತ್ತಿರು ಎಂದು ಮಾತ್ರ ಹೇಳೋದಿಲ್ಲ. ಚಿಂತಿಸುತ್ತಾ ಸುಮ್ಮನೆ ಕುಳಿತುಕೊಳ್ಳುವುದೂ ಅಲ್ಲ. ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇರಬೇಕು. ಅದೇ ರೀತಿ ಆ ಭಗವಂತ ಬಂದು ನಮ್ಮನ್ನು ಕರೆದಾಗ ನಾವು ಹೋಗೋದಕ್ಕೂ ಕೂಡ ಸಿದ್ಧವಾಗಿರಬೇಕು. ಇದು ಬರೀ ಸಾವಿಗೆ ಅಣಿಯಾಗುವುದು ಮಾತ್ರವಲ್ಲ, ಅವನು ಬದುಕಿರುವುದಕ್ಕೂ ಅಣಿಯಾಗಿರುವವನು. ಜೀವನದ ಮೇಲೆ ಜಿಗುಪ್ಸೆ ಹುಟ್ಟಿ ಮೃತ್ಯುವನ್ನೇ ಎದುರು ನೋಡುತ್ತಿರುವವನಿಗೆ ಈ ಪ್ರಪಂಚದ ಯಾವ ಕಾರ್ಯದಲ್ಲಿ ತೊಡಗಿರುವುದಕ್ಕೂ ಕೂಡ ಉತ್ಸಾಹವಿಲ್ಲ. ಹಾಗೆಯೇ ಜೀವನದಲ್ಲಿ ಉತ್ಸಾಹ ಇರುವವನು ಸಾವಿನ ಚಿಂತೆಯನ್ನು ಮಾಡಲಾರ. ಅದರಷ್ಟು ಕಂಪನಕಾರಿ ಮತ್ತಾವುದೂ ಇಲ್ಲ. ಹಾಗಾಗಿ ಈ ಪ್ರಪಂಚಕ್ಕೆ ಮಾಡುವ ಕೆಲಸಕ್ಕೆ ಅಂಟಿಕೊಂಡು ಇರುವವನು ಈ ಜಿಗಣೆಯಂತೆ. ಆ ಒಂದು ಪ್ರಾಪಂಚಿಕವಾದ ಕೆಲಸವನ್ನ ಬಿಡೋದಕ್ಕೆ ಮನಸ್ಸೇ ಆಗೋದಿಲ್ಲ. ಆದರೆ ಯೋಗಿ, ಆ ಯೋಗಿ ಆದರೂ ಎರಡಕ್ಕೂ ಕೂಡ ಸಿದ್ಧವಾಗಿರ್ತಾನೆ. ಇರುವ ತನಕ ಈ ಪ್ರಪಂಚದಲ್ಲಿ ತುಕ್ಕು ಹಿಡಿದು ಹೋಗುವುದಕ್ಕಿಂತ ಸವೆದು ಹೋಗುವುದೇ ಮೇಲು ಅಂತ ಹೇಳಿ ಈ ಕರ್ಮದ ನೊಗಕ್ಕೆ ತನ್ನ ಹೆಗಲನ್ನು ಕೊಟ್ಟಿರ್ತಾನೆ ಒಬ್ಬ ಯೋಗಿ. ಅದೇ ರೀತಿ ಆ ಯೋಗಿಗೆ ಅದೇ ಕೆಲಸದ ಮಧ್ಯೆ ಮೃತ್ಯುವಿನ ಕರೆ ಬಂದರೂ ಕೂಡ ಕ್ಷಣಾರ್ಧದಲ್ಲಿ ತನ್ನ ಕೈಯನ್ನು ತೊಳೆದುಕೊಂಡು ಆ ಮೃತ್ಯುವಿಗೆ ತನ್ನ ಕೊರಳನ್ನು ಒಡ್ಡಿ ತನ್ನನ್ನೇ ತಾನು ಆ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುವುದಕ್ಕೂ ಕೂಡ ಸಿದ್ಧನಾಗಿರ್ತಾನೆ. ಈ ಪ್ರಾಣವನ್ನೇ ಆ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೂ ಕೂಡ ಸಿದ್ಧವಾಗಿರ್ತಾನೆ ಆ ಯೋಗಿ. ಹಾಗಾಗಿ ಇಂಥ ಒಂದು ಎಲ್ಲದ ಒಂದು ಸ್ಥಿತಿಗೆ ಯಾರು ಸಿದ್ಧ ಆಗಿರ್ತಾನಲ್ಲ, ಅವನು ಮನಸ್ಸು ಮತ್ತು ಬುದ್ಧಿಯನ್ನು ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯ. ಯಾವಾಗ ನಮಗೆ ಮನಸ್ಸು ಮತ್ತು ಬುದ್ಧಿಯನ್ನು ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯವಾಗುತ್ತೋ ಆಗ ಅವನು ನನ್ನನ್ನೇ ಹೊಂದುತ್ತಾನೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ನಮ್ಮ ಮನಸ್ಸು ಭಗವಂತನಲ್ಲಿಯೇ ಅದ್ದಿರಬೇಕು, ಅವನಲ್ಲಿಯೇ ಮುಳುಗಿರಬೇಕು. ಆಗ ಮನಸ್ಸು ಪವಿತ್ರವಾಗುತ್ತೆ, ಪರಿಶುದ್ಧವಾಗುತ್ತೆ. ಪ್ರಪಂಚದ ಗಾಣಕ್ಕೆ ನಮ್ಮ ಮನಸ್ಸನ್ನು ಅರ್ಪಿಸಿದರೆ ಅದು ಅರೆದು ನಿಸ್ಸಾರ ಮಾಡುವುದು.

ಅದೇ ಭಗವಂತನಿಗೆ ಅರ್ಪಿಸಿದರೆ ಅದನ್ನು ಅಮೃತದಿಂದ ತುಂಬುತ್ತಾನೆ ಅವನು. ಹಾಗೆಯೇ ಬುದ್ಧಿಯನ್ನು ಭಗವಂತನ ಕಡೆಗೆ ಹರಿಸಿದರೆ ಅವನ ಮಹಿಮೆ ಅರ್ಥವಾಗುತ್ತಾ ಬರುತ್ತೆ, ಜೀವನವನ್ನ ಶಾಂತಿಯಿಂದ ತುಂಬುತ್ತಾನೆ. ಯಾವಾಗ ಪ್ರಪಂಚಕ್ಕೆ ಅರ್ಪಿಸುತ್ತೇವೆಯೋ ಅದರಿಂದ ಹೆಚ್ಚು ಲಾಭ ಮತ್ತು ಕೀರ್ತಿ ಮುಂತಾದವು ಬರುವಂಥದ್ದು. ಆದರೆ ಬುದ್ಧಿಯೆಲ್ಲ ಎಂಜುಲಾಗಿ ಬಿಡುತ್ತೆ. ಇದರಿಂದ ಶಾಂತಿ ಸಮಾಧಾನ ಸಿಲುಕದು ನಮಗೆ. ಹಾಗಾಗಿ ಭಗವಂತ ಪ್ರಾಣಿಗಳಲ್ಲೆಲ್ಲ ಮನುಷ್ಯನಲ್ಲಿ ಮಾತ್ರ ಅತ್ಯಮೋಘವಾದಂತಹ ಮನಸ್ಸು ಮತ್ತು ಬುದ್ಧಿಯನ್ನು ಇಟ್ಟು ಕಳಿಸಿರ್ತಾನೆ. ನಾವು ಯಾವಾಗ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತೇವೆಯೋ ಆಗ ಅದು ಸಾರ್ಥಕವಾಗುತ್ತೆ. ಪ್ರಪಂಚಕ್ಕೆ ಅರ್ಪಿಸಿದರೆ ಅದು ವ್ಯರ್ಥವಾಗುತ್ತೆ. ಇದರಿಂದ ಸಂಸಾರದ ಗಾಣವನ್ನು ನಾವು ಈ ಬಡ ಎತ್ತುಗಳಂತೆ ಎಳಿಬೇಕಾಗಬಹುದು. ಅದೇ ಕಾರ್ಯವನ್ನು ನಾವು ಭಗವಂತನಿಗೆ ಅರ್ಪಿಸಿದರೆ ನಿಜವಾಗಿಯೂ ಕೂಡ ಅದು ಸಾರ್ಥಕ್ಯವನ್ನು ಪಡೆಯುತ್ತೆ. ಹಾಗಾಗಿ ಯಾವುದೇ ಧರ್ಮಶಾಸ್ತ್ರದ ಮುಖ್ಯ ಧ್ಯೇಯ ಅಂತಂದರೆ ಸಮಾಜದಲ್ಲಿ ಸುಖ ಬಾಳ್ವೆಯನ್ನು ನಿರೂಪಿಸುವಂಥದ್ದು. ಅಂತೆಯೇ ಈ ಶ್ಲೋಕದಲ್ಲಿ ವಿಶ್ವದ ಎಲ್ಲ ಜನರಿಗೂ ಅನ್ವಯವಾಗುವಂಥ ಒಂದು ಉಪದೇಶವನ್ನು ಭಗವಂತ ಕೊಟ್ಟಿದ್ದಾನೆ. ಇದನ್ನು ನಿತ್ಯ ಜೀವನದಲ್ಲಿ ಅಳವಡಿಸುವುದಾದರೆ ನಮ್ಮ ಬಾಹ್ಯ ಜೀವನದ ಮಟ್ಟವನ್ನು ಮತ್ತು ಆಂತರಿಕ ಸ್ಥಿರತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ನಿತ್ಯ ಜೀವನಕ್ಕೂ ಧರ್ಮಕ್ಕೂ ಏನೇನು ಸಂಬಂಧವಿಲ್ಲ ಅಂಥೇಳಿ ಹೇಳುವವರಿದ್ದಾರೆ. ಅವರ ಪ್ರಕಾರ ನಿತ್ಯ ಜೀವನದಲ್ಲಿ ಧರ್ಮವನ್ನು ಅಳವಡಿಸಿಕೊಳ್ಳುವುದಾದರೆ ಆ ಮೂಲಕ ಯಶಸ್ವಿ ಬಾಳ್ವೆಯು ಸಾಧ್ಯವಿಲ್ಲ ಅಂತ. ಆದರೆ ಆ ವಾದ ಸರಿಯಾದುದಲ್ಲ. ಅವರಿಗೆ ಧರ್ಮದ ಬಗ್ಗೆ ಪರಿಜ್ಞಾನವೇ ಇಲ್ಲ. ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸ ಮಾಡುವಾಗ ಅಲ್ಲಿ ಮನಸ್ಸು ಇರೋದಿಲ್ಲ. ಪೂರ್ತಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸಗಳನ್ನು ನಿರ್ವಹಿಸಬೇಕೆಂಬುವುದೇ ಪರಮಾತ್ಮನ ಉಪದೇಶ. ನಮ್ಮ ಮನಸ್ಸು ನಾವು ಕೆಲಸದಲ್ಲಿ ತೊಡಗಿದ್ದಂತೆಯೇ ಅದು ತನ್ನ ದಿಗ್ವಿಜಯಕ್ಕೆ ಹೊರಟಿರುತ್ತದೆ. ಮಾಡುವ ಕೆಲಸದಲ್ಲಿ ಭಯ, ಹೊಟ್ಟೆಕಿಚ್ಚು, ಆಗಬಹುದಾದ ನಷ್ಟ ಮುಂತಾದವುಗಳನ್ನೆಲ್ಲ ಕಲ್ಪಿಸಿಕೊಂಡು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಬಿಡುತ್ತೆ. ಈ ರೀತಿ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನು ವ್ಯರ್ಥಗೊಳಿಸುವ ಬದಲು ಮನಸ್ಸನ್ನು ಆತ್ಮನಲ್ಲೇ ನೆಲೆ ನಿಲ್ಲಿಸಿಕೊಳ್ಳಬೇಕೆಂದು ಪರಮಾತ್ಮನು ಉಪದೇಶಿಸುತ್ತಾನೆ. ಅಂತಹವನಿಗೆ ಯಶಸ್ವಿ ಬಾಳ್ವೆಯನ್ನು ಕೂಡ ಬಾಳಲು ಸಾಧ್ಯವಾಗುವುದು ಎಂದು ಕೂಡ ಹೇಳುತ್ತಾನೆ. ಅಂತಹ ಕರ್ಮಕುಶಲಿಯು ತನ್ನ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನು ಸತ್ಕರ್ಮಗಳನ್ನು ಮಾಡುವ ಮೂಲಕ ಸದುಪಯೋಗಪಡಿಸಿಕೊಳ್ತಾನೆ. ಹಾಗಾಗಿ ಯಾರು ಸದಾ ಭಗವಂತನನ್ನೇ ಸ್ಮರಿಸುತ್ತಾ ಕರ್ತವ್ಯವನ್ನು ಮಾಡ್ತಾರೋ ಆಗ ಅವರ ಮನಸ್ಸು ಮತ್ತು ಬುದ್ಧಿ ಆ ಭಗವಂತನಿಗೆ ಅರ್ಪಿತವಾಗುತ್ತೆ. ಆ ಮೂಲಕ ಆ ಭಗವಂತನನ್ನೇ ಪಡೆಯುತ್ತಾರೆ ಅನ್ನುವಂತಹ ದಿವ್ಯ ಸಂದೇಶವುಳ್ಳಂತಹ ಈ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

0: ನುಡಿಯಂತೆ ಇದೆ ಭಾವ ಮುದ್ದು ರಾಮ.
1: ಹಾಗಾಗಿ ನಾವೇನ್ ತಿಂತೀವೋ ಆ ತರ ಈ ದೇಹ ನಿರ್ಮಾಣವಾಗುತ್ತೆ. ನಾವು ಯಾವುದನ್ನ ಮಿಡಿಯುತ್ತೀವೋ ಹಾಗೆ ರಾಗ ಹೊರಹೊಮ್ಮುತ್ತೆ. ನಾವು ಏನನ್ನ ನೆನೆಸ್ಕೊಳ್ತೀವೋ ಹಾಗೆ ಮನಸ್ಸು ಇರುತ್ತೆ. ಹಾಗಾಗಿ ನಮ್ಮ ಭಾವನೆಗಳು ಸ್ಪಷ್ಟವಾಗಿ ಸುಲಲಿತವಾಗಿ ನಿಷ್ಕಲ್ಮಶವಾಗಿ ಇರಬೇಕು ಅಂತಂದಾಗ ನಾವು ಸರಿಯಾಗಿ ನುಡಿಯಬೇಕು, ಸರಿಯಾಗಿ ಮಾತನಾಡಬೇಕು. ಸರಿಯಾಗಿ ನುಡಿದದ್ದೇ ಆದಲ್ಲಿ ಸದ್ವಾಕ್ಯಗಳನ್ನು ಸತ್ಕರ್ಮಗಳನ್ನು ಮಾಡುತ್ತಾ ಸದ್ವಿಚಾರಗಳನ್ನೇ ನಾವು ಮಾತಾಡ್ತಾ ಇದ್ದಾಗ ನಮ್ಮ ಭಾವವು ಕೂಡ ಹಾಗೆ ಶುಚಿಯಾಗ್ತಾ ಹೋಗುತ್ತೆ, ಬದ್ಧತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನುಡಿಯಂತೆ ಇದೆ ಭಾವ ಮುದ್ದುರಾಮ ಎನ್ನುವ ಮೂಲಕ ಮುದ್ದುರಾಮನು ಕೂಡ ನಮ್ಮ ಭಾವವನ್ನು ಸರಿಯಾಗಿಟ್ಕೊಳ್ಳೋದಕ್ಕೆ ನುಡಿಯನ್ನು ಸರಿಯಾಗಿಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣನು ಕೂಡ ಹಾಗೆ ನಿನ್ನ ಮನಸ್ಸು ಬುದ್ಧಿಯನ್ನು ಅರ್ಪಣೆ ಮಾಡಿದಲ್ಲಿ ನೀನು ಆ ಭಗವಂತನನ್ನೇ

0: ಕೇಳುಗರೆ, ಇದುವರೆಗೂ ಗೀತ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರೈತ ಧ್ವನಿ. ತರಕಾರಿ ಹಾಗೂ ವಾಣಿಜ್ಯ ಬೆಳೆ ಬೇಸಾಯದಲ್ಲಿ ರೈತ ಮಹಿಳೆಯ ಅನುಭವ ಕುರಿತು HD Kote ತಾಲೂಕಿನ ಮಚ್ಚೂರು ಹಡಿಯ ರೈತ ಮಹಿಳೆಯಾದ ಶ್ರೀಮತಿ ಕಾಳಮ್ಮ ಮತ್ತು ಶ್ರೀಮತಿ ರತ್ನಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
2: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಇಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಇಶ್ರಿಕೋಟೆ ತಾಲೂಕಿನ ಮಚ್ಚೂರು ಹಡಿಯ ಆದಿವಾಸಿ ರೈತ ಮಹಿಳೆಯರಾದ ಶ್ರೀಮತಿ ಕಾಳಮ್ಮ ಹಾಗೂ ಶ್ರೀಮತಿ ರತ್ನಮ್ಮರವರು. ಇವರು ಕಳೆದ 20 ವರ್ಷಕ್ಕಿಂತ ಹೆಚ್ಚು ಕೃಷಿ ಚಟುವಟಿಕೆಗಳಲ್ಲಿ ತೋರಿಸಿಕೊಳ್ತಾ ಬರ್ತಾ ಇದ್ದಾರೆ. ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಕೃಷಿ ಜೀವನವನ್ನು ನಡೆಸ್ತಾ ರೈತ ಮಹಿಳೆಯರಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ ಪ್ರಮುಖವಾಗಿ ತರಕಾರಿ ಬೆಳೆಗಳು, ಗೆಣಸು, ಶುಂಠಿ ಈ ರೀತಿಯ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ತಮ್ಮದೇ ಆದಂಥ ಒಂದು ಸ್ವಸಹಾಯ ಸಂಘವನ್ನು ಮಾಡಿಕೊಂಡು ಸ್ವಸಹಾಯ ಸಂಘದ ಮಹಿಳೆಯರು ಕೃಷಿ ತರಬೇತಿಗಳನ್ನು ಪಡ್ಕೊಳ್ತಾ ಕೃಷಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ವತಿಯಿಂದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಒಂದು ಸುಸ್ಥಿರ ಕೃಷಿ ಚಟುವಟಿಕೆಯನ್ನು ಮಾಡ್ತಿರೋಂಥ ಅನುಭವವನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗಾದರೆ ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಒಂದು ಕೃಷಿ ಚಟುವಟಿಕೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ತಮ್ಮಿಬ್ರು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಾ, ಆರಂಭದಿಂದ ಏನೆಲ್ಲ ಬೆಳೀತಾ ಬಂದ್ರಿ?
4: ಆರಂಭದಿಂದ ಚಟ್ಟ ಹಾಕ್ತೀವಿ, ಆಗ ಗೆಣಸು ಹಾಕ್ತೀವಿ, ನಾವು ತರಕಾರಿ ಎಲ್ಲ ಬೆಳಿತೀವಿ. ನಾವು
3: ಆರಂಭದಲ್ಲಿ 20 ವರ್ಷದಿಂದ ಶುರು ಮಾಡಿದ್ರಲ್ಲ, ಅವಾಗಲೇ ಏನೇನು ಬೆಳೀತಾ ಇದ್ರಿ?
4: ಅವಾಗ ಇಂಜಿ ಹಾಕ್ತಾ ಇದ್ದು, ಫಸ್ಟ್ ಮೊದಲಾಗಿ ಇಂಜಿ ಹಾಕ್ತಾ ಇದ್ದು, ಆಮೇಲೆ ಚಟ್ಟ ಹಾಕ್ತಾ ಇದ್ದು, ಆಮೇಲೆ ಗೆಣಸು ಗೆಡ್ಡೆಲ್ಲ ಹಾಕ್ತಾ ಇದ್ದು. ಈಗ ಅದೆಲ್ಲ ತೀರ್ದಾಗ ಇವಾಗ ಏನು ಮಾಡೋನು, ಬಾಳೆ ಗಿಳೆಲ್ಲ ಹಾಕ್ತಾವನು, ಬಾಳೆಲ್ಲ ನಡ್ತಾವನು. ಇವಾಗ ತರಕಾರಿ ಅದೇ ಏನೋ ಮಾಡ್ತಾರ. ಅದು
3: ಈ ಭಾಗದಲ್ಲಿ ಹೆಚ್ಚಿನದಾಗಿ ತರಕಾರಿ ಬೆಳೆಗಳಿಗೆ
4: ಬೆಳಿತೀವಿ. ಮಳೆ ಟೈಮ್ಲಿ ಮಾತ್ರ ಬೆಳೆಯೋದು, ಬೇಸಿಗೆ ಟೈಮ್ಲಿ ಇಲ್ಲ, ನೀರಿಲ್ಲ, ಅದಕ್ಕೆ ಬೇಸಿಗೆ ಟೈಮ್ಲಿ ಬೆಳೆಯಲ್ಲ, ಮಳೆ ಟೈಮ್ಲಿ ಮಾತ್ರ
3: ಬೆಳಿತೀವಿ. ವರ್ಷಿಗ ಮಳೆ ಆಧಾರಿತವಾಗಿ ನೀವು ಕೃಷಿ ಮಾಡ್ತಿರೋದು, ಮಳೆ ಸಮಯದಲ್ಲಿ ಕೃಷಿ ಮಾಡ್ಕೊಂಡು ಬೆಳಿತೀರಾ? ಮಿಕ್ಕಿದ ಸಮಯದಲ್ಲಿ ಏನ್ ಮಾಡ್ತೀರಾ?
4: ಇಲ್ಲ, ಏನೋ ಪಾಳನೆ ಆಗಿರ್ತದೆ.
3: ಜೀವನಕ್ಕೆ ಏನ್ ಕೆಲಸ ಮಾಡೋದು?
4: ನೀರಾವರಿ ಇಲ್ಲಲ್ಲ, ಅದ್ರಿಂದ ಕೂಲಿ ಗಿಲಿ ಸಿಕ್ಕಿದ್ರೆ ಕೂಲಿ ಹೊಂಟೋಯ್ತನು, ಕೂಲಿ ಇಲ್ದಿದ್ರೆ ಮನೇಲಿ ಇರ್ತವನು.
3: ಎಷ್ಟೆಷ್ಟು ಎಕರೆ ಭೂಮಿ ಐತೆ ತಮ್ಮ ಹತ್ರ?
4: ನಮ್ಗೆ 1/2 ಎಕರೆ ಇದೆ ಭೂಮಿ, ಜಾಸ್ತಿ ಇಲ್ಲ. 1/2 ಎಕರೆ ಭೂಮಿಲಿ ನಾವು ತರಕಾರಿ ಬೆಳಿತೀವಿ. ಆಗ ನೀರಾವರಿ ಇಲ್ಲ, ಮಳೆ ಟೈಮ್ಲಿ ಮಾತ್ರ ಬೆಳಿತೀವಿ, ಬೇಸಿಗೆ ಟೈಮ್ಲಿ ಇಲ್ಲ. ಗೆಡ್ಡೆ ಗೆಣಸು ಇದೆಲ್ಲ ಹಾಕ್ತೀವಿ, ಚೆಟ್ಟು ಎಲ್ಲ.
5: ನಮ್ದು 1 ಎಕರೆ ಇದೆ ಜಮೀನು. ಇವಾಗ ಬಾಳೆನ ಹಾಕೋನು, ಸೌರ ಬಾಳೆ ಹಾಕೋನು ಜಮೀನ್ಗೆ, ಸ್ವಲ್ಪ ತರಕಾರಿ ಹಾಕೋನು, ಚೆಟ್ಟು ಗಿಟ್ಟಲ್ಲ.
3: ಈಗ ಇರುವಂತ 1 ಎಕರೆ ಭೂಪ್ರದೇಶದಲ್ಲಿ ತಾವು ಒಂದೇ ಬೆಳೆ ಬೆಳಿತಿದ್ರ ಅಥವಾ ಬೇರೆ ಬೇರೆ ಬೆಳೆ ಬೆಳಿತೀರಾ?
5: ಇಲ್ಲ, ಒಂದೇ ಬೆಳೆ ಹಾಕೋನು, ಒಂದೇ ಬೆಳೆ ಬೆಳೆಯಕ್ಕಾಗದು.
3: ಮೊದ್ಲೆಲ್ಲ ಏನೇನ್ ಪ್ರಮುಖವಾಗಿ ಬೆಳಿತಾ ಇದ್ರಿ, ಈಗ ಏನೇನ್ ಬೆಳಿತಾ ಇದ್ರ?
5: ಮೊದ್ಲು ಏನ್ ಬೆಳೆತಿದ್ದು, ಆಗ್ರೂ ಚೆಟ್ಟು, ಬೀನೀಸು, ಮೂಲಂಗಿ, ಬದ್ನೆ, ತಮಟೆ ಎಲ್ಲ ಅವಾಗ ಬೇರೆ ಬೇರೆ ಬೆಳೀತಾ ಇದ್ದು. ಈ ವರ್ಷ ಬೇರೆ ಬೇರೆ ಬೆಳೆಯಕ ಜಾಗ ಜಾಸ್ತಿ ಇಲ್ಲಲ್ಲ, 1 ಎಕರೆ ಜಾಗ ಅಲ್ವಾ, ಅದ್ರಿಂದ ಇವಾಗ ಒಂದೇ ಬೆಳೆ ಹಾಕೋನು, ಸ್ವಲ್ಪ ಇಲ್ಲಿ ಚೆಟ್ಟು ಹಾಕೊಂಡು.

0: ಬೇರೆ ಸ್ವಲ್ಪ ಚಟ್ಟ ಹಾಕೊಂಡು ಗೆಡ್ಡೆಗೆನ್ಸಲ್ಲ ಹಾಕೊಂಡು ನಮ್ಮ ಸ್ವಲ್ಪ ಸ್ವಲ್ಪ ಎಲ್ಲ ಅದೆಲ್ಲ ಹಾಕೊಂಡು ಕಾಪಿದೆ ಸ್ವಲ್ಪ ಉಂಡೆ ಬೆನ್ಸಿದೆ ಕಾಳು ಬೆನ್ಸು ಅದೆಲ್ಲ ಜಮೀನು ಮಾಡ್ತಾವನು. ಇವಾಗ ನೀರಿಲ್ಲಲ್ಲ ಬೇಸ್ಗೆನಾಗ ನೀರಿಲ್ಲ ಮಳೆ ಆಗ ನೀರು ಇರ್ತದೆ ಮಾಡ್ಬೋದು.
1: ಈಗ ಇರೋಂಥ ನಿಮ್ಮ ಒಂದು ಭೂಮಿ ಏನಿದೆ ಜಮೀನು ಅದು ಹಕ್ಕುಪತ್ರ ಸಿಕ್ಕಿದೆಯಾ, ನಿಮ್ಮ ಹೆಸರು ಖಾತೆ ಆಗಿದೆಯಾ, ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಏನಾದರೂ ಸರ್ಕಾರದಿಂದ ಅಥವಾ ಇತರೆ ಸೇವಾ ಸಂಸ್ಥೆಗಳಿಂದ ಅರ್ಜಿನ ಹಾಕಿದ್ರ?
0: ಅರ್ಜಿ ಹಾಕಿಲ್ಲ ನೀರಿಗೆಲ್ಲ, ಕೊಟ್ಟವ್ರೆ ನೀರು ಕುಡಿ ಅದಕ್ಕೆ ನೀರು ಕೊಟ್ಟವ್ರು ಒಂದೊಂದು ನೆಲ್ಲಿ ಕೊಟ್ಟಾರೆ ಅದು ಮನೆ ಹತ್ರ ಎಲ್ಲ ದೂರ ದೂರ ಹಾಕ್ಬಿಟ್ರೆ ಅದನ್ನೇ ಅಲ್ಲಿಂದ ಇರಬೇಕು ನಮಗೆ ನೀರು ದೂರ. ಆವಾಗ ಕರೆಂಟ್ ಇದ್ರೆ ನೀರು, ಕರೆಂಟ್ ಇಲ್ದಿದ್ರೆ ನೀರಿಲ್ಲ. ಹಂಗೆ ನಾವು ಜೀವನ ಮಾಡ್ತೀನಿ, ನೀರಿಗೆ ಹಿಂಸೆ ಕುಡಿಯೋದಕ್ಕೆ.
1: ಅಂದ್ರೆ ಮನೆ ಹತ್ರನೇ ಜಮೀನು ಇರುವಂತದ್ದು ಈಗ ದೂರ ಇದೆಯಾ?
0: ಇಲ್ಲ ಮನೆ ಹತ್ರನೇ,
1: ಮನೆ ಸುತ್ತನೇ.
0: ಇವಾಗ ನೋಡಿ ಇದು ಮನೆ ಸುತ್ತಲ್ವಾ, ಮನೆ ಸುತ್ತನೇ ಜಮೀನು, ದೂರ ಏನು ಇಲ್ಲ ಹತ್ರನೇ.
1: ಮನೆ ಹತ್ರನೇ ಜಮೀನು ಇರೋದ್ರಿಂದ ಮನೆ ಮತ್ತೆ ಜಮೀನು ಎರಡು ಒಟ್ಟಿಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗ್ತದೆ, ಹೊರಗಡೆ ಹೋಗುವಂತ ಪ್ರಮೇಯ
0: ಇಲ್ಲ.
1: ಈಗ ತಾವು ಮಹಿಳೆಯರನ್ನ ಸೇರ್ಕೊಂಡು ಒಂದು ಸ್ವಸಹಾಯ ಸಂಘವನ್ನ ಮಾಡ್ಕೊಂಡಿದ್ರ, ಇಲ್ಲಿ ತಾವೊಂದಷ್ಟು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು. ಸಂಘದಲ್ಲಿ ಎಷ್ಟು ಜನ ಇದ್ದೀರಾ, ಎಲ್ಲ ಏನೇನ್ ಬೆಳೀತಾ ಇದ್ದೀರಾ ಎಲ್ಲ ಸೇರ್ಕೊಂಡು?
0: ಅಜ್ಜನ ಇವನು, ಅಜ್ಜನೂ ಇದೇ ತರ ಪಚ್ಚೆಕರಿ ಎಲ್ಲ ಹಾಕ್ತವನು, ತರಕಾರಿ ತರಕಾರಿ ಹಾಕ್ತೀನಿ ವರ್ಷನೂ. ಬೇಸಿಗೆ ಟೈಮಲ್ಲಿ ಇಲ್ಲಲ್ಲ ಜಿಂಕೆನೂ ಮಾಡ್ಗಲ್ಲ, ಜಿಂಕೆ ಎಲ್ಲ ಬಂದು ತಿನ್ಕೋತಾವೆ ಮಾಡಿದ್ರೆ. ಅದಕ್ಕೆ ಇಷ್ಟು ಕೊಟ್ಕೊಂಡು
2: ಟ್ರಂಚು ಮೇಲ್ಗಡೆ ಟ್ರಂಚ್ ಹೊಡೆದು ಕೊಟ್ಟಿದ್ದಾರೆ ಅಂದ್ರು. ಸೋಲಾರ್ ಏನು ಇಲ್ಲಲ್ಲ, ಸೋಲಾರ್ ಎಲ್ಲ ಇದ್ರೆ ಯಾರು ಮಾಡ್ಬೋದು? ನಾವು ಮಾಡೋದಲ್ಲ ಆರಂಭ ಎಲ್ಲ ಮಾಡ್ತವನು, ಜಿಂಕೆನೇ ಮಾಡ್ಗಲ್ಲ ರಾತ್ರಿನಾಗ.
1: ಅಂದ್ರೆ ಈಗಲೂ ಕೂಡ ಪ್ರಾಣಿಗಳ ಹಾವಳಿ
0: ಇದ್ದೇ, ಇವಾಗ್ಲೂ ರಾತ್ರಿ ಹೊತ್ತು ನಿದ್ದೆ ಇಲ್ಲ ನಮ್ಗೆ. ನಾವು ಓಡಿಸ್ತೀವಿ ರಾತ್ರಿ ಹೊತ್ತೆಲ್ಲ ಬಂದ್ರೆ ಓಡಿಸಿ, ಅದು ಅವ ಜಿಂಕೆಗಳು ಸ್ವಲ್ಪ ತಿಂತವೆ, ನಾವು ಹಸಿ ತಿಂತೀವಿ ಹಂಗೆ.
1: ಪ್ರಕೃತಿ ಅಂದ್ಮೇಲೆ ಪ್ರತಿಯೊಬ್ಬರಿಗೂ ಸಲ್ಲಬೇಕಾದ್ದೆ, ಏನೇ ಬೆಳೆ ಬೆಳಿಲಿ ಪ್ರಾಣಿಗಳು ಅಂದ್ರೆ ಪ್ರಾಣಿಗಳು ತಿನ್ಬೇಕು,
0: ನಾವು ತಿನ್ಬೇಕು ಹಂಗೆ. ಅವು ತಿಂತವೆ ನಾವು ತಿಂತೀವಿ ಹಂಗೆ, ಸ್ವಲ್ಪ ಎಲ್ಲ ಸಿಕ್ಕದ ಮಾರಾಟ ಮಾಡ್ತೀವಿ.
1: ಮೊದ್ಲೆಲ್ಲ ತಮ್ಮ ಹಿರಿಯರ ಕಾಲದಲ್ಲೆಲ್ಲ ಏನೇನ್ ಬೆಳೀತಾ ಇದ್ರು, ಆಗಿನ ಕೃಷಿ ಪದ್ಧತಿ ಎಲ್ಲ ಹೇಗಿತ್ತು?
0: ಆವಾಗ ಬೆಳೆಯೋದು ರಾಗಿ ಭತ್ತ,
2: ಹತ್ತಿ ಇತ್ತೆಲ್ಲ ಅವಾಗ ಜಾಸ್ತಿ
0: ಬೆಳೀತಿದ್ದು ಎಲ್ಲ, ರಾಗಿ ಭತ್ತ ಅಕ್ಕಿ. ಆಗ ಜೋಳ ಗಿಳ ಎಲ್ಲ ಬೆಳೀತಿದ್ರು ಅವಾಗ,
1: ಇವಾಗ ಅದನ್ನೆಲ್ಲ ಬೆಳೆಯಕ್ಕೆ
2: ಇಲ್ಲ. ಇವಾಗನು ಭತ್ತ ಎಲ್ಲ ಬೆಳೀತಾರೆ, ರಾಗಿಯನ್ನು ಬೆಳೆಯಲ್ಲ ಈ ಕಡೆ. ಇವಾಗ ಏನಂದ್ರೆ ಗೆಣಸು ಗಿನ್ಸು ಇದು ಇದಂತೆಲ್ಲ ಮಾಡ್ತಾರೆ, ತರಕಾರಿ ಎಲ್ಲ
0: ತರಕಾರಿನೇ ಜಾಸ್ತಿ,
2: ತರಕಾರಿನೇ ಜಾಸ್ತಿ. ಇವಾಗ
0: ರಾಗಿ ಎಲ್ಲ ಕಡಿಮೆ,
2: ಬಾಳೆ ಚೆಟ್ಟು ಇದೆಲ್ಲ ಚೇನೆ ಗಿನ್ನೆಲ್ಲ ಹಾಕ್ತಾರಲ್ಲ ಇವಾಗ, ಅದೇ ಜಾಸ್ತಿ. ಇವಾಗ
1: ಮನೆ ಉಪಯೋಗಕ್ಕೆ ಏನೇನು ಬೆಳ್ಕೋತೀರಾ ನೀವೇ?
0: ನಾವೇ ಇನ್ನೇನು ತರಕಾರಿ ಬೆಳ್ಕೋತೀವಿ ಮನೆಗೆ. ಆವಾಗ ರಾಗಿ ಭತ್ತ ಏನು ಬೆಳೆಯೋಕ್ಕಾಗಲ್ಲ, ಇಲ್ಲಿ ಜಿಂಕೆ ಮಾಡ್ದಲ್ಲ ಅದಕ್ಕೆ ಬೆಳೆಯಲ್ಲ, ಬರೀ ತರಕಾರಿ ಮಾಡ್ಕೊಂಡು ಹೋಗ್ತೀವಿ, ಗೆಣಸು ಗೆಡ್ಡೆ ಅದೆಲ್ಲ ಅದೇ ಜಾಸ್ತಿ ಕಡೆ. ರಾಗಿ ಭತ್ತ ಎಲ್ಲ ಕಡಿಮೆ.
1: ಈಗ ವರ್ಷದಲ್ಲಿ ಒಂದು ಬೆಳೆ ಮಾತ್ರ ನೀವು ಬೆಳಿತೀರಾ, ಅದು ಮಳೆಯಾಶ್ರಿತವಾಗಿರೋದ್ರಿಂದ ಮಳೆ ಸರಿಯಾದ ಸಮಯದಲ್ಲಿ ಮಳೆ ಆಯ್ತು ಅಂದ್ರೆ ನೀವು ಬೆಳೆ
0: ಬೆಳಿತೀವಿ.
1: ಈಗ ಕೆಲವೊಂದು ಬೆಳೆಗಳಿಗೆ ನಿರಂತರವಾಗಿ ನೀರನ್ನ ಕೊಡಬೇಕಾಗುತ್ತೆ, ಅಂತ ಬೆಳೆಗಳಿಗೆ ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರೆ?
2: ನೀರಿಲ್ಲ ಮಳೆ ಆಯ್ತದ ಅಂತೇಳಿ ಹಾಕೋನು, ಇವಾಗ ಮಳೆ ಇಲ್ಲ ಅದಾಗಿದೆ. ನೀರಿದ್ರೆ ನರ್ವೇ ಮುಂದೆ ಬರೋದು, ನೀರಿಲ್ದಕ್ಕ ಆಗಿದೆ.
0: ನೀರಿಂದ ಹಿಂಸೆ ಇಲ್ಲಿ, ಕುಡಿಯೋದಕ್ಕೂ ನೀರು ಹಿಂಸೆ, ಕರೆಂಟ್ ಇದ್ರೆ ನೀರು ಇಲ್ಲಾಂದ್ರೆ ನೀರಿಲ್ಲ.
2: ನೀರೆಲ್ಲ ಒಡೆಸಿದ್ರೆ ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಂದ್ರಿ ಮಾಡಲ್ಲ ಅಂದ್ರೆ ಸರ್ಕಾರ ಏನು ನಮ್ಗೆ ಕಡೆಯಿಂದ ಕಳಿಸಿಲ್ಲ.
1: ಈಗ ತಾವು ಬೆಳೆಯಂತ ಬೆಳೆಗಳ ಉಳುಮೆ ಆಗಿರ್ಬೋದು, ಅದರ ಬಿತ್ತನೆ ಕಾರ್ಯ ಆಗಿರ್ಬೋದು, ಆ ಬೆಳೆಗಳ ನಿರ್ವಹಣೆ ಆಗಿರ್ಬೋದು ಸ್ವತಃ ತಾವು ಮಹಿಳೆಯರೇ ಮಾಡ್ತಾ ಇದ್ರ?
0: ಮಹಿಳೆಯರೇ ಮಾಡೋದು, ಮಹಿಳೆಯರೇ ಮಾಡ್ಕೊಳ್ಳೋದು. ಎಲ್ಲ ಕೂಲಿಗೆ ಹೋಯ್ತಾರೆ, ಗಂಡಸುಗಳೆಲ್ಲ ಕೂಲಿಗೆ ಹೋಯ್ತಾರೆ. ನಾವು ಮನೇಲಿ ಮನೆ ಕೆಲಸ ಮಾಡ್ಕೊಂಡು ನಾವು ಮಾಡ್ತೀವಿ.
1: ಒಂದ್ ಎಕರೆ ಒಂದು ಕಾಲ ಎಕರೆ ಅರ್ಧ ಎಕರೆ ಇರೋರು ಕೂಡ ಪ್ರತಿಯೊಬ್ಬರು ಜಮೀನ್
0: ಮಾಡ್ತಾರೆ.
1: ಭಾಗವಹಿಸಲ್ಲ ನಿಮ್ ಜೊತೆ ನಿಮ್ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಾ, ಎಷ್ಟು ಜನ ಯಾತ್ರ ನೀವು ಕೃಷಿನಲ್ಲಿ ಒಟ್ಟಿಗೆ ಭಾಗವಹಿಸ್ಕೋತೀವಿ?
0: ನಾವು ಗಂಡ ಅಂತಿ ಎರಡು ಮಕ್ಕಳು, ಮಗ ಹುಡುಗ ಓದ್ತವನೆ, ಅವಾಗ ಮಗಳಿಗೆ ಮದುವೆ ಇತ್ತು. ಆವಾಗ ನಾವಿಬ್ರೆ ಗಂಡ ಅಂತಿ, ಅವರು ಮನೆ ಕೆಲಸ ಮಾಡ್ತಾರೆ, ಕೂಲಿಗೂ ಹೋಯ್ತಾರೆ, ನಾವು ಮನೆ ಕೆಲಸ ಮಾಡ್ಕೊಂಡು ನಮ್ಮ ಮನೇಲಿ.
1: ನಿಮ್ ಜೊತೆ ಸಹಕಾರದಿಂದ ಅವರ ಈ ಕೃಷಿ ಮಾಡಿ ತಮ್ಮ
2: ಮನೇಲಿ ಅದೇನೆ. ಇವಾಗ ಬಾಳೆ ಹಾಕವ ಅಂತ ಹೇಳ್ದು, ಹಾಕವ ಅಂತ ಹೇಳಿದ್ರು ಅವರು, ನಾವು ಎಲ್ಲ ಸೇರಿ ಒಟ್ಟು ಬಾಳೆ ಕೆಲಸ ಮಾಡಿದ್ವು. ಇವಾಗ ಸ್ವಲ್ಪ ಚಟ್ ಹಾಕವ ಅಂತ ಹೇಳ್ದು, ಈಗ ಅವರು ನೆನ್ನೆ ಚಟ್ ಕೆಲಸ ಸ್ವಲ್ಪ ಮಾಡಿದ್ರು. ಇವತ್ತು ಅವ್ರಿಗೆ ಮನೆ ಕೆಲಸ ಅಲ್ಲಿ ಮನೆ ಕೆಲಸ ಮಾಡ್ತಿದ್ದಾರೆ, ನಾನೊಬ್ರು ಬಂದು ಇಲ್ಲಿ ಚಟನ್ ಕೆಲಸ ಮಾಡ್ತೀನಿ.

0: ಈಗ ಇರುವಂತ ಒಂದು ಕಾಲ ಎಕರೆನಲ್ಲಿ ಒಂದೇ ಬೆಳೆ ಹಾಕಿದ್ರೆ ಅಥವಾ ಬೇರೆ ಬೇರೆ ಬೇರೆ ಬೇರೆ
1: ಒಂದೇ ಬೆಳೆ
0: ಈಗ ಸಂಪೂರ್ಣವಾಗಿ ಬಾಳೆನ ಹಾಕಿದ್ರೆ ಈಗ ಅಥವಾ ಬಾಳೆ ಮತ್ತೆ ಮೆಣಸು ಇದನ್ನೆಲ್ಲ ವಾಣಿಜ್ಯ ಬೆಳೆಗಳಾಗಿ ಬೆಳೀತಾ ಇದ್ದೀರ, ಇವುಗಳ ಬೆಳೆಗಳ ನಿರ್ವಹಣೆ ಆಗಿರ್ಬೋದು ಮತ್ತೆ ಇದರ ಬಿತ್ತನೆ ಬೀಜ ಹಾಕ್ದಾಗ್ಲಿಂದ ಅದ್ರ ಫಲ ಕೈಗೆ ಸಿಗೋ ತನಕ ಯಾವ ರೀತಿ ಕೆಲಸ ಇರುತ್ತೆ, ಅದನ್ನ ನೀವ್ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರ ಒಬ್ಬ ಮಹಿಳೆಯಾಗಿ?
1: ಕಾಡುಗಳು ಬಂದ್ರೆ ಕಾಡನ್ನ ಕೆತ್ತನು, ಅಕ್ಕ ಗೊಬ್ಬರ ಹಾಕಿ ಕೊಡ್ತನು, ಅದು ನೀರು ಒಡೆದ ಟೈಮ್ಗೆ ನೀರ್ ನೆನೆಸ್ಕೊಡ್ತಾವನು, ಆ ತರ ಮಾಡ್ಕೊಂಡಿದ್ದ. ಈಗ
0: ಉಳ್ಮೆ ಗಿಳಿಮೆ ಎಲ್ಲ ನೀವೇ ಮಾಡ್ತೀರಾ?
1: ಇಲ್ಲ, ಗಂಡಸರು ಮಾಡ್ತಾರೆ,
0: ಅದೆಲ್ಲ ಅದು ಮಾಡ್ಕೊಡ್ತಾರೆ.
1: ಅವರು ಕೈ ಕಟ್ಲಿ ಕೆಲಸ ಅವರೆಲ್ಲ ಮಾಡ್ತಾರೆ. ಉದ್ಲಿಲಿ ನಾವು ಕೀಳೆ ಹುಲ್ಲು ಗಿಲ್ಲು ಏನಾರು ಇದ್ರೆ ಕಲ್ಲು ಹುಲ್ಲು ನಾವು ಎತ್ತಾವು.
0: ಈ ಬೆಳೆಗಳಿಗೆ ಬೇಕಾದಂತ ಗೊಬ್ಬರ ಆಗಿರ್ಬೋದು ಇದನ್ನೆಲ್ಲ ಎಲ್ಲಿಂದ ತಂದು ಬಳಸ್ಕೊತಾ ಇದ್ರ ಅಥವಾ ನೀವೇ ಗೊಬ್ಬರ ಮಾಡ್ಕೊತಾ ಇದ್ರ?
1: ಮನೇಲಿ ಗೊಬ್ಬರ ಮಾಡಿಲ್ಲ, ದನಿನ ಗೊಬ್ಬರ ಇದ್ರೆ ದನಿನ ಗೊಬ್ಬರ ಹಾಕ್ತನು, ಇವಾಗ ನಮ್ಗೆ ದನ ಇಲ್ಲ ಅದಕ್ಕೆ ಅದ್ರಿಂದ ಕೇರ್ಲಿಂದ ಗೊಬ್ಬರ ತಗೊಂಡ್ಬಂದು ಹಾಕ್ತು.
0: ಹೊರಗಡೆಯಿಂದ ಗೊಬ್ಬರ
1: ತಗೊಂಡು
0: ಮೊದ್ಲೆಲ್ಲ ಈ ಮನೆ ಹತ್ರ ಅಥವಾ ಜಮೀನಲ್ಲಿ ಸಾವಯವ ಗೊಬ್ಬರ ಮಾಡ್ಕೊಂಡು ಹಸುದು ಸಗಣಿ ಆಗಿರ್ಬೋದು ಮೇಕೆ ಕುರಿ ಕೋಳಿ ಇದ್ರದೆಲ್ಲ ತ್ಯಾಜ್ಯವನ್ನ ಬಳಸ್ಕೊಂಡು ಗೊಬ್ಬರ ಮಾಡಿ ಬಳಸ್ತಾ ಇದ್ರ ನಿಮ್ ಜಮೀನ್ಗಳಿಗೆ?
1: ಅದಕ್ಕೆ ಆಸಾನೇ ಇಲ್ಲ. ನಾವೀಗ ತೆಂಗಿನ ಮರ ಕಾಪಿ ಮರ್ಕಲ್ಲ ಆಡ್ನ ಗೊಬ್ಬರನೇ ಇವಾಗನು ಹಾಕ್ತಾರದು, ಇವಾಗ ಬೇರೆ ಗೊಬ್ಬರ ಸೇರ್ಸ್ಕೊಂಡಿಲ್ಲ. ಆಡ್ನ ಗೊಬ್ಬರನೇ ತೆಂಗಿನ ಮರ ಕಾಪಿ ಮರಲ್ಲ ಅಡಕೆ ಮರ್ಕಲ್ಲ ಅದೇ ಹಾಕ್ತಾರ.
0: ಈಗ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಸಂಸ್ಥೆಗಳಿಂದ ಆಯೋಜನೆ ಮಾಡುವಂತ ಸಭೆಗಳಾಗಿರ್ಬೋದು ತರಬೇತಿಗಳಲ್ಲಾಗಿರ್ಬೋದು ಇದುವರೆಗೂ ಭಾಗವಹಿಸ್ತಾ ಬರ್ತಾ ಇದ್ದೀರಾ, ಯಾವ್ಯಾವ ರೀತಿ ತರಬೇತಿಗಳಲ್ಲಿ ಭಾಗವಹಿಸಿ ಏನೇನೆಲ್ಲ ಪಡ್ಕೊಂಡಿದ್ದೀರಾ?
1: ಸರ್ಗೂರ್ಲಿ ಬಂದು ಒಂದು ಮೀಟಿಂಗ್ಗೆ ಹೋಗಿ ಅಲ್ಲಿ ನಮಗೆ ಒಂದು ಮೇಕೆ ಮಾತ್ರ ಕೊಟ್ಟಿದ್ದಾರೆ, ಎರಡು ಮನೆಗೆ ಪನ್ನಮ್ಮವರೆಗೂ ನಮಗಾಗಿ ಮೇಕೆ ಕೊಟ್ಟಿದ್ದಾರೆ, ಬಾಕಿ ಇಲ್ಲಿ 8 ಜನಗಳಿಗೆ ಏನು ಕೊಟ್ಟಿಲ್ಲ. ಅವರು ನಾವು ಅವರು ಎಲ್ಲಿ ಕರೆದ್ರು ನಾವು ಹೋಯ್ತು 3 ದಿವಸ ಅಲ್ಲಿ ಅಲ್ಲಿಯೇ ಹೋಗಿ ಇದ್ದು ಇದನ್ನೆಲ್ಲ ಮಾಹಿತಿ ಎಲ್ಲ ಕೇಳಿ ಬರ್ತಾವ. ಅದರಿಂದ ಚೆಟ್ಟು ಗಿಟ್ಟೆಲ್ಲ ಇದ್ರು ಕೊಟ್ಟಿದ್ದಾರೆ, ಬಾಕಿ ಇದು ನಮ್ಗೇನು ಈ ಅಡಿಗೆ ಕೊಟ್ಟಿಲ್ಲ.
0: ಬಿತ್ತನೆ ಬೀಜ
1: ಕೊಡ್ತಾರೆ ನೋಡಕ್ಕೆ.
0: ತರಬೇತಿಗಳೆಲ್ಲ ಭಾಗವಹಿಸಿಲ್ವ?
1: ಹೋಯ್ತೀವಿ ಅಲ್ಲಿಗೆ, ಹೋಯ್ತು ಸರ್ ಎಲ್ಲ ಹೇಳ್ತಿದ್ದಾರೆ, ಅದನ್ನ ಕೊಡಿಸ್ತನು ಇದನ್ನ ಕೊಡಿಸ್ತನು.
0: ಸಂಘದಲ್ಲೆಲ್ಲ ನಿಮ್ಮ ಮಹಿಳೆಯರ ಸೇರ್ಕೊಂಡು ಯಾವ ತರ ಏನೇನ್ ಕೆಲಸ ಕಾರ್ಯಗಳನ್ನ ಮಾಡ್ಕೊತಾ
1: ಇದ್ರೆ ಮಾಡಿ ದುಡ್ಡಾದ್ರೆ ತಕೊಂಡು ಬ್ಯಾಂಕ್ ಕಟ್ತೀನಿ, ಬ್ಯಾಂಕ್ ಕಟ್ತೀನಿ ತಿಂಗ ತಕೊಂಡು ಬ್ಯಾಂಕ್ ಕಟ್ಟಿ ಇಲ್ಲಿ ಉಳಿತಾಯ ಮಾಡ್ಕೋತೀನಿ. ಸಾಲ ಗಿಲ್ಲ ಬೇಕಾದ್ರೆ ತಕೋತೀನಿ ಬ್ಯಾಂಕ್ ಇಂತ ಸಾಲ ತಕೊಂಡು 10 ಜನ ತಕೋತೀನಿ.
0: ಈಗ ಸಂಘದ ಮುಖಾಂತರ ಉಳಿತಾಯ ಮಾಡ್ಕೊಂಡು ಸಾಲ ಪಡ್ಕೊಂಡು ಅದನ್ನು ಜಮೀನಿಗೆ ಬಂಡವಾಳ ಮಾಡ್ಕೋತಾ ಇದ್ರ, ಅದರಿಂದ ಎಷ್ಟು ಅನುಕೂಲ ಆಗ್ತದೆ ಸಂಘದ ಮುಖಾಂತರ ಕೃಷಿ ಚಟುವಟಿಕೆಗೆ?
1: ಅನುಕೂಲನೇ ಇದು, ಅನುಕೂಲ ಆಯ್ತದೆ, ಯಾವ್ದಕ್ಕಾರು ಆಯ್ತದೆ ಸಾಲ ಸಾಲ ಇರೋದಕ್ಕೆ.
0: ಈಗ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ಉಳಿತಾಯ ಮಾಡ್ಕೊಂಡು ಸಾಲ ಸೌಲಭ್ಯ ಪಡ್ಕೋತೀರಾ, ನಿಮ್ ನಿಮ್ದೇ ಆದಂತಹ ಜಮೀನಲ್ಲಿ ರೈತ ಮಹಿಳೆಯರಾಗಿ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಇದ್ದೀರಾ, ಬೆಳೆ ಬೆಳೀತಾ ಇದ್ರ, ಇಲ್ಲಿ ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡಿಕ್ಕೆ ಎಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ?
1: ಇಲ್ಲ, ಇಲ್ಲೇ ಬರ್ತಾರೆ, ಗಾಡಿ ಬರ್ತದೆ ಗಾಡಿಗೆ ಕೊಡ್ತಾವ, ಕೇರಳದಿಂದ ಗಾಡಿ ಬರ್ತದೆ, ಜಾಸ್ತಿ ಇದ್ರೆ ಕೊಡ್ತೀವಿ, ಸ್ವಲ್ಪ ಜಿಂಕೆ ಎಲ್ಲ ತಿಂದು ಇಲ್ಲ ಅಂದ್ರೆ ಮನೆಗೆ ತಕೊತೀನಿ.
0: ಮನೆ ಉಪಯೋಗಕ್ಕೆ ಕಾಸ್ಟ್ ಮಾಡ್ಕೊಂಡು
1: ಇನ್ನೆ
0: ಹೆಚ್ಚಾಗಿ ತುಂಬಿದನ್ನ ಮಾರಾಟ
1: ಮಾಡ್ತೀವಿ.
0: ಈಗ ಸಂಸ್ಥೆಗಳಿಂದ ತಮಗೆ ಇದರ ಬಿತ್ತನೆ ಬೀಜ ಆಗಿರ್ಬೋದು ಮೇಕೆ ಆಗಿರ್ಬೋದು ಇನ್ನೊಂದಷ್ಟು ಸೌಲಭ್ಯ ಸೌಲಭ್ಯಗಳು ಸಿಗ್ತಾ ಇರೋದು ನಿಮ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ? ಈ ಸೌಲಭ್ಯ ಸಿಗೋಕ್ಕೂ ಮುಂಚೆ ಹೇಗಿತ್ತು, ಈಗ ಸಿಗ್ತಾ ಇರೋದ್ರಿಂದ ಎಷ್ಟು ಅನುಕೂಲ ಆಗಿದೆ?
1: ಅನುಕೂಲ ಆಗಿತ್ತಿಲ್ಲ, ಇವಾಗ ಒಂದು ಸಂಘ ಇದು ಮಾಡಿ ಇವಾಗ ಅನುಕೂಲ ಆಯ್ತಿದೆ, ಎಲ್ಲ ಕೊಡ್ತಿದ್ದಾರೆ,
2: ಒಳ್ಳೇದಾಯ್ತು
1: ಒಳ್ಳೇದಾಯ್ತದೆ. ಇದನ್ನೆಲ್ಲ ಬಂದಾಗ ಕೂಲಿಗೆ ಹೋಗೋದು ಕಮ್ಮಿ ಮಾಡುನು, ನಮ್ ಜಮೀನಲ್ಲಿ ನಾವ್ ಮಾಡ್ತಾವನು. ಇನ್ನು ಇದೇ ತರ ನೀರಾವರಿ ಇದ್ರೆ ಬೇಸಿಗೆನೂ ಇದೇ ತರ ಮಾಡ್ಕೊಳ್ಬಹುದು, ಒಂದೇ ಆರಂಭ ಮಾಡಕ್ ಆಗದಲ್ಲ, ಇವಾಗ ನೀರಿದ್ರೆ ಎರಡು ಆರಂಭನು ಮಾಡ್ಕೊಳ್ಬಹುದು, ಬಾಳೆ ಗಿಳೆ ಕಾಪಿ ಗೀಪಿ ಜಮೀನ್ಗೆಲ್ಲ ಹಾಕೊಂಡು ಎಲ್ಲ ಮನೇಲಿಯೇ ಮಾಡ್ಕೊಳ್ಬಹುದು. ಈ ಮಳೆ ಟೈಮ್ಗೆ ಮಾತ್ರ ಒಂದು ಆರಂಭ ಮಾಡ್ತಾನು, ಬೇಸಿಗೆನಾಗೆಲ್ಲ ಜಮೀನೆಲ್ಲ ಹಾಗೆ ಖಾಲಿಯಾಗಿರ್ತಿದ್ದು.
2: ಇವಾಗ ಮಳೆ ಇಲ್ದದಕ್ಕ ಎಲ್ಲ ಸ್ವಸ್ವಲ್ಪ ಹಾಕೊಂಡಿವಿ ಚೆಟ್ಟು ಗಿಟ್ಟೆಲ್ಲ, ಮಳೆನೇ ಇಲ್ಲ ಸರಿ, ಬೇಸಿಗೆನಾಗ ಯಾವ್ದು ಮಾಡಲ್ಲ, ನೀರಿಲ್ಲ ಅದಕ್ಕೆ.
0: ಮಳೆಗಾಲ ಬಿಟ್ಟು ಇನ್ನು ಮಿಕ್ಕಿ ಸಮಯದಲ್ಲಿ ನೀವು ಕೂಲಿಗೆ ಹೋಗ್ತೀರಾ?
2: ಇಲ್ಲ, ಕೂಲಿಗೆ ಹೋಗಲ್ಲ ಮನೇಲಿ, ಮನೇಲಿ ನಾವು ಕೂಲಿಗೆ ಹೋಗಲ್ಲ, ಆ ಕಡೆ ಇರೋಲ್ಲ ಹೋಯ್ತಾರೆ, ನಾವು ಹೋಗಲ್ಲ ಇಲ್ಲಿ ಕೂಲಿಗೆ, ದೂರಕ್ಕೆಲ್ಲ ಹತ್ರ ಸಿಕ್ಕಿದ್ರೆ ಹೋಯ್ತೀವಿ, ದೂರಕ್ಕೆಲ್ಲ ಹೋಗಲ್ಲ.
0: ಸ್ಥಳೀಯವಾಗಿ ಎಲ್ಲಾದ್ರೂ ಕೂಲಿ ಕರೆದ್ರೆ ಮಾತ್ರ ಹೋಗ್ತೀರಾ? ಏನೇ ಇದ್ರು ನಿಮ್ ನಿಮ್ ಜಮೀನಲ್ಲಿ
1: ಮಾಡ್ತೀವಿ. ಮುಂದೆ ಸಂಘಂಗೆ ಏನು ಮಾಡ್ತಾ ಇದ್ದಿಲ್ಲ ನಾವು, ಅವಾಗೆಲ್ಲ ಕೂಲಿಗೆ ಕೇರಳಕ್ಕೆ ಕೂಲಿಗೆ ಹೋಯ್ತಾ ಇದ್ದು, ಇವಾಗೆಲ್ಲ ಸಂಘ ಸೇರ್ಕೊಂಡಿದ್ದನಲ್ಲ, ಸಂಘ ಸೇರ್ಕೊಂಡು ಸಂಘದಿಂದ ಇದು ಬಿತ್ತನೆ ಬೀಜ ಕೊಡ್ತಾರಲ್ಲ, ಅದರಿಂದ ಅವಾಗ ಕೂಲಿಗೆ ಹೋಗಲ್ಲ, ಎಲ್ಲ ನಮ್ಮ ಜಮೀನಿಗೆ ಎಲ್ಲ ಮಾಡೋ ಕೆಲಸ ಮಾಡ್ಕೊಂಡು ಮನೇಲಿ ಇವಾಗ ಇರೋದು.

0: ಸಂಸ್ಥೆ ಕಡೆಯಿಂದ ಇನ್ನೇನೆಲ್ಲ ಸೇವಾ ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮತ್ತೆ ಸಂಘದ ಮುಖಾಂತರ ಇನ್ನೇನೆಲ್ಲ ಚಟುವಟಿಕೆ ಮಾಡಿಕೊಂಡು ತಮ್ಮ ಒಂದು ಕೃಷಿ ಚಟುವಟಿಕೆಯಲ್ಲಿ ತಾವು ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀರಾ? ಏನಾದರೂ ಸಂಸ್ಥೆ ಅವ್ರ ಜೊತೆಗೆ ಏನಾದರೂ ಮಾತಾಡಿದ್ರ?
1: ಮಾತಾಡಿಮಿ, ಇದು ಮನೆ ಕೊಡಿ, ಆವಾಗ ನೀರಾವರಿ ಕೊಡಿ, ಇದೆಲ್ಲ ಕೇಳ್ತೀವಿ. ಎಲ್ಲ ಹೇಳ್ತಾರೆ ಬರಾಗ ಕೊಡ್ತೀವಿ ಅಂತ, ಬರಾಗೆಲ್ಲ ಹೇಳ್ತೀವಿ ಮನೆ ಕೊಡಿ ನಮಗೆ ನೀರಾವರಿಗೆ ಮುಂಚೆ ಎಲ್ಲದಕ್ಕೆ ಎಲ್ಲ ಕೇಳ್ತೀವಿ. ಆಡು ಕುರಿ
0: ಬೇರೆ
2: ಬೇರೆ ಸಂಸ್ಥೆ ಕಡೆಲ್ಲ ಒಂದೊಂದು ಸೋಲಾರ್ ಕೊಟ್ಟಿದ್ದಾರೆ. ಇವಾಗ ಕರೆಂಟ್ ಬಂದಿದೆ, ಕರೆಂಟ್ ಬಂದು ಇವಾಗ ಒಂದು 6 ತಿಂಗಳಾಗಿದೆ ಸೋಲಾರ್ ಕೊಟ್ಟಿದ್ದಾರೆ. ಇವಾಗ ನಿನ್ನೆ ಡೆಲ್ಲಿ ಬೇರೆ ಒಂದು ಇದನ್ ಕಡೆದು ಒಂದೊಂದು ಮೇಲ್ಗಡೆ ಪತಾಕ ತಾರ್ಪಡ್ ಕೊಟ್ಟಿದ್ದಾರೆ ಮಳೆ ಅಲ್ವಾ, ಅದನ್ನ ಅವರೇ ಬಂದು ನೋಡ್ಬಿಟ್ಟು ಒಂದೊಂದು ತಾರ್ಪಡ್ ಕೊಟ್ಟಿದ್ದಾರೆ,
1: ಒಂದೊಂದು ಸೋಲಾರ್ ಕೊಟ್ಟವ್ರೆ, ಆಗ ಜಟ್ರನ್ ಬೀಜ ಕೊಟ್ಟವ್ರೆ. ಆವಾಗ ಒಂದೊಂದು ಎರಡು
2: ಮನೆಗೆ 5 ಮೇಕೆ ಕೊಟ್ಟಿದ್ದಾರೆ, ಒಟ್ಟು 7 ಮನೆಯಲ್ಲಿ 7 ಮನೆಗೆ ಮೇಕೆ ಕೊಟ್ಟಿದ್ದಾರೆ. ಬಾಕಿ 5 ಜನಗಳು ಆಗಿದ್ದಾರೆ ಸಂಘದಿರೋರು.
0: ಸಂಘದ ಮಹಿಳೆಯರು ಸ್ವಲ್ಪ ಸಕ್ರಿಯರಾಗಿ ತಾವು ಸಂಸ್ಥೆ ಜೊತೆಗೂಡಿ ಇರೋದ್ರಿಂದ ಏನೇ ಸೌಲಭ್ಯ ಸಿಗ್ತಾ ಇದೆ ಮತ್ತೆ ಕೃಷಿಗೆ ಏನೇನ ಸೇವೆ ಬೇಕಾಗುತ್ತೆ ಅನ್ನೋದ್ರ ಕುರಿತು ನಮ್ಗೊಂದು ಮಾಹಿತಿ ಸಿಗ್ತಾ ಇದೆ ಅಲ್ವಾ? ಸಂಘದ ಮಹಿಳೆಯರೆಲ್ಲ ಜೊತೆಗಿರ್ತೀರ, ಒಂದು ಉಳಿತಾಯ ಮಾಡ್ಕೋತೀರ, ಒಂದು ಸಾಲ ಪಡ್ಕೋತೀರ, ಸಂಸ್ಥೆ ಕಡೆಯಿಂದ ಈ ತರ ಸೌಲಭ್ಯ ಸಿಗ್ತಾ ಇದೆ ಅಂದಾಗ ಜನ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊತಾ ಇದೀರ. ಇದರಿಂದ ಅಷ್ಟೇ ಎಷ್ಟು ಅನುಕೂಲ ಆಗಿದೆ ತಮ್ಗೆ?
2: ಅನುಕೂಲನೇ ನಮ್ಗೆ. ಇವಾಗ ನೋಡಿ ಆ ಕಡೆ ಎಲ್ಲ ಅಡಿಗೆ ಮಿಷಿನ್ ಗಿಸಿನ್ ಎಲ್ಲ ಕೊಟ್ಟಿದ್ದಾರೆ, ನಮಗೂ ಅದೇ ತರ ಒಂದು ಚಿಕ್ಕದಾಗಿ ಒಂದು ಸಡ್ಡು ಗಿಡ್ಡ ಹಾಕಿ ಕೊಟ್ಬಿಟ್ಟು ನಮಗೂ ಅದೇ ತರ ಒಂದು ಮಿಷಿನ್ ಗಿಸಿನ್ ಕೊಟ್ರೆ ನಾವು 10 ಜನ ಸೇರ್ಕೊಂಡು ನಾವು ಯಾವ್ದಾದ್ರು ಒಂದು ಕೆಲಸ ಕಾರ್ಯದಲ್ಲಿ ಮುಂದೆ ಮಾಡ್ಬೋದು ಕೊಡಿ ಅಂತೇಳಿ ಅದು ನಾವೆಲ್ಲ ಮಾತಾಡಿ ಬಂದು.
0: ಈಗ ಬಹಳಷ್ಟು ಕಡೆಗಳೆಲ್ಲ ನೋಡ್ತೀವಿ ತಮ್ಮಂತ ಆದಿವಾಸಿಗಳೇ ಇರೋಕೆ ಸ್ವಂತವಾಗಿ ಜಮೀನು ಇದ್ರು, ಆದ್ರೆ ಆ ಜಮೀನಲ್ಲಿ ಏನು ಮಾಡಿದೆ, ಅವ್ರ ಜಮೀನಲ್ಲಿ ಅವ್ರು ದುಡಿದೆ, ಅವ್ರು ಬೆಳೆ ಬೆಳೆದೆ, ಅದನ್ನ ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಬಿಡೋದಾಗಿರ್ಬೋದು ಅಥವಾ ಅವ್ರು ಇನ್ನೊಂದ್ ಕಡೆ ಹೋಗಿ ಕೂಲಿ ಕೆಲಸ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಗಮನಿಸ್ತಾ ಇರ್ತೀವಿ. ಸ್ವಂತವಾಗಿ ಜಮೀನು ಇದ್ದು ಈ ತರ ಸಂಸ್ಥೆ ಕಡೆಯಿಂದ ಈ ತರ ಸೇವಾ ಸೌಲಭ್ಯಗಳು ಸಿಗ್ತಾ ಇದ್ರು, ಅದನ್ನ ಪಡ್ಕೊಂಡು ಅವ್ರ ಜಮೀನಲ್ಲಿ ಅವರೇ ಕೆಲಸ ಮಾಡಿದ್ರೆ ಅದು ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ಕೊಂಡು ತಮ್ಮ ಅನುಭವದ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರಾ?
2: ನಾವು ಜಮೀನೆಲ್ಲ ವರ್ತಿಯರಿಗೆ ಏನು ಕೊಡ್ತಾ ಇಲ್ಲ, ನಮ್ಮ ಜಮೀನಲ್ಲಿ ನಾವೇ ದುಡಿಬೇಕು ಅಂತೇಳಿ ನಾವೇ ದುಡಿತಾ ಇರೋದು. ಇವಾಗ
1: ಜಮೀನೆಲ್ಲ ನಾವು ಕೊಡಲ್ಲ ಹೊರ್ಗಡೆ, ಎಲ್ಲ
2: ವರ್ತಿಯರಿ ಹೊರ್ಗಡೆ ನಮ್ಗೆ ಯಾರಿಗೂ ಕೊಡಲ್ಲ ಜಮೀನು. ಅದು ಆ ತರ ಜಮೀನು ಕೊಡೋದು ಯಾಡಿಯವ್ರು ಇರ್ತಾರಲ್ಲ ಜೇನು ಕುರುಗರು, ಅವರು ಆ ಥರ ಎಲ್ಲ ಕೊಟ್ಬಿಟ್ಟು ಕೊಡಗು ಗಿಡಗೆಲ್ಲ ಅವ್ರು ಹೊಂಟೈತಾರೆ. ನಾವು ಆ ಥರ ಹೊಂಟೋಗಲ್ಲ, ನಮ್ಮ ಜಮೀನಲ್ಲಿ ನಾವೇ ಮಾಡೋದು. ಇವಾಗ ಯಾರಿಗೂ ಕೊಡಲ್ಲ,
1: ಕೂಲಿಗೂ ಹೋಗಲ್ಲ, ನಾವು ನಮ್ಮ ಜಮೀನಲ್ಲಿ ನಾವೇ ದುಡಿಬೇಕಂತ ನಾವು ಕೂಲಿಗೂ ಹೋಗಲ್ಲ, ಮನೇಲಿ ದುಡಿತೀವಿ. ನಾವು ಬೇರೆ ಕಡೆ ಎಲ್ಲ ಕೊಡ್ತಾವ್ರೆ, ಬೇರೆ ಕಡೆ ಎಲ್ಲ ಕೊಡ್ತಾವ್ರೆ, ಅವ್ರಿಗೆ ಹೊರ್ಗಡೆ ಕೊಟ್ಬಿಟ್ಟು ಅವ್ರಿಗೆ ಕೂಲಿಗೆ ಹೋಗ್ಬೇಕು ಹಂಗೆ ಅವರು. ನಾವು ಹಂಗೆ ಇಲ್ಲ, ನಾವು ಮನೇಲೇ ದುಡಿಬೇಕು, ನಮಗೆ ನಮ್ಮ ಜಾಗದಲ್ಲಿ ನಾವೇ ದುಡಿಬೇಕು ಹಂಗೆ.
0: ಈಗ ತಾವು ಮಹಿಳೆಯರಾಗಿ ಕೃಷಿ ಚಟುವಟಿಕೆಗಳು ತೊಡಸ್ಕೊಳ್ತಾ ಇರೋದು, ಕೃಷಿ ಮಾಡ್ತಾ ಇರೋದು, ತಮ್ಗೇನಾದ್ರೂ ಸವಾಲು ಅಥವಾ ಕಷ್ಟ ಅಂತ ಏನಾದ್ರು
2: ಅನ್ಸಿದ್ಯಾ?
1: ನಮ್ ಕಷ್ಟ ಏನು ಇಲ್ಲ.
2: ಇವಾಗ ನಮ್ದು 1 ಎಕರೆ 1 ಕಲೆಕ್ರೆ ಜಾಗ ಇದೆ, ನಾವು ಅಲ್ಲಿ ಬಾಳೆ ಹಾಕೊಂಡು ನಮ್ಗೆ ಇವಾಗ ತರಕಾರಿ ಬೆಳಿಬೇಕು, ನಮ್ಗೆ ಜಮೀನಿಲ್ಲ, ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಜಾಗ ತಕೊಂಡು ಇಲ್ಲಿ ನಾವು ತರಕಾರಿ ಹಾಕ್ತಾವನು.
0: ಇನ್ ಕೆಲವರು ಮನಸ್ಥಿತಿ ಏನಂತಂದ್ರೆ, ನನಗಿರೋದೇ ಕಡಿಮೆ ಭೂ ಪ್ರದೇಶ, 1/2 ಎಕರೆ ಐತೆ, 1 ಎಕರೆ ಐತೆ, ಇನ್ನೊಂದು ನಾನು ಏನ್ ಬೆಳೆಯಕಾಗತ್ತೆ, ಇದ್ರೆ ನನ್ ಏನ್ ಜೀವನ ಸಾಗುತ್ತೆ ಅಂತ ಕೆಲವ್ರು ಮನಸ್ಸಲ್ಲಿ ಕೂತ್ಕೊಂಡಿರ್ತಾರೆ. ಅದನ್ನೇ ಸವಾಲಾಗಿ ತಗೊಂಡು ನೀವು ಇರೋಂತ ಕಡಿಮೆ 1/2 ಎಕರೆ 1 ಎಕರೆ ಭೂ ಪ್ರದೇಶದಲ್ಲೇ ಬೆಳೆಗಳನ್ನ ಬೆಳೀತಾ ತಮ್ಮ ಜೀವನವನ್ನ ಅಂತವ್ರಿಗೆ ಈ ಕಾರ್ಯಕ್ರಮದ ಮುಖಾಂತರ ಕಡಿಮೆ ಭೂ ಪ್ರದೇಶ ಇರುವಂತವ್ರು ಯಾವ ರೀತಿ ತಮ್ಮ ಕೃಷಿಯನ್ನ ಮಾಡ್ಕೊಂಡು ಒಂದು ಜೀವನವನ್ನ ಕಟ್ಕೋಬಹುದು ಅಂತ ಕೊಡ್ತು, ಒಬ್ಬ ರೈತ ಮಹಿಳೆಯಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ನಮ್ಗೆ ಇನ್ನೂ ಜಮೀನ್ ಸಿಕ್ಕರೆ ಇನ್ನೂ ಮಾಡ್ತೀವಿ, ನಮ್ಗೆ ಆಸೆ ಇನ್ನೂ ಜಮೀನ್ ಏನಿದ್ರೆ ನಾ ಇನ್ನೂ ಮಾಡುವಂತ, ಈಗ ಇರೋದ್ಲಿ ಸ್ವಸ್ವಲ್ಪ ಮಾಡ್ತೀವಿ. ನಮ್ಗೆ ಆಸೆ ಆರಂಭ ಮಾಡೋದಕ್ಕೆಲ್ಲ, ಎಲ್ಲದು ಆರಂಭ ಮಾಡಿಕೊಂಡು ಮನೇಲಿ ಇರೋ, ಕೂಲಿಗೆ ಹೋಗ್ಬಾರ್ದು, ಮನೇಲಿ ದುಡಿಯೋವಂತ ನಮ್ಗಾಸೆ. ಇವಾಗ ನಾವು ಕೂಲಿಗೆ ಹೋಗಲ್ಲ, ಮನೇಲಿ ದುಡಿತೀವಿ, ನಮ್ಗೆ ಹಂಗೆ ಆಸೆ. ಇನ್ನೂ ಸಿಕ್ಕರೆ ಇನ್ನೂ ಮಾಡ್ತೀವಿ ಜಮೀನು, ಸ್ವಸ್ವಲ್ಪ ಇದೆಯಲ್ಲ ಅದೇ ಮಾಡ್ತೀವಿ.
0: ನಿಮ್ಗೇನು ಕಷ್ಟ ಅಂತ ಅನ್ಸಿಲ್ಲ?
2: ಇಲ್ಲ, ನಮ್ಗೇನು ಕಷ್ಟ ಇಲ್ಲ, ಜಮೀನಿಗೆ ಕೆಲಸ ಮಾಡ್ಬೇಕು.
0: ಇನ್ನು ಹೆಚ್ಚಿನದಾಗಿ ಜಮೀನು
2: ಸಾಕಬೇಕಲ್ಲ, ನಮ್ಗೆ ಖುಷಿ ಇರುತ್ತೆ.
1: ನಮ್ಮ ಮಕ್ಕಳು ಸಾಕ್ಬೇಕಲ್ಲ, ಯಾವತ್ತು ನಮ್ ಕೂಲಿನೇ ಸಿಕ್ಕಲ್ಲ ನಮ್ಗೆ, ಯಾವತ್ತಾರು ಒಂದ್ ದಿವಸ ಕೂಲಿ ಸಿಗ್ತದೆ. ಆ ಮಕ್ಕಳನ್ನ ಸಾಕ್ಬೇಕಲ್ಲ, ನಾವು ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳನ್ನ ಸಾಕ್ಬೇಕು, ಮನೇಲಿ ದುಡಿದ್ರೆ ನಮ್ಮ ಮಕ್ಕಳು ಸಾಕಾಗದು. ಒಂದ್ ದಿವಸ ಕೂಲಿ ಸಿಗ್ತದೆ, ಆವಾಗ ನಮ್ಗೆ ಸಾಲ ಅಲ್ಲ ಅದೆಲ್ಲ, ಅದಕ್ಕೆ ಮನೇಲೆ ದುಡಿತೀವಿ.
0: ಅರಣ್ಯ ಪ್ರದೇಶ
1: ಜಾಗ.

0: ಈಗ ನೀವು ಎಲ್ಲೂ ಹೊರಗಡೆ ಸಿಟಿ ಕಡೆ ಹೋಗಿ ನೀವು ಕೆಲಸ ಮಾಡಕ್ ಇರೋಂತ ಕಡಿಮೆ ಜಾಗದಲ್ಲೇನೆ ಒಂದು ಕೃಷಿ ಮಾಡಿದ್ರೆ ಮನೆ ಹತ್ರನೇ ಇದ್ಕೊಂಡು ಒಂದು ಕೃಷಿ ಮಾಡ್ಕೊಂಡು ಜೀವನ ನಡೆಸ್ಕೊಳಕ್ ಒಂದು ಅನುಕೂಲ ಆಗ್ತದೆ.
1: ಎಲ್ಲಾದ್ರೂ ನಾವು ಕೂಲಿ ಮಾಡ್ಬೇಕಲ್ಲ, ಅಲ್ಲಾದ್ರೂ ಏನು ನಾವು ಕೂಲಿಗೆ ಹೋಯ್ತು ಅಂತೇಳಿ ನಮ್ಮನಲ್ಲಿ ಕುಳಿಸ್ಕೊತಾರ್ಯ. ಅಲ್ಲೂ ಹೋದಾಗ ಅವರು ಅದನ್ನ ತೆಗೆಬೋ ಇದನ್ನ ತೆಗೆಬೋ ಅಂತ ಅಲ್ಲೂ ಕೆಲಸ ಮಾಡ್ಬೇಕು. ನಮ್ಮ ಜಮೀನಿಗೆ ಏನು ಮಾಡ್ಕೊಂಡ್ರೆ ಒಂದು 10 ನಿಮಿಷ ಕೂತ್ಕೊಳ್ಬೇಕು. ಇವಾಗ ನೋಡಿ ನಮ್ಮ ಜಮೀನಿಗೆ ಸ್ವಂತ ಕೆಲಸ ಅದಕ್ಕಿಂತವ್ರು ಬಂದ್ಕ ಕೂತ್ಕೊಂಡು ನಾಲ್ಕು ಮಾತಾಡೋಕಾಯ್ತು. ಅದೇ ಕೂಲಿಗೆ ಹೋಗಿದ್ರೆ ನಾವು ಇಟ್ಟೆಮ್ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡೋಕಾಗದ. ಅದೇ ನಮ್ಮ ಜಮೀನಿಗೆ ನಾವು ಮಾಡ್ತಾವನು, ಅವಾಗ ಒಂದು 10-20 ವರ್ಷ ಮುಂದೆ ಕೂಲಿ ಮಾಡ್ತಾ ಇದ್ದು. ಇವಾಗ ನಾವು ಬಂದು ಇಲ್ಲಿ ಜಮೀನು ಕೊಚ್ಚಿ ಹಿಡಿದು ನಮ್ಮ ಈ ಕಡೆ ಬಂದಾಗ ನಮ್ಮ ನಮ್ಮ ಜಮೀನಿಗೆ ಮಾಡ್ಕೋತೂ. ಗಂಡಸರು ಕೂಲಿಗೆ ಹೋಯ್ತಾರೆ, ನಾವೇನು ಕೂಲಿಗೆ ಹೋಗಲ್ಲ, ನಾವು ಮನೇಲಿ ಮಾಡ್ಕೊಂಡು ಇರ್ತನು.
0: ಈಗ ತಾವೊಬ್ಬ ಮಹಿಳೆ, ಅದರಲ್ಲೂ ರೈತ ಮಹಿಳೆ, ಈ ಕಡೆ ಜಮೀನೆಲ್ಲ ಕೆಲಸ ಮಾಡ್ಬೇಕು, ಬೆಳೆಗಳನ್ನು ನೋಡ್ಕೋಬೇಕು, ಜೊತೆಗೆ ಮನೆಯನ್ನು ನೋಡ್ಕೋಬೇಕು, ಕುಟುಂಬದವ್ರನ್ನು ನೋಡ್ಕೋಬೇಕು, ಇದೇನಾದ್ರು ಕಷ್ಟ ಅಂತ ಅನ್ಸಿದ್ರೆ?
1: ಏನು ಕಷ್ಟ ಇಲ್ಲ ನಮ್ಗೆ, ನಾನು ನಮ್ಗೆ ಅದು ಖುಷಿ ಅಲ್ಲದೆ ನಮ್ ಕಷ್ಟ ಏನು ಇಲ್ಲ.
2: ಇನ್ನು ಒಳ್ಳೇದಾಗ್ಲಿ ಅಂತ ನಮ್ಗೆ ಅನಿಸ್ತೀನಿ. ನಮ್ಗೆ ಕಷ್ಟ ಏನು ಇಲ್ಲ,
1: ನಮ್ಗೆಲ್ಲ ಈ ತರ ಜಮೀನು ಮಾಡ್ತೂನು, ಮನೇಲೂ ಮಾಡ್ತೂನು, ಮೇಕೆ ಇದ್ರೆ ಮೇಕೆನೂ ಹೊಡ್ಕೊಂಡೋಗಿ ಮೇಕೆನೂ ನೋಡ್ತೂನು. 5 ಗಂಟೆಗೆ ಬಂದು ಮನೆ ಕೆಲಸನೂ ಮಾಡಿ ಸ್ನಾನ ಮಾಡಿ ರಾತ್ರಿ ತಿಂಡಿನೂ ಮಾಡ್ತೂನು.
0: ನಮ್ಗೇನು
1: ಅಷ್ಟೇನು
2: ಇಲ್ಲ, ನಮ್ಗೆ ಸುಖಾನೇ.
1: ಇವತ್ತು ಬಿಸಿಲೆಲ್ಲ ಇನ್ನು ಇವತ್ತು ಕುಂತ್ಕೊಳ್ಳೋಂತ ನಮ್ಮ ಹತ್ರ ಕುಂತ್ಕೊಳ್ಳೋದು ಇಲ್ಲ. ಮಳೆ ಜಾಸ್ತಿ ಮಳೆ ಆದ್ರೆ ಓ ಮಳೆ ಎಲ್ಲ ಇದ್ಬಿಟ್ಟು ಒಂದ್ಗಳು ಕುಂತ್ಕೋತನು. ಸ್ವಲ್ಪ ಸ್ವಲ್ಪ ಮಳೆಗೆ ಅದು ಕುಂತ್ಕೊಳ್ಳಲ್ಲ ನಾವು, ಆಗ್ಲೂ ಜಮೀನಿಗೆ ಮಾಡ್ತೀವಿ. ನಮ್ಗೆ ಇನ್ನುಮೇ ಮುಂದೆ ಏನಾರು ಕೊಡ್ತ್ರೆ ನಮ್ಗೆ ಇನ್ನು ಜಮೀನಲ್ಲಿ ಇನ್ನು ನಮ್ಗೆ ಖುಷಿ ಇರ್ತದೆ. ಮಾಡ್ಬೋದು ಒಂದು ನೀರು ಗೀರು ಕೊಟ್ರೆ, ಒಂದು ಬೋರ್ ಕೊಟ್ರೆ, ನಮ್ಗೆ ನೀರಾವರಿ ಎಲ್ಲ ಕೊಟ್ರೆ ನಾವು ಇನ್ನು ಒಂದಷ್ಟು ನಮ್ ಜಮೀನಿಗೆ ಚೆನ್ನಾಗಿ ಬೆಳಿತೀವಿ. ಅಡಿಕೆ ಹಾಕೊಳ್ಬಹುದು, ತೆಂಗೆ ಹಾಕೊಳ್ಬಹುದು, ಎಲ್ಲ ಹಾಕೊಳ್ಬಹುದು. ಈ ಕುಡಿಯೋ ನೀರ್ಲಿ ನಾವು ಅಡಿಕೆ ತೆಂಗೆನೆಲ್ಲ ಹಿಡಿಸ್ಕೊಂಡ್ರದು ಕುಡಿಯೋ ನೀರು ಕೊಡ್ತಿದಾರಲ್ಲ, ಮೂರು ದಿನಕ್ಕೆ ನೀರು ಬಿಡ್ತಿದಾರಲ್ಲ, ಅದ್ಲೇ ನಾವು ಅದನ್ನೆಲ್ಲ ಹಾಕೊಂಡಿರೋದು. ಇವಾಗ ನೋಡಿ ಇವಾಗ ಚೆಟ್ಟಲ್ಲಿ ಹಾಕ್ದು ಮಳೆನೇ ಇಲ್ಲ. ಇನ್ನು ಚೆಟ್ಟು ಕೊಟ್ಟಿದ್ದಾರಲ್ಲ ಅವ್ರಿಗೆ ಮುಂದಕ್ಕೆ ನಾವು ಏನಾರು ತೋರಿಸ್ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕುಡಿಯೋ ನೀರ್ಲಿ ನಾವು ಚೆಟ್ಟಂದು ಪೈರು ನೀರು ಹತ್ತು ತನ್ನು. ಇನ್ನು ಮಳೆ ಇದ್ರಾಗಲಿ ಮುಂದೆ ಏನಾರು ಕೊಡ್ಬೋದು.
2: ಸ್ವಲ್ಪ ಕಾಫಿ ಗಿಫಿ ಎಲ್ಲ ಹಾಕೊಂಡಿವಿ ನಾವು,
0: ಕಾಫಿ ಎಲ್ಲ
2: ಸ್ವಲ್ಪ
1: ಹಾಕಿದ್ರು. ಒಂದ್ 10-20 ಗಿಡ ಎಲ್ಲ ಹಾಕೊಂಡು
2: ಅರ್ಧ ಎಕರೆ ಇರೋದಲ್ವಾ, ಅದಕ್ಕೆ ಸ್ವಲ್ಪ
1: ಎಲ್ಲ ಸ್ವಲ್ಪ ಸ್ವಲ್ಪನೆ ಒಂದ್ 10 ಗಿಡ ಕಾಫಿ, 10 ಗಿಡ ಮೆಣಸು, ಆಗ ಒಂದ್ ಸ್ವಲ್ಪ ಚೆಟ್ಟು, ಸ್ವಲ್ಪ ಆಗ್ಲ, ಸ್ವಲ್ಪ
2: ಎಲ್ಲ
1: ಗೆಣಸು ಗೆಡ್ಡೆ ಎಲ್ಲ ಹಾಕೊಂಡು ಅರ್ಧ ಎಕರೆ ಜಾಗದಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋತೀನಿ.
0: ಸಿಗುತ್ತೆ ಫಲ, ಕಾಫಿ ಮೆಣಸು
1: ಫಲ ಎಲ್ಲ ಕೊಡಕ್ಕಾದ್ರೆ ಇವಾಗ ನಮ್ದೊಂದು 10 ಗಿಡನು ಇಲ್ಲ, ಒಂದ್ 10-15 ಕೆಜಿ ಫಲ ಕೊಡಿಸ್ತಿದ್ದೆ.
0: ಈ ತರಕಾರಿ ಗಿರ್ಕಾರಿ ಎಲ್ಲ ಮನೆ ಬೆಳಕಾದ್ರೆ ಈ ಕಾಫಿ ಮೆಣಸೆಲ್ಲ ಮಾರಾಟ ಮಾಡಿ
1: ಇಲ್ಲ, ತರಕಾರಿನೂ ಒಂದ್ ವರ್ಷಕ್ಕೆಲ್ಲ ಮಾರಾಟ ಮಾಡಕ್ಕೆ ಹೋದ್ರೆ 10-30,000 ರೂಪಾಯಿ ಎಲ್ಲ ತರಕಾರಿ
2: ಸಿಗ್ತೆ.
1: ನಮ್ದೆಲ್ಲ ಕಳ್ದು ಕೂಲಿ ಎಲ್ಲ ಕಳಿಬೇಕು, ನಾವೇನೇನು ಅದಕ್ಕೆ ಮುಷ್ಟಿ ಗಿಷ್ಟಿ ಎಲ್ಲ ಹಾಕ್ತೂ ಹೊಡೆತೂ, ಅದನ್ನೆಲ್ಲ ಕಳೆದ್ರು ಒಂದ್ 10-30,000 ರೂಪಾಯಿ ತರಕಾರಿ ಇಲ್ವೇ ಹಾಗೆ ಆಯ್ತದೆ.
0: ಮನೆ ಬಳಕೆಗೆ ಎಷ್ಟು ಬೇಕು
2: ಮಾರಾಟ ಮಾಡ್ತೀವಿ.
0: ಸ್ವಂತ ನಿಮ್ಗೆ ನಿಮ್ಮ ಸ್ವಂತ ಜಾಗಕ್ಕೆ ಬಂದು ತಕೊಂಡೋಗೋದ್ರಿಂದ ನೀವು ಮಾರಾಟ ಮಾಡೋದು
1: ತಕೊಂಡು ಗಾಡಿ ಗಿಡಿ ಮಾಡ್ಕೊಂಡು ಏನು ಹೋಗೋದು ಬೇಡ, ನಮ್ಮ ಮನೆ ಹತ್ರ ನಿಂಬೆತ್ತದೆ, ಅವಾಗ ತರಕಾರಿ ಆದಾಗ ಇಲ್ಲಿಗೆ ಕೊಡ್ತೀವಿ.
0: ಈಗ ಅದೇ ರೀತಿ ಸಂಸ್ಥೆ ಕಡೆಯಿಂದ ಅಂದ್ರೆ ಸ್ವಾಮಿ ವಿವೇಕಾನಂದ ಗುರುಕುಮಠ ಕೆಂಚನಹಳ್ಳಿ ಕಡೆಯಿಂದ ಏನು ಈ ತರ ಕೃಷಿ ಚಟುವಟಿಕೆಗಳನ್ನು ತೋರಿಸಿಕೊಂಡಿರುವಂತಹ ಆದಿವಾಸಿಗಳಿಗೆ ಈಗಾಗಲೇ ಹಲವಾರು ಯೋಜನೆಗಳ ಮುಖಾಂತರ ಸೇವಾ ಸೌಲಭ್ಯ ಸಿಗ್ತದೆ. ಅದರಲ್ಲಿ ಪ್ರಮುಖವಾಗಿ ಹಸು ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮತ್ತೆ ಎರೆಹುಳ ಗೊಬ್ಬರ ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಕೂಡ ತರಬೇತಿ ಸಿಗ್ತದೆ. ತಮ್ಮ ಸಂಘದ ಮುಖಾಂತರನೇ ಒಂದಷ್ಟು ಮಹಿಳೆಯರೆಲ್ಲ ಸೇರಿಕೊಂಡು ನಾವು ಕೂಡ ಈ ರೀತಿ ತರಬೇತಿಯನ್ನು ಪಡ್ಕೊಂಡು ಹಸು ಸಾಕಣ ಜೊತೆಗೆ ಮೇಕೆ ಮತ್ತೆ ಎರೆಹುಳ ಗೊಬ್ಬರ ಇದನ್ನೆಲ್ಲ ಮಾಡ್ಕೊಂಡು ನಿಮ್ ನಿಮ್ ಕೃಷಿ ಜೊತೆಗೆ ಇದನ್ನು ಜೊತೆಗೆ ಮಾಡ್ಕೊಡಿ. ಮತ್ತೆ ಈಗ ನೀವು ಗೊಬ್ಬರ ಹೊರಗಡೆ ಕೊಂಡೋದು ತಪ್ಪುತ್ತೆ, ನೀವೇ ಗೊಬ್ಬರ ಮಾಡ್ಕೊಂಡ್ರೆ ಹಸು ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡಿದ್ರೆ ಅದು ಕೂಡ ಒಂದು 5 ಎಕರೆಗೆನಲ್ಲ ಅದು ಕೂಡ ನಿಮ್ಗೆ ಒಂದು ಆದಾಯ ಸಿಗುತ್ತೆ. ಈ ರೀತಿ ಎಲ್ಲ ಕೃಷಿ ಜೊತೆಗೆ ಉಪಕಸಬುಗಳಾಗಿ ನಿಮ್ಮ ಸಂಘದ ಮಹಿಳೆಯರೆಲ್ಲ ಸೇರಿಕೊಂಡು ಸಭೆಯಲ್ಲಿ ಮಾತಾಡಿ ಈ ರೀತಿ ಇದ್ರ ತರಬೇತಿಯನ್ನು ಪಡ್ಕೊಂಡು ಈ ಸಂಘದ ಮುಖಾಂತರ ನಿಮ್ಮ ಮಹಿಳೆಯರ ತೊಡಗಿಸ್ಕೊಂಡ್ರೆ ನಿಮ್ಮ ಆದಾಯನು ಕೂಡ ಇನ್ನು ಈ 3 ದಿನದ ಕೂಡ ಬರುತ್ತೆ. ಮುಂದಿನ ದಿನಗಳಲ್ಲಿ ಇದೊಂದು ಕ್ರಮ ತಗೊಳ್ಳಿ, ನಿಮ್ಮ ಸಂಘದ ಮಹಿಳೆಯರೆಲ್ಲ ಸೇರಿಕೊಂಡು ಕೆಂಚನಹಳ್ಳಿ ಅಥವಾ ಸರಗೂರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸಭೆಯಲ್ಲಿ ಮಾತಾಡಿ ನಮ್ಗೆ ರೀತಿ ಕೋಳಿ ಸಾಕಾಣಿಕೆ ತರಬೇತಿ ಕೊಡಿ ಅಂದಾಗ ಕೋಳಿ ಸಾಕಾಣಿಕೆ ತರಬೇತಿ ತಗೊಂಡ್ರೆ ನಿಮ್ಗೆ ಕೋಳಿ ಸಾಕೊಳ್ಬಹುದು, ಅದರಿಂದ ಮೊಟ್ಟೆ ಕೂಡ ಸಿಗುತ್ತೆ, ಆದಾಯ ಸಿಗುತ್ತೆ. ಹೌದು, ಈ ತರ ಮುಂದೆ ಸಂಸ್ಥೆ ಸಭೆ ಅಥವಾ ತರಬೇತಿಗಳಲ್ಲಿ ಭಾಗವಹಿಸ್ತೀನಿ.

0: ಸಂದರ್ಭದಲ್ಲಿ ಇದನ್ನು ಕೇಳಿ ಪಡ್ಕೊಳ್ಳಿ ತರಬೇತಿ. ಮುಂದೆ ಅನುಕೂಲ ಆಗುತ್ತೆ.
1: ಎಲ್ಲದಕ್ಕೂ ಕೇಳ್ತೀವಿ, ಮೆಂಕೆ ಆಗ ಹಸು ಆಗ ಕೋಳಿ ಎಲ್ಲ ಮೀಟಿಂಗ್ ಎಲ್ಲ ಹೋಗಿ ಎರಡು ಮೂರು ದಿವಸ ಎಲ್ಲ ಅಲ್ಲಿಯೇ ಇದು ಕ್ಯಾಂಪ್ ಇದ್ದಾರೆ,
0: ತರಬೇತಿ ಪಡ್ಕೊಳ್ಳಿ.
1: ಎಲ್ಲ ಹೋಗಿ ಕೇಳ್ತೀವಿ ನಾವೇ. ಅವರು ಒಬ್ಬೊಬ್ರಿಗೆ ಕೊಟ್ಟು ಅವರು ಬೆತ್ತಾರೆ, ಒಂದ್ ವರ್ಷಕ್ಕೆ ಒಬ್ರು ಕೊಡ್ತಾರೆ, ಇನ್ನೊಂದ್ ವರ್ಷಕ್ಕೆ ನಮ್ಗೆ ಕೊಡ್ತಾರೆ.
0: ಭಾಗದಿಂದ ಬರೋದ್ರಿಂದ ಅದು ತಲುಪೋದು ಸ್ವಲ್ಪ ತಡವಾದ್ರು ತಲುಪೇ ತಲುಪುತ್ತೆ. ಅಂದ್ರೆ ನಿಮ್ಮ ಈ ಡಿಬಿ ಕುಪ್ಪೆ ವ್ಯಾಪ್ತಿನಲ್ಲಿ ಇತ್ತೀಚಿನ ಕೆಲವು ದಿನಗಳಲ್ಲಿ ಸಂಸ್ಥೆಯ ಈ ಕೃಷಿ ಚಟುವಟಿಕೆಗಳು ಶುರು ಆಗೋದ್ರಿಂದ ಹಂತ ಹಂತವಾಗಿ ನಿಮ್ಮ ಬೇಡಿಕೆ ಆಧಾರದ ಮೇಲೆ ಅವರು ನಿಮ್ಗೆ ತಲುಪಿಸುವಂತ ಕೆಲಸವನ್ನ
1: ಮಾಡ್ತಾರೆ.
0: ಅಂದ್ರೆ ಪಡ್ಕೊಳ್ಳುವಂತ ಹಕ್ಕು ಮತ್ತೆ ಪ್ರಯತ್ನ ನೀವು
1: ಮಾಡಬೇಕು. ನಾವು ಕೇಳ್ತೀನಿ ಸರ್, ಮೀಟಿಂಗ್ ಎಲ್ಲ ಹೋದ್ರೆ ಕೇಳ್ತೀವಿ ನಾ, ನಮ್ಗೆ ಇಂಥದ್ ಬೇಕು ಅಂಥದ್ ಬೇಕು, ಮನೆ ಬೇಕು, ಅವಾಗ ಹಸ ಬೇಕು, ಕೋಳಿ ಬೇಕು ಅಂತೆಲ್ಲ ಕೇಳ್ತೀನಿ. ಅವರು ಹಿಂಗೆ ಕೊಡ್ತಾರೆ, ಒಬ್ಬೊಬ್ಬರಿಗೆ ಕೊಟ್ಟು ಬರ್ತಾರೆ.
0: ಬಹಳ ಸಂತೋಷ. ತಾವಿಬ್ರು ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವಿಬ್ರು ಆದಿವಾಸಿ ರೈತ ಮಹಿಳೆಯರಾಗಿ ಇರುವಂತಹ ಕಡಿಮೆ ಭೂಪ್ರದೇಶದಲ್ಲೇ ಸ್ವತಃ ತಾವು ಎಲ್ಲೂ ಬೇರೆ ಕಡೆ ಕೂಲಿಗೆ ಹೋಗ್ದೇನೆ ರೈತ ಮಹಿಳೆಯರಾಗಿ ತಮ್ಮ ತಮ್ಮ ಜಮೀನಿನಲ್ಲಿ ದುಡಿತಾ ತರಕಾರಿ ಬೆಳೆ ವಾಣಿಜ್ಯ ಬೆಳೆಗಳನ್ನ ಇರುವಂತಹ ಕಡಿಮೆ ಭೂಪ್ರದೇಶದಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹಾಕೊಂಡು ತಮ್ಮ ಒಂದು ಕೃಷಿ ಜೀವನವನ್ನ ಮಾಡ್ತಾ ಇರೋದ್ ಕುರಿತು, ಈ ಕೃಷಿ ಚಟುವಟಿಕೆಯಿಂದ ತಮ್ಮ ಆದಾಯವನ್ನ ಗಳಿಸೋದ್ ಕುರಿತು, ಈ ಕೃಷಿನಲ್ಲಿ ತಮ್ಮ ಒಂದು ಮಹಿಳಾ ಸಬಲೀಕರಣವನ್ನ ಕಾಣ್ತಿರೋದ್ ಕುರಿತು ತಮ್ಮ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವಿಬ್ರು ಭಾಗಿಯಾದಕ್ಕೆ ತಮ್ಮಿಬ್ರಿಗೂ ತುಂಬಿದೆ. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಮಚ್ಚೂರು ಹಾಡಿಯ ಆದಿವಾಸಿ ರೈತ ಮಹಿಳೆಯರಾದಂಥ ಶ್ರೀಮತಿ ಕಾಳಮ್ಮ ಹಾಗೂ ಶ್ರೀಮತಿ ರತ್ನಮ್ಮರ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ
2: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಕೇಳುಗರೆ, ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತರಕಾರಿ ಹಾಗೂ ವಾಣಿಜ್ಯ ಬೆಳೆ ಬೇಸಾಯದಲ್ಲಿ ರೈತ ಮಹಿಳೆಯ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಮಚ್ಚೂರು ಹಾಡಿಯ ರೈತ ಮಹಿಳೆಯರಾದ ಶ್ರೀಮತಿ ಕಾಳಮ್ಮ ಮತ್ತು ಶ್ರೀಮತಿ ರತ್ನಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಎಸ್ಡಿವೈಎಂನ ಸಿಬ್ಬಂದಿ ವರ್ಗದವರಾದ ನಾರಾಯಣ, ಶ್ರೀಪಾಲ, ಸೋಮೇಗೌಡ, ಆನಂದ್ ಕುಂಬಾರ್, ಚಿಕ್ಕಣ್ಣ, ರಾಧಾ, ಶಿವಾನಂದ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನು ಕೋರುವವರು ಕುಟುಂಬಸ್ಥರು ಹಾಗೂ ಸಂಸ್ಥೆಯ ಸಿಬ್ಬಂದಿ.

ಆದೇವರು ಇವರಿಗೆಲ್ಲ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತ ಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 25 ರೂಪಾಯಿ, ಪೆನ್ಸಿಲ್ ಬೀನ್ಸ್ 45 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 69 ರೂಪಾಯಿ, ಸೋರೆಕಾಯಿ 12

ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 75 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 14 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 12 ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ರವರುಣಿಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಬೆಳಗಾಯಿತು. ಸುಪ್ರಭಾತ ಕೇಳಿಸಿತು. ಎದ್ದೇಳಿ ಎದ್ದೇಳಿ ಅಣ್ಣ ಹೊರಟೆಯವರು ಸಂಗಮಕ್ಕೆ, ಎದ್ದೇಳಿ ಎದ್ದೇಳಿ ಇನ್ನು ನಮ್ಮೊಡನೆ ಇರರು ನಮ್ಮಣ್ಣ ಬಸವಣ್ಣ, ಗಳಿಗೆ ಉರುಳಿದರೆ ಮತ್ತವರು ಬಹುದೂರ, ಏಳಿ ಎದ್ದೇಳಿ ಹೊತ್ತಾಗಿದೆ ಅಣ್ಣನಿರಲಾರರಿನ್ನು ಕಲ್ಯಾಣದಲ್ಲಿ, ಎದ್ದೇಳಿ ಎದ್ದೇಳಿ ನಿದ್ದೆ ಕಣ್ಣನ್ನು ದೂಡಿ ಮೇಲೆದ್ದು ಬನ್ನಿ, ಎದ್ದೇಳಿ ಎದ್ದೇಳಿ ನಾನು ಎದ್ದಾಯಿತು ಬರುವ ಆಸೆಗೆ ತಡೆಯ ನೊಡ್ಡಿವೆ ದುಃಖಿತ ಮೋಡಗಳು, ಎದ್ದೇಳಿ ಎದ್ದೇಳಿ ಹೊರಡುವ ಸಮಯ ಸಮೀಪಿಸುತ್ತಿದೆ, ಎಲ್ಲರೆದೆಯಲ್ಲೂ ರೋದನ, ಬಸವಣ್ಣ ನಮ್ಮನ್ನು ಅಗಲಿ ದೂರ ಹೋಗುತ್ತಿದ್ದಾರೆಂಬ ಮನೋ ಆಕ್ರಂದನ. ಗಂಗೆ ನೀಲೆಯರು ರಾತ್ರಿಯಿಂದ ಬೆಳಗಿನ ತನಕ ಅತ್ತತ್ತು ಸೋತಿದ್ದಾರೆ. ಹುಟ್ಟಿದ್ದ ಸುತನಿಲ್ಲ, ಹೆತ್ತಪ್ಪನಿಲ್ಲ, ಪತಿಯಾಸರೆ ನಮಗೆ ಇನ್ನಿಲ್ಲ, ಯಾವ ಸೌಭಾಗ್ಯವೋ ನಂಬಿ ನಾವಿನ್ನು ಕಲ್ಯಾಣದಲ್ಲಿ, ಹೊರಡುವಂತಿಲ್ಲ ಇರುವಂತೆಯೂ ಇಲ್ಲ. ಮದುವೆಯೇ ಬದುಕ ಮುಳುಗಡೆಗೆ ಕಾರಣವಾಯಿತು. ಬೆಳದಿಂಗಳು ಉರಿಯಾಗಿ ದಿಕ್ಕು ದಿಕ್ಕಿಗೆ ಹಬ್ಬಿ ತಲ್ಲಣಗೆ ಕಾರಣವಾಗಿ ಅಮೃತ ಬಿಂದುವಿನಲ್ಲಿ ವಿಷ ಸಾಗರವ ತುಂಬಿ ಕಂಗೆಡಿಸುವಂತಿದೆ. ಹರಿವ ಕಂಬನಿಯ ಒದ್ದೆ ಮಾಡಿತ್ತು ಉಟ್ಟ ಬಟ್ಟೆಯನ್ನು, ಹೊದ್ದ ಹೊದಿಕೆಯನ್ನು, ಹರಿದ ನೆತ್ತರನ್ನು, ಬಡಿವ ಎದೆಯನ್ನು, ಮೈ ಚರ್ಮವನ್ನು, ಬದುಕಿನ ನಾಳೆಗಳನ್ನು, ಯಾವುದನ್ನು ಎಣಿಸಿದರೂ ಬರೀ ಒದ್ದೆಯ ಅವತಾರ ಮಾತ್ರ. ಬೆಳಗಾದಂತೆ ಏಕೆಂದು ಬೆಳಕಾಯಿತು. ಇನ್ನೂ ಕೆಲಕಾಲ ಕತ್ತಲೆಯೇ ಇದ್ದಿದ್ದರೆ ಅಣ್ಣನು ಕೆಲಕಾಲ ನಮ್ಮೊಡನೆ ಇರುತ್ತಿದ್ದ. ಬೆಳಕು ಮೂಡಿದೆ, ನಮ್ಮ ಬಾಳನ್ನು ಕತ್ತಲಾಗಿಸುತ್ತಿದೆ ಎದ್ದ ಬೆಳಕು. ಸಮಯ ಬಂದಿದೆ ಈಗ ಬೀಳ್ಕೊಡಲು ನಮ್ಮಣ್ಣನನ್ನು ಎನ್ನುತ್ತಿದೆ. ಆರ್ಥಿಕ ಹುಣ್ಣಿಮೆ ಬಾಳಿಗಾವುದೇ ಮುದವನ್ನು ನೀಡದಾಯಿತು. ಬೆಳಗ ಸೂರ್ಯನ ಕಿರಣ, ಅರುಣ ಕಾಂತಿಯ ಸೊಬಗು, ತಿಂಗಳಿನ ಮಂದಹಾಸ ಬುಸುಗುಡುತ್ತಾ ಕಚ್ಚಿರುವ ಘಟವಿಷ ಸರ್ಪವಾಗಿ ಮೈ ಮನವನ್ನೆಲ್ಲ ಕಚ್ಚುತ್ತಿದೆ. ಹೆಪ್ಪುಗಟ್ಟಿರುವ ದುಃಖ ಸಾಗರದಲ್ಲಿ ಈಜಾಡುತ್ತಿರುವಂತೆ ಮಾತಿಲ್ಲ, ಕತೆಯಿಲ್ಲ, ಮನವಿಲ್ಲ, ಮುದವಿಲ್ಲ, ವಚನ ಗಾಯನವಿಲ್ಲ. ಬೆಳಗಿರುವ ಅಖಂಡ ಕೋಟೆ ಹಗಲಲ್ಲಿ ಕರಿ ರಾತ್ರಿಯ ಮಾಟ, ಅವರವರು ಅವರವರ ಕೆಲಸಗಳಲ್ಲಿ, ಆದರೆ ಜೀವಂತಿಕೆ ಇರಲಿಲ್ಲ. ಶರಣ ಸಂಕುಲ ಬಿಕ್ಕಳಿಸುತ್ತಿತ್ತು. ದುಃಖ ಅದರ ಮನೆಯಲ್ಲಿರುವ ವಿಷಾದತೆ, ಶರಣ ಗಣದವರಲ್ಲೆಲ್ಲ ಮೂಕ ಗಣದವರು ತಾವೆನ್ನುವ ಮೌನಕರು ಬಹುಮೌನಿಯೊಡನೆ, ನವವ ಮುಸುಕುವ ಮಿಂಚಾಗಿ ಸಿಡಿಲ ಮೀರುವ ಸ್ಫೋಟವಾಗಿರಲು ಅರಿತ ವಿಷಯವು, ಕೂಡಿದರೆಲ್ಲರೂ ಚರ್ಚಿಸಲದರ ಕುರಿತು. ಅಪ್ಪಣ್ಣ

ಚೌಡಯ್ಯ, ಮಾಚಯ್ಯ, ನಾಗಮ್ಮ, ಗಂಗಾಂಬೆ, ನೀಲಾಂಬೆ, ಒಡಗೂಡಿ ಬಸವ ನಿರ್ಗಮನದ ಒಳಿತು ಕೆಡುಕುಗಳ ಚರ್ಚಾ ನಿರತರಾದರು. ತೆರಳುವೆ ನಾನೊಬ್ಬನೇ, ನಾನು ಅರಿತಿರುವ ಜಾಗವದು, ನನಗೆ ಜೊತೆಗಾರರು ಯಾರೂ ಬೇಕಾಗಿಲ್ಲ. ಇಲ್ಲಿನ ಬೆಳವಣಿಗೆಗಳನ್ನು ಗಮನಿಸುತ್ತಾ ಎಲ್ಲರೂ ಇಲ್ಲೇ ಇರಲಿ, ನನ್ನ ಮನಕ್ಕದು ತುಂಬ ಹಿತವನ್ನು ತರುವಂಥದ್ದು. ನನ್ನ ಜೊತೆಗೆ ಬಂದರೆ ಅವರಿಗೆ ದೊರಕುವಂತಹ ಭಾಗ್ಯ ಬರಿಯ ಬಳಲುವಿಕೆ ಮಾತ್ರ. ಅಣ್ಣನ ಎದೆ ನುಡಿಗಳಿಗಾರೂ ಗಮನವನ್ನೇ ಕೊಡಲಿಲ್ಲ. ಹೋಗುವ ನಿರ್ಧಾರ ನಿಮ್ಮದು, ಹೋಗುವುದು ಎಂತೆಂಬುದನ್ನು ನಿರ್ಧರಿಸುವವರು ನಾವು. ಇದು ಬೇಡ ಎಂದಾದರೆ ಅದು ಬೇಡ, ನೀವು ಒಪ್ಪಲೇಬೇಕು. ಅಪ್ಪಣ್ಣನಿಗೆ ನಿಮ್ಮೊಡನೆ ಬರುವ ಆಸೆ ನಿರಾಕರಿಸದಿರಿ. ಹಿರಿಯ ಜೊತೆಗಾರರಾಗಿ ಸಕಲೇಶ ಮಾದರರು ತಮ್ಮೊಡನೆ ಇರುತ್ತಾರೆ. ಇದು ನಮ್ಮೆಲ್ಲರ ಒಮ್ಮತದ ನಿರ್ಧಾರ ಎಂದ ನಾಗಕ್ಕನ ಮಾತಿಗೆ ಎದುರಾಡಲು ಬಸವಣ್ಣ ಸೋತು ಹೋದರು. ಅನೇಕರಿಗೆ ಬಸವಣ್ಣನವರೊಡನೆ ತಾವು ತೆರಳಬೇಕು ಎನ್ನುವಾಸೆ ಇತ್ತು. ಎಲ್ಲಿ ನೀವೋ ಅಲ್ಲೇ ನಾವು ಎಂಬುದವರ ಉಸಿರಾಗಿತ್ತು. ಚನ್ನಬಸವಣ್ಣ, ಹೋಗುವವರ ಸಂಖ್ಯೆ ಸಂತೆಯಾಗಬಾರದು. ನಾವು ತಿಳಿಸಿದವರ ಹೊರತಾಗಿ ಬೇರೆಲ್ಲರೂ ಇಲ್ಲೇ ಇರಲಿ. ಕಾಯಕವನ್ನು ಮರೆತು ಹೊರಟರೆ ಅದು ಶೋಭೆಯೆನಿಸದು. ನೆರವ ನೀಡುವ ಬಯಕೆ ತೊಂದರೆಗೆ ಆಸ್ಪದವಾಗದಿರಲಿ ಎಂದರು. ಎಲ್ಲರೂ ಏನು ಉತ್ತರ ಕೊಡುವುದು ಎಂದು ಅರಿಯದ ಮೌನಿಗಳಾದರು, ಮುದುಡಿದರು. ವಿಷಯ ತಿಳಿದಂತೆ ಓಡೋಡಿ ಬಂದ ಶ್ವೇತ ಬಸವಣ್ಣನವರ ಪಾದಕ್ಕೆ ದಿಂಡುಗಡೆದನು. ನಿಮ್ಮೊಡನೆ ನಾನು, ಬೇಡ ಎಂದರೆ ನಾನೇ ಇನ್ನು ಇರಲಾರೆನು ಎಂದಂತೆ ಹಿರಿಯರ ಒಪ್ಪಿಗೆ ಸಿಕ್ಕಿತು. ಶ್ವೇತನ ಮೊಗ ಕಮಲವು ಅರಳಿತು. ಆದರೆ ಅಂಬಿಗ ಚೌಡಯ್ಯರ ರಾಸಿಗೆ ಯಾರೂ ಬೆಂಬಲಿಸಲಿಲ್ಲ. ನನ್ನೆದೆಯ ಸಕಲಾದಿ ಬಯಕೆಗೆ ದಿವ್ಯ ಜ್ಯೋತಿಯ ಬೆಳಗಿನಲ್ಲಿ ಹೊಸ ಹುರುಪು ತಂದ ಕಲ್ಯಾಣ ನನ್ನ ಬಾಳಿಗೆ ಇನ್ನಿಲ್ಲ. ನನ್ನವರನ್ನೆಲ್ಲ ಅಗಲಿ ಹೋಗುವ ಅನಿವಾರ್ಯ ದುರ್ದೆಶೆ ನನ್ನನ್ನು ಕಾಡುತ್ತಿದೆ. ಸಂಗಮವು ನನ್ನನ್ನು ಕರೆಯುತ್ತಿದೆ, ಕಲ್ಯಾಣ ವಿದಾಯ ಕೋರುತ್ತಿದೆ. ಸಂಗಮೇಶ್ವರರ ನನ್ನನ್ನು ಕರೆಯುತ್ತಿಹನು. ಎದೆ ಹಕ್ಕಿ ಲಬ್ಡಬ್ ಲಬ್ಡಬ್ ಲಬ್ಡಬ್ ರೆಕ್ಕೆ ರೆಕ್ಕೆ ರೆಕ್ಕೆ ಬಡಿಯುತ್ತಾ ಹಾರಲೀಗಲೇ ಸಿದ್ಧವಾಗಿ ಕಾಯುತ್ತಿದೆ. ಕೊಂಚ ಸೈರಿಸಬೇಕೆಂದವನು ಉಗುಳು ನುಂಗಿ ತುಸು ಬಳಲಿರುವೆ. ಒಪ್ಪಿಹರು ಮನದನ್ನೆಯರು, ಅವರದೆ ದಾವಾನಲವನ್ನು ಅರಿತಿಹೆನು. ಅಷ್ಟು ಸುಲಭದಲ್ಲಿ ಇಲ್ಲ ಅಗಲುವಿಕೆ. ಹೆಗಲಾಗಿದ್ದವರನ್ನು ಅಗಲುವುದು ಎಂತೆಂಬ ಸಂಕಟ. ನನ್ನಕ್ಕ ನನಗಾಗಿ ಎಲ್ಲವನ್ನು ಬಿಟ್ಟು ಬಂದವಳು. ಅಳುತಿಹಳು ಮೌನದಲ್ಲಿ ತಮ್ಮನೊಡನೆ ಹೋಗಲಾಗುತ್ತಿಲ್ಲ ಎಂದು. ಇಂದು ಹೋದವನು ಮತ್ತೆ ಹಿಂದಕ್ಕೆ ಬರುವೆನು ಎನ್ನುವ ಯಾವ ನಂಬಿಕೆಯೂ ನನಗಿಲ್ಲ. ಮುಗಿಯ ತಿಂದಿಗೆ ಕಲ್ಯಾಣದ ಸಂಬಂಧ. ಭಾವ ತೀವ್ರತೆಯಲ್ಲಿ ಬಸವಣ್ಣನ ಹನಿಗಣ್ಣು ಅವನಿಗೆ ಅವನ ಇರವನ್ನೇ ಮರೆ ಮಾಡಿತು. ಮರೆತಂತೆ ಇರವ ಹನಿಗಣ್ಣಿನಲ್ಲಿ ಒಂದೊಂದೇ ಚಿತ್ರ ನೆನಪಾಗಿ. ಇಂಗಳೇಶ್ವರ ತನ್ನಜ್ಜ ನೆನಪವಾಗಿ ಬಾಗೇವಾಡಿ, ತನ್ನಪ್ಪ ಹೆತ್ತವ್ವ ಅಣ್ಣ ನೆನಪಾಗಿ ಬಾಗೇವಾಡಿ, ಕಲಿತ ಗುರುಕುಲ ಗುರುವೃಂದದವರು ಗುರು ಸಂಗಮೇಶ್ವರರು ಸಂಗಮನಾಥ ನೆನಪಾಗಿ, ಯಾತ್ರಾ ದಿನಗಳು ನೆನಪಾಗಿ, ಮಾಮ ಬಲದೇವ ಮಂಗಳವಾಡಿ, ಬಳಗದವರಾದ ಶರಣ ಶರಣೆಯರು, ಪ್ರಭುದೇವ ಸಿದ್ದರಾಮಯ್ಯ ಮಹಾದೇವಿ, ಜನಿಸಿ ತೊರೆದ ಸುತ ದೊರೆ ಬಿಜ್ಜಳ, ಮೇಲಿನಿಂದ ಕೆಳಗೆ ಉರುಳುತ್ತಿದ್ದ ಕಣ್ಣೀರ ಸಾಗರವು ಕಣ್ರಪ್ಪೆಯಲ್ಲಿ ವಸತಿ ಹೂಡಿದೆ ಎಂದೆನಿಸಿತ್ತು. ಹೊಳೆವ ಕಣ್ಣೀರ ಮತ್ತು ಯಾರ ಕಂಗಳಿಗೂ ಕಾಣಬಾರದೆಂದು ಅಡಗಿಸಿಡಲು ಮುಂದಾದಾಗ ಸೋಲು ಎದುರಾಯಿತು. ಕಣ್ಣೀರ ಮುತ್ತು ತನ್ನ ಆಸ್ತಿಯಾಗಿಯೇ ಉಳಿಯುತ್ತೇನೋ ಎನ್ನುವಂತಹ ದುಗುಡವೂ ತುಂಬಿಕೊಂಡಿತು. ಶೂನ್ಯವನ್ನು ದಿಟ್ಟಿಸುತ್ತ ಬಟ್ಟೆ ಮಾತ್ರ ಧರಿಸಿದ ಮೌನಗೊಮ್ಮಟ ಕೆಲವೇ ಕ್ಷಣ ಗೊಮ್ಮಟನ ಮೌನ ನಡಿಗೆ ಗೋಚರಿಸಿತು. ಕಪ್ಪಡಿ ಸಂಗಮದ ಶ್ರೀ ಸಂಗಮೇಶ್ವರನಾಥನ ಗುಡಿ ಎದುರು ತ್ರಿಲೋಚನ ಪಂಡಿತರು ಕಾಳಿಮರಸರು ಹಲವರೊಡನೆ ಗಹನ ವಿಚಾರಗಳ ಕುರಿತು ಚರ್ಚಿಸುತ್ತಿದ್ದರು. ಧಾವಿಸಿ ಬಂದ ಶಿಷ್ಯರು, ಗುರುಗಳೇ ಗುರುಗಳೇ, ಬಂದಿಹರು ನಾಲ್ಕಾರು ಹೊಸಬರು, ಕಂಡಂತೆ ಊರ ಹಿರಿಯರೋರ್ವರು, ಮಂತ್ರಿ ಬಸವಣ್ಣ ಬಂದಿಹರು,

ಎಂದಂತೆ ಓಡಿ ಬಂದೆವಿಲ್ಲಿಗೆ, ನಿಮ್ಮಲ್ಲಿ ಅದನ್ನು ಅರುಹಲು. ಮನದಾಸೆ ಸಂಗಮದ ಸುರಬಿಂದು ಬಸವಣ್ಣನವರಾಗ ಮನದಸೆ ಸುದ್ದಿಯ ತಮಗೆ ಮೊದಲು ಅರುಹುವ ಭಾಗ್ಯ ನಮಗಿರಲಿ ಎಂಬಾಸೆಯಲ್ಲಿ ಭಾವಿಸಿ ಬಂದೆವು. ಕಾಳಿಮರಸರಿಗೆ ಮತ್ತೆ ತಾವೆಲ್ಲರೂ ಒಂದಾದ ಸಂತಸ ಸಂಭ್ರಮ. ಬಸವಣ್ಣ ಕಲ್ಯಾಣದಿಂದ ಹೊರಟ ಸುದ್ದಿ ಅನಧಿಕೃತವಾಗಿ ಕಿವಿತ

ವಾಸ್ತವ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ಏರ್ಪಾಡು ಮಾಡಲು ಸೂಚನೆ ನೀಡಿದರು. ಮನೆಗೆ ಹೋಗುವ ಮೊದಲು ಮನ ಒಂದಾಗಲೆಂದು ಮಾತನಾಡತೊಡಗಿದರು. ಬಸವಣ್ಣ ತಾನು ಕಲ್ಯಾಣವನ್ನು ತೊರೆದು ಸಂಗಮಕ್ಕೆ ಬಂದುದರ ಸೂಕ್ಷ್ಮ ಮಾಹಿತಿ ನೀಡಿದರು. ಎಲ್ಲರೂ ಮ್ಲಾನಿಗಳಾದರು. ನಿಧಾನವಾಗಿ ತಮ್ಮ ನಿವಾಸದೆಡೆಗೆ ತೆರಳಿದರು. ಬೆಳಗಾಯಿತು. ಬಸವಣ್ಣ ಲಿಂಗ ಪೂಜೆಯಲ್ಲಿ ಮನದಲ್ಲಿ ಲಿಂಗ ಚೈತನ್ಯ ಮನನಿಸಿ ಬುದ್ಧಿಯಲ್ಲಿ ಚಿದ್ಬುದ್ಧಿ ಬುದ್ಧಿಸಿ ಪರತರ ಪರಂಜ್ಯೋತಿ ಲಿಂಗ ಪ್ರಕಾಶ ಸರ್ವಾಂಗದಲ್ಲಿ ತುಂಬಿ ಒಳ ಹೊರಗು ಬೆಳಗಿ ಅಂಗಲಿಂಗವಾಗಿ ಮನವು ಲಿಂಗದಲ್ಲಿ ಸೇರಿದಂತೆ ಮನಬುದ್ಧಿ ಲಿಂಗೈಕ್ಯವಾದಂತಾಗಿ ಬಸವಣ್ಣ ಸಂಗಮೇಶ್ವರನ್ನು ನೆನೆಯುತ್ತಾ ನುಡಿಯುತ್ತಾ ಗುರು ಸಂಗಮೇಶ್ವರನ್ನು ನೆನೆದು ಹೀಗೆಂದರು. ಮುಗ್ಗರಿಸಿರಬಹುದು ನಡೆವ ದಾರಿಯಲ್ಲಿ ನಾನು, ತಪ್ಪಿರಬಹುದು ಇಟ್ಟಿರುವ ಹೆಜ್ಜೆಗಳಲ್ಲಿ, ಇನ್ನು ನೀವೆನ್ನ ಕೈ ಹಿಡಿದು ಮುನ್ನಡೆಸಬೇಕು. ಗಳಿಸಿದ ಭೋಗವನ್ನು ಯೋಗಕ್ಕೆ ಅಂಟಿಸಿರಿ, ನಿಮಗೆಂದೆಂದು ಋಣಿಯಾಗಿರುವೆ ಗುರುದೇವ. ಗುರುವರರೇ, ಧೂಳಿರದ ಗಾಳಿಯಲ್ಲಿ, ನೋವಿರದ ದಿನಗಳಲ್ಲಿ, ಕಲುಷಗೊಳ್ಳದ ನಿರ್ಮಲ ಪರಿಸರದಲ್ಲಿ, ಸಂಗಮನಾಥನ ದಿವ್ಯ ಸನ್ನಿಧಿಯಲ್ಲಿ ಸುಲಭವೆನಿಸೀತು ತಪಯೋಗ ಧ್ಯಾನಮೌನ. ಇತ್ತ ಕಲ್ಯಾಣದಲ್ಲಿ ಮಧುವರಸ ಹರಳಯ್ಯನವರ ವಿಚಾರಣೆ, ಇದರೊಳೆ ಕಲ್ಯಾಣದ ಶರಣ ಶಕ್ತಿಯನ್ನು ಮುರಿದು ಎಸೆಯುವುದು ಎಂತೆಂಬ ಪಂಡಿತ ದಾಮೋದರಾದಿಗಳ ಗುರಿಯ ಅರಿವು ಅವರ ಬಳಗದ ಎಲ್ಲರಿಗೂ ಇತ್ತು. ಬಿಜ್ಜಳನ ಆಳ್ವಿಕೆಯನ್ನು ಕೊನೆಗೊಳಿಸಿ ಮೆರೆಯುವ ಹುನ್ನಾರ ಕಸಪಯ್ಯ ಮುಳ್ಳುಗಿಯವರದ್ದು. ಗಳಿಗೆಗಳು ಉರುಳುತ್ತಿದ್ದಂತೆ ಶರಣರಿರುವಲ್ಲಿ ಓಡೋಡಿ ಬಂದ ಬಾಚರಸರು ಹರಳಯ್ಯ ಮಧುವರಸರಿಗೆ ವಿಧಿಸಿದ ಎಳೆಹೂಟಿ ಶಿಕ್ಷೆಯ ಬಗ್ಗೆ ತಿಳಿಸಿದರು. ಎಲ್ಲರೂ ದಿಗ್ಭ್ರಾಂತರಾದರು, ಮಾತಿರದ ಮೂಕರಾದರು. ಕೆಲವು ಕ್ಷಣಗಳಲ್ಲಿ ಮೂಕತೆ ಆರ್ಭಟವಾಗಿ ಬದಲಾಯಿತು. ಹಿರಿಯ ಶರಣರ ಸಮಾಧಾನದ ನುಡಿಗಳು, ಆವೇಶ ಅನಗತ್ಯವೆನ್ನುವ ನಿಲುವು ವ್ಯರ್ಥವಾಗತೊಡಗಿತು. ಶರಣರು ತೊಡೆ ಕಡಿವ, ತಲೆ ತೆಗೆವ, ನೆತ್ತರ ಹೀರುವ, ಉಸಿರ ನಿಲ್ಲಿಸುವ ಮಾತಿನರ್ಭಟದಲ್ಲಿ ಎದೆಯಾಕ್ರೋಶದ ರಾಕ್ಷಸರಂತಾದರು. ಪ್ರತೀಕಾರಕ್ಕೆ ಸಿದ್ಧರಾದರು. ಮರಣವೇ ಮಹಾನವೇ ಎಂಬ ಅಣ್ಣನವರ ಮಾತಿನನುಸಾರ ಇಂದಲ್ಲ ನಾಳೆ ಹೋಗುವ ಪ್ರಾಣಕ್ಕೆ ಆಸೆಪಟ್ಟು ಸಾಧಿಸುವಂಥದ್ದು ಏನಿಲ್ಲ, ನುಗ್ಗೋಣ. ಬಿಸಿ ಭಾವದ ಬಿಸಿ ರಕ್ತದವರು ಅರಮನೆಯತ್ತ ನುಗ್ಗಲು ಸಿದ್ಧರಾದರು. ಜಗದೇವನ ಮುಂದಾಳತ್ವ ಅಣ್ಣನವರಿಗೆ ಜಯವಾಗಲಿ, ಅಣ್ಣನವರಿಗೆ ಜಯವಾಗಲಿ. ರಣಘೋಷ ಎದೆ ಬಿರಿವಂತೆ ಗುಡುಗುಡಿಸಿತು. ಅರಸ ಬಿಜ್ಜಳ ಅರಮನೆಯಲ್ಲಿ ವ್ಯಾಕುಲ ಚಿತ್ತದವನಾಗಿದ್ದನು. ಬಸವಣ್ಣ ಇರದ ನೋವಿನಲ್ಲಿ ದಾರಿ ಕಾಣದ ನಿರ್ಗತಿಕನಂತೆ ಬಿಕ್ಕುತ್ತಿದ್ದನು. ಇತ್ತ ಕಸಪಯ್ಯ ಅರಮನೆಯ ಮುಂಭಾಗದಲ್ಲಿ ಉರಿಯುತಿಹ ಪಂಜುಗಳೊಡನೆ, ಮುಮ್ಮಂದ ದೀವಟಿಕೆಯವರೊಡನೆ ಪಿಸುಗುಟ್ಟಿದರು. ದೊರೆ ಬಿಜ್ಜಳರು ಹೊರಬರುವುದನ್ನೇ ಕಸಪಯ್ಯನವರು ಕಾಯುತ್ತಿದ್ದರು. ದೀವಟಿಕೆಯವರಲ್ಲಿ ಅಳುಕದಿರಿ, ಅಂಜದಿರಿ ಎಂದವರು ಸೋವಿ ದೇವನನ್ನು ಕಂಡಂತೆ ಮನದಲ್ಲಿ ಬ್ರಹ್ಮ ಬಂದರೂ ಉಳಿಸಲಾರನಿಂದು ನಿನ್ನ ತೀರ್ಥರೂಪನನ್ನು ಗುಣುಗಿದರು. ಸುತ ಸೋವಿದೇವ ಬಂದಿದ್ದಾನೆಂದು ತಿಳಿದಂತೆ ದೊರೆ ಬಿಜ್ಜಳ ಹೊರಬರಲು ಮೇಲೆದ್ದರು. ಸುತ್ತಲೂ ಅಂಗರಕ್ಷಕ ಪಡೆಯ ಕಾವಲು. ಶರಣರು ಅರಮನೆಯ ಆವರಣದಲ್ಲಿ ಗುಂಪು ಗುಂಪಾಗಿ ಸೇರಿದ್ದಾರೆ ಎಂದರಿತು. ಅರಮನೆಯ ಎದುರ ವಿಸ್ತಾರ ಬಯಲಿ ನಡೆ ಬಂದರು. ಬಿಜ್ಜಳ ರಸರನ್ನು ಕಂಡಂತೆ ಜಯ ಜಯತು ಬಿಜ್ಜಳ ರಸ, ಜಯ ಜಯಿತು ಬಸವರಸ ಉದ್ಘೋಷ ಮೊರೆಯಿತು. ಬಿಜ್ಜಳನ ಎದೆಯನ್ನದು ಮುಟ್ಟಿತು. ಬಿಜ್ಜಳ ದೀವಟಿಕೆಯ ಬೆಳಕಿನಲ್ಲಿ ಗೋಚರನಾದನು. ನೆರೆದ ಶರಣ ಗುಂಪಿನಲ್ಲಿ ಮೇರೆದಪ್ಪಿದ ಉತ್ಸಾಹ. ಚನ್ನ ಬಸವಣ್ಣ ಮುಂದಕ್ಕೆ ಬರುತ್ತಿದ್ದಂತೆ ಬಾಚರಸ, ಮಾಚಯ್ಯ, ಚೌಡಯ್ಯ, ಜಗದೇವ, ಮಲ್ಲಿಗೊಮ್ಮ, ಮಾರಯ್ಯ, ಚಿಕ್ಕಯ್ಯ, ಕಿನ್ನಯ್ಯರ ಸಹಿತ ಅನೇಕ ಉತ್ಸಾಹಿ ಶರಣರು ಜೊತೆಗಿದ್ದರು. ಅರಸನನ್ನು ಕಂಡಂತೆ ಚನ್ನ ಬಸವಣ್ಣನವರು, ಇದೇನು ಮಾಡಿಬಿಟ್ಟಿರಿ ಮಹಾರಾಜರೇ, ಊಹಿಸಿರಲಿಲ್ಲ ನಾವಿದನ್ನು ಕನಸಿನಲ್ಲೂ. ಯಾರ ಗೆಲ್ಲಲು ನೀವು ಇರುವರನ್ನು ಕೊಂದಿರಿ. ಪಕ್ಷಿ ಕೂಜನದ

ಕಲಕಲ ನಿನಾದದಂತಿದ್ದ ಕಲ್ಯಾಣ, ಕರ್ಣ ಕರ್ಕಶವಾಯಿತೇ ನಿಮಗೆ ನುಡಿದಂತೆ ಬಿಜ್ಜಳ ಸಂತೈಸಿ ಚೆನ್ನ ಬಸವಣ್ಣನಿಗೆ ತನ್ನ ಜೊತೆ ಬರಲು ತಿಳಿಸಿದರು. ಜೊತೆಗಿದ್ದ ಶರಣರು ಬಿಡಲಾರೆವು ಬಿಡಲಾರೆವು ಎಂದು ಅದಕ್ಕೆ ಒಪ್ಪದೆ ನಿರಾಕರಿಸಿದರು. ಬಿಜ್ಜಳನು ಏನು ಮಾಡುವುದು ಎಂದು ಯೋಚನೆ ಮಾಡುತ್ತಿರುವಾಗ ಮತ್ತೆ ಇಂತೆಂದರು, ಬಿಜ್ಜಳರೇ ನೀವು ಅರಸರು, ಆದರೆ ನಮಗೆ ನಿಮ್ಮಲ್ಲಿ ನಂಬಿಕೆ ಇಲ್ಲ ಎಂದರು. ಸೋವಿದೇವ ಚಡಪಡಿಸುತ್ತಿದ್ದ. ಕಸಪಯ್ಯ ಬಲು ಎಚ್ಚರಿಕೆಯಲ್ಲಿ ಮೈಯೆಲ್ಲ ಕಣ್ಣಾಗಿ ಸುತ್ತಲೂ ಗಮನಿಸುತ್ತಿದ್ದ. ದೀವಟಿಕೆಯ ಕಾವಲಿನವರು ಬಿಜ್ಜಳನ ಅಕ್ಕಪಕ್ಕದಲ್ಲಿ ಸಿದ್ಧರಾಗಿ ನಿಂತು ನಾಯಕನ ಸೂಚನೆಯನ್ನೇ ಕಾಯುತ್ತಿದ್ದರು. ಸೋವಿದೇವ ತನ್ನ ನೆಟ್ಟ ದೃಷ್ಟಿಯನ್ನು ಅಲುಗಿಸದೆ ಶರಣರ ಗುಂಪನ್ನೇ ವೀಕ್ಷಿಸುತ್ತಿದ್ದನು. ಗಳಿಗೆ ಉರುಳಿತು. ಬೆಳಕ ಬೀರುತಿಹ ದೀವಟಿಗೆ ನೆಲಕಂಡಿತು. ಎಲ್ಲೆಲ್ಲೂ ಕತ್ತಲು ಕತ್ತಲು ಕತ್ತಲು. ಶರಣರು ಭಯದಿಂದ ಹಿಂದೆ ಸರಿದರು. ಕವಿದ ಕತ್ತಲೆಯ ಲಾಭವನ್ನು ಪಡೆವಾಸೆ ತುಂಬಿ ಕಣ್ಣೆದರು ಲಕ್ಷ ವರಹಗಳ ಚೀಲ ಕುಣಿಯುತ್ತದೆ ಎಂದೆನಿಸಿ ಕವಿದ ಕಡು ಕತ್ತಲೆಗೆ ಬೆಚ್ಚಿ ಸುತ್ತಲಿರುವವರು ಎಚ್ಚರಗೊಳ್ಳುವ ಮೊದಲು ದೀವಟಿಗರ ಕರಗಳಲ್ಲಿ ಸೊಂಟದಲ್ಲಡಗಿದ ಕತ್ತಿ ಕುಣಿಯುತ್ತಿರಲು ಕುಣಿದ ಮರುಗಳಿಗೆಯಲ್ಲೇ ಬಿಜ್ಜಳರಸನ ಎದೆಯನ್ನು ಹೊಕ್ಕು ಹೊರಬಂದು ಮತ್ತೊಮ್ಮೆ ಒಳನುಗ್ಗಿತು. ಎಲ್ಲೆಡೆ ಬಸವಣ್ಣ ಬಸವಣ್ಣ ಬಸವಣ್ಣ ಕೂಗು. ಬಿಜ್ಜಳರಸರ ದೇಹ ದರೆಗೊಳ್ಳುವ ಮೊದಲು ಮತ್ತೆ ಇರಿದರು ಬಲವಾಗಿ ಲಕ್ಷ ವರಹಗಳ ಚೀಲದ ನಿರೀಕ್ಷೆಯಲ್ಲಿ. ಹರಳಯ್ಯ ಮಧುವರಸ ಬಿಜ್ಜಳರ ಸಾವಿನ ಸುದ್ದಿ ಬಸವಣ್ಣನ ಕಿವಿಯನ್ನು ತಲುಪಿತು. ತಾನು ಅವರೊಡನೆ ಕಳೆದ ರಸ ನಿಮಿಷಗಳನ್ನು ನೆನೆದು ಕಂಗೆಟ್ಟರು. ಸತ್ತು ಏಕಾಂಗಿಗಳಾಗಿ ಅವರಲ್ಲಿ, ಬದುಕಿಯೂ ಏಕಾಂಗಿ ನಾನಿಲ್ಲಿ. ಸತ್ತು ಬದುಕಿದರವರು, ಬದುಕಿಯೂ ಸತ್ತಂತಿರುವೆ ನಾನು. ಹತಾಶೆಯಲ್ಲಿ ಆರ್ದ್ರರಾದರು. ದುಃಖ ಆವೇಶ ರೋಷ ನೋವು ಸಂಕಟ ಸತತವಾಗಿ ಕಾಡಿಸತೊಡಗಿತು. ಸತ್ತವರಿಗೆ ತರ್ಪಣವೆಂಬತ್ತೆ ಅಶ್ರುಧಾರೆ ಸುರಿಯುತ್ತಿತ್ತು. ಸಾವೆಂಬುದು ಬದುಕಿಗಂಟಿದ ಕಲೆಯಾಯಿತು. ನನ್ನ ನೆನೆವರೆಲ್ಲ ನೆನೆವರಿನ್ನು ಇವನ ಕಾರಣದಿಂದಲೇ ನಡೆದು ಹೋಯಿತು ದಾರುಣ ಹತ್ಯೆ ಎಂದು ತಮ್ಮ ಪ್ರಾಣವ ನೀಡಿ ನನ್ನ ಬದುಕು ಮುಂದುವರಿಸಿದವರವರು. ಯಾರೇನೇ ಹೇಳಲಿ ನನ್ನ ಮನವಂತೂ ಚೀರುತ್ತಿದೆ, ಬಸವ ನೀನೇ ಕೊಲೆಗಾರ ನೀನೇ ಕೊಲೆಗಾರ. ಕತ್ತಲಿಸಿದ ಕಂಗಳನ್ನು ಮುಚ್ಚಿ ಅಂತೆಯೇ ಹೊರಗಿದರು. ಮನದಲ್ಲಿ ಬೆಳಕಿಲ್ಲವಿನ್ನು ನಿನ್ನ ಬಾಳಿನಲ್ಲಿ ಎಂಬ ನಿರುಸುಯಿಲು. ಬಸವಣ್ಣನವರ ಮನದಲ್ಲಿ ಏನೇನೋ ಯೋಚನೆಗಳು. ಮನೆ ಮನ ಇನ್ನು ಮಸಣವಾಗುವುದು ಕಲ್ಯಾಣದಲ್ಲಿ. ಎಲ್ಲೆಲ್ಲೂ ಅಕ್ರಂದ ಆಕ್ರೋಶ ಆತಂಕ ಅಸಹನೆ ಅಧೈರ್ಯದ ತಾಂಡವ ನೃತ್ಯವೆಂದು ಖಿನ್ನತೆಯಲ್ಲಿ ಮುಳುಗಿದರು. ಗರಬಡಿದ ಮೌನಿಯಾದರು. ಮನ ಮಂದವಾಯಿತು. ನೋಟ ಅಂದಗೆಟ್ಟಿತು. ತಮಂದ ಎದೆಯನ್ನು ನುಂಗಿತು. ಚೈತನ್ಯ ನಿಸ್ಸಾರವಾಯಿತು. ಬಸವಣ್ಣನ ತಾಯ್ಗರುಳು ಸುಡುವ ಕಾವಿನ ಬೆಂಕಿಯಲ್ಲಿ ಬೇಯತೊಡಗಿತು. ದುಃಖದಲ್ಲಿ ನೆಂದರು. ಜಗದ ದುಗುಡ ದುಮ್ಮಾನವ ತಿಂದರು. ಎಲ್ಲ ಬಗೆಯ ಕರ್ಕಶ ಕಠೋರ ಕರಾಳತೆಗೆ ತಮ್ಮೆದೆಯನ್ನು ಒಡ್ಡಿದರು. ಮನದಲ್ಲಿ ಯೋಚನಾ ದಾಳಿ. ನನ್ನೆಲ್ಲ ಆಪ್ತರು ಭೂಮಿಯಲ್ಲಿ ಹುಗಿಯಲ್ಪಟ್ಟರೋ ಚಿತೆಗೇರಿದರೋ ಎಂದು ಚಿಂತಿತರಾದರು. ಬದುಕಿದ್ದಾಗ ಬದುಕ ತುಂಬಿ ಪೊರೆದವರವರು. ಅವರಾರೂ ಇಲ್ಲದೆ ನಾನೋರನೇ ಇರುವೆ ಎಂಬುದೇ ಎದೆಶೂಲವಾಗಿ ಚುಚ್ಚುತ್ತಿದೆ ಎಂದವರಿಗೆ ಅನಿಸತೊಡಗಿತು. ನನ್ನವರು ನನ್ನನ್ನು ತಬ್ಬಲಿ ಮಾಡಿ ಹೋದರಾದರೂ ಎಲ್ಲಿಗೆ? ನಮ್ಮಲ್ಲಿ ಜಗವರಿಯದ ಅನುಬಂಧವಿರಲು ನಾನವರ ಕೊನೆಯ ದಿನಗಳಲ್ಲಿ ಅವರೊಡನೆ ಇರದಂತೆ ಆಯಿತೇಕೆ? ಮತ್ತೆ ತನ್ನದೇ ವಿಷಾದ ಲೋಕದಲ್ಲಿ ಮುಳುಗಿ ಬಸವಣ್ಣ ವಿಲಪಿಸಿದರು. ಸೋತಿಹೆನು ಹುಡುಕುಡುಕಿ ನಿಮ್ಮೆಲ್ಲರನ್ನು ಕನವರಿಸಿ ಅರೆ ಮುಚ್ಚಿದ್ದ ಕಂಗಳಿನೆದುರು ಕಾಣಬರುತ್ತಿರುವಿರಿ ನೀವು. ಬೆರಗುಗೊಂಡಿಹೆನು ನೀವಾರು ನನ್ನೊಡನೀಗ ಆಡದಿಹಪರಿಗೆ? ಎತ್ತ ಹೋದಿರಿ ನನ್ನನ್ನು ಏಕಾಂಗಿಯನ್ನಾಗಿಸಿ? ಕ್ಷಣಕಾಲ ಕಾದಿದ್ದರೆ ನಾನೂ ಬರುತ್ತಿದ್ದೆ ನಿಮ್ಮೊಡನೆ. ಮತ್ತೆ ಹನಿಗಣ್ಣು ಅರೆ ಪ್ರಜ್ಞೆಯಲ್ಲಿ ಮೇಲೆದ್ದರು. ಪಿಸುಗುಟ್ಟಿದರು. ಜಗವೆಲ್ಲ ರಾತ್ರಿ ಅಮಾವಾಸ್ಯ ಕತ್ತಲು. ತನ್ನರಿವ ತಾನು ಕಾಣಲಾಗದ ಗೋರಾಂಧತಮ. ಸುತ್ತಲಿರುವ ಕತ್ತಲೆಯ ತಮಂಧ

ಮನವನ್ನು ಕಾಣಲಾಗದೆ ಸೋತಿರುವ ನಿರ್ಭಾಗ್ಯ ದುರ್ದೈವಿ ನಾನು. ಮಾನವರ ಕತ್ತಲೆಯ ಕಥೆಯನ್ನು ನನಗಿನ್ನು ಊಹಿಸಲಾಗದು. ಬದುಕಿನ ಅರ್ಥವನ್ನೇ ಮರೆತವರಂತೆ ನಡೆದು ಹೊಡೆದಿಹರು, ಬಡಿದಿಹರು, ತಿವಿದಿಹರು, ಕೊಂದಿಯರು, ಕೂಗಿಹರು, ಮನುಕುಲದ ಮೃತ್ಯುವೆನಿಸಿಹರು. ಅರಿವಿನ ಅಂತ್ಯಕ್ಕೆ ಕಾಲ ಬಂದಿದೆ ಈಗ. ಅಜ್ಞಾನ ಶಕ್ತಿಯ ಅಂಧಕಾರದ ಮೆರೆಯುವಿಕೆಗೆ ಕಾಲ ಬಂದಿದೆ ಈಗ. ಅಜ್ಞಾನ ಶಕ್ತಿಯ ಅಂಧಕಾರದ ಮೆರೆಯುವಿಕೆಗೆ ಕಾಲ ಬಂದಿದೆ ಈಗ. ಅಯ್ಯೋ, ಕಾಲ ಬಂದಿದೆ ಈಗ. ಅಣ್ಣ ತಮ್ಮರು, ಅಪ್ಪ ಮಕ್ಕಳು, ನೆರೆಹೊರೆಯ ಮನೆಯವರು ಹೊಡೆದಾಡಿ ಬಡದಾಡಿ ಸಾಯಲು ಕಾಲ ಬಂದಿದೆ ಈಗ. ಇಕ್ಕುಳದ ಬಾಯಿಯಲ್ಲಿ ಸಿಕ್ಕಂತೆ ಬಸವಣ್ಣ ಚಡಪಡಿಸುತ್ತಿದ್ದರು. ಬಸವಣ್ಣ ನೀಲಮ್ಮಳನ್ನು ಕರೆತರಲು ಅಪ್ಪಣ್ಣರವರನ್ನು ಕಳುಹಿಸಿದರು. ಬರುವಳೆಂಬ ನಂಬಿಕೆಯೂ ಇತ್ತು. ಆದರವರಿಗೆ ತಾವಿನ್ನೂ ಇರಬೇಕೆನ್ನುವ ಆಸೆಯೇ ನಶಿಸಿ ಹೋಗಿತ್ತು. ಕರದ ಇಷ್ಟ ಲಿಂಗವನ್ನು ಬ್ರಹ್ಮಾಂಡವಾಗಿಸಿ ಸೇರು ಆಸೆ ಮೂಡಿತು. ನಾಳೆ ಬಪ್ಪುದು ನನಗಿಂದೇ ಬರಲಿ, ಇಂದು ಬಪ್ಪುದು ನನಗೀಗಲೇ ಬರಲಿ, ಇದಕ್ಕಂಜಲಾರೆ, ಇದಕ್ಕೆ ಅಳುಕಲಾರೆ ಎಂದು ಆರ್ದ್ರತೆಯಲ್ಲಿ ಮೊರೆದರು. ಮತ್ತೆ ಮರ್ತ್ಯವನ್ನು ಮಹಾಮಣೆಯನ್ನಾಗಿಸಿ ಪೂರೈಸಿರುವೆ ಮಣಿಹವನ್ನು. ನನಗೀಗ ಮರಣವೇ ಮಹಾನವಮಿ. ತೊಟ್ಟು ಬಿಟ್ಟು ಕಳಚಿ ಬೀಳುವ ಹಣ್ಣು ನಾನಿನ್ನು. ಗುನುಗುತ್ತಾ ಇಷ್ಟಲಿಂಗವನ್ನು ದಿಟ್ಟಿಸುತ್ತಾ ಸಂಗಮದಿಂದ ಅನಂತ ಸಂಗಮದೆಡೆಗೆ ಹೊರಟಿರುವೆ ಎನ್ನುತ್ತಾ ಪದ್ಮಾಸನಾಸ್ಥಿತರಾದರು. ಅನುಸಂಧಾನದಲ್ಲಿ ತೊಡಗಿದರು. ಅಂಗೈಯಲ್ಲಿಯ ಲಿಂಗವನ್ನು ಯೌಕಿಕ ದೃಷ್ಟಿ ಅಳವಡುವಂತೆ ಕಣ್ಣ ನೇರಕ್ಕೆ ಎತ್ತಿದರು. ದೃಷ್ಟಿಯನ್ನು ಅದರಲ್ಲಿ ನಿಲ್ಲಿಸಲು ಕೀಲಿಸಿತು ಅನಿಮಿಷ ದೃಷ್ಟಿ. ಪ್ರತಿಬಿಂಬ ಹೊಳೆಯಿತು. ಲಿಂಗದ ಪ್ರತಿಬಿಂಬವು ತಮ್ಮ ಪ್ರಾಣದಲ್ಲಿ ಅರಳಿದ ಭಾವವು ಬೆಳೆದು ಬೆಳಗಿತು. ದೃಷ್ಟಿ ಕೇಂದ್ರೀಕೃತವಾಯಿತು. ಉಸಿರು ಮಂದವಾಯಿತು. ಹೆಬ್ಬೆರಳ ಮಿಡಿತ ಮೇಲೆ ಮೇಲೇರುತ್ತಾ ಆಧಾರ ಚಕ್ರದ ಸುಪ್ತ ಶಕ್ತಿಯು ಉನ್ಮುಖಗೊಂಡು ಸಹಸ್ರಾರವನ್ನೇರಿತು. ನಾಮರೂಪ ಪ್ರಕ್ರಿಯೆಗಳು ಅಳಿದು ದೂರ ದೂರಕ್ಕೆ ಸರಿಯುತ್ತಿರುವ ಅನುಭವ. ದೇಹವೇ ಕರಗಿ ಹೋಗುತ್ತಿದೆಯೆಂದೆನಿಸಿತು. ಮುಂದೆ ತನುವನ್ನು ಪೂರ್ತಿಯಾಗಿ ಆವರಿಸಿದ್ದ ಚೈತನ್ಯ ಶಕ್ತಿಯು ಹಿಂದಕ್ಕೆ ಹಿಂದಕ್ಕೆ ಸರಿಯುತ್ತಾ ಕಂಗಳಲ್ಲಿ ಕೇಂದ್ರೀಕೃತವಾಯಿತು. ಕಣ್ಣು ಕಾಂತಿಯಲ್ಲಿ ಹೊಳೆಯಿತು. ಕರದ ಇಷ್ಟಲಿಂಗ ಮರೆಯಾಗಿ ಮಹಾಬೆಳಗು ಗೋಚರಿಸಿ ಬೆಳಗು ಬೆಳಗಿನೊಡನೆ ಬೆರೆತು ಬಚ್ಚ ಬರಿಯ ಬೆಳಗು ಬೆಳೆದು ಬಯಲಾಯಿತು. ಬೆಳಕಿನ ಪರಿವೇಶ ಸುತ್ತುತ್ತಿರುವಂತೆ ಧಾವಿಸಿ ಬಂದ ಕೃಷ್ಣೆ ಮಲಪ್ರಭೆ ನದಿ ಹೊನಲು ಬಸವಣ್ಣನವರ ಪಾದ ಪದ್ಮಗಳನ್ನು ನಮ್ಮ ಸೇವೆಯಿದು ಎಂದು ತೊಳೆಯತೊಡಗಿತು. ಅತ್ಯುನ್ನತಿಯಲ್ಲಿ ಅಮರತ್ವ ಕಂಡುಕೊಂಡರು ಬಸವಣ್ಣ. ಅಪ್ಪಣ್ಣ ನಡವೂಡಿ ನೀಲಮ್ಮ ಸಂಗಮದತ್ತ ಧಾವಿಸುತ್ತಿದ್ದರು. ಪತಿ ಬಸವರನ್ನು ಎಂದು ಕಾಣುವೆನು ಎಂಬ ಕಾತುರ ಬೆಳೆಯುತ್ತಿತ್ತು. ಸಂಗಮವೇ ಕೂಡಿಸಿತು ನಮ್ಮನ್ನು, ಮತ್ತೆ ಸಂಗಮವೇ ಕೂಡಿಸುತ್ತಿದೆ ನಮ್ಮನ್ನು. ಪಿಸು ನುಡಿ ತವಳ ಉಸಿರು. ಸಂಗಮ ಸನಿಹವಾಗುತ್ತಿದ್ದಂತೆ ಮನದಲ್ಲಿ ಏನೇನೋ ಭಾವನೆಗಳು ಪರವಶಳಾದಳು. ಮುಂದೆ ಬಂದಂತೆ ಪತಿ ಬಸವ ಲಿಂಗೈಕ್ಯರಾದ ಸುದ್ದಿ ಅವರೆದೆಗೆ ಬಡಿಯಿತು. ಶೋಕ ಪ್ರಭಾ ವಲಯದಲ್ಲಿ ಕಂಪಿಸಿದರು. ನಿರ್ಮಲವಾಯಿತು ಬಸವ ಭಕ್ತಿ ಬಯಲನೆ ಕೂಡಿ ನಿರ್ವಯಲವಾಯಿತು. ಬಸವ ಬಸವ ಬಸವ ಬಸವ ಎಂಬ ಶಬ್ದ ಅಡಗಿ ನಿಶ್ಶಬ್ದವಾಯಿತಯ್ಯ ಸಂಗಯ್ಯ ಹಾಡಿದಳು. ಮತ್ತೆ ತನ್ನೊಳಗೆ ದೂರವೆನಗಿನ್ನು ಸಂಗಮವು. ಕೂಡಲಾಗದು ಸಂಗಮನ ಇಲ್ಲೆನಗೆ, ಕೂಡುವುದಿದ್ದರದು ಬಯಲಾದ ನನ್ನ ಬಸವಯ್ಯನೊಂದಿಗೆ. ಕಕ್ಕುಲತೆಯ ತೋರಿ ಕರೆದಿರಲು ಅಪ್ಪಣ್ಣ ಬಂದೆ ನಿಲ್ಲಿಗೆ ಪತಿಯಾಸೆಯನ್ನರಿತು. ತುಂಬಿ ಹರಿಯು ತಿಹಳು ಕೃಷ್ಣೆ, ತಂಗುವೆ ನಿನ್ನು ತಂಗಡಿಗೆಯಲ್ಲೇ. ಬಸವಯ್ಯನಿಲ್ಲದ ಬದುಕು ಭಾರವೆನಿಗೆ, ಸೇರುವೆನವರನ್ನು ನನ್ನದೇ ರೀತಿಯಲ್ಲಿ. ನೀಲಮ್ಮ ಬಸವಣ್ಣನನ್ನು ಧ್ಯಾನಿಸತೊಡಗಿದರು. ತಮ್ಮಂತರಂಗವನ್ನು ಬೆಳಗಿರುವ ಚಿಜ್ಯೋತಿ ಚಿಗುರಿ ಲಿಂಗದ ಮಹಾಬೆಳಗು ಕುಡಿಚಾಚಿ ಹಬ್ಬಿ ಆವರಿಸಿ ಬೆಳಗಿರಲು ಸಕಲ ಚರಾಚರ ವಸ್ತುಗಳು ಒಳ ಹೊರಗೆ ತುಂಬಿ ಪಲ್ಲವಿಸಿದ ಬೆಳಗು ತಾನಾಗಿ ತಾನು ಬೆಳಗಿನೊಳಗಾಗಿ ಸರ್ವಾಂಗ ಬೆಳಕಿನಲೆಯಲ್ಲಿ ತೇಲುತ್ತಿದ್ದಂತೆ ಬೆಳಗು ಬೆಳಗಿ ಬೆಳಕ ಬೆಳಕಾಗಿಸಿ ಬೆಳೆದಂತೆ ಬಯಲಾದಳವಳು ಮತ್ತೆ ಬಾರದಂತೆ ಇಳಿ

ನೀಲಮ್ಮನ ನೆರಳಾಗಿ ಬರುತ್ತಿದ್ದ ಅಪ್ಪಣ್ಣನು ಬಸವ ಬೆಳಕಿನಲ್ಲಿ ಸೇರಿ ಬಯಲಾದರು. ಕೂತಿದ್ದ ಬಸವಣ್ಣ ಗಂಟೆಗಳು ಉರುಳಿದರೂ ಎದ್ದಿರಲಿಲ್ಲ. ಏಳುವ ಸೂಚನೆಯೂ ಕಾಣುತ್ತಿರಲಿಲ್ಲ. ವಿಶೇಷ ಬೆಳಕೊಂದು ಸುತ್ತಲೂ ಸುತ್ತುತ್ತಿರುವಂತಿದೆ. ಮಾತನಾಲಿಸಿ ತ್ರಿಲೋಚನ ಪಂಡಿತರು ಗಡಿಬಿಡಿಯಲ್ಲಿ ಮೇಲೆದ್ದರು. ಜೊತೆಯಲ್ಲಿದ್ದ ಕಾಳಿಮರಸರು ಆದಿಯಾಗಿ ಈ ಎಲ್ಲರೂ ಧಾವಿಸಿ ಬಂದರು. ಬಂದವರು ಲಿಂಗಾಂಗ ಸಾಮರಸ್ಯದ ಸಂಗಮದಲ್ಲಿ ಐಕ್ಯನಾಗಿದ್ದ ಬಸವಣ್ಣನವರನ್ನು ಕಂಡರು. ವಿಷಯದ ಅರಿವಾದಂತೆ ಮೌನ ಕಣ್ಣೀರು ಮಿಡಿಯಿತು. ಬಸವಣ್ಣನೊಡನಿನ ಎಳವೆಯಿಂದ ಇಂದಿನವರೆಗಿನ ಒಡನಾಟದ ನೆನಪೆಲ್ಲವೂ ಮನದಲ್ಲಿ ಹೊಳೆಯಿತು, ಮತೆಯಲ್ಲಿ ಅರಳಿತು. ಬೆಳಗ ಬೆಳಗಿಸಿದ ಬೆಳಗೆ ಕತ್ತಲೆಯನ್ನು ತುಂಬಿತೇ ಎಂಬ ನೋವನ್ನು ಉಂಡರು. ಶರಣು ಶರಣಾರ್ಥಿ ಬಸವಣ್ಣ, ಬೆಳಕಾಗಿ ಬದುಕಿದಿರಿ, ಬೆಳಗನ್ನೆ ತುಂಬಿದಿರಿ, ಬೆಳಗ ಬಯಲಾಗಿ ಬೆಳೆದು ಲೋಕವನ್ನು ಬೆಳಗಿದಿರಿ ಎಂದು ಆವೇಶದಲ್ಲಿ ಒತ್ತರಿಸಿ ಒತ್ತರಿಸಿ ಬರುತ್ತಿದ್ದ ದುಃಖವನ್ನು ಹಾಗೆಯೇ ಹಿಡಿದಿಟ್ಟರು. ಸುದ್ದಿ ಹರಡಿತು, ಸಂತೆಯಾಯಿತು. ಗುಂಪು ಕ್ಷಣ ಕ್ಷಣಕ್ಕೆ ಹೆಚ್ಚುತ್ತಿತ್ತು. ಬೀಸುವ ಗಾಳಿ, ಸುಯ್ಯುವ ಬೆಳಕು ನುಡಿಯತೊಡಗಿತು. ಎತ್ತೆತ್ತ ನೋಡಿದ ದತ್ತತ್ತ, ನೀನೇ ಅಣ್ಣ. ಸಕಲ ವಿಸ್ತಾರದ ರೂಹು, ನೀನೇ ಅಣ್ಣ. ವಿಶ್ವತೋ ಚಕ್ಷು, ನೀನೇ ಅಣ್ಣ. ವಿಶ್ವತೋ ಮುಖ, ನೀನೇ ಅಣ್ಣ. ವಿಶ್ವತೋ ಬಾಹು, ನೀನೇ ಅಣ್ಣ. ವಿಶ್ವತೋ ಪಾದ, ನೀನೇ ಅಣ್ಣ. ಓ ನನ್ನ ಅಣ್ಣ, ಓ ನನ್ನ ಅಣ್ಣ ಬಸವಣ್ಣ, ಓ ನನ್ನ ಅಣ್ಣ ಬಸವಣ್ಣ. ಶ್ವೇತ ಓಡೋಡಿ ಬಂದ, ಕುಸಿತ. ಮಾತಿಗೆ ಮೀರಿದ ಭಾವನೆಗಳ ಒತ್ತಡದಲ್ಲಿ ಬಿಕ್ಕಳಿಸತೊಡಗಿದ. ಬದುಕಿನ ಉತ್ಸಾಹ ಕಳೆದುಕೊಂಡ ನೋವಿನಲ್ಲಿ ನಿಮ್ಮೊಡನೆ ಇರುವಾಸೆ ಕೊಟ್ಟಿತ್ತು ಹೊಸ ಬಾಳನ್ನು ನನಗೆ. ಮರೆತು ನನ್ನನ್ನು ಎತ್ತ ಹೋದಿರಿ ತಂದೆ. ನೀವಿಲ್ಲದ ಜಗದಲ್ಲಿ ನಾನು ಎಂತಿರಲಿ ಹೇಳಿ? ಇರಲಾರೆ ನಾನಿಲ್ಲಿ, ಬರಲಾಗದು ನನಗಲ್ಲಿ. ನೆರಳಾಗಿ ನಾನಿರಲು ನಿಮ್ಮ ದೇಹವೇ ಈಗಿಲ್ಲ. ಯಾರ ನೆರಳಾಗಿ ನಾನಿರಲಿ ಇನ್ನು? ಠಾವಿಲ್ಲ ನನಗೀ ಜಗದಲ್ಲಿ. ನೀವೆನ್ನ ಅಗಲಿ ಹೋದಂತೆ ಇರುವ ಕಾಯವು ನನದಲ್ಲ, ಆಡುವ ಉಸಿರೂ ನನದಲ್ಲ. ಬರದಿನ್ನು ಗಾಳಿ, ಶಿವನಿಲ್ಲ ತನುವಿನಲ್ಲಿ. ಶವವಾಗಿಸಿ ಹೋಗಿಹನು ಬದುಕಿಗಿನ್ನರ್ಥ ಇರದೆಂದು. ಆತ್ಮನ ನಿಜವ ನರಿದು ಪರಮಾತ್ಮ ಲಿಂಗ ತಾನೆಂದರಿದ ಶರಣ ಬಸವಣ್ಣ, ನಿನಗಿದೋ ನಮನ. ಓ ನನ್ನ ಅಣ್ಣ ಬಸವಣ್ಣ, ನಿನಗಿದೋ ನಮನ. ಈ ತನು ನಿಮ್ಮದು, ಈ ಮನ ನಿಮ್ಮದು, ಈ ರೂಪ ನಿಮ್ಮದು, ಈ ಪ್ರಾಣ ನಿಮ್ಮದು. ನನ್ನದೆಂಬುದು ಇರುವ ಎಲ್ಲವೂ ನಿಮ್ಮದೇ. ನೋಡಿ ಬಸವಣ್ಣ ತಂದೆ. ಮೇಲೇರುತ್ತಿದ್ದ ಬಾಲ ಸೂರ್ಯನಿಗೆ ಕರಿಮುಗಿಲು ಕವಿದು ದಟ್ಟೈಸಿ ಬೆಳಕ ಮರೆಯಾಗಿಸಿತು. ಮಳೆಯು ಸುರಿಸಲು ಪ್ರಾರಂಭವಾದಂತೆ ಧಾರಾಕಾರ ವರ್ಷಾಭಿಷೇಕ. ಅಂಗಾಂಗ ಸಾಮರಸ್ಯದಲ್ಲಿ ಐಕ್ಯನಾದ ಬಸವಣ್ಣನ ದಿವ್ಯ ಲೀಲಾ ವಿಗ್ರಹಕ್ಕೆ ನೆರೆದ ಜನರೆಲ್ಲರೂ ನಮಿಸುತ್ತಾ ದರ್ಶನ ಸುಖವನ್ನು ಅನುಭವಿಸಿದರು. ಕದಲದೆ ಒಂದಿನಿತು ಸಾಕ್ಷಿಗಳಾಗಿ ಕ್ಷಣ ಕ್ಷಣಕ್ಕೆ. ಆದರೂ ಎಲ್ಲರ ಮನಸ್ಸಿನ ರೋಧನ ಒಂದೇ, ಇನ್ನಿಲ್ಲ ನಮ್ಮ ಬಸವಣ್ಣ. ನಾವು ಕಂಡವರು, ಕೇಳಿದವರು, ಆಡಿದವರು, ಈ ಬಸವ ನಮ್ಮವನು ಎಂಬ ಪ್ರೀತಿಯನ್ನು ತಾಳಿದವರು. ಆದರೆ ಈ ಬಸವಣ್ಣ ಇನ್ನು ನಮ್ಮ ಪಾಲಿಗಿಲ್ಲ. ಬಸವಣ್ಣನನ್ನು ಕಂಡಂತೆ ಜಗದೆಲ್ಲ ಅಪ್ರತಿಮ ರೂಪಶಕ್ತಿಯೊಂದು ನಮ್ಮೆದುರು ರಾರಾಜಿಸುತ್ತಿದೆ ಎಂಬ ಸಂಭ್ರಮ ಮನದಲ್ಲಿ ಆವರಿಸಿಕೊಂಡಾಗ ನಮ್ಮ ಬದುಕಿನ ಪೋಷಕನಾಗಿ ಮೆರೆಯುತ್ತಿದ್ದ ಬಸವಣ್ಣ ನಮ್ಮ ಜೊತೆಗೆ ಇನ್ನಿಲ್ಲ ಎಂಬುದನ್ನು ಹೇಳಲೂ ಸಾಧ್ಯವಿಲ್ಲ, ನಂಬಲು ದುಸ್ಸಾಧ್ಯವಾಗಿದೆ. ಬಸವಣ್ಣ ನಿಲ್ಲದ ಮೇಲೆ ನಮ್ಮ ಬದುಕಿಗೆ ಯಾವ ಅರ್ಥ ಬಂದಿದೆ? ಎಲ್ಲರ ಮನದಲ್ಲಿ ಧಾರಾಕಾರವಾದ ನೋವು ಅಬ್ಬರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನುವಲ್ಲಿ ತುಂಬಿರಲು ಬದುಕ ಸಂಪದವೆಲ್ಲವೂ. ಉಸಿರಾಗಿ ಹಸಿರಾಗಿ ಹೊನಲಾಗಿ ಹರವಾಗಿ ಬಸವ ನಾಮಸ್ಮರಣೆ ಅರಳಿರಲು. ಅರಳಿತ್ತು ಪುಷ್ಪ, ಹಾಡಿತ್ತು ಹಾಡು, ಕುಣಿದಿತ್ತು ನಾಟ್ಯ, ಹಬ್ಬಿತ್ತು ಹಾಸ, ಬೆಳಗಿತ್ತು ಬೆಳಕು, ಬೀಸಿತ್ತು ಗಾಳಿ. ಜಗದಿರವು ತಾನಾಗಿ ತನ್ನಿರವು ಬೆಳಗಾಗಿ ಬೆಳಗು ಬೆಳಗಿನ ಮಹಾ ಬೆಳಕು ಬಸವನೆಂದಾಗಿ. ಬನ್ನಿ ನಾವೆಲ್ಲರೂ ಹೇಳೋಣ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.

0: ಕೇಳುಗರ, ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 12 ಕುರಿತು ಮಂಡ್ಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಮುಸ್ಸಂಜೆ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಕುರಿತು ಸರಗೂರು ತಾಲೂಕಿನ ಆಗತೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
0: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಮತ್ತು ಆರೋಗ್ಯ ಜೀವನದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಆಗತೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನ ಮತ್ತೆ ಆರೋಗ್ಯಕರ ಜೀವನದ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
0: ಮೊದಲಿಗೆ ತುಂಬಾ ಖುಷಿ ಆಯ್ತು ಅಮ್ಮ, ನಮ್ಮ ಜನಧ್ವನಿಗೆ ಬಂದು ನಿಮ್ಮ ಒಂದು ಆರೋಗ್ಯಕರ ಜೀವನವನ್ನ ಹಂಚಿಕೊತಾರೆ, ನಮಗ್ ತುಂಬಾ ಖುಷಿ ಆಯ್ತು. ಮೊದಲಿಗೆ ನಮ್ಮ ಜನಧ್ವನಿ ಕೇಳಿದರಿಗೆ ನಿಮ್ಮದು ಕಿರು ಪರಿಚಯವನ್ನ ಮಾಡ್ಕೊಡಿ.
3: ಹುಟ್ಟುದು ಮೈಸೂರು, ಸ್ವಂತ ಮನೆ ಸಿದ್ದಾಪಸ್ಕರ ಹತ್ರ, ಮದುವೆಯಾಗಿದ್ದು ಆಗತ್ತವರು.
0: ನಿಮ್ಮ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಏನಾರಿತ್ತ?
3: ಇತ್ತು. ಅವಾಗೆಲ್ಲ ಒಂದು ಕೇವಲ ಒಂದು 5ನೇ ಕ್ಲಾಸು, 6ಕ್ಕೆ ಹೋಗಿ ಬಿಟ್ಟು ಅಷ್ಟೇ.
0: ಅಂದ್ರೆ ಆಗಿನ ಕಾಲದಲ್ಲಿ ನೀವು 6ನೇ ಕ್ಲಾಸ್ ಶಿಕ್ಷಣವನ್ನ ಪಡ್ಕೊಂಡಿದ್ರಿ. ಹಾಗೆ ಅಮ್ಮ, ನಿಮ್ಮ ಮನೇಲಿ ಯಾರ್ಯಾರಿದ್ದೀರಿ ಅಮ್ಮ?
3: ತಂದೆ, ತಾಯಿ, ಅಜ್ಜಿ, ಅತ್ತೆ, ಮಾವ, ತಂಗಿಯರು 3 ಜನ, ತಮ್ಮಂದಿರು 3 ಜನ, ನಾನೇ ದೊಡ್ಡವಳು. ಒಟ್ಟು 6 ಜನ.
0: ಒಟ್ಟು 6 ಜನ ಇದ್ರಿ. ನಿಮ್ಮ ಮನೇಲಿ ಯಾರ್ಯಾರಿದ್ದೀರಿ?
3: ಬಂದ ಮನೇಲಿ 50 ಸೀಟ್ ಇದ್ದ. 8 ಜನ ಗಂಡ್ಮಕ್ಳು, ಒಬ್ಳು ಹೆಣ್ಮಗಳು, ದೊಡ್ಡ ಮಗನ್ಗೆ ಅವ್ರಿಗೆ 6 ಜನ ಮಕ್ಕಳು, 2ನೇ ಮಗನ್ಗೆ 4 ಜನ ಮಕ್ಕಳು, 3ನೇ ಅವ್ರಿಗೆ 3 ಮಕ್ಕಳು, ಅದ್ರೊಳಗೆ 2 ತೀರ್ಕೊಂಡು ಒಂದೇ ಇರೋದು. ನನಗ 5 ಜನ, 2 ಗಂಡು 3 ಹೆಣ್ಮಕ್ಳು. ಸಾಗರಿಗೆ ಕೊಟ್ಟೋ ದೊಡ್ಡ ಮಗಳನ್ನ, 2ನೇ ಮಗಳನ್ನ ಮೈಸೂರಿಗೆ ಕೊಟ್ಟ, 3ನೇ ಮಗಳನ್ನ ಮಾದಾಪುರಕ್ಕೆ ಕೊಟ್ಟ, ಯಗಡಾಪುರ 1, ಧರ್ಮಾಪುರ 1.
0: ಒಟ್ಟಾರೆ ಅವಿಭಕ್ತ ಕುಟುಂಬದಲ್ಲಿ ಈಗ ಅಷ್ಟೊಂದು ಜನ ಇದ್ರು ಅಂತ ನೀವು ಹೇಳ್ತಿದ್ರಿ. ಅಷ್ಟೊಂದು ಜನರ ನಡುವೆ ಒಂದು ಅವಿಭಕ್ತ ಕುಟುಂಬ, ಒಂದು ಬಾಂಧವ್ಯನ ತುಂಬಾ ಗಟ್ಟಿಯಾಗಿತ್ತು. ಈ ನಿಟ್ಟಿನಲ್ಲಿ ಅವ್ರ ಜೊತೆ ಎಲ್ಲ ಜೀವನ ಮಾಡೋದು ಎಷ್ಟು ಖುಷಿ ಅನಿಸ್ತಿತ್ತು ನಿಮ್ಗೆ?
3: ಖುಷಿ ಇತ್ತು. ಜನಸಂಪರ್ಕ ಅನ್ನೋದು ಇತ್ತಿಲ್ಲ ಸಿಟಿ ಒಳಗಡೆ. ಹೊರಗಡೆ ಬಂದು ನಮ್ ತಂದೆ ಎಲ್ಲ ಹೊರಗಡೆ ಎಲ್ಲ ಗುಡಿಸೋದೆಲ್ಲ ನಮ್ ತಂದೆ.

0: ಮುಂದೆ ಗುಡಿಸ್ತಿದ್ರು, ಒಂದ್ ರಂಗೋಲೆ ನಮ್ಮ ತಾಯಿ ಹಾಕ್ತಿದ್ರು. ನಾವು ಹೊರಗಡೆಯಿಂದ ಈಚೆ ಏನು ಅನ್ನೋದನ್ನೇ ನೋಡಿತಿಲ್ಲ, ಹೊರಗಡೆ ವಾತಾವರಣನೇ ನಮಗ್ ಗೊತ್ತಿಲ್ಲ. ಅಲ್ಲಿ ಅವಾಗ ಹಂಗಾಗಿರೋದಕ್ಕೆ ಊರಿಗೆ ಬಂದ್ ಬಾಳಂತ ಇದೆ, ಏನು ಗೊತ್ತಿಲ್ಲ.
1: ಅಂದ್ರೆ ಅವಿಭಕ್ತ ಕುಟುಂಬ ಅನ್ನದೇ ಹೊಸ್ತು ಅವಾಗ, ಜನಸಂಪರ್ಕ ಇಲ್ಲ, ಸಿಟಿ ನಡುವೆ ಬೆಳೆದು
0: ಇಲ್ಲಿ ಅತ್ತೆ ಮಾವ ಎಲ್ಲ ಭಾವ ಮೈದ್ಯರು ಅವ್ರ ಮಕ್ಕಳು ಅವ್ರ ಮಕ್ಕಳು ಎಲ್ಲ ಇರೋದು ತುಂಬಾ ಕೂಡ ಕುಟುಂಬದಲ್ಲಿ ಬೇಜಾರಾಗ್ಲಿಲ್ಲ, ಮನಸ್ಸಿಗೆ ಎಲ್ಲಾರು ಪ್ರೀತಿನೂ ಸಿಕ್ತು, ಒಟ್ನೊಳಗೆ ಪ್ರೀತಿಯಿಂದ ನೋಡ್ಕೊಂಡ್ರು. ಸಿಟಿಯಿಂದ ಬಂದ್ನಲ್ಲ ಅನ್ನೋ ಉದ್ದೇಶಕ್ಕೆ
1: ಹೇಗಿತ್ತು ಆ ಹಳ್ಳಿ ಜೀವನ
0: ಅದು ಹೆಂಗೆ ಅನ್ನೋದೇ ಗೊತ್ತಿಲ್ಲ. ಅವ್ರೇನು ನಾನು ಹಿಂಗಿದ್ದೀನಿ ಹಳ್ಳಿ ಒಳಗೆ ಇರ್ಬೇಕೋ ಬೇಡವೋ ಅನ್ನೋದು ಗೊತ್ತಿತ್ತಿಲ್ಲ ಅವಾಗ. ಏನೋ ಎಲ್ಲ ಜನ ಒಳ್ಳೆಯವರಾಗಿ ಎಲ್ಲಾನೂ ನಾನೇನು ಮಾಡಿದ್ರು ಮಾಡ್ಬೋದು, ಮಾಡದೇ ಇದ್ರೂ ಇರ್ಬೋದು, ಹಂಗಿರಿಸಿ ನನ್ನ ನೋಡ್ಕೊಂಡಿದ್ರು. ಹಂಗಾಗಿ ಹೋಯ್ತು ಜೀವನ.
1: ಈಗ ನೀವು ಹಳ್ಳಿ ಜೀವನ ಅಂತಂದ್ರೆ ಹಳ್ಳಿ ವಾತಾವರಣನೇ ಬೇರೆ ಇರುತ್ತೆ, ಹಳ್ಳಿನ ಶೈಲಿ ಬೇರೆ ಇರುತ್ತೆ, ಆರೋಗ್ಯ ಪದ್ಧತಿ ಬೇರೆ ಇರುತ್ತೆ. ಈ ನಿಟ್ಟಲ್ಲಿ ನೀವು ಕಂಡು ಮಟ್ಟಿಗೆ ಹಳ್ಳಿ ಜೀವನ ಯಾವ ತರ ನೀವು ಅನುಭವಿಸಿದ್ರಿ?
0: ಅವಾಗ ಅನ್ಭವಿಸ್ತೋ ನಾವು ಹತ್ತಿರದಲ್ಲ ಆಸ್ಪತ್ರೆ ಇಲ್ಲ, ಹೋಗ್ಬೇಕು ಅಂದ್ರೆ ನಮ್ ತಂದೆ ಮನೆಯವರೇ ಬರ್ಬೇಕು, ಅಲ್ಲೇ ಕರ್ಕೊಂಡು ಹೋಗ್ಬೇಕು. ಎಲ್ಲ ಆರೋಗ್ಯ ಏನೇ ಇದ್ರು ದತ್ತುಂಡೆಲ್ಲ ಆಸ್ಪತ್ರೆಗೆಲ್ಲ ಅಲ್ಲೇ ಹೋಗ್ಬೇಕು. ಇಲ್ಲಿ ಏನು ಗೊತ್ತೇ ಇಲ್ಲ ಸರ್ಗೂರಲ್ಲಿ, ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿ ಕಟ್ಕೊಂಡೇ ಹೋಗ್ಬೇಕು
1: ಇಲ್ಲಿ
0: ಇಲ್ಲಿ. ಹಂಗಾಗಿ ಎಲ್ಲಾನು ತಂದೆ ಮನೆಯವರೇ ನೋಡ್ಸ್ಕತ್ತಿದ್ರು, ತಂದೆ ತಾಯಿ ಇರೋವರೆಗಂಟ ಅವರೇ ನೋಡ್ಕೊಂಡ್ರು. ಅವ್ರಿಲ್ಲ ಅಂದಾಗ ಇವಾಗ ಇಲ್ಲಿ ಹೆಂಗೈತೆ ಅಷ್ಟಕ್ಕೆ ನೋಡ್ಕೊಂಡು ನಮ್ಮ ಯಜಮಾನ್ರು ತೋರ್ಸ್ಕೊಂಡು ಇಟ್ಕೊಂಡು ಮಾಡಿದ್ರು.
1: ಹಾಗೆ ಅಮ್ಮ, ಈಗ ಹಳ್ಳಿ ಜೀವನ ಅಂತಂದ್ರೆ ವಿಭಿನ್ನವಾಗಿ ತುಂಬಾ ವಿಶೇಷವಾಗಿರುತ್ತೆ. ಈ ನಿಟ್ಟಿನಲ್ಲಿ ಆ ಇಲ್ಲಿನ ಆಹಾರ ಪದ್ಧತಿ ಆಗಿರ್ಬೋದು, ಜೀವನ ಆಗಿರ್ಬೋದು ಯಾವ ತರ ಇತ್ತು?
0: ಇಲ್ಲಿಗೆ ಹೊಂದ್ಕೊಂಡು
1: ಯಾವ ತರ
0: ಅಂತಂದ್ರೆ ಇಲ್ಲೇ ಇವಾಗ ಹೆಂಗೈತು, ಇವಾಗ ಎರಡ್ ದಿನ ಇದ್ದಿ ಬರುವೆ ಬಾ ಅಂದ್ರು, ಇವಾಗ ಸಿಟಿ ವಾತಾವರಣ ಬಿಟ್ಟೋಯ್ತು. ಇವಾಗ ಹೆಂಗೆ ಹಳ್ಳಿ ನಾವ್ ಹೆಂಗ್ ಮಾಡ್ತೀವೋ ಇದಕ್ಕೆ ಈ ಜೀವನ ಶೈಲಿಗೆ ಹೊಂದ್ಕೊಂಡು.
1: ಏನೇನ್ ತಿಂತಿದ್ರಿ ಅವಾಗ?
0: ನಮ್ಮನೇಲಿ ಏನ್ ತಿಂದೆ ಅಂದ್ರೆ, ಅಮ್ಮ ಎರಡ್ ಸೇರ್ ಕಾಳು ಹಾಕಿ ಉಪ್ಸಾರು ಮಾಡಿದ್ರೆ ನನಗೆ ವಾಮಿಟ್ ಬರೋದು, ಊಟ ಬರೀ ಉಪ್ಸಾರು. ಏನ್ ಮಾಡಿದ್ರು ಎಷ್ಟೊತ್ತಿನಲ್ಲಿ ಮುದ್ದೆ ಅನ್ನ ನಾ ತಿಂದದ್ದು, ಊಟ ಉಪ್ಪಿಟ್ಟು ದೋಸೆ ಚಿತ್ರಾನ್ನ ಚಪಾತಿ ತಿನ್ಕೊಂಡು ಮಧ್ಯಾಹ್ನ ಏನೋ ಒಂದಿಷ್ಟ ಊಟ ಗೀಟ ಮಾಡ್ತಿದ್ದ. ನಾಷ್ಟಾನು ಇಲ್ಲ, ತಿಂಡಿನೂ ಇಲ್ಲ, ಫಸ್ಟ ಕಾಫಿನೇ ಇಲ್ಲ ಇಲ್ಲಿ
1: ಇಲ್ಲಿ
0: ಇಲ್ಲಿ. ಅದು ಹೇಳಂಗು ಇಲ್ಲ, ಯಾರಿಗೂ ಹೇಳ್ಕೊಳಂಗು ಇಲ್ಲ. ಈ ಜೀವನದಲ್ಲಿ ಹೆಂಗೈತೋ ಅಷ್ಟು ಹೊಂದ್ಕೊಂಡು ಬಾಳದು ಅಷ್ಟೇ
1: ಬಡತನ ಜೀವನ ಹಳ್ಳಿಗಳಲ್ಲಿ ಅಂತ. ಈ ನಿಟ್ಟಿನಲ್ಲಿ ಅದಕ್ಕೆ ಹೊಂದ್ಕೋಕೆ ನಿಮ್ಗೆ ಕಷ್ಟ ಆಯ್ತಾ?
0: ಆಯ್ತು, ಕಷ್ಟ ಆಗದೆ ಇರ್ತಾ,
1: ಯಾಕಂದ್ರೆ ನೀವು ಬೆಳೆದಿರೋ ರೀತಿನೇ ಬೇರೆ.
0: ಕಷ್ಟ ಆಯ್ತು, ನಮ್ ತಂದೆ ತಾಯಿ ಇರೋವರ ಗಂಟ ನಮ್ಗೇನ್ ಬೇಕೋ ಅದನ್ನ ನಡೆಸಿದ್ರು. ಅದ್ರ ಮುಂದೆ ಕೂಡ ಕುಟುಂಬದಲ್ಲಿ ಏನು ಮಾಡಕ್ ಆಗ್ಲಿಲ್ಲ ನಮ್ಮ ಮನೆಯವ್ರ ಕೈಲಿ, ಎಲ್ಲ ನಮ್ಮ ತಂದೆ ತಾಯಿ ಇರೋವರ ಗಂಟ ಅವ್ರು ನಡ್ಸ್ಕೊಂಬಂದ್ರು. ಸೋಪ್ನಿಂದ ಶಾಂಪ್ನಿಂದ ಅವಾಗೆಲ್ಲ ಸೀಗೆ ಪುಡಿ ಚುಜುಲ್ ಪುಡಿಯಿಂದ ಕಾಫಿ ಪುಡಿ ಸಕ್ಕರೆಯಿಂದ ಊಟಕ್ಕೆ ಬೇಕಾಗಂಥದ್ದು ಎಲ್ಲ ಅವ್ರು ತರಬೇಕಾದ್ರು, ಇಲ್ಲಿಗೆ ಬರಬೇಕಾದ್ರು ಒಂದ್ ದಿನದ ಮಟ್ಟಿಗೆ ಆಹಾರ ಏನ್ ಬೇಕೋ ಅದೆಲ್ಲಾನು ಒದಗಿಸ್ಕೊಂಡ್ ಬರೋದು.
1: ಈಗ ನೀವು ಒಲೆಗಳಲ್ಲಿ ಅಡಿಗೆ ಮಾಡೋದು, ರುಬ್ಬೋದು,
0: ಹಸೆಕಲ್ಲು ಕಾರಾಗಿರ ಮಾಡೋದು, ಉಳ್ಕಲ್ಲೇ ಅಪರೂಪ. ನಾವು ಒಂದ್ಸಲಿ ಮಾಡಿದ್ರೆ 35 ಮುದ್ದೆ, ಎರಡನೇ ಟ್ರಿಪ್ 35 ಮುದ್ದೆ, ಮೂರನೇ ಸಲಕ್ಕೆ 1 20 ಮುದ್ದೆ, ಒಂದ್ಸಲಿ ಅಕ್ಕಿ ಹಾಕಿದ್ರೆ 12 ಸೇರು, ಸಾಕಾಗ್ಲಿಲ್ಲ ಅಂದ್ರೆ ತಿರ್ಗ 1 5 ಸೇರು, ಮತ್ತೆ ಇನ್ನೆರಡು ಸೇರು ಹಂಗೆ.
1: ಯಾಕಂದ್ರೆ ಅವಿಭಕ್ತ ಕುಟುಂಬದಲ್ಲೇ ಇದೆಲ್ಲ ಸರ್ವೇ ಸಾಮಾನ್ಯ, ಯಾಕಂದ್ರೆ ಆಹಾರಗಳು ಪೂರೈಕೆ ಆಗೋದು ಅದು ಹೆಚ್ಚಿನ ಶ್ರಮ ಕೂಡ ಆಗಿರ್ತಿತ್ತು. ಅವಾಗ
0: ಬೆಳೀತಾ ಇದ್ರು, 100 ಕ್ವಿಂಟಲ್ ರಾಗಿ ಬೆಳೀತಾ ಇದ್ರು, 80 ಕ್ವಿಂಟಲ್ ಜೋಳ ಬೆಳೀತಾ ಇದ್ರು. ಮತ್ತೆ ಆವಾಗಿನ ಜೋಳ ಇದೆ ಅಂತದ್ದು ಹೈಬ್ರಿಡ್ ಜೋಳ, 5ನೇ ನಂಬರ್ ಜೋಳ ಅಂತಿರಲ್ಲ ಅದು ಬೆಳೀತಾ ಇದ್ರು. ಕಡಲೆಕಾಯಿ ಬೆಳೀತಾ ಇದ್ರು, ಅದು ಒಂದು 50 ಕ್ವಿಂಟಲು 60 ಕ್ವಿಂಟಲ್ ಗಂಟ. ಒಂದ್ಸಲಿ ರಾಗಿ ಒಕ್ಕಣೆ ಮಾಡಿದ್ರೆ 3 ಗುಳಿ ರಾಗಿ ತೆಗೆದು ಆ ಗುಳಿಗೆ ಮತ್ತೆ ತುಂಬರು, ಅದನ್ನ ತೆಗೆದು ಹಳೆಯ ರಾಗಿ ಕೊಟ್ಟು ಮತ್ತೆ ಹೊಸ ರಾಗಿ ತುಂಬರು.
1: ಈ ನಿಟ್ಟಿನಲ್ಲಿ ನೀವು ಏನಾದ್ರು ಜಮೀನ್ಗೆ ಹೋಗ್ತಿದ್ರ?
0: ಹ್ಞೂ, ಎಲ್ಲ ಕೆಲಸ ಅವ್ರ ಜೊತೆಲಿ ಸರ್ವಿಸು. ಒಂದು ಮದುವೆಯಾಗಿ 30 ವರ್ಷ ನನ್ನ ಮತ್ತೆ, ಆದ್ರೆ ನಮ್ಮ ತಾಯಿಗಿಂತ ಹೆಚ್ಚಾಗಿ ನಮ್ಮ ಮತ್ತೆ ನೋಡ್ಕೊಂಡ್ರು, ಕಳಗಿಸ್ತಾ ಇರ್ಲಿಲ್ಲ. ಆದ್ರೂ ಎಲ್ಲ ಹೋಗರಲ್ಲ ಅನ್ನೋ ಆಸೆಗೆ ಹೋಗಿದ್ದೀನಿ. ಸೊಪ್ಪು ಗಿಪ್ಪು ಕುಯ್ಯೋದು ಮಾಡಿದ್ದೀನಿ, ಕಳೆ ಅಂತ ಗೊತ್ತಾಯ್ತು.

0: ಹೇಳುವೆ ಇದು ರಾಗಿ ಅಂತ ಕೇಳ್ಕೊಳ್ಳುವೆ, ಇದು ಕಳೆ ಅಂತ ಕೇಳ್ಕೊಳ್ಳುವೆ. ಆದ್ರೂ ಅದು ಗೊತ್ತಾಯ್ತಿಲ್ಲ, ರಾಗಿನೇ ಕಿತ್ತಾಕ್ ಮಡ್ ಹಂಗೆಲ್ಲ ಮಾಡಿದೀವಿ. ಏನೋ ಅವ್ರು ಮಾಡ್ತಾರಲ್ಲ ಅನ್ನೋ ಉದ್ದೇಶಕ್ಕೆ ಅದ್ ಎಷ್ಟೇ ಹೇಳಿದ್ರು ಆ ರಾಗಿ ಅನ್ನೋದು ನನಗೆ ಗೊತ್ತಾಯ್ತಾ ಇರ್ಲಿ, ಇದು ಕಳೆ ಅನ್ನೋದು ಗೊತ್ತಾಯ್ತಾ ಇರ್ಲಿಲ್ಲ, ಈ ರಾಗಿ ಅನ್ನೋದು ಗೊತ್ತಾಯ್ತಾ ಇರ್ಲಿಲ್ಲ. ಹಂಗೆಲ್ಲ ಮಾಡಿದೀವಿ ಅಂದ್ರೆ ಸುಮ್ಮನೆ ಹೇಳ್ಬೇಕು ಅಂದ್ರೆ ಇಬ್ರು ಮೈದ್ಯರು ಎಲ್ಲ ಬಾವದಿರು ಒಳ್ಳೆಯವ್ರೆ, ಏನೇ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಯಾರೂ ಅನ್ನಲಿಲ್ಲ. ಯಾರು ಇವು ಅಡುಗೆನೂ ಮಾಡಿಲ್ವಲ್ಲ ಅಂತಾರೂ ಹೇಳಲಿಲ್ಲ, ಒಳಗೆ ಹೋಗಿ ನೀರು ತರಲಿಲ್ಲ ಅಂತ ಹೇಳಲಿಲ್ಲ. ಎಲ್ಲ ಮಾಡ್ಕೊಂಡು ಸೋರಿಸ್ಕೊಂಡು ಹೋಗೋ ಹೊತ್ತಿಗೆ ನಾವೇ ಇಲ್ಲಿ ಅವ್ರ ಗಂಟ ಬಾಳ್ದು. ಇವಾಗ ಅವರೆಲ್ಲ ಹೋದ್ರು, ಅವ್ರು ಮಾಡ್ಕೊ ಬಂದಿರೋದನ್ನ ನಾವು ಮಾಡ್ತಾ ಇದ್ದೀವಿ, ಇನ್ನೊಂದು ದಾರಿ ಮರೆಯದಂಗೆ ಮುಂದಕ್ಕೆ ನಡೆಸ್ತಾ ಇದ್ವಿ.
1: ಖಂಡಿತ ಅಮ್ಮ, ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ ಒಳಗೆ ಹೋಗಿ ನೀರೆಲ್ಲ ತರಬೇಕಿತ್ತು, ಆಗ ಅಷ್ಟೊಂದು ಕಷ್ಟ ಇರ್ತಿತ್ತ ಜೀವನ?
0: ಮಾಮೂಲಿ ನಲ್ಲಿ ಇಲ್ಲ, ಬೋರ್ವೆಲ್ ಇಲ್ಲ, ಹೊಳೆನೆ ಅಲ್ಲಿಂದಾನೇ ತರೋರು. 5 ಜನ ಹೋಗೋರು ಬೆಳಗ್ಗೆಯಿಂದ, ಒಬ್ಬರು 7-8 ಸತಿ 5 ಸೀಟ್ ತಂದರೆ ಮನೆಗೆಲ್ಲ ನೀರು, ಸ್ನಾನಕ್ಕೂ ಒತ್ತೆ ತಂದು ಕಾಯಿಸಿ ಇಕ್ಕೊಳ್ಳೋಕ್ಕೂ ಅದೇ, ಕುಡಿಯೋ ನೀರಿಗೂ ಅದೇ. ನಲ್ಲಿ ಇರಲಿಲ್ಲ. ಇತ್ತೀಚೆಗೆ ಬೋರ್ವೆಲ್ಗಳು ಬಂದು,
1: ಹಾಗೆಲ್ಲ ಮಿಕ್ಸಿ ಇರಲಿಲ್ಲ,
0: ಇಲ್ಲ
1: ಮಡಿಕೆಲಿ ಮಾಡಬೇಕಿತ್ತ ಏನು.
0: ಹೌದು, ಹಸಿಟ್ಟು ಹಾಕಿ ತಿರಿದ್ರೆ ತಿರಿತಾ ಇದ್ದಂಗೆನೆ ಮಧ್ಯೆ ಹೋಗ್ಬಿಡೋದು. ಅಂದ್ರೆ ನಮ್ಮ ಅತ್ತೆ ಎಲ್ಲ ತೆಗೆದು ಸ್ಟಾಕ್ ಬೇಗ ತಗೋಬಾ ತಗೋಬಾ ಅಂತಂದ್ರೆ ಅದನ್ನ ಹೊಸದ್ ಮಾಡ್ಕೆ ತಂದು ತಿರ್ಗಾ ಓಪನ್ ಆಗಿರೋದನ್ನ ತೆಗ್ದು ಕೆಳಗೆ ಅದನ್ನ ಹಿಡಿದು ತೆಗೆದು ಅದನ್ನ ಬೇರೆ ಪಾತ್ರೆಗೆ ಬದಲಾಯಿಸಿ ತಿರ್ಗಾ ಹಂಗ ಮಾಡ್ತಿದ್ವು. ಒಂದು ಮಡಕೆ ಬಳಸಿದ್ರೆ 1 ಟೈಮ್ 2 ಟೈಮ್ 3 ಟೈಮ್ ಅಷ್ಟೇ ಆ ಸ್ಟಾಕ್ ಇಟ್ಕತಿದ್ರು. ಆಮೇಲೆ ನೋಡಿ ನೋಡಿ ನೋಡಿ ಸಾಕಾಗಿ ತಾಂಬದ ಕಡಾಯಿ ಒಳಗೆ ಅಡುಗೆ ಮಾಡ್ತಾ ಇದ್ದು, ಮುದ್ದೆ ಮಾಡ್ತು, ಅದು ಮಾಡಿ ಮಾಡಿ ಮಾಡಿ ಆ ಕಡಾಯಿನೂ ಹೋಯ್ತು, ಕೆಳಗಡೆನೂ ಹೋಗ್ಬಿಡ್ತು. ಎಲ್ಲ 3 ಕಡಾಯಿ ತಾಂಬ್ರದ ಪಾತ್ರೆಲೇ ಮಾಡ್ತಾ ಇದ್ದಿದ್ದು, ಅದು ಹೋಯ್ತು. ಇನ್ನು ಇತ್ತೀಚೆ ದಿನಗಳಲ್ಲಿ 85, 82, 83, 84 ಸಾಲಿನಲ್ಲಿ ಡಿವೈಡ್ ಆದರು. ಆವಾಗ ಡಿವೈಡ್ ಆದಮೇಲೆ ಸಣ್ಣ ಪಾತ್ರೆಗಳೆಲ್ಲ ಬಳಸ್ಕೊಂಡ್ರು ಸಿಲ್ವರ್ ಪಾತ್ರೆ.
1: ಅಂದ್ರೆ ತದನಂತರದ ಕಾಲಗಳಲ್ಲಿ ಆಧುನಿಕತೆ ಬಂದ ಕಾರಣ ಈ ಒಂದು ಸಾಮಾನ್ಯ ಜೀವನಕ್ಕೆ ನೀವು ಹೋಗ್ಕೊಂತಾ ಬಂದ್ರಿ. ಆ ತಕ್ಷಣಕ್ಕೆ ನಿಮ್ಗೆ ಜೀವನ ಹೇಗ್ ನಿಭಾಯಿಸ್ಬೇಕು ಅನ್ನೋ ಒಂದು
0: ಸರ್ವಿಸ್ 30 ವರ್ಷ ಕಂಟಾನ್ಮೇ ಆ ಜೀವನ ಏನು ಇವ್ರು ಮಾಡ್ತಾವ್ರೆ ಇದ್ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅವ್ರ ಕೈ ಕೆಳಗಲ್ ಕೆಲಸ ನಾವು ಏನೇನಾಯ್ತದೆ ಅವ್ರು ದೊಡ್ಡದ್ ಮಾಡ್ತಾರಲ್ಲ ಅದ್ ಗೊತ್ತಾಗಲ್ಲ. ಗುಡಿಸ್ಬೇಕಾ ಗುಡಿಸೋದು, ಒರ್ಸ್ಬೇಕಾ ಒರ್ಸೋದು, ಪಾತ್ರೆ ತೊಳಿಬೇಕಾ ತೊಳೆಯೋದು, ಮತ್ತೆ ಊಟ ಮಾಡಕ್ ಒಂದ್ಸಲಿ ಒಂದ್ ಸೀಟ್ ಕುತ್ಕೊಂಡ್ರಿ 20 ಸೀಟ್ ಕುತ್ಕೊಳ್ಳೋರು
1: ಅವಿಭಕ್ತ ಕುಟುಂಬ.
0: ಒಬ್ರು ಮುದ್ದೆ ತಗೊಂಡೋದ್ರು, ಒಬ್ರು ಸಾರ್ ತಗೊಂಡೋದ್ರು, ಒಬ್ರು ಸಾರ್ ತಗೊಂಡೋದ್ರೆ ಅನ್ನನೇ ಇಲ್ಲ ಅವಾಗ.

0: ಈ ನಿಟ್ಟಿನಲ್ಲಿ ಅಮ್ಮ ಈಗ ನಾವು ಸೊಪ್ಪುಗಳೆಲ್ಲ ತರಕಾರಿಗಳನ್ನೆಲ್ಲ ನೀವೇ ಬೆಳ್ಕೋತಿದ್ರ?
1: ನಮ್ ಜಮೀನಲ್ಲಿ ಬೆಳೀತಾ ಇರ್ಲಿಲ್ಲ, ರಾಗಿ ಕಣದಲ್ಲಿ ರಾಗಿ ಬಿತ್ತಾರಲ್ಲ ಅಲ್ಲಿ ಸೊಪ್ಪು ಸಿಕ್ಕೋದು ನಮ್ಗೆ. ನಾವು ಬೆಳೀತಾ ಇರ್ಲಿಲ್ಲ ಸೊಪ್ಪನ್ನ, ಜಮೀನಲ್ಲಿ ಸೊಪ್ಪು ಕೂದು ತಂದು ಹಾಕ್ತಾ ಇದ್ದು. ಈಗ ತರಕಾರಿ ಸೊಪ್ಪು ಎಲ್ಲ ತಂದು ಮಾರ್ತಾರಲ್ಲ ಆ ತರ ಮಾರ್ತಾ ಇಲ್ಲ. ಆ ಟೈಮ್ಗೆ ನಾವೇ ಇದು ಎಂತದ್ದು ಬಂದೆ, ಗೋರೆಕಾಯಿ, ಸೌಂತೆಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಬೀನಿಸು, ಹಸಿಮೆಣಸಿನ್ಕಾಯಿ ಇವೆಲ್ಲ ನಾವೇ ಬೀಜ ಹಾಕಿ ಮನೇಲೆ 20 ದಿನದ ಪೈರ್ನ ನಾಟಿ ಮಾಡಿ ಅಷ್ಟು ವರ್ಷಕ್ಕೊಂದ್ಸರಿ ಬೆಳ್ಕತ್ತಿದ್ದೆವು. ಇವಾಗ ಮಾರ್ತಾರಲ್ಲ ಆ ತರ ಮಾರ್ತಾ ಇರ್ಲಿಲ್ಲ. ಆಮೇಲೆ ಶುಕ್ರವಾರ ಸಂತೆ ಅಂತ ಇತ್ತು, ಭಾನುವಾರ ಸಂತೆ ಇತ್ತು, ಆ ಸಂತೆಗೆ ಗಾಡಿ ತಗೊಂಡೋಗಿ ನಾವೇ ಮಾರಾಟಕ್ಕೆ
0: ಮಾಡ್ತಿದ್ದೆವು.
1: ಇವಾಗ ತರಕಾರಿ ಗಿರ್ಕಾರಿ ಎಲ್ಲ ನಮ್ಗೆ ಏನ್ ಬೇಕು ಎಲ್ಲ ಮನೆ ಮುಂದೆನು ಬರುತ್ತೆ, ಬಂದ್ರೆ ಸರ್ ಗುರು ಬರುತ್ತೆ.
0: ನೀವ್ ಹೇಳ್ದಂಗೆ ಹಿಂದಿನ ಕಾಲದಲ್ಲಿ ಮನೆ ಮುಂದೆನೆ ಬೆಳ್ಕೋತಿದ್ರು, ಈಗಿನ ತರಕಾರಿ ಸೊಪ್ಪುಗಳನ್ನ ತಿಂದಾಗ ಹಿಂದಿನ ಕಾಲದಷ್ಟು ರುಚಿ ಬರಲ್ಲ. ಇದಕ್ಕೆ ನೀವೇನ್ ಹೇಳ್ತೀರಾ ಅಮ್ಮ?
1: ಏನ್ ಹೇಳೋದು, ಇವಾಗ್ಲೂ ಅಷ್ಟೇ ಆ ತರಕಾರಿ ಬಳಸ್ಬೇಕು ಅನ್ನೋದೇ ಗಮನಕ್ಕಿಲ್ಲ. ಆ ಕಾಳು ಈ ಕಾಳು ಸಾಂಬಾರ ಉಂಡ್ರು, ಅದು ಆ ಸೊಪ್ಪಿನ ಸಾರು ಉಂಡ್ರೆ ನಮ್ಗೆ ಆರೋಗ್ಯನೇ ಕೆಡ್ತದೆ. ಇಲ್ಲ ಹೊಟ್ಟೆ ನೋವು, ಇಲ್ಲ ಅಂದ್ರೆ ಆಮ್ ಸಂಖ್ಯೆ ಗೊಬ್ಬರ ಸಾರಾಂಶ ಯೂರಿಯಾ ಅವು ಇವು ಎಲ್ಲ ಹಾಕ್ತಾರಲ್ಲ ಅದು ನಮ್ಗೆ ಒಂದದೇ.
0: ಹೌದು, ಆರೋಗ್ಯ

0: ಚೆನ್ನಾಗಿರ್ತಿತ್ತು.
1: ಜಮೀನ್ ಹೋಗಿತ್ತಂದ್ರೆ ಮೂರ್ ಜನ ನಾಲ್ಕ್ ಜನ ಎಷ್ಟಪ್ಪ ಕುಕ್ಕೇಲಿ ನಾಲ್ಕ್ ಸೀಟ್ ಸೊಪ್ಪು ತಂದ್ರೆ ಅಷ್ಟೆಲ್ಲ ಸೋಸಿ ದಪ್ಪ ಪಾತ್ರೆಲಿ ಬೇಯಿಸಿದ್ರೆ ಸಾಂಬಾರೇ ಇರ್ತಿತ್ತಿಲ್ಲ, ಬರೀ ಸೊಪ್ಪೇ ಇರ್ತಿತ್ತು. ಅದ್ರ ಜೊತೆ ಸ್ವಲ್ಪ ಕಾಳು ಹಾಕಿದ್ರೆ ಅಷ್ಟು ರುಚಿಯಾಗಿರ ಸೊಪ್ಪ. ಇವಾಗ ಏನೇ ನಾವು ಯಾವ ಥರದಲ್ಲಿ ಎಷ್ಟೆಷ್ಟು ಥರ ಹಾಕಿ ಮಾಡ್ತೀವೋ, ಇವಾಗ ಕಾಯಿ ತುರಿಯೋಕ್ಕೆ ಒಬ್ರು ಕೂತ್ಕೋತೀವಿ, ತರಕಾರಿ ಹೆಚ್ಚಕ್ಕೆ ಒಬ್ರು ಕೂತ್ಕೋತೀವಿ, ಅದಕ್ಕಂತೆ ಚಕ್ಕೆ ಅಂತೆ ಮಸಾಲೆ ಅಂತೆ ಎಷ್ಟು ಹಾಕಿದ್ರು. ಆವಾಗ ಬರೀ ಧನಿಯಾ ಪುಡಿ ಮೆಣಸಿನ ಪುಡಿ ಹಾಕಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಸ್ವಲ್ಪ ಕಡಲೆ ಅಷ್ಟು ಹಾಕೊಂಡು ಸಾರು ಮಾಡ್ತೀವಿ ತುಂಬೋದು ಮನೇಲಿ. ಈಗೆಲ್ಲ ನೆರೆಸ್ತಾರ ಹಾಕ್ತಾರೆ, ಮಾಡಿದಷ್ಟು ರುಚಿ ಈಗ ಬರಲ್ಲ.
0: ಹೌದು, ಅಂದ್ರೆ ಆರೋಗ್ಯ ಅನ್ನೋದು ಅಷ್ಟೇ ಚೆನ್ನಾಗಿರ್ತಿತ್ತು, ಆಹಾರ ಪದಾರ್ಥಗಳು ಅಷ್ಟೇ ಸ್ವಾಸ್ಥ್ಯವಾಗಿ ಗುಣಮಟ್ಟವಾಗಿ ಇರ್ತಿದ್ದು. ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗಾಗಿರ್ಬೋದು, ಕುಟುಂಬಕ್ಕಾಗಿರ್ಬೋದು, ಈ ನಿಟ್ಟಿನಲ್ಲಿ ಆರೋಗ್ಯ ಸಮಸ್ಯೆ ಬಂದ್ರೆ ಮನೆ ಮದ್ದು ಏನಾರು ಬಳಸ್ಕೊತಿದ್ರ ನೀವು?
1: ಏನು ಅಷ್ಟು ಗೊತ್ತಾಯ್ತಿರ್ಲಿಲ್ಲ, ನಮ್ಮ ಅತ್ತೆ ಏನೋ ಅವ್ರು ಹೇಳದನ್ನ ಸ್ವಲ್ಪ ಮಾಡ್ತಿದ್ರೋ ಏನೋ ಅದು ನನ್ ತಲೆಗೆ ಬೇಕಿತ್ತಿರ್ಲಿಲ್ಲ. ಸ್ವಲ್ಪ ಹೊಟ್ಟೆ ನೋವು ಅಂದ್ರೆ ನೆಂಟೆ ನೋವು ಏನು ಆಗಲ್ಲ ಅಂತ ಅನ್ನೋದು ಸಿಗಿತ್ತು. ಸ್ವಲ್ಪ ಕಷಾಯ ಮಾಡಿ ಕುಡಿಸು ಕೆಮ್ಮಿಗೆ ಅಂತಿದ್ರು. ಈ ಮಕ್ಕಳಿಗೆ ಜೇನುತುಪ್ಪದಲ್ಲಿ ಸಣ್ಣ ಮಕ್ಕಳಿಗೆ ಅದು ಹಾಕಿದ್ರೆ ಕೆಮ್ಮು ಹೋಯ್ತದೆ, ಅದೆಲ್ಲ ಸ್ವಲ್ಪ ಮಾಡ್ತಾ ಇದ್ದ. ಹಿರಿಯರು ಹೇಳಿದ್ರೆ ತಕ್ಷಣಕ್ಕೆ ಏನು ಇಲ್ವಲ್ಲ ಕರ್ಕೊಂಡೋಗಕ್ಕೆ, ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ, ಅದ್ ಕೇಳ್ಕೊತಿದ್ದ. ಅದ್ ಮಾಡ್ತಾ ಇದ್ದ ನಾನು ಇಟ್ಕತಾನು ಇದ್ದೆ. ಅಂದ್ರೆ ಇವ್ರ ಮನೆ ಸಿಗುತ್ತೆ ಅನ್ಬಿಟ್ಟು ಕೆಲವರು ನಮ್ಮ ಮನೆ ಆಳು ಕಾಳು ಎಲ್ಲ ಇರ್ತಿದ್ರಲ್ಲ ಅವರೆಲ್ಲ ಬರೋರು, ಮಕ್ಕಳಿಗೆ ಜೇನುತುಪ್ಪ ಇಟ್ಟಿದ್ದೀರಂತಲ್ಲ ಕೆಲವ್ರು ಕೇಳಿದ್ರೆ ಅದನ್ನ ಕೊಡೋರು ಕೊಡ್ತಿದ್ದೆ ನಾನು.
0: ಈ ನಿಟ್ಟಿನಲ್ಲಿ ಆರೋಗ್ಯ ಅನ್ನೋದು ಅಂದ್ರೆ ಆಯುರ್ವೇದ ಪದ್ಧತಿಗಳನ್ನ ಕೂಡ ಬಳಸ್ಕೊಂಡು ಮಕ್ಕಳ ಆರೋಗ್ಯ
1: ಅಳವಡಿಸಿದೀನಿ,
0: ಆರೋಗ್ಯನ ಕಾಪಾಡ್ಕೊತಾ ಇದ್ರಿ. ಈ ನಿಟ್ಟಿನಲ್ಲಿ ಅಮ್ಮ, ಇತ್ತೀಚಿನ ಕಾಲದಲ್ಲಿ ಹಬ್ಬ ಹರಿದಿನಗಳನ್ನ ವಿಶೇಷವಾಗಿ ಹಳ್ಳಿಗಳಲ್ಲೇ ತುಂಬಾ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ನೀವು ಸಿಟಿಯಿಂದ ಹಳ್ಳಿಗೆ ಬಂದಾಗ ಅದೊಂಥರ ವಿಶೇಷ ಅಂತ ಅನ್ನಿಸ್ತಾ ನಿಮ್ಗೆ?
1: ಅನ್ನಿಸ್ತದೆ. ಎಲ್ಲ ಊರಿಗೆ ಒಂದು ದೊಡ್ಡ ಹಬ್ಬ ಅಂತ ಮಾಡಿದ್ರೆ ಎಲ್ಲಾರು ಜನಗಳೆಲ್ಲ ಕರೆಯೋದು, ಎಲ್ಲಾರ ಕಡೆ ಜನನು ಸೇರೋದು, ದೊಡ್ಡದಾಗಿ ಹಬ್ಬ ಮಾಡೋದು. ವಿಶೇಷವಾಗಿ ಒಂದೂರಲ್ಲ ಎಲ್ಲ ಊರು ಸೇರೇ ಬರ್ತಿತ್ತು ಅನ್ನಿ, ಅದೆಲ್ಲ ಏನಿಲ್ಲ ಮಾಡ್ತಾರೆ ಜೋರಾಗೇನೆ. ಈಗಲೂ ಕೂಡ ನಡೀತಾ ಇತ್ತು, ಇಷ್ಟು ಸರ್ವಿಸ್ 50 ವರ್ಷ ಆಗಿ ಈ ವರ್ಷ ನಮ್ಮ ಊರಲ್ಲಿ ಹಬ್ಬ ನಿಂತೋಯ್ತು.
0: ಈ ನಿಟ್ಟಿನಲ್ಲಿ ಹಿಂದಲ್ ಪದ್ಧತಿ ಹೋಲಿಸ್ಕೊಂಡ್ರೆ ಇತ್ತೀಚಿನ ಆಧುನಿಕತೆ ಅನ್ನೋದು ಹೋಲಿಕೆ ಮಾಡಿಕೊಂಡ್ರೆ ಯಾವ ಜೀವನ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ ಅಮ್ಮ?
1: ಹಳ್ಳಿ ಜೀವನನೇ ಉತ್ತಮ ಅನ್ಸುತ್ತೆ.
0: ಯಾಕೆ
1: ಯಾಕೆ ಅಂತಂದ್ರೆ ಸಿಟಿಲಿ ಹೋಗಿ ಎಲ್ಲ ಮಾಡಿ ಇವಾಗ ನಾವು ವಾರಾರ್ಗಿತಿರೆಲ್ಲ ಇರ್ತೀವಿ, ನಮ್ಮ ಅಕ್ಕಪಕ್ಕ ಅಷ್ಟ ಸಂಬಂಧ ಬಾಂಧವ್ಯ ಬೆಳೆಸ್ಕೊಂಡಿರ್ತೀವಿ. ನಾವು ಒಬ್ಬರು ಕೂತಿದ್ರು ಯಾಕೆ ಕೂತಿದ್ದೆ ಊಟ ಮಾಡ್ದೆ ಇನ್ನೂ ಇಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ಅಯ್ಯ ನಮ್ಮ ಮನೇಲೆ ಮಾಡಿರ್ತೀನಿ ತಂದು ಕೊಡ್ತೀನಿ ಊಟ ಮಾಡಿ ಅಂತಾನು ಅಂತಾರೆ. ನಾವು ಒಬ್ರು ಊಟ ಮಾಡಿಲ್ಲ ಅಂದ್ರು ನಾವು ಕೊಡ್ತೀವಿ. ಸಿಟಿಗಳಲ್ಲಿ ಆ ಕಡೆ ಅಲ್ಲ ಆ ತರ ಎಲ್ಲ ಇಲ್ಲ.
0: ಹೌದು, ಬಾಂಧವ್ಯ ಅನ್ನೋದು ಕಡಿಮೆ.
1: ನಾವೇ ಕೂಡ ಜಾಕಿ ಕೊಟ್ರಸಲ್ಲಿ ಇದ್ದಾಗ ಯಾರು ಬರ್ತಾರೆ ಈ ಕಡೆ ಪಕ್ಕದ ಮನೆಯವ್ರು ಯಾರು ಈ ಕಡೆ ಯಾರು ಅಂತ ಬಾಗಿಲೇ ತೆಗೆದು ನಾವು ನೋಡ್ತಾ ಇರಲಿಲ್ಲ. ಇಲ್ಲಿ ಹಳ್ಳಿ ಕಡೆ ಆ ತರ ಅಲ್ಲ, ಅಕ್ಕಪಕ್ಕದವರು ಎಲ್ಲ ನಮ್ಮ ಸಂಬಂಧಿಕರೇ ಇರ್ತಾರೆ. ಅವ್ರಿಗಾಗಿಲ್ಲ ಅಂದ್ರೆ ಅವ್ರು ಮಾಡಿಲ್ಲ ಅಂದ್ರೆ ನಾವು ಕೊಡ್ತೀವಿ, ನಾವು ಮಾಡಿಲ್ಲ ಅಂದ್ರೆ ಅವ್ರು ಕೊಡ್ತಾರೆ. ಏನೋ ಒಂದು ಕಷ್ಟ ಸುಖಕ್ಕೆ ಚೆನ್ನಾಗಿ ನಿರ್ವಹಿಸ್ತಾರೆ, ನಮ್ಮ ನಮ್ಮವರೇ ಇರ್ತಾರಲ್ಲ ಹಂಗಾಗಿ.
0: ಅಂದ್ರೆ ಸುತ್ತಮುತ್ತಲ ವಾತಾವರಣ ಆಗಿರ್ಬೋದು, ಆ ಒಂದು ಜನಸಂಖ್ಯೆ, ಒಂದು ಬಾಂಧವ್ಯ ಆಗಿರ್ಬೋದು, ಒಡನಾಟ ಆಗಿರ್ಬೋದು, ಇವೆಲ್ಲ ಆರೋಗ್ಯಕರವಾಗಿರ್ತಿತ್ತು. ಈ ನಿಟ್ಟಿನಲ್ಲಿ ಬದುಕೋಕೆ ಇನ್ನೂ ಸುಲಭ, ಉತ್ತಮ ರೀತಿಯಲ್ಲಿ ಸಹಕಾರ ಕೊಡ್ತಿತ್ತು ಅಂತ ಹೇಳ್ತಿದ್ರಿ. ಹಾಗೆ ಈ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಆರೋಗ್ಯ ಅನ್ನೋದು ಕ್ಷೀಣಿಸ್ತಾ ಬರ್ತಾ ಇದೆ. ಇತ್ತೀಚಿನ ಊಟ ಪದ್ಧತಿ ಆಗಿರ್ಬೋದು, ಆಧುನಿಕತೆ ಆಗಿರ್ಬೋದು, ಇದ್ರ ಬಗ್ಗೆ ತಿಂದಾಗ ಅಥವಾ ಅನುಭವಿಸಿದಾಗ ನಿಮ್ಗೆ ಯಾವ ಥರ ಅನ್ನಿಸ್ತಾ ಇದೆ? ಅಂದ್ರೆ ಹಿಂದಿನ ಕಾಲ ಜೀವನ ಬೆಸ್ಟ್ ಅಂತ ಅವಾಗ್ಲೇ ಹೇಳಿದ್ರಿ,
1: ಅದನ್ನೇ ಅಳವಡಿಸ್ಕೊಂಡು ಈಗಲೂ ಬಂದಿರೋದಲ್ವಾ, ಅದನ್ನೇ ಹಂಗೆ ಮಾಡ್ತಾ ಇರೋದು ಈಗ್ಲೂ. ಏನಿರೋ ಆಗ ಮಾಡ್ತಿದ್ರು ಆ ತರನೇ ಮಾಡ್ಕೊಂಡು ಇವಾಗ ಮಾಡ್ತಾ ಇದೀವಿ. ಏನೂ ಇಲ್ಲ, ನಮ್ಗೇನ್ ಬೇಕೋ ಹಂಗೆ ನಾವು ಮಾಡ್ಕೊಂಡಿದ್ವಿ.
0: ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಮುಂದುವರೆದ ಕಾರಣ ಈ ನಿಟ್ಟಿನಲ್ಲಿ ಜನ ಹೇಗೆ ಜೀವನ ನಡೆಸ್ತಾ ಇದ್ರೆ ಆ ನಿಟ್ಟಿನಲ್ಲಿ ನಾವು ಕೂಡ ನಡ್ಕೊಂಡು ಹೋಗ್ತಾ ಇದೀವಿ ಅಂತ. ಅಮ್ಮ, ಆರೋಗ್ಯ ಇದ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾರು ಆರೋಗ್ಯ ಸಮಸ್ಯೆ ಇದೆಯಾ?
1: ಆರೋಗ್ಯ ಸಮಸ್ಯೆ ಈಗ 3 ವರ್ಷದಿಂದ ಶುಗರ್ ಸ್ಟಾರ್ಟ್ ಆಗೈತಲ್ಲ, ಆರೋಗ್ಯ ಸ್ವಲ್ಪ ಕಮ್ಮಿನೇ ಈಗ.
0: ನಿರಂತರವಾಗಿ ತಪಾಸಣೆ
1: ಮಾಡ್ತಾ ಇದ್ದೀನಿ.
0: ಯಾವ ತರ ಆರೋಗ್ಯ ಇದೆ ಇವಾಗ, ಆರೋಗ್ಯ ಪರಿಸ್ಥಿತಿ ಹೇಗಿದೆ?
1: ಏನು ಇಲ್ಲ, 3 ತಿಂಗಳು ಒಂದ್ಸಲ ಚೆಕಪ್ ಹೋಯ್ತೀನಿ, ಟ್ಯಾಬ್ಲೆಟ್ಸ್ ತಗೋತೀನಿ, ಜೆಎಸ್ಎಸ್ಗೆ ಹೋಗಿ ಹಂಗಾಗಿ ಅಲ್ಲಿ ಹೋದ್ರೆ ಮಕ್ಕಳು ಕರ್ಕೊಂಡೋಯ್ತಾರಲ್ಲ ಅನ್ಬಿಟ್ಟು ಅದೇ ಬಂದಿಲ್ಲ. ನಮ್ಮ ದೊಡ್ಡ ಮಗಳು ಬಂದೈತೆ, ಎರಡನೇ ಮಗಳು, ಎಲ್ಲ ಹೋಗಿ ಅಲ್ಲೇ ಪುಸ್ತಕ ಮಾಡಿಸ್ಕೊಂಡು 3 ತಿಂಗಳು ಚೆಕಪ್ ಮಾಡಿಸಿ ಟ್ಯಾಬ್ಲೆಟ್ಸ್ ತಗೊಂಡು ಬರೋದು. ಶುಗರ್

0: ಅಂತ ಬಂದ್ಮೇಲೆ ಹೋಯ್ತು ಅನ್ನೋದು ಏನೈತು
1: ಹೇಳೋದು. ಹೌದು, ಈ ನಿಟ್ಟಿನಲ್ಲಿ ಅಮ್ಮ ಸರ್ಕಾರದಿಂದ ಸೌಲಭ್ಯ ತಗೋತಾ ಇದ್ರ?
0: ಅದೇ 60 ವರ್ಷದ್ದು ಇದುವೇ ದುಡ್ಡು ಅಂತ ಅದು ಒಂದು ತಗೋತಿದ್ದೀನಿ.
1: ಈಗ ಅಮ್ಮ ಎಲ್ಲ ವಯಸ್ಸಾದ ಜೀವನ ತುಂಬಾ ಕಷ್ಟ ಅಂತ ಹೇಳ್ತಾರೆ, ಈ ನಿಟ್ಟಿನಲ್ಲಿ ನಿಮಗೆ ಕಷ್ಟ ಆಗ್ತಾ ಇದೆಯಾ?
0: ಎಲ್ಲ ಮಕ್ಕಳು ನೋಡ್ಕೋತಾರಲ್ಲ, ಹಂಗಾಗಿ ಕಷ್ಟ ಅನ್ಸಿಲ್ಲ. ಯಾರು ಇಲ್ಲ ಅಂದ್ರೆ ಕಷ್ಟ ಅನ್ಸುತ್ತೆ
1: ಖಂಡಿತವಾಗ್ಲು.
0: ನೋಡ್ಕೊಳ್ಳೋರವ್ರೆ ಅಂದ್ರೆ ಕಷ್ಟ ಏನ್ ಅನ್ಸಲ್ಲ, ನೋಡ್ಕೋತಾರೆ. ಹೆಣ್ಮಕ್ಳು ನೋಡ್ಕೋತಾರೆ, ಗಂಡ್ಮಕ್ಳು ನೋಡ್ಕೋತಾರೆ, ಅದೇನು ತೊಂದರೆ ಅನ್ಸಲ್ಲ.
1: ಈಗ ಆರೋಗ್ಯ ಕ್ಷೀಣಿಸ್ತಾ ಬರ್ತಾ ಇದೆ ಅಂತಂದ್ರೆ ರುದ್ರಗೆ ಸಹಾಯ ಬೇಕು ಅಂತ ಅನ್ಸುತ್ತೆ.
0: ಹೌದು, ಕೈಲಿ ಆಗಂಟ ಮಾಡೋಣ, ಕಷ್ಟ ಆಗಲ್ವಲ್ಲ ಅಂದಾಗ ಆಮೇಲೆ ನೋಡೋಣ ಬಿಡಿ.
1: ಈ ನಿಟ್ಟಿನಲ್ಲಿ ನಿಮ್ಮ ಮನೇಲಿ ಹೇಗೆ ನೋಡ್ಕೋತಾ ಇದ್ದಾರೆ?
0: ಎಲ್ಲ ನೋಡ್ಕೋತಾರೆ, ಅದೇನು ತೊಂದರೆ ಇಲ್ಲ,
1: ಚೆನ್ನಾಗಿ ನೋಡ್ಕೋತಿದ್ರೆ.
0: ತಂದೆ ಮನೇಲೂ ಯಾವುದು ಗೊತ್ತಿಲ್ಲದೆ ಬೆಳೆದೆ, ಅಲ್ಲೂ ಕೂಡ ಅಲ್ಲಿಂದ ಬಂದು ಇಲ್ಲಿ ಬಂದೆ ಅಂತ ಹೇಳಿದ್ರು. ಸಂಸಾರದ ಬೀಗನೋ ಅದೋ ಇದೋ ಅದು ಏನು ನಾನು ತಗೊಂಡಿಲ್ಲ, ನಮ್ಮ ಯಜಮಾನ್ರ ಕೈಲೇ ಇತ್ತು ಎಲ್ಲ, ಇರೋವರೆಗೂ ಅವ್ರ ಕೈಲೇ ಇತ್ತು. ಅವ್ರು ಹೋದ್ಮೇಲೆ ಮಕ್ಕಳ ಹತ್ರ ಐತೆ, ಹಂಗಾಗಿ ಅದು ಇವತ್ತಿಗೂ ಅಷ್ಟೇ ಅವತ್ತಿಗೂ ಅಷ್ಟೇ, ಅದ್ರೊಳಗೆಲ್ಲ ನನಗೇನು ತೊಂದರೆ ಇಲ್ಲ. ಎಲ್ಲ ನೋಡ್ಕೋತಾರೆ, ಹೆಣ್ಮಕ್ಳು ನೋಡ್ಕೋತಾರೆ, ಗಂಡ್ಮಕ್ಳು ನೋಡ್ಕೋತಾರೆ, ಅದೇನು ಬೇಸರ ಅನ್ಸಲ್ಲ. ಆದ್ರೆ ನಮ್ಮ ಜೀವಕ್ಕೆ ತಡಿಯಕ್ ಆಗದೆ ಇರೋದು ಏನಪ್ಪ ಅಂತಂದ್ರೆ ಹಿಂಗಾಗತ್ತಲ್ಲ ಏನ್ ಮಾಡೋದು, ಎಲ್ಲ ನೋಡ್ಕೊಂಡ್ರು ಹಿಂಗಾದ್ರೆ ತುಂಬಾ ಕಷ್ಟ.
1: ಹೌದು ಖಂಡಿತ. ಈ ನಿಟ್ಟಿನಲ್ಲಿ ಬೆಳಗ್ಗಿನ ಒಂದು ರೊಟೀನ್ ಹೇಗಿರುತ್ತೆ ನಿಮ್ದು?
0: ಅದೆಲ್ಲ ಏನು ಮಾಮೂಲಿ, ಮೊದ್ಲು ಏನ್ ಮಾಡ್ತಾ ಇದ್ನು ಎಲ್ಲ ಹಂಗೆ, ಕೆಲ್ಸದ ಬಗ್ಗೆನೋ ಊಟ ತಿಂಡಿ ಬಗ್ಗೆನೋ ಮೊದ್ಲು ನಾವು ಹೆಂಗ್ ಮಾಡ್ತಾ ಇದ್ದೋ ಎಲ್ಲ ಅದೇ ತರ. ನನಗೇನ್ ಸವಲತ್ತು, ನನ್ನ ಮನಸ್ಸಿಗೆ ಏನ್ ಹಿಡಿಸುತ್ತೋ ಅದನ್ನೇ ನಾನ್ ಮಾಡ್ಕೊಂಡು ಹೋಗೋದು. ಆಗದೇ ಇರೋದನ್ನೆಲ್ಲ ಏನು ಮಾಡಕ್ ಹೋಗಲ್ಲ, ಎಷ್ಟಾಯ್ತದೋ ಅಷ್ಟೇ ಮಾಡೋದು. ಇನ್ನು ಮಾಡ್ಬೇಕು ಹೊರ್ಗಡೆ ಹೋಗಿ, ಮನೇಲಿ ಮಕ್ಕಳಿದ್ರೆ ಮನೇಲಿ ಅಡುಗೆ ಮಾಡೋರಿದ್ರೆ ಹೊರ್ಗಡೆ ಹೋಗಿ ಕೆಲಸ ಮಾಡಷ್ಟು ಐತೆ, ಜಮೀನ್ ಐತೆ, ತೆಂಗಿನ ತೋಟ ಐತೆ, ಪಂಪ್ಸೆಟ್ ಐತೆ, ಏನು ಆಗಲ್ಲ ಈಗ. ಆಗ ಮಾಡ್ತಾ ಇದ್ದೋ ಮಾಡಿ ಎಲ್ಲ ಆಯ್ತು, ಈಗಲೂ ಕೂಡ ಮಾಡ್ತೀನಿ ಅಂತಂದ್ರೆ ಮನೇಲಿ ಮಾಡೋರಿಲ್ಲ, ಹೊರ್ಗಡೆ ಹೋದ್ರೆ ಮನೇಲಿ ಮಾಡೋರು ಬೇಕು, ಮನೇಲಿ ಮಾಡಿದ್ರೆ ಹೊರ್ಗಡೆ ಮಾಡೋರು ಬೇಕು, ಹಂಗಾಗಿ ಎಲ್ಲೂ ಹೋಗಲ್ಲ.
1: ಅಂದ್ರೆ ಈ ನಿಟ್ಟಿನಲ್ಲಿ ಈಗಲೂ ಕೂಡ ಅಷ್ಟೇ ಒಂದು ಶಕ್ತಿ ಜೀವನ ನಡೆಸೋಕೆ ಆರಾಮ ಇದೆ.
0: ಹೋಗ್ಬೇಕು ಅನ್ನೋ ಆಸೆ ಐತೆ. ಎಲ್ಲ ನಮ್ಮ ಚಿಕ್ಕ ಮಗ ಇದ್ರೆ ಎಲ್ಲ ಕರ್ಕೊಂಡೋಗಿ ಮಾಡಿ ಮಾಡಿಸ್ಕೊಂಡು ಹೆಂಗೋ ಬರ್ತಾ ಇದ್ರು. ಆದ್ರೆ ಎರಡ್ ಕಡೆ ಕೆಲಸ ಮಾಡಕ್ ಆಗಲ್ಲ ಈಗ, ಯಾವ ಕಡೆ ಒಂದ್ ಮಾಡ್ತೀನಿ. ಇವಾಗ ಒಂದ್ ವಾರ ಬಂತು, ನೀರ್ ಬಂತು, ಸಿಟಿ ಕಡೆ ವಾಷಿಂಗ್ ಮಿಷಿನ್ ಐತೆ, ಅವೆಲ್ಲ ಇಲ್ಲ ನಮ್ಗೆ.
1: ಹೌದು,
0: ಮನೇಲೆ ವಾಸ ಮಾಡ್ಬೇಕು, ಅದೆಲ್ಲ ಕೆಲಸ ಮಾಡ್ಬೇಕು, ನೀರ್ ಹಿಡಿಬೇಕು, ಬೆಳಗ್ಬೇಕು, ತೊಳಿಬೇಕು, ಎಲ್ಲ ಇರ್ತದೆ. ಹಂಗೆಲ್ಲ ಮಾಡ್ಕೊಂಡು ನಾವು ಜಮೀನ್ಗೆ ಹೋಗಿ ಕೆಲಸ ಮಾಡಕ್ ಆಗಲ್ಲ. 4 ವರ್ಷ ಆಯ್ತು ಜಮೀನ್ ಕೆಲಸ ಎಲ್ಲ ಬಿಟ್ಟು, ಈಗ ಸದ್ಯ ಹೋದ್ರು ಸಾಕು ಅಂತ ಹೇಳ್ತಾನೆ ನನ್ನ ಮಗ. ನನ್ನ ಕೈಲಿ

0: ಈಗಲೂ ಒಂದು ನಿಯಮಿತ ಆಹಾರವನ್ನು ಬಳಸ್ತಾ ಇದ್ದೀರಾ?
1: ಬಳಸ್ತೀನಿ.
0: ಯಾವ ತರ
1: ತಿಂಡಿ ನಾಷ್ಟ ಇಷ್ಟ ಅನ್ನೋದು ನನಗೆ ಅದೆಲ್ಲ ನನಗೆ ಇಡ್ಸಲ್ಲ. ಬೆಳಗ್ಗೆನೆ ಸ್ವಲ್ಪ ಬೇಕು ಅಂದ್ರೆ ಚಪಾತಿನೋ ರೊಟ್ಟಿನೋ ಮಾಡ್ಕೋತೀನಿ, ಇಲ್ಲ ಮಧ್ಯಾಹ್ನಕ್ಕೆ ಬೇಕು ಅಂದ್ರೆ ಮುದ್ದೆ ಅನ್ನ ಮಾಡ್ಕೋತೀನಿ ಅಷ್ಟೇ.
0: ಅಮ್ಮ, ಈ ನಿಟ್ಟಿನಲ್ಲಿ ಏನಾದ್ರು ಅಭ್ಯಾಸಗಳು ಈಗಲೂ ಮುಂದುವರಿತಾ ಇದಾವ? ಈಗ ಪೇಪರ್ ಓದೋದಾಗಿರ್ಬೋದು, ಟಿವಿ ನೋಡೋ, ಯಾವ ತರ
1: ಅಂದ್ರೆ ಬೆಳಗ್ಗೆ ಪೇಪರ್ ಹಾಕಿಸ್ಕೋತೀವಿ, 7 ಗಂಟೆಗೆ ಪೇಪರ್ ಬರುತ್ತೆ. ಇವಾಗ ನಮ್ಮನೇಲಿ ಹಾಲು ಕರೀತಾ ಇದ್ದು, ಈಗ ಅವೆಲ್ಲ ನೋಡ್ಕೊಳಕ್ ಆಗಲ್ವಲ್ಲ, ಹಂಗಾಗಿ ನಾನು ಎಲ್ಲೋ ಹೋಗಿದ್ದಾಗ ನನ್ನ ಚಿಕ್ಕ ಮಗ ಎಲ್ಲ ಕೊಟ್ಬಿಟ್ಟ, ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಜಮೀನ್ ಗಸು ಇಟ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಇವಾಗ ಹಾಲು ಪೇಪರ್ ಎರಡು ಹಾಕಿಸ್ಕೋತೀವಿ. FM ಬೆಳಗ್ಗೆನೆ ಹಾಕ್ತೀನಿ, ಕೆಲಸ ಮುಂದುವರಿಯೋವರೆ ಗಂಟನು ಕೇಳ್ತೀನಿ, ಜನಧ್ವನಿ ಅದನ್ನು ಕೇಳ್ತಾ ಇದ್ದು, ಪೇಪರ್ ಓದೋದು ಐತೆ, ಟಿವಿ ನೋಡೋದು ಐತೆ. ಟೈಮ್ ಇದ್ದಾಗ ನನ್ನ ಕೆಲಸ ಎಲ್ಲಿವರೆ ಗಂಟೆ ಇರ್ತದ ಅಲ್ಲಿವರೆಗಂಟು ಎಫ್ಎಂ ಆಗಿದ್ದೇ ಇರುತ್ತೆ.
0: ಖಂಡಿತ ಈ ಇದೇ ಅಭ್ಯಾಸಗಳು ಇನ್ನೂ ಕೂಡ ಮುಂದುವರಿಯಲಿ, ಆರೋಗ್ಯಕರ ಅಭ್ಯಾಸಗಳು ಹೀಗೆ ಸತತವಾಗಿ ಮುಂದುವರಿಯಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಮ್ಮ, ಕೊನೆಯದಾಗಿ ನಮ್ಮ ವೃದ್ಧಾಪ್ಯ ಜೀವನ ಅಂತ ಅನ್ಕೊಂಡ್ರೆ ಒಂದು ತಂದೆ ತಾಯಿಗಳಿಗೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಒಂದು ಸಂಸ್ಕಾರ ಆಗಿರ್ಬೋದು, ಪ್ರೀತಿಯನ್ನು ಕಳ್ಕೊಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಅಂತ ಮಕ್ಕಳಿಗೆ ನೀವಿನ ಸಂದೇಶವನ್ನ ಹೇಳೋಕೆ ಇಷ್ಟಪಡ್ತೀರಮ್ಮ?
1: ನಾವು ಹೆಂಗೆ ನಡೆದು ಬಂದು ಮಕ್ಕಳನ್ನ ಯಾವ ತರ ಬೆಳೆಸಿ, ನಮ್ಮ ತಂದೆ ಅರಮನೆ ಪ್ಯಾಲೇಸ್ ಅಲ್ಲಿ ಪೊಲೀಸ್ ಆಗಿದ್ದು, ತುಂಬಾ ಸ್ಟ್ರಿಕ್ಟ್ ಅಲ್ಲೇ ಬೆಳೆದವನು. ನಮ್ಮ ತಂದೆ ನೋಡಿದ್ರೇನೆ ಭಯ, ಅವ್ರು ಯಾವ ತರ ಪೊಲೀಸ್ ಅಂತಂದ್ರು

0: ಹೆಂಡತಿ ಮಕ್ಕಳನ್ನ ಕಳ್ಳರು ಕಾಕರುಗಳಿಗೆಲ್ಲ ನೋಡ್ತಿದ್ರಲ್ಲ ಅದೇ ಥರ ನಮಗೂ ಇಟ್ಟಿಟ್ಟು ಅಷ್ಟು ಪ್ರೀತಿಯಾಗಿ ನಮ್ಮ ತಂದೆನ ಎದುರುಗಡೆ ನಿಂತು ನಾವು ಮಾತಾಡ್ತಿತ್ತಿಲ್ಲ, ಅಷ್ಟೇ ಭಯದಿಂದ. ಆ ಭಯ ಎಲ್ಲ ಹೋಗಿದ್ದು ನಮ್ಮ ಅತ್ತೆ ನಮ್ಮ ಮಾವನ ಮನೆಗೆ ಬಂದ್ಮೇಲೆ ಆ ಪ್ರೀತಿ ಎಲ್ಲ ಸಿಕ್ಕಿ ನಮ್ಮ ಅತ್ತೆ ಒಳಗೆ ನಾವು ನೋಡೋದಾಯ್ತು. ಮಕ್ಕಳು ಒಂದು ಬೆಳಿಬೇಕು, ಯಾವ ಥರದಲ್ಲಿ ಇರ್ತಾರೆ ಅನ್ನೋಷ್ಟು ಇಟ್ಟಲ್ಲಿ ಬೆಳೆದ್ರು ಬೆಳೆಸಿದ್ರು. ಪ್ರೀತಿ ವಿಶ್ವಾಸ ಅನ್ನೋದು ತುಂಬ ಕೂಡ ಕುಟುಂಬದಲ್ಲಿ ನೋಡಿದ್ರು, ಇಲ್ಲಿ ಬಂದ್ಮೇಲೆ ನೋಡಿದ್ದು ನಾನು. ಹಂಗಾಗಿ ಅದೇ ಥರ ನಮ್ಮ ಮಕ್ಕಳನ್ನು ನಿಂತವ್ರು ಮದುವೆ ಐತಿ ಅಂತ ಕೇಳಲಿಲ್ಲ. ಮದುವೆ ಆಗಿ ಬಂದ್ಮೇಲೆ ಇವ್ರು ಯಾರು ಗಂಡ ಮಕ್ಳು ಯಾರು ಅಂತ ಆ ಯಜಮಾನ್ರ ಮುಖಾನೇ ನೋಡಿತಿಲ್ಲ ನಾವು ಆವಾಗ. ಅದೇ ಥರ ನಮ್ಮ ಮೂರು ಮಕ್ಕಳಿಗೂ ನಾವು ಹೇಳ್ದವ್ರನ್ನೇ ಮದುವೆ ಆದರು ಅವ್ರು, ಅದೇ ಥರ ಅವ್ರನ್ನೂ ಬೆಳೆಸ್ತೋ. ಗಂಡು ಮಕ್ಕಳು ಈಗಲೂ ಕೂಡ ಏನು ಅಂತ ನಾವು ಹೆಂಗೆ ಬೆಳೆಸೋದು ಅದೇ ಥರನು ಇದುವರೆಗೂ ನಮ್ಮ ಮಕ್ಕಳು ಕೂಡ ಹಿಂಗೆ ಅಂತ ನಿಂತು ಮಾತಾಡಿಲ್ಲ. ಏನೋ ದೇವ್ರದ ಇದರಿಂದ ಅಷ್ಟು ಮಟ್ಟಿಗೆ ಅವ್ರೆ ಸಾಕು.
1: ತುಂಬ ಖುಷಿ ಆಯಿತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಿಮ್ಮ ಒಂದು ಅಭ್ಯಾಸಗಳ ಕುರಿತು ಮತ್ತು ನೀವು ನಡೆದು ಬಂದ ರೀತಿಯನ್ನು ಮತ್ತು ಆರೋಗ್ಯಕರ ಜೀವನ ಹೇಗೆ ನಡೆಸಬೇಕು, ನೀವು ಒಂದು ಒಂದು ಹಳ್ಳಿ ಜೀವನಕ್ಕೆ ನೀವು ಯಾವ ಥರ ಹೊಂದ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ನಮಸ್ಕಾರ.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಸ್ವಾಸ್ಥ್ಯ ಜೀವನ ಹಾಗೂ ವೃದ್ಧಾಪ್ಯ ಜೀವನ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಅನುಭವವನ್ನ ಹಂಚಿಕೊಂಡವರು ಸರಗೂರು ತಾಲೂಕಿನ ಆಗದೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರು. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ.

0: ಬೆಳಕು.
1: ಕೇಳುಗರೆ, ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಕುರಿತು ಸರಕೂರು ತಾಲೂಕಿನ ಆಗತೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷೆ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಂದು ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರ.

ಕೇಳುಗರೆ, ಇದುವರೆಗೂ ಸುಮಧುರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನ ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು SVYM ನ ಸಿಬ್ಬಂದಿ ವರ್ಗದವರಾದ ನಾರಾಯಣ, ಶ್ರೀಪಾಲ, ಸೋಮೇಗೌಡ, ಆನಂದ್ ಕುಂಬಾರ್, ಚಿಕ್ಕಣ್ಣ, ರಾಧಾ, ಶಿವಾನಂದ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ಕುಟುಂಬಸ್ಥರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗ.

ಮಹಾದೇವರು ಇವರಿಗೆಲ್ಲ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 25 ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 69 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 75 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 14 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವಿದ್ಯಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663 18. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ.

0: ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಕೂರಿನ ಶ್ರೀಮತಿ ಶೋಭಾರಾಜುರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ತಮ್ಮೆಲ್ಲರಿಗೂ ಆಡು ಹಸೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ಆಡು ಹಸೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಯಲ್ಲಮ್ಮ ರಾಜೇಗೌಡರವರ ಪುತ್ರಿ ಶ್ರೀಮತಿ ಶೋಭಾರಾಜುರವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬನ್ನಿ ಕೇಳಿ ಬರೋಣ.

0: ನಿನ್ನನು ಭಜಿಸವೆ ಕೈಯ.
1: ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸ್ಯಾರಗೂರಿನ ಶ್ರೀಮತಿ ಶೋಭಾ ರಾಜೂರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸ್ಯಾರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 23 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 69 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 25 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ವಿದ್ಯಶೀರ್ ಅವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಐನರಾಜ್ ಅವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷೆ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಮ ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು 80 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಕೀಲು ಮತ್ತು ಮೊಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: DVJ ಅವರ ಮಂಕುತಿಮ್ಮನ ಕಗ್ಗ.

0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಕೇಳಿಯುಂ ಮಾಯೆಯದು ನೃತ್ಯಗತಿ ಬರಿ ತೋರ್ಕೆ,
2: ನೃತ್ಯಗತಿ ಬರಿ ತೋರ್ಕೆ.
1: ಮೂಲಮಂ ಕಂಡಂಗೆ ಸಂಭ್ರಾಂತಿಯೇನು ಆಳದಲ್ಲಿ ನಿರ್ಲಿಪ್ತ
2: ಮೇಲೆ ನಿಯತಿ ಕ್ಲುಪ್ತ
1: ಲೀಲಾಪ್ರಿಯಂ ಬ್ರಹ್ಮ ಮಂಕುತಿಮ್ಮ. ಸೊ ನೆನೆ ಮುಕ್ತಕದಲ್ಲಿ ನಾವು ನೋಡಿದಂಗೆ ಭಗವಂತ ಹೊರಗೆ ಕಾಣಿಸ್ಕೊಳ್ತಾ ಇರುವಂತಹ ಗೋಚರ ರೂಪದಲ್ಲಿ ವ್ಯತ್ಯಾಸಗಳಿರುತ್ತವೆ. ಆ ವ್ಯತ್ಯಾಸಗಳು ನಮಗೆ ನಮ್ಮ ಒಂದು ಇಂದ್ರಿಯ ಗೋಚರವಾದಂತಹ ಸಾಮರ್ಥ್ಯಕ್ಕೆ ಒಂದು ರೀತಿಯಲ್ಲಿ ಅರ್ಥವಾಗುತ್ತೆ. ಆದರೆ ಅದು ಸತ್ಯವಾ, ಅದು ಹಾಗೆ ಏರ್ಪೇರುಗಳಾಗೋದೇ ಸತ್ಯವಾ ಅನ್ನೋದನ್ನು ನಾವು ಸ್ವಲ್ಪ ಆಳವಾಗಿ ನೋಡಿಕೊಳ್ಬೇಕು. ಕೇಳಿ ಅಂದರೆ ನೃತ್ಯದ ಒಂದು ಆವೇಶಭರಿತವಾದಂತಹ ಒಂದು ಆಟ ಏನಿರುತ್ತೆ ಕೇಳಿ ಅನ್ನೋವಂಥದ್ದು, ಅದು ಮಾಯೆಯದಂತೆ. ಅದು ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದು ಬರೀ ತೋರ್ಕೆ, ಅದು ಕಣ್ಣಿಗೆ ಕಾಣೋದು ಮಾತ್ರ ಆ ರೀತಿ ಇರುತ್ತೆ, ಒಳಗಡೆ ಬೇರೆನೇ ಏನೋ ಇರುತ್ತೆ ಅಂತ. ಸೊ ನಾವು ಹೊರಗೆ ಕಾಣೋದನ್ನೇ ಸತ್ಯ ಅಂತ ಅನ್ಕೊಂಬಿಟ್ಟಾಗ ಆ ಸತ್ಯದ ಪರದೆಯ ಹಿಂದೆ ಇರುವಂಥದ್ದೇನು ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಅದು ಮೂಲ. ಸೊ ಆ ಮೂಲಮಂ ಕಂಡಂಗೆ, ಯಾರು ಆ ಮೂಲವನ್ನು ತಿಳ್ಕೊಳ್ತಾರೋ ಅವರಿಗೆ ಈ ಸಂಭ್ರಾಂತಿ ಇರಲ್ಲ. ತೋರ್ಕೆಯನ್ನೇ ಸತ್ಯ ಅಂತ ಅವರು ತಿಳ್ಕೊಳ್ಳೋದಿಲ್ಲ. ತೋರ್ಕೆಯ ಹಿಂದಿರುವಂಥ ಸತ್ಯವನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅರ್ಥ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ಈಗ ಒಂದು ಬಾತುಕೋಳಿ, ಆ ಬಾತುಕೋಳಿ ನಮ್ಮ ಒಂದು ಕೆರೆಯಲ್ಲೆಲ್ಲೋ ಇದೆ, ಆ ಕೆರೆಯಲ್ಲಿ ಅದು ಈಜಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಹೊರಗಡೆಯಿಂದ ನಾವು ನೋಡಿದಾಗ ಬಾತುಕೋಳಿ ಎಷ್ಟು ಶಾಂತವಾಗಿರೋ ಹಾಗಿರುತ್ತೆ. ಇವಾಗ ನಾವು ಮಕ್ಕಳು ಒಂದು ಕೆರೆಯ ಚಿತ್ರ ಬಿಡಿಸಿ ಅಂತಂದರೆ ಹಿಂಗೆ ಕೆರೆ ಬರೆದ್ಬಿಟ್ಟು ಅದು ನದಿ, ಅದ್ರ ಮೇಲೊಂದು ಬಾತುಕೋಳಿ ಅಂತ ಬರೀತಾರೆ. ಸೊ ಅದು ಹೊರಗಿಂದ ನೋಡಿದಾಗ ಅದು ಅತ್ಯಂತ ಶಾಂತವಾದಂಥ ರೀತಿಯಲ್ಲಿ ಸುಖಮಯವಾಗಿ ಯಾವುದೇ ಪ್ರಯತ್ನವಿಲ್ಲದೆ ಆರಾಮಾಗಿ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾ ಇದೆ. ಅಯ್ಯೋ ನಾನು ತೇಳೋಂಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಆ ರೀತಿ ಅಂತ ಅನಿಸೋ ರೀತಿನಲ್ಲಿರುತ್ತೆ. ಆದರೆ ನಮಗೆ ಗೋಚರವಾಗದ ರೀತಿಯಲ್ಲಿ ಆ ನೀರಿನ ಮಟ್ಟದ ಕೆಳಗಿರುವಂಥ ಅದರ ಕಾಲುಗಳು ನಿರಂತರವಾಗಿ ಸತತವಾಗಿ ಎಡೆ ಬಿಡದೆ ಹೊಡಿತಾ ಇರ್ತವೆ. ಪಟ ಅದು ಹೊಡಿತಾ ಇರೋದ್ರಿಂದ ಹೊರಗಡೆ ಇರುವಂಥ ಬಾತುಕೋಳಿ ಯಾವ ಏರ್ಪೇರುಗಳು ಕಾಣಿಸದ ರೀತಿಯಲ್ಲಿ ಶಾಂತವಾಗಿ ಆಚೆ ಈಚೆ ಓಡಾಡ್ತಾ ಇರುತ್ತೆ. ಸೊ ಹಾಗೆ ಹೊರಗಡೆ ಕಾಣಿಸುವಂಥ ಬಾತುಕೋಳಿಯ ಶಾಂತ ಸ್ವರೂಪವೇ ಸತ್ಯ ಅಂತ ನಾವು ಅಂದ್ಕೊಂಡ್ಬಿಟ್ರೆ ಒಳಗಡೆ ನಡೀತಾ ಇರುವಂಥ ಅವಿರತವಾದಂಥ ಶ್ರಮ ನಾವು ಅರ್ಥವೇ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ನಮ್ಮ ಭಗವಂತ ಅದ್ರ ಉಲ್ಟಾ ಅಂತ ಇಲ್ಲಿ ಡಿ ವಿ ಜಿಯವರು ಹೇಳ್ತಿದ್ದಾರೆ. ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತಿ ಕ್ಲುಪ್ತ. ಇವಾಗ ಏನೋ ಕೆಲಸ ಮಾಡಬೇಕು, ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಾನು ದುಡಿಲೇಬೇಕು ಅಂತಂದರೆ ಬೆಳಗ್ಗೆ 4:00 ಹೇಳ್ತೀನಿ, ಎಲ್ಲ ಕೆಲಸಗಳನ್ನು ಮಾಡ್ತೀನಿ, ಅಲ್ಲೆಲ್ಲೆಲ್ಲ ಓಡಾಡ್ತೀನಿ, ನನಗೇನೇನೋ ಟೆನ್ಷನ್ಸ್ ಇರುತ್ತೆ, ಎಲ್ಲವನ್ನು ನಾನು ಮಾಡ್ತೀನಿ. ಸೊ ಹಾಗೆ ನಿಯತಿ ಯಾವುದು ಹೇಗೆ ಮಾಡಬೇಕೋ, ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕೋ ಎಲ್ಲವನ್ನು ನಾನು ಫಾಲೋ ಮಾಡ್ತೀನಿ, ಏನೆಲ್ಲ ಜವಾಬ್ದಾರಿಗಳು ನನಗಿರುತ್ತೋ ಎಲ್ಲವನ್ನು ನಾನು ಮಾಡ್ತೀನಿ. ಸೊ ಅದನ್ನೆಲ್ಲ ಮಾಡಬೇಕಾದ್ರೆ ಅದು ಸುಲಭದಲ್ಲಾಗಲ್ಲ, ಬಹಳಷ್ಟು ಕಷ್ಟ ಆಗುತ್ತೆ. ಏನೋ ಮಾಡೋಕ್ಕೆ ಹೊರಟು ಅದನ್ನು ವ್ಯತ್ಯಾಸ ಮಾಡ್ಕೊಳ್ಬೇಕು, ಬದಲಾವಣೆಗಳನ್ನು ಮಾಡ್ಕೋಬೇಕು. ಸೊ ಹಾಗೆ ಆ ಬದಲಾವಣೆಗಳನ್ನು ಮಾಡ್ಕೊಳ್ತಾ ನಾನು ಮಾಡ್ತೀನಿ. ಆದರೆ ಆಳದಲ್ಲಿ ನಿರ್ಲಿಪ್ತ, ನಾನು ಏನು ಮಾಡ್ತಾ ಇದ್ದೀನೋ ಅದರಿಂದ ನಾನು ವಿಚಲಿತನಾಗಲ್ಲ, ನಿರ್ಲಿಪ್ತನಾಗಿರ್ತೀನಿ.

0: ಆ ರೀತಿಯ ಕೆಲಸಗಳನ್ನು ಮಾಡುವಂಥದ್ದೇ ನನಗೆ ಒಂದು ಲೀಲೆ, ನನಗೆ ಒಂದು ರೀತಿಯ ಆಟ. ಸೊ ಇಲ್ಲಿ ಯಾವ ರೀತಿಯಲ್ಲಿ ನಾನು ನಿತ್ಯ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗ ಹಲಸಿನ ಹಣ್ಣು, ಹಲಸಿನ ಹಣ್ಣನ್ನು ಕಟ್ ಮಾಡುವಂಥದ್ದು ಅದು ಅಷ್ಟು ಸುಲಭ ಅಲ್ಲ, ಅದನ್ನು ಕಟ್ ಮಾಡಿದವ್ರಿಗೆ ಗೊತ್ತು. ಮಾವಿನ ಹಣ್ಣು ಕಟ್ ಮಾಡ್ದಂಗೆ ಹಲಸಿನ ಹಣ್ಣು ಕಟ್ ಮಾಡ್ತೀನಿ ಅಂತ ಚಾಕು ತೊಗೊಂಡು ಕಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಒಂದು ಸ್ವಲ್ಪ ಆಳಕ್ಕೆ ಇಳಿತಾ ಇದ್ದಂತೆ ಚಾಕು, ನಮ್ಮ ಕೈ, ನಮ್ಮ ಬೆರಳು ಎಲ್ಲ ಕೂಡ ಒಂದು ಅಂಟಿನ ಮುದ್ದೆಯಾಗ್ಬಿಡುತ್ತೆ. ಸೊ ನಮ್ಮ ಕೆಲಸವನ್ನು ನಾವು ಮಾಡುವಾಗ ಆ ರೀತಿ ಅಂಟನ್ನು ಸೇರಿಸ್ಕೊಳ್ಳೋ ರೀತಿಯಲ್ಲಿ ನಾವು ಮಾಡ್ತೀವೋ, ನಿರ್ಲಿಪ್ತರಾಗಿ ನಾವು ಮಾಡ್ತೀವೋ ಅನ್ನೋಂಥದ್ದು ಮುಖ್ಯ. ಸೊ ನಿರ್ಲಿಪ್ತ ಕೆಲಸ ಮಾಡ್ತೀನಿ ಅಂತಂದ್ರೆ ಏನು, ಹಲಸಿನ ಹಣ್ಣನ್ನು ಕಟ್ ಮಾಡ್ಕೋಬೇಕಾದ್ರೆ ಮುಂಚಿತವಾಗಿ ನನ್ನ ಕೈಗೆ ನಾನು ಸ್ವಲ್ಪ ಎಣ್ಣೆ ಸವರ್ಕೋಬೇಕು, ನನ್ನ ಚಾಕುಗೂ ಕೂಡ ಸ್ವಲ್ಪ ಎಣ್ಣೆ ಸವರಿರಬೇಕು, ಆಗ ಅದರ ಅಂಟು ನನ್ನ ಕೈಗೆ ಸಿಗಾಕ್ಕೊಳ್ಳಲ್ಲ. ಸೊ ಹಾಗಾಗಿ ನನ್ನ ಉದ್ದೇಶ ಏನು, ಹಲಸಿನ ಹಣ್ಣು ಕಟ್ ಮಾಡುವಂಥದ್ದು ಅದನ್ನು ನಾನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗೆ ನಾನು ಮಾಡೋಂಥ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ನಾನು ನಿರ್ಲಿಪ್ತತೆಯನ್ನು ತರೋದಕ್ಕೆ ಸಾಧ್ಯ ಅಂತ ನೋಡಬೇಕು. ಇಲ್ಲಿ ಕೆಲಸ ಮಾಡಲ್ಲ ಅಂತಲ್ಲ, ನಾನು ಮಾಡ್ತೀನಿ, ನಿಯತಿ, ಆ ನಿಯತಿ ಏನಿದೆಯೋ ಅದನ್ನು ನಾನು ಮಾಡ್ತೀನಿ, ಆದರೆ ಅದಕ್ಕೆ ಸಿಕ್ಕಾಕೊಳ್ಳದ ರೀತಿಯಲ್ಲಿ, ಅದರಿಂದ ವಿಚಲಿತನಾಗದ ರೀತಿಯಲ್ಲಿ ನಾನು ಮಾಡ್ತೀನಿ. ಜೊತೆಗೆ ನಮಗೆ ಕಾಣಿಕೆ, ನಮಗೆ ತೋರ್ಕೆಯ ಒಂದು ಪ್ರಪಂಚ ಏನಿದೆಯೋ, ಹೊರಗಿನ ಪ್ರಪಂಚ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆಯೋ ಅದನ್ನು ಮಾತ್ರ ನಾವು ನೋಡ್ತೀವಿ ಅಂತಂದರೆ ನಮಗಿದೇ ಪ್ರಾಬ್ಲಮ್ ಬರೋದು. ಯಾಕೆ, ಹೊರಗಿನಿಂದ ಆ ಹಲಸಿನ ಹಣ್ಣು ಒಳಗಿರೋಂಥ ಅಂಟು ನಮಗೆ ಕಾಣಿಸಲ್ಲ, ಅದು ಕಾಣಿಸಲ್ಲ. ಸೊ ಹಾಗಾಗಿ ನಾವು ತೋರ್ಕೆಯನ್ನು ದಾಟಿ ಮೂಲವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆ ಮೂಲ ಏನು ಅಂತ ನಾವು ಅರ್ಥ ಮಾಡಿಕೊಂಡ್ಮೇಲೆ ಸಂಭ್ರಾಂತಿ ಏನು, ನಾವು ತಿರ್ಗಾ ಅದಕ್ಕೆ ಸಿಗಾಕ್ಕೊಳ್ಳಲ್ಲ. ಯಾಕೆ, ಮೂಲ ನನಗೆ ತಿಳಿದಿದೆ, ಇದನ್ನು ನಾನು ಮಾಡಬೇಕಾದ್ರೆ ಈ ರೀತಿಯ ಒಂದು ಸಿದ್ಧತೆ ಮಾಡ್ಕೋಬೇಕು, ಹಲಸಿನ ಹಣ್ಣು ಕಟ್ ಮಾಡಬೇಕಾದ್ರೆ ಒಂದು ಕಪ್ಪಲ್ಲಿ ಎಣ್ಣೆ ಕೈಲಿ ಇಟ್ಕೊಂಡಿರಬೇಕು. ಸೊ ಆಗ ಹೊರಗಿಂದ ಯಾವುದು ಕಾಣಿಸ್ತಾ ಇಲ್ವೋ ಅದನ್ನು ನಾನು ಅರ್ಥ ಮಾಡಿಕೊಂಡು ಅದನ್ನು ನಾನು ಸರಿಯಾದ ರೀತಿಯಲ್ಲಿ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ, ಸರಿಯಾದ ರೀತಿಯಲ್ಲಿ ಸಾಧಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ನಿಯತಿಯನ್ನು ನಾನು ಬಿಡಲ್ಲ, ಆದರೆ ಮೋಹಕ್ಕೆ ಸಿಕ್ಕಾಕ್ಕೊಳ್ಳಲ್ಲ. ಆ ರೀತಿಯ ನಿರ್ಲಿಪ್ತ ಭಾವದಿಂದ ನನ್ನ ಕೆಲಸವನ್ನು ನಾನು ಮಾಡ್ತೀನಿ. ಸೊ ಹಾಗೆ ಇಡೀ ಜಗತ್ತು, ಒಂದು ಸಣ್ಣ ಹಲಸಿನ ಹಣ್ಣು ಕಟ್ ಮಾಡಬೇಕಾದ್ರೆ ನಾವು ಇಷ್ಟು ಮಾಡ್ಕೋಬೇಕು, ಇನ್ನು ಇಡೀ ಪ್ರಪಂಚ ನಡಿಬೇಕು ಅಂದರೆ ಹೇಗೆ, ಇಡೀ ಪ್ರಪಂಚದಲ್ಲಿ ಅದು ಎಷ್ಟೆಲ್ಲ ಕೋಟ್ಯಾಂತರ ವೈವಿಧ್ಯತೆಗಳು ಬರೋದಕ್ಕೆ ಸಾಧ್ಯ. ಸೊ ಹಾಗೆ ಆ ಥರದ ಕೋಟ್ಯಾಂತರ ಜಗದ್ ವ್ಯಾಪಾರದಲ್ಲಿಯೂ ಕೂಡ ಯಾವುದರಲ್ಲೂ ಸಿಕ್ಕಾಕ್ಕೊಳ್ಳದೆ ಬ್ರಹ್ಮ ಇದನ್ನು ನಡೆಸ್ತಾ ಇದ್ದಾನೆ. ಅಂದರೆ ಒಂದು ನಮಗೆ ಗೋಚರವಾಗದ ಆ ಶಕ್ತಿ ಹೊಂದಿದೆ, ಅದು ಈ ಇಡೀ ಪ್ರಪಂಚವನ್ನು ನಡೆಸ್ತಾ ಇದೆ. ಅದು ಯಾಕೆ ಹಾಗಾಗ್ತಾ ಇದೆ ಅಂದರೆ ಅದು ಲೀಲಾಪ್ರಿಯಂ ಬ್ರಹ್ಮ, ಇದೊಂದು ಅವನಿಗೆ ಆಟದ ರೀತಿಯಲ್ಲಿ ಆಗಿರೋದ್ರಿಂದ, ಅದರಲ್ಲಿ ತನ್ಮಯನಾಗಿ ಮಾಡ್ತಾ ಇರೋದ್ರಿಂದ ಜಗದ್ ವ್ಯಾಪಾರ, ಜಗದ್ ವ್ಯವಸ್ಥೆ ಸರಿಯಾಗಿ ನಡೀತಾ ಇದೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 80 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರುವಂತಹ ಸಮಯ ಇಂದು. SVYM ಸಿಬ್ಬಂದಿ ವರ್ಗದವರಾದ ನಾರಾಯಣ, ಶ್ರೀಪಾಲ, ಸೋಮೇಗೌಡ, ಆನಂದ್ ಕುಂಬಾರ್, ಚಿಕ್ಕಣ್ಣ, ರಾಧಾ, ಶಿವಾನಂದ ರವರು ತಮ್ಮ ಹುಟ್ಟುಹಬ್ಬದ

0: ಸಂಭ್ರಮಾಚರಣೆಯಲ್ಲಿದ್ದಾರೆ.
1: ಸಂತಸದ ಜನುಮದಿನ ಆನಂದ ತುಂಬಲಿ ಸುದಿನ.
0: ಇವರಿಗೆ ಶುಭಾಶಯವನ್ನ ಕೋರುವವರು ಕುಟುಂಬಸ್ಥರು ಹಾಗೂ ಸಂಸ್ಥೆಯ ಸಿಬ್ಬಂದಿ ಇವರ.

ಆದೇವರು ಇವರಿಗೆಲ್ಲ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 23 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 69 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 25 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಐನರಾಜ್ ಅವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷೆ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜುಲೈ ತಿಂಗಳ 20ನೇ ತಾರೀಕಿನ ಸೋಮವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು. ರಾಜ್ಯಾದ್ಯಂತ ಭೀಕರ ಬರ, ಮುಂಗಾರು ಅಧಿವೇಶನ ಕಾವೇರಿದ ಚರ್ಚೆ ನಿರೀಕ್ಷೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ರಾಮಮಂದಿರ ದೇಣಿಗೆ, ಕಾಣಿಕೆ ಕಳುವು ವಿಚಾರ ಚರ್ಚಿಸಿ ವಿರೋಧ ಪಕ್ಷಗಳ ಆಗ್ರಹ. ಬರ ಎದುರಿಸಲು ಟೀಂ ಕರ್ನಾಟಕ 15 ದಿನಗಳಲ್ಲಿ ಕೇಂದ್ರಕ್ಕೆ ವರದಿ ಸಲ್ಲಿಸಲು ನಿರ್ಧಾರ, ಸಂಪುಟ ಸಭೆಯಲ್ಲಿ ಚರ್ಚೆ. ಕಾರ್ಯನಿರ್ವಹಿಸದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಜಾಲತಾಣ, ಎಸ್ಐಆರ್ ಸಿಇಒ ಜಾಲತಾಣ ಸ್ಥಗಿತ. ಸಮಗ್ರ ಕೃಷಿಯಲ್ಲಿ ಯಶಸ್ಸು, ಆಸಿಯಾನ್ ಆಫ್ರಿಕಾಕ್ಕೆ ರಫ್ತು ಹೆಚ್ಚಳ, 8.56 ಲಕ್ಷ ಕೋಟಿ ಮೌಲ್ಯದ ಸರಕು ಸೇವೆ ರಫ್ತು. ವಿಮೆ ಖರೀದಿ ಶೇಕಡ 43% ಹೆಚ್ಚಳ, ಜಿಎಸ್ಟಿ ದರ ಕಡಿತದ ಬಳಿಕ ಹೆಚ್ಚಿದ ಆರೋಗ್ಯ ವಿಮೆ ಖರೀದಿ. ಇರಾನ್ ಪಡೆಗಳ

0: ಮೇಲೆ ಅಮೆರಿಕ ದಾಳಿ ತೀವ್ರ.
1: ಜಮ್ಮು ಕಾಶ್ಮೀರ 11 ಸಾವು, ಧಾರಾಕಾರ ಮಳೆಯಿಂದ ಭೀಕರ ಪ್ರವಾಹ ಭೂಕುಸಿತ. ಸಾಕಾ ಹ್ಯಾಟ್ರಿಕ್, ಇಂಗ್ಲೆಂಡ್ ಕಂಚು. ಮೂರನೇ ಏಕದಿನ ಪಂದ್ಯ, ರೋಹಿತ್ ಗಿಲ್ ಕೊಹ್ಲಿ ಆಟಕ್ಕೆ ಉಲಿಯದ ಜಯ. ಡಕೇಟ್ ಕರಣ್ ಮಿಂಚು ಇಂಗ್ಲೆಂಡ್ಗೆ ಸರಣಿ. ಕುಸ್ತಿ, ಕಾಜಲ್ಗೆ ಸ್ವರ್ಣ ಪದಕ. ಜಪಾನ್ ಓಪನ್, ಯಾಮಗುಚಿ ಎದುರು ನೇರ ಗೇಮ್ಗಳಲ್ಲಿ ಗೆಲುವು, ಪ್ರಶಸ್ತಿ ಬರ ನೀಗಿಸಿಕೊಂಡ ಸಿಂಧು. ಪ್ರಮುಖ ಅಂಶಗಳ ವಿವರಣೆ. ರಾಜ್ಯಾದ್ಯಂತ ಭೀಕರ ಬರ, ಬೆಂಗಳೂರು. ರಾಜ್ಯದ 26 ಜಿಲ್ಲೆಗಳಲ್ಲಿ ಮಳೆ ಕೊರತೆಯಾಗಿದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ವಾಡಿಕೆಗಿಂತ 39% ಕಡಿಮೆ ಮಳೆಯಾಗಿದೆ. ಪರಿಣಾಮವಾಗಿ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗಿದ್ದು, ರಾಜ್ಯದ ಎಲ್ಲಾ ಜಲಾಶಯಗಳಲ್ಲಿ ಅವುಗಳ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ 50% ನೀರು ಇಲ್ಲ. ಜೊತೆಗೆ ಬಿತ್ತನೆಗೂ ಕುಂಠಿತವಾಗಿದ್ದು, ಆಹಾರ ಧಾನ್ಯ ಮತ್ತು ಜಾನುವಾರುಗಳಿಗೆ ಮೇವಿನ ಕೊರತೆ ಎದುರಾಗುವ ಅಪಾಯವಿದೆ ಎಂದು ಅಂಶಗಳು ಜಿಲ್ಲಾಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಡೆಸಿದ ವಿಡಿಯೋ ಸಂವಾದದಲ್ಲಿ ಚರ್ಚೆಯಾಗಿದೆ. ಮುಂಗಾರು ಅಧಿವೇಶನ, ಕಾವೇರಿಗೆ ಚರ್ಚೆ ನಿರೀಕ್ಷೆ. ನೀಟ್ ಪರೀಕ್ಷೆ ಸೋರಿಕೆ, ರಾಮಮಂದಿರ ದೇಣಿಗೆ ಕಾಣಿಕೆ ಕಳುವು ವಿಚಾರ ಚರ್ಚಿಸಿ ವಿರೋಧ ಪಕ್ಷಗಳ ಆಗ್ರಹ. ನವದೆಹಲಿ. ಸೋಮವಾರದಿಂದ ಆರಂಭಗೊಳ್ಳಲಿರುವ ಮುಂಗಾರು ಅಧಿವೇಶನ ಕಾವೇರಿದ ಹೋರಾಟಕ್ಕೆ ಸಾಕ್ಷಿಯಾಗುವ ನಿರೀಕ್ಷೆಗಳಿವೆ. ರಾಮಮಂದಿರ ದೇಣಿಗೆ ಕಳುವು, ನೀಟ್ ಪರೀಕ್ಷೆ ಸೋರಿಕೆ, ಸಂಸದರ ಪಕ್ಷಾಂತರ ವಿಚಾರ ಮುಂದಿಟ್ಟುಕೊಂಡು ಆಡಳಿತ ಪಕ್ಷದ ವಿರುದ್ಧ ತಿರುಗಿ ಬೀಳಲು ನೀಡಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ. ವಿರೋಧ ಪಕ್ಷಗಳು ಇದಕ್ಕೆ ಬೆಂಬಲ ಸೂಚಿಸುತ್ತಿವೆ. ಬರ ಎದುರಿಸಲು ಟೀಂ ಕರ್ನಾಟಕ 15 ದಿನಗಳಲ್ಲಿ ಕೇಂದ್ರಕ್ಕೆ ವರದಿ ಸಲ್ಲಿಸಲು ನಿರ್ಧಾರ, ಸಂಪುಟ ಸಭೆಯಲ್ಲಿ ಚರ್ಚೆ. ಬೆಂಗಳೂರು. ರಾಜ್ಯದಲ್ಲಿ 60% ಮಳೆ ಕೊರತೆ ಎದುರಾಗಿದ್ದು, 178 ತಾಲೂಕುಗಳಲ್ಲಿ ಮಳೆ ಸ್ವಭಾವ, ಮಳೆ ಅಭಾವದ ಕಾರಣಕ್ಕೆ ಬರದ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಕ್ಷೇತ್ರಕ್ಕೆ ಖುದ್ದು ಭೇಟಿ ನೀಡಿ ವರದಿ ಸಲ್ಲಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಾಕೀತು ಮಾಡಿದ್ದಾರೆ. ಬರದ ಸ್ಥಿತಿ ಪರಿಶೀಲನೆಗಾಗಿ ಭಾನುವಾರ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ ನಡೆಸಿದರು. ಬಳಿಕ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಕಾರ್ಯನಿರ್ವಹಿಸಿದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಜಾಲತಾಣ, ಎಸ್ಐಯ ಸಿಇಒ ಜಾಲತಾಣ ಸ್ಥಗಿತ. ಬೆಂಗಳೂರು. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಜಾಲತಾಣವು 3 ದಿನಗಳಿಂದ ಸ್ಥಗಿತವಾಗಿದ್ದು, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯವಾಗಿರುವ 2022 ಮತದಾರರ ಪಟ್ಟಿಯ ವಿವರವನ್ನು ಹುಡುಕಲು ತೊಡಕಾಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ 2025 ಮತದಾರರ ಪಟ್ಟಿಯಲ್ಲಿ ಇರುವ ಮತದಾರರ ವಿವರಗಳನ್ನು 2022 ಮತದಾರರ ಪಟ್ಟಿಯಲ್ಲಿ ಇರುವ ವಿವರಗಳಿಗೆ ಮ್ಯಾಪಿಂಗ್ ಮಾಡಿ ಅವರ ಮತದಾನದ ಹಕ್ಕನ್ನು ಖಚಿತಪಡಿಸಿಕೊಳ್ಳಲಾಗುತ್ತಿದೆ. ಸಮಗ್ರ ಕೃಷಿಯಲ್ಲಿ ಯಶಸ್ಸು, ಬಹುಬೆಳೆ ಪದ್ಧತಿ ಅನುಸರಿಸಿರುವ ಮಾದಾಪುರದ ಶಿಕ್ಷಕ ಗಿರೀಶ್ ಮೂರ್ತಿ. ಹಂಪಾಪುರ. ಸಾಂಪ್ರದಾಯಿಕ ಕೃಷಿಗೆ ಸೀಮಿತವಾಗಿದೆ ಬಹುಬೆಳೆ ತೋಟಗಾರಿಕೆ ಹಾಗೂ ಅರಣ್ಯ ಕೃಷಿ ಕೈಗೊಂಡು ಮಾದರಿ ಕೃಷಿಕರಾಗಿ ಗುರುತಿಸಿಕೊಂಡಿದ್ದಾರೆ ಹೋಬಳಿಯ ಮಾದಾಪುರದ ಶಿಕ್ಷಕ ಗಿರೀಶ್ ಮೂರ್ತಿ. ಹೋಬಳಿ ವ್ಯಾಪ್ತಿಯಲ್ಲಿ ಸಾಮಾನ್ಯವಾಗಿ ಭತ್ತ, ಮೆಕ್ಕೆಜೋಳ ಹಾಗೂ ರಾಗಿ ಬೆಳೆಗಳನ್ನೇ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಆದರೆ ಬಿವಿಒ ಕಚೇರಿಯಲ್ಲಿ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾಗಿರುವ ಗಿರೀಶ್ ಅವರು 1 ಎಕರೆ ಪ್ರದೇಶದಲ್ಲಿ ಸೂರ್ಯಕಾಂತಿ ಬೆಳೆದು ಗಮನ ಸೆಳೆದಿದ್ದಾರೆ. ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರು ವಾಹನಗಳನ್ನು ನಿಲ್ಲಿಸಿ ಸೂರ್ಯಕಾಂತಿ ಹೂಗಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಕೃಷಿ ಆಸಕ್ತರು, ರೈತರು ಹಾಗೂ ವಿದ್ಯಾರ್ಥಿಗಳು ಹೊಲಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯುತ್ತಿದ್ದಾರೆ. ಸೂರ್ಯಕಾಂತಿ ಕಡಿಮೆ ನೀರಿನಲ್ಲಿ ಬೆಳೆಯುವ ವಾಣಿಜ್ಯ ಬೆಳೆ. ಬೆಳೆ ಕೊರತೆ ಮತ್ತು ನೀರಿನ ಅಭಾವ ಎದುರಾಗುತ್ತಿರುವ ಇಂದಿನ ಸಂದರ್ಭದಲ್ಲಿ ಪರ್ಯಾಯ ಬೆಳೆಯಾಗಿ ಉತ್ತಮ ಆಯ್ಕೆಯಾಗಬಹುದು ಎಂದು ಗಿರೀಶ್ ಹೇಳುತ್ತಾರೆ. ಆಸಿಯಾನ್ ಆಫ್ರಿಕಾಕ್ಕೆ ರಫ್ತು ಹೆಚ್ಚಳ, 8.56 ಲಕ್ಷ ಕೋಟಿ ಮೌಲ್ಯದ ಸರಕು ಸೇವೆ ರಫ್ತು. ನವದೆಹಲಿ. ಪ್ರಸಕ್ತ ಆರ್ಥಿಕ ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಆಸಿಯಾನ್ ಮತ್ತು ಆಫ್ರಿಕಾದ ದೇಶಗಳಿಗೆ ದೇಶದ ಸರಕು ಮತ್ತು ಸೇವೆಗಳ ರಫ್ತು ಪ್ರಮಾಣದಲ್ಲಿ 16% ಏರಿಕೆಯಾಗಿದೆ. ಇದು ಹಣಕಾಸಿನ ಮೌಲ್ಯದಲ್ಲಿ 8.56 ಲಕ್ಷ ಕೋಟಿಯಷ್ಟಾಗಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವಾಲಯದ ಅಂಕಿಅಂಶಗಳು ತಿಳಿಸಿದೆ. ಈ ಎರಡು ಪ್ರದೇಶಗಳು ದೇಶದ ಸರಕು ಮತ್ತು ಸೇವೆಗಳಿಗೆ ರಫ್ತು ಅತಿದೊಡ್ಡ ಮಾರುಕಟ್ಟೆಗಳಾಗಿ ಹೊರಹೊಮ್ಮಿವೆ. ವಿಮೆ ಖರೀದಿ 43% ಹೆಚ್ಚಳ, ಜಿಎಸ್ಟಿ ದರ ಕಡಿತದ ಬಳಿಕ ಹೆಚ್ಚಿದ ಆರೋಗ್ಯ ವಿಮೆ ಖರೀದಿ. ಬೆಂಗಳೂರು. 2025-26 ಆರ್ಥಿಕ ವರ್ಷದಲ್ಲಿ ಆರೋಗ್ಯ ವಿಮೆ ಖರೀದಿಸುವರ ಪ್ರಮಾಣ ದೇಶದಲ್ಲಿ 43.8%, ಕರ್ನಾಟಕದಲ್ಲಿ 36.7% ಏರಿಕೆಯಾಗಿದೆ. 2025 ಸೆಪ್ಟೆಂಬರ್ ತಿಂಗಳಿನಲ್ಲಿ ಜಿಎಸ್ಟಿ ಮಂಡಳಿಯು ಆರೋಗ್ಯ ವಿಮೆ ಮತ್ತು ಅವಧಿ ವಿಮೆ ಮೇಲಿದ್ದ ಜಿಎಸ್ಟಿಯನ್ನು 18% ಶೂನ್ಯಕ್ಕೆ ಇಳಿಸಿತು. ಈ ದರ ಕಡಿತವು ಆರೋಗ್ಯ ಮತ್ತು ಅವಧಿ ವಿಮೆ ಖರೀದಿಗೆ ಉತ್ತೇಜನ ನೀಡಿದ್ದು, ಖರೀದಿಸುವವರ ಪ್ರಮಾಣವು ಭಾರಿ ಏರಿಕೆಯಾಗಿದೆ ಎಂದು

ಪಾಲಿಸಿ ಬಜಾರ್ನ ಅಂಕಿಅಂಶಗಳು ತಿಳಿಸಿವೆ. ರಷ್ಯಾ ಕ್ಷಿಪಣಿ ದಾಳಿ, ವ್ಯಕ್ತಿ ಸಾವು. ಕೀವ್. ಉಕ್ರೇನ್ ರಾಜಧಾನಿ ಕೀವ್ ಮೇಲೆ ರಷ್ಯಾವು 41 ಕ್ಷಿಪಣಿ ಮತ್ತು 125 ಡ್ರೋನ್ಗಳ ಮೂಲಕ ರಾತ್ರಿ ವೇಳೆ ಹಲವು ತಾಸುಗಳವರೆಗೆ ತೀವ್ರ ದಾಳಿ ನಡೆಸಿದೆ. ದಾಳಿಯಲ್ಲಿ ಒಬ್ಬರು ಮೃತಪಟ್ಟು 16 ಮಂದಿ ಗಾಯಗೊಂಡಿದ್ದಾರೆ. ಜಮ್ಮು ಕಾಶ್ಮೀರ 11 ಸಾವು. ಧಾರಾಕಾರ ಮಳೆಯಿಂದ ಭೀಕರ ಪ್ರವಾಹ, ಭೂಕುಸಿತ. ಜಮ್ಮು ಶ್ರೀನಗರ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಮತ್ತು ರಜೌರಿ ಜಿಲ್ಲೆಗಳಲ್ಲಿ ಭಾನುವಾರ ಸುರಿದ ಧಾರಾಕಾರ ಮಳೆಯಿಂದ ಪ್ರವಾಹ ಮತ್ತು ಭೂಕುಸಿತ ಉಂಟಾಗಿದ್ದು ಕನಿಷ್ಠ 11 ಮಂದಿ ಮೃತಪಟ್ಟಿದ್ದಾರೆ ಮತ್ತು ಹಲವರು ನಾಪತ್ತೆಯಾಗಿದ್ದಾರೆ. ಪೂಂಚ್ ಜಿಲ್ಲೆಯ ಸೂರನ್ಕೋಟ್ ತಾಲೂಕಿನಲ್ಲಿ ಅತಿ ಹೆಚ್ಚು ಹಾನಿ ಸಂಭವಿಸಿದೆ. ಅಲ್ಲಿ ಹೆಚ್ಚಿನ ಸಾವು ನೋವು ಸಂಭವಿಸಿವೆ. ಕಾಣೆಯಾದವರ ಪತ್ತೆಗಾಗಿ ರಕ್ಷಣಾ ತಂಡಗಳು ಕಾರ್ಯಾಚರಣೆ ನಡೆಸುತ್ತಿವೆ. ಪ್ರವಾಹದ ರಭಸಕ್ಕೆ ರಸ್ತೆ ಸೇತುವೆ ಸೇರಿದಂತೆ ಅನೇಕ ಮನೆಗಳು ಕೊಚ್ಚಿ ಹೋಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಾಕಾ ಹ್ಯಾಟ್ರಿಕ್, ಇಂಗ್ಲೆಂಡ್ಗೆ ಕಂಚು. ಫ್ರಾನ್ಸ್ ತಂಡಕ್ಕೆ ಸೋಲಿನ ಕಹಿ. ಅವಳಿ ಗೋಲು ಹೊಡೆದ ಕೈಲಿಯನ್ ಎಂಬಾಪೆ. ಇಂಗ್ಲೆಂಡ್ ಫುಟ್ಬಾಲ್ ತಂಡವು 6 ದಶಕಗಳ ನಂತರ ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಪದಕ ಗೆಲುವಿನ ಸಂಭ್ರಮ ಆಚರಿಸಿಕೊಂಡಿತು. 3ನೇ ಸ್ಥಾನ ಗಳಿಸಿ ಕಂಚಿನ ಪದಕ ತನ್ನದಾಗಿಸಿಕೊಂಡಿತು. ಶನಿವಾರ ತಡರಾತ್ರಿ ನಡೆದ ಪ್ಲೇ ಆಫ್ ಪಂದ್ಯದಲ್ಲಿ ಬುಕೋವು ಸಕಾ ಹ್ಯಾಟ್ರಿಕ್ ಗೋಲುಗಳ ನೆರವಿನಿಂದ ಇಂಗ್ಲೆಂಡ್ ತಂಡವು 6-4 ಫ್ರಾನ್ಸ್ ಎದುರು ಜಯಭೇರಿ ಬಾರಿಸಿತು. 2 ಗೋಲು ಗಳಿಸಿದ ಫ್ರಾನ್ಸ್ ತಾರೆ ಕೈಲಿಯನ್ ಎಂಬಾಪೆ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರನಾದರೂ ಒಟ್ಟು 22 ಗೋಲು ಹೊಡೆದಿರುವ ಅವರು ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಅವರನ್ನು ಹಿಂದಿಕ್ಕಿದ್ದಾರೆ. ಪ್ರಸಕ್ತ ಟೂರ್ನಿಯಲ್ಲಿ ಅವರು 10 ಗೆಲುವಿನೊಂದಿಗೆ ಚಿನ್ನದ ಬೂಟು ಪಡೆದಿರುವವರ ಸಾಲಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ. 3ನೇ ಏಕದಿನ ಪಂದ್ಯ. ರೋಹಿತ್ ಗಿಲ್ ಕೊಹ್ಲಿ ಆಟಕ್ಕೆ ಒಲೆಯದ ಜಯ. ಡೆಕೆಟ್ ಕರನ್ ಮಿಂಚು. ಇಂಗ್ಲೆಂಡ್ಗೆ ಸರಣಿ. ಲಂಡನ್. ಆರಂಭ ಆಟಗಾರ ಬೆನ್ ಡೆಕೆಟ್ ಅವರ ಶತಕ ಹಾಗೂ ಆಲ್ರೌಂಡ್ ಸ್ಯಾಮ್ ಕರನ್ ಅವರ ಅಮೋಘ ಬೌಲಿಂಗ್ ನೆರವಿನಿಂದ ಇಂಗ್ಲೆಂಡ್ ತಂಡವು 27 ರನ್ಗಳಿಂದ ಭಾರತ ತಂಡವನ್ನು ಮಣಿಸಿತು. ಅವರೊಂದಿಗೆ 3 ಪಂದ್ಯಗಳ ಏಕದಿನ ಸರಣಿಯನ್ನು 2-1 ಗೆದ್ದುಕೊಂಡಿತು. ಕುಸ್ತಿ. ಕಾಜಲ್ಗೆ ಸ್ವರ್ಣ ಪದಕ. ಉದಯೋನ್ಮುಖ ಕುಸ್ತಿಪಟು ಕಾಜಲ್ ಡೋಜಕ್ ಅವರು ಬುಡಾಪೆಸ್ಟ್ ಟ್ರ್ಯಾಕಿಂಗ್ ಸರಣಿಯ ಮಹಿಳೆಯರ 76 ಕೆಜಿ ವಿಭಾಗದಲ್ಲಿ ಭಾನುವಾರ ಸ್ವರ್ಣ ಪದಕ ಗೆದ್ದುಕೊಂಡರು. ಇದು ಹಾಲಿ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಸಿಕ್ಕ 3ನೇ ಚಿನ್ನದ ಪದಕವಾಗಿದೆ. ಹರಿಯಾಣದ 18 ವರ್ಷ ವಯಸ್ಸಿನ ಕಾಜಲ್ ಅವರು ಚಿನ್ನದ ಪದಕಕ್ಕಾಗಿ ನಡೆದ ರೋಚಕ ಹಣಾಹಣಿಯಲ್ಲಿ 3-3 ಅಮೆರಿಕದ ಡೈಮಂಡ್ ಪ್ರಿಸಿಯಸ್ ಗಿಲ್ಫೋರ್ಡ್ ಜೊತೆಗೆ ಸಮಫಲ ಸಾಧಿಸಿದರು. ಕ್ರೈಟೀರಿಯಾಗಳ ಅನ್ವಯ ರೆಫರಿಯಾ ಅವರು ಕಾಜಲ್ ಅವರನ್ನು ವಿಜೇತರೆಂದು ಪ್ರಕಟಿಸಿದರು. ಜಪಾನ್ ಓಪನ್. ಯಾಮಗುಚಿ ಎದುರು ನೇರ ಗೇಮ್ಗಳಲ್ಲಿ ಗೆಲುವು. ಪ್ರಶಸ್ತಿ ಬರ ನೀಗಿಸಿಕೊಂಡ ಸಿಂಧು. ಟೋಕಿಯೋ. ಅನುಭವಿ ಆಟಗಾರ್ತಿ ಪಿ ವಿ ಸಿಂಧು ಅವರು ಭಾನುವಾರ ಜಪಾನ್ ಓಪನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಕಿರೀಟ ಗೆದ್ದುಕೊಂಡರು. ಅವರೊಂದಿಗೆ 2 ವರ್ಷಗಳ ಪ್ರಶಸ್ತಿ ಬರ ನೀಗಿಸಿಕೊಂಡರು. ಈ ಟೂರ್ನಿಯ ಪ್ರಶಸ್ತಿ ಜಯಿಸಿದ ಭಾರತದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೂ ಪಾತ್ರರಾದರು. ಈ ದಿನದ ಶುಭಾಷಿತ. ಧರ್ಮರಹಿತವಾದ ವಿಜ್ಞಾನವು ಕುಂಟು, ವಿಜ್ಞಾನವಲ್ಲದ ಧರ್ಮವು ಕುರುಡು. ಐನ್ಸ್ಟೀನ್.

0: ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಛ ಭಾಗ 32 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಧ್ಯಾನ, ಭಗವದ್ ಅನುಭೂತಿ, ಆಧ್ಯಾತ್ಮ ಉತ್ತಮ ವರ್ಗದವರಿಗೆ ಮಾತ್ರ ಮೀಸಲು ಎಂದು ಭ್ರಮಿಸಿದ್ದ ಕಾಲ, ಸಾಮಾನ್ಯ ಜನರೆಂದು, ಕೆಳವೃತ್ತಿಯವರೆಂದು, ಕೀಳು ಜಾತಿಯವರೆಂದು ಮೂಲೆಗೆ ತಳ್ಳಿಸಿಕೊಂಡು ಅನಾಮಧೇಯರೂ ಅಜ್ಞಾತರೂ ಆಗಿ ದೇವಸ್ಥಾನಗಳಿಗೂ ರಾಜಸ್ಥಾನಗಳಿಗೂ ಬಹುದೂರದಲ್ಲಿಯೇ ನಿಂತಿರುತ್ತಿದ್ದವರು ಅಣ್ಣ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಸಾಧಕರಾಗಿ, ಶರಣರಾಗಿ, ಸಿದ್ಧರಾಗಿ, ವಚನ ವಾಗ್ಮಯರಾಗಿ ಮೆರೆದದ್ದನ್ನು 12ನೇ ಶತಮಾನದಲ್ಲಿ ನಾವು ಕಾಣಬಹುದಾಗಿದೆ. ಅಂದು ಜಾತಿ, ಮತ ವರ್ಗ ಎನ್ನುವ ಭೇದವಿಲ್ಲದೆ ಪ್ರತಿಯೊಬ್ಬರೂ ತಮಗಾದಂತಹ ನೋವುಗಳನ್ನು, ಮೇಲ್ವರ್ಗದವರಿಂದ ಆದಂತಹ ಅನ್ಯಾಯಗಳನ್ನು ಯಾವುದೇ ಹೆದರಿಕೆ ಇಲ್ಲದೆ ನುಡಿದದ್ದನ್ನು ನಾವು ಕಾಣಬಹುದಾಗಿದೆ. ಇದಕ್ಕೆ ಬಸವಣ್ಣನವರು ಬೆನ್ನೆಲುಬಾಗಿ ನಿಂತರು. ಕೀಳು ಮೇಲೆನ್ನದೆ ಸರ್ವರನ್ನು ಪ್ರೀತಿಸಿದರು. ಎಲ್ಲರಲ್ಲಿಯೂ ದೈವಿ ಭಾವವನ್ನು ಮೂಡಿಸಿದರು. ಪ್ರತಿಯೊಬ್ಬರಲ್ಲಿಯೂ ಅಡಗಿರುವಂತಹ ಅನುಭಾವ ಶಕ್ತಿಯನ್ನು ಪ್ರಕಟಪಡಿಸುವಲ್ಲಿ ವಿಜಯಿಯಾದರು. ಹಾಗಾಗಿ ವಚನ ಸಾಹಿತ್ಯವನ್ನ ಪ್ರತಿಯೊಬ್ಬರು ಬರೆದರು, ನುಡಿದರು, ನಡೆದರು. ಇಂತಹ ವಚನ ಸಾಹಿತ್ಯವನ್ನು ಎಲ್ಲರ ಮನ ಮನಗಳಿಗೆ ಮುಟ್ಟಿಸಬೇಕೆಂಬ ಹಂಬಲದಿಂದ ಜನಧ್ವನಿಯವರು ವಚನ ವೈಭವ ಎನ್ನುವ ವಿಶಿಷ್ಟ ಬಾನುಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಾವುಗಳು ಈ ಕಾರ್ಯಕ್ರಮವನ್ನು ಆಲಿಸುವ ಮೂಲಕ ಪ್ರೋತ್ಸಾಹ ನೀಡುತ್ತಿರುವ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಳೆದ 31ನೇ ನುಡಿ ಸಂಚಿಕೆಯಲ್ಲಿ ಜೇಡರ ದಾಸಿಮಯ್ಯನವರ ವಚನ ವಿಚಾರಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದಿನ 32ನೇ ನುಡಿ ಸಂಚಿಕೆಯಲ್ಲಿ ವೈರಾಗ್ಯವನ್ನೇ ಗಟ್ಟಿಗೊಳಿಸಿಕೊಂಡಿದ್ದ ಶರಣ ಗಟ್ಟಿವಾಳಯ್ಯನವರ ವಚನ ವಿಚಾರಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದಲ್ಲಿನ 7ನೇ ಸಂಪುಟ ಸಂಕೀರ್ಣ ವಚನ ಸಂಪುಟವಾಗಿದೆ. ಇದನ್ನು ಡಾಕ್ಟರ್ ಎಸ್ ವಿದ್ಯಾಶಂಕರ ರವರು ಸಂಪಾದನೆ ಮಾಡಿದ್ದು, ಇಲ್ಲಿ ಗಟ್ಟಿವಾಳಯ್ಯನವರ 147 ವಚನಗಳನ್ನು ಸಂಪಾದನೆ ಮಾಡಿ ಓದುವವರಿಗೆ ನೀಡಿದ್ದಾರೆ. ಗಟ್ಟಿವಾಳಯ್ಯನವರನ್ನು ಅಲ್ಲಮರು ಒಂದೆಡೆ ತಮ್ಮ ಪ್ರಾಂಜಲ ಮನಸ್ಸಿನಿಂದ ಪ್ರಶಂಸಿರುವುದನ್ನ ನಾವು ಕಾಣಬಹುದಾಗಿದೆ. ಅವರ ವಚನ ಹೀಗಿದೆ: ಅಶನ ಕಂಜಿ ವೇಷವನ್ನೇ ಹೊತ್ತು ದೇಶವ ತೊಳಲುವ ಹಿರಿಯರ ಗಂಡ, ಕಾಲದ ಗಂಡ, ಕರ್ಮದ ಗಂಡ, ಲಿಂಗ ಬಿಡಿದು ಸಾವ ಹಿರಿಯರ ಗಂಡ, ಗುಹೇಶ್ವರ ನಿಮ್ಮ ಶರಣ ಗಟ್ಟಿವಾಳ ಅಲ್ಲಮ್ಮನಂತಿಂತೆಂಬವರ ಗಂಡ. ಹೀಗೆ ಹೇಳುವ ಮೂಲಕ ಕಾಲ ಕರ್ಮಗಳಿಗೆ ಒಳಗಾದವರು, ಅಶನ ವಸನಕ್ಕೆ ಅಂಜಿ ವೇಷ ಧರಿಸಿದವರು ಹಲವರು ಎನ್ನುತ್ತಾರೆ. ಅವರೆಲ್ಲ ಕಾಲ ಕರ್ಮದ ಗಂಡಂದಿರು, ವೇಷಧಾರಿ ಗಂಡಂದಿರು ಎನ್ನುತ್ತಾರೆ. ಆದರೆ ನಮ್ಮ ಗಟ್ಟಿವಾಳಯ್ಯ ನನ್ನಂತಹವರಿಗೆ ಗಂಡ ಎಂದು ಹೇಳುವ ಮೂಲಕ ಗಟ್ಟಿವಾಳಯ್ಯನವರನ್ನು ಮಹಾ ಸಾಧಕ ಎಂದು ತಿಳಿಸಿದ್ದಾರೆ. ಇದೇ ರೀತಿ ಮೋಳಿಗೆಯ ಮಾರಯ್ಯನವರು ಕೂಡ ಒಬ್ಬ ನಿಷ್ಠೂರ ಆದರ್ಶವಾದಿಯಾಗಿದ್ದಂತಹವರು. ಅವರು ಕೂಡ ಗಟ್ಟಿವಾಳಯ್ಯನವರನ್ನು ತಮ್ಮ ವಚನದಲ್ಲಿ ಹೊಗಳಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ತನು ನಿರ್ವಾಣವೋ ಮನ ನಿರ್ವಾಣವೋ ಭಾವ ನಿರ್ವಾಣವೋ ಲೆಕ್ಕವಿಲ್ಲದ ಆಶೆ ಮನದೊಳಗೆ ಹೊಕ್ಕು ತಿರುಗಾಡುತ್ತಿಹ ಚಿಕ್ಕು ಮಕ್ಕಳಿಗೆಲ್ಲಿಯದೋ ನಿರ್ವಾಣ ಗಟ್ಟಿವಾಳಂಗಲ್ಲದೆ ನಿಕಳಂಕ ಮಲ್ಲಿಕಾರ್ಜುನ ಕಾಶ್ಮೀರದ ರಾಜನಾಗಿದ್ದು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿದು ತಂದು ಮಾರುವಂತಹ ಕಾಯಕ ಮಾಡಿ ದಾಸೋಹ ಮಾಡುತ್ತಿದ್ದಂತಹ ಮೋಳಿಗೆಯ ಮಾರಯ್ಯನವರು ಶರಣ ಗಟ್ಟಿವಾಳಯ್ಯನವರನ್ನು ಶ್ರೇಷ್ಠ ಸ್ಥಿತಿಗೆ ತಲುಪಿದವ ಎಂದಿದ್ದಾರೆ. ಆಸೆ ಬಯಕೆಯು ಮನದೊಳು ಹೊಕ್ಕು ಮಕ್ಕಳಂತೆ ತನು ಮನ ಭಾವ ದಿಗಂಬರತ್ವ ಗಳಿಸಿದ್ದೇವೆಂದು ತಿಳಿಸುವವರಲ್ಲಿ ನಮ್ಮ ಗಟ್ಟಿವಾಳಯ್ಯನವರಲ್ಲಿ ಎಂದು ಕೇಳುತ್ತಾರೆ. ನಮ್ಮ ಗಟ್ಟಿವಾಳಯ್ಯ ದಿಗಂಬರತ್ವವನ್ನು ಸಾಧಿಸಿದಂತಹ ಮೇರು ಶರಣ ಎನ್ನುತ್ತಾರೆ. ಹೀಗೆ ಮೋಳಿಗೆ ಮಾರಯ್ಯನವರು ಗಟ್ಟಿವಾಳಯ್ಯನವರನ್ನ ತಮ್ಮ ಅದ್ಭುತವಾದ ವಚನದ ಮೂಲಕ ತನು ಮನಭಾವ ದಿಗಂಬರತ್ವವನ್ನ ಸಾಧಿಸಿದಂತಹ ಶ್ರೇಷ್ಠ ಶರಣ ಎಂದು ಹೇಳುತ್ತಾರೆ. ಗಟ್ಟಿವಾಳಯ್ಯನವರು ತಮ್ಮ ವಚನಗಳ ಅಂಕಿತ ನಾಮವನ್ನು ವಿಶಿಷ್ಟವಾಗಿ ಬಳಸಿರುವುದನ್ನು ಸಹ ನಾವು ಕಾಣಬಹುದಾಗಿದೆ. ಇವರ ಅಂಕಿತ ನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದಾಗಿದೆ. ವಿಶೇಷವಾದಂತಹದ್ದು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎನ್ನುವುದು. ಇವರು ಬಹುಪಾಲು ಎಲ್ಲ ವಚನಗಳನ್ನು ನಿಷೇಧಾತ್ಮಕವಾಗಿಯೇ ಬರೆದಿರುವುದನ್ನ ಕಾಣಬಹುದಾಗಿದೆ. ಹಾಗಾಗಿ ಅವರು ಎಲ್ಲ ವಚನಗಳಲ್ಲಿ ಅಂಕಿತದಲ್ಲಿ ಇಲ್ಲ ಇಲ್ಲ ಎಂದು ಬಳಸಿದ್ದು. ಇಂತಹ ಶ್ರೇಷ್ಠರ ಕೆಲವು ವಚನಗಳ ವಿಚಾರವನ್ನ ತಿಳಿಯಲು ನಾವು ಪ್ರಯತ್ನ ಮಾಡೋಣ. ಗುರು ಶಿಷ್ಯರಲ್ಲಿ ಪರಮಾತ್ಮನ ಗುಣಗಳನ್ನು ಮುಡಿಸುತ್ತಾನೆ, ಶಿಷ್ಯ ಪರಮಾತ್ಮನ ಚಿದ್ರೂಪವ ಹಾಗೆ ಮಾಡುತ್ತಾನೆ ಎನ್ನುವಂತಹ ಅನೇಕ ವಚನಗಳನ್ನ ಇವರ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದಾಗಿದೆ. ಒಂದು ವಚನ: ಅಖಂಡಿತ ಅಪ್ರತಿಮ ಅದ್ವಯ ಸತ್ಯ ನಿತ್ಯ ಸಚ್ಚಿದಾನಂದ ಸ್ವರೂಪಂ ಅಪ್ಪ ಜ್ಯೋತಿರ್ಲಿಂಗದೊಳಗೆ ತಾನೆಂಬ ಕುರುಹಳಿದು ಅನನ್ಯ ಪರಿಪೂರ್ಣವಾಗಿಪ್ಪ

ಮಹಾಮಹಿಮಂಗೆ ತಾನೆಂಬುದಿಲ್ಲ, ಇದರೆಂಬುದಿಲ್ಲ, ಏನೆಂಬುದು ಮುನ್ನವೇ ಇಲ್ಲ. ಆ ಭಾವ ನಷ್ಟವಾದಲ್ಲಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ನಾನು ಇಲ್ಲ, ನೀನು ಇಲ್ಲ ಎಂದು ಬಿಡುತ್ತಾರೆ. ಹೀಗೆ ಶಿವಾನುಭವವನ್ನು ಸಾರುವ ಕಾಯಕ ಮಾಡುತ್ತಿದ್ದಂತಹ ಗಟ್ಟಿವಾಳಯ್ಯನವರು ಇಂತಹ ಮೇರುವಚನವನ್ನ ಬರೆದಿರುವುದು ಆಶ್ಚರ್ಯ ಕಾಣುತ್ತದೆ. ಅವರು ಹೇಳುತ್ತಾರೆ, ಯಾವ ವ್ಯಕ್ತಿ ಗುರುವಿನ ಮೂಲಕ ಲಿಂಗದೊಳಗೆ ಅಂದರೆ ಪರಮಾತ್ಮನ ಗುಣದೊಳಗೆ ಲೀನನಾಗಿರುವನೋ ಆ ಮಹಾಮಹಿಮಂಗೆ ತಾನು ಇದಿರು ಎಂಬುದು ಇಲ್ಲ. ಅವನ ಇರುವಿಕೆಯ ಅರಿವೇ ಅವನಿಗಿರುವುದಿಲ್ಲ. ತನು ಮನ ಭಾವ ನಷ್ಟವಾದ ಬಳಿಕ ಓ ಪರಮಾತ್ಮ ನಾನು ಇಲ್ಲ, ನೀನು ಇಲ್ಲ ಎಂದು ಬಿಡುತ್ತಾರೆ. ಹೌದಲ್ಲವೇ? ಯಾವ ವ್ಯಕ್ತಿಗೆ ಶೂನ್ಯತೆಯಡೆಗೆ ಸಾಗುತ್ತಾನೋ ಆ ವ್ಯಕ್ತಿ ಪರಮಾತ್ಮನ ಚಿದಂಶವಾಗಿ ಪರಮಾತ್ಮನೇ ತಾನಾಗುತ್ತಾನೆ. ಹೀಗೆ ಆಗುವುದಕ್ಕೆ ಗುರು ಕರುಣೆ ಬಹಳ ಮುಖ್ಯ ಎನ್ನುತ್ತಾರೆ ಗಟಿವಾಳಯ್ಯನವರು. ಇದಕ್ಕೆ ಸಂಬಂಧಿಸಿದಂತೆ ಒಂದೆಡೆ ಅವರು ಅನೇಕ ವಚನಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಹೇಳಿರುವುದನ್ನು ನಾವು ಕಾಣುತ್ತೇವೆ. ಅವರು ಶರಣರು ಪರಮಾತ್ಮನೇ ಆಗಿದ್ದಾರೆ, ಅವರು ಇನ್ನೊಬ್ಬರ ಗರ್ಭದಲ್ಲಿ ಹುಟ್ಟಿದ್ದಾರೆ ಎಂದು ಹೇಳಲು ಬರುವುದಿಲ್ಲ ಎಂದು ಉದ್ಗಾರ ತೆಗೆದಿರುವುದನ್ನ ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಕರವೂರ ನಿರಹಂಕಾರಿ ಸುಜ್ಞಾನಿ ದೇವಿಯರ ಬಸುರಲ್ಲಿ ಬಂದರೆನ್ನಬಹುದೇ ಪ್ರಭುದೇವರ, ಮಂಡಗೆಯ ಮಾದಿರಾಜ ಮಾದಲಾಂಬಿಕೆಯಮ್ಮನವರ ಬಸುರಲ್ಲಿ ಬಂದರೆನ್ನಬಹುದೇ ಬಸವೇಶ್ವರರ, ಅಕ್ಕನಾಗಲಾಂಬಿಕೆಯಮ್ಮನವರ ಬಸುರಲ್ಲಿ ಬಂದರೆನ್ನಬಹುದೇ ಚನ್ನಬಸವೇಶ್ವರರ, ಮರಡಿಯ ಮುದ್ದುಗೌಡ ಸುಗ್ಗವ್ಯರ ಬಸುರಲ್ಲಿ ಬಂದರೆನ್ನಬಹುದೇ ಸಿದ್ದರಾಮೇಶ್ವರರ. ಇವರು ಒಬ್ಬರಿಂದ ಒಬ್ಬರಾದವರಲ್ಲ, ತಮ್ಮಿಂದಲೇ ತಾವಾದವರು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು ಎನ್ನುತ್ತಾರೆ. ಹೀಗೆ ಗಟ್ಟಿವಾಳಯ್ಯನವರು ಅಲ್ಲಮ ಪ್ರಭುದೇವರು ನಿರಹಂಕಾರಿ ಸುಜ್ಞಾನ ದೇವಿಯರ ಗರ್ಭದಲ್ಲಿ ಜನಿಸಿದ್ದಾರೆಂದು ಹೇಳಲು ಬರುವುದೇ? ಅದೇ ರೀತಿ ಬಸವಣ್ಣನವರು ಮಾದಿರಾಜ ಮಾದಲಾಂಬಿಕೆಯರ ಗರ್ಭದಲ್ಲಿ ಜನಿಸಿದ್ದಾರೆಂದು ಹೇಳಲು ಬರುವುದೇ? ಹೀಗೆ ಚನ್ನಬಸವೇಶ್ವರರು ಸಿದ್ಧರಾಮರು ಇವರೆಲ್ಲ ಶ್ರೇಷ್ಠರು, ಇವರು ಎಲ್ಲರಂತೆ ಜನಿಸಿದ್ದಾರೆ ಎನ್ನಲು ಬಾರದು ಎನ್ನುತ್ತಾರೆ. ಏಕೆಂದರೆ ಅವರು ಮನುಷ್ಯರಂತೆ ಬದುಕಿದವರಲ್ಲ, ಪರಮಾತ್ಮನ ಚಿದ್ರೂಪದಂತೆ ಬದುಕಿದವರು. ಹೇಗೆ ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲವೋ ಅದೇ ರೀತಿ ಇವರು ತಮ್ಮಿಂದಲೇ ತಾವಾದವರು ಎಂದು ತುಂಬು ಅಭಿಮಾನದಿಂದ ಶರಣನನ್ನು ಪರಮಾತ್ಮನ ರೂಪ ಎನ್ನುತ್ತಾರೆ ಗಟ್ಟಿವಾಳಯ್ಯನವರು. ಶರಣರು ಹೇಗೆ ಮೇಲಿನ ಸ್ತರದಲ್ಲಿದ್ದಾರೆ ಎನ್ನುವುದನ್ನು ತಮ್ಮದೇ ಆದಂತಹ ವಿಶಿಷ್ಟವಾದ ವಚನಗಳ ಮೂಲಕ ಸಾರಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಇಹವೆಂಬುದೇನೋ ತಾನೆಂಬುದನ್ ಅಳಿದ ಪರಮ ಗಂಭೀರಂಗೆ, ಪರವೆಂಬುದೇನೋ ಪರಾತ್ಪರವೆಂಬುದೇನೋ, ಇಹವೂ ಇಲ್ಲ ಪರವೂ ಇಲ್ಲ ಪರಾತ್ಪರವೂ ಇಲ್ಲ, ಇದೇನು ಏನೂ ಇಲ್ಲದ ಬಯಲು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ನಿಂತ್ಕೋ ಅಂತ ಹೇಳ್ಬಿಡ್ತಾನೆ. ಹೀಗೆ ಗಟ್ಟಿವಾಳಯ್ಯನವರು ನಮ್ಮ ಶರಣರು ನಾನು ನನ್ನದು ತನ್ನದು ಎನ್ನುವುದನ್ನ ಅಳಿದು ಪರಮ ಗಂಭೀರರಾದಂತಹವರು, ಹಾಗಾಗಿ ಅವರಿಗೆ ಇಹವೂ ಇಲ್ಲ ಪರವೂ ಇಲ್ಲ ಪರಾತ್ಪರವೂ ಇಲ್ಲ ಎನ್ನುತ್ತಾರೆ. ಏನೂ ಇಲ್ಲದ ಶೂನ್ಯ ನಿಶೂನ್ಯ ನಿರವಯಲ ಸ್ವರೂಪಿ ನಮ್ಮ ಶರಣ ಎನ್ನುತ್ತಾರೆ. ಹೀಗೆ ಶರಣ ಸತ್ಕುಲವೇ ಶ್ರೇಷ್ಠವೆಂದು ತಮ್ಮ ವಚನದ ಮೂಲಕ ಹೇಳಲು ಪ್ರಯತ್ನ ಪಟ್ಟಿದ್ದಾರೆ. ಅವರು ಮುಂದೆ ಹೇಳುತ್ತಾರೆ, ನಿಜವರಿದವಂಗೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ನಿತ್ಯವೂ ಇಲ್ಲ ಅನಿತ್ಯವೂ ಇಲ್ಲ, ಅದು ತಾ ಮುನ್ನವೇ ಇಲ್ಲ ಬಚ್ಚ ಬರಿಯ ನಿರಾಳ ತಾನೇ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನೀವು ಬಯಲು ನೋಡ ಎನ್ನುತ್ತಾರೆ. ಹೀಗೆ ಗಟ್ಟಿವಾಳಯ್ಯನವರು ಯಾವುದು ಸತ್ಯ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ಪರಾತ್ಪರ ಎಂದು ನಿಜವನರಿದಂತಹ ಶರಣಂಗೆ ಸತ್ಯ ನಿತ್ಯ ಅನಿತ್ಯವೆಲ್ಲವೂ ಇಲ್ಲದಾಗಿ ಬರಿಯ ಅಧ್ಯಾತ್ಮದ ಬೆಳಕು ಮಾತ್ರ ತೋರಬಲ್ಲದು ಎನ್ನುತ್ತಾರೆ. ಹೌದಲ್ಲವೇ? ಆದರೆ ಯಾವ ವ್ಯಕ್ತಿಗೆ ಪರವಸ್ತುವಿನ ಅರಿವೇ ಇಲ್ಲದವರು ಆ ಪರವಸ್ತುವಿನ ಬೆಳಕನ್ನ ಕಾಣಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಅದರ ಬಗ್ಗೆ ಒಂದೆರಡು ವಚನಗಳನ್ನು ಮಾತ್ರ ನೋಡೋಣ. ಅವರು ಹೇಳುತ್ತಾರೆ, ನಾನಾ ವೃಕ್ಷಗಳೊಳಗೆ ವಸ್ತು ತಾನೇ, ನಾನಾ ಗಿರಿ ಪರ್ವತಗಳಲ್ಲಿಯೂ ವಸ್ತು ತಾನೇ, ಸಕಲ ಸಮುದ್ರ ಆಕಾಶಾದಿ ಭುವನ ಬ್ರಹ್ಮಾಂಡ ಪಿಂಡಂಗಳೆಲ್ಲವೂ ತಾನೆಂದರಿಯದೆ, ಇದರಲ್ಲಿ ವಸ್ತು ಉಂಟೆಂಬ ಷಟ್ಸ್ಥಲ ಬ್ರಹ್ಮಿ ನೀ ಕೇಳ,
ಲಿಂಗವಾ

ಸಂಗವನರ್ ಅರಸಲುಂಟೆ. ಬೆಳಗೆಂಬ ಸಂದೇಹನ ದ್ವಂದ್ವದ ಪ್ರಸಂಗವೆಲ್ಲಿಯದೋ ಹೇಳ. ನಿಂದ ನಿಲವೆ ತಾನಾದ ಅಬದ್ಧಗ್ಗೆ ನಿರಾಳ ಸುರಾಳವೆಲ್ಲಿಯದು ಹೇಳ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇಲ್ಲ ಇಲ್ಲ ನಿಲ್ಲು ಮಾಡು. ಇದೊಂದು ವಚನ ಚೆನ್ನಾಗಿರುವ ವಚನವಾದರೂ ಕೂಡ ಅದರ ಆಳಾಗಲಗಳನ್ನು ತಿಳಿಯುವುದು ಬಹಳ ಕಷ್ಟವಾಗುತ್ತದೆ. ಅವರು ಹೇಳುತ್ತಾರೆ, ಅವರ ಚಿಂತನಾ ಲಹರಿ ಬಹಳ ಚೆನ್ನಾಗಿದೆ. ಮರ ಗಿಡಗಳಲ್ಲಿ ಇರುವುದು ಪರಮಾತ್ಮನ ಶಕ್ತಿಯಲ್ಲವೇ ಎಂದು ಪ್ರಶ್ನೆ ಮಾಡುತ್ತಾರೆ. ಬೆಟ್ಟ ಗುಡ್ಡ ನದಿ ಸಾಗರಗಳಲ್ಲಿ, ಭೂಮಿ ಆಕಾಶಗಳ ಸೃಷ್ಟಿಯಲ್ಲಿ, ಅಜಾಂಡ ಬ್ರಹ್ಮಾಂಡಗಳೆಲ್ಲದರಲ್ಲಿಯೂ ಭಗವಂತನಿದ್ದಾನೆ. ಈ ಭಗವಂತನಿದ್ದಾನೆ ಎನ್ನುವುದನ್ನು ಷಟ್ಸ್ಥಲ ಬ್ರಹ್ಮಿ ಎಂದು ಕರೆಸಿಕೊಂಡವರು ತಿಳಿಯಬೇಕಲ್ಲವೇ? ತಾನೇ ಲಿಂಗವಾದ ಬಳಿಕ ಮತ್ತೊಂದರ ಸಂಗವನ ಅರಸಲೇಖೆ ಎಂದು ಪ್ರಶ್ನೆ ಮಾಡುತ್ತಾರೆ. ಹೌದಲ್ಲವೇ? ಬೆಳಗಿನ ಬಗ್ಗೆ ಸಂದೇಹವೇ? ನಿಂದ ನಿಲುವೆ ತಿಳಿಯದವಂಗೆ ಸುರಾಳ ನಿರಾಳವೆಲ್ಲಿಯದು ಎಂದು ಕೇಳುವ ಮೂಲಕ ಯಾವ ವ್ಯಕ್ತಿಗೆ ಭಗವಂತ ಎಲ್ಲದರಲ್ಲಿಯೂ ಇದ್ದಾನೆ ಎಂದು ತಿಳಿಯುವುದಿಲ್ಲವೋ ಅರಿಯುವುದಿಲ್ಲವೋ ಅಲ್ಲಿಯವರೆಗೂ ತನ್ನೊಳಗೆಯೂ ಭಗವಂತನಿದ್ದಾನೆ ಎನ್ನುವುದನ್ನು ತಿಳಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹೌದು, ನಿಜ. ಮತ್ತೊಂದು ಹೇಳುತ್ತಾರೆ, ಇರಿವ ಕೈದಿಂಗೆ ದಯಾ ಧರ್ಮದ ಮನೆ ಉಂಟೆ, ಕಾಳೋಗರನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ, ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ. ಎನಗೆ ನಿಮ್ಮೊಳಗಿನ್ನೇತರ ಮಾತು, ವೇಷಧಾರಿಗಳಲ್ಲಿ ನಿಮ್ಮ ಕೂಟಕ್ಕೆ ಹೊರಗು ಚಿತ್ತ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇಲ್ಲ ಇಲ್ಲ ಎಂದೇ ಬಿಡುತ್ತಾರೆ. ಗಟ್ಟಿವಾಳಿಯನವರು ಅನೇಕ ಉದಾಹರಣೆಗಳ ಮೂಲಕ ವೇಷಧಾರಿಗಳು ಭಗವಂತನನ್ನು ಅರಿಯಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಕೊಲ್ಲುವಂತಹ ಕೈಗಳಿಗೆ ಧರ್ಮದ ನೆಲೆ ತಿಳಿಯುತ್ತದೆಯೇ? ಕಾಳ ಸರ್ಪದಲ್ಲಿ ವಿಷವಲ್ಲದೆ ಅದರ ದವಡೆಯಲ್ಲಿ ಅಮೃತವಿದೆಯೇ? ಕಾಮ ಕೋದಾದಿಗಳ ಸಂಘವನ್ನು ಮಾಡಿದವಂಗೆ ಪರಮಾತ್ಮನ ಇರುವಿಕೆ ತಿಳಿಯುವುದೆ ಎಂದು ಪ್ರಶ್ನೆ ಮಾಡುತ್ತಾರೆ. ಹಾಗೆಯೇ ಮುಂದೆ ಹೋಗಿ ಮತ್ತಷ್ಟು ಉದಾಹರಣೆಗಳ ಮೂಲಕ ಈಗ ಪ್ರಶ್ನಿಸುತ್ತಾರೆ. ರೋಗಿಗೆ ಹಾಲು ಸಿಹಿ ಅಪ್ಪುದೆ, ಗೂಗೆಗೆ ರವಿ ಲೇಸಪ್ಪುದೆ, ಚೋರಂಗೆ ಬೆಳಗು ಗುಣವಪ್ಪುದೆ, ಭವಸಾಗರದ ಸಮಯದಲ್ಲಿದ್ದವರು ನಿರ್ಭಾವವನ ಭಾವವನ್ ಎತ್ತಬಲ್ಲರು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇಲ್ಲ ಇಲ್ಲ ಎಂದೇ. ಹೀಗೆ ಗಟ್ಟಿವಾಳಿಯನವರು ಹೇಗೆ ರೋಗಿಗೆ ಹಾಲು ಕೂಡ ಕಹಿ ಎನಿಸುತ್ತದೋ, ಗೂಗೆಗೆ ಸೂರ್ಯನ ಬೆಳಕು ಬೇಡವೆನಿಸುತ್ತದೋ, ಏಕೆಂದರೆ ಅದು ರಾತ್ರಿಯ ಸಂಚಾರಿ, ಕಳ್ಳಂಗೆ ಹಗಲು ಇಷ್ಟವಿಲ್ಲವೋ ಅವನು ಕೂಡ. ಹಾಗೆಯೇ ಭಾವಸಾಗರದಲ್ಲಿ ಬಿದ್ದಂತಹ ವ್ಯಕ್ತಿಗೆ ನಿರ್ಭಾವವನ್ನೊಳಗೊಂಡ ಪರಮನೆಡೆಗೆ ಸಾಗಲು ಇಷ್ಟಪಡುವುದಿಲ್ಲ. ಹೌದಲ್ಲವೇ? ಹಾಗಾಗಿ ಇಂತಹ ಕಾಮ ಕ್ರೋಧಾದಿಗಳಿಂದ ದೂರ ಹೋಗಲೆಂದೇ ಗುರುವೆಂಬ ಬೆಳಕು ನಮ್ಮ ಮುಂದಿರಿಸಿದ್ದಾರೆ ಎನ್ನುತ್ತಾರೆ. ಸಮಾಜಕ್ಕೆ ತಮ್ಮನ್ನೇ ತಮ್ಮ ಎಲ್ಲ ಜೀವ ಪರ ಎಲ್ಲವನ್ನಂತಹ ಮುಡಿಪಾಗಿಟ್ಟ ಜಂಗಮತ್ವ ಅದು ಶ್ರೇಷ್ಠ ಸ್ಥಾನ ಎನ್ನುತ್ತಾರೆ ಗಟ್ಟಿವಾಳಿಯನವರು. ಅವರು ಹೇಳುತ್ತಾರೆ, ಜಂಗಮವಾಗಿ ಹುಟ್ಟಿದ ಮತ್ತೆ ಹಿಂದಣ ಹೆಜ್ಜೆಯ ಮೆಟ್ಟಲುಂಟೆ, ಜಂಗಮವೆಂಬ ಮಾತಿಂಗೊಳಗಾದಲ್ಲಿ ಮೂರು ಮಲತ್ರಯವ ಹಿಂಗಿರಬೇಕು, ಅನಂಗನ ಬಲೆಗೆ ಎಂದಿಗೂ ಸಿಲುಕದಿರಬೇಕು, ಅದು ನಿಜದ ಸಂಘ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಈ ಗುಣ ಅರಿಗೂ ಇಲ್ಲ ಎಂದೇ ಗಟ್ಟಿವಾಳಿಯನವರು ಹೇಳುತ್ತಾರೆ. ಜಂಗಮತ್ವ ಎನ್ನುವುದು ತೆಗೆದುಕೊಳ್ಳುವುದಲ್ಲ, ಅದೊಂದು ಮಾನಸಿಕ ಸ್ಥಿತಿ, ಅದರೆಡೆಗೆ ಏರಬೇಕು ಎನ್ನುತ್ತಾರೆ. ಜಂಗಮನನ್ನ ಮಾಡುವುದಲ್ಲ ಆಗುವುದು ಎನ್ನುತ್ತಾರೆ. ಹಾಗಾಗಿ ಜಂಗಮತ್ವದ ಸ್ಥಿತಿಗೆ ಹೋದ ಮೇಲೆ ಹಿಂದಣ ಹೆಜ್ಜೆಯ ಮೆಟ್ಟಲುಂಟೆ ಎಂದು ಪ್ರಶ್ನೆ ಮಾಡುತ್ತಾರೆ. ಮತ್ತೆ ವಾಪಸ್ ಹೋಗೋದುಂಟೆ ಅಂತ ಕೇಳ್ತಾರೆ. ಜಂಗಮತ್ವದಲ್ಲಿ ಮಲತ್ರಯಂಗಳಾದಂತಹ ಆಣವ ಮಾಯಾ ಮತ್ತು ಕಾರ್ಮಿಕ ಮಲಗಳನ್ನು ಅಳಿದಿರಬೇಕು. ಅನಂಗನ ಬಲೆ ಎಂದರೆ ಹೆಣ್ಣು ವನ್ನು ಮಣ್ಣಿನ ಆಸೆಗೆ ಸಿಲುಕಬಾರದು, ಅದುವೇ ನಿಜದ ಸಂಘ, ಅದೇ ನಿಜ ಜಂಗಮತ್ವದ ಸ್ಥಿತಿ ಎನ್ನುತ್ತಾರೆ. ಏಕೋ ಏನೋ ಗಟ್ಟಿವಾಳಿಯನವರು ಈ ಸ್ಥಿತಿಯ ಗುಣತ್ವ ಅರಿಗೂ ಇಲ್ಲ ಎಂದು ಬಿಡುತ್ತಾರೆ. ಆಶ್ಚರ್ಯವಾಗುತ್ತದೆ, 12ನೇ ಶತಮಾನ ಅದೊಂದು ಅನುಭಾವಿಕ ಶರಣರ ಸಮೂಹವೇ ಇದ್ದಂತಹ ಸಮಾಜ, ಅಂದೇ ಜಂಗಮತ್ವದ ಸ್ಥಿತಿಗೆ ಯಾರೂ ಇಲ್ಲ ಎಂದರೆ ಪ್ರಸ್ತುತ ನಾವು ಏನನ್ನ ಬಯಸಬಹುದು?
ಅಂದಿನ ಸಮಾಜದಲ್ಲಿ ಉತ್ತಮದೆಡೆಗೆ ಸಾಗಲು ಉತ್ತಮ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೂ ಹೀಗೇಕೆ? ಅದಕ್ಕೂ ಗಟ್ಟಿವಾಳಯ್ಯನವರು ತಮ್ಮ ವಚನದಲ್ಲಿ ಉತ್ತರ ನೀಡಿದಂತೆ ಕಾಣುತ್ತದೆ. ವಚನ ಹೀಗಿದೆ: ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕು

ಏಕೆಂದು ಜಂಗಮವತೋರಿ ಲೇಸ ಮರೆದು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇಲ್ಲ ಇಲ್ಲ ಎಂದೆ. ಗಟ್ಟಿವಾಳಯ್ಯನವರು ಹೇಳುತ್ತಾರೆ, ಈ ದೇಹದಲ್ಲಿನ ಆಸೆ ಬಯಕೆ ಮೋಹ ಮದ ಮತ್ಸರ ಹೀಗೆ ಬೇಡದ ಗುಣಗಳ ಬಗ್ಗೆ ಗುರು ಉಪದೇಶವ ಮಾಡಿ ತನುವಿನ ಗುಣವನ್ನು ಅಳೆಯುತ್ತಾನೆ.

ಪ್ರಾಣದಿಂದ ಭಾವಕ್ಕೂ ಲಿಂಗದ ಶಕ್ತಿಯನ್ನು ಆವಿರ್ಭವಿಸಿದಾಗ ಮನ ತನ್ನ ಚಂಚಲತೆಯನ್ನು ಅಳಿದು ಸ್ಥಿರತ್ವದಡೆಗೆ ಸಾಗುತ್ತದೆ. ಹಾಗೆಯೇ ಜಂಗಮ ಸಮಾಜದ ಪೂಜಕ, ಅವನಿಗೆ ನಮ್ಮಲ್ಲಿನ ದ್ರವ್ಯವನ್ನು ಅರ್ಪಿಸುವುದರಿಂದ ನಾವು ಕೂಡ ಜಂಗಮದ ಮೂಲಕ ಸಮಾಜಕ್ಕೆ ನಮ್ಮನ್ನು ನಾವೇ ಅರ್ಪಿಸಿಕೊಳ್ಳಬಹುದು ಎನ್ನುತ್ತಾರೆ. ಹೀಗೆ ತನು ಮನ ಧನವನ್ನು ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ನಮ್ಮನ್ನು ನಾವು ಶ್ರೇಷ್ಠವಾಗಿಸಿಕೊಳ್ಳಬಹುದು. ಆದರೆ ಗಟ್ಟಿವಾಳಯ್ಯನವರು ಹೇಳುತ್ತಾರೆ, ಇದು ತಿಳಿದಿದ್ದರೂ ಸಹ ಅದನ್ನ ಮರೆತು ಒಬ್ಬರಿಗೊಬ್ಬರು ಕಡಿದಾಡುವವರ ಕಂಡು ಬೇಸರವಾಗುತ್ತದೆ ಎನ್ನುತ್ತಾರೆ. ಮತ್ತೊಂದು ವಚನದಲ್ಲಿ ಹೇಳುತ್ತಾರೆ, ತಮ್ಮ ಮಲವು ತಾವು ಮುಟ್ಟವು ಅವಜಾತಿಯು, ತ್ರಿವಿಧ ಮಲಕ್ಕೆ ಹೊರಗಾಗಿ ಮತ್ತೆ ಮಲತ್ರಯಕ್ಕೆ ಬೀಳುವ ಮಲಬಾಂಡ ದೇಹಿಗೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಹೊಳ ಹೊರವಿಲ್ಲ ಇಲ್ಲ ಎಂದ. ಗಟ್ಟಿವಾಳಯ್ಯನವರು ನಿಜ ಸತ್ಯವನ್ನು ಹೇಳುತ್ತಾರೆ. ಯಾರೂ ಕೂಡ ತಾವು ಹೊರಗೆ ಹಾಕಿದಂತಹ ತಮ್ಮ ಮಲವನ್ನು ತಾವೇ ಮುಟ್ಟುವುದಿಲ್ಲ. ಆದರೆ ದೇಹದ ಒಳಗೆ ಇರುವಂತಹ ಆಣವ ಮಲ, ಮಾಯಾಮಲ ಮತ್ತು ಕಾರ್ಮಿಕ ಮಲ ಎನ್ನುವಂತಹ ಮಲವನ್ನು, ಅಂದರೆ ಅಶುದ್ಧಿಯನ್ನು ದೇಹದೊಳಗೆ ತುಂಬಿಕೊಂಡಂತಹ ಮಲಭಾಂಡ ದೇಹಿಗೆ ಏನು ಹೇಳಲಿ? ಅವನಿಗೆ ಭಗವದ್ ಅನುಭೂತಿ ಸಿಗಲು ಅದು ಹೇಗೆ ಸಾಧ್ಯ ಎಂದು ಬಿಡುತ್ತಾರೆ. ಮಲತ್ರಯಗಳನ್ನ ಅಳಿಯದೆ ಭಗವದ್ ಅನುಭೂತಿ ಸಿಗುವುದಿಲ್ಲ ಎಂದು ಬಿಡುತ್ತಾರೆ. ಈ ರೀತಿ ಮನುಷ್ಯ ಏಕೆ ಎನ್ನುವುದಕ್ಕೆ ಗಟ್ಟಿವಾಳಯ್ಯನವರು ಒಂದು ಕಾರಣವನ್ನು ಹುಡುಕಿದ ಹಾಗೆ ಕಾಣುತ್ತದೆ. ವಚನ ಸಾಹಿತ್ಯ ಹೀಗಿದೆ, ತನು ತನ್ನ ಕಾಣದು, ಮನ ತನ್ನನ್ನ ತಾನು ಅರಿಯದು, ಏನಯ್ಯ ತನು ಕೆಟ್ಟು ಮನ ನಷ್ಟವಾಯಿತು, ಅನಾಗತವೆಂದೆಡೆ ಅನಾಹತವಾಯಿತು, ಜೀವರಾಶಿಗಳೆಲ್ಲ ನಡೆಗೆಟ್ಟು ಹೋದವು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಲೆ ಎಲೆ ಎಂಬೆನು. ಗಟ್ಟಿವಾಳಯ್ಯನವರು ಬಹಳ ನೇರವಾಗಿ ಮಾತನಾಡದದ್ದನ್ನು ನಾವು ಕಾಣ್ತೇವೆ. ತಾನು ಮಾಡುವುದು ತನಗೆ ಕಾಣದು, ತನ್ನ ಮನಸ್ಸಿನ ವಿಚಿತ್ರವನ್ನು ತನು ಅರಿಯಲಾರದು, ಹಾಗಾಗಿ ತನು ಕೆಟ್ಟು ಮನ ನಷ್ಟವಾಯಿತು ಎನ್ನುತ್ತಾರೆ. ಏನು ಮಾಡಬಾರದು ಎನ್ನುತ್ತೇವೆಯೋ ಅದೇ ಆಗುತ್ತದೆ. ಹಾಗಾಗಿ ಜೀವರಾಶಿಗಳೆಲ್ಲ ನುಡಿಗೆಟ್ಟು ಭಾವಭ್ರಷ್ಟರಾದರು ಎನ್ನುತ್ತಾರೆ. ಹೌದು, ಯಾರು ತಮ್ಮನ್ನು ತಾವು ಅರಿತು ತಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳುತ್ತಾರೋ ಅವರ ತನು ಮನ ಭಾವ ಶುದ್ಧಗೊಂಡು ಭಗವಂತನ ಪಾದಗಳಿಗೆ ಸ್ವೀಕೃತಗೊಳ್ಳುತ್ತಾರೆ ಎನ್ನುತ್ತಾರೆ. ಎಂತಹ ಮಾತು ಗಟ್ಟಿವಾಳಯ್ಯನವರದು! ಅವರ ವಿಚಾರಧಾರೆ ಹೀಗೆ ಹಲವು ಮುಖಗಳಲ್ಲಿ ಸಾಗಿರುವುದನ್ನ ನಾವು ಕಾಣಬಹುದಾಗಿದೆ. ಅವರಲ್ಲಿ ಕವಿರೂಪದ ಪದಗಳ ಚಿಂತನೆಯನ್ನು ಕಾಣಬಹುದು. ಅವುಗಳ ಮೂಲಕ ತಮ್ಮ ವಿಚಾರ ಲಹರಿಯನ್ನು ಹರಿಸುವ ರೀತಿ ಒಂದು ವಿಶಿಷ್ಟವಾಗಿರುವುದನ್ನ ನಾವು ನೋಡಬಹುದಾಗಿದೆ. ಒಂದು ವಚನವನ್ನು ನೋಡೋಣ. ಅವರು ಹೇಳುತ್ತಾರೆ, ನೀರ ಕೊಳಗವ ಮಾಡಿ ನೆಳಲನ್ನ ಅಳೆದೆನೆಂಬ ಗಾವಳಿಯ ನಾನೇನೆಂಬೆನಯ್ಯ. ಮತ್ತೊಮ್ಮೆ, ನೀರ ಕೊಳಗವ ಮಾಡಿ ನೆಳಲನ್ನ ಅಳೆದೆನೆಂಬ ಗಾವಳಿಯ ನಾನು ಏನೆಂಬೆನಯ್ಯ. ಸುಳಿದಳೆಯದ ಬೆಳಗಿನ ಅಳೆಯದ ರಾಶಿಯ ನರೆರು ಅಳೆದರಯ್ಯ, ಅದು ಬಂದು ಆಶ್ರಯವಿಲ್ಲ, ನಿಂದು ನಿರವಯ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ. ಇಲ್ಲಿ ಗಟ್ಟಿವಾಳಯ್ಯನವರು ನೀರ ಕೊಳಗವ ಮಾಡಿ ನೆರಳನ್ನು ಅಳೆದೆನೆಂಬ ಗಾವಳಿಗರ, ಅಂದರೆ ಸದ್ದು ಗದ್ದಲ ಮಾಡುವವರ ಬಗ್ಗೆ ನಾನು ಏನು ಹೇಳಲಿ ಎನ್ನುತ್ತಾರೆ. ಅಂದರೆ ವಿಜ್ಞಾನ ಏನೇನೋ ಅಳೆಯುತ್ತಿದೆ, ಬೆಳಕಿನ ದೂರವನ್ನ ಅಳೆಯುತ್ತಿದೆ, ಅದರ ತೀಕ್ಷ್ಣತೆಯನ್ನು ಅಳೆಯುತ್ತಿದ್ದರೆ, ಆದರೆ ಭಗವಂತ ಹೇಗಿದ್ದಾನೆ, ಅವನ ಬೆಳಕು ಎಂತಹದ್ದು ಎನ್ನುವುದನ್ನು ಅಳೆಯಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಾರೆ. ಅದನ್ನು ಅಳೆಯುವ ಏಕಮಾತ್ರ ವ್ಯಕ್ತಿ ಅವನೇ ತನು ಮನ ಭಾವ ಶುದ್ಧವುಳ್ಳ ಭಕ್ತ ಎಂದು ಬಿಡುತ್ತಾರೆ. ಒಂದೆಡೆ ಲಿಂಗದ ವೈಶಿಷ್ಟ್ಯವನ್ನ ತಮ್ಮದೇ ಆದ ರೀತಿಯಲ್ಲಿ ತಿಳಿಸಿದ್ದಾರೆ. ಇಂತಹ ವಿಚಾರವನ್ನ ತಿಳಿಸಿರುವವರು ಬಹುಶಃ ಗಟ್ಟಿವಾಳಯ್ಯನವರೇ ಅನಿಸುತ್ತದೆ. ವಚನ ಹೀಗಿದೆ, ಸ್ಥಾವರವಾಗಿ ಭೂಮಿಯಲ್ಲಿ ಪೂಜಿಸಿಕೊಂಬುದು ಶೈವಲಿಂಗ, ಚರವಾಗಿ ಭೂಮಿಯಲ್ಲಿ ಪೂಜಿಸಿಕೊಂಬುದು ಇಷ್ಟಲಿಂಗ, ಅರಿವಿನ ಮನದ ಕೊನೆಯ ಮನೆಯಲ್ಲಿ ನಿತ್ಯ ನಿವಾಸವಾಗಿ ಪೂಜಿಸಿಕೊಂಬುದು ವೀರಶೈವಲಿಂಗ. ಇಂತಿ ಲಿಂಗತ್ರಯದ ಆಧಾರವನ್ನು ಅರಿಯದೆ ಹೋದರಲ್ಲ ಹೊಲಬು ತಪ್ಪಿ ಇನ್ನಾರಿಗೆ ಹೇಳುವೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದು. ಗಟ್ಟಿವಾಳಯ್ಯನವರು ಹೇಳುತ್ತಾರೆ, ಸ್ಥಾವರವಾಗಿ ಅಂದರೆ ಭೂಮಿಯಲ್ಲಿ ಸ್ಥಾಪಿಸಿ ಪೂಜಿಸಿಕೊಳ್ಳುತ್ತದೆ ಶಿವಲಿಂಗ ಎನ್ನುತ್ತಾರೆ. ಹಾಗೆಯೇ ಚರವಾಗಿ ಅಂದರೆ ದೇಹದಲ್ಲಿ ಲಿಂಗವನ್ನ ಕಟ್ಟಿಕೊಂಡು ಎಲ್ಲಿ ಹೋಗುತ್ತೇವೋ ಅಲ್ಲೇ ಕರಸ್ಥಳದಲ್ಲಿಟ್ಟು ಪೂಜಿಸಿಕೊಳ್ಳುತ್ತದೆ ಇಷ್ಟಲಿಂಗ ಎನ್ನುತ್ತಾರೆ.
ಹಾಗೆಯೇ

0: ಹಣದಲ್ಲೇ ಹೃದಯದ ಬಿಂದುವಿನಲ್ಲೇ ನೆಲೆಸಿ ಪೂಜಿಸಿಕೊಂಬುದು ನೋಡ ವೀರಶೈವಲಿಂಗ ಎನ್ನುತ್ತಾರೆ. ಈ ರೀತಿ ತ್ರಿವಿಧ ಲಿಂಗದ ಭೇದವನ್ನು ಎರಿಯದೆ ಓಡಾಡುವವರ ಬಗ್ಗೆ ನಾನು ಏನು ಹೇಳಲಿ ಎನ್ನುವ ಮೂಲಕ ಲಿಂಗ ಭೇದತ್ರಯವನ್ನು ತಿಳಿಸಿದ್ದಾರೆ. ಹಾಗೆಯೇ ಯೋಗದ ಬಗ್ಗೆಯೂ ಕೂಡ ಗಟ್ಟಿವಾಳಿನವರು ಮಾತನಾಡಿರುವುದನ್ನು ನಾವು ಕಾಣುತ್ತೇವೆ. ಬಹಳಷ್ಟು ಜನರು ಶರಣರು ಯೋಗದ ಬಗ್ಗೆ ಮಾತನಾಡಿದ್ದಾರೆ. ಗಟ್ಟಿವಾಳಿಯನವರು ಕೂಡ ತಮ್ಮ ವಚನದಲ್ಲಿ ಯೋಗ ಎಂದರೆ ಅದು ಹೇಗಿರಬೇಕು ಎನ್ನುವುದನ್ನು ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ಅವರು ಹೇಳುತ್ತಾರೆ, ಯೋಗದ ಹೊಲಬ ಸಾಧಿಸಬಾರದು, ಯೋಗವೆಂಟರ ಹೊಲಬಲ್ಲ, ಯೋಗ ಒಂಬತ್ತರ ನಿಲ್ಲುವಲ್ಲ, ಯೋಗ ಆರರ ಪರಿಯಲ್ಲ, ಧರೆಯ ಮೇಲಿನ ಅಗ್ನಿ ಮುಗಿಲ ಮುಟ್ಟಿದ ಪಡೆ ಅದುವೇ ಯೋಗ, ಮನದ ಕಂಗಳ ಬೆಳಗು ಸಸ್ಯ ಮುಟ್ಟದೆನ್ನದೆ ಘನವ ಮನವನೊಳಕೊಂಡಡದು ಯೋಗ, ಒಲಿತೆಯರಿರುವರನು ಪತಿಯೊಮ್ಮೆ ಕೂಡಿ ತಳುವಳಿ ಇರದಿಲ್ಲ ಬಲ್ಲಡದು ಯೋಗ, ಘನ ಮಹಿಮ ಪ್ರಭುವಿನ ಸಮರಸ ಯೋಗವ ಕಂಡು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದನು. ಇಲ್ಲಿ ಯೋಗದ ಮಾರ್ಗ ಅದು ಅಷ್ಟು ಸುಲಭವಲ್ಲ, ಅದನ್ನು ಸಾಧಿಸಲು ಬಾರದು ಎನ್ನುತ್ತಾರೆ ಗಟ್ಟಿವಾಳಿಯನವರು. ಯೋಗ ಎನ್ನುವುದು ಕೇವಲ ಎಂಟರ ಮಾರ್ಗವಲ್ಲ, ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಎನ್ನುವ ಅಷ್ಟಾಂಗ ಮಾರ್ಗವಷ್ಟೇ ಅಲ್ಲ. ಹಾಗೆಯೇ ಒಂಬತ್ತರ ಮೇಲೆ ಅಂದರೆ ನವಚಕ್ರಗಳಾದಂತಹ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಬ್ರಹ್ಮರಂಧ್ರ ಶಿಖ ಪಶ್ಚಿಮ ಎನ್ನುವಂತಹ ನವಚಕ್ರದ ಮೇಲೆ ಧ್ಯಾನಿಸಿದರೆ ಸಾಲದು, ಅದು ಅಲ್ಲ ಯೋಗ. ಯೋಗ ಎಂದರೆ ಧರೆಯ ಮೇಲಿನ ಅಗ್ನಿ ಅಂದರೆ ಹಸಿವು ಕಾಮನೆಗಳು ಕೋಪ ತಾಪ ದ್ವೇಷ ಇವುಗಳು ಮುಗಿಲ ಮುಟ್ಟದಿಪ್ಪುದೇ ಅಂದರೆ ತಲೆಗೆ ಮುಟ್ಟದೆ ಶಾಂತವಾಗಿ ಸಮಾಧಾನವಾಗಿ ಇರುವಂತಹ ಸ್ಥಿತಿಯೇ ಯೋಗ ಎನ್ನುತ್ತಾರೆ. ಮನ ಘನಮನವಾಗುವುದೇ ಅಂದರೆ ವಿಶಾಲ ಚಿಂತನೆಯಲ್ಲಿರುವುದೇ ಯೋಗ ಎನ್ನುತ್ತಾರೆ. ಹೆಣ್ಣಿನ ಜೊತೆಗಿದ್ದರೂ ಗಂಡಿನ ಭಾವವಿಲ್ಲದೇ ಇರುವ ಸ್ಥಿತಿಯೇ ಆ ಸ್ಥಿತಿಯನ್ನ ಗಳಿಸುವುದೇ ಯೋಗ ಎನ್ನುತ್ತಾರೆ. ಹೀಗೆ ಗಟ್ಟಿವಾಳಯ್ಯನವರು ಯೋಗದ ಬಗ್ಗೆ ಯೋಗದ ನಿಜ ಮಾರ್ಗವನ್ನು ತಿಳಿಸಿರುವುದನ್ನು ನಾವು ಕಾಣಬಹುದು. ಇದನ್ನು ನೋಡಿದರೆ ಗಟ್ಟಿವಾಳಯ್ಯನವರು ಅದೆಂತಹ ಯೋಗದ ಸ್ಥಿತಿಗೆ ಹೋಗಿರಬಹುದು, ಸನ್ಮಾರ್ಗದ ಕಡೆ ಹೋಗಿರಬಹುದು, ಅದೆಂತಹ ಧ್ಯಾನಸ್ಥ ಸ್ಥಿತಿಗೆ ಹೋಗಿರಬಹುದು ಎನ್ನುವುದನ್ನ ನಾವು ಅರಿಯಬಹುದಾಗಿದೆ. ಹೀಗೆ ಇಂತಹ ಗಟ್ಟಿವಾಳಯ್ಯನವರ ಕೆಲವು ವಿಚಾರಗಳನ್ನ ನಿಮಗೆ ತಿಳಿಸುತ್ತಾ ಈ ದಿನದ ವಿಷಯವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 23 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 24 ರೂಪಾಯಿ,

ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 69 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 25 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೇ, ಕೇಳಿದ್ದೀರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ಈ ಸೇಯ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ
1: ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
5: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ, ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
6: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
7: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಗುರು ಶಿಷ್ಯರ ಪರಂಪರೆಯ ಬೆಳಕಿನಲ್ಲಿ ಭಾರತ ಕುರಿತು ವಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯ ಪೀರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.

ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂಥ ವಿಷಯ ಭಾಷೆಯ ಬೆಡಗು ಬದುಕಿನ ಸೊಬಗು. ಆತ್ಮೀಯ ಕೇಳುಗರೆ, ನನ್ನ ಹೆಸರು ಕೆಂಪಯ್ಯ ಪಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮರಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.

ಭಾಷೆಯು ಭಾವನೆಗಳ ಒಂದು ಹುಟ್ಟಿಲು. ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು, ಹೇಗೆ ಹಂಚಿಕೊಳ್ಳಬೇಕು, ಯಾವ ರೀತಿ ಭಾವನೆಗಳನ್ನು ವಿಸ್ತರಿಸ್ತಾ ಹೇಳ್ತಾ ಹೋದಾಗೆಲ್ಲ ಅದು ಇನ್ನೊಬ್ಬರನ್ನು ಮುಟ್ಟುತ್ತೆ. ಹಾಗಾಗಿ ಭಾಷೆ ಎನ್ನುವುದು ಒಂದು ನಿಜವಾಗಿಯೂ ಕೂಡ ಬೆಡಗು. ಭಾಷೆ ಎನ್ನುವುದು ಬದುಕಿನ ಸೊಬಗು ಆಗಿ ನಿಲ್ಲುತ್ತೆ. ಹಾಗಾಗಿ ಮೊದಮೊದಲು ಮೌಖಿಕ ಸ್ವರೂಪದಲ್ಲಿದ್ದಂಥ ಭಾಷೆಯು ಹೀಗೆ ಅದು ಸೃಜನಾತ್ಮಕ ಚಿಂತನೆಗಳನ್ನು ತುಂಬಿಕೊಳ್ಳುತ್ತೆ, ವೈಚಾರಿಕ ನಿಲುವುಗಳನ್ನು ತುಂಬಿಕೊಳ್ಳುತ್ತೆ, ತಾತ್ವಿಕ ಮತ್ತು ತಾರ್ಕಿಕ ಚರ್ಚೆಗಳನ್ನು ಹೇಗೆ ಭಾಷೆ ಹುಟ್ಟಾಕುತ್ತೆ. ಆ ಭಾಷೆಯು ಅತ್ಯಂತ ಶ್ರೇಷ್ಠ ಭಾಷೆಯಾಗಿ ಜನರಲ್ಲಿ ಹೇಗೆ ಉಳಿಯಲು ಸಾಧ್ಯ ಆಗುತ್ತೆ. ಹಾಗಾಗಿ ಭಾಷೆಗೆ ಮೂಲ ಜನಪದೀಯ ಸಂಸ್ಕೃತಿಯ ಒಂದು ಸೊಬಗು, ಒಂದು ಸಖ್ಯ ಸಿಕ್ಕಾಗ ಅದು ಮತ್ತಷ್ಟು ಗಟ್ಟಿ, ಮತ್ತಷ್ಟು ಚೆಲುವಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಭಾಷೆ ಎಂದಾಗ ಅದು ಪಾಂಡಿತ್ಯದ ಭಾಷೆ, ಗ್ರಂಥ ಭಾಷೆ, ಅಥವಾ ಬದುಕನ್ನು ಅರ್ಥೈಸಿಕೊಳ್ಳಲು ಬೇಕಾದಂಥ ಜೀವಂತಿಕೆಯ ಭಾಷೆಯಾಗಿ ನಾವು ಕಾಣ್ತಾ ಹೋಗ್ತೀವಿ. ಉದಾಹರಣೆ ನಾವು ನೋಡೋದಾದರೆ, ಮಾರುಕಟ್ಟೆಯಲ್ಲಿ ನಿಂತ ಒಬ್ಬ ವ್ಯಾಪಾರಿ ಸಂತೆಯಲ್ಲಿ ಗ್ರಾಹಕರನ್ನು ತನ್ನೆಡೆಗೆ ಸೆಳೆಯಲು ಮಾತನಾಡುವ ಒಬ್ಬ ವ್ಯಾಪಾರಿ ಹೇಗೆ ಆತ ಮಾತನಾಡ್ತಾ ಹೋಗ್ತಾನೆ. ಆತ ತರಗತಿಯಲ್ಲಿ ಇರುವ ಶಿಕ್ಷಕನ ಭಾಷೆಗೂ ಭಾಷಣದಲ್ಲಿ ಹೇಳುವಂಥ ಒಬ್ಬ ಏನು ಭಾಷಣಕಾರನ ಒಂದು ನುಡಿಗಟ್ಟುಗಳಿಗೂ ಆತನಲ್ಲಿರುವಂಥ ಪದ ಪ್ರೌಢಿಮೆಗಳಿಗೂ ಭಿನ್ನವಾಗಿರುತ್ತೆ. ಬಸ್ ನಿಲ್ದಾಣದಲ್ಲಿ, ಆಟೋ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನು ಕರೆಯುವಂಥ ಚಾಲಕನ ಭಾಷೆ, ಸಂತೆಯಲ್ಲಿ ವ್ಯಾಪಾರಸ್ಥರು ಗ್ರಾಹಕರನ್ನು ಕೊಂಡುಕೊಳ್ಳಲು ಅವರು ಬಳಸುವಂಥ ಭಾಷೆ ಇದೆಯಲ್ಲ, ಅದು ಜನಸಾಮಾನ್ಯನೊಬ್ಬನ ಬದುಕಿನ ಭಾಷೆಯಾಗಿ ನಿಲ್ತಾ ಹೋಗುತ್ತೆ, ಬದುಕಿನ ಭಾಷೆಯಾಗಿ ನಿಲ್ತಾ ಹೋಗುತ್ತೆ. ಅಲ್ಲಿ ಗ್ರಂಥ ಭಾಷೆಯ ಅವಶ್ಯಕತೆ ಇಲ್ಲ, ಅಲ್ಲಿ ಶಾಸ್ತ್ರೀಯ ಭಾಷೆಯ ಅವಶ್ಯಕತೆ ಇಲ್ಲ, ಅಲ್ಲಿ ಪಾಂಡಿತ್ಯದ ಭಾಷೆಯ ಅವಶ್ಯಕತೆ ಇಲ್ಲ. ಅಲ್ಲಿ ಯಾವ ಭಾಷೆ ಬೇಕಾಗುತ್ತೆ? ಬಸ್ ಚಾಲಕ ಇಲ್ಲಿಂದ ಬಸ್ಸು ಎಲ್ಲಿಗೆ ಹೊರಡುತ್ತದೆ ಎಂದು ಕೇಳಿದಾಗ, ಮೈಸೂರಿಂದ ಬೆಂಗಳೂರು, ಕುಣಿಗಲಿಂದ ತುಮಕೂರು, ಈ ಥರದ ಒಂದು ಸಾಮಾನ್ಯ ಭಾಷಿಕನಿಗೂ ಅರ್ಥವಾಗುವಂಥ ಒಂದು ಭಾಷೆಯನ್ನು, ಪದಪ್ರಯೋಗವನ್ನು ಮಾಡುವಂಥದ್ದು ಇದೆಯಲ್ಲ, ಇದು ಭಾಳ ಬೆಡಗಿನ ಭಾಷೆಯಾಗಿದೆ. 50 ರೂಪಾಯಿಗೆ 5 ಕಿತ್ತಲೆ, 50 ರೂಪಾಯಿಗೆ 5, 50 ರೂಪಾಯಿಗೆ 5, 20 ರೂಪಾಯಿ 3 ಕೆಜಿ, 10 ರೂಪಾಯಿ 4 ಕೆಜಿ, ಈ ಥರದ ಭಾಷೆಯ ಚೌಕಟ್ಟಿದೆಯಲ್ಲ, ಇದು ವ್ಯಾಪಾರಸ್ಥರ ಚೌಕಟ್ಟು. ವ್ಯಾಪಾರಸ್ಥರು ತಮ್ಮ ಗ್ರಾಹಕರನ್ನು ಸೆಳೆಯಲು ಬಳಸುವಂಥ ಒಂದು ಜೀವಂತಿಕೆ ತುಂಬಿದಂಥ ಭಾಷೆ. ಹಾಗಾಗಿ ಎಲ್ಲವೂ ಕನ್ನಡವೇ, ಎಲ್ಲವೂ ಆ ಭಾಷೆಯಾದರೂ ಕೂಡ ಪಂಡಿತನ ಭಾಷೆ, ಗ್ರಂಥ ಭಾಷೆ, ಇದೆಲ್ಲವೂ ಕೂಡ ಒಟ್ಟಾರೆಯಾಗಿ ಆಯಾ ಪ್ರಾದೇಶಿಕ ಮಿತಿ, ಆಯಾ ಏನು ಸಾಂದರ್ಭಿಕ ಮಿತಿಯನ್ನು ಅವು ಹೊಂದಿರ್ತವೆ. ಹಾಗಾಗಿ ಬಸ್ ನಿಲ್ದಾಣ ಅಥವಾ ರೈಲ್ವೆ ನಿಲ್ದಾಣದಲ್ಲಿ ಗ್ರಂಥ ಭಾಷೆಯನ್ನು ಹೇಗೆ ಬಳಸ್ಬೋದು, ಹೇಗೆ ಬಳಸ್ತಾರೆ, ಬಸ್ ಚಾಲಕ ಬಳಸುವಂಥ ಭಾಷೆ ಏನು, ಒಬ್ಬ ಸಾಮಾನ್ಯ ಪ್ರಯಾಣಿಕನನ್ನು ಹೇಗೆ ಮುಟ್ಟುತ್ತೆ, ಅಥವಾ ಈಗಾಗಲೇ ರೆಕಾರ್ಡೆಡ್ ಮಾಡಿರುವಂಥ ಭಾಷೆ ಅಂದರೆ ಬೆಂಗಳೂರಿನಿಂದ ಚೆನ್ನೈಗೆ ಹೋಗುವಂಥ ರೈಲು ಇಂದು 4ನೇ ಪ್ಲಾಟ್ಫಾರಂನಲ್ಲಿ ಬಂದು ಸೇರುತ್ತದೆ, ಇದು ಗ್ರಂಥ ಭಾಷೆಯಾಗಿ ನಾವು ಕಾಣ್ತಾ ಹೋಗ್ತೀವಿ. ಅದೇ ರೈಲ್ವೆ ನಿಲ್ದಾಣದ ಮುಂಭಾಗ ಕಡಲೆಕಾಯಿ ವ್ಯಾಪಾರಿ ಒಬ್ಬ, ಚುರುಮುರಿ ವ್ಯಾಪಾರಿ ಒಬ್ಬ 10 ರೂಪಾಯಿ 5 ರೂಪಾಯಿ 5 ರೂಪಾಯಿ ಪ್ಯಾಕೆಟ್ 10 ರೂಪಾಯಿ ಪ್ಯಾಕೆಟ್ ತಗೊಳ್ಳಿ, ಅವನ ಭಾಷೆಯು ಕೂಡ ಅದೇ, ಆದರೆ ಗ್ರಾಹಕರನ್ನು ಸೆಳೆಯುವಂಥ ಭಾಷೆ

ಗ್ರಂಥ ಭಾಷೆ, ಶಾಸ್ತ್ರೀಯ ಭಾಷೆ, ಪಾಂಡಿತ್ಯದ ಭಾಷೆ, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಭಾಷೆಯ ಬೆಡಗು, ಭಾಷೆಯ ಚೆಲುವು, ಭಾಷೆಯ ಸೌಂದರ್ಯವನ್ನು ಅವು ಹೆಚ್ಚು ಮಾಡ್ತಾ ಹೋಗುತ್ತೆ. ಹಾಗಾಗಿ ಒಂದು ಭಾಷೆ ತನ್ನ ಸುಂದರವಾದ ಚೌಕಟ್ಟನ್ನು ಹೇಗೆ ಭೌಗೋಳಿಕ ವ್ಯಾಪ್ತಿಯೊಳಗೆ ಹೇಗೆಲ್ಲ ವಿಸ್ತರಿಸಿಕೊಂಡಿದೆ, ಹೇಗೆಲ್ಲ ಜನರ ಒಡನಾಟಗಳನ್ನು ಅದು ತುಂಬಿಕೊಂಡಿದೆ ಎನ್ನುವುದನ್ನು ನಾವು ಕಾಣ್ಬೋದು. ಹಾಗಾಗಿ ಆತ್ಮೀಯರೇ, ಇಂದು ಭಾಷೆಯ ಬೆಡಗು ಬದುಕಿನ ಸೊಬಗು ಎಂಬುವುದನ್ನು ನಾವು ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.

0: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಗುರು ಶಿಷ್ಯರ ಪರಂಪರೆಯ ಬೆಳಕಿನಲ್ಲಿ ಭಾರತ ಎಂಬ ವಿಷಯದ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯಪೀರವರು ನಡೆಸಿಕೊಟ್ಟ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬುದ್ಧನ ಜಾತಕ ಕಥೆಗಳಲ್ಲಿ ಸಿಗುವ ಜೀವನ ಪಾಠ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬುದ್ಧನ ಜಾತಕ ಕಥೆಗಳಲ್ಲಿ ಸಿಗುವ ಜೀವನ ಪಾಠ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ.

ಬುದ್ಧನ ಜಾತಕ ಕಥೆಗಳಲ್ಲಿ ಬರುವ ಈ ಪ್ರಸಂಗವು ಮನುಷ್ಯನ ಸ್ವಾರ್ಥ, ತ್ಯಾಗ ಮತ್ತು ಕರ್ಮ ಸಿದ್ಧಾಂತವನ್ನು ಮನ ಮುಟ್ಟುವಂತೆ ವಿವರಿಸುತ್ತದೆ. ಬಡತನದ ಬೇಗೆಯಲ್ಲಿ ಬೆಂದ ಬಾಲಕನೊಬ್ಬ ದಿನವಿಡೀ ಕಷ್ಟಪಟ್ಟು ಅಲ್ಪ ಆಹಾರ ಸಂಗ್ರಹಿಸುತ್ತಿದ್ದ. ಆದರೆ ಪ್ರತಿದಿನ ಆಹಾರದಲ್ಲಿ ಒಂದಷ್ಟು ಭಾಗ ಮಾಯವಾಗುತ್ತಿತ್ತು. ಇದನ್ನು ಪತ್ತೆಹಚ್ಚಲು ಕಾಯ್ದು ಕುಳಿತಾಗ ಇಲಿಯೊಂದು ಅದನ್ನು ತಿನ್ನುತ್ತಿರುವುದು ಕಂಡು ಬಂದಿತು. ಸಿಟ್ಟಿನಲ್ಲಿ ಬಾಲಕನು ಇಲಿಯನ್ನು ಪ್ರಶ್ನಿಸಿದಾಗ ಇಲಿಯು ಮಾರ್ಮಿಕವಾಗಿ ಉತ್ತರಿಸಿತು, ಬಾಲಕನೇ, ನಿನ್ನ ಹಣೆಬರಹದಲ್ಲಿ ಏನಿದೆಯೋ ಅಷ್ಟೇ ನಿನಗೆ ಸಿಗುತ್ತದೆ. ಪ್ರತಿಯೊಂದು ಅನ್ನದ ಅಗುಳಿನ ಮೇಲೆಯೂ ಅದನ್ನು ತಿನ್ನುವವನ ಹೆಸರು ಬರೆದಿರುತ್ತದೆ. ನಿನಗೆ ಇದು ಅರ್ಥವಾಗದಿದ್ದರೆ ಹಿಮಾಲಯದಲ್ಲಿರುವ ಗೌತಮ ಬುದ್ಧರನ್ನು ಕೇಳು. ಇಲಿಯ ಮಾತಿನಿಂದ ಪ್ರೇರಿತನಾದ ಬಾಲಕನು ತನ್ನ ಹಣೆಬರಹವನ್ನು ಬದಲಿಸಿಕೊಳ್ಳುವ ಆಸೆಯಿಂದ ಬುದ್ಧರನ್ನು ಹುಡುಕುತ್ತಾ ಹೊರಟನು. ದಾರಿಯಲ್ಲಿ ಅವನಿಗೆ ಮೂರು ವಿಭಿನ್ನ ಪಾತ್ರಗಳು ಮತ್ತು ಅವರ ಸಮಸ್ಯೆಗಳು ಎದುರಾದವು. ಮೊದಲ ರಾತ್ರಿ ತಂಗಲು ಆಶ್ರಯ ನೀಡಿದ್ದ ಶ್ರೀಮಂತ ಯಜಮಾನನು ತನಗಿರುವ 16 ವರ್ಷದ ಮೂಕ ಮಗಳಿಗೆ ಯಾವಾಗ ಮಾತು ಬರುತ್ತದೆ ಎಂದು ಬುದ್ಧರಲ್ಲಿ ಕೇಳಲು ವಿನಂತಿಸಿದನು. ಬೆಟ್ಟವನ್ನು ದಾಟಲು ಸಹಾಯ ಮಾಡಿದ ಜಾದುಗಾರನು ತಾನು ಜ್ಞಾನಿಯಾಗಿದ್ದರೂ ಏಕೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ತರಲು ಕೋರಿದನು. ಅವನಿಗೆ ವಿಶಾಲವಾದ ನದಿಯನ್ನು ದಾಟಿಸಿದ 300 ವರ್ಷ ಹಳೆಯ ಆಮೆಯು ತಾನು ಡ್ರ್ಯಾಗನ್ ಆಗಿ ಆಕಾಶದಲ್ಲಿ ಹಾರಲು ಏನು ಮಾಡಬೇಕು ಎಂದು ಕೇಳಲು ವಿನಂತಿಸಿತು. ಬುದ್ಧರ ಆಶ್ರಮ ತಲುಪಿದಾಗ ಅಲ್ಲಿ ಒಂದು ಕಠಿಣ ನಿಯಮವಿತ್ತು. ಒಬ್ಬ ವ್ಯಕ್ತಿ ಕೇವಲ 3 ಪ್ರಶ್ನೆಗಳನ್ನು ಮಾತ್ರ ಕೇಳಬಹುದಿತ್ತು. ಆದರೆ ಬಾಲಕನ ಬಳಿ ತನ್ನ ಪ್ರಶ್ನೆಯು ಸೇರಿದಂತೆ ಒಟ್ಟು 4 ಪ್ರಶ್ನೆಗಳಿದ್ದವು. ಬಾಲಕನು ತೀವ್ರ ಧರ್ಮಸಂಕಷ್ಟಕ್ಕೆ ಒಳಗಾದನು. ತನಗಿಂತಲೂ ಇತರರ ಕಷ್ಟಗಳು ದೊಡ್ಡವೆಂದು ಭಾವಿಸಿದ ಆತ ತನ್ನ ಸ್ವಂತ ಹಣೆಬರಹದ ಪ್ರಶ್ನೆಯನ್ನು ತ್ಯಜಿಸಲು ನಿರ್ಧರಿಸಿದನು. ತನಗೆ 3 ಹೊತ್ತಿನ ಬದಲು 1 ಹೊತ್ತಿನ ಊಟ ಸಿಕ್ಕರು ಸಾಕು, ಆದರೆ ಇತರರ ಕಷ್ಟಗಳು ದೂರಾಗಲಿ ಎಂದು ಯೋಚಿಸಿ ಆಮೆ ಜಾದುಗಾರ ಮತ್ತು ಮೂಕ ಹುಡುಗಿಯ ಪ್ರಶ್ನೆಗಳನ್ನು ಮಾತ್ರ ಬುದ್ಧರ ಮುಂದೆ ಇಟ್ಟನು. ಬುದ್ಧರು 3ಕ್ಕೂ ಸೂಕ್ತ ಪರಿಹಾರಗಳನ್ನು ನೀಡಿದರು. ಹಿಂತಿರುಗುವಾಗ ಬಾಲಕನು ಎಲ್ಲರಿಗೂ ಬುದ್ಧರು ನೀಡಿದ ಉತ್ತರದಂತೆ ಮಾರ್ಗದರ್ಶನ ಮಾಡಿದನು. ಆಮೆಗೆ ತನ್ನ ಬೆಲೆಬಾಳುವ ಕವಚವನ್ನು ತ್ಯಜಿಸಲು ಹೇಳಿದಾಗ ಆಮೆ ಕವಚ ಬಿಟ್ಟಿತು. ಆಗ ಅದಕ್ಕೆ ಡ್ರ್ಯಾಗನ್ ಆಗಿ ಹಾರಲು ಸಾಧ್ಯವಾಯಿತು. ಕವಚದೊಳಗಿದ್ದ ಅಪಾರ ಮುತ್ತು ರತ್ನಗಳು ಬಾಲಕನಿಗೆ ಲಭಿಸಿದವು. ಜಾದುಗಾರನಿಗೆ ತನ್ನ ಅಹಂಕಾರದ ಸಂಕೇತವಾಗಿದ್ದ ಮಂತ್ರದಂಡವನ್ನು ತ್ಯಜಿಸಲು ಹೇಳಿದ. ಆತ ಅದನ್ನು ಬಾಲಕನಿಗೆ ನೀಡಿ ಸ್ವರ್ಗ ಸೇರಿದನು. ಮಹಲಿನ ಯಜಮಾನನ ಬಳಿ ಬಂದಾಗ ಜಾದುಗಾರನ ಮಂತ್ರದಂಡದ ಪ್ರಭಾವ ಹಾಗೂ ಬಾಲಕನ ಸತ್ಯಸಂಧತೆಯಿಂದ ಹುಡುಗಿಗೆ ಮಾತು ಬಂದಿತು. ಯಜಮಾನನು ಸಂತೋಷದಿಂದ ತನ್ನ ಮಗಳನ್ನು ಬಾಲಕನಿಗೆ ಕೊಟ್ಟು ವಿವಾಹ ಮಾಡಿ ಆಸ್ತಿಯನ್ನೆಲ್ಲ ನೀಡಿದನು. ಯಾರು ಎಲ್ಲವನ್ನು ತನಗೆ ಬೇಕೆಂದು ಬಯಸುತ್ತಾರೋ ಅವರಿಗೆ ಏನು ಸಿಗುವುದಿಲ್ಲ. ಆದರೆ ಇತರರ ಒಳಿತಿಗಾಗಿ ತನ್ನ ಸ್ವಾರ್ಥವನ್ನು ತ್ಯಜಿಸುವವನಿಗೆ ಪ್ರಕೃತಿ ಅಥವಾ ಭಗವಂತನು ಕೇಳದೆಯೇ ಎಲ್ಲವನ್ನು ಕರುಣಿಸುತ್ತಾನೆ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಬುದ್ಧನ ಜಾತಕ ಕಥೆಗಳಲ್ಲಿ ಸಿಗುವ ಜೀವನ ಪಾಠ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಬುದ್ಧನ ಜಾತಕ ಕಥೆಗಳಲ್ಲಿ ಸಿಗುವ ಜೀವನ ಪಾಠ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಶಾಸನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣ ಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.

0: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಕ್ ಬುಕ್ನ ಒಗ ಬುಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇರೋದ್ರಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣ, ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ವಾರ್ತೆಗಳ ವಿವರ: ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡಿದ್ದು, ಮೊದಲ ದಿನವೇ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿರೋಧ ಪಕ್ಷಗಳು ನಡೆಸಿದ ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪವನ್ನು ಮುಂದೂಡಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ನಾದೆಂಡ್ಲ ಭಾಸ್ಕರ್ ರಾವ್, ಓಂಬತಿ ದೇವಿ, ಶುಭಾಂಶು ಶೀಲ್, ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ, ಕೆಪಿ ಧನಪಾಲನ್ ಮತ್ತು ಪ್ಯಾರೇಲಾಲ್ ಸಂಖ್ವಾಲ್ ಸೇರಿದಂತೆ 6 ಮಂದಿ ಮಾಜಿ ಸದಸ್ಯರಿಗೆ ಸದನ ಶ್ರದ್ಧಾಂಜಲಿ ಸಲ್ಲಿಸಿತು. ಇದರ ಜೊತೆಗೆ ಸದನ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫ್ ಅಲ್ತಾನಿ ಅವರಿಗೂ ಸಂತಾಪ ಸೂಚಿಸಿದರು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರಾದರೂ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಪ್ರಸ್ತಾಪಿಸಿ ಆಕ್ಷೇಪ ವ್ಯಕ್ತಪಡಿಸಿದರು. ಗದ್ದಲದ ಬೆನ್ನಲ್ಲೇ ಕಲಾಪವನ್ನು ಮುಂದೂಡಲಾಯಿತು. ಇತ್ತ ರಾಜ್ಯಸಭೆಯಲ್ಲಿ ನೂತನವಾಗಿ ಹಾಗೂ ಮರು ಆಯ್ಕೆಯಾದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ಬಳಿಕ ಇತ್ತೀಚೆಗೆ ನಿಧನರಾದ ಮಾಜಿ ಸದಸ್ಯರುಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೀಟ್ ಪರೀಕ್ಷೆಯ ಅಕ್ರಮದ ಕುರಿತು ವಿಷಯ ಪ್ರಸ್ತಾಪಿಸಲು ಮುಂದಾದ

0: ಗದ್ದಲ ನಡೆದ ಬೆನ್ನಲ್ಲೇ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮುಂದೂಡಿದರು. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮಹತ್ವದ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಲೋಕಸಭೆಯಲ್ಲಿಂದು ಮಂಡಿಸಿದರು. ಸುಪ್ರೀಂಕೋರ್ಟ್ನಲ್ಲಿ ಸದ್ಯ ಇರುವ ನ್ಯಾಯಾಧೀಶರ ಸಂಖ್ಯೆಯನ್ನು ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ 33 37 ಹೆಚ್ಚಿಸುವುದು ಈ ತಿದ್ದುಪಡಿ ವಿಧೇಯಕದ ಪ್ರಮುಖ ಉದ್ದೇಶವಾಗಿದೆ. ಇದೇ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33 37 ಹೆಚ್ಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಜ್ಞಾನ ಭಾರತಂ ಯೋಜನೆಯಡಿ ದೇಶದ 8 ಕೋಟಿಗೂ ಅಧಿಕ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿಂದು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು, ದೇಶದ ಅಮೂಲ್ಯ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು, ಡಿಜಿಟಲೀಕರಣಗೊಳಿಸಲು ಹಾಗೂ ಅವುಗಳನ್ನು ಸಾರ್ವಜನಿಕರಿಗೆ ಮತ್ತು ಸಂಶೋಧಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಕೇಂದ್ರ ಸರ್ಕಾರ ಜ್ಞಾನ ಭಾರತಂ ಯೋಜನೆ ಪ್ರಾರಂಭಿಸಿದೆ ಎಂದರು. ಈ ಯೋಜನೆಯಡಿ ದೇಶಾದ್ಯಂತ ಈಗಾಗಲೇ 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳ ಸಮೀಕ್ಷೆ ನಡೆಸಲಾಗಿದೆ. ಇವುಗಳ ಪೈಕಿ 374,000 ಹೆಚ್ಚು ಹಸ್ತಪ್ರತಿಗಳನ್ನು ಈಗಾಗಲೇ ಅಧಿಕೃತ ಜಾಲತಾಣಕ್ಕೆ ಅಪ್ಲೋಡ್ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮುಂಗಾರು ಮಳೆ ಮತ್ತು ಸಂಸತ್ತಿನ ಅಧಿವೇಶನ ಎರಡೂ ಸಕ್ರಿಯ ಹಾಗೂ ಉತ್ಪಾದಕವಾಗಿದ್ದರೆ ಅದು ರಾಷ್ಟದ ಕಲ್ಯಾಣಕ್ಕೆ ದಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯ ವ್ಯಕ್ತಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಆರಂಭಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆ ನಿರಂತರವಾಗಿ ಹೆಚ್ಚುತ್ತಿದ್ದು, ಕಳೆದ 1 ತಿಂಗಳಲ್ಲೇ ದೇಶವು ರಾಷ್ಟೀಯ, ಅಂತಾರಾಷ್ಟೀಯ ಹಾಗೂ ಬಾಹ್ಯಾಕಾಶ ರಂಗದಲ್ಲಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ಸಾಧಿಸಿದೆ ಎಂದು ಅವರು ಹೆಮ್ಮೆಯಿಂದ ತಿಳಿಸಿದರು. ಜಾಗತಿಕ ಯುದ್ಧದ ಭೀತಿ ಮತ್ತು ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಂದಾಗಿ ಇಂಧನ ಹಾಗೂ ರಸಗೊಬ್ಬರಗಳ ಪೂರೈಕೆಯಲ್ಲಿ ಭಾರೀ ಬಿಕ್ಕಟ್ಟು ಎದುರಾಗಿದ್ದರೂ, ಭಾರತ ಶೇಕಡ 7.7% ಆರ್ಥಿಕ ಪ್ರಗತಿ ದರವನ್ನು ಕಾಯ್ದುಕೊಳ್ಳುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಈ ಮುಂಗಾರು ಅಧಿವೇಶನವು ದೇಶದ ಪ್ರಗತಿಯ ವೇಗಕ್ಕೆ ಹೊಸ ಶಕ್ತಿಯನ್ನು ತುಂಬಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಅವರು ಇತ್ತೀಚೆಗಷ್ಟೇ ದೇಶಕ್ಕೆ ಸಮರ್ಪಿಸಲಾದ ರಾಜಸ್ಥಾನದ ಬೃಹತ್ ತೈಲ ಸಂಸ್ಕರಣಾಗಾರ, 3ನೇ ಸೆಮಿಕಂಡಕ್ಟರ್ ಸ್ಥಾವರ ಹಾಗೂ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಹಸಿರು ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಮುಖವಾಗಿ ಉಲ್ಲೇಖಿಸಿದರು. ಈ ಎಲ್ಲಾ ಸಾಧನೆಗಳು ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೂ ಉದ್ಯಮಿಗಳ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿಯವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ತಮ್ಮ 3 ರಾಷ್ಟಗಳ ಪ್ರವಾಸದ ಭಾಗವಾಗಿ ಇಂದು ಮಾಲ್ಡೋವಾ ಅಧ್ಯಕ್ಷರಾದ ಮಯಾ ಸಂಧು ಅವರೊಂದಿಗೆ ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ರಾಷ್ಟ್ರಪತಿಯೊಬ್ಬರು ಮಾಲ್ಡೋವಾಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಭೇಟಿಯ ವೇಳೆ ರಾಷ್ಟ್ರಪತಿ ಅಲ್ಲಿನ ಸಂಸತ್ತಿನ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದು, ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಾಲ್ಡೋವಾ ಪ್ರವಾಸದ ನಂತರ ರಾಷ್ಟ್ರಪತಿ 2ನೇ ಚರಣದಲ್ಲಿ ನಾಳೆ ಉತ್ತರ ಮಸಿಡೋನಿಯಾಗೆ ತೆರಳಲಿದ್ದಾರೆ. ಇಲ್ಲಿಗೂ ಭಾರತದ ರಾಷ್ಟ್ರಪತಿಯೊಬ್ಬರು ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು, ಅಲ್ಲಿ ಅವರು ಅಧ್ಯಕ್ಷ ಗೋರ್ಡಾನಾ ಸಿಲ್ಜೋನೋಸ್ಕಾ ಡಾಕೋವಾ ಮತ್ತು ಪ್ರಧಾನಿ ರಿಸ್ಟಿಂಜಮ್ ಮಿಕೋಸ್ಕಿ ಅವರನ್ನು ಭೇಟಿಯಾಗಲಿದ್ದಾರೆ. ಶಾಸನಸಭೆಯನ್ನುದ್ದೇಶಿಸಿ ಮಾತನಾಡಲಿರುವ ರಾಷ್ಟ್ರಪತಿಯವರು ಭಾರತ ಉತ್ತರ ಮೆಸಿಡೋನಿಯಾ ಉದ್ಯಮ ವೇದಿಕೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂತಿಮ ಚರಣದಲ್ಲಿ ರಾಷ್ಟ್ರಪತಿ ರೊಮೇನಿಯಾಗೆ ತೆರಳಲಿದ್ದು, ಅಲ್ಲಿನ ನಾಯಕರೊಂದಿಗೆ ರಾಜತಾಂತ್ರಿಕ ಬಾಂಧವ್ಯ ವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನ್ನ ತನಿಖಾ ಸ್ಥಿತಿ ವರದಿಯನ್ನು ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಮೂವರು ನ್ಯಾಯಮೂರ್ತಿಗಳ ಪೀಠದ ಎದುರು

ಈ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣದ ವಿಚಾರವನ್ನು ಸುಪ್ರೀಂಕೋರ್ಟ್ ಇಂದು ಕೈಗೆತ್ತಿಕೊಳ್ಳಲಿದ್ದು ತನಿಖೆಯ ಮುಂದಿನ ಹಂತಗಳ ಕುರಿತು ಕುತೂಹಲ ಮೂಡಿಸಿದೆ. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ಐಸಿಎಸ್ಎಸ್ಆರ್ ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣ cag.gov.in ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಹೊರ್ಮುಸ್ ಜಲಸಂಧಿಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಉಲ್ಬಣಿಸುತ್ತಿದ್ದು ಸತತ 9ನೇ ದಿನವೂ ಉಭಯ ರಾಷ್ಟಗಳು ಪರಸ್ಪರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಇರಾನ್ನ ಹೊರ್ಮುಸ್ ಪಟ್ಟಣವನ್ನು ಗುರಿಯಾಗಿಸಿ ಅಮೆರಿಕ ಪಡೆಗಳು ದಾಳಿ ನಡೆಸಿವೆ. ಈ ನಡುವೆ ಜೋರ್ಡಾನ್, ಕುವೈತ್ ಮತ್ತು ಬಹರೇನ್ ದೇಶಗಳ ಮೇಲೆಯೂ ಇರಾನ್ ಹೊಸದಾಗಿ ದಾಳಿ ನಡೆಸಿದ್ದು ಈ ಸಂಘರ್ಷ ಈಗ ನೆರೆಯ ರಾಷ್ಟಗಳಿಗೂ ವ್ಯಾಪಿಸಿದೆ. ಇರಾನ್ನಿಂದ ಜೋರ್ಡಾನ್ ದೇಶದತ್ತ ಉಡಾಯಿಸಲಾಗಿದ್ದ 3 ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆ ಯಶಸ್ವಿಯಾಗಿ ಒಡೆದುರುಳಿಸಿದೆ ಎಂದು ಜೋರ್ಡಾನ್ ಸರ್ಕಾರಿ ವಾಹಿನಿ ತಿಳಿಸಿದೆ. ಆದರೆ 4ನೇ ಕ್ಷಿಪಣಿ ಜೋರ್ಡಾನ್ ದಕ್ಷಿಣದ ನಿರ್ಜನ ಪ್ರದೇಶದಲ್ಲಿ ಬಿದ್ದಿದ್ದು ಯಾವುದೇ ಹಾನಿ ವರದಿಯಾಗಿಲ್ಲ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದರ್ ಯಾದವ್ ಇಂದು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ವೈಪರೀತ್ಯದ ಚೌಕಟ್ಟಿನ ಸಮಾವೇಶ UNFCCC ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ಪರಿಸರ ಪೂರಕ ತಂತ್ರಜ್ಞಾನ ವರ್ಗಾವಣೆ, ಹವಾಮಾನ ನಿಧಿ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಜಾರಿಯ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ಹಾಗೂ ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ, ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ

0: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು ಜಾಣ ಜಾಣ ಸುದ್ದಿಯ ಕೇಳು.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 18 ಜೂನ್ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆಕಾಶಕ್ಕೆ ಕೈ ಚಾಚಿದ ರೋಬೋಟ್, ಮೊಸರಿನಂತಹ ವಿದ್ಯುತ್ ಬ್ಯಾಟರಿ ಹಾಗೂ ಕವಣೆ ಬೀಸುವ ಜೇಡ.

ಆಕಾಶಕ್ಕೆ ಕೈಚಾಚಿದ ರೋಬಾಟು. ಬಾಲಹನುಮಂತನ ಕತೆ ಕೇಳಿದ್ದೀರಲ್ಲ? ಆಕಾಶದಲ್ಲಿ ಕೆಂಪಗೆ ಉರಿಯುತ್ತಿದ್ದ ಸೂರ್ಯನನ್ನು ಹಣ್ಣು ಅಂತ ಬಾಲಹನುಮಂತ ಭಾವಿಸಿದನಂತೆ. ಅದನ್ನು ಹಿಡಿದು ತಿಂದೇ ಬಿಡುತ್ತೇನೆ ಅಂತ ಆಕಾಶಕ್ಕೆ ಹಾರಿಬಿಟ್ಟನಂತೆ. ಅವನೇನಾದರೂ ಅದನ್ನು ಹಿಡಿದು ತಿಂದು ಬಿಟ್ಟರೆ ಲೋಕದ ಪಾಡೇನು ಎಂದು ಗಾಬರಿಯಾಗಿ ಬಾಲಹನುಮ ಹಾಗೆ ಮಾಡದಂತೆ ತಡೆದರು ಎನ್ನುತ್ತದೆ ನಮ್ಮ ರಾಮಾಯಣ ಮಹಾಭಾರತದ ಕತೆಗಳು. ಅದು ಕತೆ. ಆದರೆ ಇದೀಗ ಅದೇ ರೀತಿಯಲ್ಲಿ ಆಕಾಶದಲ್ಲಿ ಸುತ್ತುತ್ತಿರುವ ದೊಡ್ಡದೊಂದು ನೌಕೆಯನ್ನು ಹಿಡಿಯಲು ರೋಬೋಟು ಒಂದು ಗಗನಕ್ಕೆ ಹಾರಲಿದೆ. ಇನ್ನೊಂದು ತಿಂಗಳೊಳಗೆ ಅಮೆರಿಕದ ವ್ಯೋಮಯಾನ ಸಂಸ್ಥೆ ನಾಸಾದಿಂದ ಗುತ್ತಿಗೆ ಪಡೆದ ಖಾಸಗಿ ಸಂಸ್ಥೆ ಕೆಟಲಿಸ್ಟ್ ಸ್ಪೇಸ್ ಟೆಕ್ನಾಲಜೀಸ್ ತಯಾರಿಸಿರುವ ಲಿಂಕ್

ಹೆಸರಿನ ಅಂತರಿಕ್ಷ ವೀಕ್ಷಣಾಲಯವನ್ನು ನಾಸಾ ಸಂಸ್ಥೆ 2004ರಲ್ಲಿ ಅಂದರೆ 21ನೇ ಶತಮಾನದ ಆರಂಭದಲ್ಲಿ ಹಾರಬಿಟ್ಟಿತ್ತು. ಇದರಿಂದ ದೊರೆಯುವ ಮಾಹಿತಿ ಖಗೋಳ ವಿಜ್ಞಾನಿಗಳಿಗೆ ಅತ್ಯಂತ ವಿಶಿಷ್ಟವಾದದ್ದು. ವಿಶ್ವದಲ್ಲಿ ದೂರ ದೂರದಲ್ಲಿರುವ ತಾರೆಗಳಿಂದ ಸಿಡಿದು ಹೊಮ್ಮುವ ಎಕ್ಸ್ರೇ, ಗ್ಯಾಮಾರೆ ಹಾಗೂ ಅವಕೆಂಪು ಕಿರಣಗಳಂತಹ ಸಾಧಾರಣ ದೂರದರ್ಶಕಗಳು ಗ್ರಹಿಸಲಾಗದ ಅದೃಶ್ಯ ಬೆಳಕಿನ ಚಿತ್ರಗಳನ್ನು ಈ ದೂರದರ್ಶಕ ಗ್ರಹಿಸುತ್ತದೆ. ಅದರ ಅಧ್ಯಯನದಿಂದ ತಾರೆಗಳ ಹುಟ್ಟು, ಸಾವು, ವಿಶ್ವದ ಬೆಳವಣಿಗೆ, ವಿಕಾಸದ ಬಗ್ಗೆ ಹೊಸ ಅರಿವು ಮೂಡುತ್ತದೆ. ಈ ಉದ್ದೇಶದಿಂದ ಹಾರಬಿಟ್ಟ ಸ್ವಿಫ್ಟ್ ಸಾಕಷ್ಟು ಮಾಹಿತಿಯನ್ನೇನೋ ಕೊಟ್ಟಿತು. ಆದರೆ ಇತ್ತೀಚೆಗೆ ಅದರ ಪಥ ಸ್ವಲ್ಪ ಬದಲಾಗಿತ್ತು. ಸಾಮಾನ್ಯವಾಗಿ ಅದು ಸಾಗಬೇಕಿದ್ದ ಹಾದಿಗಿಂತಲೂ ಇಂಚಿಂಚು ಎನ್ನುವಂತೆ ಕೆಳಗೆ ಸರಿಯುತ್ತಿತ್ತು. ಅರ್ಥಾತ್ ನಿಧಾನವಾಗಿ ಭೂಮಿಯತ್ತ ಕುಸಿಯುತ್ತಿದೆ ಎಂದಷ್ಟೆ. ಸಾಮಾನ್ಯವಾಗಿ ಸ್ವಿಫ್ಟ್ ಪ್ರತಿ ಗಂಟೆಗೆ 27,500 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕು. ಹಾಗೆಯೇ ಒಂದು ನಿಮಿಷದಲ್ಲಿ ಅದು ಒಂದು ಬದಿಯಿಂದ ಇನ್ನೊಂದು ಬದಿಗೆ ತನ್ನ ಕ್ಯಾಮೆರಾವನ್ನು ಹೊರಳಿಸಿ ಚಿತ್ರವನ್ನು ತೆಗೆಯುವಷ್ಟು ಚುರುಕಾಗಿದೆ. ಇದೇ ಕಾರಣದಿಂದಲೇ ಈ ವೀಕ್ಷಣಾಲಯಕ್ಕೆ ಸ್ವಿಫ್ಟ್ ಎಂದು ಹೆಸರಿಸಲಾಗಿದೆ. ಸ್ವಿಫ್ಟ್ ಎನ್ನುವ ಹಕ್ಕಿಫ್ಟ್ ಎನ್ನುವ ಹಕ್ಕಿ ನಮ್ಮೂರ ತಾಳೆ ಬಾನಾಡಿಯಂತಹ ಹಕ್ಕಿ. ಹಾರುತ್ತಲೇ ಹೊರಳಿ ತಟಕ್ಕನೆ ಕೀಟಗಳನ್ನು ಬೇಟೆಯಾಡಬಲ್ಲುದು. ಈ ವೀಕ್ಷಣಾಲಯವು 1,000 ಕಿಲೋಮೀಟರ್ ವೇಗದಿಂದ ಚಲಿಸುವಾಗಲೂ ಬದಿಗೆ ಹೊರಳಿ ಚಿತ್ರಗಳನ್ನು ತೆಗೆಯಬಲ್ಲುದಾದ್ದರಿಂದ ಈ ಹೆಸರನ್ನು ಕೊಡಲಾಗಿತ್ತು. ಹಾರಿಬಿಟ್ಟ ದಿನದಿಂದ 2030ನೇ ಇಸವಿಯವರೆಗೂ ಸ್ವಿಫ್ಟ್ ತನ್ನ ಪಥದಲ್ಲಿಯೇ ಮುಂದುವರಿಯುತ್ತದೆ ಎಂದು ಯೋಜಿಸಿದ್ದರು. ಮನುಷ್ಯ ಯೋಜಿಸಿದಂತೆ ಎಲ್ಲವೂ ನಡೆಯುವುದು ಉಂಟೆ? ಸ್ವಿಫ್ಟ್ನ ಕಥೆಯು ಹಾಗೆಯೇ ಆಯಿತು. 2 ವರ್ಷಗಳ ಹಿಂದೆ ಸ್ವಿಫ್ಟ್ನ ಗತಿ ಕಡಿಮೆಯಾಗಿ ಅದರ ಪಥ ಬದಲಾಗಿರುವುದು ಕಂಡಿತು. 600 ಕಿಲೋಮೀಟರ್ನ ಬದಲಿಗೆ ಅದು 370 ಕಿಲೋಮೀಟರ್ನ ಎತ್ತರಕ್ಕೆ ಬಂದು ಸುತ್ತುತ್ತಿರುವುದು ತಿಳಿಯಿತು. ಇದೇ ರೀತಿಯಲ್ಲಿ ಅದನ್ನು ಬಿಟ್ಟರೆ 1 ವರ್ಷದಲ್ಲಿ ಭೂಮಿಗೆ ಬಂದು ಬೀಳುವುದು ನಿಶ್ಚಿತ ಎಂದು ಭವಿಷ್ಯ ಹೇಳಿದವರು ಉಂಟು. ಆ ಭವಿಷ್ಯವನ್ನು ಸುಳ್ಳು ಮಾಡುವ ಯತ್ನವೇ ಈ ಲಿಂಕ್ ರೋಬೋಟಿನ ಹಾರಾಟ. ಅಂತರಿಕ್ಷದಲ್ಲಿರುವ ಉಪಗ್ರಹಗಳು ಭೂಮಿಗೆ ಬೀಳುವುದು ಅಪರೂಪವೇನಲ್ಲ. ಸ್ವಿಫ್ಟ್ಗಿಂತಲೂ ದೊಡ್ಡದಾದ ವೀಕ್ಷಣಾಲಯಗಳು, ಸ್ಪೇಸ್ ಲ್ಯಾಬ್ಗಳು, ಸ್ಪೇಸ್ ಸ್ಟೇಷನ್ಗಳು ಭೂಮಿಗೆ ಬಿದ್ದಿವೆ. 2019ನೇ ಇಸವಿಯಲ್ಲಿ ಹೀಗೆಯೇ ಒಂದು ಅಂತರಿಕ್ಷ ಪ್ರಯೋಗಾಲಯ ಹೇಳದೇ ಕೇಳದೆ ಭೂಮಿಗೆ ಬಂದು ಬಿದ್ದಿತ್ತಿತ್ತು. ಅದು ಚೀನಾ ಹಾರಿಸಿದ್ದ ಮೊತ್ತ ಮೊದಲ ಅಂತರಿಕ್ಷ ಪ್ರಯೋಗಾಲಯ ಟಿಯಾಂಗಾಂಗ್. ಸಾಮಾನ್ಯವಾಗಿ ತಮ್ಮ ಆಯುಸ್ಸು ಮುಗಿಸಿದ ನೌಕೆಗಳು ಭೂಮಿಗೆ ಬೀಳುವುದನ್ನು ವಿಜ್ಞಾನಿಗಳು ನಿಯಂತ್ರಿಸಲು ಉಪಾಯಗಳನ್ನು ಮಾಡಿರುತ್ತಾರೆ. ಅವೆಲ್ಲವೂ ವಿಫಲವಾದರಷ್ಟೇ ನೌಕೆಗಳು ತಮ್ಮಂತಾವೇ ಭೂಮಿಗೆ ಬೀಳುತ್ತವೆ. ಟಿಯಾಂಗಾಂಗ್ ಅಂತರಿಕ್ಷಕ್ಕೆ ಹಾರಿದ ಒಂದೇ ವರ್ಷದಲ್ಲಿ ಮರಳಿ ಭೂಮಿಗೆ ಕುಸಿದಿತ್ತು. ಪುಣ್ಯಕ್ಕೆ ಅದು ಶಾಂತಸಾಗರದಲ್ಲಿ ಎಲ್ಲೋ ಹೋಗಿಬಿತ್ತು. ಜನವಸತಿ ಇರುವ ಕಡೆ ಅಷ್ಟು ದೊಡ್ಡ ನೌಕೆಗಳು ಬಂದು ಅಪ್ಪಳಿಸಿದರೆ ಆಗುವ ಅಪಾಯ ಉಲ್ಕಾಪಾತದಿಂದ ಆಗುವುದಕ್ಕಿಂತ ಕಡಿಮೆ ಏನಿರುವುದಿಲ್ಲ. ಟಿಯಾಂಗಾಂಗ್ ಹಿಂದೆ 50 ವರ್ಷಗಳಿಗೆ ಮೊದಲು 1979ರಲ್ಲಿ ನಾಸಾ ಅಂತರಿಕ್ಷದಲ್ಲಿ ಇರಿಸಿದ್ದ ಸ್ಕೈಲ್ಯಾಬ್ ಎನ್ನುವ ನೌಕೆಯು ಇದೇ ರೀತಿ ನಿಯಂತ್ರಣ ತಪ್ಪಿ ಭೂಮಿಗೆ ಮರಳಿತು. ಆಗ ಗಂಟೆಗೊಮ್ಮೆ ಎನ್ನುವಂತೆ ಅದನ್ನು ಗಮನಿಸಿ ವರದಿ ನೀಡುತ್ತಿದ್ದರು. ಅದು ಬಂದು ಬೀಳಬಹುದಾದ ಜಾಗಗಳಲ್ಲಿದ್ದ ಜನರಿಗೆ ಎಚ್ಚರ ನೀಡುತ್ತಿದ್ದರು. ಪುಣ್ಯಕ್ಕೆ ಅದುವೂ ಕೂಡ ಜನವಸತಿ ಇಲ್ಲದ ಮರುಭೂಮಿಯಲ್ಲಿ ಬಿದ್ದು ಬೂದಿಯಾಗಿತ್ತು. ಅಂದಿನಿಂದಲೂ ಅಂತರಿಕ್ಷಕ್ಕೆ ಹಾರಿಬಿಡುವ ಎಲ್ಲ ನೌಕೆಗಳ ಅಂತ್ಯವನ್ನು ಅವು ಹಾರುವ ಮೊದಲೇ ತೀರ್ಮಾನಿಸಲಾಗಿರುತ್ತದೆ. ಹಾಗಿದ್ದು ಸ್ವಿಫ್ಟ್ನ ಯೋಜನೆ ಕೈಕೊಟ್ಟಿತ್ತು. ಇದಕ್ಕೆ ಕಾರಣ ಅಚಾನಕ್ಕಾಗಿ ಆದ ಒಂದು ಸೌರ ವಿದ್ಯಮಾನ. 4 ವರ್ಷಗಳ ಹಿಂದೆ ಸೂರ್ಯನಲ್ಲಿ ಅತೀವ ಚಟುವಟಿಕೆಗಳು ಕಂಡುಬಂದವು. ಸೂರ್ಯನಲ್ಲಿ ಪ್ರತಿ 11 ವರ್ಷಕ್ಕೊಮ್ಮೆ ಈ ರೀತಿಯಲ್ಲಿ ಸೌರಮಾರುತ, ಸೌರಕಲೆ ಮೊದಲಾದ ಚಟುವಟಿಕೆಗಳು ಮೇರುಮಟ್ಟವನ್ನು ಮುಟ್ಟುತ್ತವೆ. ಆದರೆ ಈ ಬಾರಿ ಇದು ತುಸು ಹೆಚ್ಚೇ ತೀವ್ರವಾಗಿತ್ತಿತ್ತು. ಅದರ ಫಲವಾಗಿ ಬೀಸಿದ ಸೌರಮಾರುತ ಭೂಮಿಯ ವಾಯುಮಂಡಲದ ಹೊರಪದರವನ್ನು ಬಿಸಿಮಾಡಿ ಉಬ್ಬಿಸಿತ್ತು. ಇದರಿಂದಾಗಿ ಅಂತರಿಕ್ಷದಲ್ಲಿ ಚಲಿಸುತ್ತಿದ್ದ ನೌಕೆಗಳಿಗೆ ಎದುರು ಗಾಳಿ ಬೀಸಿದಂತಾಗಿ ಅವುಗಳ ಗತಿ ನಿಧಾನವಾದುವು. ಗತಿ ನಿಧಾನವಾದ ಕೂಡಲೇ ಅಂತರಿಕ್ಷ ದೀಕ್ಷ ನೌಕೆಗಳ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಹೆಚ್ಚಾಗುವುದರಿಂದ ಅವು ನಿಧಾನವಾಗಿ ಭೂಮಿಯತ್ತ ಚಲಿಸುತ್ತವೆ. ಸ್ವಿಫ್ಟ್ಗೆ ಆಗಿದ್ದೂ ಇದೆ. ಅದು ಯೋಜಿಸಿದ್ದಕ್ಕಿಂತಲೂ ಹೆಚ್ಚು ಕುಸಿಯಲಾರಂಭಿಸಿತ್ತು. ಫೆಬ್ರವರಿ ತಿಂಗಳಿನಿಂದ ನೌಕೆಯ ಕುಸಿತ ಇನ್ನೂ ಹೆಚ್ಚಾಗದಿರಲಿ ಎಂದು ಅದರ ಎಲ್ಲ ವೈಜ್ಞಾನಿಕ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಈ 4 ತಿಂಗಳಲ್ಲಿಯೇ ಸ್ವಿಫ್ಟ್ ಇಲ್ಲದಿದ್ದರೆ ಏನಾಗುತ್ತದೆ ಅನ್ನುವ ಅರಿವು ಜಗತ್ತಿನ ಖಗೋಳ ವಿಜ್ಞಾನಿಗಳಿಗೆ ಆಗಿದೆಯಂತೆ.
ಅದರಿಂದ ದೊರೆಯುತ್ತಿದ್ದ

0: ಅಮೂಲ್ಯ ಮಾಹಿತಿ ಇಲ್ಲದೆಯೇ ಹೊರವಿಶ್ವದಲ್ಲಿನ ಆಗುಹೋಗುಗಳ ಬಗ್ಗೆ ತಿಳಿಯುವುದು ಕಷ್ಟವಾಗಿ. ಹೀಗೆ ಸ್ವಿಫ್ಟ್ ಸಂಗ್ರಹಿಸುವ ಮಾಹಿತಿಯು ಜಗತ್ತಿನ ಬಹುತೇಕ ಖಗೋಳ ವಿಜ್ಞಾನದ ಸಂಶೋಧನೆಗಳಿಗೆ ಅಮೂಲ್ಯವಾದ್ದರಿಂದ ಈ ನೌಕೆಯನ್ನು ಇದ್ದಲ್ಲಿಯೇ ಉಳಿಸಿಕೊಳ್ಳುವುದು ಸಾಧ್ಯವೇ ಎಂಬ ಯೋಚನೆ ಹುಟ್ಟಿತು. ನಾಸಾ ಒಂದು ವರ್ಷದ ಹಿಂದೆ ಅದಕ್ಕಾಗಿ ಇಂಗ್ಲೆಂಡಿನ ಕೆಟಲಿಸ್ಟ್ ಸಂಸ್ಥೆಗೆ ರೋಬೋ ನೌಕೆಯನ್ನು ತಯಾರಿಸಲು ಗುತ್ತಿಗೆ ನೀಡಿತು. ಕೆಟಲಿಸ್ಟ್ ಸಂಸ್ಥೆ ಕೇವಲ 7 ತಿಂಗಳಲ್ಲಿ ನೌಕೆಯ ವಿನ್ಯಾಸದಿಂದ ಮೊದಲುಗೊಂಡು ತಯಾರಿಯವರೆಗೆ ಎಲ್ಲ ಕೆಲಸಗಳನ್ನು ಮುಗಿಸಿದೆ. ಇದೀಗ ನೌಕೆ ನಾಸಾದ ಪರೀಕ್ಷಣಾ ಕೇಂದ್ರದಲ್ಲಿ ಪರೀಕ್ಷೆಗೆ ಒಳಪಟ್ಟಿದೆ. ಅಂತರಿಕ್ಷಕ್ಕೆ ಹಾರಿದ ಒಂದು ವಾರದೊಳಗೆ ಲಿಂಕ್ ನೌಕೆ ಸ್ವಿಫ್ಟ್ ದೂರದರ್ಶಕದ ಬಳಿಗೆ ಸಾರಲಿದೆ. ಒಂದೆರಡು ವಾರ ಅದರ ಜೊತೆಗೆ ಭೂಮಿಯನ್ನು ಸುತ್ತಲಿದೆ. ಈ ಅವಧಿಯಲ್ಲಿ ಸ್ವಿಫ್ಟ್ ನೌಕೆಗೆ ಆಗಿರುವ ಹಾನಿ, ಅದನ್ನು ಸರಿಪಡಿಸಲು ಬೇಕಾಗುವ ಸಿದ್ಧತೆ ಮೊದಲಾದವುಗಳ ಬಗ್ಗೆ ಸ್ಪಷ್ಟ ಚಿತ್ರವನ್ನು ಭೂಮಿಯಲ್ಲಿರುವ ವಿಜ್ಞಾನಿಗಳಿಗೆ ಒದಗಿಸಲಿದೆ. ಅನಂತರ ನಿಧಾನವಾಗಿ ಅದು ಸ್ವಿಫ್ಟ್ ನೌಕೆಯನ್ನು 3 ಬಾಹುಗಳಿಂದ ಹಿಡಿದುಕೊಳ್ಳಲಿದೆ. ಇದು ಹೇಳಿದಷ್ಟು ಸುಲಭವಲ್ಲ, ಯಾಕೆಂದರೆ ಸ್ವಿಫ್ಟ್ ಆಗಲು ಸಾಕಷ್ಟು ವೇಗದಿಂದ ಭೂಮಿಯ ಪ್ರದಕ್ಷಿಣೆ ಮಾಡುತ್ತಿರುತ್ತದಷ್ಟೇ. ಒಂದಿಷ್ಟು ಆಚೀಚೆ ಆದರೂ ಎರಡರಲ್ಲಿ ಒಂದು ಅಥವಾ ಎರಡೂ ನೌಕೆಗೂ ಅಪಾಯ ಕಟ್ಟಿಟ್ಟದ್ದು. ಹೀಗೆ ಅಡ್ಡಿಗಳನ್ನು ದೂರವಿಟ್ಟು ತಾಳೆಬಾನಾಡಿಯಂತೆಯೇ ಹಾರುತ್ತಿರುವ ಸ್ವಿಫ್ಟ್ ಅನ್ನು ಹಿಡಿದುಕೊಳ್ಳುತ್ತದೆ. ನಂತರ ಅದರೊಟ್ಟಿಗೆ ಸ್ವಲ್ಪ ಸ್ವಲ್ಪವೇ ವೇಗವನ್ನು ಹೆಚ್ಚಿಸಿಕೊಂಡು ಸ್ವಿಫ್ಟ್ ಅನ್ನು ಇನ್ನೂ ಎತ್ತರದ ಪಥಕ್ಕೆ 600 ಕಿಲೋಮೀಟರ್ ಎತ್ತರಕ್ಕೆ ಕೊಂಡೊಯ್ದು ಬಿಡಲಿದೆ. ಅನಂತರ ನಿಧಾನವಾಗಿ ಬಾಹುಗಳನ್ನು ಬಿಡಿಸಿಕೊಂಡು ದೂರ ಸರಿಯಲಿದೆ. ಇವಿಷ್ಟನ್ನು ಮಾಡುವುದಕ್ಕೆ ನಾಸಾ $3 ಕೋಟಿ ತೆಗೆದಿಟ್ಟಿದೆ. ಇದು ಕಡಿಮೆಯೇ, ಯಾಕೆಂದರೆ ಮತ್ತೊಂದು ಸ್ವಿಫ್ಟ್ ನೌಕೆಯನ್ನು ಹೊಸದಾಗಿ ಸಿದ್ಧಪಡಿಸಲು ಇದರ 10 ಪಟ್ಟು ವೆಚ್ಚ ಮಾಡಬೇಕಾದೀತು. ಅದಕ್ಕೆ ಬದಲು ಈ ಯತ್ನ ಸಫಲವಾದಲ್ಲಿ ಕಡಿಮೆ ವೆಚ್ಚದಲ್ಲಿಯೇ ಸ್ವಿಫ್ಟ್ ಅನ್ನು ಉಳಿಸಿಕೊಂಡಂತೆ. ಒಂದು ವೇಳೆ ಈ ಯತ್ನ ವಿಫಲವಾದರೂ ಅದರಿಂದ ಕಲಿತ ಪಾಠಗಳು ವ್ಯರ್ಥವಂತೂ ಆಗುವುದಿಲ್ಲ ಎನ್ನುವುದು ನಾಸಾದ ಯೋಚನೆ.
1: ಮೊಸರಿನಂತಹ ವಿದ್ಯುತ್ ಬ್ಯಾಟರಿ ಬ್ಯಾಟರಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಒಂದಾನೊಂದು ಕಾಲದಲ್ಲಿ ಕೆಲವರಿಗಷ್ಟೇ ಇದರ ಪರಿಚಯವಿರುತ್ತಿತ್ತು. ಆದರೆ ಮೊಬೈಲ್ ಯುಗದಲ್ಲಿ ಬ್ಯಾಟರಿ ಎನ್ನುವ ಸಾಧನದ ಬಗ್ಗೆ ಹಾಗೂ ಅದರಲ್ಲಿ ವಿದ್ಯುತ್ತನ್ನು ಕಾದಿಡುವ ಚಾರ್ಜಿಂಗ್ ಬಗ್ಗೆ ತಿಳಿಯದವರೇ ಇಲ್ಲ. ವಿದ್ಯುತ್ತು ಎಂದರೇನೆಂದು ತಿಳಿಯದವರು ಬ್ಯಾಟರಿಯ ಚಾರ್ಜ್ ಕಡಿಮೆಯಾಗಿದೆ, ಮುಗಿದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ದಿನಗಳು ಇವು. ಮೊಸರಿನಂತಹ ಬ್ಯಾಟರಿಯು ಸಾಧ್ಯವಂತೆ, ಅಂದರೆ ಮೊಸರಿನಂತೆಯೇ ಮೃದುವಾದ ವಿದ್ಯುತ್ತನ್ನು ಶೇಖರಿಸಿಟ್ಟುಕೊಳ್ಳುವ ಸಾಧನ ತಯಾರಾಗುತ್ತಿದೆ. ಲೋಹದ ಪ್ರಭಾವವೇ ಹೆಚ್ಚಿರುವ ಬ್ಯಾಟರಿಗಳ ಪ್ರಾಬಲ್ಯವನ್ನು ಕುಗ್ಗಿಸುವ ಇಂತಹ ಸಂಶೋಧನೆಯೊಂದರ ವಿವರಗಳನ್ನು ಸೆಲ್ ಪತ್ರಿಕೆ ಪ್ರಕಟಿಸಿದೆ. ಬೆಳಕಿಗೆ ತೆರೆದಿಟ್ಟಾಗ ಅಥವಾ ವಿದ್ಯುತ್ತನ್ನು ಹರಿಸಿ ಚಾರ್ಜ್ ಮಾಡಿದಾಗ ಮೊಸರಿನಂತೆ ಗಟ್ಟಿಯಾಗುವ ದ್ರವವೊಂದನ್ನು ತಯಾರಿಸಲಾಗಿದೆಯಂತೆ. ಅನಂತರ ಬೇಕೆಂದಾಗ ಅದರಿಂದ ವಿದ್ಯುತ್ತನ್ನು ಪಡೆಯಬಹುದು ಎನ್ನುವ ಸ್ವಾರಸ್ಯಕರ ವಿಷಯವನ್ನು ಅಮೆರಿಕೆಯ ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಸ್ಯಾಮ್ಯುಯಲ್ ಸ್ಟಪ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಬ್ಯಾಟರಿ ಎಂದರೆ ಇನ್ನೇನಲ್ಲ, ವಿದ್ಯುತ್ ಚಾರ್ಜು ಅಥವಾ ವಿದ್ಯುತ್ ಆವೇಶ ಇರುವ ಕಣಗಳನ್ನು ಸಂಗ್ರಹಿಸಿಟ್ಟುಕೊಂಡ ಸಾಧನ. ಸಾಮಾನ್ಯವಾಗಿ ನಾವು ಬಳಸುವ ಎಲ್ಲಾ ಬ್ಯಾಟರಿಗಳಲ್ಲಿಯೂ ವಿದ್ಯುತ್ತನ್ನು ಧನ ಅಥವಾ ಪಾಸಿಟಿವ್ ಮತ್ತು ಋಣ ಅಥವಾ ನೆಗೆಟಿವ್ ಎನ್ನುವ ಎರಡು ಬಗೆಯ ವಿದ್ಯುತ್ ಆವೇಶಗಳನ್ನಾಗಿ ಸಂಗ್ರಹಿಸಲಾಗಿರುತ್ತದೆ. ಋಣ ಆವೇಶ ಇರುವ ಕಣಗಳಲ್ಲಿ ಅಧಿಕವಾಗಿ ಇರುವ ಇಲೆಕ್ಟ್ರಾನು ಧನ ಆವೇಶ ಇರುವ ಕಣಗಳ ಬಳಿಗೆ ಹೋಗದಂತೆ ತಡೆಗಟ್ಟಲಾಗಿರುತ್ತದೆ. ವಿದ್ಯುತ್ ಹರಿಯಬಲ್ಲ ಲೋಹದ ತಂತಿಯಿಂದ ಈ ಎರಡೂ ಧ್ರುವಗಳನ್ನು ಜೋಡಿಸಿ ಇಲೆಕ್ಟ್ರಾನುಗಳಿಗೆ ಹರಿದು ಹೋಗಲು ಹಾದಿ ಮಾಡಿಕೊಟ್ಟಾಗ ವಿದ್ಯುತ್ತು ಹರಿಯುತ್ತದೆ. ಫೋನು, ಬ್ಯಾಟರಿ ದೀಪ, ಹೆಡ್ಫೋನುಗಳು ಕೆಲಸ ಮಾಡುತ್ತವೆ. ಸ್ಕೂಟರು, ಕಾರುಗಳಲ್ಲಿ ಇರುವ ಬ್ಯಾಟರಿಗಳ ಕೆಲಸವೂ ಇದೇ ರೀತಿಯೇ. ಈ ಎಲ್ಲ ಬ್ಯಾಟರಿಗಳಲ್ಲಿಯೂ ಲೋಹದ ವಸ್ತುಗಳದ್ದೇ ಪ್ರಧಾನ ಪಾತ್ರ. ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಅಥವಾ ಲೀಥಿಯಂನಂತಹ ಲೋಹಗಳ ಸಂಯುಕ್ತಗಳನ್ನು ಚಾರ್ಜ್ ಹಿಡಿದಿಡಲು ಬಳಸುತ್ತಾರೆ. ವಿದ್ಯುತ್ ಹರಿಸಿದಾಗ ಈ ಲೋಹಗಳ ಸಂಯುಕ್ತಗಳು ಇಲೆಕ್ಟ್ರಾನುಗಳನ್ನು ಹೆಚ್ಚೆಚ್ಚು ಸಂಗ್ರಹಿಸಿಟ್ಟುಕೊಳ್ಳಬಲ್ಲವು. ಬ್ಯಾಟರಿ ಲೋಕದಲ್ಲಿ ಲೋಹಗಳ ಈ ಪ್ರಾಧಾನ್ಯವೇ ಒಂದು ತೊಡಕುವಾಗಿದೆ. ಲೋಹಗಳ ಸರಬರಾಜು ಎಲ್ಲಾ ಕಡೆಯೂ ಒಂದೇ ತರನಾಗಿಲ್ಲ. ಲೀಥಿಯಂನಂತಹ ಕೆಲವು ಲೋಹಗಳಂತೂ ಚೀನಾ, ಆಸ್ಟ್ರೇಲಿಯಾ, ಅಮೆರಿಕಾದಂತಹ ಕೆಲವೇ ರಾಷ್ಟ್ರಗಳಲ್ಲಿ ಹೆಚ್ಚು ದೊರೆಯುವುದರಿಂದ ಬ್ಯಾಟರಿಗಳನ್ನು ಬೇಕೆಂದ ರೀತಿಯಲ್ಲಿ ಬಳಸಲಾಗುತ್ತಿಲ್ಲ. ಲೋಹಗಳೇ ಇಲ್ಲದ ಬ್ಯಾಟರಿಯನ್ನು ತಯಾರಿಸಬಹುದೇ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಲೀಥಿಯಂ ಮೊದಲಾದ ಲೋಹಗಳಂತೆ ಸಾಮಾನ್ಯ ಸ್ಥಿತಿಯಲ್ಲಿಯೂ, ಅಂದರೆ ಸಾಮಾನ್ಯ ಉಷ್ಣತೆಯಲ್ಲಿಯೂ ಹೆಚ್ಚೆಚ್ಚು ಇಲೆಕ್ಟ್ರಾನುಗಳನ್ನು ಸೇರಿಸಿಟ್ಟುಕೊಳ್ಳಬಲ್ಲ ಅಣುರಚನೆ ಇರುವ ವಸ್ತುಗಳು ಬೇಕು. ಅಂತಹ ರಚನೆ ಸಾಧ್ಯವಾದರೆ ಬಹುಶಃ ಇಲೆಕ್ಟ್ರಾನುಗಳನ್ನು ತನ್ಮೂಲಕ ವಿದ್ಯುತ್ತನ್ನು ಸಂಗ್ರಹಿಸಿಟ್ಟುಕೊಳ್ಳುವ ವಸ್ತುಗಳನ್ನು ಸೃಷ್ಟಿಸಬಹುದು. ಇದು ಸ್ಟಪ್ ತಂಡದ ಯೋಚನೆ. ಈ ಯೋಚನೆಯ ಜಾಡು ಹಿಡಿದು ನಡೆದ ಇವರು ಚಾರ್ಜ್ ಮಾಡಿದಾಗ ಮೊಸರಿನಂತೆ ಗಟ್ಟಿಯಾಗಿ, ವಿದ್ಯುತ್ ಖಾಲಿಯಾದಾಗ ಮೊದಲಿನಂತೆ ನೀರಾಗುವ ವಸ್ತುವನ್ನು ಸೃಷ್ಟಿಸಿದ್ದಾರೆ. ಇಲೆಕ್ಟ್ರಾನುಗಳನ್ನು ಕೂಡಿಸಲು ಇದಕ್ಕೆ ವಿದ್ಯುತ್ತೇ ಬೇಕಿಲ್ಲ. ಬಿಸಿಲಿನಲ್ಲಿರುವ ಶಕ್ತಿಯಿಂದಲೇ ಅಧಿಕ ಇಲೆಕ್ಟ್ರಿಕ್

0: ಎಲೆಕ್ಟ್ರಾನ್ಗಳನ್ನು ಇದು ಹೀರಿಕೊಂಡು ಸಂಗ್ರಹಿಸಬಲ್ಲದು, ಅರ್ಥಾತ್ ಮೃದುವಾದೊಂದು ಸೌರವಿದ್ಯುತ್ ಫಲಕ ಕಂ ಬ್ಯಾಟರಿಯೂ ಆಗಬಹುದು. ಸ್ಟಪ್ ಅವರಿಗೆ ಈ ನಿಟ್ಟಿನಲ್ಲಿ ಪ್ರೇರಣೆಯಾಗಿದ್ದು ಜೀವಕೋಶಗಳ ಹೊದಗೆಯಲ್ಲಿರುವ ಬೃಹತ್ ಪಾಲಿಮರ್ ಅಣುಗಳು. ಪ್ರೋಟೀನ್ನಿಂದ ತಯಾರಾದ ಈ ಅಣುಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ, ಜೀವಕೋಶದಲ್ಲಿರುವ ಶಕ್ತಿಯನ್ನು ಹೀರಿಕೊಂಡು ಇಲ್ಲವೇ ತಮ್ಮಲ್ಲಿದ್ದ ಶಕ್ತಿಯನ್ನು ಬಿಟ್ಟುಕೊಟ್ಟು ಆಕಾರವನ್ನು ಬದಲಾಯಿಸಿಕೊಳ್ಳುತ್ತವೆ. ಇದೇ ಕೆಲಸವನ್ನು ಅವು ವಿದ್ಯುತ್ತನ್ನು ಹಿಡಿದಿಟ್ಟುಕೊಂಡು ಮಾಡಿದರೆ ಬ್ಯಾಟರಿಗೆ ತಕ್ಕ ವಸ್ತು ಸಿಕ್ಕಂತೆಯೇ ಸರಿ. ಹೀಗೆ ಇಲೆಕ್ಟ್ರಾನುಗಳು ಕೂಡಿದ ಕೂಡಲೇ ಆಕಾರ ಹಾಗೂ ರಚನೆಯನ್ನು ಬದಲಾಯಿಸಿಕೊಳ್ಳಬಲ್ಲ ಪಾಲಿಮರ್ಗಳನ್ನು ತಯಾರಿಸಲು ಸ್ಟೆಪ್ ತಂಡ ಹೊರಟು. ಇದಕ್ಕಾಗಿ ಇವರು ಎರಡು ವಿಭಿನ್ನ ಪಾಲಿಮರ್ ಅಣುಗಳನ್ನು ಬೆಸೆದರು. ಅಮೈನೋ ನಾಫ್ಥಲಿನ್ನಿಂದ ತಯಾರಾದ ಒಂದು ಅಣು ಶಕ್ತಿಯನ್ನು ಹೀರಿಕೊಂಡು ಇಲೆಕ್ಟ್ರಾನ್ ಅನ್ನು ಬಿಡುಗಡೆ ಮಾಡಬಲ್ಲದು. ಅದರ ಜೊತೆಗೆ ಇರುವ ಮೀಥೈಲ್ ವಯೋಲಿಜನ್ ಎನ್ನುವ ಅಣುವು ಈ ಇಲೆಕ್ಟ್ರಾನ್ಗಳನ್ನು ಹೀರಿಕೊಳ್ಳಬಲ್ಲದು. ಇವೆರಡೂ ಹೀಗೆ ಶಕ್ತಿಯನ್ನು ಹೀರಿಕೊಂಡು ಬದಲಾದ ಫಲವಾಗಿ ಒಂದಿನ್ನೊಂದಕ್ಕೆ ಇನ್ನಷ್ಟು ಭದ್ರವಾಗಿ ಅಂಟಿಕೊಳ್ಳುತ್ತವೆ, ಅಂಟಿಕೊಂಡು ಅದೇ ಸ್ಥಿತಿಯಲ್ಲಿ ಇರುತ್ತವೆ. ಆದರೆ ಈ ಸ್ಥಿತಿ ಹೀಗೇ ಇರಬೇಕೆಂದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಇದು ಮರಳಿ ಮೊದಲಿನ ಸ್ಥಿತಿಗೆ ಬರುವಂತೆ ಮಾಡಬಹುದು. ಅಂತಹ ಅವಕಾಶ ಒದಗಿಸಿದಾಗ ಇವು ಸಂಗ್ರಹಿಸಿಟ್ಟುಕೊಂಡ ಇಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟು ಮೊದಲಿನ ಸ್ಥಿತಿಗೆ ಮರಳುತ್ತವೆ, ಅಂದರೆ ಬ್ಯಾಟರಿಯಂತೆ ಕೆಲಸ ಮಾಡುತ್ತವೆ ಅಂತ ಅರ್ಥ. ಸ್ಟಪ್ ತಂಡ ತಯಾರಿಸಿರುವ ಇದು ಹಳದಿ ಬಣ್ಣದ ದ್ರವ. ವಿಶೇಷವೆಂದರೆ ಇದಕ್ಕೆ ಶಕ್ತಿ ಇಂಥದ್ದೇ ಮೂಲದಿಂದ ಒದಗಬೇಕು ಎಂದಿಲ್ಲ. ಬೆಳಕು, ವಿದ್ಯುತ್, ಎಕ್ಸ್ರೇ ಅಥವಾ ರಾಸಾಯನಿಕ ಕ್ರಿಯೆ ಯಾವುದಾದರೂ ಆದೀತು. ಬಿಡುಗಡೆಯಾದ ಶಕ್ತಿಯನ್ನು ಹೀರಿಕೊಂಡು ಹಾಲು ಮೊಸರಾದ ಹಾಗೆ ಜೆಲ್ಲಿಯಾಗಿ ಬಿಡುತ್ತದೆ. ಈ ಜೆಲ್ಲಿಯನ್ನು ಹಾಗೆಯೇ ಎತ್ತಿಟ್ಟು ಬೇಕೆಂದಾಗ ಅದಕ್ಕೊಂದಿಷ್ಟು ಗಾಳಿಯನ್ನು, ಆಕ್ಸಿಜನ್ ಅನ್ನು ಅಥವಾ ಇಲೆಕ್ಟ್ರಾನ್ಗಳನ್ನು ಬೇಡುವ ರಾಸಾಯನಿಕ ಅಣುಗಳ ಜೊತೆಗೆ ತೆರೆದಿಟ್ಟರೆ ಸಾಕು. ತನ್ನಲ್ಲಿರುವ ಇಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟು ಮೊದಲಿನಂತೆ ದ್ರವವಾಗುತ್ತವೆ, ಹಾಲಿನಂತೆ ಆಗುತ್ತದೆ. ಮತ್ತೆ ಅವುಗಳನ್ನು ಚಾರ್ಜ್ ಮಾಡಿದರೆ ಜೆಲ್ಲಿಯಾಗುತ್ತದೆ. ಹಾಗಾದರೆ ಇನ್ನು ಮೇಲೆ ನೀರಿನ ಟ್ಯಾಂಕ್ನಂತೆ ಈ ವಸ್ತು ತುಂಬಿದ ಗಾಜಿನ ಟ್ಯಾಂಕನ್ನು ಅಥವಾ ಈ ವಸ್ತು ತುಂಬಿದ ಪಾರದರ್ಶಕ ಟ್ಯೂಬ್ಗಳನ್ನು ಮನೆಯ ಸೂರಿನ ಮೇಲಿಟ್ಟು ಸೌರಶಕ್ತಿಯನ್ನು ತಯಾರಿಸಬಹುದಲ್ಲ ಎಂದು ಖುಷಿಯಾದೀರಾ? ತಾಳಿ, ಆ ದಿನಗಳು ಇನ್ನೂ ಬಂದಿಲ್ಲ. ಏಕೆಂದರೆ ಸದ್ಯಕ್ಕೆ ಸ್ಟಪ್ ಅವರು ಇಂತಹ ವಸ್ತುವಿನ ಸೃಷ್ಟಿ ಸಾಧ್ಯ ಎಂದಷ್ಟೇ ತೋರಿಸಿಕೊಟ್ಟಿದ್ದಾರೆ. ಆದರೆ ಈ ದ್ರವದೊಳಗೆ ಎಷ್ಟು ವಿದ್ಯುತ್ ತುಂಬಬಹುದು ಎನ್ನುವುದು ಸಿದ್ಧವಾಗಬೇಕು. ದಾಸ್ತಾನಿಟ್ಟ ಶಕ್ತಿಯನ್ನು ನಿಯಂತ್ರಿತವಾಗಿ ಹೇಗೆ ಹೊರತೆಗೆಯುವುದು ಎನ್ನುವುದಕ್ಕೂ ಉಪಾಯ ಹುಡುಕಬೇಕು. ಆಮೇಲಷ್ಟೇ ಇದು ಬ್ಯಾಟರಿಯಾಗಿ ಕೆಲಸ ಮಾಡಬಲ್ಲದು. ಅದೇನೇ ಆಗಲಿ, ಲೋಹವೇ ಇಲ್ಲದ ಬ್ಯಾಟರಿಯ ತಯಾರಿಕೆ ಸಾಧ್ಯ ಎನ್ನುವ ಆಸೆಯನ್ನು ಇದು ಹುಟ್ಟಿಸಿದೆ. ದೇಹದಲ್ಲಿ ಬಳಸುವ ಪೇಸ್ ಮೇಕರ್ ಮೊದಲಾದ ಸಾಧನಗಳಿಗೆ ಲೋಹವಿಲ್ಲದ ನಿರಭಯಕಾರಿಯಾದ ವಿದ್ಯುದಾಗಾರವನ್ನು ಈ ಜೆಲ್ಲಿ ಒದಗಿಸಬಹುದು ಎನ್ನುವ ಆಶಯ ಸ್ಟೆಪ್ ಅವರದ್ದು. ಕಾದು ನೋಡೋಣ.
1: ಕವಣೆ ಬೀಸುವ ಜೇಡ. ಜೇಡ ಬಲೆ ಕಟ್ಟುವುದನ್ನು ನೋಡಿದ್ದೇವೆ. ಬಲವಾದ ಹಾಗೂ ಸುಂದರವಾದ ಬಲೆಯನ್ನು ಕಟ್ಟಿ ಬೇಟೆ ಅಲ್ಲಿಗೆ ಬರಲಿ ಎಂದು ಕಾಯ್ದು ಕುಳಿತುಕೊಳ್ಳುತ್ತದೆ. ಕೆಲವು ಜೇಡುಗಳು ಖೆಡ್ಡ ತೋಡುವುದುಂಟು. ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಇದೀಗ ಇನ್ನೊಂದು ಸುದ್ದಿ ಬಂದಿದ. ಆಸ್ಟ್ರೇಲಿಯಾದ ಒಂದು ಜೇಡ ತನ್ನ ಬೇಟೆಯನ್ನು ಗಾಳ ಹಾಕಿ ಟಟಕ್ಕನೆ ತನ್ನೆಡೆಗೆ ಸೆಳೆದುಕೊಳ್ಳುತ್ತದಂತೆ. ಪಾಪ, ಬೇಟೆ ಜೇಡನ ಬಲೆ ಅಪಾಯ ಎಂದು ತಿಳಿದು ಅದನ್ನು ಕತ್ತರಿಸಲು ಹೋಗುತ್ತದಂತೆ. ಅದೇ ಅದಕ್ಕೆ ಮುಳುವಾಗಿ ನೇರವಾಗಿ ಜೇಡನ ಬಳಿಗೆ ಹೋಗಿ ಬೀಳುವಂತಾಗುತ್ತದಂತೆ. ಆಸ್ಟ್ರೇಲಿಯಾದ ಮೆಕ್ವಾಯಿರಿ ವಿಶ್ವವಿದ್ಯಾನಿಲಯದ ಪ್ರಕೃತಿ ವಿಜ್ಞಾನಿ ಅಜಯ್ ನರೇಂದ್ರ ಮತ್ತು ಸಂಗಡಿಗರು ಹೀಗೊಂದು ಜೇಡವನ್ನು ಪತ್ತೆ ಮಾಡಿದ್ದಾರೆ. ಪ್ರೊಪೋಸ್ಥಿರಾ ಕುಲಕ್ಕೆ ಸೇರಿದ ಈ ಜೇಡ ಆಸ್ಟ್ರೇಲಿಯಾದ ಕವಣೆ ಬೀಸಿ ಬೇಟೆಯಾಡುವ ಜೇಡಗಳಲ್ಲಿ ಒಂದು. ಕೀಟಗಳಲ್ಲಿ ಮಿಡತೆಗಳು, ಕೆಲವು ಜಲವಾಸಿ ಕೀಟಗಳು ಹಾಗೂ ಜೇಡುಗಳು ಈ ರೀತಿಯಲ್ಲಿ ಕವಣೆ ಬೀಸಿ ಬೇಟೆಯಾಡುತ್ತವೆ. ಅರ್ಥಾತ್ ಎಲ್ಲಿಯೋ ಒಂದೆಡೆ ಸ್ಪ್ರಿಂಗ್ ಮೇಲೆ ಮುಚ್ಚಳ ಹೊದಿಸಿ ಮುಚ್ಚಳವನ್ನು ಒತ್ತಿದೊಡನೆ ಸಿಡಿದೇಳುವ ಸಾಧನದಂತೆ ಇವು ಬೇಟೆಗಳು ಮುಟ್ಟಿದೊಡನೆ ಸಿಡಿಯುವ ಸಾಧನಗಳನ್ನು ಸೃಷ್ಟಿಸುತ್ತವೆ. ಅಮಾಯಕ ಬೇಟೆಗಳು ಆ ಸಾಧನಗಳನ್ನು ಮುಟ್ಟಿದೊಡನೆ ಅವು ಚಿಮ್ಮಿ ಬೇಟೆಯನ್ನು ಸುಲಭವಾಗಿ ಕೀಟಗಳಿಗೆ ತಲುಪಿಸುತ್ತವೆ. ಪ್ರೊಪೋಸ್ಟಿರಾ ಕೂಡ ಇದೇ ರೀತಿಯ ಸ್ಪ್ರಿಂಗ್ ಸಾಧನವನ್ನು ರೂಪಿಸುತ್ತದಂತೆ. ಆದರೆ ಅಮಾಯಕ ಬೇಟೆಗಳಿಗಾಗಿ ಅಲ್ಲ. ಬೇಟೆಯೇಯಾದರೂ ಉಗ್ರವಾದ ಕೀಟವನ್ನು ಹಿಡಿಯುವುದಕ್ಕಾಗಿ ಈ ವಿಧಾನವನ್ನು ಅದು ರೂಪಿಸಿಕೊಂಡಿದೆ ಎನ್ನುತ್ತಾರೆ ನರೇಂದ್ರ. ಪ್ರೊಪೋಸ್ಟಿರಾ ಆಸ್ಟ್ರೇಲಿಯಾದ ಕಾಡುಗಳಲ್ಲಿ ಮರಗಳಲ್ಲಿ ವಾಸಿಸುತ್ತದೆ. ಇದರ ಸಮೀಪದಲ್ಲಿಯೇ ಅತಿ ಉಗ್ರವಾದ ಇರುವೆಯೊಂದು ವಾಸಿಸುತ್ತದೆ. ಈಕೋಫಿಲಾಸ್ ಮರಾಗ್ಡಿನಾ ಎನ್ನುವ ಈ ಇರುವೆ ಅತಿ ಉಗ್ರವಾದ ಇರುವೆಗಳಲ್ಲಿ ಒಂದು. ಎದುರಾದವರನ್ನು ಕಚ್ಚದೇ ಇರುವುದಿಲ್ಲ. ತಾನಿರುವ ನೆಲೆಯ ಬಳಿ ಯಾವುದೇ ಕೀಟವನ್ನು ಸುಳಿಯಲು ಬಿಡುವುದಿಲ್ಲ. ಜೊತೆಗೆ ಗುಂಪು ಗುಂಪಾಗಿ ಮರದ ಎಲ್ಲೆಡೆ ಆಹಾರಕ್ಕಾಗಿ ಹುಡುಕಾಡುತ್ತಿರುತ್ತವೆ. ಆದರೆ ಇವು ಪ್ರೊಪೋಸ್ಟಿರಾಗೆ ಆಹಾರ. ಪಾಪ, ಪ್ರೊಪೋಸ್ಟಿರಾ ಇಂತಹ ಉಗ್ರ ಬೇಟೆಯನ್ನು ಹಿಡಿಯುವುದಾದರೂ ಹೇಗೆ? ಬಹುಶಃ ಅದಕ್ಕೆ ನಿಸರ್ಗವೇ ಇದಕ್ಕೊಂದು ಉಪಾಯ ಹುಡುಕಿಕೊಟ್ಟಿರಬೇಕು ಎಂದು ನರೇಂದ್ರ ತಂಡ ತರ್ಕಿಸಿದೆ. ಈ ಜೇಡ ಕೇವಲ ಈ ಇರುವೆಗಳನ್ನು ಹಿಡಿಯಲೆಂದೇ ವಿಶೇಷವಾದ ಬಲೆಗಳನ್ನು ಹೆಣೆಯುತ್ತದೆ. ಉಳಿದಂತೆ ಬೇರೆ ಕೀಟಗಳಿಗೆ ಸಾಧಾರಣವಾಗಿ ಕಟ್ಟಿದ ಬಲೆ

0: ಬಲೆಯನ್ನೇ ಬಳಸುತ್ತದೆ. ಈ ವಿಶೇಷ ಬಲೆ ಒಂದು ಮುಚ್ಚಿದ ಟೋಪಿ ಅಥವಾ ಡೇರೆಯಂತೆ ಎನ್ನಿ. ತಾನು ಬಲೆ ಕಟ್ಟಿರುವೆಡೆ ಸ್ವಲ್ಪ ಕೆಳಭಾಗದಲ್ಲಿ ಇರುವ ಎಲೆಗಳ ಮೇಲೆ ಈ ಗಾಳವನ್ನು ಜೇಡ ಕಟ್ಟುತ್ತದೆ. ಭದ್ರವಾಗಿ ಎಳೆದೆಳೆದು ಕಟ್ಟಿದ ರಬ್ಬರಿನ ಎಳೆಗಳಂತೆ ತನ್ನ ರೇಷ್ಮೆಯ ಎಳೆಗಳನ್ನು ನುಲಿದು ಈ ಡೇರೆಯನ್ನು ನಿರ್ಮಿಸುತ್ತದೆ. ಎಲೆಯನ್ನು ಭದ್ರವಾಗಿ ಹಿಡಿದಿಡುತ್ತದೆ. ಈಗ ಬೇಟೆಯಾಡುವುದು ಸುಲಭ. ಈ ಡೇರೆಯ ಯಾವುದೇ ಎಳೆಯನ್ನು ಕತ್ತರಿಸಿದರೂ ಇಡೀ ಡೇರೆ ಸ್ಪ್ರಿಂಗ್ ಬಿಡಿಸಿದಾಗ ಹಾರುವ ಮುಚ್ಚಳದಂತೆ ಟಟಕ್ಕನೆ ಸಿಡಿಯುತ್ತದೆ. ಸಿಡಿಯುವುದರೊಟ್ಟಿಗೆ ತನ್ನನ್ನು ಕಚ್ಚಿಕೊಂಡಿರುವ ಇರುವೆಯನ್ನು ಕೊಂಡೊಯ್ಯುತ್ತದೆ. ಮೇಲ್ಗಡೆ ಇರುವ ಜೇಡನ ಬಲೆಯಲ್ಲಿ ಸ್ಥಾಪಿಸಿಬಿಡುತ್ತದೆ. ಅಲ್ಲಿಗೆ ಮುಗಿಯಿತಲ್ಲ, ಜೇಡನಿಗೆ ಆಹಾರ ಗ್ಯಾರಂಟಿ. ಆದರೆ ಈ ವಿದ್ಯಮಾನ ಅಷ್ಟು ಸರಳವೇನಲ್ಲ ಎಂದು ನಾಗೇಂದ್ರ ತಂಡದ ಲೆಕ್ಕಾಚಾರ. ಈ ತಂಡ ಈ ಜೇಡನ ಪ್ರತಿ ಚಲನವಲನವನ್ನು ಹೈಸ್ಪೀಡ್ ಕ್ಯಾಮರಾದಿಂದ ವಿಡಿಯೋ ಹಿಡಿದು ಅದು ಬೇಟೆಯಾಡುವ ವಿಧಾನವನ್ನು ಅರಿತು. ಅಷ್ಟೇ ಅಲ್ಲ, ಈ ವಿಡಿಯೋಗಳಿಂದ ಜೇಡ ನುಲಿದೆಳೆದು ಕಟ್ಟಿದ ಆ ಗಾಳದ ಬಲವೆಷ್ಟು ಎಂದು ಲೆಕ್ಕ ಹಾಕಿದೆ. ಅದು ಟಟಕ್ಕನೆ ಸಿಡಿಯುವ ವೇಗವನ್ನು ಲೆಕ್ಕ ಹಾಕಿದೆ. ನಂಬಿದನೆ ನಂಬಿ ಗಾಳವನ್ನು ಕಚ್ಚಿ ಅದರೊಟ್ಟಿಗೆ ಸಿಡಿದ ಇರುವೆ ಸೆಕೆಂಡಿಗೆ 1 ಕಿಲೋಮೀಟರ್ಗಿಂತಲೂ ವೇಗದಲ್ಲಿ ಹಾರುತ್ತದಂತೆ. ಅಂದರೆ ನಿಮಿಷಕ್ಕೆ 3,500 ಕಿಲೋಮೀಟರ್ ದೂರ ಚಲಿಸುವ ವೇಗ. ಇಷ್ಟು ಕ್ಷಿಪ್ರವಾಗಿ ಹಾರುವುದರಿಂದ ಇರುವೆಗೆ ತಪ್ಪಿಸಿಕೊಳ್ಳಲು ಅವಕಾಶವೇ ಸಿಗುವುದಿಲ್ಲ. ಜೊತೆಗೆ ಜೇಡ ತಾನಿರುವ ಜಾಗದಿಂದ 1-2 ಅಡಿ ದೂರ ಇರುವ ಇರುವೆಯನ್ನು ಹೀಗೆ ತನ್ನ ಬಳಿಗೆ ಗಾಳ ಹಾಕಿ ಸೆಳೆಯಬಲ್ಲದು. ಇನ್ನೊಂದು ವಿಶೇಷವೆಂದರೆ ಈ ಖೆಡ್ಡ ಕೇವಲ ಈ ಇರುವೆಗೆ ಮಾತ್ರ. ಈ ಇರುವೆಗಳು ಇಲ್ಲದ ಜಾಗದಲ್ಲಿ ಮನೆ ಇರುವ ಜೇಡುಗಳು ಈ ಬಗೆಯ ಗಾಳವನ್ನು ನಿರ್ಮಿಸುವುದಿಲ್ಲ. ಅಂದರೆ ಕೇವಲ ಈ ಕುಲದ ಇರುವೆಗೆ ಮಾತ್ರವೇ ಜೇಡ ವಿಶೇಷ ಗಾಳವನ್ನು ನಿರ್ಮಿಸುತ್ತದೆ. ಪ್ರಕೃತಿಯಲ್ಲಿ ಇದು ವಿಚಿತ್ರವೆನಿಸುವ ವಿದ್ಯಮಾನ. ಒಂದೇ ಒಂದು ಬೇಟೆಗಾಗಿ ಅಷ್ಟೊಂದು ಶ್ರಮ, ಸಮಯ ಹಾಗೂ ರೇಷ್ಮೆಯನ್ನು ವ್ಯಯ ಮಾಡುವುದು ಉಚಿತವೇ? ಇನ್ನೊಂದು ಪ್ರಶ್ನೆ, ಕೇವಲ ಆ ಇರುವೆ ಇರುವಲ್ಲಿಯಷ್ಟೇ ಏಕೆ? ನರೇಂದ್ರ ಅವರ ಊಹೆ ಹೀಗಿದೆ. ಬಹುಶಃ ಇವೆಂಡೂ ಜೀವಿಗಳು ಒಂದಿನ್ನೊಂದರ ಜೊತೆಗೆ ವಿಕಾಸವಾಗಿರಬೇಕು. ಇರುವೆಯ ಕಡಿತ ಬಲವಾಗಿದ್ದರಿಂದ ಅದರಿಂದ ದೂರವಿದ್ದೇ ಬೇಟೆಯಾಡುವ ವಿದ್ಯಮಾನವು ಜೇಡದಲ್ಲಿ ಬಲಗೊಂಡಿರಬೇಕು. ಈ ಬಗೆಯ ವಿಕಾಸದಿಂದಾಗಿ ಜೇಡವು ಕೇವಲ 1 ಇರುವೆಯ ಬೇಟೆಗಾಗಿಯಷ್ಟೇ ವಿಶಿಷ್ಟ ಗಾಳವನ್ನು ತಯಾರಿಸುವಂತಾಗಿದೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ AI ಜೆಮಿನಿ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ.

0: ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನು ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯು ಮತ್ತು ಚಿಕನ್ ಗುನಿಯಾ ಹರಡುವ ಏಡಿಸ್ ಸೊಳ್ಳೆಗಳು.
3: ಅಲ್ಲಿ ವೇಸ್ಟ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
2: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
4: ಹೌದಾ ಪೆಂಡಿಂಗ್? ನಮ್ಗೆ ಚಾಲೆಂಜ್,
2: ಜಾಗ ಖಂಡಿತ ಸಿಗುತ್ತೆ.
4: ಸಿಗುವುದಿಲ್ಲ,
2: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
5: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುನೊಂದಿಗೆ ಹೋರಾಟ ಡೆಂಗುನಿಂದ ಸಂರಕ್ಷಣೆ.
5: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
6: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
7: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.
6: ಜಾನಪದ ಸೊಗಡಿನ ಕಾರ್ಯಕ್ರಮ

0: ಪೂಜೆಯ ಮಾಡಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾಕ್ಟರ್ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ. ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವಾಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿಯವರು ಉಭಯ ದೇಶಗಳ ಬಲಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಸ್ಟಿಯನ್ ಬೀವರ್, ಲಕ್ಸಂಬರ್ಗ್ನ ರಾಯಭಾರಿ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವ ಲಕ್ಸಂಬರ್ಗ್ನ ಗೌರವ ಕಾನ್ಸುಲ್ ಸುರೇಶ್ ವಾಸ್ವಾನಿಯವರು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಲಕ್ಸಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸಂಬರ್ಗ್ನ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಹಾಗೂ ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲೇರಿ ಮ್ಯಾಕ್ಗಿಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚಿಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನ ಜನರ ನಡುವಿನ ಸೌಹಾರ್ದ ಸಂಬಂಧ ಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು

0: ಹಂಚಿಕೊಂಡಿದೆ. ಜಿಲ್ಲಾಡಳಿತ ಇವುಗಳನ್ನು ಮುದ್ರಿಸಿ ನೇರವಾಗಿ ಫಲಾನುಭವಿಗಳಿಗೆ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಫಲಾನುಭವಿಗಳ ದಾಖಲೆಗಳನ್ನು ರೂಪಿಸಲು ಪ್ರತ್ಯೇಕ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 57 ಲಕ್ಷ ಜಾತಿ ಪ್ರಮಾಣ ಪತ್ರಗಳನ್ನು ಈಗಾಗಲೇ ಫಲಾನುಭವಿಗಳ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿದೆ. ಈ ಮೂಲಕ ಫಲಾನುಭವಿಗಳ ದಾಖಲೆಗಳು ಯಾವುದೇ ವೆಚ್ಚವಿಲ್ಲದೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಉಪಕ್ರಮವಾಗಿ ಕಂದಾಯ ಇಲಾಖೆಯ ಉಪತಹಸೀಲ್ದಾರರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರಗಳನ್ನು ನೀಡುವ ಅಧಿಕಾರವನ್ನು ಕೂಡ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಉಪಸ್ಥಿತರಿದ್ದರು. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ICSSR ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟ್ರಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ಆಸ್ಟ್ರೋನ್ಯಾವ್ ಘಟಕದ ಯೋಜನಾ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಾರತೀಯ ಮತ್ತು ಕರ್ನಾಟಕದ ಮೂಲದವರಾದ ಡಾ ಸ್ವಾತಿ ಮೋಹನ್ ಇಂದು ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ನೀಡಿದ್ದರು. ತಾರಾಲಯದ ಪ್ರದರ್ಶನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಅಭಿರುಚಿ ಹುಟ್ಟಿಸಲು ತೆಗೆದುಕೊಳ್ಳಲಾಗಿರುವ ಕಾರ್ಯಚಟುವಟಿಕೆಗಳ ಮಾಹಿತಿಯನ್ನು ತಾರಾಲಯದ ನಿರ್ದೇಶಕರಾದ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಸ್ವಾತಿ ಮೋಹನ್, ತಾವು ಪರ್ಸವರೆನ್ಸ್ ಮಂಗಳಯಾನ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹಂಚಿಕೊಂಡರು. ಉಪಗ್ರಹವು ಮಾರ್ಸ್ ಅನ್ವೇಷಣೆ ನಡೆಸಲು ಅಗತ್ಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು 8 ವರ್ಷಗಳ ಸತತ ಪರಿಶ್ರಮದ ಕುರಿತು ಅವರು ತಮ್ಮ ಅನುಭವ ಹಂಚಿಕೊಂಡರು. ಉಪಗ್ರಹವು ಮಂಗಳ ಗ್ರಹದ ಪ್ರಭಾವಕ್ಕೆ ಒಳಪಡುವ ಅಂತಿಮ 7 ನಿಮಿಷಗಳ ಆತಂಕದ ಕ್ಷಣಗಳನ್ನು ಅವರು ಬಿಚ್ಚಿಟ್ಟರು. ಉಪಗ್ರಹದ ಪ್ಯಾರಚೂಟ್ ತೆಗೆದುಕೊಳ್ಳುವವರೆಗೂ ತಮಗೆ ತೋಚದ ಸ್ಥಿತಿ ಉಂಟಾಗಿತ್ತು. ಆದರೆ ಉಪಗ್ರಹ ತನ್ನ ವೇಗವನ್ನು ಕ್ಷೀಣಿಸಿದ ಸಂಕೇತ ದೊರೆತ ನಂತರ ಯಶಸ್ಸಿನ ವಿಶ್ವಾಸ ಮೂಡಿತು ಎಂದು ಅವರು ತಿಳಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಭರದಿಂದ ಸಾಗುತ್ತಿದೆ. 8,77,003 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. ಇದಲ್ಲದೆ 5,527 ಮತದಾರರು ಆನ್ಲೈನ್ ಮೂಲಕವೇ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ 1,67,614 ನಮೂನೆಗಳು ಡಿಜಿಟಲೀಕರಣಗೊಂಡಿವೆ. ಇದರ ಬೆನ್ನಲ್ಲೇ ಮುಳಬಾಗಿಲು ಕ್ಷೇತ್ರದಲ್ಲಿ 1,64,627 ಹಾಗೂ ಶ್ರೀನಿವಾಸಪುರದಲ್ಲಿ 1,54,415 ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದಂತೆ ಬಂಗಾರಪೇಟೆ ಕ್ಷೇತ್ರದಲ್ಲಿ 1,40,466, ಮಾಲೂರು ಕ್ಷೇತ್ರದಲ್ಲಿ 1,30,820 ಮತ್ತು ಕೋಲಾರ ಚಿನ್ನದ ಗಣಿ ಕ್ಷೇತ್ರದಲ್ಲಿ 1,19,169 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ವಿತರಿಸಲಾದ ಬಾಕಿ ನಮೂನೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ತೀವ್ರ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬಿತ್ತನೆ ಪ್ರಮಾಣ 17.83% ಸೀಮಿತಗೊಂಡಿರುವ ಕಾರಣ ರೈತರು ಪರ್ಯಾಯ ಬೆಳೆಯತ್ತ ಗಮನ ಹರಿಸಬೇಕೆಂದು ಕೃಷಿ ಇಲಾಖೆ ಸಲಹೆ ನೀಡಿದೆ. ಜೂನ್ 1 ಜುಲೈ 15 ಅವಧಿಯಲ್ಲಿ ಜಿಲ್ಲೆಯಲ್ಲಿ 127.7 mm ವಾಡಿಕೆ ಮಳೆಗೆ ಹೋಲಿಸಿದರೆ ಕೇವಲ 65.6 mm ಮಳೆಯಾಗಿದ್ದು 49% ಕೊರತೆ ದಾಖಲು

0: ಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 215,238 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಮಳೆಯ ಕೊರತೆ ಪರಿಣಾಮ ಜುಲೈ 15ರವರೆಗೆ ಕೇವಲ 38,374 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಹೊನ್ನಾಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಅಂದರೆ 59% ಮಳೆಯ ಅಭಾವ ಕಂಡುಬಂದಿದೆ. ನ್ಯಾಮತಿಯಲ್ಲಿ 57%, ಚನ್ನಗಿರಿಯಲ್ಲಿ 56%, ದಾವಣಗೆರೆಯಲ್ಲಿ 48%, ಹಾಗೂ ಜಗಳೂರು ಮತ್ತು ಹರಿಹರ ತಾಲೂಕುಗಳಲ್ಲಿ ತಲಾ 38% ಮಳೆ ಕೊರತೆ ಎದುರಾಗಲಿದೆ ಎಂದು ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಮಾಹಿತಿ ನೀಡಿದ್ದಾರೆ. ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಹೆಚ್ಡಿ ರೇವಣ್ಣ ಅವರ ನಿವಾಸದ ಆವರಣದಲ್ಲಿ ಇಂದು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಕೇಂದ್ರದ ವಿವಿಧ ಖಾತೆಗಳ ಸಚಿವರು ಹಾಗೂ ರಾಜ್ಯದ ಶಾಸಕರು ಹಾಗೂ ಸಚಿವರು ಸೇರಿದಂತೆ ಹಲವು ಗಣ್ಯರು, ವಿವಿಧ ಮಠಾಧೀಶರು ಸೇರಿದಂತೆ ಹಲವರು ಚೆನ್ನಮ್ಮ ಅವರ ಅಂತಿಮ ದರ್ಶನದಲ್ಲಿ ಭಾಗವಹಿಸಲಿದ್ದು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾಕ್ಟರ್ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇನ್ನು ಮುಂದೆ ಕೇಳಿ ಬರೋಣ ಕಲರವ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ಜೀವನ ಚರಿತ್ರೆ ಕುರಿತು ಕಿರುನಾಟಕ. ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಧರ್ಮ, ಯಮಧರ್ಮ. ಚಿತ್ರಗುಪ್ತರೆ,
1: ಪ್ರಭು,
0: ಯಾಕೋ ನನ್ನ ಎಡಗಣ್ಣು ಮೂರ್ನಾಲ್ಕು ದಿನಗಳಿಂದ ಒಂದೇ ಸಮನೆ ಬಡಿಯುತ್ತಿದೆಯಲ್ಲ, ಏನು ಕಾರಣವಿರಬಹುದು?
1: ಯಮನಿಗೆ ಯಮಕಂಟಕ ಬಂದಿದೆ ಅದಕ್ಕೆ.
0: ಎಲ್ಲ ಅಧಿಕ ಪ್ರಸಂಗಿ, ಅಧಿಕ ಪ್ರಸಂಗಿ.
2: ನಾರಾಯಣ ನಾರಾಯಣ ನಾರಾಯಣ.
0: ಓಹೋ, ನಾರದರು ಇಷ್ಟು ದೂರ ಪ್ರಯಾಣ, ವಿನಾಕಾರಣ ಬರುವವರಲ್ಲ, ಬಂದ ಕಾರಣ?
2: ಕಾರಣವೇನಿಲ್ಲ ಯಮರಾಜ, ನಾನು ಲೋಕಸಂಚಾರದಲ್ಲಿದ್ದೆ, ಮಧ್ಯೆ ನಿಮ್ಮ ದರ್ಶನ ಪಡೆದು ಹೋಗಲು ಬಂದೆ.
0: ಹೌದೇನು, ಹಾಸೀನರಾಗಿ ವಿಶ್ರಮಿಸಿ. ಚಿತ್ರಗುಪ್ತರೇ, ಇಂದಿನ ವಿಚಾರಣೆಯನ್ನು ನಡೆಸೋಣವೇ?
1: ಏನ್ ನಡೆಸೋದು ಪ್ರಭು, ದಿನೇ ದಿನೇ ಈ ಭರತ ಖಂಡದಲ್ಲಿ ದುರ್ಜನರ ಸಂಖ್ಯೆ ಕಡಿಮೆ ಆಗುತ್ತಲೇ ಇದೆ. ಇಂದಿಗೆ ಕೇವಲ 20 ಜನರಿದ್ದಾರೆ.
0: ಹೌದಲ್ಲ ಚಿತ್ರಗುಪ್ತರೇ, ಇಂದಿಗೆ 20, ನಿನ್ನೆ 30, ಅದರ ಹಿಂದಿನ ದಿವಸ 40. ನೋಡಿದಿರಾ, ಭರತಖಂಡದ ಜನರು ನಮ್ಮ ಯಮಪಾಶಕ್ಕೆ ಅಂಜಿ ಸಜ್ಜನರಾಗುತ್ತಿದ್ದಾರೆ.
1: ಓ ಭ್ರಮೆ.
0: ಚಿತ್ರಗುಪ್ತ, ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ.
2: ಶಾಂತಿ ಶಾಂತಿ ಯಮರಾಜ, ಶಾಂತಿ. ಕೋಪವೇಕೆ? ಚಿತ್ರಗುಪ್ತರ ಮಾತಿನಲ್ಲಿ ತಪ್ಪೇನಿದೆ? ಅವರು ಸತ್ಯವನ್ನೇ ಹೇಳುತ್ತಿದ್ದಾರೆ, ವ್ಯಥಾ ಭ್ರಮೆಯಲ್ಲಿ ಮುಳುಗಬೇಡ ಯಮರಾಜ.
0: ಚಿತ್ರಗುಪ್ತ, ನಾರದರೆ ನೀವು ನಮ್ಮನ್ನು ಅಪಹಾಸ್ಯ ಮಾಡುವಿರಾ?
2: ಅಪಹಾಸ್ಯವಲ್ಲ ಕಾಲರಾಯ, ಸತ್ಯವೇ. ಭೂಲೋಕದಲ್ಲಿದ್ದ ಜ್ಞಾನಯೋಗಿಗಳ ನಡೆ ನುಡಿ ಪ್ರವಚನಗಳ ಪ್ರಭಾವವೇ ಇದಕ್ಕೆಲ್ಲ ಕಾರಣ. ನಿಮಗೆ ನಂಬಿಕೆ ಬರದೆ ಹೋದರೆ ಆ ನಿದರ್ಶನಗಳನ್ನು ನೇರವಾಗಿಯೇ ತೋರಿಸುತ್ತೇನೆ, ನಡೆಯಿರಿ.
0: ಹಾಗಿದ್ದರೆ ನಡೆಯಿರಿ, ನೋಡಿಯೇ ಬಿಡೋಣ.
2: ನಾರಾಯಣ ನಾರಾಯಣ ನಾರಾಯಣ.
1: ಅಲ್ಲಿ ನೋಡಿ ಯಮರಾಜ.
3: ಅಮ್ಮ ತಾಯಿ, ಏನನ ದಾನ ಧರ್ಮ ಮಾಡ್ರಮ್ಮ. ಅಮ್ಮ ತಾಯಿ.
0: ಓಹೋ, ದಾನ! ಎಂತ ಮಹತ್ ಕಾರ್ಯ ಮಾಡುತ್ತಿದ್ದಾನೆ ಈತ. ಈತ ನೇರ ಸ್ವರ್ಗವೇ. ಅದೇನದು, ಅಲ್ಲಿ ಯಾರೋ ಏನನ್ನೋ ಹಿಡಿದು ಯಾವುದಕ್ಕೋ ಹೊಂಚು ಹಾಕುತ್ತಿದ್ದಾರಲ್ಲ.
1: ಪ್ರಚಾರಕ್ಕೆ ಹೊಂಚು ಹಾಕುತ್ತಿದ್ದಾರೆ ಪ್ರಭು.
0: ಪ್ರಚಾರವೇ?
2: ಅದು ಕ್ಯಾಮರಾ ಯಮರಾಜ.
0: ಕ್ಯಾಮರವೇ?
1: ಓಬಿರಾಯ್.

0: ನಿಯಮ ಇನ್ನೂ ಅಪ್ಡೇಟೇ ಆಗಿಲ್ಲ.
1: ಚಿತ್ರಗುಪ್ತ
2: ಅವರು ಉದ್ಯಾನದ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿದ್ದಾರೆ.
1: ಎಲ್ಲ ಪಾಪಿ, ಹಿರಿನಾರದರೆ ಅವನನ್ನು ಹೊಸಕ್ಕೆ ಹಾಕಿ ಬರುತ್ತೇನೆ.
2: ಶಾಂತಿ ಶಾಂತಿ ಯಮರಾಜ, ಶಾಂತಿ. ಅದಕ್ಕೆಲ್ಲ ಸಿದ್ಧಯೋಗಿಗಳ ಅನುಯಾಯಿಗಳಿದ್ದಾರೆ.
3: ತಮ್ಮ, ನೀನ್ ಮಾಡ್ತಿರೋದು ನಿನ್ಗೆ ಸರಿ ಅನ್ಸ್ತಿದ್ಯಾ? ಒಬ್ಬ ಅಸಹಾಯಕನ ದೌರ್ಬಲ್ಯವನ್ನು ನೀನು ಲಾಭ ಮಾಡ್ಕೊಳ್ಳೋದು ತಪ್ಪಾನೆ?
0: ಇದ್ರಲ್ಲಿ ತಪ್ಪೇನೈತಣ್ಣ? ಅವನಿಗೇನು ಬೇಕೋ ಅದನ್ನ ಅವನಿಗೆ ಕೊಟ್ಟೆ, ನನಗೇನು ಬೇಕೋ ಅದನ್ನ ನಾನು ಪಡೆದೆ. ಇದು ಒಂದು ರೀತಿ ಸಮಾಜದಲ್ಲಿ ಸೇವೆ ತಾನೆ?
3: ಸೇವೆ? ಸಮಾಜ ಸೇವೆ? ಸೇವೆ ಅನ್ನೋದು ನಿಷ್ಕಲ್ಮಶವಾಗಿರಬೇಕು. ಜಾತಿ ಭೇದ ಭಾವ ವರ್ಗ ವರ್ಣಗಳ ರಹಿತವಾಗಿರಬೇಕು. ರಾಗ ಭಾವಗಳ ದ್ವೇಷ ಬಂಧಗಳ ತ್ಯಾಗವಿರಬೇಕು.
1: ಇದೆಲ್ಲ ಅಸಾಧ್ಯ ಬಿಡಿ, ಅದು ಈಗಿನ ಕಾಲದಲ್ಲಿ ಅಂತವ್ರು ಯಾರಿದ್ದಾರೆ?
3: ಇದ್ರಲ್ಲ ನಮ್ಮ ಶಿವಯೋಗಿ, ಜ್ಞಾನಯೋಗಿ, ಕಾಯಕ ಯೋಗಿ ಸಿದ್ದೇಶ್ವರ ಸ್ವಾಮಿಗಳು. ಅವರ ಸರಳ ನಡೆ ನುಡಿ ಪ್ರಚಾರವಿಲ್ಲದ ಭಕ್ತ ಯೋಗಿ ಅವರು.
0: ಓಹೋ, ಸನ್ಯಾಸಿಗಳು. ಮಾಡಬಹುದು ಬಿಡಿ.
3: ಸನ್ಯಾಸಿಯಾಗುವುದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಮಹಾನ್ ತ್ಯಾಗ ಬೇಕು.
1: ಅಂತ ತ್ಯಾಗ ಏನು ಮಾಡಿದರು?
3: ಸಂತನಾಗುವುದು ಅಂದರೆ ಅಷ್ಟು ಸುಲಭನಾ? ಇಲ್ಲ, ಜ್ಞಾನಯೋಗಿ ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದ ಮಗ. 200 ಎಕರೆ ಜಮೀನು, ಒಕ್ಕಲುತನ, ಸಿರಿ ಕುಟುಂಬದ ಸಿರಿತನದ ಸಿದ್ಧಗುಂಡ ಎಲ್ಲವ ತೊರೆದು ಸಿದ್ದೇಶ್ವರನಾಗಿ ಜಗದುದ್ದಾರಕ್ಕೆ ಡೊಂಕೆ ಕಟ್ಟಿ ನಿಲ್ಲಲು ಒಂದು ಸಂಕಲ್ಪ ಬೇಕಲ್ವಾ? ಒಂದ್ ಬಾರಿ ದೇವ್ರ ಜಾತ್ರೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಏರ್ಪಡಿಸಿದ್ದರು.

0: ಮಾನವ ಜನ್ಮ ಪವಿತ್ರವಾದದ್ದು, ಆ ಪಾವಿತ್ರತೆನ ಕಾಪಾಡ್ಕೋಬೇಕು. ವ್ಯಾಮೋಹಕ್ಕೊಳಗಾಗಿ ಗುರುವಣ್ಣ ಮರಿಬಾರ್ದು. ತಂದೆ ತಾಯಿ ಜನ್ಮ ಕೊಟ್ಟರ ನಿಜ, ಆದ ಆ ಜನ್ಮಕ್ ಮೂಲ ಸದ್ಗುರು. ಎಲ್ಲ ನಿಂದ ಅನ್ನೋ ಮನೋಭಾವ ಬೆಳೆಸ್ಕೋಬೇಕು.
1: ಶ್ರೀ ಮಲ್ಲಿಕಾರ್ಜುನರ ಪ್ರಭಾವ ಸಿದ್ದೇಶ್ವರರ ಮೇಲೆ ಭಾರೀ ಪ್ರಭಾವ ಬೀರುತ್ತದೆ, ಅದಕ್ಕೆ ನಮ್ಮಿ ಶ್ರೀಗಳು.
2: ಗುರುಗಳೇ.
0: ಏನಪ್ಪ ನಿನ್ನ ಹೆಸರು?
2: ಸಿದ್ದು.
0: ಶುದ್ಧ ಮನಸ್ಸಿನ ಸಿದ್ದು.
2: ಅಪ್ಪಾರ, ನಾನು ನಿಮ್ ಜೊತೆ ಬರ್ತೀನ್ರಿ.
0: ಬಾರಪ್ಪ ಕೂತ್ಕೋ.

0: ಅಪ್ಪಾರ, ನಿಮ್ಮನ್ನ ನೋಡಾಕ ಬಿಜ್ಜರಗಿಂದ ಸಿದ್ದೇಶ್ವರ ತಂದೆ ತಾಯಿ ಬಂದಾರ್ರಿ.
1: ನದಿ ಬಂದು ಸಮುದ್ರ ಸೇರದ, ಮತ್ತದನ್ನ ಎಲ್ಲಿ ಹುಡುಕ್ತಾರಂತವ್ರು?
0: ಅಪ್ಪಾರ, ನೀವೇನ್ ಹೇಳಾಕತ್ತಿರನ್ನ ತಿಳಿಯವಲ್ದ್ರಿ.
1: ಅವ್ರಿಗೆ ಬರಾಕ್ ಹೇಳೋಪ್ಪ.
0: ಆಯ್ತ್ರಿ ಅಪ್ಪಾರ, ಬರ್ರಿ.
2: ಅಪ್ಪಾರ ಅಪ್ಪಾರ, ನಾನು ನನ್ನ ಮಗನನ್ನು ಭಿಕ್ಷೆ ಬೇಡುವುದಕ್ಕೆ ಬಂದಿದ್ದೀನಿ. ದಯಮಾಡಿ ನನ್ನ ಮಗನನ್ನು ನನ್ನ ಜೊತೆ ಕಲಿಸಿಕೊಡಿ ಅಪ್ಪಾರ, ಕಲಿಸಿಕೊಡಿ.
3: ಅಪ್ಪಾರ, ಆಕೆ ಕಷ್ಟ ನಂಗ ನೋಡಕ್ಕಾಗತ್ತಿಲ್ಲ, ಊರಾಗಿನ ಮಂದಿ ಮಾತಾಡೋದು ಕೇಳಕ್ಕಾಗತ್ತಿಲ್ಲ. ಕಳಿಸ್ಕೊಡ್ರಿ ಅಪ್ಪಾರ, ನಮ್ಮ ಮಗನ ನಮ್ಮ ಜೊತೆ ಕಳಿಸ್ಕೊಡ್ರಿ.
1: ನೂರು ಮಂದಿ ನೂರು ಮಾತಾಡ್ತಾರ, ಆ ಮಂದಿ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಇಂದ ಹಿಂದ ಮಾತಾಡರ್ ನಾಳೆ ನಿಮ್ಮಿಂದ ಮಂಡಿ ಊರು ಕೂರ್ತಾರ. ನನಗೂ ನಿಮ್ಮ ಸಂಕಟ ಅರ್ಥಕ್ಕೆತಿ. ನಾನು ಸಮುದ್ರಕ್ಕೆ ಹೆಂಗೆ ಕಟ್ಟಿ ಕಟ್ಟಲಿ? ಇವನು ಹಂಗ ನೀವು ಕರ್ಕೊಂಡು ಹೋದ್ರೂ ಕಟ್ಟಿ ಕಟ್ಟಕ್ಕಾಗಲ್ಲ, ಯಾಕಂದ್ರ ಅದು ಮತ್ತೊಂದು ಕಡೆ ಹರ್ದ ಹರಿತದ. ಇವನು ಸಾಮಾನ್ಯ ಬಾಲಕನಲ್ಲ.
2: ಅಪ್ಪಾರ ನೀವೇನಂತಿದ್ದೀರೋ ನನಗೆ ತಿಳಿವಲದು. ನನಗೆ ನನ್ನ ಮಗ ಬೇಕಪ್ಪಾರ, ನನಗೆ ನನ್ನ ಮಗ ಬೇಕು.
1: ಅವ್ವ, ನೀನಿವತ್ತು ದೊಡ್ಡ ಮನಸ್ಸು ಮಾಡು. ನಿನ್ನ ಮನಿ ಬೆಳಕು ಜಗತ್ತು ಬೆಳಗಾಕ ಹೊಂಟದ. ತಡಿಬೇಡವ, ಸಮಾಜಕ್ಕಾಗಿ ಒಳ್ಳೆ ತ್ಯಾಗ ಮಾಡು, ಮರಗಾಕ ಹೋಗ್ಬೇಡವ.
2: ಅಪ್ಪಾರ ಕರಳು ಕತ್ತರಿಸಿ ಸುಮ್ಮನೆ ಹೋಗು ಅಂದರೆ ಎಲ್ಲಿಗೆ ಹೋಗಲಿ? ನನಗೆ ನನ್ನ ಮಗ ಬೇಕಪ್ಪಾರ. ಸಿದ್ದಯ್ಯ ಸಿದ್ದಪ್ಪ, ನೀನು ನನ್ನ ಜೊತೆ ಬಂದು ಬಿಡು ಮಗ, ಬಂದು ಬಿಡು, ಬಂದು ಬಿಡು ಮಗ.
3: ಹೇಳು ಹೇಳು, ಅಳ್ಬೇಡ, ಸಮಾಧಾನ ಮಾಡ್ಕೊ. ಆ ಭಗವಂತಂದು ಏನಾದ ಸಂಕಲ್ಪ ಹಂಗ ಆತೈತಿ. ಬಾ ಸಮಾಧಾನ ಮಾಡ್ಕೋ, ಅಳ್ಬೇಡ.
4: ಅಷ್ಟೆಲ್ಲ ಸಿರಿವಂತಿಕೆಯನ್ನು ತ್ಯಾಗ ಮಾಡಿ ಬಂದ್ರ ನಮ್ಮಿ ಅಪ್ಪರು, ಹಾಗಾದರೆ ಮುಂದೇನಾಯ್ತು?
5: ಮುಂದ ಗುರುವಿನ ಗುಲಾಮಾದ ಶಿಷ್ಯನ್ಗ ಗುರುವ ತಂದೆ ತಾಯಿಯಾಗಿ

0: ಅಲ್ಲಿ ಕಲ್ಸಿದ್ರು, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದ್ರು. ಹಾಗೆ ಮಹಾರಾಷ್ಟ್ರದಲ್ಲಿರುವ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರು. ಅದಲ್ಲದೆ ತಮ್ಮ 19ನೇ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಾಗಿದ್ದಾಗಲೇ ತಮ್ಮ ಗುರುಗಳ ವಚನಗಳನ್ನು ಕ್ರೋಢೀಕರಿಸಿ ಸಿದ್ಧಾಂತ ಶಿಖಮಣಿ ಎಂಬ ಗ್ರಂಥ ರಚಿಸಿದರು. ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಮರಾಠಿ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿದರು. ತಮ್ಮ ಗುರುಗಳ ಕಾಲದ ನಂತರ ಅವರೇ ಗುರುಗಳಾದರು.
1: ಮುಂದಿನ ಮಠದ ಗುರುಗಳು ಅವರೇ ಎಂದ ಮೇಲೆ ಅವರದು ವೈಭೋಗ ಜೀವನ ತಾನೇ ಬಿಡಿ.
0: ಇಲ್ಲ ಇಲ್ಲ, ಅವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ನನ್ನದು ತನ್ನದು ಎಂಬ ವ್ಯಾಮೋಹ ತೊರೆದ ಮಹಾನ್ ಪುರುಷ. ಅವ್ರ ಬಳಿ ಇದ್ದಿದ್ ಬರೀ ಎರಡೇ ಜೊತೆ ಕೈ ಮಗದ್ ಬಟ್ಟೆ, ಒಂದ್ ಜೊತೆ ಚಪ್ಪಲಿ, ಕನ್ನಡಕ, ಅಷ್ಟೇ ಅವರ ಆಸ್ತಿ. ಒಂದ್ ಬಾರಿ ಶ್ರೀಗಳ ಪ್ರವಚನ ನಡೀತು.

0: ಅಂತೇಳಿ ಹೊಸ ಅರ್ಬಿ ತಂದೀನಿ, ಕೊಡಕ್ಕಂತ ಬಂದಿದ್ದೆ.
1: ಅಪ್ಪ ಅಪ್ಪ ಚಾಕ್ಲೇಟ್ ಕೊಡು ನಂಗೆ.
0: ಸುಮ್ನಿರು.
2: ಏನ್ರಿ ಶಂಕರಪ್ಪ ಈ ಕಡೆ ಬಂದಿರಿ?
0: ಅಪ್ಪಾರ ನೋಡ್ಬೇಕಿತ್ರಿ ಸ್ವಲ್ಪ.
2: ಹೌದನ್ರಿ, ಅಪ್ಪಾರ ಪ್ರವಚನದೊಳಗದ್ರಿ ರೀ, ಕೇಳಿ ಹೇಳ್ತೀನಿ. ಅಪ್ಪಾರ ನಿಮ್ಮ ನೋಡಕ್ಕಂತಂದು ಶಂಕರಪ್ಪರ್ ಬಂದಾರಿ.
3: ಕಳಿಸ್ಕೊಡ್ಪ.
2: ಆತ್ರಿ ಅಪ್ಪಾರ ಬರ್ರಿ.
0: ಅಪ್ಪ ಅಪ್ಪ ಚಾಕ್ಲೇಟ್ ಕೊಡು.
4: ಸುಮ್ನಿರು, ನಮಸ್ಕಾರ ಮಾಡು.
0: ನಮಸ್ಕಾರ.
3: ನಮಸ್ಕಾರಪ್ಪ.
4: ಇದನ್ನು ತಗೋರಿ. ನಿಮ್ಮ ಬಲ್ಗೈ ತೋಳು ಹರಿದೈತಲ್ರಿ ಅಪ್ಪಾರ, ನಿಮ್ಗಂತೇಳಿ ಹೊಸ ಅರ್ಬಿ ತಂದಿನ್ರಿ ನಾನು, ತಗೋರಿ ಇದನ್ನ.
3: ಹೌದಲ್ಲ ಹರದಾದ, ಈ ಕಡೆ ನೋಡು ಎಷ್ಟು ಚಂದದ, ಹಿಂದೆ ನೋಡು ಎಷ್ಟು ಮಸ್ತದ, ಮುಂದ್ ನೋಡಪ್ಪ ಎಷ್ಟು ಸೊಗಸದ. ಜಗತ್ನ್ಯಾಗ ಸುಂದರವಾಗಿರೋದು ಭಾಳದ, ಅದನ್ನ ನೋಡ್ಬೇಕಪ್ಪ ನಾವ.
0: ಅಪ್ಪ ಅಪ್ಪ ಚಾಕ್ಲೇಟ್ ಕೊಡಪ್ಪ, ಚಾಕ್ಲೇಟ್ ಕೊಡು.
4: ಸುಮ್ನಿರು, ಚಾಕ್ಲೇಟ್ ತಿನ್ಬಾರ್ದು. ಸುಮ್ನಿರು,
0: ಚಾಕ್ಲೇಟ್ ಕೊಡು.
3: ಏನಂತಪ್ಪ ಅವಂಗ?
4: ಚಾಕ್ಲೇಟ್ ತಿಂದು ಅಲ್ಲೆಲ್ಲ ಹುಳ ತಿಂದವ್ರಿ ಅಪ್ಪಾರ, ಅಂದ್ರೂ ಚಾಕ್ಲೇಟ ಕೇಳ್ತಿರ್ತಾನ.
3: ಏನಾಗೋದಿಲ್ಲ, ಒಂದು ಕೊಡಪ್ಪ. ಏನಪ್ಪ ಅದು?
0: ನಮ್ಮಪ್ಪ ದಿನಾಲು ಇದು ಸೇರ್ತಾರೆ.
3: ಅದ್ರ ಮೇಲೆ ಏನ್ ಬರ್ದದು? ಅದು
0: ಸ್ಮೋಕಿಂಗ್ ಕಾಸಸ್ ಡಿಸೀಸ್.
3: ಹಂಗಂದ್ರೆ ಏನಪ್ಪ?
0: ಧೂಮಪಾನ ಆರೋಗ್ಯಕ್ಕೆ ಹಾನಿಕರ.
3: ಶಂಕರಪ್ಪ ನಿನ್ ಮಗ ಭಾರಿ ಶಾನೆ ಅದನಪ್ಪ. ಶಂಕರಪ್ಪ ಚಾಕ್ಲೇಟ್ ಮೇಲೆ ಏನ್ ಬರ್ದದು? ಅದು
0: ಏನಿಲ್ರಿ ಅಪ್ಪಾರ.
3: ಲೋಕದ ಡೊಂಕು ನೀವೇ ಕೆತ್ತಿದ್ದುವಿರಿ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಅಣ್ಣು ಬಸವಣ್ಣವ್ರು ನೋಡಿ, ಕೇಳಿದೆ ಅಲ್ಪ ನೀ? ಮೊದಲು ನಮ್ಮ ತಪ್ಪನ್ನ ನಾವು ತಿದ್ಕೋಬೇಕು, ಆಮೇಲೆ ಇನ್ನೊಬ್ಬರಿಗೆ ಹೇಳ್ಬೇಕು.
0: ತಪ್ಪಾತ್ರಿ ಅಪ್ಪಾರ, ಕ್ಷಮಿಸ್ಬಿಡ್ರಿ ನನ್ನ.
3: ನಿನ್ ಕ್ಷಮಿಸಾಕ ನಾ ಯಾರಪ್ಪ? ನಿನ್ ತಪ್ಪನ್ನ ನೀನು ತಿದ್ಕೊಂಡು ನಡೆದ್ರ ನಿನಗ ಒಳ್ಳೇದ.
0: ಆತ್ರಿ ಅಪ್ಪಾರ, ಹೋ ಬರ್ತೀವ್ರಿ ನಾವು.
5: ಇಂತ ಸರಳ ವ್ಯಕ್ತಿ ಕೇವಲ ಸಂತ ಮಾತ್ರ ಅಲ್ಲ, ಮಹಾನ್ ಜ್ಞಾನೋಪಸಕ. ಎಷ್ಟೋ ವಿದ್ಯಾ ಕೇಂದ್ರಗಳನ್ನ ಸ್ಥಾಪಿಸಿ ನಡೆಸ್ತವ್ರಿ ಇವರು. ಅದ್ರಲ್ಲಿ ಒಂದ್ರಲ್ಲಿ ಇವ್ರ ಹೆಸರು ಇರ್ನಿಲ್ಲ ಅಂತೀನಿ, ಒಂದ್ ಬ್ಯಾಂಕ್ ಅಕೌಂಟ್ ಕೂಡ ಇರ್ನಿಲ್ಲ.
6: ಅದೇ ಇಲ್ರಿ, ಅವ್ರ ಅಂಗಿಗೆ ಕಿಶೆ ಇರ್ಲಿಲ್ಲ ಅಂತೀನಿ.
5: ಅಂತ ನಿಸ್ವಾರ್ಥ ವ್ಯಕ್ತಿ, ಜೊತೆಗೆ ಹಲವು ವಿಶ್ವವಿದ್ಯಾಲಯಗಳಿಂದ ಬಂದಂತ ಡಾಕ್ಟರೇಟ್ ಪದವಿಗಳು, 2018 ಕೇಂದ್ರ ಸರ್ಕಾರದಿಂದ ಬಂದಂತ ಪದ್ಮಶ್ರೀ ಪ್ರಶಸ್ತಿ, ಸರ್ಕಾರ ಮಠ ನಡ್ಸಕೊಟ್ಟ ಕೋಟ್ಯಾಂತರ ರೂಪಾಯಿ ಹಣನ ಸೌಜನ್ಯದಿಂದ ಹಿಂತಿರುಗಿಸ್ದಂತ ಮಹಾನ್ ವ್ಯಕ್ತಿ, ಜೇಬಿಲ್ಲದ ಯೋಗಿ.
3: ನಾನು ಸಂತ, ಭಕ್ತರಿಗೆ ಜ್ಞಾನ ಭಂಡಾರ ಹಂಚೋದ ನನ್ನ ಕಾಯಕ. ಪದವಿ ಪ್ರಶಸ್ತಿಗಳ ಅವಶ್ಯಕತೆ

0: ಮತ್ತೆ ನನಗಿಲ್ಲ, ಹಣದ ಅನಿವಾರ್ಯತೆನೂ ಇಲ್ಲ. ಈ ಮಠ ನಡೆಸಾಕ ಭಕ್ತರದಾರ.
1: ಆಹಾ, ಎಂತ ಮಾತು, ಎಂತ ಮಾತು! ಆ ನುಡಿಗಳು ಶಾರದೆಯ ಸಂಗೀತ ಸುದಿಯಂತಿವೆ.
2: ಆಡು ಮುಟ್ಟದ ಸೊಪ್ಪಿಲ್ಲ, ಗುರುಗಳ ಪ್ರವಚನಕ್ಕೊಳಪಡದಿರುವಂತ ಒಂದ್ ವಿಷಯನೂ ಇಲ್ಲ. ಅವ್ರ ಒಂದೊಂದ್ ಮಾತನು ಸೂಜಿಗಲ್ಲಿನ ಹಂಗ.
3: ಅವ್ರ ಮಾತ್ಗೆ ಬರೀ ಮನುಷ್ಯಕ್ಕೆ ಇಡೀ ಪ್ರಕೃತಿನೇ ಸ್ಪಂದಿಸ್ತಿತ್ತು.
4: ಒಂದ ಗಿಡದಾಗ ಒಂದ 10-20 ಪಕ್ಷಿಗಳು ಬಂದು ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದ. ಇದ ಪ್ರಯೋಗ ಹೌದಲ್ಲ ಹೇಳಿ.
5: ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅಂದ್ರೆ ಮನಸ್ಸು ವಿಶಾಲ ಮಾಡದ. ಯಾವ ಶಾಸ್ತ್ರನೇ ಇರಲಿ, ಯಾವ ಧರ್ಮನೇ ಇರಲಿ, ಜಗತ್ತಿನಾಗ ಯಾವುದೇ ಧರ್ಮ ಇರಲಿ, ಎಲ್ಲ ಧರ್ಮದ ಉದ್ದೇಶ ಏನಪ್ಪ? ಎಲ್ಲ ಶಾಸ್ತ್ರಗಳ ಉದ್ದೇಶ ಏನು? ಯಾರ ಈ ಜಗತ್ತಿಗೆ ಬರಲಿ ಜ್ಞಾನಿಗಳು, ಅವ್ರ ಉದ್ದೇಶ ಏನು? ಮನಸ್ಸ ದೊಡ್ಡದು ಮಾಡೋದು.
1: ಎಂತ ಆದರ್ಶ ಬಾಳಣ್ಣ ಅವರದ್ದು, ಆ ಮಹಾಸಂತರದ್ದು.
3: ಹೌದು, ಅವ್ರದ್ದು ಆದರ್ಶ ಬಾಳು. ನುಡಿದಂತೆ ನಡೆದವರು.
2: ಕಾವಿ ಬಟ್ಟೆ ಧರಿಸ್ತವರಲ್ಲ, ಬಿಳಿ ಬಟ್ಟೆಯನ್ನು ಧರಿಸಿ ಶುದ್ಧತೆ, ಸರಳತೆ, ಪ್ರಾಮಾಣಿಕತೆಗೆ ಪ್ರತಿಬಿಂಬವಾಗಿತ್ತು ಅವ್ರ ವ್ಯಕ್ತಿತ್ವ.
3: ಇಂದಿಗೆ ಅವರು ಭೌತಿಕವಾಗಿ ಮರೆಯಾಗಿ 3 ವರ್ಷ ಆಯಿತು. ಆ ಸತ್ಯಸಂತನ ಕೊನೆಯ ಸಂದೇಶದಲ್ಲೂ ನುಡಿದಂತೆ ನಡೆದಾಡುವ ದೇವರವರು.
6: ಅಂತಿಮ ಅಭಿವಂದನ ಪತ್ರ. ಬದುಕು ಅನುಭವಗಳ ಪ್ರವಾಹ, ಅದರ ಸಿರಿವಂತಿಕೆಯು ವಿಶ್ವ ಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ. ಅದರ ಸೌಂದರ್ಯವು ರಾಗದ್ವೇಷರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ. ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ. ಅಂಥ ಜೀವನದ ಉಪಯುಕ್ತವಾದಂಥ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಸ್ವಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಹದುಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಹಾಗೂ ಶ್ರೀ ಸಾಮಾನ್ಯರು. ನಿಸರ್ಗವು ಮೈಮನಸ್ಸುಗಳಿಗೆ ತಂಪನಿತ್ತಿದೆ. ತಾತ್ವಿಕ ಚಿಂತನೆಗಳು ತಿಳಿ ಬೆಳಗ ಹರಡಿವೆ. ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಸಂಶೋಧನೆಗಳು ದೃಷ್ಟಿಯ ಪರಿಸೀಮನೆಯನ್ನು ದೂರ ದೂರ ಸರಿಸಿವೆ. ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ. ಬದುಕು ಮುಗಿಯುತ್ತಿದೆ. ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. ಉಳಿಯುವುದು ಬರೀ ಬಯಲು, ಮಹಾಮೌನ, ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ. ನೋಡಿ ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಾದನ ಪತ್ರ. ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು. ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು. ಶ್ರಾದ್ಧಿಕ ವಿಧಿವಿಧಾನ ಕರ್ಮಗಳು ಅನಗತ್ಯ. ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು. ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು. ಅಂತಿಮ ನೆನಪು, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನೂ ಇಲ್ಲ ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಅಂತ್ಯ ಪ್ರಣಮಾಂಜಲಿ.
2: ಎಂತ ಮಹಾಯೋಗಿ ಅಣ್ಣ ಅವರು! ನಂದು ತಪ್ಪಾಯ್ತು ಅಣ್ಣ, ಕ್ಷಮಿಸಿಬಿಡಿ, ಇನ್ನೆಂದು ಈ ರೀತಿ ಮಾಡಲ್ಲ. ಅವ್ರು ಹಾಕಿಕೊಟ್ಟ ದಾರಿಲೇ ನಡೀತೀನಿ, ಕ್ಷಮಿಸಿಬಿಡಿ ಅಣ್ಣ.
3: ನಿನ್ನ ಕ್ಷಮಿಸಕ್ ನಾನ್ಯಾರಪ್ಪ? ನಿನ್ ತಪ್ಪನ್ನ ನೀನು ಅರ್ಥಕೋ. ನೀನ್ ಮಾಡೋ ಪ್ರತಿಯೊಂದ್ ಕೆಲ್ಸದಲ್ಲೂ ನಿಸ್ವಾರ್ಥ ಇರ್ಲಿ. ಆ ಕಾಯಕದಲ್ಲಿ ದೇವರಿದ್ದಾನೆ.
4: ಅನ್ನವಾಗಿ ಬರ್ತಾನ ದೇವರು, ನೀರಾಗಿ ಸುರಿತಾನ ದೇವರು, ಬಳಿಯಾಗಿ ಹರಿತಾನ ದೇವರು, ಒಳಗೆ ಧ್ಯಾನದ ಜ್ಯೋತಿಯಾಗಿ ಮೆನಕ್ತಾನ ದೇವರು.
2: ಅಣ್ಣ, ಅಷ್ಟಕ್ಕೂ ನಿಮ್ಮ ಹೆಸರೇನಣ್ಣ?
3: ನನ್ನ ಹೆಸರಾ? ಮೊಹಮ್ಮದ್ ಸಲೀಂ.
0: ಆಹಾ, ಎಂಥ ಯೋಗಿ, ಎಂಥ ಯೋಗಿ! ಇಂಥ ಮಹಾತ್ಮನ ಮಹಿಮೆಯನ್ನು ಅರಿಯದೆ ವ್ಯಥ ಭ್ರಮೆಯಲ್ಲಿ ಮುಳುಗಿಬಿಟ್ಟಿದ್ದನಲ್ಲ. ನಾರದರೆ, ನಾ ಶಿವಯೋಗಿಯ ದರ್ಶನ ಪಡೆಯಬೇಕಿತ್ತಲ್ಲ.
7: ಅದಕ್ಕೇನಂತೆ, ಅವರು ಈಗ ಸ್ವರ್ಗವಾಸಿಗಳಾಗಿದ್ದಾರೆ, ನಡೆಯಿರಿ ಹೋಗೋಣ.

0: ಏನಿದು ಈ ನಿರಾಳ ಮೌನ? ಇದು ನಿಜವಾಗಿಯೂ ಇಂದ್ರನ ಆಸ್ಥಾನವೇ? ನಾದ ಸುರಭಿಯ ಜೇಂಕಾರವಿಲ್ಲ, ನೃತ್ಯರಾಣಿಯರ ವೈಭೋಗವಿಲ್ಲ, ಏನೀ ಆಶ್ಚರ್ಯ? ಓಹೋ, ಇಂದ್ರದೇವ ಧ್ಯಾನಸ್ಥಿತಿಯಲ್ಲಿ. ಇಂದ್ರದೇವ, ಇಂದ್ರದೇವ.
1: ಓಹೋ ನಾರದರು, ಪ್ರಣಾಮಗಳು. ಏನು ಯಮರಾಜನ ಜೊತೆಯಲ್ಲಿ ಇಷ್ಟು ದೂರ ಪ್ರಯಾಣ?
0: ಅದಿರಲಿ ಇಂದ್ರದೇವ, ದೇವಕನ್ಯರ ಸಂಭ್ರಮದ ಸಂಗಡವ ಬಿಟ್ಟು ಈ ನಿಶ್ಚಲ ಧ್ಯಾನ ಸ್ಥಿತಿಯಲ್ಲಿ ನೀನು?
1: ಅದೆಲ್ಲ ಆ ಮಹಾಯೋಗಿ, ಜ್ಞಾನಯೋಗಿ, ಸಿದ್ಧಯೋಗಿಗಳ ಪ್ರಭಾವ.
2: ಆಹಾ, ಎಂಥ ಯೋಗಿ! ಇಂದ್ರರೇ, ನಿಮ್ಮ ಅಪ್ಪಣೆ ಇದ್ದರೆ ನಾನು ಆ ಶಿವಯೋಗಿಯನ್ನು ನಮ್ಮ ಲೋಕಕ್ಕೆ ಒಂದೆರಡು ದಿನಗಳ ಕಾಲ ಕರೆದುಕೊಂಡು ಹೋಗಬಹುದೇ?
1: ಅದಕ್ಕೆ ಅಪ್ಪಣೆ ಏಕೆ ಯಮರಾಜ? ಆ ಮಹಾಯೋಗಿಯ ಅವಶ್ಯಕತೆ ಎಲ್ಲರಿಗೂ ಇದೆ. ಧಾರಾಳವಾಗಿ ಕರೆದು

ಕೇಳುವರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ಜೀವನ ಚರಿತ್ರೆ ಕುರಿತು ಕಿರುನಾಟಕ ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡಿ.

0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯಾಗಿ ನಡೆಸುವುದು ಹಾಗೂ ಸಮಯದ ವೇಳಾಪಟ್ಟಿಯನ್ನು ಹೇಗೆ ಮಾಡುವುದು ಮತ್ತು ಪ್ರಚಲಿತ ಘಟನೆಗಳ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀಮತಿ ಕುಮಾರಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸಾಮಾನ್ಯ ಜ್ಞಾನ
3: ಸಾಧನೆಗೆ ದಾರಿ ತೋರುವ,
2: ಮಾರ್ಗದರ್ಶನ ನೀಡುವ,
3: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
3: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
3: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರಿ. ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿನಿ. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಕನಸುಗಳನ್ನು ಸಾಧಿಸಲು ಪರೀಕ್ಷೆಗಳು ಮಾತ್ರ ಸಾಧನವಾಗಿವೆ. ಆದರೆ ಈ ಪರೀಕ್ಷೆಗಳು ಕೇವಲ ಕಾಗದದ ಮೇಲೆ ಬರೆಯುವ ಉತ್ತರಗಳಲ್ಲ. ಈ ಪರೀಕ್ಷೆ ನಮ್ಮ ಧೈರ್ಯ ಮತ್ತು ನಿರಂತರ ಪರಿಶ್ರಮದ ಪರೀಕ್ಷೆ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದು ವಿಶೇಷವಾದ ಶಕ್ತಿ ಅಡಗಿರುವುದು ನಿಜ. ಕೆಲವರು ಅದನ್ನು ಬೇಗ ಗುರುತಿಸುತ್ತಾರೆ, ಕೆಲವರು ತಡವಾಗಿ ಗುರುತಿಸುತ್ತಾರೆ. ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ವಿಶೇಷವಾದಂತಹ ಶಕ್ತಿ ಇರುವುದು ನಿಜ. ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ಎನ್ನುವುದು ಓದುವುದಷ್ಟೇ ಅಲ್ಲ, ಅದು ನಿಯಮಿತ ಜೀವನ ಶೈಲಿ, ತಾಳ್ಮೆ, ಸಮಯ ನಿರ್ವಹಣೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವುದು. ಯೋಜಿಸಿ, ನೀವು ಪ್ರತಿದಿನ ಓದುವ ಪ್ರತಿಯೊಂದು ಗಂಟೆ ನಿಮ್ಮ ಭವಿಷ್ಯದ ಕಟ್ಟಡಕ್ಕೆ ಇಟ್ಟಿರುವ ಒಂದೊಂದು ಇಟ್ಟಿಗೆ. ನೀವು ಬಿಡದೇ ಕೆಲಸ ಮಾಡಿದರೆ ಆ ಕಟ್ಟಡ ಭವ್ಯವಾಗುತ್ತದೆ. ಆದರೆ ಅಲ್ಪ ತೊಂದರೆಯಿಂದ ಹಿಂಜರಿದರೆ ನಿಮ್ಮ ಕನಸುಗಳ ಅವಧಿ ಮುಗಿಯುತ್ತದೆ. ಪ್ರಯತ್ನಿಸಿ, ತಪ್ಪು ಮಾಡಿ, ಕಲಿಯಿರಿ, ಮತ್ತೆ ಪ್ರಯತ್ನಿಸಿ. ಜಯ ಶೀಘ್ರದಲ್ಲೇ ಸಿಗುವುದಿಲ್ಲ, ಆದರೆ ಅದು ಗ್ಯಾರಂಟಿಯಾಗಿ ಬರುತ್ತದೆ. ಅದು ಛಲ ಬಿಡದೆ ಯಾರು ನಿರಂತರವಾಗಿ ಪ್ರಯತ್ನಿಸುತ್ತಾರೋ ಅವರಿಗೆ ಮಾತ್ರ ಸಿಗುತ್ತದೆ. ನೀವು ಓದುತ್ತಿರುವುದು ನಾಳೆಯ ನಿಮ್ಮ ನವಭಾರತ ನಿರ್ಮಾಣದ ಭಾಗವಾಗಿದೆ. ನಿಮ್ಮ ಕನಸು ಮಾತ್ರವಲ್ಲ, ನಿಮ್ಮ ಮನೆಯವರ ಕನಸು, ಸಮಾಜದ ಆಶಯಗಳು ನಿಮ್ಮ ಮೇಲೆ ನೆಲೆಯಾಗಿವೆ. ವಿಫಲತೆ ನಿಮಗೆ ಸೋಲನ್ನು ತರುವುದೇ ಅಲ್ಲ, ಅದು ನಿಮಗೆ ಗೆಲುವಿನ ಪಾಠವನ್ನು ಕಲಿಸುತ್ತದೆ. ಹೆಮ್ಮೆ ಪಡುವ ದಿನ ಬರುತ್ತದೆ. ಆದ್ದರಿಂದ ಮುನ್ನಡೆಯಿರಿ, ಕಲಿಯಿರಿ, ಜಯಿಸಿರಿ. ಇಂದು ನಾವು ಇಲ್ಲಿ ಒಂದು

ಮಹತ್ವದ ವಿಷಯವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಅವುಗಳಿಗೆ ಸಿದ್ಧತೆ ಬಗ್ಗೆ ಮಾತನಾಡಲು ಸೇರಿದ್ದೇವೆ. ಜೀವನದಲ್ಲಿ ಜಯವೆಂಬುದು ನಮ್ಮ ಕನಸುಗಳನ್ನು ನನಸಾಗಿಸಲು ಸ್ಪರ್ಧಾತ್ಮಕ ಪರೀಕ್ಷೆಗಳು ಒಂದು ಮಹತ್ವದ ಮೆಟ್ಟಿಲು. ಆದರೆ ಈ ಮೆಟ್ಟಿಲನ್ನು ಏರುವುದು ಸುಲಭವಲ್ಲ. ಇದು ಕಠಿಣ ಪರಿಶ್ರಮ, ನಿರಂತರ ಅಭ್ಯಾಸ ಮತ್ತು ಅಚಲ ನಂಬಿಕೆ ಬೇಕು. ಯಾವೆಲ್ಲ ಅಂಶಗಳು ಇದರಲ್ಲಿ ಅಡಕವಾಗಿರಬೇಕು ಎಂದು ನೋಡುವುದಾದರೆ, ಮೊದಲನೆಯದಾಗಿ ಗುರಿ ಸ್ಪಷ್ಟವಾಗಿರಲಿ. ಯಾವುದೇ ಪರೀಕ್ಷೆಯಾಗಲಿ, ನೀವು ಗೆಲ್ಲಲು ಮೊದಲು ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿರಿಸಿಕೊಳ್ಳಿ. ನಾನು IPS ಆಗಬೇಕು, ನಾನು KAS ಆಗಬೇಕು, ಅಥವಾ ಯಾವುದೇ ಇಲಾಖೆಯಲ್ಲಿ ಸರ್ಕಾರಿ ನೌಕರನಾಗಿ ಕೆಲಸ ಮಾಡಬೇಕೆಂದು ನಿರ್ವಹಿಸಲು ಮೊದಲು ನೀವು ಏನಾಗಬೇಕೆಂದು ನಿರ್ಧರಿಸಿ. ಆಗ ಮಾತ್ರ ಆ ಹುದ್ದೆಗೆ ನೀವು ಪ್ರಯತ್ನಿಸಲು ಒಂದು ದಿಕ್ಕು ನಿಮ್ಮ ಮುಂದೆ ಕಾಣಿಸುತ್ತದೆ. ವ್ಯವಸ್ಥಿತ ಅಭ್ಯಾಸ ವಿಜಯದ ಸಂಕೇತ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೇವಲ ಪ್ರತಿಭೆಯನ್ನು ಅಳೆಯುವುದಿಲ್ಲ, ಅದು ಸಮರ್ಪಕ ಸಿದ್ಧತೆ, ಸಮಯ ನಿರ್ವಹಣೆ, ತಾಳ್ಮೆಯನ್ನು ಅಳೆಯುತ್ತದೆ. ಪ್ರತಿದಿನ ನಿಮಗೆ ಸಿಗುವಂತಹ 6-8 ಗಂಟೆ ಅಥವಾ 5-7 ಗಂಟೆ ಕ್ರಮಬದ್ಧ ಅಭ್ಯಾಸವನ್ನು ಮಾಡಿ, ಪುನರಾವರ್ತನೆ ಮಾಡಿ, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಗೆಹರಿಸಿ, ಉತ್ತಮ ಸ್ನೇಹಿತರೊಂದಿಗೆ ಕೂಡಿ ಗುಂಪು ಚರ್ಚೆಯನ್ನು ಮಾಡಿ, ಮತ್ತು ಯಾವುದೇ ವಿಫಲತೆಯ ಬಗ್ಗೆ ಭಯಪಡಬೇಡಿ. ಒಂದು ಪರೀಕ್ಷೆಯಲ್ಲಿ ವಿಫಲರಾದರೆ ಅದು ಜೀವನದ ಅಂತ್ಯವಲ್ಲ. ವಿಫಲತೆ ಎಂಬುದು ಮತ್ತೊಂದು ಪ್ರಯತ್ನದ ಅವಕಾಶ. ಥಾಮಸ್ ಆಲ್ವಾ ಎಡಿಸನ್ ಅವರು ಸುಮಾರು 1000ಕ್ಕಿಂತ ಹೆಚ್ಚು ಬಾರಿ ವಿಫಲರಾದರು, ಆದರೆ ನಂತರ ವಿದ್ಯುತ್ ಬಲ್ಬ್ ಅನ್ನು ಕಂಡುಹಿಡಿದರು. ನೀವು ನಿಮ್ಮ ಕನಸುಗಳಿಗಾಗಿ ಬಿಡದೆ ಹೋರಾಟ ಮಾಡಿ. ಸಕಾರಾತ್ಮಕ ಮನೋಭಾವ. ನಿಮ್ಮ ಮನಸ್ಸು ನಿಮ್ಮ ಅತ್ಯಂತ ಪ್ರಬಲ ಸಾಧನ. ನಾನು ಸಾಧಿಸಬಲ್ಲೆ ಎಂಬ ಆತ್ಮವಿಶ್ವಾಸ ಮತ್ತು ಧೈರ್ಯ ಇರಲಿ. ಯಾವುದೇ ರೀತಿ ನಕಾರಾತ್ಮಕ ಯೋಚನೆಗಳಿಂದ, ಇಂಜರಿಕೆಯಿಂದ ದೂರವಿರಿ. ಯಾವುದೇ ರೀತಿ ವಿಮರ್ಶೆಗಳಿಗೆ ನೀವು ಕಿವಿಕೊಡಬೇಡಿ. ನಿಮ್ಮ ಕೆಲಸ ಓದುವುದು, ನಿಮ್ಮ ನಂಬಿಕೆ ನಿಮ್ಮ ಓದು. ಆರೋಗ್ಯ ಮತ್ತು ಸಮತೋಲನ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಎಂದರೆ ಕೇವಲ ಪುಸ್ತಕಗಳ ಮುಂದೆ ಕುಳಿತಿರುವುದಲ್ಲ. ಸರಿಯಾದ ಆಹಾರ, ವ್ಯಾಯಾಮ, ಸಾಕಷ್ಟು ನಿದ್ರೆ, ಇವೆಲ್ಲವೂ ನಿಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ. ಮನಸ್ಸು ಶಾಂತವಾಗಿರಲಿ. ಧ್ಯಾನ ಅಥವಾ ಯೋಗವನ್ನು ನಿರಂತರವಾಗಿ ಮಾಡಿ. ಈ ಸ್ಪರ್ಧೆ ಎಂಬುದು ಕೇವಲ ನಿಮ್ಮೊಂದಿಗೆ, ಇತರರೊಂದಿಗಲ್ಲ. ಇದನ್ನು ಯಾವಾಗಲೂ ಮನದಟ್ಟು ಮಾಡಿಕೊಳ್ಳಿ. ಇತರರು ಎಷ್ಟು ಓದುತ್ತಾರೆ, ಎಷ್ಟು ಅಭ್ಯಾಸ ಮಾಡಿದ್ದಾರೆ ಎಂಬುದರ ಬಗ್ಗೆ ಯಾವುದೇ ರೀತಿ ಗಮನ ಕೊಡಬೇಡಿ. ನಿಮ್ಮ ಸ್ವಂತ ಪ್ರಗತಿಯನ್ನು ನೋಡಿಕೊಳ್ಳಿ. ನೀವು ನಿನ್ನೆಗಿಂತ ಇಂದು ಉತ್ತಮರಾಗಿದ್ದರೆ ಅಷ್ಟೇ ಸಾಕು. ಸ್ಪರ್ಧಾತ್ಮಕ ಪರೀಕ್ಷೆಗಳು ಕಠಿಣವಾದರೂ ಅಸಾಧ್ಯವಲ್ಲ. ನಿಮ್ಮ ಕನಸುಗಳು ದೊಡ್ಡದಾಗಿರಲಿ, ಪ್ರಯತ್ನಗಳು ದೃಢವಾಗಿರಲಿ. ಯಶಸ್ಸು ಎಂದರೆ ಬೀಳುವುದು ಮತ್ತು ಎದ್ದು ನಿಲ್ಲುವುದರ ನಡುವಿನ ಅಂತರ. ಗೆಲುವು ಎಂದರೆ ಎಂದಿಗೂ ಬೀಳದಿರುವುದಲ್ಲ, ಬೀಳುತ್ತಲೇ ಎದ್ದೇಳುವುದು. ಇದನ್ನು ಪ್ರಸಿದ್ಧ ವ್ಯಕ್ತಿ ನೆಲ್ಸನ್ ಮಂಡೇಲಾರವರು ಹೇಳಿದ್ದಾರೆ. ಧೈರ್ಯವನ್ನು ಇರಿಸಿ, ಕಠಿಣ ಪರಿಶ್ರಮ ಮಾಡಿ, ನಿಮ್ಮ ಗುರಿಯನ್ನು ಸಾಧಿಸಿ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದಷ್ಟು ಪ್ರೇರಣೆಯ ಮಾತುಗಳಾಗಿರುತ್ತೆ. ಇಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವೆಲ್ಲ ಪುಸ್ತಕಗಳು ಮತ್ತು ನಿಮ್ಮ ತಯಾರಿ ಹೇಗಿರಬೇಕೆಂದು ತಿಳಿಸಿಕೊಡುತ್ತೇನೆ. ಕರ್ನಾಟಕ ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರುವ ಪುಸ್ತಕಗಳು ಕರ್ನಾಟಕ ಸರ್ಕಾರ ನೀಡುವಂತಹ 6-12 ತರಗತಿಯವರೆಗೆ ಇತಿಹಾಸ, ರಾಜ್ಯಶಾಸ್ತ್ರ, ವಿಜ್ಞಾನ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ಜೊತೆಗೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಇದನ್ನು ನಿಯಮಿತವಾಗಿ ಪುನರಾವರ್ತನೆಯಿಂದ ಅಭ್ಯಾಸ ಮಾಡಿ. ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಎಂಬುದು ಪ್ರೌಢಶಾಲೆಯಲ್ಲೇ ಕಲಿತ ಮಾದರಿಯಲ್ಲೇ ಇರುತ್ತದೆ. ಇದರ ಜೊತೆಗೆ ಉತ್ತಮ ಲೇಖಕರ ಪುಸ್ತಕಗಳು ಇತಿಹಾಸ ಆರ್ ಮಂಜುನಾಥ್ ಅಥವಾ ಸದಾಶಿವ, ರಾಜ್ಯಶಾಸ್ತ್ರ ಅಥವಾ ಸಂವಿಧಾನ ಗಂಗಾಧರ್, ಅರ್ಥಶಾಸ್ತ್ರ ಗರಣಿ ಕೃಷ್ಣಮೂರ್ತಿ, ವಿಜ್ಞಾನ ಆರ್ ರವಿ, ಭೂಗೋಳಶಾಸ್ತ್ರ KM ಸುರೇಶ್ ಅಥವಾ ರಂಗನಾಥ್, ಮೆಂಟಲ್ ಎಬಿಲಿಟಿ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡು ಬಂದಂತಹ ಪ್ರಶ್ನೆಗಳನ್ನು ನೀವು ದಿನನಿತ್ಯ ಬಗೆಹರಿಸಿಕೊಂಡು ಬಂದರೆ ಮತ್ತು ನಿಮಗೆ ಅದರಲ್ಲಿ ಯಾವುದೇ ರೀತಿ ಗೊಂದಲಗಳಾದಾಗ ಯೂಟ್ಯೂಬ್ನಲ್ಲಿ
ಕಾನ್ಸೆಪ್ಟ್.

ಆಧಾರಿತವಾಗಿ ತರಗತಿ ಸಿಗುತ್ತವೆ. ಇದನ್ನು ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ನಿಮಗೆ ಮೆಂಟಲ್ ಎಬಿಲಿಟಿ ತುಂಬಾ ಸರಳವಾಗಿ ಕಲಿಯುವಂತ ವಿಷಯವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು. ಪ್ರತಿದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯವಾಗುವಂತಹ ಹಲವಾರು ವಿಷಯಗಳನ್ನು ದಿನನಿತ್ಯ ನ್ಯೂಸ್ ಪೇಪರ್ನಲ್ಲಿ ನೀವು ಓದುವುದರ ಮೂಲಕ ಅದನ್ನು ಒಂದು ಕಡೆ ಪಾಯಿಂಟ್ ಔಟ್ ಮಾಡಿ ಬರೆದುಕೊಳ್ಳುವುದರಿಂದ ನಿಮಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಶ್ನೆಗಳು ಈ ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ಘಟನೆಗಳ ಮೇಲೆ ಕೇಳುತ್ತಿದ್ದಾರೆ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ವಿವಿಧ ಸಂಸ್ಥೆಗಳು ನಡೆಸುವಂತಹ ಮಾಕ್ ಟೆಸ್ಟ್ಗಳು ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸುವುದರಿಂದ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಸಮಯ ನಿರ್ವಹಣೆ ಮತ್ತು ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸಬೇಕು ಎಂಬ ಒಂದು ಸರಳ ವಿಧಾನ ತಿಳಿಯುತ್ತದೆ. ಪ್ರತಿದಿನ ನಿಮಗೆ ಸಿಗುವಂತಹ 6-8 ಸಮಯವನ್ನು ಅಥವಾ ನಿಮಗೆ ಸಾಧ್ಯವಾದಷ್ಟು ಓದಲು ಎಷ್ಟು ಸಮಯ ಸಿಗುತ್ತೆ ಅಷ್ಟು ಸಮಯವನ್ನು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತೊಡಗಿಸಿಕೊಳ್ಳಿ. ಇದರಿಂದ ನಿಮಗೆ ಇರುವಂತಹ ಏನು ಅಂತರ ಏನಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಡಿಮೆ ಆಗುತ್ತೆ. ನಿರಂತರ ಅಭ್ಯಾಸ, ಉತ್ತಮ ಸ್ನೇಹಿತರೊಂದಿಗಿನ ಚರ್ಚೆ ಖಂಡಿತ ಗೆಲುವನ್ನು ನೀಡುತ್ತೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಾವ ಇಲಾಖೆಗಳು ನಡೆಸುತ್ತವೆ ಅಂತ ನೋಡೋದಾದರೆ ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಪರೀಕ್ಷಾ ಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಪರೀಕ್ಷೆಗಳನ್ನು ನಡೆಸಿಕೊಡುತ್ತವೆ. ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ವಿಭಾಗದ ಪ್ರಶ್ನೆಗಳು ಸಂಬಂಧಪಟ್ಟ ಪರೀಕ್ಷೆಗಳಿಗೂ ಕೂಡ ಸಾಮಾನ್ಯ ಜ್ಞಾನ ಎಂಬ ಪ್ರಶ್ನೆ ಪತ್ರಿಕೆ ಕಡ್ಡಾಯವಾಗಿರುತ್ತದೆ. ಈ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ನೀಡಿದಂತಹ ಇತಿಹಾಸ, ರಾಜ್ಯಶಾಸ್ತ್ರ, ವಿಜ್ಞಾನ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಈ ವಿಷಯಗಳಲ್ಲಿ ಕಂಡುಬರುತ್ತದೆ. ಆದ್ದರಿಂದ ನೀವು ಎಷ್ಟು ಪುನರಾವರ್ತನೆ ಮಾಡ್ತೀರಾ ಅಷ್ಟು ನಿಮಗೆ ಆ ಕಾನ್ಸೆಪ್ಟ್ಗಳು ಅರ್ಥ ಆಗಕ್ಕೆ ಹೋಗುತ್ತೆ. ನೀವು ಒಂದಿನ ಓದಿ ಒಂದು ವಾರ ಆ ಸಬ್ಜೆಕ್ಟನ್ನು ನೋಡಿಲ್ಲ ಅಂದರೆ ಖಂಡಿತ ನೆಕ್ಸ್ಟ್ ಓದಿದಾಗ ಯಾವುದೇ ರೀತಿ ಓದಿದ್ದೀನಿ ಅನ್ನೋ ಯಾವ ಧೈರ್ಯನೂ ಕೂಡ ನಿಮಗೆ ಬರಲ್ಲ, ಬೇಗ ಮರ್ತೋಗ್ತಾ ಇರುತ್ತೆ. ಇನ್ನೊಂದು, ಯಾವುದೇ ವಿಷಯವನ್ನು ಓದ್ತಾ ಇರಬೇಕಾದ್ರೆ ಅದನ್ನು ಒಂದು ಪುಸ್ತಕದಲ್ಲಿ ನೀವು ನೋಟ್ ಮಾಡ್ಕೊಬೇಕು. ಅದನ್ನು ಪ್ರತಿದಿನ ನೀವು ಬೆಳಗಿಂದ ಸಂಜೆ ತನಕ ಏನು ಓದಿರ್ತೀರಾ ಅದನ್ನು 1 ಅವರ್ ಅಥವಾ 2 ಗಂಟೆ ಸಮಯ ತಗೊಂಡು ಕೀ ಪಾಯಿಂಟ್ಸ್ ಥರ ಏನು ಮಾಡಿರ್ತೀರಾ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಸೊ ಈ ರಿವಿಷನ್ ಮಾಡ್ಕೊಳ್ಳೋದ್ರಿಂದ ಓದಿರೋಂಥ ವಿಚಾರಗಳು ತುಂಬ ಸರಳವಾಗಿ ನಿಮ್ಮ ತಲೆಗೆ ಮತ್ತೆ ಹೋಗ್ತವೆ. ಇದರಿಂದ ಯಾವುದೇ ರೀತಿ ಪ್ರಶ್ನೆಗಳು ಬಂದ್ರೂ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾವುದೇ ವಿಷಯದ ಬಗ್ಗೆ ಡೌಟ್ ಬಂದ್ರೂ ಕೂಡ ಯೂಟ್ಯೂಬಲ್ಲಿ ತುಂಬ ಕ್ಲಾಸಸ್ ಇದ್ದಾವೆ. ಆ ಸಬ್ಜೆಕ್ಟ್ನ ಟೈಪ್ ಮಾಡಿ ಅಥವಾ ಆ ಕಾನ್ಸೆಪ್ಟ್ನ ಟೈಪ್ ಮಾಡಿ ನೀವು ಕೇಳಿದರೆ ಅದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಯೂಟ್ಯೂಬಿಂದ ನೀವು ಪಡ್ಕೊಬೋದು. ಯಾವುದೇ ಸಬ್ಜೆಕ್ಟನ್ನು ಕೇವಲ 1 ಸಲ ಅಥವಾ 2 ಸಲ ಅಥವಾ 3 ಸಲ ಓದಿದರೆ ಮಾತ್ರ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ನೀವು ಎಷ್ಟು ಪುನರಾವರ್ತನೆ ಮಾಡ್ತೀರಾ, ರಿವಿಷನ್ ಮಾಡ್ತೀರಾ ಅಷ್ಟು ನಿಮಗೆ ಆ ಕಾನ್ಸೆಪ್ಟ್ ಹೋಲ್ಡ್ ಸಿಗುತ್ತೆ. ಯಾವಾಗ ಕಾನ್ಸೆಪ್ಟ್ ಹೋಲ್ಡ್ ಸಿಗುತ್ತೆ ಯಾವುದೇ ರೀತಿ ಪರೀಕ್ಷೆಯಲ್ಲಿ ಕೇಳಿದ್ರು ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಇಲ್ಲ ಅಂದರೆ ಒಂದ್ಸಲ ಓದಿದ್ದೀನಿ ಅಂತ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ನಿಮಗೆ ಕಾನ್ಸೆಪ್ಟ್ ತುಂಬ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಗೊಂದಲಕ್ಕೆ ಒಳಗಾಗ್ತೀರ. ಮತ್ತು ಸಮಯ ನಿರ್ವಹಣೆ, ಮೇಯ್ನ್ ಆಗಿ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್, ಒಂದು ಕ್ವಶನ್ಗೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಟೈಮ್ ಕೊಟ್ಟರೆ ನಾವು ಇರೋವಂಥ 100 ಪ್ರಶ್ನೆಗಳನ್ನು ಆಯ್ಕೆ ಮಾಡಬೇಕಾಗಿರುತ್ತೆ ಅನ್ನೋದನ್ನು ಫಸ್ಟು ತಿಳ್ಕೋಬೇಕು. ಹೇಗೆ ಸಮಯವನ್ನು ನಿರ್ವಹಣೆ ಮಾಡ್ಬೋದು ಅಂತೇಳಿದರೆ ಮಾಕ್ ಟೆಸ್ಟ್ಗಳು, ಈಗಾಗಲೇ ಸರ್ಕಾರ ಪರೀಕ್ಷೆಗಳಲ್ಲಿ ನೀಡಿರುವಂತಹ 100 ಅಂಕದ ಸಾಮಾನ್ಯ ಪತ್ರಿಕೆಯನ್ನು ನೀವು ತಗೊಂಡು ಅದನ್ನೇ 1.5 ಗಂಟೆ ಸಮಯ ಏನು ಸಿಗುತ್ತೆ ಅದನ್ನು ನೀವು ಅಟೆಂಡ್ ಮಾಡ್ತಾ ಹೋಗಿ, ಟೈಮಿಂಗ್ಸ್ ಇಟ್ಕೊಂಡು ಅಟೆಂಡ್ ಮಾಡಿ, ಎಲ್ಲವನ್ನು 1 ನಿಮಿಷ ತಗೊಂಡು ಸಾಲ್ವ್ ಮಾಡ್ತಿದ್ದೀರಾ ಅಂತ ನೋಡಿ, ಯಾವ ಕಾನ್ಸೆಪ್ಟ್ ಡೌಟ್ ಬರ್ತಿದೆ ಅಂತ ನೋಡಿ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳೋದನ್ನು ಕಲೀರಿ. ನಿಮಗೆ ನೀವೇ ಯಾವಾಗ ಪ್ರಶ್ನೆ ಮಾಡ್ಕೊತೀರಾ ಅವಾಗ ನೀವೇ ಉತ್ತರ ಕಂಡ್ಕೊತೀರಾ. ಯಾವುದೇ ಪ್ರಶ್ನೆಗಳನ್ನು ಗೊಂದಲಗಳನ್ನು ಬಿಟ್ಟು ಮುಂದೆ ಹೋಗಬೇಡಿ. ಎಷ್ಟೇ ಟೈಮ್ ಆಗಲಿ, ಒಂದು ಪ್ರಶ್ನೆ ಅರ್ಥ ಆಗ್ತಿಲ್ಲ, ಒಂದು ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಮೂವ್ ಆಗಬೇಡಿ. ಯಾಕಂದರೆ ಎಷ್ಟೋ ಪ್ರಶ್ನೆಗಳು ನಾವು ಓದದೇ ಇರುವ ಪುಸ್ತಕದಿಂದ ಬರಲ್ಲ, ನಾವು ಓದದೇ ಇರುವಂತಹ ಪುಟಗಳಿಂದ ಬಂದಿರುತ್ತೆ. ಇದು ನನ್ನ ವೈಯಕ್ತಿಕ ಅನುಭವ. ಇನ್ನು ನಿರಂತರ ಅಭ್ಯಾಸವನ್ನು ಹೇಗೆ ಮಾಡೋದು ಅಂತ ನೋಡೋದ

ಆದರೆ ನಿಮ್ಮ ಕೆಲಸ ಸರ್ಕಾರಿ ಹುದ್ದೆಯನ್ನು ಪಡೆಯೋದು. ಅದು 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಆದರೆ ನೀವು ಯಾವುದೇ ಕಾರಣಕ್ಕೂ ಆ ಫೀಲ್ಡಿಂದ ಹೊರಗೆ ಹೋಗೋಂಗಿಲ್ಲ. ನೀವು ಡಿಸೈಡ್ ಮಾಡಿಕೊಂಡೇ ಬರಬೇಕು, ನಾನು ಹೋದ್ರೆ ಜಾಬ್ ತಗೊಂಡೇ ಹೋಗೋದಂತ. ಆ ಮನಸ್ಥಿತಿ ಇಟ್ಕೊಂಡು ಬಂದು ಓದಿ. ನಾನು ಬೇರೆ ಕೆಲಸ ಮಾಡ್ತೀನಿ, ಇಲ್ಲಿ 1 ಗಂಟೆ ಅಥವಾ 2 ಗಂಟೆ ಸಮಯ ಕೊಟ್ಟು ಓದ್ತೀನಿ, ಇಷ್ಟು ಓದಿದ್ರೆ ನಾನು ಪಾಸ್ ಆಗ್ಬೋದು, ದಯವಿಟ್ಟು ಇಲ್ಲ. ನೀವು ಎಲ್ಲವನ್ನು ತ್ಯಾಗ ಮಾಡಿ ನಾನು ಓದ್ತೀನಿ, ಓದಿ ನಾನು ಕೆಲಸ ತಗೋತೀನಿ ಅನ್ನೋ ದೃಢ ನಿರ್ಧಾರ, ದೃಢ ಸಂಕಲ್ಪ ಇದ್ರೆ ಮಾತ್ರ ಓದೋದಿಕ್ಕಾಗೋದು. ಮತ್ತು ನೀವು ಯಾವ ತರ ಮೆಂಟಲಿ ಸ್ಟ್ರಾಂಗ್ ಇರಬೇಕಂದ್ರೆ ಯಾವುದೇ ವಿಚಾರಗಳಿಗೂ ಕಿವಿ ಕೊಡಬಾರ್ದು. ಓದ್ಬೇಕು, ಓದು ಓದು ಓದು. ಜೊತೆಗೆ ಹೆಲ್ತ್ ಇಂಪಾರ್ಟೆಂಟ್, ಯಾಕಂದ್ರೆ ಮಾನಸಿಕವಾಗಿ ನೀವೆಷ್ಟು ಶಾಂತವಾಗಿರ್ತೀರಾ, ಎಷ್ಟು ತಾಳ್ಮೆಯಿಂದ ವಹಿಸ್ತೀರಾ, ಅಷ್ಟು ನಿಮಗೆ ಎಕ್ಸಾಮ್ ಹಾಲ್ನಲ್ಲಿ ವರ್ಕ್ ಆಗುತ್ತೆ. ನೀವು ಟೆನ್ಷನ್ ಮಾಡ್ಕೊಂಡು ಓದೋದು, ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲದೆ ಓದೋದು, ಅಥವಾ ಓದ್ತಿರ್ಬೇಕಾದ್ರೆ ತುಂಬ ಡಿಸ್ಟ್ರಾಕ್ಷನ್ಸ್ ಇಟ್ಕೊಂಡು ಓದಿದರೆ ಖಂಡಿತವಾಗ್ಲೂ ಎಕ್ಸಾಮಲ್ಲಿ ತುಂಬ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲವೂ ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ಯಾವುದನ್ನು ಕೂಡ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು. ಪ್ರತಿದಿನ ಒಂದು ಟೈಮ್ ಟೇಬಲ್ನ ಮೇಂಟೈನ್ ಮಾಡಬೇಕು, ಅಥವಾ 1 ವಾರದ ಟೈಮ್ ಟೇಬಲ್. ಯಾವ ಥರ, ಇವತ್ತು ನಾನು ಇಷ್ಟು ಸಬ್ಜೆಕ್ಟ್ನ ಓದಬೇಕು, ಇಷ್ಟು ಸಬ್ಜೆಕ್ಟಲ್ಲಿ ಎಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ, ಇದನ್ನು ಬಿಟ್ಟು ಬೇರೆ ಯಾವ ಸಬ್ಜೆಕ್ಟನ್ನ ನಾನು ಓದ್ಕೊಂಡೆ. ಮಿನಿಮಮ್ 1 ದಿನದಲ್ಲಿ ಫ್ರೆಷರ್ಸ್ ಆದರೆ 1 ಸಬ್ಜೆಕ್ಟನ್ನ ಬೇಸಿಕ್, ಏನು 6th ಬುಕ್ಕು ಅಥವಾ 7th ಬುಕ್ಕು ಏನಿದೆ ಅದರಲ್ಲಿ 1 ಬುಕ್ನ ಓದಿದರೆ ಸಾಕು. ಅಥವಾ ಈಗಾಗಲೇ ನಮಗೆ 2-3 ವರ್ಷದ ಅನುಭವ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತೇಳೋರು, 1 ಈಸಿ ಸಬ್ಜೆಕ್ಟು, ಇನ್ನೊಂದು ಟಫ್ ಸಬ್ಜೆಕ್ಟು, ಮತ್ತೆ ಪ್ರತಿದಿನ ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ಎಕ್ಸಾಮಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿ ಇವತ್ತು ನಿಂತಿರೋದು ಏನಂದ್ರೆ ಮೆಂಟಲ್ ಎಬಿಲಿಟಿ. ಕೆಲವರು ಎಕ್ಸಾಮಲ್ಲೇ ಮಾಡ್ಕೊತೀನಿ, ನನಗೆ ಚೆನ್ನಾಗಿ ಗೊತ್ತು ಮೆಂಟಲ್ ಎಬಿಲಿಟಿ. ಯುದ್ಧಗಾಲದಲ್ಲಿ ಯಾವತ್ತು ಅಭ್ಯಾಸ ಮಾಡಕ್ಕೆ ಹೋಗ್ಬಾರ್ದು. ಏನೇ ಆದ್ರೂ ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಇದು ನಿಮಗೆ ಕೊಟ್ಟಿರುವಂಥ ಜಾಗ, ಇದು ನಿಮ್ಮ ಫೀಲ್ಡು, ಇಲ್ಲಿ ಕಲೀರಿ, ಇಲ್ಲಿ ಪ್ರಾಕ್ಟೀಸ್ ಮಾಡಿ, ಎಕ್ಸಾಮಲ್ಲಿ ಎಕ್ಸಿಕ್ಯೂಟ್ ಮಾಡಿ ಅಷ್ಟೇ. ಇಲ್ಲಿ ನೀವು ಕಲೀಲಿಲ್ಲ ಅಥವಾ ಇಲ್ಲಿ ನಾವು ಮೆಂಟಲ್ ಎಬಿಲಿಟಿ ನನಗೆ ಗೊತ್ತು, ಅಥವಾ ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ ಆದರೆ ನನಗೆ ಸೈನ್ಸ್ ಎಲ್ಲ ಗೊತ್ತು, ಅಥವಾ ನಾನು ಕಾಮರ್ಸ್ ಸ್ಟೂಡೆಂಟ್ ಆದರೆ ನನಗೆ ಈ ಮತ್ತೊಂದು ಸಬ್ಜೆಕ್ಟು ತುಂಬ ಎಕನಾಮಿಕ್ಸ್ ಎಲ್ಲ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಈ ಥರ ಓವರ್ ಕಾನ್ಫಿಡೆನ್ಸ್ನ ಬಿಡಬೇಕು. ಪ್ರತಿಯೊಂದು ಸಬ್ಜೆಕ್ಟಿಗೂ ನೀವು 100% ಕೊಟ್ಟರೆ ಡೆಫಿನೆಟ್ ಆಗಿ ಆ ಸಬ್ಜೆಕ್ಟ್ ನಿಮಗೆ ರಿಟರ್ನ್ ಕೊಡುತ್ತೆ ಇಷ್ಟೇ. ಹಾಗೆ ಪ್ರತಿದಿನ ಪೇಪರಲ್ಲಿ ಬರುವಂತಹ ಸ್ಪರ್ಧಾತ್ಮಕ ವಿಚಾರಕ್ಕೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿದ್ರು ಕೂಡ ನೀವು ನೋಟ್ಸ್ ಮಾಡಬೇಕು. ಅದನ್ನ ಆಲ್ರೆಡಿ ಹೇಳಿದ್ದೀನಿ, ಪ್ರಚಲಿತ ಘಟನೆಗಳು. ಎಲ್ಲಾ ಸಬ್ಜೆಕ್ಟಿಗೂ ನಿಮ್ಮದೇ ಆದಂತ ಒಂದು ನೋಟ್ಸ್ ಇರಬೇಕು. ಎಕ್ಸಾಮ್ ಟೈಮಲ್ಲಿ 1 ತಿಂಗಳು ಹಿಂದೆನೆ ನಿಮ್ಮ ನೋಟ್ಸ್ ರೆಡಿ ಇದ್ರೆ ಅದನ್ನ ರಿವಿಷನ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ ಮಾಡ್ಕೊಳ್ಳಿ. ಅಂದ್ರೆ 300 ಪುಟದಲ್ಲಿ ಇರುವಂತ ಒಂದು ಪುಸ್ತಕನ, ಆಥರ್ ಬುಕ್ ಆಗ್ಬೋದು ಅಥವಾ ಸ್ಕೂಲ್ ಬುಕ್ ಆಗ್ಬೋದು, ಯಾವುದೇ ಬುಕ್ ಆಗ್ಬೋದು, ಅದನ್ನ ನೀವು ನಿಮ್ಮದೇ ಆದಂತ ಒಂದು 100 ಪೇಜಸ್ ಅಲ್ಲಿ ಬರೆದಿಟ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ಈಸಿಯಾಗಿ ನೀವು ನೋಟ್ಸ್ನ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಎಷ್ಟು ನಿಮಿಷಕ್ಕೆ ಓದೋ ಸಮಯದಲ್ಲಿ ಬ್ರೇಕ್ ತಗೋಬೇಕು ಅಂತ, ಈಗ ನಿಮಗೆ ಯಾವ ಸಬ್ಜೆಕ್ಟು ಇಂಟ್ರೆಸ್ಟ್ ಕೊಡುತ್ತೆ, ನೀವು ಯಾವ ಲೆವೆಲ್ಗೆ ಎಕ್ಸೈಟ್ ಆಗಿ ಓದೋದು ಕೂತ್ಕೋಬೇಕಂದ್ರೆ ಎಸ್ ನಾನು ಇವತ್ತು ಇತಿಹಾಸ ಓದ್ತಿದ್ದೀನಿ, ಇದರಲ್ಲಿ ನಾನು ಈ ವಿಚಾರಗಳನ್ನ ತಿಳ್ಕೊಂತೀನಿ, ಈ ವಿಚಾರಗಳನ್ನ ತಿಳ್ಕೊಂಡ್ರೆ ನಾನು ಒಂದಷ್ಟು ಜ್ಞಾನಿ ಆಗ್ತೀನಿ, ಅಂದ್ರೆ ಆ ವಿಚಾರದ ಬಗ್ಗೆ ನನಗೆ ಸಂಪೂರ್ಣವಾದಂತಹ ಜ್ಞಾನ ಸಿಗುತ್ತೆ. ಈ ತರ ಕುತೂಹಲವನ್ನು ಇಟ್ಕೊಂಡು ಓದ್ಬೇಕು. ಯಾಕಪ್ಪ ಓದ್ಬೇಕು ಅನ್ನೋ ಮನಸ್ಥಿತಿಯಿಂದ ಓದ್ಬಾರ್ದು. ಯಾವಾಗ್ಲೂ ಆಸೆ ಇರಬೇಕು ನಿಮಗೆ, ಎಸ್ ಇದನ್ನ ಓದಿ ಮುಗಿಸಿದೆ, ಇದರಲ್ಲಿರೋದನ್ನ ನಾನು ತಿಳ್ಕೊಂಡ್ರೆ ನಾನು ನಾಳೆ ಎಕ್ಸಾಮ್ ಪಾಸ್ ಆಗ್ತೀನಿ, ನಾನು ಕೆಲಸ ತಗೊಂತೀನಿ, ಇದರಿಂದ ನಮ್ಮ ಊರಿನವರಿಗೆ, ನನ್ನ ಹೆತ್ತವರಿಗೆ, ಎಲ್ಲರಿಗೂ ಕೂಡ ನಾನು ಒಂದು ಮಾದರಿ ಆಗ್ಬೋದು. ಈ ತರ ಮನೋ ಅಭಿಲಾಷೆ ನಿಮ್ಮಲ್ಲಿರಬೇಕು. ಇಂಥ ಟೈಮ್ ಕುತ್ಕೊಂತಾ ಇದ್ದೀನಿ ಓದೋದಿಕ್ಕೆ, ಎಸ್ 2 ಅವರ್ ನಾನು ಕುತ್ಕೊಂಡಿದ್ದೀನಿ ಓದೋದಿಕ್ಕೆ ಅಂತ ಹೇಳಿದ್ರೆ ಆ 2 ಗಂಟೆ ಸಮಯ ಕಂಪ್ಲೀಟ್ ಆಗಿ ನೀವು ಓದೋದಿಕ್ಕೆ ಕೊಡಬೇಕು. ಯಾವುದೇ ಡಿಸ್ಟ್ರಾಕ್ಷನ್ ಇಟ್ಕೊಬಾರ್ದು, ಯಾವುದೇ ಫೋನ್ ಬಳಸೋದು ಮಧ್ಯ ಮಧ್ಯ, ಅಥವಾ ಬೇರೆ ಯಾರೋ ಕರೆದ್ರಂತ ಹೋಗೋದು, ಈ ತರ ಯಾವುದೇ ರೀತಿ ಬ್ರೇಕ್ ತಗೊಳಂಗಿಲ್ಲ. 2 ಅವರ್ ನಾನು ಕೂತಿದ್ದೀನಿ ಅಂದ್ಮೇಲೆ ಕುತ್ಕೋಬೇಕು. ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ ನೀವು ನಿಮ್ಮ ಟೈಮ್ ಟೇಬಲ್ನಲ್ಲಿ ಏನು ಯಾವ ವಿಚಾರವನ್ನು ಯಾವ ಸಬ್ಜೆಕ್ಟನ್ನು ಕೊಟ್ಟಿದ್ದೀರಾ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕು. ಇವತ್ತು ಒಂದಿನ ಬೇರೆ ಕೆಲಸ ಇದೆ, ಅಥವಾ ನಾಳೆ ಓದ್ತೀನಿ, ಇವತ್ತು ಏನು ಓದೋದನ್ನ ಸಮಯ ಬಿಟ್ಟು

ಇಟ್ಟಿದ್ದೀನಿ, ಅದನ್ನು ನಾಳೆ ಕಂಪ್ಲೀಟ್ ಮಾಡ್ತೀನಿ. ಈ ಥರ ಯಾವುದೇ ರೀತಿಯಾದಂತಹ ಮುಂದೂಡಿಕೆಯನ್ನು ಇರಬಾರ್ದು. ಇವತ್ತು ಓದಬೇಕಂದ್ರೆ ಓದಬೇಕು. ಇವತ್ತು ಊಟ ಮಾಡ್ತೀರಾ ಅಲ್ವಾ? ಇವತ್ತು ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡಲ್ಲ, ಮಧ್ಯಾಹ್ನ ಊಟ ಸ್ಕಿಪ್ ಮಾಡಲ್ಲ, ರಾತ್ರಿ ಊಟ ಸ್ಕಿಪ್ ಮಾಡಲ್ಲ. ಯಾವ ಥರ ಇದು ಮ್ಯಾಂಡೇಟ್ರಿ ಆಗ್ಬಿಟ್ಟಿದೆ. ಸೊ ಅದೇ ಥರ ನೀವು ಓದಬೇಕಂದ್ರೆ ಓದಲೇಬೇಕಷ್ಟೇ. ಈ ಥರ ಮನಸ್ಥಿತಿನ ಇಟ್ಕೊಂಡು ಈ ಫೀಲ್ಡಿಗೆ ಬರಬೇಕು. ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ. ಯಾಕಂದರೆ ನೀವು ಸರಸ್ವತಿಗೆ ಎಷ್ಟು ಗೌರವವನ್ನು ನೀಡ್ತೀರಾ, ಎಷ್ಟು ಕಲಿಬೇಕು ಅನ್ನೋ ಆಸಕ್ತಿಯಿಂದ ಹೋಗ್ತೀರಾ, ಅದೇ ರೀತಿ ನಿಮಗೆ ಆ ಪುಸ್ತಕಗಳು ನಿಮಗೆ ರಿಟರ್ನ್ ಕೊಟ್ಟೇ ಕೊಡ್ತವೆ. ಆದರೆ ಸಮಯ ಬೇಕು. ನೀವು ಫೇಲ್ ಆಗಿದ್ದೀರಾ, ನೀವು ಕಲಿಯಕ್ಕೆ ಇನ್ನೊಂದು ಸ್ವಲ್ಪ ಅವಕಾಶ ಇದೆ ಅಂತ ಅಂದ್ಕೊಂಡು ಪರಿಪೂರ್ಣರಾಗಿ ಕಲಿತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ಗೆಲುವನ್ನು ಪಡೆಯಿರಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವಂತಹ ಇನ್ನೊಂದು ಗೊಂದಲದ ವಿಚಾರ ಏನು ಅಂದರೆ, ನಾವು ಲೈಬ್ರರಿನಲ್ಲಿ ಕುತ್ಕೊಂಡು ಓದಬೇಕಾ ಅಥವಾ ಮನೆಯಲ್ಲಿ ಕುತ್ಕೊಂಡು ಓದಬೇಕಾ? ಮತ್ತೆ ಎಷ್ಟೋ ಗೃಹಿಣಿಯರು ಇರ್ತಾರೆ, ಅವರಿಗೆ ಮನೆಯಲ್ಲಿ ಕುತ್ಕೊಂಡು ಓದೋಷ್ಟು ಅವಕಾಶಗಳಿರಲ್ಲ, ಅಥವಾ ಮನೆಯಿಂದ ಬಂದು ಕೂಡ ಓದ್ತೀನಿ ಅನ್ನೋದಕ್ಕೆ ಅವರಿಗೆ ಅವಕಾಶಗಳು ಕೂಡ ಕಡಿಮೆ ಇರುತ್ತವೆ. ಅಂಥವರು ಏನ್ ಮಾಡಬೇಕು, ಎಲ್ಲಿ ಓದಬೇಕು ಅನ್ನೋದು ಒಂದು ಮೇಜರ್ ಕ್ವಶನ್ ಎಲ್ಲರಿಗೂ ಕೂಡ ಮನಸ್ಸಿಗೆ ಬರುತ್ತೆ. ಎಸ್, ಓದಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಬಟ್ ಎಲ್ಲಿ ಓದೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನನ್ನ ವೈಯಕ್ತಿಕ ಅನುಭವ ಏನಂದ್ರೆ, ನೀವು ಎಲ್ಲಾದರೂ ಓದಿ, ಬಟ್ ಓದಬೇಕಷ್ಟೆ. ಈ ಮನಸ್ಥಿತಿನ ಇಟ್ಕೊಳ್ಳಿ. ನೀವು ಲೈಬ್ರರಿನಲ್ಲಾದರೂ ಕುತ್ಕೊಂಡು ಓದಿ ಅಥವಾ ಮನೆಯಲ್ಲಾದರೂ ಕುತ್ಕೊಂಡು ಓದಿ, ನೀವು ಓದುವಂತಹ ಸ್ಥಳ, ಆ ಪರಿಸರ ಹೆಂಗಿರ್ಬೇಕಂದ್ರೆ, ಎಸ್ ನಾನು ಓದಬೇಕು, ನಾನು ಅಚೀವ್ ಮಾಡಬೇಕು ಅನ್ನೋ ಸಕಾರಾತ್ಮಕವಾದಂತಹ ಭಾವನೆಯೊಂದಿಗೆ ಕೂಡಿರಬೇಕು. ನೀವು ಲೈಬ್ರರಿ ಅಂತ ಹೇಳಿ 10-15 ಕಿಲೋಮೀಟರ್ ಬಸ್ನಲ್ಲಿ ಜರ್ನಿ ಮಾಡಿ ಅಲ್ಲಿ ಕುತ್ಕೊಂಡಾಗ ಓದೋದಕ್ಕಾಗದೆ ಮತ್ತೆ ಸಮಯನ ವ್ಯರ್ಥ ಮಾಡೋದು ಕೂಡ ತಪ್ಪಾಗುತ್ತೆ. ಲೈಬ್ರರಿ ಈಗ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಗ್ರಂಥಾಲಯ ಇದ್ದೇ ಇದೆ. ಸೊ ನಿಮಗೆ ಅದನ್ನ ಬಳಸ್ಕೊಳ್ಳಿ. ಎಷ್ಟೋ ಪುಸ್ತಕಗಳು ಬರುತ್ತೆ, ಎಷ್ಟೋ ಫ್ರೀ ಮ್ಯಾಗ್ಝಿನ್ಸ್ ಬರುತ್ತೆ. ಪ್ರತಿ ತಿಂಗಳು ಮ್ಯಾಗ್ಝಿನ್ಸ್ನ ಓದೋ ಅಥವಾ ತಗೊಳ್ಳೋ ಅಷ್ಟು ಕೇಪಬಿಲಿಟಿ ಎಷ್ಟೋ ಜನಕ್ಕಿರಲ್ಲ. ಅಂಥವ್ರು ಅದನ್ನ ಬಳಸ್ಕೊಳ್ಳಿ. ಸರ್ಕಾರ ನಮಗೆ ನೀಡಿರುವಂತಹ ಸವಲತ್ತುಗಳನ್ನು ನಾವು ಯಾವ ರೀತಿ ಪರಿಣಾಮಕಾರಿಯಾಗಿ ಬಳಸ್ಕೊತೀವಿ ಅನ್ನೋದು ಕೂಡ ತುಂಬ ಮುಖ್ಯವಾದ ಅಂಶ. ಈಗ ಒಂದು ಊರಲ್ಲಿರುವಂತಹ ಲೈಬ್ರರಿಗಳಿಗೆ ನೀವು ವಿಸಿಟ್ ಮಾಡಿ, ನಿಮ್ಮ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲೂ ಪ್ರತಿಯೊಂದು ಊರಲ್ಲೂ ಕೂಡ ಲೈಬ್ರರಿ ಇರುತ್ತೆ. ಅದನ್ನು ಹೋಗಿ ನೋಡಿ, ಅಲ್ಲಿ ಎಷ್ಟೋ ಪೇಪರ್ಗಳು, ಪ್ರತಿನಿತ್ಯ 5-6 ನ್ಯೂಸ್ ಪೇಪರ್ಗಳು ಬರುತ್ತೆ. ಅಲ್ಲೇ ನೀವು ನೋಟ್ ಮಾಡ್ಕೊಳ್ಳಿ. ನಿಮಗೆ ಕರೆಂಟ್ ಅಫೇರ್ಸ್ ಒಂದು ಸಬ್ಜೆಕ್ಟ್ಗೆ ಉತ್ತರ ಆ ನ್ಯೂಸ್ ಪೇಪರಿಂದ ಸಿಗುತ್ತೆ. ಮತ್ತೆ ಮನೆಯಲ್ಲೇ ಕೂತ್ಕೊಂಡು ಓದ್ತೀನಿ ಅನ್ನೋ ಗೃಹಿಣಿಯರು, ಯಾವುದಾದರೂ ಒಂದು ಜಾಗ ಅಲ್ಲಿ ನೀವು ಕೇವಲ ಆ ಜಾಗ ನೋಡಿದ್ರೆ ನಿಮಗೆ ಕೂತ್ಕೊಂಡು ಓದಬೇಕು ಅನ್ನೋ ಮನಸ್ಸು ಬರಬೇಕು. ಆ ಥರ ಇರುವಂತಹ ಒಂದು ಜಾಗನ ಫಸ್ಟು ಕ್ರಿಯೇಟ್ ಮಾಡ್ಕೊಳ್ಳಿ. ಅಥವಾ ನಮ್ಮ ಮನೆ ತುಂಬ ಚಿಕ್ಕದು, ಅಥವಾ ಮಳೆಗಾಲದಲ್ಲಿ ನೀರಿಂದ ಸೋರುತ್ತೆ, ಅಥವಾ ಯಾವುದೇ ರೀತಿ ಅನುಕೂಲ ಇಲ್ಲ, ಪರವಾಗಿಲ್ಲ. ನಿಮಗೆ ಅನುಕೂಲಗಳನ್ನು ಮಾಡಿಕೊಂಡು ಓದಿ ಅಂತ ಹೇಳಲ್ಲ. ಇರೋದ್ರಲ್ಲಿ ನೀವು ಒಂದು ಚಾಪೆ ಮೇಲೆ ಕೂತ್ಕೊಂಡು ಓದಬೇಕು, ಇಷ್ಟು ನನ್ನ ಸಮಯ ಇದೆ, ಈ ಪರಿಸ್ಥಿತಿನ ನಾನು ಬದಲಾಯಿಸ್ಬೇಕು, ಈ ಪರಿಸ್ಥಿತಿ ಬದಲಾಗಬೇಕು, ಅದು ನನ್ನ ಕೈಯಲ್ಲಿ ಸಾಧ್ಯ ಇದೆ ಅಂತ ಹೇಳಿ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿ. ಮತ್ತೆ ಗ್ರಾಮೀಣ ಭಾಗದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು, ಈಗ ಒಂದು ಸ್ಕೂಲಲ್ಲಿ ಕಾಲೇಜಲ್ಲಿ ಉತ್ತಮವಾದಂತಹ ಒಂದು ಅಂಕಗಳನ್ನ ಗಳಿಸ್ತೀರ, ಅದ್ರದ್ದು ನೆಕ್ಸ್ಟು ಯಾವ ಫೀಲ್ಡ್ಗೆ ಹೋಗೋದು, ಬಿ ಕಾಮ್ ಮಾಡೋದಾ ಅಥವಾ ಬಿ ಎ ಮಾಡೋದಾ ಅಥವಾ ಸೈನ್ಸ್ ತಗೊಳ್ಳೋದಾ, ಈ ಥರ ಎಷ್ಟೋ ಗೊಂದಲಕ್ಕೊಳಗಾಗಿರ್ತೀರ. ಕೆಲವರು 25-27 ವರ್ಷ ಆದಮೇಲೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರ್ತಾರೆ. ಸೊ ನೀವು ಡಿಸೈಡ್ ಮಾಡಬೇಕಾಗಿರೋದು, ಒಂದು ಪಿ ಯು ಸಿ ಓದಬೇಕಾದ್ರೆ, ಎಸ್ ನಾನು ಡಿಗ್ರಿನೂ ಓದ್ತೀನಿ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನನಗೆ ಸಿಗುವಂತಹ ಎಷ್ಟು ಸಮಯ ಸಿಗುತ್ತೆ, ನನ್ನ ಕಾಲೇಜು ಅಥವಾ ನನ್ನ ಸ್ಕೂಲನ್ನು ಹೊರತುಪಡಿಸಿ ಎಷ್ಟು ಸಮಯ ಸಿಗುತ್ತೆ, ಅದನ್ನು ನಾನು ಯಾವ ರೀತಿ ಬಳಸ್ಕೊತೀನಿ, ಈ ಥರ ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಶೀಘ್ರವಾಗಿ ತಯಾರಿನ ನಡೆಸಿ. ಒಂದು ದಿನ ಎಲ್ಲ ಆಗಲ್ಲ, ಆದರೆ ಒಂದು ದಿನ ಎಲ್ಲವೂ ಆಗುತ್ತೆ. ಅದು ಕೇವಲ ನಿಮ್ಮ ಕೈಯಲ್ಲಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಎಂಬುದು ಯುದ್ಧವಲ್ಲ, ಅದೊಂದು ಕ್ರಾಂತಿ, ನಿಮ್ಮ ಬದುಕನ್ನು ಬೆಳಗುವಂತಹ ಒಂದು ಕಾಂತಿ. ಸ್ಪರ್ಧಾತ್ಮಕ ಪರೀಕ್ಷೆ ಎಂದರೆ ಅಷ್ಟು ಕಠಿಣವಾಗಿರುತ್ತೆ, ಅಷ್ಟು ಭಯ ಇರುತ್ತೆ, ನಮ್ಮ ಕೈಯಲ್ಲಿ ಆಗಲ್ಲ

ಎಷ್ಟೋ ಜನ ಓದ್ತಿದ್ದಾರೆ, ತುಂಬಾ ವರ್ಷದಿಂದ ಓದ್ತಿದ್ದಾರೆ, ಆದರೆ ಅಲ್ಲಿಂದ ಸಿಕ್ಕಿರುವಂತಹ ರಿಸಲ್ಟ್, ಫಲಿತಾಂಶ ತುಂಬಾ ಕಡಿಮೆ. ಈ ಮನಸ್ಥಿತಿ ಎಲ್ಲಾನು ಬಿಡಿ, ಫೇಲ್ ಆಗಿದ್ರೆ ತುಂಬಾ ಕಡಿಮೆ ಅಂಕದಲ್ಲಿ ಫೇಲ್ ಆಗಿರ್ತಾರೆ, ಆದರೆ ಅವರಿಗೆ ಮತ್ತೊಂದು ಅವಕಾಶ ಸಿಕ್ಕಿರುತ್ತೆ. ಅಂತಹ ಎಲ್ಲ ವಿಫಲರಾಗಿರುವಂತಹ ಎಲ್ಲ ವ್ಯಕ್ತಿಗಳನ್ನ ನೋಡಿದ್ರೆ ಇವತ್ತು

0: ಒಂದು ಮನೋಭಾವವನ್ನ ಬೆಳೆಸುತ್ತೆ. ಅಚೀವ್ ಮಾಡಬೇಕು ಅಷ್ಟೇ, ಸಾಧನೆ ಮಾಡಕ್ ಬಂದಿದ್ದೀನಿ, ಸಾಧನೆ ಮಾಡೇ ಹೋಗ್ತೀನಿ, ಈ ತರ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಳ್ಳಿ. ನಿಮ್ಮ ಮನೆ ಪರಿಸ್ಥಿತಿ ನಿಮಗ್ ಗೊತ್ತಿರುತ್ತೆ, ಕೇವಲ ನೋಡುಗರಿಗೆ ಅದು ಏನೇನೂ ಅಲ್ಲ. ನಿಮ್ಮ ಮನೆ ಪರಿಸ್ಥಿತಿ ಬದಲಾಗಬೇಕು ಅಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕಗಳನ್ನ ಗಳಿಸ್ಬೇಕು, ಸರ್ಕಾರಿ ಹುದ್ದೆ ಪಡಿಬೇಕು, ಊರಿಗೆ ಮಾದರಿ ಆಗ್ಲೇಬೇಕು. ಇದನ್ನ ಬರೆದು ಬನ್ನಿ, ನೀವು ಪ್ರತಿದಿನ ಬರೀರಿ. ಎಸ್, ಐ ವಿಲ್ ಬಿಕಮ್ ಗವರ್ನಮೆಂಟ್ ಸರ್ವೆಂಟ್ ಅಂತ ಪ್ರತಿ ದಿನ ಬರೀರಿ. ನಾನು ಸರ್ಕಾರಿ ಹುದ್ದೆನ ಪಡೀದೇ ಪಡೀತೀನಿ, ನಾನು ನನ್ನ ದೇಶಕ್ಕೆ, ನನ್ನ ರಾಜ್ಯಕ್ಕೆ, ನನ್ನ ಮನೆಗೆ, ನನ್ನ ಊರಿಗೆ. ನಿಮ್ಮ ಊರು ಎಷ್ಟೋ ಜನ ಗೊತ್ತಿರಲ್ಲ, ಆ ಊರಿನ ಕೀರ್ತಿ ಪತಾಕೆನ ಆರ್ಸಕ್ಕೆ ನೀವು ಬನ್ನಿ. ನೀವು ಬಂದ್ರೆ ಖಂಡಿತ ನಿಮ್ಮಿಂದ ಇಡೀ ಊರಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ. ನೀವು ದೃಢ ಸಂಕಲ್ಪ ಇಟ್ಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದ್ರೆ ಎಲ್ಲವನ್ನು ಬದಲಾಯಿಸ್ಬೋದು. ಬದಲಾವಣೆಯ ಹರಿಕಾರರು ನೀವೇ ಆಗಿರ್ತೀರ. ಸೊ ಎಲ್ಲರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಭಯವನ್ನ ಬಿಟ್ಟು ಅದೊಂದು ಕ್ರಾಂತಿ, ಎಸ್ ಅದು ನನ್ನ ಕೈಲಾಗುತ್ತೆ, ನಾನು ಸಾಧನೆ ಮಾಡ್ತೀನಿ ಅಂತ ಹೇಳಿ ಒಂದು ಮನಸ್ಥಿತಿ ಇಟ್ಕೊಂಡು ಬನ್ನಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಅಭ್ಯರ್ಥಿ. ನನಗೆ ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಗಿರುವಂತಹ ಉತ್ತಮ ಅನುಭವಗಳನ್ನು ನಿಮ್ಮಲ್ಲಿ ನಿಮ್ಮೊಟ್ಟಿಗೆ ಅದನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ,
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವುದು ಹೇಗೆ ಹಾಗೂ ಸಮಯದ ವೇಳಾಪಟ್ಟಿಯನ್ನು ಹೇಗೆ ಮಾಡುವುದು ಮತ್ತು ಪ್ರಚಲಿತ ಘಟನೆಗಳ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀಮತಿ ಕುಮಾರಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
4: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
5: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
4: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
5: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
4: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
5: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು

0: ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.
2: ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಪಾಠಶಾಲೆ ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸುವುದೇ ಏಕೆ ಮುಖ್ಯ ಎಂಬ ವಿಷಯದ ಕುರಿತು ಮೈಸೂರಿನ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಚ್ಪಿ ದಿನೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಮನೆಯೇ ಮೊದಲ ಪಾಠಶಾಲೆ,
1: ಜನನಿ ತಾನೇ ಮೊದಲ ಗುರುವು.
5: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
1: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
5: ಗುರುಗಳ ಮಾರ್ಗದರ್ಶನ,
1: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
5: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
1: ಮನೆಯೇ ಮೊದಲ ಪಾಠಶಾಲೆ.
5: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
1: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
5: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಶಿಕ್ಷಣದಷ್ಟೇ ಶಿಷ್ಟಾಚಾರವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಉತ್ತಮ ನಡತೆ, ವಿನಯ, ಗೌರವ, ಸಮಯ ಪಾಲನೆ ಮತ್ತು ಜವಾಬ್ದಾರಿಯಂತಹ ಗುಣಗಳು ಮಕ್ಕಳನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸುತ್ತವೆ. ಈ ಮೌಲ್ಯಗಳ ಮೊದಲ ಪಾಠ ಮನೆಯಿಂದಲೇ ಆರಂಭವಾಗುತ್ತದೆ. ಪೋಷಕರು ಮತ್ತು ಶಿಕ್ಷಕರು ನೀಡುವ ಮಾರ್ಗದರ್ಶನವೇ ಮಕ್ಕಳ ಜೀವನದ ಭದ್ರ ಬುನಾದಿಯಾಗಿರುತ್ತದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಶಿಷ್ಟಾಚಾರ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ದಿನೇಶ್ ಎಚ್ ಬಿ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
7: ನಮಸ್ತೆ ಮೇಡಮ್, ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು.
6: ಸರ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಸರ್.
7: ನನ್ನ ಹೆಸರು ದಿನೇಶ್. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕಳೆದ 19 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದೇನೆ. ನನ್ನ ಬಿಜಿಎಸ್ ಬಿಎಡ್ ಕಾಲೇಜಿನಲ್ಲಿ ಪ್ರಸ್ತುತ ಸೇವೆ ಇಲ್ಲಿ ನಿರತನಾಗಿದ್ದೇನೆ.
6: ಸರ್, ಮೊದಲಿಗೆ ನಾವಿವತ್ತು ಮಾತಾಡ್ತಾ ಇರುವಂತ ವಿಷಯ ಮಕ್ಕಳಲ್ಲಿ ಶಿಷ್ಟಾಚಾರ ಅನ್ನೋದ್ರ ಬಗ್ಗೆ. ಹಾಗಿದ್ರೆ ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸುವುದು ಏಕೆ ಮುಖ್ಯ ಸರ್?
7: ನಮ್ಮ ಶಿಷ್ಟಾಚಾರ ಅನ್ನುವ ಪದಕ್ಕೆ ಮೊದಲು ನಾನು ವ್ಯಾಖ್ಯಾನ ನೀಡಲು ಬಯಸ್ತೇನೆ. ಶಿಷ್ಟಾಚಾರ ಎನ್ನುವ ಪದ ಸಭ್ಯತೆ ಅಥವಾ ಒಳ್ಳೆಯ ನಡತೆ, ಸುಸಂಸ್ಕೃತ ಎಂಬ ಅರ್ಥವನ್ನು ನೀಡ್ತಾ ಹೋಗುತ್ತೆ. ಪ್ರಸ್ತುತ ದಿನಗಳಲ್ಲಿ ಈ ಸಭ್ಯತೆ ಅಥವಾ ಶಿಷ್ಟಾಚಾರದ ಪ್ರಮಾಣ ಅಥವಾ ಅದರ ಬಳಕೆ ನಶಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ನಾವು ವಿದ್ಯೆಗಿಂತ ಹೆಚ್ಚಾಗಿ ಅವರಿಗೆ ವಿನಯತೆಯನ್ನ, ಈ ಸಭ್ಯತೆಯನ್ನ ಬೆಳೆಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಶಿಷ್ಟಾಚಾರ ತುಂಬಾ ಅತ್ಯವಶ್ಯಕವಾಗಿ ಪ್ರಸ್ತುತ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕವಾಗಿ ನಾವು ನೀಡಬೇಕಾಗಿದೆ ಮೇಡಮ್.
6: ಹೌದು ಸರ್. ಸರ್, ಇವಾಗ ಆಲ್ರೆಡಿ ಹೇಳಿದ್ರೆ ಶಿಷ್ಟಾಚಾರ ಅಂತಂದ್ರೆ ಏನು ಅಂತ, ಹಾಗೇನೆ ಮಕ್ಕಳಲ್ಲಿ ಅದನ್ನ ಹೇಗೆ ಅರ್ಥ ಮಾಡಿಸ್ಬೋದು ಸರ್?
7: ಮೇಡಮ್, ಮಕ್ಕಳಿಗೆ ನಾವು ಶಿಷ್ಟಾಚಾರವನ್ನು ಅರ್ಥ ಮಾಡಿಸ್ಬೇಕು. ಮೊದಲು ಸಮಾಜದಲ್ಲ ಒಂದು ಸನ್ನಿವೇಶದಲ್ಲಿ ಮಗುವನ್ನ ನಾವು ಬೆಳೆಸುವ ರೀತಿಯ ಮೇಲೆ ಶಿಷ್ಟಾಚಾರದ ಬಳಕೆನ ನಾವು ಕಾಣಬಹುದಾಗಿದೆ. ಸೊ ಹಾಗಾದ್ರೆ ಸಮಾಜದ ನಿಯಮಗಳೇನು, ನೀತಿಗಳೇನು ಅಥವಾ ರೂಢಿಗಳೇನು, ಸಂಪ್ರದಾಯಗಳೇನು, ಇದನ್ನ ಹಿಂದೆಯಿಂದ ಪಾಲಿಸ್ಕೊಂಡು ಮಗು ಅದನ್ನ ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ

0: ಗುರು ಅಂತ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಶಿಷ್ಟಾಚಾರದ ಬೆಳವಣಿಗೆ ಅಥವಾ ಮೂಲ ಬೇರು ತಾಯಿ ತಂದೆಗಳಿಂದ ಅದು ಪ್ರಾರಂಭ ಆಗುತ್ತೆ.
1: ಹೌದು ಸರ್. ಹಾಗಿದ್ರೆ ಮಕ್ಕಳಲ್ಲಿ ಶಿಷ್ಟಾಚಾರದ ಮೊದಲ ಪಾಠ ಮನೆಯಿಂದಲೇ ಆರಂಭವಾಗುತ್ತೆ ಅಂತ ಹೇಳಿದ್ರಿ, ಅದ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
0: ಈಗ ನಾ ಆಲ್ರೆಡಿ ಹೇಳಿದಾಗೆ ಮನೆಯಿಂದ ಮಕ್ಕಳಿಗೆ ಶಿಷ್ಟಾಚಾರ ಪ್ರಾರಂಭ ಆಗುತ್ತೆ. ಸೊ ಅದನ್ನ ಶಿಷ್ಟಾಚಾರ ಬೆಳೆಸಬೇಕು ಅಂತ ಹೇಳಿದಾಗ ತಂದೆ ತಾಯಿಗಳ ಪಾತ್ರ ತುಂಬಾ ಹಿರಿದಾದದ್ದು. ಯಾಕೆಂದ್ರೆ ನಾವು ಮನೋವಿಜ್ಞಾನದಲ್ಲಿ ಒಂದು ಕಡೆ ಹೇಳ್ತಾ ಹೋಗ್ತೀವಿ, ಮಕ್ಕಳ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂತ ಅಂಶಗಳಲ್ಲಿ ಶಾಲೆ ಮತ್ತೆ ಕುಟುಂಬ ಎರಡನ್ನು ಕೂಡ ನಾವು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಕಾಣಲಿಕ್ಕೆ ಇಚ್ಛೆ ಪಡ್ತೀವಿ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಕುಟುಂಬದ ಪಾತ್ರ ಅತ್ಯಗಣ್ಯವಾದದ್ದು. ಯಾಕೆಂದ್ರೆ ಈಗ ಆಗ್ಲೇ ಹೇಳಿದಾಗಿನ ಒಂದು ಮೂಲ ಬೇರಿದ್ದ ಹಾಗೆ ಆ ಬೇರಿನ ಹೊರರೂಪಾಂತರವೇ ಸಸ್ಯ ಮೊಳಕೆ ಓಡದ್ದು, ಅದು ಸಸ್ಯವಾಗಿ ಮರವಾಗಿ ಬೆಳೀತಕ್ಕಂಥದ್ದು. ಆದ್ರಿಂದ ಆ ಮನೆಯೇ ಮೊದಲ ಪಾಠಶಾಲೆ ಅಂತಕ್ಕಂಥದ್ರಲ್ಲಿ ತಂದೆ ತಾಯಿಗಳ ಪಾತ್ರ ತುಂಬಾ ಹಿರಿದಾದದ್ದು ಈ ಒಂದು ಶಿಷ್ಟಾಚಾರ ಬೆಳವಣಿಗೆಯಲ್ಲಿ. ಅದರಿಂದ ಪೋಷಕರು ಮಾದರಿಯಾಗಿ ಮಕ್ಕಳಿಗೆ ಸೊ ಪ್ರಭಾವಿಸಲ್ಪಡಬೇಕಾಗತ್ತೆ. ಸೊ ಆ ಪೋಷಕರ ಪಾತ್ರ ಮನೆಯಿಂದಲೇ ಪ್ರಾರಂಭವಾಗೋದ್ರಿಂದ ಅಥವಾ ಮನೆಯಲ್ಲೇ ಮಗು ಬೆಳೆಯೋದ್ರಿಂದ ಹೆಚ್ಚು ಕಾಲ 6 ವರ್ಷಗಳವರೆಗೆ ಅಲ್ಲಿಂದನೇ. ಸೊ ನಾವು ಆ ಮಗುವಿಗೆ ಶಿಷ್ಟಾಚಾರದ ಕ್ರಮಗಳನ್ನ ಅಥವಾ ರೀತಿ ನೀತಿಗಳನ್ನ ಅಥವಾ ಅದರ ಅಳವಡಿಕೆಯನ್ನ ನಾವು ಪ್ರಾರಂಭ ಆಗಬೇಕಾಗತ್ತೆ ಮೇಡಮ್.
1: ಹೌದು ಸರ್. ಇದುವರೆಗೂ ಶಿಷ್ಟಾಚಾರ ಅಂದ್ರೆ ಮನೆಯಿಂದಲೇ ಹೇಗೆ ಪ್ರಾರಂಭ ಆಗುತ್ತೆ, ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹಾಗಿದ್ರೆ ಪೋಷಕರು ಮಕ್ಕಳಿಗೆ ಶಿಷ್ಟಾಚಾರ ಕಲಿಸುವ ಉತ್ತಮ ವಿಧಾನಗಳ ಬಗ್ಗೆ ಹೇಳಿ ಸರ್.
0: ಹೌದು ಮೇಡಮ್. ಈಗ ಪೋಷಕರ ಪಾತ್ರ ಹೇಗೆ ಅಂತ ಹೇಳಿದ್ರೆ, ಪೋಷಕರು ಮೊದಲು ಮಕ್ಕಳಿಗೆ ಮಾದರಿಯಾಗಿರ್ಬೇಕು. ಯಾಕಂದ್ರೆ ಪ್ರತಿಯೊಂದು ಮಗುವಿಗೂ ಕೂಡ ತನ್ನ ತಂದೆ ತಾಯಿಯೇ ಸೊ ಹೀರೋ ಆಗ್ತಾ ಹೋಗ್ತಾರೆ. ಸೊ ಈ ಸಮಾಜದಲ್ಲಿ ಮಗುವಿಗೆ ತಾಯಿ ಮತ್ತೆ ತಂದೆ ಇಬ್ಬರು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಸೊ ಅದರಲ್ಲಿ ತಾಯಿ ಪಾತ್ರ ಅತ್ಯಂತ ಹೆಚ್ಚು ಪ್ರಭಾವ ಇರುತ್ತೆ. ಯಾಕಂದ್ರೆ ಮಗುವಿಗೆ ಹೆಚ್ಚು ಕಾಲ ಮನೆಯಲ್ಲಿ ತಂದೆ ಸ್ಥಾನಕ್ಕಿಂತ ತಾಯಿಯ ಸ್ಥಾನ ಅತ್ಯಮೌಲ್ಯವಾದದ್ದು. ಸೊ ಅದರಿಂದ ಆ ತಾಯಿ ತಂದೆ ಇಬ್ರು ಕೂಡ ಮಾದರಿಯಾಗಿ ಅವ್ರು ಬಳಸ್ತಕ್ಕಂಥ ಭಾಷೆ, ಅವ್ರು ಬಳಸ್ತಕ್ಕಂಥ ಪದಗಳು, ಸಭ್ಯ ನುಡಿಗಳು ಮಗುವಿನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಯಾಕಂದ್ರೆ ಆ ಮಗು ನೋಡ್ತಾ ಇರುತ್ತೆ. ಹೌದಾ, ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯದೆ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ನಾವು ಈ ಕಲಿಕೆಯ ವಿಚಾರದಲ್ಲಿ ಮನೋವಿಜ್ಞಾನದಲ್ಲಿ ನೋಡ್ತಾ ಇದೀವಿ ಶಿಕ್ಷಣ ಕ್ಷೇತ್ರದಲ್ಲಿ. ಆದ್ರಿಂದ ಮಗುವಿಗೆ ಈ ಪದಗಳನ್ನ ನಾವು ಬಳಸಬೇಕಾದಾಗ ಗೌರವಯುತ ಭಾವನೆಯನ್ನ ಮಗುವಿಗೆ ನಾವು ನೋಡ್ಕೋಬೇಕಾಗತ್ತೆ. ಉದಾಹರಣೆಗೆ ನಾವು ಸೊ ಯಾರು ಸಿಕ್ತಾಗ ಮಕ್ಕಳಿಗೆ ಶುಭೋದಯ ಅಥವಾ ನಮಸ್ಕಾರ ಈ ಪದಗಳನ್ನ ನಾವು ಬಳಸ್ತಾ ಇದ್ದಾಗ ಮಗು ಅದನ್ನ ನೋಡಿ ಹೊರಗಡೆಯಿಂದ ಅತಿಥಿಗಳು ಮನೆಗೆ ಬಂದಾಗ ಶುಭೋದಯ ನಮಸ್ಕಾರ ಬನ್ನಿ ಈ ತರ ಸಂಸ್ಕಾರಯುತ ಪದಗಳನ್ನ ಅಥವಾ ಸಂಸ್ಕಾರಯುತ ವಿನಯಶೀಲ ಅಂಶಗಳನ್ನ ಗೌರವ ಭಾವನೆಯನ್ನ ತಂದೆ ತಾಯಿ ಮನೆಯಲ್ಲಿ ಬಳಸಬೇಕಾಗತ್ತೆ. ಇದು ಮಗುವಿನ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವಿಸಲ್ಪಟ್ಟು ಮಗು ಶಿಷ್ಟಾಚಾರದ ಪ್ರಾರಂಭವನ್ನು ಅಲ್ಲಿಂದಲೇ ಕೂಡ ಸೊ ಅದು ಆರಂಭಿಸಲ್ಪಡುತ್ತೆ ಮೇಡಮ್.
1: ಹೌದು ಸರ್. ಹೇಗೆ ಪೋಷಕರು ಮಕ್ಕಳಲ್ಲಿ ಶಿಷ್ಟಾಚಾರವನ್ನ ಕಲಿಸಬಹುದು ಅನ್ನೋದ್ರ ಬಗ್ಗೆ ಇವಾಗ ಹೇಳಿದ್ರಿ. ಹಾಗಿದ್ರೆ ಮಕ್ಕಳಲ್ಲಿ ಹಿರಿಯರಿಗೆ ಗೌರವ ಕೊಡುವಂತ ಗುಣಗಳನ್ನ ಹೇಗೆ ಬೆಳೆಸಬಹುದು ಸರ್?
0: ಹೌದು ಮೇಡಮ್, ಅತ್ಯಮೂಲ್ಯವಾದ ಪ್ರಶ್ನೆ ಕೇಳಿದ್ರೆ. ಈ ಗೌರವಯುತ ಭಾವನೆ ಮಕ್ಕಳಲ್ಲಿ ಬರಬೇಕು ಅಂತ ಹೇಳಿದ್ರೆ ಹೆಚ್ಚಾಗಿ ಇಲ್ಲಿ ನಾವು ಮಕ್ಕಳಲ್ಲಿ ಹಂಚಿಕೊಳ್ಳುವ ಪ್ರವೃತ್ತಿಯನ್ನ ಅಥವಾ ಸಹಕಾರ ಮನೋಭಾವನೆಯನ್ನ ಮತ್ತೆ ಇತರರಿಗೆ ಸಹಾಯ ಮಾಡುವ ಮನೋಭಾವನೆಯನ್ನ ಅಥವಾ ಕರುಣಾ ಭಾವನೆಯನ್ನ ಮಗುವಿನ ಮೇಲೆ ನಾವು ಇದನ್ನೆಲ್ಲವೂ ಕೂಡ ನೈತಿಕ ಮೌಲ್ಯಗಳು ಅಂತ ಕರಿತಾ ಹೋಗ್ತೀವಿ. ನೈತಿಕ ಮೌಲ್ಯಗಳನ್ನ ಮಗುವಿನ ಮನಸ್ಸಿನ ಮೇಲೆ ನಾವು ಪ್ರಭಾವಿಸಲ್ಪಟ್ಟಿದ್ದೆ ಆದ್ರೆ ಆ ಮಗು ಏನ್ ಮಾಡ್ತಾ ಹೋಗ್ತದೆ, ಸಮಾಜದಲ್ಲಿ ಇತರರೊಂದಿಗೆ ಹೇಗ್ ಬೆರೀಬೇಕು, ನಾನು ಹೇಗ್ ಮಾತನಾಡಬೇಕು, ಹೇಗೆ ಸಂಸ್ಕಾರಯುತವಾಗಿ ಇರಬೇಕು, ಇದನ್ನ ಮಗು ಕಲಿತಾ ಹೋಗ್ತದೆ. ಸೊ ಅದರಿಂದ ಏನಾಗ್ತಾ ಹೋಗುತ್ತೆ, ಸೊ ಇದು ಮಗುವಿನ ಮನಸ್ಸಿನ ಮೇಲೆ ನಮ್ಗೆ ತುಂಬಾ ಪ್ರಭಾವಿಸಲ್ಪಟ್ಟು ಸಮಾಜದಲ್ಲಿ ಒಂದು ಸನ್ನಿವೇಶದಲ್ಲಿ ತಾನು ಹೇಗೆ ವರ್ತಿಸ್ಬೇಕು ಅನ್ನೋದೇ ಸೊ ಒಂದು ದೊಡ್ಡ ಇವತ್ತಿನ ಟಾಸ್ಕ್ ಆಗಿದೆ. ಅದರಲ್ಲಿ ಮಗು ಸಕ್ಸಸ್ ಆಗ್ಬೇಕು ಅಂದ್ರೆ ಸೊ ಇಲ್ಲಿಂದ ನಾನು ಪ್ರಾರಂಭವಾಗಿ ಈ ರೀತಿಯಲ್ಲಿ ನಾವು ಶಿಷ್ಟಾಚಾರವನ್ನ ಮಗುವಿನ ಮನಸ್ಸಿನ ಮೇಲೆ ಪ್ರಭಾವಿಸುತ್ತೆ, ಅದು ಹಂತ ಹಂತವಾಗಿ ನಾವು ಅದನ್ನ ಬೆಳವಣಿಗೆಗೆ ಪ್ರೇರೇಪಿಸಬೇಕಾಗ್ತದೆ ಮೇಡಮ್.
1: ಹಾಗೇನೆ ಒಳ್ಳೆ ಗುಣಗಳನ್ನ ಹೇಗೆ ಬೆಳೆಸಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಒಳ್ಳೆ ಗುಣಗಳು ಅಂತ ಬರೋದಾದ್ರೆ ಈಗ ಕೆಲವೊಂದು ವಿಷಯಗಳು ಬರುತ್ತೆ ಸರ್, ಈಗ ದಯವಿಟ್ಟು, ಧನ್ಯವಾದ, ಕ್ಷಮಿಸಿ ಎಂಬ ಸಭ್ಯ ಪದಗಳನ್ನ ಬಳಸುವ ಅಭ್ಯಾಸವನ್ನ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು? ಹಾಗಿದ್ರೆ
0: ಹೌದು, ಈಗಾಗ್ಲೇ ನಾವು ಮಾತನಾಡಿದ ಹಾಗೆ ಮನೆಯಲ್ಲಿ ತಂದೆ ತಾಯಿಗಳು ಅಥವಾ ಸಂಸಾರದಲ್ಲಿ ಬರ್ತಕ್ಕಂತ ನೆರೆಹೊರೆಯವರು ಇರ್ಬೋದು. ಸೊ ಇವರುಗಳ ಪಾತ್ರ ತುಂಬಾ ಅತ್ಯಮೂಲ್ಯವಾದದ್ದು. ಈಗ ಇದನ್ನ ನೀವು ಹೇಳಿದ್ರಿ, ಧನ್ಯವಾದಗಳು, ಕ್ಷಮಿಸಿ ಅಥವಾ ಈ ತರ ನುಡಿಗಳನ್ನ ನಾವು ವಿನಯಶೀಲ ನುಡಿಗಳು ಅಂತ ಕರಿತಾ ಹೋಗ್ತೀವಿ. ಈ ವಿನಯಶೀಲ ನುಡಿಗಳನ್ನ ಅದು ಪ್ರಾರಂಭದಲ್ಲಿ ತನ್ನ ತಂದೆ ತಾಯಿಗಳಿಂದ ತನ್ನ ಸಂಸಾರದಲ್ಲಿ ಮಗು ಅದನ್ನ ನೋಡ್ತಾ ಇದ್ದಾಗ ತಾನು ತಾನು ಕೂಡ ಅದನ್ನ ಕಲಿಬೇಕು ಆಗ್ತದೆ. ಉದಾಹರಣೆಗೆ ತಂದೆ ತಾಯಿಗಳು ಯಾರು ಅತಿಥಿಗಳು ಮನೆಗೆ ಬಂದಾಗ ಸೊ ಅವ್ರಿಗೆ ನಮಸ್ಕಾರಗಳನ್ನ ಹೇಳಿ ಕುಳ್ಳಿರಿಸಿ ಅವ್ರಿಗೆ ಸೊ ಅತಿಥಿ ಸತ್ಕಾರವನ್ನು ಹೇಗ್ ಮಾಡೋದನ್ನ ನಾವು ಮಗುವಿನಲ್ಲಿ ಕಲಿಸೋದನ್ನ ಸೊ ತಂದೆ ತಾಯಿಗಳು ಮೊದಲು ಪಾಲಿಸಿದ್ರೆ ಆ ಮಗು ತಾನು ಅದನ್ನ ಧನ್ಯವಾದ, ಕ್ಷಮಿಸಿ, ಇತರಿಗೆ ಉಪಕಾರ ಭಾವನೆಯಿಂದ ನೋಡ್ತಕ್ಕಂಥದ್ದು ಆ ಗುಣಗಳನ್ನ ಅದು ಬೆಳೆಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತದೆ. ಸೊ ಅದರಿಂದ ಈ ಪದಗಳನ್ನ ನಾವು ಮನೆಯಲ್ಲಿ ಪ್ರಾರಂಭ ಮಾಡಿದ್ರೆ ಅದು ತದನಂತರ ಶಾಲೆಗೆ ವರ್ಗಾಂತರ ಆಗುತ್ತೆ. ಶಾಲೆಯಲ್ಲಿ ಅದನ್ನ ಮಗು ಸೊ ಅದನ್ನ ಅನುಸರಿಸಿಕೊಂಡು ಹೋಗೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಈ ಒಂದು ವಿನಯಶೀಲ ನುಡಿಗಳನ್ನ ನಾವು ಬೆಳೆಸ್ಬೇಕಾಗತ್ತೆ. ಇಲ್ಲಿ ನಾವು ಒಂದ್ ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ವಿದ್ಯೆಗಿಂತ ವಿನಯವೇ ಮೇಲು ಹೌದಾ. ಸೊ ಅದರಿಂದ ವಿದ್ಯೆಯನ್ನ ನಾವು ಪಡ್ಕೊಳ್ಳೋದು ಮುಖ್ಯ ಅಲ್ಲ, ಆ ವಿದ್ಯೆಯನ್ನ ಪಡೆದ್ಕೊಂಡ್ಮೇಲೆ ಅದನ್ನ ಹೇಗೆ ನಾವು ಸದ್ಬಳಕೆ ಮಾಡ್ಕೊಳ್ತೀವಿ ಅನ್ನೋದು ವಿನಯಶೀಲ ಗುಣದಿಂದ ನಮ್ಗೆ

0: ಗೊತ್ತಾಗ್ತಾ ಹೋಗ್ತದೆ ಮೇಡಮ್.
1: ಹೌದು ಸರ್, ಇವಾಗ ಹೇಳಿದ್ರಿ ವಿನಯಿತ ನುಡಿಗಳು ಅಂತ ಹೇಳಿದ್ರಿ, ಈಗ ದಯವಿಟ್ಟು ಅಂತ ಬಳಸೋದಾಗಿರ್ಬೋದು, ಧನ್ಯವಾದ ಅಂತ ಹೇಳೋದಾಗಿರ್ಬೋದು, ಕ್ಷಮಿಸಿ ಅಂತ ಹೇಳೋದಾಗಿರ್ಬೋದು, ಈಗ ವಿದ್ಯೆಗಿಂತ ವಿನಯವೇ ಮುಖ್ಯ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಸರ್.
0: ಹೌದು, ವಿದ್ಯೆಗೆ ವಿನಯವೇ ಭೂಷಣ ಮೇಡಮ್.
1: ಹಾ ಸರ್, ಹೌದು ಸರ್. ಹಾಗೇನೆ ಶಾಲೆಯ ವಾತಾವರಣ ಕೂಡ ಮಕ್ಕಳ ಶಿಷ್ಟಾಚಾರದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ.
0: ಹೌದು ಮೇಡಮ್.
1: ಹಾಗಿದ್ರೆ ಹೇಗೆ ಪ್ರಭಾವ ಬೀರಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
0: ಖಂಡಿತ ಮೇಡಮ್, ಇದು ಮತ್ತೊಂದು ಉತ್ತಮವಾದಂತ ಪ್ರಶ್ನೆ ಜನಧ್ವನಿ ಕೇಳುಗರಿಗೆ. ಈಗ ನಾವು ಈಗಾಗಲೇ ಮಗುವಿನ ಮನಸ್ಸಿನ ಮೇಲೆ ಅಥವಾ ಕಲಿಕೆಯ ಮೇಲೆ ಎರಡು ಅಂಶಗಳು ಪ್ರಭಾವಿಸಲ್ಪಡುತ್ತೆ ಅಂತ ಹೇಳಿದ್ದೀನಿ, ಒಂದು ಶಾಲೆ ಮತ್ತೊಂದು ಕುಟುಂಬ ಅಂತಕ್ಕಂಥದ್ದು. ಈಗ ಕುಟುಂಬದಲ್ಲಿ ತಂದೆ ತಾಯಿಗಳ ಪಾತ್ರ ಹಿರಿದಾದದ್ದು, ಅದನ್ನ ಈಗಾಗಲೇ ಮಗು 6 ವರ್ಷ ಅಥವಾ 5 ವರ್ಷ ತುಂಬಿದ ಮೇಲೆ, ಈಗ ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ 5 ವರ್ಷಗಳ ಕಾಲದಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದೆ. ಹಾಗಾದ್ರೆ 2.5 ವರ್ಷ 3 ವರ್ಷಕ್ಕೆ ಮಗುವನ್ನ ನಾವು ಪ್ರಿಕೆಜಿ ಅಥವಾ ಶಾಲೆಗೆ ಸೇರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಶಾಲೆಯಲ್ಲಿ ತುಂಬಾ ಹೆಚ್ಚಿನ ಪ್ರಭಾವ ಬೀರುತ್ತೆ ಮಗುವಿಗೆ, ಯಾಕಂದ್ರೆ ಆ ಶಾಲೆಯಲ್ಲಿ ಬರ್ತಕ್ಕಂತ ಶಿಕ್ಷಕ ವರ್ಗ ಇರ್ಬೋದು, ಸಹಪಾಠಿಗಳಿರ್ಬೋದು, ಅಥವಾ ಅಲ್ಲಿ ಬರ್ತಕ್ಕಂತ ಸಮುದಾಯದ ಅಂದ್ರೆ ಜನಸಮೂಹ ಇರ್ಬೋದು ಶಾಲೆಯಲ್ಲಿ, ಇದು ಮಗುವಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಅದರಲ್ಲಿ ಹೇಗ್ ಬೆಳೆಸ್ಬೇಕು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ಮೊದಲು ಗುರು ಹಿರಿಯರಿಗೆ ಗೌರವ ಭಾವನೆ ಕೊಡ್ತಕ್ಕಂತ ಪ್ರವೃತ್ತಿನೇ ಕಲಿಸ್ಬೇಕು. ಈಗ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ ಅಂತ ಏನೋ ಪ್ರೇಯರ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ, ಆ ಗುರು ಹಿರಿಯರಿಗೆ ನಾವು ಪ್ರಾರ್ಥನೆ ಸಲ್ಲಿಸೋದ್ರ ಮುಖಾಂತರ ಮಕ್ಕಳಲ್ಲಿ ಗೌರವ ಭಾವನೆಯನ್ನ ಮೂಡಿಸ್ಬೇಕು. ಈಗ ನಮ್ಮ ಮಕ್ಕಳುಗಳೇನ ಬಂದಿದೆ, ಆ ಒಂದು ಶ್ಲೋಕವನ್ನ ಬೇರೆ ತರನೇ ಹೇಳ್ತಾರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಸೊ ಗುರುವೇನ್ ಮಹಾ ಅಂತಕ್ಕಂತ ಪದವನ್ನ ನಾವು ಇಂದಿನ ಪ್ರಸ್ತುತ ಜನದಲ್ಲಿ ಅದನ್ನ ಸೊ ಒಂದು ತೆಗಳಿಕೆಯಾಗಿ ಮಕ್ಕಳುಗಳು ಬಳಸ್ತಾ ಇದ್ದಾರೆ. ಸೊ ಅಂದ್ರೆ ಈ ಒಂದು ಸಂಪ್ರದಾಯವನ್ನ ಎಲ್ಲ ಒಂದ್ ಕಡೆ ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಮತ್ತೊಂದು ರೀತಿಯಲ್ಲಿ ಮಕ್ಕಳಲ್ಲಿ ಸಮಯ ಪ್ರಜ್ಞೆ ಭಾವನೆಯನ್ನ ನಾವು ಬೆಳೆಸಬೇಕಾಗ್ತದೆ ಮೇಡಮ್. ಅವರ ತಮ್ಮ ಸ್ವಯಂ ಶಿಸ್ತಿನ ಮೂಲಕ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಪ್ರಾರ್ಥನೆಯನ್ನು ಮಾಡಿ ಅಥವಾ ದಿನಚರಿಯನ್ನು ಮುಗಿಸ್ಕೊಂಡು ತದನಂತರ ದೇವರ ಕಾರ್ಯಗಳನ್ನ, ಅಥವಾ ಎಷ್ಟೋ ಮಕ್ಕಳುಗಳಿಗೆ ಈ ಒಂದು ಪ್ರವೃತ್ತಿ ಇಲ್ಲ, ಈಗ ಏನ್ ಮಾಡ್ತಾ ಇದ್ರೆ ಬೆಳಿಗ್ಗೆ ಎದ್ದು ರೆಡಿ ಆಗಿ ಬ್ಯಾಗ್ ತಗೊಂಡು ಶಾಲೆಗೆ ಹೋಗ್ತಾ ಹೋಗ್ತವೆ, ಅದಲ್ಲ. ಮಕ್ಕಳಿಗೆ ಎದ್ದ ತಕ್ಷಣ ದಿನಚರಿಯನ್ನ ತಂದೆ ತಾಯಿಗಳು ಮೊದಲು ಅದನ್ನು ಮಾಡಿದ್ರೆ ಮಗು ಕೂಡ ಅದನ್ನ ಅನುಸರಿಸ್ತಾ ಹೋಗ್ತದೆ. ಸೊ ಅದರಿಂದ ಶಾಲೆಗೆ ಹೋಗ್ಬೇಕಾದಾಗ ಪೂಜೆ ಪುರಸ್ಕಾರಗಳನ್ನ ಮಾಡಿ, ಸೊ ದೇವರಿಗೆ ನಮಸ್ಕಾರವನ್ನು ಮಾಡಿ, ತಂದೆ ತಾಯಿಗಳಿಗೆ ಆಶೀರ್ವಾದವನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಎಷ್ಟೋ ಮಕ್ಕಳುಗಳು ತಂದೆ ತಾಯಿಯ ಕಾಲುಗಳಿಗೆ ನಮಸ್ಕಾರನೇ ಮಾಡಲ್ಲ, ಅಥವಾ ಅವರಿಗೆ ಒಂದು ಶುಭಾಶಯನ ಕೋರಲ್ಲ. ಇದು ಎಲ್ಲ ಒಂದ್ ಕಡೆ ಶಿಷ್ಟಾಚಾರದ ಹಿನ್ನಡೆಗೆ ಕಾರಣ ಆಗ್ತಾ ಇದೆ. ಅದರಿಂದ ಮಕ್ಕಳಿಗೆ ಈ ಒಂದು ಸ್ವಯಂ ಶಿಸ್ತನ ನಾವು ಶಾಲೆಗಳಲ್ಲಿ ಗುರು ಇರೋರು ಅಥವಾ ಶಿಕ್ಷಕರು ಇರೋದವ್ರು ಹೇಳ್ಕೊಡ್ಬೇಕಾಗತ್ತೆ. ಮತ್ತೆ ತರಗತಿ ಒಳಗಡೆ ಪ್ರವೇಶ ಮಾಡ್ಬೇಕಾದಾಗ ಮಗುವಿಗೆ ಈಗ ಅನುಮತಿ ಪಡ್ಕೊಂಡ್ ಬರ್ತಕ್ಕಂಥದ್ದು, ಯಾರಿದ್ದಾಗ ಅವ್ರನ್ನ ಎಕ್ಸ್ಕ್ಯೂಸ್ ಮೀ ಅಥವಾ ಮೇ ಕಮೀನ್ ಅಂತಕ್ಕಂಥ ಪದವನ್ನ ಬಳಸಿ ಮಗು ತರಗತಿ ಒಳಗಡೆ ಪ್ರವೇಶ ಮಾಡತಕ್ಕಂಥದ್ದು, ಅಥವಾ ಮಗು ಸಹಕಾರ ಭಾವನೆ, ತನ್ನ ಸ್ನೇಹಿತರೊಂದಿಗೆ ಊಟ ಉಪಚಾರಗಳನ್ನ ಮಾಡ್ಬೇಕಾದಾಗ ಯಾವ್ದೋ ಮಗು ಉಪಹಾರವನ್ನ ತಂದಿರಲ್ಲ, ಅದನ್ನ ಹಂಚಿಕೊಂಡು ತಿನ್ನುವ ಪ್ರವೃತ್ತಿನ ಮಗುವಿನಲ್ಲಿ ಬೆಳೆಸಬೇಕು. ಅದು ಶಿಕ್ಷಕ ವರ್ಗದವರು ಬಿಡುವಿನ ವೇಳೆಯಲ್ಲಿ ಅಥವಾ ಉಪಹಾರದ ವೇಳೆಯಲ್ಲಿ ಅದನ್ನ ವಿದ್ಯಾರ್ಥಿಗಳನ್ನ ಗಮನಿಸಿದಾಗ ಯಾವ್ದೋ ಮಗು ದೂರ ಕೂತಿದಾಗ ಆ ಮಗುವನ್ನ ಆ ಗುಂಪಿನೊಂದಿಗೆ ಸೇರ್ಪಡೆ ಮಾಡ್ತಕ್ಕಂಥ ಪ್ರವೃತ್ತಿಯನ್ನ ಇತರ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕ ವರ್ಗದವರು ಬೆಳೆಸಬೇಕಾಗ್ತದೆ.
1: ಈಗಿನ ಕಾಲದಲ್ಲಿ ನೋಡ್ತಾ ಬಂದ್ರೆ ಸರ್, ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳನ್ನ ಬಳಸೋದು ಹೆಚ್ಚಾಗ್ತಾ ಇದೆ, ಮಕ್ಕಳು ಯೂಸ್ ಮಾಡ್ತಾ ಬರ್ತಾ ಇದಾರೆ, ಹಾಗೆ ಅವ್ರುಗಳು ಕೂಡ ಅಕೌಂಟ್ಗಳನ್ನ ಇಟ್ಕೊಳ್ತಾ ಬರ್ತಾ ಇದಾರೆ ಸರ್. ಹಾಗೇನೆ ಮೊಬೈಲ್ ಮತ್ತೆ ಸಾಮಾಜಿಕ ಜಾಲತಾಣಗಳು ಮಕ್ಕಳ ಶಿಷ್ಟಾಚಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
0: ಹೌದು ಮೇಡಮ್, ಇದು ಅತ್ಯುತ್ತಮವಾದ ಪ್ರಶ್ನೆ. ಪ್ರಸ್ತುತ ಜಗತ್ತಿಗೆ ಇದು ತುಂಬಾ ಉತ್ತಮವಾದಂತ ಮಾಹಿತಿ ಕೊಡ್ಲೇಬೇಕು, ಯಾಕಂದ್ರೆ ಇತ್ತೀಚಿನ ಜಗತ್ತಿನಲ್ಲಿ ಮೊಬೈಲ್ ಬಳಕೆ, ನೀವ್ ಹೇಳದಂಗೆ ಎಲ್ಲಾ ಮಕ್ಕಳುಗಳು ತಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಇನ್ಸ್ಟಾ, ಫೇಸ್ಬುಕ್, ವಾಟ್ಸ್ಆಪ್ ಇದನ್ನ ಕ್ರಿಯೇಟ್ ಮಾಡ್ಕೊಂಡು ಅದ್ರಲ್ಲಿ ಚಾಟ್, ವಿಡಿಯೋ ಗೇಮ್ಗಳು ಈ ತರ ಪ್ರವೃತ್ತಿಗಳನ್ನ ತೊಡಗಿಸ್ಕೊಳ್ತಾ ಇದಾರೆ. ಈಗ ಮೊನ್ನೆ ಮೇಡಮ್, ನಮ್ಮ ಒಬ್ಬ ಅತಿಥಿ ಅಥವಾ ಸಹಾಯಕ ಪ್ರಾಧ್ಯಾಪಕ ಆದಂತಹ ಶ್ರೀಯುತ ಹೇಮಚಂದ್ರ ಸರ್ ಅವರು ಒಂದು ಆರ್ಟಿಕಲ್ ಕೂಡ ಮಾಡಿ ಒಂದು ಉಪನ್ಯಾಸವನ್ನು ಕೂಡ ಇದ್ರ ಬಗ್ಗೆ ಸೊ ಕೊಟ್ಟಿದ್ರು. ಅವರ ಒಂದು ಸ್ಟೇಟ್ಮೆಂಟ್ ನೋಡಿದಾಗ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ಮೊಬೈಲ್ ಬಳಕೆ ಎರಡು ರೀತಿಲೂ ಇದೆ. ಸೊ ಮೊಬೈಲ್ ಬಳಕೆಯಲ್ಲಿ ಮಕ್ಕಳಿಗೆ ಉಪಕಾರವೂ ಇದೆ, ಅನುಪಯುಕ್ತವೂ ಕೂಡ ಇದೆ. ಸೊ ಇದರಿಂದ ಯಾವ ತರ ಬಳಸ್ಬೇಕು ಅನ್ನೋದನ್ನ ಪೋಷಕ ಮತ್ತು ಶಿಕ್ಷಕ ವರ್ಗದವರು ಮಕ್ಕಳುಗಳಿಗೆ ಸೊ ಅದನ್ನ ಕಲಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಒಂದು ವಸ್ತು ಅಂತ ಹೇಳದ್ಮೇಲೆ ಅಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಈಗ ಅತಿಯಾದ ಮೊಬೈಲ್ ಬಳಕೆ ಇದೆಯಲ್ಲ, ಅದು ಗೀಳು ಅಥವಾ ಒಂದು ಫೋಬಿಯಾ ಪ್ಯಾಟರ್ನ್ಗೆ ಮಕ್ಕಳಿಗೆ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಈ ಮೊಬೈಲ್ ಬಳಕೆಯಿಂದ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನಷ್ಟೇ ಪಡ್ಕೊಂಡು ಶಿಷ್ಟಾಚಾರ ಬೆಳವಣಿಗೆಗೆ ಇದನ್ನ ಪೂರಕ ಮಾಡ್ಕೊಳ್ಬೇಕು ನಾವು. ಇಲ್ಲಾಂದ್ರೆ ಏನಾಗ್ತಾ ಹೋಗುತ್ತೆ, ಇದು ಮಕ್ಕಳ ಒಂದು ವ್ಯಕ್ತಿತ್ವಕ್ಕೆ ಅವರ ಒಂದು ಮನಸ್ಥಿತಿಗೆ ತುಂಬಾ ಪ್ರಭಾವ ಬೀರಿ ಎಷ್ಟೋ ಮಕ್ಕಳುಗಳ ಮನಸ್ಥಿತಿಗಳು ಹಾಳಾಗಿ ಒತ್ತಡಕ್ಕೆ ಒಳಗಾಗ್ತಾ ಹೋಗ್ತಾ ಇದಾರೆ. ಇದನ್ನ ನಾವು ಮೊಬೈಲ್ ಬಳಕೆಯ ಬಗ್ಗೆ ತಿಳಿ ಹೇಳಿ ಶಿಕ್ಷಕ ವರ್ಗದವರು ಮತ್ತೆ ಕುಟುಂಬದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಗಮನವಿಟ್ಟು ನೋಡ್ಬೇಕಾಗತ್ತೆ. ಮೊಬೈಲ್ ಬಳಸ್ತಾ ಇದ್ದಾಗ ಏನ್ ಮಾಡ್ತಾ ಇದೆ ಮಗು, ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಿದ್ದೆ ಆದ್ರೆ ಮಗುವಿಗೆ ಮೊಬೈಲ್ ಬಳಕೆ ಅಂತಕ್ಕಂಥದ್ದು ಆ ಪರಿಣಾಮಕಾರಿ ಆಗೋದಿಲ್ಲ, ಅದು ಉಪಯುಕ್ತ ಆಗ್ತದೆ ಮೇಡಮ್.
1: ಹೌದು ಸರ್. ಆದ್ರೆ ತಂದೆ ತಾಯಿನೇ ಮೊಬೈಲ್ ಯೂಸ್ ಮಾಡ್ತಾ ಇದಾರೆ ಸರ್,

0: ಮಕ್ಕಳಿಗಿಂತ ಹೆಚ್ಚಾಗಿ ಅದನ್ನ ನೋಡಿ ಕಲಿಯೋದೇ ಹೆಚ್ಚು ಮಕ್ಕಳು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್.
1: ಖಂಡಿತ, ನಾನಾಗ್ಲೇ ಹೇಳಿದಾಗೆ ಈ ತಂದೆ ತಾಯಿಗಳು ಮಾದರಿಯಾಗಿರ್ಬೇಕು ಅಂತ ಹೇಳಿದೆ. ಈ ತಂದೆ ತಾಯಿಗಳು ಮಕ್ಕಳ ಮುಂದೆ, ನಾವು ಪುಸ್ತಕ ಹಿಡಿದ್ರೆ ಮಗು ಪುಸ್ತಕ ಹಿಡಿಯುತ್ತೆ, ನಾವು ಮೊಬೈಲ್ ಹಿಡಿದ್ರೆ ಮಗು ಮೊಬೈಲ್ ಹಿಡಿಯುತ್ತೆ. ಆದ್ರಿಂದ ಸೊ ಯಥಾರಾಜ ತಥಾ ಪ್ರಜೆ ಅನ್ನೋ ಹಾಗೆ ತಂದೆ ತಾಯಿಗಳು ಹೇಗಿರ್ತಾರೆ ಮಕ್ಕಳು ಕೂಡ ಹಾಗೆ ಇರ್ತಾ ಹೋಗ್ತಾರೆ. ಸೊ ಇದು ಪ್ರಭಾವಿಸಲ್ಪಡುತ್ತೆ ಖಂಡಿತ. ಪೋಷಕರು ಟಿವಿಯನ್ನ ಹಾಕೊಂಡ್ರೆ ಮಗು ಟಿವಿ ನೋಡೋದಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಅದೇ ತರ ಪೋಷಕರು ಮನೆಯಲ್ಲಿ ನ್ಯೂಸ್ ಪೇಪರ್ ಓದೋದು, ಮ್ಯಾಗಝಿನ್ಸ್ ಓದೋದು, ಒಂದು ಇತರ ಸಾಹಿತ್ಯ ಚರಿತ್ರೆಯನ್ನು ಓದ್ತಕ್ಕಂತ ಪ್ರವೃತ್ತಿ ಬೆಳೆಸ್ಕೊಂಡಿದ್ರೆ ಆದ್ರೆ ಮಗು ಕೂಡ ಸೊ ನನ್ನ ತಂದೆ ತಾಯಿಗಳನ್ನ ನೋಡಿ ಸೊ ಕಲಿತಾ ಹೋಗುತ್ತೆ. ಅದನ್ನ ಶಿಕ್ಷಕ ವರ್ಗದವರು ಕೂಡ ಸೊ ಶಾಲೆಗಳಲ್ಲಿ ಅದನ್ನ ಗಮನಿಸಿ ಅದಕ್ಕೆ ಗ್ರಂಥಾಲಯಕ್ಕೆ ಭೇಟಿ ಮಾಡ್ತಕ್ಕಂಥದ್ದು, ದಿನಪತ್ರಿಕೆಗಳನ್ನು ಓದೋ ಅಭ್ಯಾಸ ಮಾಡ್ತಕ್ಕಂಥದ್ದು, ಸಾಹಿತ್ಯ ಅಭಿರುಚಿಯನ್ನು ಕೊಡ್ತಕ್ಕಂಥದ್ದು, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಕ್ಕಳಲ್ಲಿ ಹೆಚ್ಚು ಬೆಳವಣಿಗೆ ಮಾಡ್ತಕ್ಕಂಥ ಕೆಲಸನ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಈ ಮೊಬೈಲ್ ಅನ್ನ ತಂದೆ ತಾಯಿಗಳು ಹೆಚ್ಚಾಗಿ ಬಳಸೋದ್ರಿಂದ ಮಗು ಕೂಡ ಅದನ್ನ ಅನುಸರಣೆ ಮಾಡುತ್ತೆ. ಮತ್ತೊಂದೀಗ ಹೊಸ ಏನು ಅಂತ ಹೇಳಿದ್ರೆ ತಂದೆ ತಾಯಿಗಳು ಹೆಚ್ಚಾಗಿ ಊಟ ಮಾಡಿಸ್ಬೇಕು ಅಂದಾಗ ಮಕ್ಕಳುಗಳಿಗೆ ಎಸ್ಪೆಷಲಿ ಪ್ರೀ ನರ್ಸರಿ ಮಕ್ಕಳುಗಳಿಗೆ ಹಾಗೆಲ್ಲ ಚಂದ ಮಾಮ ಅಥವಾ ತಾತ ಅಜ್ಜಿ ಕಥೆನ ಹೇಳಿದ್ರ ಮುಖಾಂತರ ಮಕ್ಕಳಿಗೆ ಊಟವನ್ನು ಉಣಬಡಿಸ್ತಿದ್ರು. ಈ ಮಗುವಿನ ಕೈಲಿ ಮೊಬೈಲ್ ಅನ್ನ ಕೊಟ್ಬಿಟ್ಟು ಮಗು ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಸಾಕು, ನಾವು ಊಟ ಮಾಡಿಸ್ಬಿಟ್ಟು ಮಗುಗೆ ಎದ್ದೋಗೋಣ ಅಂತಕ್ಕಂಥ ಪ್ರವೃತ್ತಿ ಇವರೇ ಪೋಷಕರೇ ಮಕ್ಕಳ ಕೈಯಲ್ಲಿ ಮೊಬೈಲ್ ಅನ್ನ ಕೊಟ್ಟು ಸೊ ಮಗುವಿನ ಅನ್ನ ಒಂದು ಕಡೆ ಎಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಮೇಡಮ್.
0: ಹೌದು ಸರ್. ಸರ್, ಹಾಗೇನೆ ಈಗ ಮಕ್ಕಳಲ್ಲಿ ಸ್ನೇಹಿತರೊಂದಿಗೆ ಅಥವಾ ಸಮಾಜದಲ್ಲಿ ಮಕ್ಕಳ ವರ್ತನೆ ಹೇಗಿರ್ಬೇಕು ಅಂತ ಹೇಳ್ತೀರಾ ಸರ್?
1: ಹೌದು, ಮಕ್ಕಳ ವರ್ತನೆ ಈಗ ಶಾಲೆಗಳಲ್ಲಿ ಹೆಚ್ಚಾಗಿ ಪ್ರಭಾವ ಬೀರ್ತಕ್ಕಂಥದ್ದು ಶಾಲೆಯಲ್ಲಿ ಪಿಯರ್ ಗ್ರೂಪ್ಸ್ ಅಥವಾ ಸಹಸಂಗಡಿಗರು ಅಂತ ಹೇಳ್ತಾ ಹೋಗ್ತೀವಿ. ಹಿಂದೆ ಎಲ್ಲ ನಮ್ಮ ತಾತ ಅಜ್ಜಿ ಅಥವಾ ಅಪ್ಪಂದಿರು ಅಮ್ಮಂದಿರು ಹೇಳ್ತಕ್ಕಂಥದ್ದು ಹೊರಗಡೆ ಹೋದಾಗ ಒಳ್ಳೆಯವರ ಸ್ನೇಹ ಮಾಡಿ ಸಹವಾಸವನ್ನು ಮಾಡಿ ಅಂತಕ್ಕಂಥದ್ದು. ಯಾಕೆಂದ್ರೆ ತಂದೆ ತಾಯಿಗಳು ಎಷ್ಟು ಮುಖ್ಯನೋ ಸ್ನೇಹಿತರು ಕೂಡ ನಾವು ಅಷ್ಟೇ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಅದನ್ನ ನಾವು ಸೈಕಾಲಜಿ ಟೀಚ್ ಮಾಡುವ ಸಂದರ್ಭದಲ್ಲಿ ಮಕ್ಕಳುಗಳು ಅದನ್ನೇ ಹೇಳ್ತಕ್ಕಂಥದ್ದು. ಸೊ ಅವರ ಒಂದು ವರ್ತನೆ ಮೇಲೆ ಅಥವಾ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಸೊ ಅವರ ಸಹಸಂಗಡಿಗರು. ಆದ್ರಿಂದ ಒಳ್ಳೆಯವರ ಸಹವಾಸ ಮಾಡಿದ್ರೆ ಮಗು ಸೊ ಒಳ್ಳೆತನವನ್ನ ಕಲ್ತ್ಕೊಳ್ತಾ ಹೋಗುತ್ತೆ, ಕೆಟ್ಟವರ ಸಹವಾಸವನ್ನು ಮಾಡಿದ್ರೆ ಕೆಟ್ಟ ಚಾಳಿಗಳನ್ನ ಕಲ್ತ್ಕೊಳ್ಳುತ್ತೆ. ಆದ್ರಿಂದ ಈ ಪಿಯರ್ ಗ್ರೂಪ್ಸ್ ಅಂತಕ್ಕಂಥದ್ದು ಸಹಸಂಗಡಿಗರು ಅಂತಕ್ಕಂಥದ್ದು ಮಗುವಿನ ವ್ಯಕ್ತಿತ್ವದ ಮೇಲೆ ಅಥವಾ ಶಿಷ್ಟಾಚಾರದ ಮೇಲೆ ಅತಿ ಅಮೂಲ್ಯವಾಗಿ ಅಥವಾ ಪರಿಣಾಮಕಾರಿಯಾಗಿ ಪ್ರಭಾವಿಸಲ್ಪಡುತ್ತೆ ಮೇಡಮ್.
0: ಹೌದು ಸರ್. ಸರ್, ಹಾಗಾದ್ರೆ ಈಗ ಮಕ್ಕಳು ತಪ್ಪು ಮಾಡಿದಾಗ ಅದನ್ನ ಒಪ್ಕೊಳ್ಳೋದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ತಪ್ಪು ಮಾಡಿದಾಗ ಅದನ್ನ ಒಪ್ಕೊಂಡು ಕ್ಷಮೆ ಕೇಳುವಂತ ಗುಣವನ್ನ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಸರ್?
1: ಎಸ್, ಖಂಡಿತ, ಉತ್ತಮವಾದ ಪ್ರಶ್ನೆ. ಪ್ರಸ್ತುತ ನಾವು ಜನಸಮೂಹದಲ್ಲಿ ಈ ಕ್ಷಮಾಪಣ ಗುಣವನ್ನ ನಾವು ಸೊ ನಿರೀಕ್ಷೆನೂ ಕೂಡ ಮಾಡಕ್ಕಾಗಲ್ಲ. ಸೊ ಒಂದು ಮಿಸ್ಟೇಕ್ಸ್ ಮಾಡಿದ್ರೆ ಸೊ ನಾ ಯಾರು ಮಾಡದೇ ಇಲ್ವಾ ಸಮಾಜದಲ್ಲಿ, ನಾವು ಮಾತ್ರ ಮಾಡ್ತೀವ, ನಾವ್ಯಾಕೆ ಸಾರಿ ಕೇಳ್ಬೇಕು ಅಥವಾ ಕ್ಷಮಾಪಣೆ ಕೇಳ್ಬೇಕು ಅಂತಕ್ಕಂಥದ್ದು. ಈಗಾಗ್ಲೇ ಹೇಳಿದಾಗ ನಾವು ಇದನ್ನ ಪೋಷಕರ ಪಾತ್ರದಲ್ಲಿ ನಾನು ಅದನ್ನ ಹೇಳಿದೆ. ಪೋಷಕರು ಮಾದರಿಯಾಗಿರ್ಬೇಕು, ಅವ್ರೇನಾದ್ರು ತಪ್ಪು ಮಾಡಿದಾಗ ಮಕ್ಕಳ ಮುಂದೆನೆ ಅವರು ಕ್ಷಮಾಪಣ ಗುಣವನ್ನು ಅವರೇ ಕೇಳ್ತಕ್ಕಂಥದ್ದು. ಪೋಷಕರು ಮಗುವಿಗೆ ಏನಾದ್ರು ತಪ್ಪು ನುಡಿಗಳನ್ನ ಆಡಿದಾಗ ಅಥವಾ ಮಿಸ್ಟೇಕ್ ಮಾಡಿದಾಗ ಮಗುವಿನ ಮುಂದೆ ಆ ಕ್ಷಮಾಪಣ ಗುಣವನ್ನ ಅವರು ಕೇಳಿದಾಗ, ಮಗು ಕೂಡ ನನ್ನ ತಂದೆ ತಾಯಿನೇ ನನ್ನ ಕ್ಷಮಾಪಣ ಗುಣ ಕೇಳ್ತಾರೆ ಅಂದಾಗ ಸೊ ನಾನು ತಪ್ಪು ಮಾಡಿದಾಗ ಬೇರೆಯವ್ರ ಮುಂದೆ ಕ್ಷಮಾಪಣೆಯನ್ನ ಕೇಳ್ತಕ್ಕಂಥ ಭಾವನೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿದಾಗ, ಶಾಲೆಯಲ್ಲೂ ಅಷ್ಟೇ ಶಿಕ್ಷಕರ ಮುಂದೆ ಅಥವಾ ಗುರು ಹಿರಿಯರ ಮುಂದೆ ಮಗು ಈ ಒಂದು ಕ್ಷಮಾಪಣ ಗುಣಗಳನ್ನ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಗುಣವನ್ನು ತನ್ನ ತಂದೆ ತಾಯಿಯಿಂದ ಕಲ್ತ್ಕೊಂಡು ಬಂದಿರ್ತದೆ ಹೋಗ್ತದೆ, ಅದು ಶಾಲೆಯಲ್ಲಿ ಪ್ರತಿನಿತ್ಯವಾಗಿ ಸದ ಪ್ರಭಾವಕ್ಕೆ ಒಳಗಾಗ್ತಾ ಹೋಗ್ತದೆ ಮೇಡಮ್.
0: ಹೌದು ಸರ್. ಸರ್, ಹಾಗೇನೆ ಇವಾಗ ಶಿಷ್ಟಾಚಾರ ಮತ್ತೆ ಉತ್ತಮ ವ್ಯಕ್ತಿತ್ವದ ನಡುವೆ ಇರುವ ಸಂಬಂಧ ಅಂದ್ರೆ ಏನು ಸರ್?
1: ಹೌದು, ಉತ್ತಮವಾದ ಪ್ರಶ್ನೆ ಮೇಡಮ್. ನಾವು ಶಿಷ್ಟಾಚಾರ ಅಂತಕ್ಕಂಥದ್ದು ಸಭ್ಯತೆಯನ್ನು ಅರ್ಥವನ್ನು ಹೊಂದಿದ್ರೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿಯ ಅಥವಾ ಒಬ್ಬ ವ್ಯಕ್ತಿಯ ಒಟ್ಟು ಗುಣಗಳ ಮೊತ್ತ ಅಂತ ನಾವು ಕರೆಯಲ್ಪಡ್ತಾ ಹೋಗ್ತೀವಿ. ಹಾಗಾದ್ರೆ ಶಿಷ್ಟಾಚಾರ ಅಂತಕ್ಕಂಥದ್ದು ವ್ಯಕ್ತಿತ್ವದ ಒಂದು ಆಂಶಿಕ ಭಾಗ ಆಗ್ತಾ ಹೋಗುತ್ತೆ. ನನ್ನ ವ್ಯಕ್ತಿತ್ವ ನನ್ನ ಶಿಷ್ಟಾಚಾರವನ್ನು ಅವಲಂಬಿಸಿರ್ತಾ ಹೋಗ್ತದೆ. ಇನ್ನು ಶಿಷ್ಟಾಚಾರನ ನನ್ನನ್ನು ಹೆಚ್ಚಾಗಿ ನಡವಳಿಕೆ ಮುಖಾಂತರ ಅದನ್ನ ಪ್ರತಿರಿಕ್ತ ಪಡಿಸ್ತಾ ಹೋದ್ರೆ ವ್ಯಕ್ತಿತ್ವವು ಕೂಡ ತನ್ನ ವರ್ತನೆ ಮುಖಾಂತರ ಪ್ರತಿರಿಕ್ತ ಹೋಗ್ತಾ ಹೋಗುತ್ತೆ. ಹಾಗಾದ್ರೆ ವ್ಯಕ್ತಿತ್ವದ ಒಂದು ಭಾಗ ಶಿಷ್ಟಾಚಾರ. ಶಿಷ್ಟಾಚಾರವನ್ನು ಹೆಚ್ಚು ಮೈಗೂಡಿಸ್ಕೊಂಡಷ್ಟು ನಮ್ಗೆ ವ್ಯಕ್ತಿತ್ವ ಹಿಮ್ಮಡಿ ಆಗ್ತಾ ಹೋಗುತ್ತೆ, ಅದು ಗೌರವಿತ ಭಾವನೆ ಮೂಡೋದಕ್ಕೆ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಶಿಷ್ಟಾಚಾರ ಮತ್ತು ವ್ಯಕ್ತಿತ್ವ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳಿದ್ರು ಕೂಡ ನಾವು ತಪ್ಪಾಗ್ಲಾಗ್ತದೆ. ಯಾಕೆಂತ ಹೇಳಿದ್ರೆ ಶಿಷ್ಟಾಚಾರ ವ್ಯಕ್ತಿತ್ವನ ಬೆಳೆಸಲಿಕ್ಕೆ ಒಂದು ಸಹಕಾರವನ್ನು ಅಥವಾ ಪೂರಕತೆಯ ಭಾವನೆಯನ್ನು ಹೊಂದಿರತಕ್ಕಂತ ಅಂಶಗಳು ಎರಡು ಕೂಡ ಅತ್ಯವಶ್ಯಕವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಅತಿ ಮುಖ್ಯವಾಗಿ ನಾವು ಅದನ್ನ ಕಾಪಾಡಿಕೊಂಡು ಅಥವಾ ಬೆಳೆಸಬೇಕಾಗ್ತದೆ ಮೇಡಮ್.
0: ಹೌದು ಸರ್. ಸರ್, ಹಾಗೇನೆ ಈಗ ಕಥೆಗಳಾಗಿರ್ಬೋದು, ಮಹನೀಯರ ಜೀವನ ಚರಿತ್ರೆಗಳಾಗಿರ್ಬೋದು ಮತ್ತೆ ಪುರಾಣಗಳಾಗಿರ್ಬೋದು ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸಲು ಹೇಗೆ ಸಹಾಯ ಮಾಡುತ್ತೆ ಇವೆಲ್ಲ?
1: ಖಂಡಿತ, ಪ್ರಸ್ತುತ ದಿನಗಳಲ್ಲಿ ಮಕ್ಕಳಿಗೆ ನಾವು ಭಗವದ್ಗೀತೆಯನ್ನ, ಉಪನಿಷತ್ಗಳನ್ನ, ವೇದಗಳನ್ನ ಅಥವಾ ರಾಮಾಯಣವನ್ನ ಅಥವಾ ಅದರ ಕಥೆಗಳನ್ನ ಅಥವಾ ದಾರ್ಶನಿಕರ ಅಥವಾ ಸಾಹಿತ್ಯ ಚಿಂತಕರ ನಾವು ಕಿರುನೋಟಗಳನ್ನ ನಾವು ಮಕ್ಕಳುಗಳಿಗೆ ಹೇಳ್ತಾ ಹೋಗ್ಬೇಕು. ಈಗ ಬಿಡುವಿನ ವೇಳೆ ತಂದೆ ತಾಯಿಗಳು ಊಟ ಮಾಡ್ಬೇಕಾದ ಊಟ ಆದ ನಂತರ, ಹಿಂದೆಲ್ಲ ನಾವು ಬೇಸಿಗೆ ಕಾಲದಲ್ಲಿ ಊಟ ಆದ ನಂತರ ತಿಂಗಳ ಮಾಮನ ಹೊರಗಡೆ ಬೆಳಕಿನ

0: ಕೂತ್ಕೊಂಡು ಅಜ್ಜ ಅಜ್ಜಿಂದರ ಜೊತೆ ಅಥವಾ ನೆರೆಯವರ ಜೊತೆ ಚಾಪೆಯನ್ನ ಹಾಸ್ಕೊಂಡು ಕೂತ್ಕೊಂಡು ಕತೆ ಕವನಗಳನ್ನ ಹರಟೆಗಳನ್ನ ಸೊ ಈ ತರ ಮಾಡ್ತಿದ್ವಿ. ಈ ಕಾಲಘಟ್ಟದಲ್ಲಿ ಅದನ್ನ ನಾವು ಕನಸು ಕೂಡ ಕಾಣಕ್ಕಾಗಲ್ಲ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಕಣ್ಮರೆಯಾಗಿದೆ ಸಾಂಪ್ರದಾಯಿಕ ಪದ್ಧತಿಗಳು. ಸೊ ಅದನ್ನ ಮಕ್ಕಳ ಮುಂದೆ ನಾವು ಈ ರಾಮಾಯಣ ಕಥೆಗಳನ್ನ ಅಥವಾ ನಿದರ್ಶನಗಳನ್ನ ಅಥವಾ ಮಹಾನ್ ವ್ಯಕ್ತಿಗಳಾದಂತ ಗಾಂಧೀಜಿ ಇರ್ಬೋದು ಅಥವಾ ಅಂಬೇಡ್ಕರ್ ಇರ್ಬೋದು ಕುವೆಂಪು ಅವರವ್ರು ಇರ್ಬೋದು ಇವರ ಒಂದಷ್ಟು ಸೊ ತಾತ್ಪರ್ಯಗಳನ್ನು ಮಕ್ಕಳ ಮುಂದೆ ಪೋಷಕ ವರ್ಗದವರು ಅಥವಾ ಶಿಕ್ಷಕ ವರ್ಗದವರು ಮಾತನಾಡಿದಾಗ ಮಗುವಿನ ಮೇಲೆ ಅದು ತುಂಬಾ ಪ್ರಭಾವಕ್ಕೆ ಒಳಪಟ್ಟು ಸೊ ಅವರ ಸಾಧನೆಗಳ ಅಲ್ಪ ಅಂಶಗಳನ್ನ ಮಗು ಅಳವಡಿಕೆ ಮಾಡಿಕೊಂಡು ತನ್ನ ಶಿಷ್ಟಾಚಾರವನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಆದ್ರಿಂದ ಪೋಷಕ ಮತ್ತೆ ಶಿಕ್ಷಕ ವರ್ಗ ಇಬ್ಬರೂ ಕೂಡ ಈ ತರ ಒಂದು ಸೊ ಕಥೆಗಳ ಮುಖಾಂತರ ಮಕ್ಕಳಿಗೆ ನೀತಿ ಕಥೆಗಳ ಮುಖಾಂತರ ನೈತಿಕತೆಯನ್ನ ಧಾರ್ಮಿಕ ಭಾವನೆಯನ್ನ ಅಥವಾ ಆ ಸಮ್ಯಗಾತ್ಮಕ ಕೌಶಲವನ್ನ ಬೆಳೆಸೋದಕ್ಕೆ ತುಂಬಾ ರೀತಿಯಾದಂತಹ ಉಪಯೋಗ ಆಗ್ತದೆ ಮೇಡಮ್.
1: ಹೌದು ಸರ್. ಸರ್, ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಸರ್?
0: ಖಂಡಿತ ಮೇಡಮ್. ಈಗ ಶಾಲೆಗೆ ಬಂದ ತಕ್ಷಣ ಮಗು ಶಿಕ್ಷಕರ ವರ್ಗದವರು ತುಂಬಾ, ಯಾಕಂದ್ರೆ ಸೊ ಕೊಠಾರಿಯವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ ಭಾರತದ ಭವಿಷ್ಯ ನಾಲ್ಕು ಗೋಡೆ ಮಧ್ಯೆ ಅವಲಂಬಿಸಿದೆ ಅಥವಾ ನಿರ್ಮಿಸ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ಪೋಷಕರು ಎಷ್ಟೇ ಪ್ರಮಾಣದಲ್ಲಿ ಇದ್ರು ಕೂಡ ಆ ಮಗು ಸುಮಾರು ಸರಿಸುಮಾರು 9 ಅಥವಾ 10 ಗಂಟೆಗೆ ಶಾಲೆ ಪ್ರಾರಂಭ ಆದ್ರೆ 4-5 ಗಂಟೆವರೆಗೂ ಕೂಡ ಶಾಲೆಯಲ್ಲಿ ಇರ್ತಾ ಹೋಗುತ್ತೆ. ಶಿಕ್ಷಕರು ಅತ್ಯಂತ ಹೆಚ್ಚು ಜವಾಬ್ದಾರಿಯುತವಾಗಿ ಮಗುವಿನ ಮೇಲೆ ಪ್ರಭಾವಿಸಲ್ಪಡ್ತಾ ಹೋಗ್ತಾರೆ. ಶಿಷ್ಟಾಚಾರದ ಬಗ್ಗೆ ಶಿಕ್ಷಕರು ಯಾವ ತರ ಕ್ರಮವನ್ನ ವಹಿಸಬೇಕು ಅಥವಾ ಬೆಳೆಸುವ ಕ್ರಮಗಳ್ಯಾವುದು ಅಂತ ಹೇಳಿದ್ರೆ ಮಕ್ಕಳಿಗೆ ಮೊದಲನೇದಾಗಿ ಸಹಕಾರ ಭಾವನೆಯನ್ನ ನಾವು ಮೂಡಿಸ್ಬೇಕು. ಮಕ್ಕಳಿಗೆ ಕೋಆಪರೇಷನ್ ಮೈಂಡ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೆ ಗುಂಪು ಚಟುವಟಿಕೆಗಳನ್ನ ಕೊಡೋದು ಅಥವಾ ಆಟೋಟ ವಿಧಾನಗಳ ಮುಖಾಂತರ ಮಕ್ಕಳಲ್ಲಿ ಸೊ ಗುಂಪು ಕ್ರೀಡೆಗಳ ಮುಖಾಂತರ ಬೆಳೆಸ್ತಕ್ಕಂಥದ್ದು ಮತ್ತೆ ವೈಯಕ್ತಿಕ ಶಿಸ್ತಿನ ಬಗ್ಗೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು. ಸೆಲ್ಫ್ ಡಿಸಿಪ್ಲಿನ್, ಈಗ ಮಗು ಶಾಲೆಗೆ ಬರಬೇಕಾದಾಗ ಯಾವ ತರ ಬರುತ್ತೆ, ಶಾಲೆಗಳಿಂದ ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಎಷ್ಟು ಮಕ್ಕಳುಗಳು ಬ್ಯಾಗ್ ಅನ್ನ ತೆಗೆದಿಟ್ಬಿಟ್ಟು ಬೆಳಿಗ್ಗೆ ತಗೊಂಡು ಅದೇ ಬ್ಯಾಗ್ ಅನ್ನ ತಗೊಂಡ್ ಬರ್ತಾ ಹೋಗ್ತದೆ. ಅವಾಗ ಪೋಷಕರು ಕೂಡ ಗಮನಿಸ್ಕೋಬೇಕು ಮನೆಯಲ್ಲಿ. ಈ ಕಡೆ ಶಾಲೆಗೆ ಬಂದಾಗ ಶಿಕ್ಷಕರು ಕೂಡ ಹಿಂದಿನ ದಿನ ಏನ್ ಹೋಮ್ ವರ್ಕ್ ಮಾಡಿದ್ರು ಅವರು ಡಿಸಿಪ್ಲಿನ್ ಆಗಿದಾರ ಆ ಮಕ್ಕಳುಗಳಿಗೆ. ಈಗ ಕೆಲವು ಮಕ್ಕಳುಗಳು ನೋಡಿರ್ಬೋದು ಈ ಶಾಲೆಯಿಂದ ಬಂದ ತಕ್ಷಣ ಮನೆಗೆ ಯಾವ್ದೋ ಯೂನಿಫಾರ್ಮ್ಗಳಿರ್ಬೋದು ಟೆಕ್ಸ್ಟ್ ಬುಕ್ ಇರ್ಬೋದು ಎಲ್ಲ ಒಂದ್ ಕಡೆ ಬೀಸಾಕಿ ಬೀಸಾಡಿ ಅವ್ರ ಆಟೋಟಗಳಲ್ಲೇ ತೊಡಗಿಸ್ಕೊಂಡು ಪುನಃ ಬೆಳಿಗ್ಗೆ ಬಂದು ಅದೇ ತರ ಸೊ ಆಗ್ತಾ ಹೋಗುತ್ತೆ. ಕೆಲವು ಮಕ್ಕಳುಗಳಾಗಲ್ಲ ಈ ಸಭ್ಯತೆ ಗುಣಗಳನ್ನ, ಅಂದ್ರೆ ತನ್ನ ಯೂನಿಫಾರ್ಮ್ ಅನ್ನ ಒಂದ್ ಕಡೆ ಸೊ ನೀಟಾಗಿ ಮಡಚಿ ಇಡ್ತಕ್ಕಂಥದ್ದು ಮತ್ತೆ ಕೈಕಾಲ್ ಮಕ್ಕಳು ತೊಳ್ಕೊಂಡು ಸೊ ಸ್ನಾಕ್ಸ್ ಅನ್ನ ತೆಗೆದುಕೊಂಡು ಪ್ರೇಯರ್ ಅನ್ನ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಸೊ ಹೋಮ್ ವರ್ಕ್ ಅನ್ನ ಮಾಡ್ತಕ್ಕಂಥ ಅಭ್ಯಾಸವನ್ನ ಕೆಲವು ಪೇರೆಂಟ್ಸ್ ಗಳಿಗೆ ಕೂಡ ಕಲಿಸ್ತಾ ಹೋಗ್ತಾರೆ. ಸೊ ಇದಾರೆ ಮಕ್ಕಳುಗಳು ಆ ತರದವು ಕೂಡ ನಾವು ನೋಡಿದೀವಿ. ಸೊ ಆ ನಿಟ್ಟಲ್ಲಿ ಶಿಕ್ಷಕರು ಶಾಲೆಯಲ್ಲಿ ಈ ತರ ವೈಯಕ್ತಿಕ ಶಿಸ್ತಿನ ಬಗ್ಗೆ ಹೆಚ್ಚು ಗಮನ ವಹಿಸಿ ಅವರಿಗೆ ಪುಸ್ತಕಗಳನ್ನು ಓದುವ ಅಭ್ಯಾಸ ಮಾಡ್ತಕ್ಕಂಥದ್ದು, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋ ಅಭ್ಯಾಸನ ಮಾಡ್ತಕ್ಕಂಥದ್ದು, ಮತ್ತೆ ಅವ್ರಿಗೆ ಏನ್ ಹೇಳಿದಂಗೆ ಕ್ಷಮಾಪಣ ಗುಣವನ್ನ ಬೆಳೆಸ್ತಕ್ಕಂಥದ್ದು, ಮತ್ತೆ ಗೌರವಯುತವಾಗಿ ಇತರನ್ನ ಎರಡು ಕೈಯನ್ನ ಜೋಡಿಸಿ ನಮಸ್ಕಾರ ಮಾಡ್ತಕ್ಕಂಥ, ಈಗೆಲ್ಲ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಈ ತರ ಹೇಳ್ತಾ ಹೋಗ್ತದೆ. ಕನ್ನಡದಲ್ಲಿ ನಮಸ್ಕಾರ, ಶುಭೋದಯ, ಹೌದಾ, ಶುಭ ಮಧ್ಯಾಹ್ನ, ಶುಭ ಸಂಜೆ, ಈ ತರ ಪದಗಳನ್ನ ಹೆಚ್ಚು ಶಿಕ್ಷಕರು ಬಳಸೋದ್ರ ಮುಖಾಂತರ ಮಕ್ಕಳಲ್ಲಿ ಹಿಂದೆಯಿಂದ ನಡೆದುಕೊಂಡು ಬಂದಂತ ವೇದಗಳ ಕಾಲದಲ್ಲಿ ಏನ್ ಗುರು ಶಿಷ್ಯರ ಸಂಬಂಧ ಇತ್ತು ಅದು ಪುನಃ ಮರುಕಳಿಸುವಂತೆ ಮಾಡ್ತಕ್ಕಂಥದ್ದು ಶಿಕ್ಷಕರ ಜವಾಬ್ದಾರಿ ಆಗಿರ್ತದೆ. ಆದ್ರಿಂದ ಶಿಕ್ಷಕರು ಈ ಮಗುವಿನ ಮೇಲೆ ಹೆಚ್ಚು ಶಿಷ್ಟಾಚಾರ ಬೆಳೆಸುವ ಕ್ರಮಗಳ ಬಗ್ಗೆ ಗಮನ ಹರಿಸಬೇಕಾಗ್ತದೆ.
1: ಹೌದು ಸರ್. ಇದೊಂದು ವಿಷಯದ ಮೂಲಕ ಅಂದ್ರೆ ಶಿಕ್ಷಕರಿಗೆ ಒಂದು ಒಳ್ಳೆ ಸಲಹೆ ನೀಡಿದ್ರಿ. ಹಾಗೆಯೇ ಶಿಷ್ಟಾಚಾರ ಹೊಂದಿರುವಂತ ಮಕ್ಕಳು ಸಮಾಜಕ್ಕೆ ಹೇಗೆ ಮಾದರಿ ಆಗುತ್ತೆ ಸರ್?
0: ಖಂಡಿತ ಮೇಡಮ್. ಇವಾಗ ನಾವು ಒಂದಷ್ಟು ಇನ್ಸ್ಪಿರೇಷನ್ಸ್ ಅನ್ನ ಮಗು ತಗೊಳ್ತಾ ಹೋಗ್ತದೆ. ಕೆಲವು ಮಕ್ಕಳುಗಳಿಗೆ ಈಗ ನಾವು ಪ್ರಶಸ್ತಿಗಳನ್ನ ಕೊಡೋದ್ರ ಮುಖಾಂತರ, ಬಹುಮಾನವನ್ನ ಕೊಡೋದ್ರ ಮುಖಾಂತರ ಅಥವಾ ಹೊಗಳೋದ್ರ ಮುಖಾಂತರ ಇತರ ಮಕ್ಕಳುಗಳಿಗೆ ಅದು ಪ್ರೇರೇಪಣೆ ಆಗುತ್ತೆ. ಈಗ ಒಂದು ತರಗತಿಯಿಂದ ಮೇಲೆ 40 ವಿದ್ಯಾರ್ಥಿಗಳಲ್ಲಿ ಎಲ್ಲಾ ತರದ ವಿದ್ಯಾರ್ಥಿಗಳು ಇರ್ತಾ ಹೋಗ್ತಾರೆ. ಈ ಮಗು ಯಾವುದೋ ಒಂದು ರೀತಿಯಲ್ಲಿ ಈಗ ನನ್ನ ಯಾವ್ದೋ ನಾನು ಶಾಲೆಗೆ ಹೋದಾಗ ಮಾನಸ ಗಂಗೋತ್ರಿ ಶಾಲೆಯಲ್ಲಿ ಒಂದ್ ಮಗು 10th 10ನೇ ತರಗತಿ ಮಗು, ನಾವು ಅಬ್ಸರ್ವೇಷನ್ ಗೆ ಹೋಗ್ತಾ ಇರ್ತೀವಿ ಪ್ರತಿ ವರ್ಷ. ಅಲ್ಲಿ ಹೋದಾಗ ಮಗು ಎರಡು ಕೈ ಜೋಡಿಸಿ ನಮಸ್ಕಾರ ಸರ್, ಧನ್ಯವಾದಗಳು ಅನ್ನೋ ಪ್ರವೃತ್ತಿಯಲ್ಲಿ ಮಗು ನಮಸ್ಕಾರ ಹೇಳ್ತು. ನನಗೆ ತುಂಬಾ ಖುಷಿ ಆಯ್ತು. ಈ ತರ ಮಕ್ಕಳುಗಳು ಬೆರಳೆಣಿಕೆ ಎಷ್ಟು. ಸೊ ಈ ತರ ಮಕ್ಕಳನ್ನ ಗಮನಿಸಿದಾಗ ಇದು ಸೊ ಆ ಶಾಲೆಯಲ್ಲಿ ಯಾವ್ದೋ ಶಿಕ್ಷಕರನ್ನ ಅಥವಾ ಯಾವ್ದೊಬ್ಬ ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿನ ನೋಡಿ ಸೊ ಇನ್ನೊಬ್ಬ ವಿದ್ಯಾರ್ಥಿ ಇವನ್ನ ನಾನು ಪಾಲನೆ ಮಾಡ್ಬೇಕು, ಇವನಲ್ಲಿ ಒಳ್ಳೆ ಗುಣ ಇದೆ ಅಂತಕ್ಕಂಥದನ್ನ ಇವನ್ನ ಕಲ್ತ್ಕೊಳ್ಬೇಕು ಅನ್ನೋದು ಭಾವನೆಯಲ್ಲಿ ಮಗು ಕೂಡ ಬೆಳೀತಾ ಹೋಗುತ್ತೆ. ಆದ್ರಿಂದ ವಿದ್ಯಾರ್ಥಿಗಳು ಸೊ ವಿನಯಶೀಲತೆಯನ್ನ ಈ ಸಭ್ಯತೆಯನ್ನ ಅಥವಾ ಈ ಒಂದು ಗುರು ಪರಂಪರೆಯನ್ನ ಅಥವಾ ಸಂಪ್ರದಾಯವನ್ನ ಅಳವಡಿಸ್ಕೊಂಡ್ ಬಂದಿದ್ದಾರೆ ಅದು ಮತ್ತೊಬ್ಬ ವಿದ್ಯಾರ್ಥಿಗೆ ಪ್ರೇರೇಪಣೆ ಆಗುತ್ತಾ ಹೋಗುತ್ತೆ. ಇದನ್ನು ಶಿಕ್ಷಕರು ಬಹಳ ಎಚ್ಚರಿಕೆಯಿಂದ ಗಮನಿಸಿ ಆ ತರ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಬೇಕಾಗ್ತದೆ. ಸೊ ಅವಾಗ ಇತರ ವಿದ್ಯಾರ್ಥಿಗಳು ಅವ್ರನ್ನ ಅನುಸರಿಸುವಂತೆ ಮಾಡುವ ಕೆಲಸ ಶಿಕ್ಷಕ ವರ್ಗದವ್ರದ್ದು ಅಥವಾ ಮನೆಯಲ್ಲಿ ಪೋಷಕರದ್ದು ಕೂಡ ಆಗಿರ್ತದೆ. ಈಗ ನೈಬರ್ಸ್ ಮಕ್ಕಳಿಗೆ ಜಾಸ್ತಿ ಮಾರ್ಕ್ಸ್ ತಗೊಂಡ್ರೆ ನಾವು ಕಂಪ್ಯಾರಿಸನ್ ಮಾಡಿ ಮಕ್ಕಳಿಗೆ ಬೈತಾ ಹೋಗ್ತೀವಿ, ಅದ್ ಮಾಡಬಾರ್ದು, ತುಂಬಾ ತಪ್ಪೋದು. ಪ್ರತಿಯೊಂದು ಮಗು ಕೂಡ ವಿಶೇಷವಾದ ಸಾಮರ್ಥ್ಯನ ಹೊಂದಿರುತ್ತೆ. ಅದು ಸರಿನೋ ತಪ್ಪೋ ಅಂತಕ್ಕಂಥದ್ದನ್ನ ತಿದ್ದಿ ನಾವು ಬಿಡಿಸಿ ಮಕ್ಕಳಿಗೆ ಸೊ ತಿಳಿ ಹೇಳ್ಬೇಕು. ಬರೀ ಅಂಕಗಳಿಗೆ ಮಾತ್ರ ಹೋಲಿಕೆ ಮಾಡ್ತಕ್ಕಂಥದ್ದಲ್ಲ, ಆತರ ಸೊ ಹೋಲಿಕೆ ಮಾಡಬಾರ್ದು ಮಕ್ಕಳಲ್ಲಿ. ಸೊ ಈ ಮಗುನಲ್ಲಿ ಯಾವ್ದೋ ಒಂದ್ ಅಂಶ ಕಡಿಮೆ ಇರುತ್ತೆ, ಆ ಮಗುನಲ್ಲಿ ಒಂದ್ ಯಾವ್ದೋ ಒಂದ್ ಅಂಶ ಜಾಸ್ತಿ ಇರುತ್ತೆ. ಅದು ಬೌದ್ಧಿಕತೆಯಲ್ಲಿ ಉನ್ನತ ಇರ್ಬೋದು, ಸಾಮಾಜಿಕವಾಗಿ ಈ ಕೌಶಲ ಈ ಮಕ್ಳುಗಳಲ್ಲಿ ಇರ್ಬೋದು. ಸೊ ಎಲ್ಲಾ ರಂಗದಲ್ಲೂ ಕೂಡ ಎಲ್ಲಾ ಮಗುನು ಕೂಡ ಒಂದೇ ರೀತಿ ಇರೋದಿಲ್ಲ.

0: ಅದನ್ನ ನಾವು ಗಮನಿಸಿ ಸೊ ಈ ಶಿಷ್ಟಾಚಾರ ಬೆಳವಣಿಗೆಗೆ ಮಕ್ಕಳಲ್ಲಿ ಪ್ರೇರೇಪಿಸಬೇಕಾಗುತ್ತೆ ಮೇಡಮ್.
1: ಸರ್, ಹಾಗೇನೆ ಇಂದಿನ ಪೋಷಕರು ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸೋದಕ್ಕೆ ಗಮನಿಸಬಹುದಾದ ಪ್ರಮುಖ ಅಂಶಗಳು ಅಂತಂದ್ರೆ ಯಾವ್ದು ಸರ್?
0: ಪೋಷಕರು ಮೊದಲನೇದಾಗಿ ಹೇಳಿದಾಗೆ ಗೌರವಯುತ ಭಾವನೆಯನ್ನ ಮಕ್ಕಳಲ್ಲಿ ನಾವು ಬೆಳೆಸಬೇಕಾಗ್ತದೆ. ಉತ್ತಮ ಭಾಷೆಯನ್ನು ನಾವು ಮನೆಯಲ್ಲಿ ಬೆಳೆಸಬೇಕಾಗ್ತದೆ. ಮತ್ತೆ ಸಭ್ಯ ಪದಗಳನ್ನ ನಾವು ಹೆಚ್ಚಾಗಿ ಪೋಷಕರು ಮನೆಯಲ್ಲಿ ಬೆಳೆಸಬೇಕಾಗತ್ತೆ. ಮಗುವಿನಿಗೆ ಅತಿಥಿ ಸತ್ಕಾರ ಭಾವನೆಯನ್ನ ನಾವು ಬೆಳೆಸಬೇಕಾಗ್ತದೆ. ಅಂದ್ರೆ ಉದಾಹರಣೆಗೆ ನಮಸ್ಕಾರ, ಈಗ ಬಂದಂತ ಅತಿಥಿಗಳನ್ನ ಒಳಗೆ ಬನ್ನಿ, ಕುಳಿತುಕೊಳ್ಳಿ. ಸೊ ಇವಾಗ ಬಂದ್ರ ಅಪ್ಪ ಇಲ್ಲದ್ರು ಕೂಡ ಅಪ್ಪ ಹೊರಗಡೆ ಹೋಗಿದ್ದಾರೆ ಬರ್ತಾರೆ. ಈ ಸಭ್ಯತೆ, ಈಗ ಎಷ್ಟು ಮಕ್ಳುಗಳು ಯಾರು ಅತಿಥಿಗಳು ಬಂದ್ರೆ ಮೊಬೈಲ್ ಇಟ್ಕೊಂಡು ಟಿವಿ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ. ಯಾರೇ ಬಂದ್ರು ಗೆಸ್ಟ್ ಅವ್ರಿಗೆ ಎದ್ ನಿಂತ್ಕೊಂಡು ಗೌರವ ಕೊಡೋ ಭಾವನೆ ಇರಲ್ಲ. ಅಥವಾ ಹಿರಿಯರು ಬಂದ್ರೆ ಕಾಲ್ ಸರ್ಸ್ಕೊಂಡು ಕೂತ್ಕೊಳ್ತಕ್ಕಂತ ಒಂದು ವಿನಯಶೀಲತೆ ಇರೋದಿಲ್ಲ. ಸೊ ಈ ಒಂದು ಸಂಸ್ಕಾರವನ್ನ ಅಥವಾ ಈ ಒಂದು ಶಿಷ್ಟಾಚಾರವನ್ನ ನಾವು ಕಾಣ್ತಾ ಇದೀವಿ. ಸೊ ಯಾಕಂದ್ರೆ ಈ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ರೀತಿ ನೀತಿಗಳು ಕಣ್ಮರೆ ಆಗ್ಬಿಟ್ಟಿದೆ. ಆದ್ರಿಂದ ಪೋಷಕರು ಮಕ್ಕಳಿಗೆ ಅತಿಥಿಗೆ ಸಂಸ್ಕಾರ ಭಾವನೆಯನ್ನ ಮಗುವಿನಲ್ಲಿ ಬೆಳೆಸಬೇಕು. ಮತ್ತೆ ಇತರರಿಗೆ ಶುಭ ಕೋರ್ತಕ್ಕಂಥದ್ದು, ಯಾರು ಎದುರಿಗೆ ಬಂದಾಗ ಅವ್ರಿಗೆ ಶುಭಾಶಯ ಕೋರ್ತಕ್ಕಂಥ, ನೀವು ಆಲ್ರೆಡಿ ಹೇಳಿ ನಮಸ್ಕಾರ, ಶುಭೋದಯ, ಸಮೀಶಿ, ಈ ಒಂದು ಗುಣವನ್ನ ಮಗುವಿನಲ್ಲಿ ಪದಗಳನ್ನು ಹೆಚ್ಚಾಗಿ ಬಳಸೋದು. ಮತ್ತೆ ಕುಟುಂಬದವರೊಂದಿಗೆ ಹೆಚ್ಚು ಸಮಯವನ್ನು ಮಗು ಕಳೆಯುವಂತೆ ಮಾಡೋದು. ಈಗ ಟಿವಿ ಮೊಬೈಲ್ ಅನ್ನು ಹೊರತುಪಡಿಸಿದ್ರೆ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಏನ್ ಮಾಡ್ತಾ ಹೋಗ್ತಾರೆ, ಟಿವಿನ ಹಾಕೊಳ್ತಕ್ಕಂಥದ್ದು, ರೇಡಿಯೋ ಕೇಳ್ತಕ್ಕಂಥದ್ದು, ಅಥವಾ ಹೆಡ್ ಫೋನ್ ಹಾಕೊಂಡು ಊಟ ಮಾಡ್ತಕ್ಕಂಥ ಪ್ರವೃತ್ತಿ ಇದೆ. ಸೊ ಅದನ್ನ ಹೋಗಲಾಡಿಸಿ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳುಗಳು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಒಟ್ಟಿಗೆ, ಸೊ ಅವರು ಸುತ್ತಲೂ ಕೂತ್ಕೊಂಡು ಮಧ್ಯದಲ್ಲಿ ಸೊ ಊಟವನ್ನು ಇಟ್ಕೊಂಡು ಮಾತನಾಡ್ತಾ ಅವರ ಸಮಯವನ್ನ ಕಳೀತಾ ಕೆಲವೊಂದು ಉತ್ತಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಕ್ಕಂಥ ತಾಯಿ ಮಕ್ಕಳುಗಳಿಗೆ ನೀತಿ ಕಥೆಗಳನ್ನ ಹೇಳ್ತಾ ಊಟ ಮಾಡ್ತಾ ಹೋದಾಗ ಮಕ್ಕಳಲ್ಲಿ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯುವ ಈ ಒಂದು ಊಟದ ಉಪಚಾರ ಅಥವಾ ಊಟದ ಮೇಲಿನ ಶಿಷ್ಟಾಚಾರ ಮಗುವಿಗೆ ಬೆಳೆಯುತ್ತೆ. ಮತ್ತೆ ದೇವತಾ ಸಂಸ್ಕಾರವನ್ನು ಕೂಡ ಮಗುವಿನಲ್ಲಿ ಬೆಳೆಸಬೇಕು. ಯಾಕಂದ್ರೆ ಬೆಳೆ ಬೆಳಗ್ಗೆ ಇದ್ದಾಗ ನಾನು ಅಲ್ಲೇ ಹೇಳಿದೆ, ಮಗು ತನ್ನ ದಿನಚರಿಯನ್ನು ಮುಗಿಸಿದ ನಂತರ ಯೂನಿಫಾರ್ಮ್ ಅನ್ನ ತೊಟ್ಟ ಮೇಲೆ ದೇವರ ಮನೆಗೆ ಹೋಗಿ ನಮಸ್ಕಾರವನ್ನು ಮಾಡಿ ತನ್ನ ತಂದೆ ತಾಯಿಗಳ ಕಾಲಿಗೆ ನಮಸ್ಕಾರವನ್ನು ಮಾಡಿ ಶಾಲೆಗೆ ಹೊರಡಬೇಕು. ಈ ಪ್ರವೃತ್ತಿನ ಮಕ್ಕಳಲ್ಲಿ ಪೋಷಕರನ್ನು ಕಲಿಸಬೇಕಾಗ್ತದೆ. ಇದರಿಂದ ಏನಾಗುತ್ತೆ, ಮಗುವಿಗೆ ಸೊ ಒಂದು ಶಿಷ್ಟಾಚಾರದ ಬೆಳವಣಿಗೆಗೆ ಸಹಾಯ ಆಗ್ತದೆ ಮೇಡಮ್.
1: ಹೌದು ಸರ್, ಪೋಷಕರಿಗೆ ಒಂದೊಳ್ಳೆ ಸಲಹೆ ಸಂದೇಶವನ್ನ ನೀಡಿದ್ರಿ ಸರ್.
0: ಖಂಡಿತ
1: ಸರ್, ಇದುವರೆಗೂ ನಮ್ ಜೊತೆ ಇದ್ದು ಮಕ್ಕಳಲ್ಲಿ ಶಿಷ್ಟಾಚಾರ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ಸರ್. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಿಮ್ಗೆ.
0: ಧನ್ಯವಾದಗಳು ಮೇಡಮ್, ಎಲ್ಲಾ ಜನಧ್ವನಿ ಕೇಳುಗರಿಗೆ ನನ್ನ ಧನ್ಯವಾದಗಳು.
1: ಮನೆ ಮತ್ತು ಶಾಲೆ ಎರಡೂ ಸೇರಿ ಮಕ್ಕಳಲ್ಲಿ ಉತ್ತಮ ನಡತೆ, ಗೌರವ, ವಿನಯ ಮತ್ತು ಜವಾಬ್ದಾರಿಯಂತಹ ಮೌಲ್ಯಗಳನ್ನು ಬೆಳೆಸಿದರೆ ಅವರು ಸಮಾಜಕ್ಕೆ ಆದರ್ಶಪ್ರಾಯ ನಾಗರಿಕರನ್ನಾಗಿ ಬೆಳೆಯುತ್ತಾರೆ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
5: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
6: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
7: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
6: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
7: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
6: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
7: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
5: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
6: ಸಿದ್ದಣ್ಣ, ನಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರಾಗ ಎಲ್ಲ ಬಂದ್ಬಿಡ್ತದೆ.
5: ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
6: ಸಿದ್ದಣ್ಣ, ನೀ ಸೇವ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ,
8: ಶ್ವಾಸಕೋಶ

0: ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 79 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಜ್ವಾಲಮಾಲಾಕುಲ
5: ಜ್ವಾಲಮಾಲಾಕುಲ
4: ಜಗದ್ರೂಪ ತಾಂಡವದಿ
5: ಜಗದ್ರೂಪ ತಾಂಡವದಿ
4: ಲೀಲೆಯಿಂ ಜೀವತೆಯನ್
5: ಲೀಲೆಯಿಂ ಜೀವತೆಯಂ
4: ಆಂತು ಪರಬೊಮ್ಮಂ
5: ಆಂತು ಪರಬೊಮ್ಮಂ
4: ತಾಳಲಯ ಮೇಳದಿನ್
5: ತಾಳಲಯ ಮೇಳದಿಂ
4: ಒಮ್ಮೆ
5: ಒಮ್ಮೆ
4: ರಭಸದಿನ್ ಒಮ್ಮೆ
5: ರಭಸದಿನ್ ಒಮ್ಮೆ
4: ಲೋಲನಾಗಿರ್ಪನೆಲೋ ಮಂಕುತಿಮ್ಮ
5: ಲೋಲನಾಗಿರ್ಪನೆಲೋ ಮಂಕುತಿಮ್ಮ.
3: ನಮಗೆ ಪ್ರಪಂಚದಲ್ಲಿ ಸಾಧಾರಣವಾಗಿ ನೋಡಿದಾಗ ಎದ್ದು ಕಾಣುವಂಥದ್ದು ಯಾವುದು ಒಂದು ರೀತಿಯಲ್ಲಿ ಪ್ರಖರವಾಗಿ ಗೋಚರವಾಗುತ್ತೋ, ಯಾವುದು ವಿಭಿನ್ನವಾಗಿ ಗೋಚರವಾಗುತ್ತೋ, ಯಾವುದು ಭಾವನೆಗಳನ್ನು ಬಲವಾಗಿ ಸ್ಫುರಿಸುತ್ತೋ ಅದು ನಮ್ಮ ಕಣ್ಣಿಗೆ ಮೊದಲು ಕಾಣಿಸುತ್ತೆ. ಸೊ ಈಗ ಉದಾಹರಣೆಗೆ ಎಲ್ಲ ಚೆನ್ನಾಗಿದ್ದಾಗ ಸಡನ್ನಾಗಿ ಅಲ್ಲೆಲ್ಲೋ ಒಂದು ಶಬ್ದ ಆಯಿತು ಅಂದರೆ ಆ ಶಬ್ದದ ಬಗ್ಗೆ ನಮ್ಮ ಗಮನ ಹೋಗುತ್ತೆ. ಸೊ ಹಾಗೆ ಪ್ರಪಂಚದಲ್ಲಿ ನಾವು ವಿಶೇಷ ಅಂತ ಅಂದ್ಕೊಳ್ಳೋವಂಥದ್ದು ಯಾವುದು ಬಹಳ ಘೋರ ಭೀಕರ ಅಥವಾ ಅತ್ಯಂತ ಸುಂದರ ಅಂತ ಅನಿಸುತ್ತೋ ಅವುಗಳ ಕಡೆ ನಮ್ಮ ಗಮನ ಹೋಗ್ತಾ ಇರುತ್ತೆ. ಸೊ ಈ ಜಗತ್ ರೂಪ, ಆ ಜಗತ್ತಿನ ರೂಪದಲ್ಲಿ ಜ್ವಾಲಮಾಲಾಕುಲ ಅಂದರೆ ಬೆಂಕಿಯ ಜ್ವಾಲೆಯ ಉಂಡೆಗಳು, ದೊಡ್ಡ ಉಂಡೆಗಳು ಒಂದು ಮಾಲೆಯಾಗಿರೋ ರೀತಿಯಲ್ಲಿ ಅನೇಕ ಕಾಣಿಸ್ತಾ ಇವೆ ಅಂತ ನಾವು ಅಂದ್ಕೊಂಡು ಒಂದು ರೀತಿಯಲ್ಲಿ ಪ್ರತಿಬಿಂಬ ಮಾಡ್ತೀವಿ. ಜ್ವಾಲಮಾಲಾಕುಲಂ ಭಾತಿ ಅಂಥೇಳಿ ಒಂದು ನಮ್ಮ ಇದರಲ್ಲಿ ಉಪನಿಷತ್ತಿನಲ್ಲೂ ಕೂಡ ಅದೊಂದು ಇದು ಬರ್ತದೆ, ಪ್ರಪಂಚದ ವರ್ಣನೆ. ನಾರಾಯಣನ ಒಂದು ವರ್ಣನೆಯನ್ನು ಮಾಡುವಾಗ ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯ ಆಯತನಂ ಮಹತ್, ಈ ಇಡೀ ವಿಶ್ವವೇ ಆ ಭಗವಂತನ ಮನೆ, ಜ್ವಾಲಮಾಲಾಕುಲಂ ಭಾತಿ ಅದು ಆ ರೀತಿ ಕಾಣಿಸ್ತಾ ಇದೆ ಹಾಗೆ ಅಂತ. ಸೊ ಈ ಜಗದ್ ರೂಪ ತಾಂಡವ, ಅದು ನೃತ್ಯ ಒಂದು ರೀತಿಯಲ್ಲಿ ಲೀಲೆ, ಅದು ಪರಬೊಮ್ಮ ಜೀವಿತೆಯನ್ನ ಆಂತು, ತಾನು ಜೀವಿಯಾಗಿ ಇದನ್ನೆಲ್ಲ ನಡೆಸ್ತಾ ಇದ್ದಾನೆ ಅಂತ.

ಹೇಗೆ ನಡೆಸ್ತಾ ಇದ್ದಾನೆ ಅಂತಂದರೆ, ಇಲ್ಲಿ ಮತ್ತೆ ಬಹಳ ಸುಂದರವಾದಂಥ ಒಂದು ದ್ವಂದ್ವ ರೀತಿಯನ್ನು ನಮ್ಮ ಕಣ್ಣೆದುರಿಗೆ ಕಟ್ಟೋ ರೀತಿಯಲ್ಲಿ ಡಿ ವಿ ಜಿಯವರು ತಿಳಿಸ್ತಾರೆ. ಭಗವಂತನ ಮ್ಯಾನಿಫೆಸ್ಟೇಷನ್ಸ್, ಅವನ ಪ್ರಕಟೀಕೃತವಾದಂತಹ ರೂಪ, ಅದು ಹೇಗೆ ಬರುತ್ತೆ? ತಾಳ ಲಯ ಮೇಳದ ರೀತಿಯಲ್ಲಿ ಒಮ್ಮೆ. ಈಗ ನಾವು ಬಹಳ ಸುಶ್ರಾವ್ಯವಾದಂತಹ ಒಂದು ಸಂಗೀತ ಕಚೇರಿಗೆ ಹೋಗಿದ್ದೀವಿ ಅಂತ ಅನ್ಕೋಣ. ಅಲ್ಲಿ ಬಹಳ ಮಧುರವಾದಂಥ ಧ್ವನಿ ಇರೋಂಥ ಒಬ್ಬ ಗಾಯಕ ಗಾಯಕಿ ಹಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ವೈಲಿನ್ ವಾದನ ಇದೆ, ಅದಕ್ಕೆ ತಕ್ಕಂತೆ ಯಾರೋ ಮೃದಂಗ ನುಡಿಸ್ತಾ ಇದ್ದಾರೆ. ಸೊ ಈ ಎಲ್ಲ ಸೇರಿಕೊಂಡಾಗ ನಮ್ಮನ್ನು ಅದು ಯಾವುದೋ ಒಂದು ಬೇರೆ ಭಾವನಾ ಲೋಕಕ್ಕೇ ಆ ಸಂಗೀತ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಅಬ್ಬಾ, ಎಂಥ ಸುಂದರವಾಗಿದೆ, ಎಷ್ಟು ಸುಶ್ರಾವ್ಯವಾಗಿದೆಯಪ್ಪ, ಎಷ್ಟು ಸುಮಧುರವಾಗಿದೆಯಪ್ಪ ಅಂಥೇಳಿ ಆ ಸೌಂದರ್ಯದಲ್ಲಿ ನಾವು ನಮ್ಮನ್ನೇ ಮರೆಯುವಂಥ ಒಂದು ಹಂತಕ್ಕೆ ತಲುಪಿಬಿಡ್ತೀವಿ. ಆ ರೀತಿಯ ಸೌಂದರ್ಯವನ್ನು ಎತ್ತಿ ಹಿಡಿದು ಎಲ್ಲ ಕಡೆ ಪ್ರಕಟ ಮಾಡುವಂಥ ರೀತಿಯಲ್ಲಿ ಒಮ್ಮೊಮ್ಮೆ ಭಗವಂತ ಕಾಣಿಸ್ಕೊಳ್ತಾನಂತೆ. ಕೆಲವೊಮ್ಮೆ ರಭಸದಿಂದ ಕಾಣಿಸ್ಕೊಳ್ತಾನೆ. ಎಲ್ಲ ಒಂದು ಜೋರು ಪ್ರವಾಹ ಬಂತು, ಇರೋದನ್ನೆಲ್ಲ ಕೊಚ್ಕೊಂಡು ಹೊರಟೋಯ್ತು. ಆ ಥರದ ರಭಸದಿಂದ ಕಾಣಿಸ್ಕೊಳ್ಳೋದು ಯಾರು? ಭಗವಂತನ ಪ್ರತಿರೂಪವೇ. ಆದರೆ ಅದು ಈ ರೀತಿ ನಮಗೆ ಕಾಣಿಸ್ಕೊಳ್ತದೆ. ಸೊ ಅದರಲ್ಲಿ ತಾನು ಮುಳುಗೋಗಿದ್ದಾನೆ ಅಂತ. ಇದು ನಾವು ನಮ್ಮಲ್ಲೆಲ್ಲ ಕ್ರಿಕೆಟ್ ಬಹಳ ಎಲ್ರಿಗೂ ಆಸಕ್ತಿ ಇರುವಂಥ ಕ್ರೀಡೆ. ಮೊದಲಿನ ಕಾಲದಲ್ಲಿ ಟೆಸ್ಟ್ ಮ್ಯಾಚ್ ಅಂತ ಆಗ್ತಿತ್ತು, 5 ದಿನ ಟೆಸ್ಟ್ ಮ್ಯಾಚು. ಅದೇ ಪ್ಲೇಯರ್ಸು, ಅದೇ ಬ್ಯಾಟ್ಸ್ಮೆನ್ನು, ಅದೇ ಬೌಲರ್ಸು ದಿನಾ ನೋಡ್ತಾ ಇರೋವಂಥದ್ದು. ಅದು ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ 50 ಓವರ್ ಒನ್ ಡೇ ಮ್ಯಾಚ್ ಬಂತು. ಇವಾಗ 2020 ಬಂದಿದೆ. ಸೊ 20 ಓವರ್ ಒಬ್ಬ ಒಂದೊಂದು ಟೀಮ್ಗೆ, 3 ಗಂಟೆ ಕಾಲದಲ್ಲಿ ಮ್ಯಾಚೇ ಮುಗ್ದೋಯ್ತು. ಈ ಮೂರರ ಒಂದು ನಾವು ವ್ಯತ್ಯಾಸಗಳನ್ನು ನಾವು ನೋಡಿದಾಗ ಬಹಳ ಸ್ವಾರಸ್ಯಕರ ಅಂತ ಅನಿಸುತ್ತೆ. 2020 ಆಡೋವಂಥ ವ್ಯಕ್ತಿಗೆ ಬೇಕಾಗುವಂಥ ಕೌಶಲ್ಯವೇ ಬೇರೆ. ಈಗ ಎಲ್ರಿಗೂ ಬಹಳ ಜನಪ್ರಿಯವಾಗಿರುವಂಥ ಹೆಸರು ಅಂತಂದರೆ ವೈಭವ್ ಸೂರ್ಯವಂಶಿ. ಕೇವಲ 15 ವರ್ಷದಲ್ಲಿ ಇಡೀ ಜಗತ್ತನ್ನೇ ಅಲ್ಲಾಡಿಸ್ಬಿಡ್ತಿದ್ದಾನೆ ತನ್ನ ಕ್ರಿಕೆಟ್ ಕೌಶಲ್ಯದಿಂದ. ಅವನು ಹಾಕಿದ ಬಾಲೆಲ್ಲ 6, ಅಬ್ಬಬ್ಬ ಇಲ್ಲಪ್ಪ 6 ಹೋಗಲಿಲ್ಲ ಅಂದರೆ 4. ಸೊ ಹೀಗೆ ಆಡೋಂಥ ರಭಸ ನಮಗೊಂದು ರೀತಿಯಲ್ಲಿ ಬೇರೆ ಅಂತ ಕಾಣಿಸುತ್ತೆ. ಆದರೆ ಈ ಕ್ರಿಕೆಟ್ ಆಟ ಬರೀ ಅಷ್ಟೇ ಅಲ್ಲ, ಕ್ರಿಕೆಟ್ ಆಟದ ಬೇರೆ ರೂಪದಲ್ಲಿ ಹಾಕಿದಂಥ ಚೆಂಡಿಗೆ ಡಿಫೆನ್ಸ್ ಆಡೋದು ಕೂಡ ಒಂದು ವಿಧಾನ ಇದೆ. ಸೊ ಯಾವ ಬಾಲಿಗೆ ಡಿಫೆನ್ಸ್ ಆಡಬೇಕು, ಯಾವ ಬಾಲನ್ನು ಸಿಕ್ಸರ್ ಹೊಡಿಬೇಕು ಅನ್ನೋಂಥ ಒಂದು ಪ್ರಜ್ಞೆ, ಒಂದು ವಿವೇಕ ಬ್ಯಾಟ್ಸ್ಮನ್ಗೆ ಇರಬೇಕು. ಸೊ ಆಗ ಏನಾಯಿತು, ಬ್ಯಾಟ್ಸ್ಮನ್ ಬರ್ತಾ ಇರೋವಂಥ ಬೌಲಿಂಗಿಗೆ ತಕ್ಕಂತೆ ರಭಸದಿಂದ ನಾನು ಹೊಡಿತೀನೋ ಅಥವಾ ನಿಧಾನಗತಿಯಲ್ಲಿ ಅದನ್ನು ಹೊಡಿತೀನೋ ಅನ್ನೋದನ್ನು ತೀರ್ಮಾನ ಮಾಡಿ ಬ್ಯಾಟಿಂಗ್ ಆಡ್ತಾನೆ. ಸೊ ಹಾಗೆ ಅದನ್ನೇ ನಾವು ಈ ಜೀವನಕ್ಕೆ ಹೋಲಿಸೋದಾದರೆ ಭಗವಂತ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ದಾನೆ ಅಂದ್ಕೊಳ್ಳೋಣ. ಆ ಮ್ಯಾಚಲ್ಲಿ ಯಾವುದೋ ಲೂಸ್ ಬಾಲ್ ಏನೋ ಒಬ್ಬರು ಹಾಕ್ಕೊಟ್ರು ಅಂತಂದರೆ, ಫುಲ್ ಟಾಸ್ ಕೊಟ್ಟರು ಅಂದರೆ ಅದನ್ನು ಸಿಕ್ಸರ್ ಹೊಡಿತಾ ಇದ್ದಾನೆ. ಇಲ್ಲಪ್ಪ, ಚೆನ್ನಾಗಿರೋ ಬಾಲ್ ಬಂತು ಅಂದರೆ ಅದಕ್ಕೆ ಗೌರವಯುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಸೊ ಒಟ್ಟಲ್ಲಿ ಆ ಆಟದಲ್ಲಿ ತನ್ಮಯನಾದಾಗ ಮಾತ್ರ ಈ ಬಾಲ್ಗೆ ಹೇಗೆ ಆಡಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಹಾಗೆ ಸಂಪೂರ್ಣವಾಗಿ ಅದರಲ್ಲಿ ಮಗ್ನನಾಗಿ ಯಾವುದು ಹೇಗಾಗಬೇಕೋ ಅದೇ ರೀತಿಯಲ್ಲಿ ತನ್ನನ್ನು ತಾನು ಪ್ರಕಟೀಕರಣಗೊಳಿಸ್ಕೊಳ್ತಾ ಇದ್ದಾನೆ. ಅದನ್ನು ನಾವು ಹೊರಗಡೆಯಿಂದ ನೋಡಿದಾಗ ನಮಗನ್ಸುತ್ತೆ, ಓ ಇದೆಲ್ಲೋ ತುಂಬ ರಭಸದಿಂದ ಬಂದ್ಬಿಡ್ತಪ್ಪ, ಇದರಲ್ಲಿ ಹೆಚ್ಚು ಏಟಾಗ್ತಾ ಇದೆ, ನನಗೆ ನೋವಾಗ್ತಾ ಇದೆ ಅಂತ. ಇನ್ನೊಂದು ಥರ ನೋಡಿದಾಗ, ಓ ಇದು ತುಂಬ ಚೆನ್ನಾಗಿದೆಯಪ್ಪ, ಇದು ನನಗಿಷ್ಟ ಆಯಿತು ಅಂತ. ಸೊ ಹೊರಗಿನಿಂದ ನಾವು ನೋಡುವಾಗ ಈ ವ್ಯತ್ಯಾಸಗಳು ನಮಗೆ ಕಾಣಿಸುತ್ತೆ. ಆದರೆ ಭಗವಂತನಿಗೆ ಎರಡೂ ಒಂದೇ. ಯಾಕೆ? ಭಗವಂತನ ಉದ್ದೇಶ ನನ್ನನ್ನು ಸಂತೋಷ ಪಡಿಸ್ಬೇಕು ಅಂತ ಅಲ್ಲ, ವ್ಯವಸ್ಥೆಯಲ್ಲಿ ಸರಿಯಾಗಿರಬೇಕು ಅನ್ನೋಂಥದ್ದಾಗಿರುತ್ತೆ. ಹಾಗೆ ಒಬ್ಬ ಬ್ಯಾಟ್ಸ್ಮನ್ಗೂ ಕೂಡ ಬೌಲಿಂಗ್ ಹೇಗಾಗ್ತಾ ಇದೆಯೋ ಅದಕ್ಕೆ ತಕ್ಕಂತೆ ನಾನು ಬ್ಯಾಟಿಂಗ್ ಮಾಡಬೇಕು ಅಂತ ಇರುತ್ತೆ ಹೊರತು ಬರೀ ಪ್ರೇಕ್ಷಕರು ವಿ ವಾಂಟ್ 6 ಅನ್ನು ಮಾತ್ರಕ್ಕೆ ಬೀಸಬೇಕು ಅನ್ನೋಂಥದ್ದಲ್ಲ. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಇದನ್ನು ಬಹಳ ಸೂಕ್ಷ್ಮವಾಗಿ ಅಳವಡಿಸ್ಕೊಳ್ಳೋವಂಥದ್ದು ಮುಖ್ಯ ಅನಿಸುತ್ತೆ. ನಮ್ಮ ಜೀವನ ಕೂಡ ಕೆಲವು ಸರ್ತಿ ಆ ಸುಶ್ರಾವ್ಯವಾದ ಸುಮಧುರ ಸಂಗೀತ ಕಚೇರಿಯ ಥರ ಮುಂದಕ್ಕೆ ಹೋಗ್ತಾ ಇರುತ್ತೆ, ಕೆಲವು ಸರ್ತಿ ಹಾಗೆ ಆಗಲ್ಲ. ಸೊ ಹಾಗೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಮಗೆ ದೇವರ ಮೇಲೆ ಎಲ್ಲಿಲ್ಲದ ಕೋಪ, ನಮಗೇನೋ ಮೋಸ ಮಾಡಿಬಿಟ್ಟ, ದೇವರೇ ಮೋಸ ಮಾಡಿಬಿಟ್ಟ ಅಂತ. ಸುಶ್ರಾವ್ಯವಾದಂಥ ಸಂಗೀತದ ಸಂದರ್ಭದಲ್ಲಿದ್ದಾಗ ದೇವರನ್ನ ನಾವು ನೆನಪಿಸ್ಕೊಳ್ಳಲ್ಲ, ಯಾಕೆ ನಾನೇ ಮಾಡಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಆ ಥರದ ವ್ಯತ್ಯಾಸಗಳು ಸಹಜವಾಗಿ ಪ್ರಕೃತಿಯಲ್ಲಿ ಪ್ರಕಟವಾಗ್ತಾನೇ ಇರುತ್ತೆ. ಆ ಪ್ರಕಟವಾಗೋದೇನೆ ಪ್ರಕೃತಿಯ ಒಂದು ನಿಯಮ.

0: ಅನ್ನೋದನ್ನು ನಾವು ನೆನ್ಪಿಟ್ಕೊಂಡು ಅದನ್ನು ನಮ್ಮ ನಿತ್ಯ ಜೀವನಕ್ಕೆ ಅಳವಡಿಸ್ಕೊಂಡಾಗ ನಾವು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಬರೆದಿಡುವಂತೆ ಬದುಕಲು ಸಾಧ್ಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬರೆದಿಡುವಂತೆ ಬದುಕಲು ಸಾಧ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನೀವು ಬರೆದಿರುವುದಕ್ಕೂ ವಾಸ್ತವದ ಬದುಕಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಬರೆದಂತೆ ಬದುಕಲು ಸಾಧ್ಯವಾಗುವುದಿಲ್ಲ. ಸಾಮಾನ್ಯವಾಗಿ ಪತ್ರಿಕೆಯಲ್ಲಿ ಲೇಖನ ಪ್ರಕಟವಾದ ನಂತರ ಅನಿಸಿಕೆಗಳನ್ನು ಕೆಲವರು ಕರೆ ಮಾಡಿ ಹಂಚಿಕೊಳ್ಳುವುದು ರೂಢಿ. ಆದರೆ ಇದೊಂದು ಮಾತನ್ನು ಓದುಗರೊಬ್ಬರು ಹೇಳಿದಾಗ ತಕ್ಷಣಕ್ಕೆ ನಿರುತ್ತನಾದೆ. ನಿಜ, ಬರೆದಂತೆ ಬದುಕಲು ಸಾಧ್ಯವಾಗದಿರಬಹುದು. ಅಥವಾ ಬರೆದಂತೆ ನಾವು ಆಲೋಚಿಸಿದಂತೆ ಎಲ್ಲವೂ ಒಳ್ಳೆಯದೇ ನಡೆಯಬೇಕೆಂದುಕೊಳ್ಳುವುದು ಕೂಡ ಭ್ರಮೆಯಾಗಿ ಕಾಣಲಬಹುದು ಹಾಗೂ ಕಾಡಲಬಹುದು. ಲೋಕಭಿನ್ನ ರುಚಿ ಅಂದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಅಭಿರುಚಿ ಬೇರೆ ಬೇರೆಯಾಗಿರುತ್ತದೆ. ಒಬ್ಬರಂತೆ ಮತ್ತೊಬ್ಬರು ಇರಲು ಹೇಗೆ ಸಾಧ್ಯವಿಲ್ಲವೋ, ಹಾಗೆಯೇ ಒಬ್ಬರಂತೆ ಮತ್ತೊಬ್ಬರು ಕೂಡ ಆಲೋಚನೆ ಮಾಡಲು ಸಾಧ್ಯವಿಲ್ಲ. ಆಸಕ್ತಿ, ಹವ್ಯಾಸ, ಮನಸ್ಥಿತಿ, ಜೀವನವನ್ನು ಕಾಣುವ ಮನೋಭಾವ ಬದಲಾದಂತೆ ಗೋಚರಿಸುವ ವಿಚಾರಗಳು ಬದಲಾಗುತ್ತವೆ. ಆದರ್ಶಗಳು ಬದುಕಿಗೆ ದಿಕ್ಕು ತೋರಿಸುತ್ತವೆ. ಬದುಕು ಮಾತ್ರ ಯಾವಾಗಲೂ ಆದರ್ಶದಂತೆ ನಡೆಯುವುದಿಲ್ಲ. ಆದರೂ ಆದರ್ಶ ಬಿಟ್ಟು ಬಿಡದೆ ಸಾಧ್ಯವಾದಷ್ಟನ್ನು ಬದುಕಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯ. ಎಲ್ಲವನ್ನು ಬದಲಾಯಿಸುವುದು ಕಷ್ಟಸಾಧ್ಯ ನಿಜ. ಆದರೆ ಬದಲಾವಣೆಗೆ ಪ್ರಯತ್ನಿಸದೆ ಕೇವಲ ನೋಡುಗರಾಗಿ ಉಳಿದರೇನು ಫಲ? ಸಮಾಜವನ್ನು ತಿದ್ದಲಾಗದಿದ್ದರೂ ಬರವಣಿಗೆಯಿಂದ ಒಬ್ಬರನಾದರೂ ಅಥವಾ ಓದುವಷ್ಟು ನಿಮಿಷವಾದರೂ, ಹೌದು ಇದು ಸರಿ, ನಾವು ಹೀಗೆ ಮಾಡಬಾರದು ಎಂಬ ಸಣ್ಣ ಅನಿಸಿಕೆ ಮೂಡಿದರೂ ಸಾಕು. ಏಕೆಂದರೆ ಬದಲಾವಣೆ ಜಗದ ನಿಯಮ. ಅದು ಒಂದೇ ದಿನದಲ್ಲಿ ಒಂದೇ ವರ್ಷದಲ್ಲಿ ಆಗಲಾರದು. ಸಮಯ, ಸಂದರ್ಭ, ಕಾಲ ಬಂದಾಗ ತನ್ನಿಂದ ತಾನೇ ಬದಲಾಗುತ್ತದೆ. ದಿನಪತ್ರಿಕೆಗಳಲ್ಲಿ, ವಾರ್ತೆಗಳಲ್ಲಿ ಪ್ರಕಟವಾಗುತ್ತಿರುವ ಸುದ್ದಿಗಳನ್ನು ಓದಿದಾಗ ಅಥವಾ ನೋಡಿದಾಗ, ಬದಲಾಗುತ್ತಿರುವ ಪ್ರತಿಕೂಲ ಪರಿಸ್ಥಿತಿಯನ್ನು ಗಮನಿಸಿದಾಗ ಬೇಸರ ಉಂಟಾಗಬಹುದು. ಆದರೆ ಬದುಕು ಸುಖ ದುಃಖಗಳ, ಸೋಲು ಗೆಲುವುಗಳ, ಒಳಿತು ಕೆಡುಕುಗಳ ಸಮಾಗಮ. ಕೆಟ್ಟದು ಇದ್ದಾಗಲೇ ಒಳ್ಳೆಯದಕ್ಕೆ ಬೆಲೆ ಬರಲು ಸಾಧ್ಯ. ಒಳ್ಳೆಯತನವನ್ನು ಗುರುತಿಸುವ, ಪ್ರೋತ್ಸಾಹಿಸುವ ಕೆಲಸಗಳನ್ನು ಮಾಡಬೇಕು. ಜೀವನದುದ್ದಕ್ಕೂ ಬೇರೆಯವರಿಗಾಗಿ ಬದುಕಿದರೂ ಕೂಡ ನಮಗಿಷ್ಟವಾದ ಕೆಲವು ಕೆಲಸಗಳನ್ನಾದರೂ ಮಾಡಬೇಕು. ಒಳ್ಳೆಯ ಆಲೋಚನೆಗಳು, ಸತ್ಸಂಗಗಳು, ಪ್ರೇರಣೆಯ ಮಾತುಗಳು ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸುತ್ತವೆ. ಕೆಸರಿನಲ್ಲಿಯೇ ಜನಿಸಿದರೂ ಕೂಡ ಕೆಸರನ್ನು ತನ್ನ ಮೈಗೆ ಅಂಟಿಕೊಳ್ಳದೆ ಅರಳುವ ಕಮಲದ ಹಾಗೆ, ಸುತ್ತಲೂ ಮುಳ್ಳಿದ್ದರೂ ನಗುವ ಗುಲಾಬಿಯಂತೆ, ಮತ್ಸರದ ಗುಣವುಳ್ಳವರ ನಡುವೆಯೇ ಇದ್ದರೂ ಅವರಂತೆ ನಾವಾಗದೆ ತಮ್ಮ ತನವ ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ.

ಇದನ್ನು ಹೇಳುವಾಗ ಇತ್ತೀಚೆಗೆ ಎಲ್ಲ ಓದಿದ ಮಾತೊಂದು ನೆನಪಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ಡಿವಿಜಿಯವರು ಆ ಪ್ರಾಮಾಣಿಕರ ನಡುವಿದ್ದರು. ಎಂದಿಗೂ ತಮ್ಮ ತನವನ್ನು ಬಿಡದೆ ವ್ಯಾಮೋಹಗಳಿಗೆ ಒಳಗಾಗದೆ ಇದ್ದುದರಿಂದ ಇಂದಿಗೂ ಅವರನ್ನು ನೆನಪಿಸಿಕೊಳ್ಳಲಾಗುತ್ತದೆ ಎಂಬ ಮಾತು ಸತ್ಯವೆನಿಸುತ್ತದೆ. ನಿಜ ಎಲ್ಲ ಸರಿ ಇಲ್ಲವೆಂದು ಟೀಕಿಸುವುದು, ಪ್ರತಿಯೊಂದರಲ್ಲಿಯೂ ಕೊಂಕು ಹುಡುಕುವುದು, ತಾನೊಬ್ಬನೇ ಶ್ರೇಷ್ಠ, ಉಳಿದವರು ಕನಿಷ್ಠರು ಎಂಬ ಇತ್ಯಾದಿ ಧೋರಣೆಗಳನ್ನು ಬದಿಗುತ್ತಿ ಇರುವ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾ ಸಾಧ್ಯವಾದಷ್ಟು ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸಿಕೊಂಡು ಸಾಗಿದಾಗ ಮಾತ್ರ ಕೆಟ್ಟದರ ನಡುವೆ ಕಳೆದು ಹೋಗಿರುವ ಕಣ್ಮರೆಯಾಗುತ್ತಿರುವ ಒಳಿತನ್ನು ಸ್ವಲ್ಪ ಮಟ್ಟಿಗಾದರೂ ಉಳಿಸಿಕೊಳ್ಳಲು ಸಾಧ್ಯ. ಪ್ರಪಂಚ ಬದಲಿಸುವನೆಂಬ ಭ್ರಮಗಿಂತ ನನ್ನಲ್ಲಿರುವ ಓರೆ ಕೋರೆಗಳ ತಿದ್ದಿ ಬಾಳುವನೆಂಬ ಆಶಾವಾದಿತನ ನಮಗಿದ್ದರೆ ಸಾಕು. ಎಲ್ಲರನ್ನು ಮೆಚ್ಚಿಸಿ ಬದುಕಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆಯೇ ಅನಿರೀಕ್ಷಿತ ಘಟನೆಗಳು ಸಂಭವಿಸಿದಾಗ, ಜೀವನವೆಂಬ ಸಾಗರದಲ್ಲಿ ಅಡೆತಡೆಗಳು ಬಂದಾಗ ಅವುಗಳನ್ನು ಎದುರಿಸಿ ಬಾಳುವ ಹೊಂದಾಣಿಕೆಯ ಮನೋಭಾವ ಅಗತ್ಯ. ಮಾನವ ಸಂಘಜೀವಿ, ಆತ ಏಕಾಂಗಿಯಾಗಿ ಬಾಳುವುದು ಕಷ್ಟ. ಹಾಗಾಗಿ ಎಲ್ಲರೊಂದಿಗೆ ಬೆರೆತು ಅವರವರ ಮನೋಭಾವಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಂಡು ಬದುಕಲು ಬೇಕಾಗುತ್ತದೆ. ಮೂಲ ಗುಣಗಳನ್ನು ಬದಲಿಸಿಕೊಳ್ಳಲಾಗದವರ ಜೊತೆಯಲ್ಲಿಯೇ ನಡೆಯಬೇಕಾದ ಅನಿವಾರ್ಯತೆ ಇರುತ್ತದೆ. ಕೋಪ ಬೇಸರ ಮಾಡಿಕೊಂಡರೆ, ಎಲ್ಲರಲ್ಲೂ ಇರುವ ಲೋಪಗಳನ್ನೇ ಹುಡುಕ ಹೊರಟರೆ ಬದುಕು ಅಳಿ ತಪ್ಪಿದ ರೈಲಿನಂತಾಗುತ್ತದೆ. ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಲು ಹುಟ್ಟಿದ್ದೇವೆ ಎಂಬ ಮಾತಿನಂತೆ ಹೊಂದಾಣಿಕೆಯೊಂದಿಗೆ ಬದುಕಬೇಕಾಗುತ್ತದೆ. ನಮ್ಮಲ್ಲಿ ಕಾಣೆಯಾಗುತ್ತಿರುವ ಕ್ಷಣ ಮಾತ್ರವು ಉಳಿಯದಿರುವ ತಾಳ್ಮೆ ಎಂಬ ಆಯುಧವನ್ನು ಕೈಗೆತ್ತಿಕೊಳ್ಳಬೇಕು. ತಾಳ್ಮೆ ಇದ್ದವನಿಗೆ ಸಿಗುವ ಅವಕಾಶಗಳು, ಮನ್ನಣೆಗಳು ಆತುರಗಾರನಿಗೆ ಸಿಗಲಾರವು. ಹಣ್ಣಿರುವ ಮರಕ್ಕೆ ಕಲ್ಲಿನ ಏಟುಗಳು ಹೆಚ್ಚಾಗಿ ಬೀಳುವಂತೆ, ಒಳ್ಳೆಯ ತನಕ್ಕೆ ಕೆಲವೊಮ್ಮೆ ಅನಗತ್ಯವಾಗಿ ಅಪವಾದಗಳು, ಸಂಕಷ್ಟಗಳು ಎದುರಾಗುತ್ತವೆ. ಅಂತಹ ಪರಿಸ್ಥಿತಿಗಳು ಎದುರಾದಾಗ ತಾಳ್ಮೆ ವಹಿಸಿಕೊಂಡು ಬಾಳುವುದು ಅತಿ ಪ್ರಮುಖವಾಗಿರುತ್ತದೆ. ತಾಳ್ಮೆ ನೀಡುವ ಫಲಿತಾಂಶ, ಪ್ರತಿಫಲ ಅಗಾಧವಾಗಿರುತ್ತದೆ. ಚಿನ್ನವನ್ನೇ ಉಜ್ಜಿ ತೀಡಿ ಬೆಂಕಿಯಲ್ಲಿ ಕಾಯಿಸಿ ನೀರಿನಲ್ಲಿ ಅದ್ದಿ ಪರಿಶೀಲಿಸುವಂತೆ, ಒಳ್ಳೆಯ ತನಕ್ಕೆ ಸಾಲು ಸಾಲು ಪರೀಕ್ಷೆಗಳು, ಅಸಾಧ್ಯ ಸನ್ನಿವೇಶಗಳು, ಅನಗತ್ಯ ತೊಂದರೆಗಳು ಎದುರಾಗುತ್ತವೆ. ಇಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ನಡೆದುಕೊಂಡರೆ ಬದುಕು ಹಸನವಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬರೆದಿಡುವಂತೆ ಬದುಕಲು ಸಾಧ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಬರೆದಿಡುವಂತೆ ಬದುಕಲು ಸಾಧ್ಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ

0: ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜನಧ್ವನಿ ಪರಿಣಾಮ ಕಾರ್ಯಕ್ರಮ. ಜನಧ್ವನಿ ನಿರಂತರ ಕೇಳುಗರಾದ ಎಚ್ಡಿಕೋಟೆ ತಾಲೂಕಿನ ಇಟ್ನಾ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ದಿವ್ಯಶ್ರೀ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ನಿರಂತರ ಕೇಳುಗರಾದ ಸರಗೂರು ತಾಲೂಕಿನ ಆಗದೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಅಮ್ಮ.
1: ನನ್ನ ಹೆಸರು ಪಾರ್ವತಮ್ಮ, ನಮ್ಮೂರ ಹೆಸರು ಆಗತ್ತೂರು. ನನ್ನ ಹೆಸರು ಪ್ರಸಿದ್ಧ ನಾಯ್ಕ.
0: ಮನೇಲಿ ಯಾರ್ಯಾರು ಇದೀರಿ ಅಮ್ಮ ನೀವು?
1: ಹಾಗೆಲ್ಲ ಇದ್ದೋ ಎಲ್ಲ ಹೇಳ್ದಲ್ಲ, ಅಷ್ಟ ಕೂಡ ಕುಟುಂಬ ಆಯ್ತು. ಎಲ್ಲ ಡಿವೈಡ್ ಆದ್ಮೇಲೆ ಇವಾಗ 4 ಸೀಟು, ಮಗ ಸೊಸೆ, ಇಬ್ಬರು ಮಕ್ಕಳು. ಇಬ್ರು ಓದಕ್ ಹೋಗೋರು, ಅವರು ಮಕ್ಕಳು ಹತ್ರದಲ್ಲಿಲ್ಲ.
0: ಅಂದ್ರೆ ನಿಮ್ಮ ಮನೆಯಲ್ಲಿ 4 ಜನ ವಾಸವಾಗಿ ಇದ್ಕೊಂಡು ಈಗ ಜೀವನವನ್ನ ಮಾಡ್ತಾ ಇದ್ರಿ. ಈಗ ನಮ್ಮ ಜನಧ್ವನಿ ಒಂದು ಸಮುದಾಯ ಬಾಣಿಲಿಕ್ಕೆ ಅಂದ್ರೆ ಯಾವಾಗ ಪರಿಚಯ ಆಯ್ತು ಅಮ್ಮ ನಿಮ್ಗೆ?
1: ಯಾವಾಗ ಅಂತಂತಂದ್ರೆ ಇವಾಗಲ್ಲ, ನಮ್ಮ ತಂದೆ ಮನೆಯಲ್ಲಿ ಇರುವಾಗ್ಲೂ, ಇವ್ನು ಕೂಡ ಅಲ್ಲೂ ಅವಾಗ್ಲೂ ನಮ್ಮ ತಾಯಿ ತಂದೆನು ಅದನ್ನೇ ಟಿವಿ ಇದ್ರು ಕೂಡ ಇಟ್ಕೊಂಡವ್ರೆ. ಹಂಗಾಗಿ ಅದನ್ನೇ ನಾವು ತರ್ಸ್ಕೊಂಡು ಇವಾಗ ಮನೇಲಿ ಮಡಿಕೊಂಡು ಆ ರೇಡಿಯೋನೇ ನಾನು ಕೇಳೋದು. ಇವಾಗ ಕೇಳ್ತೀನಿ ಅಂತ ಏನು ಇಲ್ಲ, ಅವಾಗ್ಲಿಂದಾನು ಐತೆ.
0: ಅಂದ್ರೆ ಸುಮಾರು ವರ್ಷಗಳಿಂದ ಕೇಳ್ತಾ ಬರ್ತಾ ಇದ್ದೀನಿ.
1: ಸರ್ವಿಸ್ ಅಲ್ಲಿ ಎಷ್ಟು ವರ್ಷ ಆಗೈತೋ ಅಷ್ಟು ವರ್ಷದಿಂದಾನು ಆ ರೇಡಿಯೋ ಟಿವಿ ಬಂದೈತೆ. ಇವಾಗಂದು ಎಷ್ಟೆಲ್ಲ ನೋಡ್ತೀವಲ್ಲ, ಅದೆಲ್ಲ ಐತೆ ಅಂತ ಏನು ಬಿಟ್ಟಿಲ್ಲ ನಾವು. ಏನಾಯ್ತು ಅವಾಗಿಂದ ಏನ್ ಅಳವಡಿಸ್ಕೊಂಡಿದ್ರು ಅದೇ.
0: ಯಾವಾಗೆಲ್ಲ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರ?
1: ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆದಾಗ್ಲೆ, ನಮ್ ಕೆಲ್ಸ ಪೂರ್ತಿ ಆಗೋರ್ ಗಂಟೆ 10-12 ಗಂಟೆ ಇರುತ್ತೆ. ಯಾವಾಗ ಊಟ ಟೈಮ್ ಆಗಿ ಸಾಕ ಆದ್ಮೇಲೆ ಅವಾಗ ಆಫ್ ಮಾಡಿ ನೆಕ್ಸ್ಟ್ ಇನ್ನೊಂದ್ಸಲ ಕೆಲಸ ಮಾಡಿ 2 ಗಂಟೆ ಸ್ಟಾರ್ಟ್ ಮಾಡ್ಕೊಳ್ಳೋದು.
0: ಅಂದ್ರೆ ಒಂದು ಪ್ರಾರಂಭದ ಹಾಡಿನಿಂದ ಹಿಡಿದು ಒಂದು ಮಧ್ಯಾಹ್ನದ ನಿಮ್ಮ ಕೆಲಸದ ಮುಗಿಯೋರು ಕೂಡ ನೀವು ನಮ್ಮ ಜನಧ್ವನಿಯನ್ನ ಆಲಿಸ್ತಾ ಬರ್ತಾ ಇದ್ರಿ. ಸುಮಾರು ಎಷ್ಟು ವರ್ಷಗಳಿಂದ ನೀವು ಆಲಿಸ್ತಾ ಬರ್ತಾ ಇದ್ರಿ? ಇತ್ತೀಚೆಗೆ
1: ಒಂದು 10 ವರ್ಷದಿಂದ
0: 10 ವರ್ಷದಿಂದ ಆಲಿಸ್ತಾ ಬರ್ತಾ ಇದ್ರಿ. ಹೇಗ್ ಬರ್ತಾ ಇದೆ ಕಾರ್ಯಕ್ರಮಗಳು?
1: ಚೆನ್ನಾಗಿ ಬರ್ತಾ ಇದೆ ಅಲ್ಲ, ಖುಷಿ ಆಗುತ್ತೆ. ಎಲ್ಲ ಒಂದು ಏನೇ ಇದ್ರು ಕೇಳೋದಿದ್ರೆ ರೇಡಿಯೋನೊಳಗೆ ಎಲ್ಲ ಒಂದು ಒಳ್ಳೇದು. ಇವಾಗ ಒಂದು ನ್ಯೂಸ್ ಪೇಪರ್ ಅಲ್ಲಿ ಎಷ್ಟು ಓದ್ತೀವೋ ಅಷ್ಟೆಲ್ಲ ಬರ್ತದೆ.

0: ಹಾಡಿನಲ್ಲೂ ಬರುತ್ತೆ, ನ್ಯೂಸ್ ಹಾಕಿದ್ರು ಅದ್ರೊಳಗೂ ವಾರ್ತಾವಳಗೆ ಏನ್ ಕೇಳ್ತೀವೋ ಅದ್ ಕೂತು ನೋಡ್ತೀವಿ. ಇದನ್ನ ಕೇಳ್ಕೊಂಡೆ ನೋಡ್ ಮಾಡುವುದು ಕೆಲಸ ಇಲ್ಲ.
1: ಹೌದು,
0: ಹಂಗಾಗಿ ಟಿವಿಗಿನ ಬಿಟ್ಟು.
1: ಹೌದು, ಅಂದ್ರೆ ರೇಡಿಯೋ ಆಲಿಸುವಿಕೆ ತುಂಬಾ ಪರಿಣಾಮಕಾರಿಯಾದ್ದು
0: ಈ ತರದ ವಿಷಯನೂ ಗೊತ್ತಾಯ್ತದೆ.
1: ಹೌದು, ಈ ನಿಟ್ಟಿನಲ್ಲಿ ನೀವು ಕೂಡ ಕೇಳ್ತಾ ಇದ್ರಿ.

0: ಯಾವ ಕಾರ್ಯಕ್ರಮ ಅತಿ ಹೆಚ್ಚು ಇಷ್ಟಪಡ್ತೀರಮ್ಮ?
1: ಎಲ್ಲ ಕಾರ್ಯಕ್ರಮನೂ ಕೇಳ್ತೀವಿ, ಫಸ್ಟ್ ಯಾವ್ದಾಗ್ತೀವೋ ಅದನ್ನೆಲ್ಲ ಕೇಳ್ತೀವಿ, ಹಾಡುಗಳು ಕೇಳ್ತೀವಿ, ನ್ಯೂಸ್ ಕೇಳ್ತೀವಿ, ಎಲ್ಲಾನು ಕೇಳ್ತಿದ್ವಿ.
0: ಈ ನಿಟ್ಟಿನಲ್ಲಿ ಸರ್ಗೂರಲ್ಲೇ ಜನಧ್ವನಿ ಇರೋದು ಈ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ?
1: ತುಂಬಾ ಸಂತೋಷ ಆಯ್ತು ಕೇಳಿ.
0: ಯಾಕೆ
1: ಯಾಕೆ ಅಂತಂದ್ರೆ ಹತ್ರದಲ್ಲಿ ಜನಧ್ವನಿ ಹಿಂಗೆ ಅಂತ ನಮ್ಮ ಮೊಮ್ಮಗನು ಬಂದು ಮಾತಾಡೋನಲ್ಲ ಇಲ್ಲಿದೆ ಪ್ರಮೋದ್ ಅಂತ, ಹಂಗಾಗಿ ಇಷ್ಟ ಆಯ್ತು, ಸಂತೋಷ ಆಯ್ತು. ಎಲ್ಲ ಏನೋ ನಮ್ಮ ಹುಡುಗರು ಅವರಲ್ಲ ಅಂತ.
0: ಜನಧ್ವನಿಲಿ ಅತಿ ಹೆಚ್ಚು ಜನಗಳು ಭಾಗವಹಿಸಿ ಈಗ ಒಂದು ಗಿರಿಜನ ಕೂಡ ಭಾಗವಹಿಸ್ತಾರೆ. ಈ ನಿಟ್ಟಿನಲ್ಲಿ ಅವರ ಧ್ವನಿಯನ್ನ ಕೇಳಿದಾಗ, ಅವರ ಆಚಾರ ವಿಚಾರವನ್ನ ಕೇಳಿದಾಗ ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ?
1: ಖುಷಿ ಅನ್ಸುತ್ತೆ, ಕಂಠ ಸುಖ ಎಲ್ಲ ಕೇಳ್ದಂಗ ಆಯ್ತಲ್ಲ. ಏನೋ ಯಾರು ಕೇಳಿಲ್ಲ ಅನ್ನೋದು ಮನಸ್ಸಿಗೆ ಇಲ್ಲ ಇವತ್ತೆ. ಆಗ ಒಬ್ರು ಎಲ್ಲ ಇದನ್ನ ಕೂತು ಎಲ್ಲ ಮಾತಾಡಿ ಏನೋ ಕಷ್ಟ ಸುಖ ಎಲ್ಲ ಕೇಳಿ ಎಲ್ಲ ಮಾತಾಡೋದು ಕೇಳಿ ನಮಗೂ ಸಂತೋಷ ಆಯ್ತು.
0: ಅಂದ್ರೆ ಜನಧ್ವನಿಯಲ್ಲಿ ಅವರ ಒಂದು ಜೀವನ ಚರಿತ್ರೆಯನ್ನ ಒಂದು ಅಳಲನ್ನ ಹೇಳ್ಕೊಂಡಾಗ ಆ ಒಂದು ಜನರಿಗೆ ಪರಿಣಾಮಕಾರಿ
1: ಕೇಳ್ತಾನೆ ಇದನ್ನೇ ರೇಡಿಯೋ ನ್ಯೂಸ್ ಇದು ಜನಧ್ವನಿ ಮಾತಾಡೋದು ವಿಷಯ ಎಲ್ಲ ಕೇಳಿ ಅವನು ಅದೆಲ್ಲ ಕೇಳ್ತಾನೆ.
0: ಅಂದ್ರೆ ನಿಮ್ಮ ಜೊತೆಗೆ ನಿಮ್ಮ ದೊಡ್ಡ ಮಗನು ಕೂಡ ನಮ್ಮ ಜನಧ್ವನಿಯನ್ನ ಕೇಳ್ತಾ ಇದ್ರೆ. ಈಗ ನೀವು ಒಂದು ಜನಧ್ವನಿ ಕಾರ್ಯಕ್ರಮನ ಕೇಳ್ತಿದ್ದಾಗ ಯಾರೋ ಬಂದ್ರು, ಬಂದಾಗ ನೀವು ಅವ್ರಿಗೆ ಕೇಳಿ ಅಂತ ಹೇಳ್ತೀರಾ?
1: ಅಯ್ಯೋ ಅಂತ ಕೇಳಂತವ್ರು ಯಾರು ಅಷ್ಟಿಲ್ಲ ಬಿಡಿ.
0: ಹೌದು, ಯಾಕಂದ್ರೆ
1: ಗಮನ ಅವ್ರಿಗಿಲ್ಲ ಇದನ್ನ ಕೇಳ್ಬೇಕು.
0: ನಿಮ್ಗೆ ಯಾಕೆ ಆಸಕ್ತಿ ಬಂತು ರೇಡಿಯೋ ಕೇಳ್ಬೇಕು ಅಂತ?
1: ಅದು ಹುಟ್ಟಿಂದಾನು ಬಂದೈತಲ್ಲ, ಆಗ್ಲಿಂದಾನು ಕೇಳ್ ಬಂದಿದೀವಿ ನಾವು, ಕೇಳ್ಬೇಕು ಅನ್ಸುತ್ತೆ. ಎಲ್ಲಾ ಒಂದು ವಿಷಯನು ಗೊತ್ತಾಯ್ತದಲ್ಲ, ಹಂಗಾಗಿ ನಾವು ಕೇಳಕ್ ಇಷ್ಟ ಪಡ್ತೀವಿ. ಇಲ್ಲಿ ಅಷ್ಟು ಕೇಳಲ್ಲ ಬಿಡಿ ಯಾರು ಕೇಳಿ ಗಿಳಿ ಅಂತ, ಅದನ್ನ ಕೂತು ಆಲ್ಸಷ್ಟು ಅಷ್ಟು ಇದಿಲ್ಲ ಅವ್ರಿಗೆ. ಕೆಲ್ಸ ಅವ್ರ ಮನೆ ಆ ಕತೆ ಈಗೆಲ್ಲ ಕೇಳ್ಕೊಂಡ್ರೆ ನಮ್ಗೆ ಊಟಕ್ಕೆ

0: ನಿಟ್ಟಿನಲ್ಲಿ ಅಮ್ಮ ಈಗ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು, ಒಂದು ವಿಶೇಷ ಚೇತನರಿಗಾಗಿರ್ಬೋದು, ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇವೆ. ಇನ್ಯಾವುದರ ರೀತಿಯ ಕಾರ್ಯಕ್ರಮಗಳು ನಿಮ್ಗೆ ಬರಬೇಕು ಅಂತ ಅನ್ಸುತ್ತೆ?
1: ಯಾವ ರೀತಿಯ ಬಂದ್ರು ನಾವು ಕೇಳ್ತೀವಿ ಸಂತೋಷದಿಂದ, ಇದೇ ಬರಬೇಕು ಅನ್ನೋದು ಅಷ್ಟು
0: ಅಲ್ಲ, ನಿಮ್ಮ ಒಂದು ಅನುಭವಕ್ಕೆ ಮೇರೆಗೆ
1: ಹಂಗೇನಿಲ್ಲ, ಆ ತರ ಏನಿಲ್ಲ, ಏನ್ ಬರುತ್ತೋ ಅನ್ನೋದನ್ನ ಕಾಯ್ತೀವಿ.
0: ಹೊಸ ವಿಷಯಗಳು
1: ಬರೋದನ್ನ ಇಂಥದ್ ಬರ್ಬೇಕು ಅಂತಂತ ಅದು ನಮ್ ಕೈಲಿಲ್ಲ ಅನ್ನೋದು ಅನ್ಸುತ್ತೆ ನನಗೆ. ಏನ್ ಬರುತ್ತೋ ಹೊಸ ಹೊಸ ವಿಷಯಗಳನ್ನ ಕೇಳ್ಬೋದು ಅನ್ನೋ ಇದಕ್ಕೆ ನಾವು ಹಾಕೊಂಡು ಕೇಳ್ತೀವಿ ಹೊರ್ತು ಇಂಥದೇ ಬರ್ಬೇಕು ಅನ್ನೋದು ಅಷ್ಟು ನನಗೆ ಇದಿಲ್ಲ.
0: ಅಂದ್ರೆ ಹೊಸ ಹೊಸ ವಿಷಯಗಳು ಆಲಿಸೋಕೆ ತುಂಬಾ ಆಸಕ್ತಿಕರವಾಗಿದ್ರೆ ಎಲ್ಲಾ ವಿಷಯಗಳನ್ನು ಕೇಳಲು ನೀವು ಬಯಸ್ತೀರಿ. ಈ ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ರೇಡಿಯೋ ಒಂದು ಕೇಂದ್ರಕ್ಕೆ ಬಂದು ಒಂದು ಫೋನ್ ಮುಖಾಂತರ ಎಲ್ಲಾ ಜನಗಳ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಮ್ಮ ನೀವು?
1: ಅದ್ರ ಬಗ್ಗೆ ಏನು ಹೇಳೋದು ಏನು ಇಲ್ಲ, ಎಲ್ಲ ಕೇಳಿದ್ರೆ ನೋಡಿದ್ರೆ ನಾವು ಕೇಳ್ತೀವಲ್ಲ ಹಂಗೆ ಮತ್ತೊಬ್ರು ಕೇಳಿದ್ರು ಸಂತೋಷನೇ.
0: ಹೌದು, ಯಾಕಂತಂದ್ರೆ ಒಂದು ಕರೆ ಮುಖಾಂತರ ಒಂದು ಊರಿಗೆ ಸೌಲಭ್ಯ ಆಗುತ್ತೆ ಅಂತಂದ್ರೆ ತುಂಬಾ ಖುಷಿಯ ವಿಚಾರ. ಈ ನಿಟ್ಟಿನಲ್ಲಿ ಜನಧ್ವನಿ ಸತತವಾಗಿ ಕಾರ್ಯನಿರ್ವಹಿಸಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರ?
1: ಅದು ಸಂತೋಷನೇ, ಹಂಗಾಗಿ ಇದನ್ನ ಕೇಳ್ಬೇಕು, ಮಾತಾಡ್ಬೇಕು, ನಾಲ್ಕು ಜನ ಜೊತೆ ಸೇರ್ಬೇಕು, ಬೆರಿಬೇಕು ಅನ್ನೋ ತುಂಬಾ ಕುತೂಹಲ ಅವ್ರೊಳಗಿತ್ತು.
0: ಅಮ್ಮ ಈಗ ಅಂದ್ರೆ ಮೊದ್ಲೇ ಹೇಳಿದ್ರಿ ನೀವು, ಇತ್ತೀಚಿನ ದಿನಗಳಲ್ಲಿ ಒಂದು ಸಾಮಾಜಿಕ ಮಾಧ್ಯಮ ಅನ್ನೋದು ಹೆಚ್ಚಾಗದ್ರಿಂದ ರೇಡಿಯೋ ಆಲಿಸುವಿಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರಿ, ಇದಕ್ಕೆ ನೀವೇ ಹೇಳ್ತೀರಾ ಅಮ್ಮ ಈಗ ರೇಡಿಯೋ ಕೇಳೋದ್ರಿಂದ ನಿಮ್ಗೆ ಎಷ್ಟು ಉಪಯೋಗ ಆಗ್ತಾ ಇದೆ?
1: ನಮಗ್ ಖುಷಿನೇ, ಎಲ್ಲಾ ವಿಷಯನೂ ಗೊತ್ತಿರುತ್ತಲ್ಲ, ಹಂಗಾಗಿ ಸುಮಾರು ಒಂದು 15 ದಿನ ಆಗೈತಿ, ಎಷ್ಟೊತ್ತು ಕೊಟ್ಟು ಕಳಿಸ್ತೀಯ ಅಂತ ನಮ್ಮ ಮಗಳಿಗೆ ಹೇಳಿ ಹಂಗೆ ಕೇಳ್ಬೇಕು ಅನ್ನೋ ಖುಷಿ ನನಗೈತಿ. ಎಲ್ಲ ಕೇಳ್ಬೇಕು, ಎಲ್ಲ ಓದೋದ್ಕಿನ್ನ ಎಲ್ಲ ನಾವು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಓದ್ಬೋದು ಅದನ್ನು.

0: ಹೇಳ್ತಾ ಇದ್ರೆ ನಾವ್ ಏನ್ ಓದ್ತೀವೋ ಅದೆಲ್ಲ ಇರುತ್ತೆ ರೇಡಿಯೋ ಒಳಗೆ ಎಲ್ಲ ಕೇಳಿದ್ರೆ ಎಲ್ಲ ಇರುತ್ತೆ. ಹಂಗಾಗಿ ನಮ್ಗೆ ರೇಡಿಯೋ ಅಂದ್ರೆ ಇಷ್ಟಾನೆ. ಮನೇಲಿ ಒಂದಲ್ಲ ಎರಡು ಮಡಿ ಕಂಡವ್ರೆ ನೀ ತರವರ ಗಂಟ ಅದನ್ನೇ ಕೊಡುವಂತ.
1: ಅಂದ್ರೆ ರೇಡಿಯೋ ಕೇಳೋದು ಅಂದ್ರೆ ನಿಮ್ಗೆ ತುಂಬಾ ಇಷ್ಟ, ಅದೊಂದು ಹವ್ಯಾಸ ತರ ರೀತಿ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಯಾವಾಗ್ಲೂ ಕೇಳ್ತಾ ಇದ್ರೆ ನಮ್ಮ ಒಂದು ಜ್ಞಾನ ಆಗಿರ್ಬೋದು, ಸುತ್ತಮುತ್ತಲ ವಿಚಾರಗಳಾಗಿರ್ಬೋದು, ಸಾಮಾಜಿಕ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ರೆ ತಯಾಗ್ ನಡ್ಸ್ಕೊಡ್ತೀವಿ ನಾವು.
2: ನೀವು ಚೆನ್ನಾಗಿ ನಡೆಸ್ತೀರಾ,
0: ಚೆನ್ನಾಗಿದೆ, ವಾಯ್ಸು ಚೆನ್ನಾಗಿದೆ, ಮಾಹಿತಿನು ಚೆನ್ನಾಗೈತೆ ಅಲ್ಲ. ಹಂಗಾಗಿ ನನಗೂ ಖುಷಿ ಆಯ್ತು. ಅಂದ್ರೆ
1: ಹೇಗನ್ನಿಸ್ತು ಮಾತಾಡಿ
0: ಖುಷಿ ಬದಲಾವಣೆ ಏನಸೋ ನಮ್ಗೆ ಇಷ್ಟ ಆಯ್ತು. ಅಂದ್ರೆ ನಮ್ಮ ವಾಯ್ಸು ನಿಮ್ಮ ವಾಯ್ಸು ಡಿಫ್ರೆನ್ಸ್ ಬರ್ತದಲ್ವಾ, ವ್ಯತ್ಯಾಸ ಇನ್ನೇನು ಇಲ್ಲ.

0: ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, 30 ನಿಮಿಷ ಬೇಕು ಅಂತ ಆಫ್ ಮಾಡ್ತೀನಿ. 6:30 ಸ್ಟಾರ್ಟ್ ಮಾಡಿದ್ರೆ ಅದ್ರ ಪಾಡ್ಗಾದ ಇರೋಳು ನಾನು ಒಬ್ಳೆ, ಏನ್ ಮಾಡೋದು ಇವಾಗ, ಅದ್ರ ಜೊತೆಲಿ ನಾನು ಇಬ್ರಿದ್ದೀವಿ ಅನ್ನಂಗೆ ಹಾಕೋದು.
1: ಮನೇಲಿ ಕೇಳ್ತಾ ಇದ್ರೆ ಅಂದ್ರೆ ಏನೋ ಒಂಥರ ಖುಷಿ ಅಲ್ವಾ?
0: ಖುಷಿ, ಮನ್ಸು ಬೇಜಾರು ಇರಲ್ಲ, ನಮ್ಮ ಪಾಠಕ್ಕೆ ನಮ್ಗೆ ಕೆಲಸ ಮಾಡ್ತಾ ಇರ್ಬೋದು, ಎಲ್ಲ ವಿಷಯನು ಅದ್ರೊಳಗೆ ಗೊತ್ತಾಯ್ತದಲ್ವಾ.
1: ಅತಿ ಹೆಚ್ಚು ಯಾವ್ದಾದ್ರು ಕಾರ್ಯಕ್ರಮ ಕೇಳೋದಿದೆಯಾ ನೀವು?
0: ಅತಿ ಹೆಚ್ಚು ಯಾವ್ದು ಇಲ್ಲಮ್ಮ, ರೇಡಿಯೋನೊಳಗೆ ಏನ್ ಬರುತ್ತೋ ಅದನ್ನೇ ಕೇಳೋದು, ಭಾವಗೀತೆಗಳು ಕೇಳ್ತೀನಿ, ಅದ್ರೊಳಗೆ ಏನ್ ಕೊಡ್ತಾರೋ ಅದನ್ನೆಲ್ಲ ಕೇಳ್ತೀನಿ, ಮಾತ್ರ ಯಾವ್ದು ಬಿಡೋಲ್ಲ. ಒಂದಾದ್ಮೇಲೆ ಯಾವಾಗ ಚಾರ್ಜ್ ಕಮ್ಮಿ ಆಯ್ತದೆ ಅವಾಗ್ಲೆ ಚಾರ್ಜ್ ಹಾಕೋದು, ಅಲ್ಲಿವರೆಗೂ ಅಂತ ಕೇಳ್ತಾನೆ ಇರ್ತೀನಿ.
1: ಒಟ್ಟಿನಲ್ಲಿ ತಿಳ್ಕೊಂಡು ಈ ತರಗೂ ಹೇಳ್ತೀರಾ ವಿಷಯ?
0: ಎಲ್ಲ ಬಯ್ಯೋರು

0: ಎಲ್ಲ ನೀವು ಕೇಳಿದ್ರಲ್ಲ ಹಂಗೇನೆ ಜನ ಎಲ್ಲ ಕೇಳಿ ಎಲ್ಲ ನಾಲ್ಕು ಜನಕ್ಕೆ ತಿಳುವಳಿಕೆ ಗೊತ್ತಾಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ತುಂಬ ಖುಷಿಯಾಯಿತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ನಮಸ್ಕಾರ.

ಕೇಳಿದ್ರಲ್ಲ ಎಷ್ಟು ನಮ್ಮ ಜನಧ್ವನಿ ಬಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ನಿರಂತರ ಕೇಳುಗರಾದ ಸರಗೂರು ತಾಲೂಕಿನ ಆಗತೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯ ಕಾರ್ಯಕ್ರಮಗಳನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ

0: ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.

0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಗ್ರಹಗಳತ್ತ ಹರಿದ ಚಿತ್ತ ಮಂಗಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಮಂಗಳ ಗ್ರಹ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮಂಗಳ ಗ್ರಹವು ಸೂರ್ಯನಿಂದ 4ನೆಯ ಗ್ರಹವಾಗಿ ಸುಮಾರು 238 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು ಭೂಮಿಯಷ್ಟೇ ಗಾತ್ರದ ಮಂಗಳ ಗ್ರಹದ ವ್ಯಾಸವು 6,742 ಕಿಲೋಮೀಟರ್ ದೂರಗಳಿದ್ದು ಅದು ಸೌರವ್ಯೂಹದಲ್ಲಿನ 2ನೆಯ ಅತಿ ಚಿಕ್ಕ ಗ್ರಹವಾಗಿದೆ. ಒಂದು ಮಂಗಳ ವರ್ಷ ಅಂದರೆ ಅದು ಸೂರ್ಯನ ಸುತ್ತಲೂ ಒಮ್ಮೆ ಪರಿಭ್ರಮಿಸಲು ತೆಗೆದುಕೊಳ್ಳುವ ಸಮಯ 687 ಭೂದಿನಗಳು. ಆದರೆ ತನ್ನ ಅಕ್ಷದ ಸುತ್ತ ಭ್ರಮಿಸಲು ಅದಕ್ಕೆ 24 ಗಂಟೆ 37 ನಿಮಿಷಗಳು ಸಾಕು. ಅಂದರೆ ಅದು ಮಂಗಳ ದಿನ ಸುಮಾರು ಭೂ ದಿನದಷ್ಟೇ ಇರುತ್ತದೆ ಎನ್ನಬಹುದು. ಭೂಮಿಯಂತೆ ಇಲ್ಲೂ ಕೂಡ ಋತುಗಳಿರುತ್ತವೆ. 95.9% ಕಾರ್ಬನ್ ಡೈಆಕ್ಸೈಡ್ ಮತ್ತು 2.7% ನೈಟ್ರೋಜನ್ ಇರುವ ಅತ್ಯಂತ ವಿರಳವಾದ ವಾತಾವರಣದಿಂದಾಗಿ ಮಂಗಳ ಗ್ರಹವು ಸೂರ್ಯನ ಶಾಖವನ್ನು ಹಿಡಿಯಲಾರದು. ಆದ್ದರಿಂದಾಗಿಯೇ ಮಂಗಳ ಗ್ರಹದಲ್ಲಿ ಬೇಸಿಗೆ

ಇಲ್ಲಿನ ಉಷ್ಣತೆ 20 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಚಳಿಗಾಲದಲ್ಲಿ ಅದರ ಉಷ್ಣತೆ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಸೌರವ್ಯೂಹದಲ್ಲಿನ ಅತಿ ಎತ್ತರದ ಪರ್ವತವಿರುವ ಮಂಗಳ ಗ್ರಹದಲ್ಲಿ ಸೌರವ್ಯೂಹದಲ್ಲಿ ಅತಿ ಧೂಳಿನ ಬೃಹತ್ ಬಿರುಗಾಳಿಗಳು ಸಂಭವಿಸುತ್ತವೆ. ಮಂಗಳ ಗ್ರಹದಲ್ಲಿನ ಸೂರ್ಯನ ಗಾತ್ರ ಭೂಮಿಯ ಮೇಲೆ ಕಾಣುವುದರ ಅರ್ಧದಷ್ಟಿರುತ್ತದೆ ಎಂಬುದು ಸೂಚಕದ ಸಂಗತಿಯಾಗಿದೆ. ಅದರ ಮೇಲ್ಮೈ ಕಣಿವೆಗಳು, ಅಗ್ನಿ ಪರ್ವತಗಳು, ಒಣಗಿದ ಸರೋವರದ ಹಾಸುಗಳು, ಹಳ್ಳಗಳಿಂದ ಕೂಡಿದ ಬಂಡೆಗಳಿಂದ ಆವೃತವಾಗಿದೆ. ಭೂಮಿಯಂತೆ ಮಂಗಳ ಗ್ರಹದಲ್ಲೂ ಮೋಡಗಳು ಹಾಗೂ ಧೂಳು ಕಣಗಳು ಕಂಡುಬರುತ್ತವೆ. ಕೆಲ ವೇಳೆ ಗಾಳಿಯಿಂದಾಗಿ ಕೆಂಪು ಧೂಳು ಬಿರುಗಾಳಿಯೊಂದಿಗೆ ಸೇರುತ್ತದೆ. ಕಬ್ಬಿಣದ ಡಯಾಕ್ಸೈಡ್ನಿಂದ ಪೂರಿತವಾದ ಮಣ್ಣು, ಶಿಲೆಗಳು ಹಾಗೂ ಧೂಳಿನಿಂದ ಕೂಡಿದ ಮಂಗಳ ಗ್ರಹವು ಇದೇ ಕಾರಣದಿಂದಾಗಿಯೇ ಕೆಂಪು ಬಣ್ಣದ ಛಾಯೆ ಹೊಂದಿದೆ. ಆದ್ದರಿಂದಲೇ ಇದನ್ನ ಕೆಂಪು ಗ್ರಹ ಎಂದು ಗುರುತಿಸುತ್ತಾರೆ. ಮಂಗಳ ಗ್ರಹದ ಸುತ್ತಲೂ ಸುತ್ತುವ ಡೈಮೋಸ್ ಹಾಗೂ ಫೋಬೋಸ್ ಎಂಬ ಉಪಗ್ರಹಗಳಿವೆ. ಅವು ಮಂಗಳ ಗ್ರಹದ ಕ್ಷುದ್ರ ಗ್ರಹಗಳಿರಬಹುದು ಎನ್ನುತ್ತಾರೆ. ಮಂಗಳ ಗ್ರಹದ ಸುತ್ತ ಯಾವುದೇ ಉಂಗುರ ರಚನೆಗಳು ಕಂಡುಬರುವುದಿಲ್ಲ. ಗಟ್ಟಿಯಾದ ಶಿಲೆಗಳಿಂದ ಕೂಡಿದ ಮಂಗಳ ಗ್ರಹದ ಮೇಲ್ಮೈ ಲಕ್ಷಣಗಳು ಅಲ್ಲಿನ ಜ್ವಾಲಾಮುಖಿಗಳು, ಆಘಾತಗಳು, ಬಿರುಗಾಳಿಗಳು, ರಾಸಾಯನಿಕ ಕ್ರಿಯೆಗಳು ಇತ್ಯಾದಿಗಳಿಂದ ಬದಲಾಗಿದೆ. ಬೋರಿಯಾಸಿಸ್ ಬೋಗುಣೆ ಎನ್ನುವ ಮಂಗಳ ಗ್ರಹದ ಅಳ್ಳ ಸುಮಾರು 8480 ಕಿಲೋಮೀಟರ್ ಉದ್ದವಿದ್ದು ಈ ಗ್ರಹದ 40% ಮೇಲ್ಮೈಯನ್ನು ಆಕ್ರಮಿಸಿದೆ. ಮ್ಯಾರಿನರಿಸಿ ಎಂಬ ಕಣಿವೆ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಕಣಿವೆಯಾಗಿದೆ. 1000 ಕಿಲೋಮೀಟರ್ಗಳಷ್ಟು ಉದ್ದಕ್ಕೆ ಚಾಚಿರುವ ಈ ಕಣಿವೆಯ ಆಳ 6.4 ಕಿಲೋಮೀಟರ್. ಒಲಿಂಪಸ್ ಮಾಸ್ ಎನ್ನುವುದು ಸೌರವ್ಯೂಹದ ಅತಿ ದೊಡ್ಡ ಜ್ವಾಲಾಮುಖಿಯಾಗಿದ್ದು ಎವರೆಸ್ಟ್ ಪರ್ವತದ 3 ಪಟ್ಟು ಹೆಚ್ಚು ಎತ್ತರವಾಗಿದೆ. ಮಂಗಳ ಗ್ರಹದಲ್ಲಿ ಬಿಲಿಯನ್ ಗಟ್ಟಲೆ ವರ್ಷಗಳಷ್ಟು ಹಿಂದೆ ನೀರಿನ ಮೂಲಗಳು ಇರಬಹುದು. ಅಲ್ಲಿನ ಪುರಾತನ ನದಿ ಕಣಿವೆಗಳ ಜಾಲ, ಒಣಗಿದ ಕೊಳಗಳ ತೀರಗಳು, ನದಿ ಮುಖಜ ಭೂಮಿ, ಅಲ್ಲದೆ ಅಲ್ಲಿನ ಮೇಲ್ಮೈ ಮೇಲೆ ಕಂಡುಬರುವ ಶಿಲೆಗಳು ಹಾಗೂ ಖನಿಜಗಳು ರೂಪುಗೊಳ್ಳಬೇಕಾದರೆ ಮಂಗಳ ಗ್ರಹದ ಮೇಲೆ ನೀರು ಇದ್ದಿರಲೇಬೇಕು. ಈಗ ಮಂಗಳ ಗ್ರಹದ ಧ್ರುವ ಪ್ರದೇಶದಲ್ಲಿ ಮಂಜುಗಡ್ಡೆಯ ರೂಪದಲ್ಲಿ ನೀರು ಕಂಡುಬರುತ್ತದೆ. ಮಂಗಳ ಗ್ರಹ ಅತ್ಯಂತ ಕುತೂಹಲ ಕೆರಳಿಸುವ ಗ್ರಹವಾಗಿದೆ. 20ನೇ ಶತಮಾನದ ಅರ್ಧದಲ್ಲಿ ಮಂಗಳ ಗ್ರಹದ ಅಧ್ಯಯನಕ್ಕಾಗಿ ಅನೇಕ ರಾಷ್ಟ್ರಗಳು ಬಾಹ್ಯಾಕಾಶ ನೌಕೆಗಳನ್ನು ಮಂಗಳ ಗ್ರಹದತ್ತ ಉಡಾವಣೆ ಮಾಡಿ, ಆದರೆ ಅವುಗಳಲ್ಲಿ ನಾಸಾ, ಇಸ್ರೋ, ಸೋವಿಯತ್ ಯೂನಿಯನ್ ಸ್ಪೇಸ್ ಪ್ರೋಗ್ರಾಂ ಹಾಗೂ ದಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗಳು ಯಶಸ್ವಿಯಾಗಿ ಮಂಗಳ ಗ್ರಹ ತಲುಪಿ ಅವುಗಳಿಂದ ಅತ್ಯುತ್ತಮ ಮಾಹಿತಿ ಕೂಡ ಲಭ್ಯವಾಗಿವೆ. ಆದರೆ ಮಂಗಳ ಗ್ರಹದಲ್ಲಿ ಬಹಳ ಹಿಂದೆ ಅಪಾರವಾದ ನೀರಿನ ಮೂಲಗಳು ಲಭ್ಯವಿದ್ದು ಆಗ ಜೀವ ವೈವಿಧ್ಯತೆಯು ಕೂಡ ಇದ್ದವೇನು ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ. ಆದರೆ ಈಗ ಮಾತ್ರ ಮಂಗಳ ಗ್ರಹದ ವಾತಾವರಣವಾಗಲಿ ಅದರ ಮೇಲ್ಮೈ ರಚನೆಯಾಗಲಿ ಜೀವಿಗಳ ಅಸ್ತಿತ್ವಕ್ಕೆ ಅನುಕೂಲಕರವಲ್ಲ. 2013ರ ನವೆಂಬರ್ 5ರಂದು ಭಾರತದ ಎಂಎಯ ಇಸ್ರೋ ಸಂಸ್ಥೆ ಯಶಸ್ವಿಯಾಗಿ ಉಡಾವಣೆ ಮಾಡಿದ ಬಾಹ್ಯಾಕಾಶ ಸಂಶೋಧಕ ಮಂಗಳಯಾನ ಭಾರತದ ಬಾಹ್ಯಾಕಾಶ ಯೋಜನೆಗಳಲ್ಲಿ ಮಹತ್ತರವಾದುದು. 2014ರಲ್ಲಿ ಮಂಗಳಯಾನ ಬಾಹ್ಯಾಕಾಶ ಸಂಶೋಧಕವನ್ನು ಯಶಸ್ವಿಯಾಗಿ ಮಂಗಳ ಗ್ರಹದ ಸುತ್ತ ಪಥದಲ್ಲಿರಿಸಿದ ನಂತರ ಈ ಬಾಹ್ಯಾಕಾಶ ಸಂಶೋಧಕ ಭಾರತದ ಮೊಟ್ಟ ಮೊದಲ ಅಂತರಗ್ರಹ ಬಾಹ್ಯಾಕಾಶ ಯೋಜನೆಯಾಗಿದ್ದು ಹೆಮ್ಮೆಯ ಸಾಧನೆಯಾಗಿದೆ. ಮೊದಲ ಯತ್ನದಲ್ಲಿ ಯಶಸ್ಸು ಗಳಿಸಿದ ಹಿರಿಯ ಗರಿಮೆ ಕೂಡ ಇದಾಗಿದೆ. ಈ ಯೋಜನೆ ಭಾರತದ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಕಿರೀಟ ಪ್ರಾಯವಾಗಿದ್ದು ಜಾಗತಿಕ ಮಟ್ಟದಲ್ಲಿ ಇಸ್ರೋ ಸಂಸ್ಥೆ ಹಾಗೂ ಭಾರತಕ್ಕೆ ವಿಶಿಷ್ಟ ಸ್ಥಾನ ದೊರಕಿದೆ. 2014ರಿಂದ ಸತತವಾಗಿ ಮಂಗಳ ಗ್ರಹದ ಸುತ್ತ ಸುತ್ತುತ್ತಿರುವ ಮಂಗಳಯಾನ ನೌಕೆ ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತವಾದದ್ದು. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಯಶಸ್ವಿಯಾಗಿ ನಿರ್ಮಿಸಿದ ಇದುವರೆಗೂ ಮಂಗಳ ಗ್ರಹದ 100 ವಿಶಿಷ್ಟ ಚಿತ್ರಗಳನ್ನು ಮಾಹಿತಿಯನ್ನು ನೀಡುತ್ತಿದೆ. ಈ ಯೋಜನೆ ಏಷ್ಯಾದಲ್ಲಿ ಮಂಗಳ ಗ್ರಹದತ್ತ ಹಾರಿದ ಮೊಟ್ಟ ಮೊದಲ ಸಾಧನೆ ಎಂಬ ಗರಿಮೆಗೆ ಒಳಗಾಯಿತು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಮಂಗಳ ಗ್ರಹ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ
ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ, ಇದು ನಿಮ್ಮ ಧ್ವನಿ.

0: ಊರಿನ ಧ್ವನಿ ಜನ ಧ್ವನಿ. ನಮಸ್ಕಾರ. ಕೇಳುಗರೇ, ಇದುವರೆಗೂ ಗ್ರಹಗಳತ್ತ ಹರಿದ ಚಿತ್ತ ಮಂಗಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಿಗೆರವರು ಪ್ರಸ್ತುತಪಡಿಸುವ ಕರುನಾಳು ಬಾಬಿಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಅವ್ರು ಶಿಕ್ಷಣ ಪಡ್ಕೊಂಡಿದ್ರು ಹಾಗೆ ಅಲ್ಲಿ ಇಲ್ಲಿ ನೋಡಿ ಕಲ್ತಿದ್ರು ಅದು ಗೊತ್ತಿಲ್ಲ. ಸುತ್ತಿನ 10 ಊರಲ್ಲಿ ಅವರೊಬ್ಬ ಪ್ರಸಿದ್ಧ ವೈದ್ಯರು, ಹಸ್ತಗುಣ ಬಹಳ ಚೆನ್ನಾಗಿದೆ, ಔಷಧಿ ರಾಮಬಾಣ ಅಂತ ಎಲ್ಲ ಖ್ಯಾತ ಆದದ್ದು. ಪುಟ್ಟ ಮಕ್ಕಳು ನೆಗಡಿ ಕೆಮ್ಮಿನಿಂದ ಹಿಡಿದು ಕ್ಲಿಷ್ಟವಾದ ಹೆರಿಗೆವರೆಗೆ ಇವರದೇ ಚಿಕಿತ್ಸೆ. ಅವ್ರು ರೋಗಿಗಳಿಂದ ಕಾಡಿ ಬೇಡಿ ದುಡ್ಡು ಪಡೆಯೋರಲ್ಲ, ರೋಗಿಗಳು ಗುಣ ಆದ್ಮೇಲೆ ಎಷ್ಟು ಕೊಟ್ಟರೆ ಅಷ್ಟೇ ತಗೋತಿದ್ರು. ಜನರು ಕೂಡ ಅವ್ರ ಸೇವೆಯನ್ನು ಸ್ಮರಿಸಿಕೊಂಡು ಕೈಲಾದಷ್ಟು ಧಾರಾಳವಾಗಿ ಕೊಡ್ತಿದ್ರು ದುಡ್ಡು. ಕೆಲವರು ಹಣ ಕೊಟ್ಟರೆ ಕೆಲವರು ಕಾಳು ಕಡಿ ಕೊಡೋರು, ಇನ್ನು ಕೆಲವರು ತರಕಾರಿಯನ್ನು ಹಾಲು ಮೊಸರನ್ನು ಏನಿರ್ತದೋ ಅದು ಕೊಡ್ತಿದ್ರು. ಪಾಪ ಹಣ ಇಲ್ಲದವರು, ಸ್ವಾಮಿ ನಮ್ಮ ಕಡೆ ಹಣ ಇಲ್ಲ, ನಿಮ್ಮ ಹೊಲದಲ್ಲಿ 4 ದಿವಸ ಕೂಲಿ ಮಾಡ್ತೀವಿ ಸ್ವಾಮಿ, ನಮ್ಮ ದುಡ್ಡು ಕೊಡಬೇಡಿ ಅಂತ ಋಣ ತೀರಿಸೋರು. ಅಂತೂ ವೈದ್ಯರು ಸಾಕಷ್ಟು ಚೆನ್ನಾಗಿಯೇ ಬದುಕಿದರು. ಒಂದಿಷ್ಟು ಹೊಲ ಮಾಡಿಕೊಂಡ್ರು, ಒಂದೆರಡು ಮನೆ ಕಟ್ಸ್ಕೊಂಡ್ರು. ತಮ್ಮೊಬ್ಬನೇ ಮಗ ವೈದ್ಯಕೀಯ ಕಾಲೇಜಿಗೆ ಸೇರಿಸಿ ವೈದ್ಯರನ್ನಾಗಿ ಮಾಡಿದರು. ಆ ಹುಡುಗ ಚೆನ್ನಾಗಿ ಓದಲಿ ಅಂತ ಹೇಳಿ ಇಂಗ್ಲೆಂಡಿಗೆ ಕಳಿಸಿದ್ರು ಉನ್ನತ ಶಿಕ್ಷಣಕ್ಕೆ ಹೋಗಲಿ ಅಂತ. ಅಲ್ಲಿ ಹೋಗಿ ಪದವಿ ಪಡೆದು ಮರಳಿ ತನ್ನ ಹಳ್ಳಿಗೆ ಬಂದರೆ ಮಗ ಪಟ್ಟಣದಲ್ಲಿ ಒಂದು ಆಸ್ಪತ್ರೆ ತೆಗೆದು ನಡೆಸಬೇಕು ಅಂತ ಅನಾಸೆ. ಸ್ವಲ್ಪ ದಿನ ನನ್ನ ಜೊತೆಗೆ ಇರಪ್ಪ ನೀನು ಅಂತ ಕೇಳ್ಕೊಂಡ್ರು ತಂದೆ. ಮಗ ಒಪ್ಕೊಂಡ. ಒಂದು ದಿನ ಮನೇಲಿ ಕೂತ್ಕೊಂಡಾಗ ರೈತ ಓಡಿ ಬಂದ ವೈದ್ಯರ ಮನೆಗೆ. ಅಯ್ಯೋ ಸ್ವಾಮಿ, ನನ್ನ ಮಗನಿಗೆ ವಿಪರೀತ ಜ್ವರ ಬಂದುಬಿಟ್ಟಿದೆ, ಮೊನ್ನೆವರೆಗೆ ಕಡಿಮೆ ಆಗಿತ್ತು ಮತ್ತೆ ಜಾಸ್ತಿ ಆಗಿದೆ ಜ್ವರ, ಈಗ ದಯವಿಟ್ಟು ಬನ್ನಿ ಅಂತ ಅಲವತ್ಕೊಂಡ. ವೈದ್ಯರು ಹೊರಟರು ರೋಗಿನ ನೋಡೋದಕ್ಕೆ. ನಾನು ಬರಲ್ಲ ಜೊತೆಗೆ, ನನ್ನ ಮಗ ಕೇಳ್ದ. ಬಾಬಾ ಅಂತ ಕರ್ಕೊಂಡೋದು. ರೈತನ ಮನೆಯಲ್ಲಿ ಮಗುವಿನ ಹಾಸಿಗೆ ಮೇಲೆ ಕೂತ್ಕೊಂಡ್ರು. ಅವನ ನಾಡಿ ಹಿಡಿದು ಕಣ್ಣು ಮುಚ್ಚಿದ್ರು, ನಾಡಿ ನೋಡ್ತಾ ಇದ್ರು. 2 ನಿಮಿಷ ಆದ್ಮೇಲೆ ಕಣ್ಣು ತೆಗೆದು ಕೋಪ ಮಾಡಿ, ಏನಯ್ಯ ಮಗುವಿಗೆ ಅಪತ್ಯ ಮಾಡಿದ್ದೀಯಾ ಅಂದರು. ರೈತ, ಇಲ್ಲ ಸ್ವಾಮಿ, ತಾವು ಹೇಳಿದಂತೆ ಔಷಧಿ ಕೊಟ್ಟಿದ್ದೀನಿ, ಏನೂ ಅಪತ್ಯ ಮಾಡಿಸಿಲ್ಲ ಅಂದ. ಸುಳ್ಳು ಹೇಳ್ತೀಯಾ ನೀನು, ಔಷಧಿ ಏನೋ ಕೊಟ್ಟಿದ್ದೀಯಾ, ಆದರೆ ಬಾಳೆಹಣ್ಣು ತಿನ್ನಿಸಿಲ್ವಾ ಅವನಿಗೆ? ಹೌದು ಅಲ್ಲೋ, ನಿಜ ಹೇಳೋ, ನನ್ನ ನಾಡಿಯಲ್ಲಿ ಬಾಳೆಹಣ್ಣು ಸಿಗ್ತಾ ಇದೆ, ಇಲ್ಲಿ ನಾಡಿಯಲ್ಲಿ ಬರ್ತದೆ ಬಾಳೆಹಣ್ಣು ಬರ್ತಾ ಇದೆ ಇಲ್ಲಿ. ಹಾ, ಇಂಗ್ಲೆಂಡಿನ ಪದವಿ ಬಂದಿದ್ದಲ್ಲ ಹುಡುಗ ತರುಣ ವೈದ್ಯ, ಅವ್ನಿಗೆ ಆಶ್ಚರ್ಯ, ನಾಡಿಯಲ್ಲಿ ಬಾಳೆಹಣ್ಣು ಪತ್ತೆ ಮಾಡೋದನ್ನ ಇಂಗ್ಲೆಂಡು ಹೇಳಿಕೊಟ್ಟಿರಲಿಲ್ಲ. ಆ ರೈತ ಮಾತ್ರ ಪೆಚ್ಚಾಗಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ತಿನ್ನಿಸಿದ್ದು ನಿಜ, ನಾವೆಲ್ಲ ತಿಂತಾ ಇದ್ವಲ್ಲ, ಆ ಹುಡುಗ ಪಾಪ ಮಗುನ ಬಿಟ್ಟು ಹೆಂಗೆ ತಿನ್ನೋದು ಅಂತ ಹೇಳಿ ಒಂದೆರಡು ಬಾಳೆಹಣ್ಣು ತಿನ್ನಿಸಿದ್ದೀನಿ ಸ್ವಾಮಿ ಅಂತ. ನೀನು ಮೇಡ ಹಂಗೆ ಮಾಡಬೇಡ, ಸರಿಯಾಗಿ ಪತ್ತೆ ಮಾಡು ಅಂತ ಹೇಳಿ ಔಷಧಿ ಕೊಟ್ಟು ಬಂದರು. ದಾರಿಯಲ್ಲಿ ಬರುವಾಗ ಮಗ ಕೇಳಿದ, ಅಪ್ಪ ನಾಡಿಯಲ್ಲಿ ಬಾಳೆಹಣ್ಣು ಹೆಂಗೆ ಗೊತ್ತಾಗುತ್ತೆ ನಿನಗೆ? ಆ ವೃದ್ಧ ತಂದೆ ಹೇಳಿದ, ದಡ್ಡ ಬಾಳೆಹಣ್ಣು ನಾಡಿಯಲ್ಲಿ ಗೊತ್ತಾಗುತ್ತದೇನೋ, ಅದೆಲ್ಲ ಸಾಮಾನ್ಯ ಜ್ಞಾನಪ್ಪ. ಈ ರೈತಾಪಿ ಜನ ಮನೆಯನ್ನು ಹೊಚ್ಚಾಗಿ ಇಟ್ಕೊಂಡಿರೋದಿಲ್ಲ, ಮಗುವಿಗೆ ತಿನ್ನಿಸಿದ್ದನ್ನು ಅಲ್ಲೇ ಚಾಪೆ ಕೆಳಗೆ ಎಲೆ ಕೆಳಗೆ ಅಲ್ಲೇ ಹಾಕಿರ್ತಾರೆ, ಅದು ನೋಡಿ ಹಂಗೆ ಹೇಳಿದೆ ನಾನು, ಬಿದ್ದಿತ್ತಲ್ಲ ಬಾಳೆಹಣ್ಣು ಸಿಪ್ಪೆ ಚಾಪೆ ಕೆಳಗೆ ಅಂದರು. ಓಹೋ, ಈಗ ನನ್ನ ಮಗನಿಗೆ ಜ್ಞಾನೋದಯ ಆಯಿತು. 2 ದಿವಸ ಆದಮೇಲೆ ಇದೇ ಥರ ತಕರಾರು ಬಂತು, ಹುಡುಗನ ಜ್ವರ ಕಮ್ಮಿ ಆಗಿತ್ತು ಮತ್ತು ಜಾಸ್ತಿ ಆಗಿದೆ, ಬರಬೇಕು ಅಂತ ಹೊಡೆದ. ತಂದೆ ಊರಲ್ಲಿಲ್ಲ, ಮಗ ಅಂದ ನಾನೇ ನೋಡ್ತೀನಿ ಬಿಡು ಅಂದ. ಇಂಗ್ಲೆಂಡಲ್ಲಿ ಕಲ್ತು ಬಂದವನಲ್ಲ ಇವನು, ಹೋಗಿ ನಾಡಿ ಹಿಡಿದು ನೋಡ್ದ, ಅತ್ತಿತ್ತ ನೋಡ್ದ, ಒಂಥರ ಜೋರಾಗಿ ರೇಗಿದ, ಏನ್ರಿ ಅಪತ್ಯ ಮಾಡಿಸಿದ್ದೀರಿ ಮಗುಗೆ? ಇಲ್ಲ ಸ್ವಾಮಿ, ಅಪತ್ಯ ಏನು ಮಾಡಿಸಿಲ್ಲ ಅಂದು. ಏಯ್, ಸುಳ್ಳು ಹೇಳಬೇಡಿ, ರೋಗಿಗೆ ಚರ್ಮದ ತುಂಡು ತಿನ್ನಿಸಿದ್ದೀರಿ ನೀವು, ನನಗೆ ನಾಡಿಯಲ್ಲಿ ಸಿಗ್ತಾ ಇದೆ, ಚರ್ಮದ ತುಂಡು ತಿನ್ನಿಸಿದ್ದೀರಿ ಹುಡುಗರಿಗೆ ಅಂತ. ಮನೆಯವ್ರು ಹುಚ್ಚಿಡ್ದಂಗೆ ಆಯ್ತು. ಆಯ್ತು ಸ್ವಾಮಿ, ನೀ ಮನೆಗೆ ಹೋಗಿ ಆಮೇಲೆ ಬರ್ತೀವಿ ಅಂದರು. ಬಂದು ಹಿರಿಯ ವೈದ್ಯರಿಗೆ ದೂರಿದ್ರು, ಏನು ಸ್ವಾಮಿ ನಿಮ್ಮ ಮಗ ಚರ್ಮದ ಚೂರು ತಿನ್ನಿಸಿದ್ದೀರಿ ಅಂತಾರೆ, ಮಕ್ಕಳಿಗೆ ತಿನ್ಸಕ್ಕಾಗತ್ತೆ ಏನ್ರಿ ಅಂದರು. ಆಯ್ತು ಬಿಡಿ ನೋಡೋಣ ಅಂಥೇಳಿ ಔಷಧಿ ಕೊಟ್ಟು ಆಮೇಲೆ ಮಗನಿಗೆ ಬೈದ್ರಂತ, ದಡ್ಡ ನಾನಲ್ಲಿ ಬಾಳೆಹಣ್ಣು ಅಂಥೇಳಿ ನೀನು ಚರ್ಮ ಹೇಳ್ತಿದ್ದೆ, ಇಲ್ಲಿ ಇದು ಚಮ್ಮಾರ ಮನೆ ಕಣೋ, ಚರ್ಮ ತುಂಡು ಎಲ್ಲ ಕಡೆ ಬಿದ್ದಿರುತ್ತೆ, ತಿನ್ನೋಕ್ಕಾಗತ್ತೆ, ಅದು ಸಾಮಾನ್ಯ ಜ್ಞಾನ ಅಲ್ವಾ, ಚಾಪೆ ಪಕ್ಕದಲ್ಲಿ ಬಿದ್ದದ್ದೆಲ್ಲ ತಿನ್ನಿಸಿದ್ದಾರೆ ಅಂತ ಅನ್ಕೋಬೇಡ. ಕಥೆ ಅತಿಶಯೋಕ್ತಿ ಅನಿಸ್ಬಹುದು ಸ್ವಾಮಿ, ಆದರೆ ಬಹುಜನರಿಗೆ ಸಾಮಾನ್ಯ ಜ್ಞಾನ ಸಾಮಾನ್ಯವಾಗಿರೋದಿಲ್ಲ, ಅದು ಅನುಭವದಿಂದ ಬರುವಂಥದ್ದು, ಡಿಗ್ರಿಯಿಂದ ಬರುವಂಥದ್ದಲ್ಲ. ಅನುಭವಜನ್ಯವಾದಂಥ ಸಾಮಾನ್ಯ ಜ್ಞಾನ ಜೀವನದ ಎಂಥ ಪರಿಸ್ಥಿತಿಯಲ್ಲೂ ನಮ್ಮನ್ನು ಕಾಪಾಡುತ್ತೆ.

0: ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಳು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
0: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ

0: ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.

0: ಸಂಗಾಸೆ ಋಣಭಾರೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.

0: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
2: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು. 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು. ನಂತರ 15,000 ಪೆನಲ್ಟಿ ಹಾಕಿದರು. ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ, ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯ ಅನುಭವ ಹಂಚಿಕೆಯ ಕುರಿತು ಶ್ರೀಮತಿ ದಿವ್ಯಾ ಲೋಕೇಶ್, ಶ್ರೀಮತಿ ರಮ್ಯಾ, ಕುಮಾರಿ ಚಂದ್ರಿಕಾ, ಶ್ರೀಮತಿ ಸುಮಾ, ಸಂಗೀತಾ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಎಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನು ಹಲವು ರೀತಿಯ ತರಬೇತಿಗಳನ್ನು ಪಡೆದು ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಂಡಿರುವ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು.

0: ನಮಸ್ತೆ ಮ್ಯಾಮ್,
1: ನಿಮ್ದು ಪರಿಚಯ ಮಾಡ್ಕೊಡಿ ಮ್ಯಾಮ್.
0: ನನ್ನ ಹೆಸರು ದಿವ್ಯಾ ಲೋಕೇಶ್ ಅಂತ, ನಾ ಕಾರ್ಕಳದಿಂದ ಬಂದಿದ್ದೀನಿ, ಕಲಿಯೋಕ್ಕೋಸ್ಕರನೇ ಇಲ್ಲಿ ಬಂದಿರೋದು. ಅಂದರೆ ಉಡುಪಿ ಮ್ಯಾಮ್, ಉಡುಪಿ ಮಂಗಳೂರು.
1: ಅಲ್ಲಿಂದ ಹುಣಸೂರಿಗೆ ಈ ಒಂದು ಟ್ರೈನಿಂಗ್ಗೋಸ್ಕರನೇ ಬಂದಿರೋದು ಅಂದರೆ ಹೇಗೆ ಮ್ಯಾಮ್, ಹೇಗೆ ಗೊತ್ತಾಯ್ತು?
0: ಅಂದರೆ ನನ್ನ ತಂಗಿ ಕಲಿತಿದ್ಲು ಮ್ಯಾಮ್, ಅವಳಿಗೆ ಸ್ವಲ್ಪ ಬೆನಿಫಿಟ್ ಸಿಗ್ತಲ್ಲ, ನನಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಕಲಿದ್ರೆ ಒಳ್ಳೇದು ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ.
1: ಅವ್ರು
0: ಇಲ್ಲೇ ಕಲ್ತಿದ್ದಾರೆ, ಬ್ಯೂಟಿಷಿಯನ್ ಕಲ್ತಿದ್ದಾರೆ. ಪಾರ್ಲರ್ ಅಂದ್ರೆ ಮನೇಲೇ ಮಾಡ್ತಾ ಇದ್ದಾರೆ ಅವರು, ಇನ್ನು ಪಾರ್ಲರ್ ಇಟ್ಟಿಲ್ಲ. ನಾನು ಒಂದು ಕಲ್ತ್ಕೊಂಡು ಹೋಗಿ ಅಲ್ಲಿ ಪಾರ್ಲರ್ ಮಾಡಿ ಬಿಸ್ನೆಸ್ ಮಾಡೋಣ ಅಂತ ಕಲಿಯಕ್ಕೆ ಬಂದೆ.
1: ಓಕೆ, ಅಂದ್ರೆ ಕಾರ್ಕಳದಿಂದ ಇದನ್ನು ಕಲಿಯೋದಕ್ಕೋಸ್ಕರನೇ 3 ತಿಂಗಳ ಮಟ್ಟಿಗೆ ಇಲ್ಲಿ
0: ಇಲ್ಲೇ
1: ಸೆಟಲ್ ಆಗಿರುವಂತದ್ದು. ಇವಾಗ ಬಂದು ಎಷ್ಟು ದಿನ ಆಯ್ತು?
0: ನಾವು ಬಂದು 2 ತಿಂಗಳಾಯ್ತು.
1: ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ?
0: ಅತ್ತೆ, ಮಗ ಮತ್ತೆ ಯಜಮಾನರಿದ್ದಾರೆ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿದೆಯಾ?
0: ಹಾಂ, ಅಂದರೆ ಅತ್ತೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಗಂಡ ಮತ್ತೆ ಮಗ ಪರವಾಗಿಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ.
1: ಮಗ ಏನು ಮಾಡ್ತಾ ಇದ್ದಾರೆ?
0: ಮಗ ಈಗ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ.
1: ಅಂದ್ರೆ ಇವತ್ತು ತರಬೇತಿಗೆ ಬರೋದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಮ್ಯಾಮ್?
0: ಹೌಸ್ ವೈಫ್ ಮ್ಯಾಮ್, ಮನೇಲೇ ಇದ್ದೆ ನಾನು, ಏನು ಮಾಡ್ತಿರ್ಲಿಲ್ಲ. ಈಗ ತರಬೇತಿಗೆ ಬಂದಿ, ತರಬೇತಿ ಕಲಿತಾ ಇದ್ದೀನಿ.
1: ಅಂದ್ರೆ ಬ್ಯೂಟಿಷಿಯನ್ ತರಬೇತಿಯನ್ನು ಕಲಿಬೇಕು ಅಂತ ಹೇಗೆ ಅನ್ನಿಸ್ತು, ಯಾಕೆ ಆಸಕ್ತಿ ಬಂತು ಮೇಡಮ್?
0: ಅಂದರೆ ಬ್ಯೂಟಿಷಿಯನ್ ಇಲ್ಲಿ ಸ್ವಲ್ಪ ಬೆನಿಫಿಟ್ ಇದೆ, ನಾವು ಕಲಿತು ಯಜಮಾನರಿಗೆ ಸಪೋರ್ಟ್ ಮಾಡೋಣ ಅಂತ ಕಲಿಯಕ್ಕೆ ಬಂದಿದ್ದೆ.
1: ಸೊ ಅರ್ನಿಂಗ್ ಮಾಡಬೇಕು.
0: ಹಾಂ, ಅರ್ನಿಂಗ್
1: ಬಂದು ಇವತ್ತು ತರಬೇತಿ ಪಡ್ಕೊಳ್ಳೋದಕ್ಕೆ ಬಂದಿದ್ದೀರಿ. ಬಂದು 1.5 ತಿಂಗಳಾಗಿದೆ. ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್?
0: ನಾವು ಮೆಹಂದಿ ಮತ್ತು ಹೇರ್ ಕಟ್ಟು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದಾರೆ ಮ್ಯಾಮ್. ಪಲ್ಲವಿ ಮ್ಯಾಮ್ ಒಂದ್ಸಲ ಇಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳಿದ್ರೆ ಸಮಾಧಾನವಾಗಿ ಹೇಳ್ಕೊಡ್ತಾ ಇದಾರೆ, ನಮ್ಗೆ ಕಲಿಸ್ತಾ ಇದಾರೆ, ನಾವು ಚೆನ್ನಾಗಿ ಕಲಿತಾ ಇದೀವಿ.
1: ಸೊ ಅಲ್ಲಿಂದ ಬಂದಿದ್ದೀರಿ ಕಾರ್ಕಳದಿಂದ ಇಲ್ಲಿಗೆ ಕಲಿಯೋದಕ್ಕೋಸ್ಕರ, 3 ತಿಂಗಳು ತರಬೇತಿ ಮುಗಿದ ನಂತರ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ?
0: ನಾ ಪಾರ್ಲರ್ ಮಾಡ್ಬೇಕಂತ ಇದೀವಿ ಮ್ಯಾಮ್, ಕಾರ್ಕಳದಲ್ಲಿ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ?
0: ಪರವಾಗಿಲ್ಲ ಮ್ಯಾಮ್.
1: 3 ತಿಂಗಳ ಒಂದು ತರಬೇತಿ ಮುಗಿದ ನಂತರ ಒಂದು ಬಿಸ್ನೆಸ್ ಆರಂಭ ಮಾಡಬೇಕು ಅಂತ ಇದ್ದೀರಲ್ವ, ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತೀನಿ ಅಂತ ಅನಿಸ್ತಿದ್ಯಾ?
0: ಹಾಂ ಮ್ಯಾಮ್, ಕನ್ಫರ್ಮೇಷನ್, ಕಾನ್ಫಿಡೆನ್ಸ್ ಇದೆ, ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ಮಾಡಬೇಕು, ಮಾಡ್ತೀವಿ.
1: ಓಕೆ, ನೀವು ಉಡುಪಿಯಲ್ಲಿ ನೀವು ಅಲ್ಲಿ ಇದ್ದು ಒಂದು ವಾತಾವರಣಕ್ಕೂ ಇಲ್ಲಿ ಒಂದಿಷ್ಟು ದೂರ ಇಲ್ಲಿ ಉಳಿದು ಈ ಒಂದು ತರಬೇತಿಯನ್ನು ಪಡಿತಾ ಇದ್ರಿ, ಇದರ ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ ಮೇಡಮ್?
0: ಅಂದರೆ ಅಲ್ಲಿನ ವಾತಾವರಣ ಜನಕ್ಕೆ ಅಲ್ಲೂ ಅಲ್ಲಿ ಚೇಂಜ್ ಇದೆ, ಮತ್ತು ಭಾಷೆ ಎಲ್ಲ ಆ ಕಡೆ ಚೇಂಜ್ ಇದೆ, ಈ ಕಡೆ ಜನ ಮತ್ತು ಈ ಕಡೆ ಭಾಷೆ ಸ್ವಲ್ಪ ಚೇಂಜ್ ಇದೆ, ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಆದರೂ ಪರವಾಗಿಲ್ಲ, ಕಲಿತಿದ್ದೀನಿ ಅನ್ನೋದು ಖುಷಿ ಇದೆ, ಕಲಿತಾ ಇದ್ದೀನಿ ಅಷ್ಟು.
1: ಅಂದರೆ ಒಂದು ತರಬೇತಿ ಪಡ್ಕೊಳ್ಳೋದಕ್ಕೆ ಅಷ್ಟು ದೂರದಿಂದ ಇಲ್ಲಿ ತನಕ ಕುಟುಂಬದವ್ರು ಕಳಿಸಿದ್ರೆ ಮ್ಯಾಮ್?
0: ಹಾಂ, ಕಳಿಸಿದ್ದಾರೆ ಮ್ಯಾಮ್. ಅಂದರೆ ಯಜಮಾನರು ಒಬ್ಬರು ಸಪೋರ್ಟ್ ಮಾಡಿ ಕಳಿಸಿದ್ದಾರೆ, ಮನೆ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಆಗ್ತಾ ಇದೆ, ಆದರೆ ಯಜಮಾನರು ಸಪೋರ್ಟ್ ಇದ್ದಾರಲ್ಲ, ಪರವಾಗಿಲ್ಲ.
1: ಸೊ ಈಗ ನೆಕ್ಸ್ಟ್ ಅಂದರೆ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಗುರಿ ಉದ್ದೇಶ ಅಂದರೆ ಮ್ಯಾಮ್, ಯಜಮಾನರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಆಗಿತ್ತೆ ಅನ್ನೋ ಒಂದು ಖುಷಿ ಇದೆ, ಮತ್ತು ಪಾರ್ಲರ್ ಓಪನ್ ಮಾಡಬೇಕು, ಮಗನಿಗೆ ಏನಾದರೂ ಎಜುಕೇಷನಲ್ಲಿ ನನ್ನಿಂದ ಏನಾದರೂ ಕೊಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ.
1: ಮಹಿಳೆಯರು ಏನಾದರೂ ಒಂದು ತರಬೇತಿಯನ್ನು ಪಡಿಬೇಕು ಅಥವಾ ಸ್ವಉದ್ಯೋಗ ಮಾಡಬೇಕು ಅಂತ ಇರೋವಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ತಿಳಿಸೋದಾದ್ರೆ?
0: ಅಂದರೆ ಮನೇಲಿ ಕೂರೋಕ್ಕಿಂತ ಈ ಥರ ಕ್ಲಾಸಿಗೆಲ್ಲ ಬಂದು ಕಲಿಯರಿ, ಫ್ರೀ, ಎಲ್ಲ ಕಡೆ ಫ್ರೀ ಎಜುಕೇಷನ್ಸ್ ಎಲ್ಲ ಚೆನ್ನಾಗಿದೆ, ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಕಲಿತು ಒಂದು ಸಪೋರ್ಟ್ ಆಗಿರಿ, ಇನ್ನೊಬ್ರಿಗೆ ಮಾದರಿ ಆಗಿರಿ ಅಂತ ಹೇಳಕ್ಕೆ ಇಷ್ಟ.
1: ಏನು ಸವಾಲು ಎದುರಿಸಿದ್ದೀರಿ ಮೇಡಮ್ ಈ ಒಂದು ತರಬೇತಿಯಲ್ಲಿ?
0: ಅಂದರೆ ತಂಗಿ ಮನೇಲಿ 3 ತಿಂಗಳಿರೋಕ್ಕೂ ನನಗೂ ಒಂಥರ ಆಗುತ್ತೆ, ಆದರೂ ಪರವಾಗಿಲ್ಲ ಅಂತ ಇದ್ದೀನಿ. ಅಂದರೆ ಯಜಮಾನ್ ಮಗ ಅಳ್ತಾ ಇದ್ದಾನೆ, ಮಗನಿಗೆ ಬಿಟ್ಟು ಇಷ್ಟು ದಿವಸ ಇರಬೇಕಲ್ಲ ಅನ್ನೋ ಬೇಜಾರಿದೆ, ಅದೆಲ್ಲ ಇದು ಮಾಡ್ಕೊಂಡಿದ್ದೀನಿ ಅಷ್ಟ.
1: ಸಾಕಷ್ಟು ಸವಾಲುಗಳ ಮಧ್ಯೆ
0: ಸಣ್ಣ ಮಗ, ಇನ್ನು ಸಣ್ಣವನಲ್ವಾ, ಅವನಿಗೆಲ್ಲ ಸ್ವಲ್ಪ ಸಮಾಧಾನ ಮಾಡಿ, ಯಜಮಾನರು ಮನೆ ಹತ್ರ ಎಲ್ಲ ಸಮಾಧಾನ ಮಾಡಿ, ನಾನು ಕಲಿತೆ ಕಲಿತೀನಿ ಅನ್ನೋ ಕಾನ್ಫಿಡೆನ್ಸಿಂದ ಬಂದಿದ್ದೀನಿ. ಅಂದರೆ ನನಗೆ ಇದು ಚಾಲೆಂಜ್ ಥರನೇ ಬಂದಿದೆ, ಯಾಕಂದರೆ ಅವರೆಲ್ಲ ಬೇಡ ಅಂತ ಹೇಳಿದ್ರು, ನಾನು ಅವರಿಗೆ ಎದುರು ಹಾಕೊಂಡು ಬಂದಿದ್ದೆ ಅಂದರೆ ನಾನು ಕಲ್ತ್ಕೊಂಡೆ ಹೋಗಬೇಕು, ಹಾಗೆ ಚಾಲೆಂಜ್ ಇದೆ.
1: ಓಕೆ, ಅಂದರೆ ಈಗ SVYM VRLC ಸೆಂಟರು ಬರೀ ಕೆಂಚನಹಳ್ಳಿ, ಚಳ್ಳಿಕೋಟೆ, ಸರ್ಗೂರು ಭಾಗ ಮಾತ್ರ ಸೀಮಿತ ಆಗಿರುತ್ತೆ. ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಸೊ ನೀವು ಅಲ್ಲಿಂದ ಇಲ್ಲಿಗೆ ಬಂದು ಕಲಿತಾ ಇದ್ದೀರಿ. ಸೊ ಇದು ಸಬ್ ಬ್ರಾಂಚನ್ನು ಓಪನ್ ಮಾಡಿ ಒಂದು ತರಬೇತಿಗಳನ್ನ ಕೊಡ್ತಾ ಇರೋದು ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್? ಈಗ ನೀವು ದೂರದಿಂದ ಬಂದು ಕಲಿತಾ ಇದ್ದೀರಿ ಅಂತವ್ರಲ್ಲಿ ಇಲ್ಲಿರೋರು ಕೆಲವರು ಉಪಯೋಗ ಪಡ್ಕೊಳ್ಳಲ್ಲ ಅಥವಾ ಪಡ್ಕೊಂಡ್ರು ಸ್ವಉದ್ಯೋಗ ಮಾಡಲ್ಲ, ಆ ಥರದವ್ರಿಗೆ ಹೇಳೋದಾದ್ರೆ ಏನು ಹೇಳ್ತೀರಿ?
0: ಅಂದರೆ ನಮಗೆ ಅನುಕೂಲ ಬಂದಾಗ ನಾವು ಬೆನಿಫಿಟ್ ಆಗಿ ತೊಗೊಂಡಿರ್ಬೇಕು. ಈಗ ಊರಿಂದ ಊರು ಬಿಟ್ಟು ಊರಿಗೆ ಬಂದಿವಿ, ಅದೇ ನಮ್ಮ ಊರಲ್ಲಿ ಇದ್ದಿದ್ರೆ ನಾವು ಅಲ್ಲಿ ತುಂಬ ಜನ ಈ ಥರನೇ ಹೆಣ್ಮಕ್ಳು ಇದ್ದಾರೆ ಕಲಿಬೇಕು ಅನ್ನೋ

0: ಪ್ರಾಬ್ಲಮ್ಸ್ ಅಲ್ಲೂ ಇದ್ದಾರೆ, ಅಲ್ಲೂ ಮಾಡಿದರೆ ಒಳ್ಳೆಯದು, ಇಲ್ಲಿನವರು ಇದರಿಂದ ಉಪಯೋಗ ತಗೊಂಡು ಮಾಡಿದರೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಅಷ್ಟು ಹೇಳ್ಬೋದು.
1: ಬಹಳ ಸಂತೋಷ ಮೇಡಮ್, ಶುಕ್ರ ನಮ್ಮ ಜೊತೆ ಇದ್ದು ನಿಮ್ಮ ಬ್ಯೂಟಿಷಿಯನ್ ತರಬೇತಿಯ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮ್ಯಾಮ್.
1: ಮೇಡಮ್ ನಮಸ್ತೆ.
2: ನಮಸ್ತೆ.
1: ನಿಮ್ಮದೊಂದು ಪರಿಚಯ ಮಾಡ್ಕೊಳ್ಳಿ
2: ಮೇಡಮ್. ನನ್ನದು ಹೆಸರು ರಮ್ಯ ಸ್ವಾಮಿ ಅಂತ. ಎಜುಕೇಷನ್ ಎಲ್ಲ ಕಮ್ಮಿ ಆಗಿ ನಾನು ಹೋಮ್ ನರ್ಸಾಗಿ ಕೆಲಸ ಮಾಡ್ತಿದ್ದೆ. ಪ್ರಾಬ್ಲಮ್, ಮನೇಲಿ ಪ್ರಾಬ್ಲಮ್ ತುಂಬ ಪ್ರಾಬ್ಲಮ್ ಇತ್ತು. ನನಗೆ ಸಪೋರ್ಟ್ ಮಾಡೋರು ಯಾರು ಇರಲಿಲ್ಲ, ನನ್ನ ತಾಯಿ ಮಾತ್ರ ಇದ್ದರು.
3: ಅದಕ್ಕಾಗಿ ಗೋಣಿ ಕಪ್ಪ ಬಿದ್ದೆ. ಗೋಣಿ ಕಪ್ಪ ಬಿದ್ದಮೇಲೆ ನನ್ನ ಹಸ್ಬೆಂಡ್ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಕಷ್ಟ ಕೊಟ್ಟಾದಮೇಲೆ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಗೆ ಹೋದ್ಮೇಲೆ ನನಗೆ ಇನ್ನೂ ಆಟ ಇತ್ತು ಅಂತಂದರೆ, ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಇಲ್ಲಿದ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ನನ್ನ ತಾಯಿ ಸಪೋರ್ಟ್ ತಗೊಂಡು ತಾಯಿ ಜೊತೆ ನನ್ನ ಗೋಣಿ ಕಪ್ಪ ಇದ್ದೀನಿ ಮೇಡಮ್. ಒಬ್ಬ ನನ್ನ ಮಗಳು ಫಸ್ಟ್ ಪಿ ಯು ಓದ್ತಿದ್ದಾನೆ, ಒಬ್ಬ SLC ಓದ್ತಿದ್ದಾನೆ. ಆದರೂ ನಾನು ಇಲ್ಲಿ ಬರೋಕ್ಕೆ ಕಷ್ಟ ಆಗ್ಬೋದು, ಜನನವ್ರು ಏನಾದರೂ ಹೇಳ್ಬೋದು, ಏ ಎಜುಕೇಷನ್ ಇಲ್ಲ ಇವಳಿಗೆ, ಏನಿಲ್ಲ, ಏನು ಕೊಯ್ತಿದ್ದಾಳೆ ಅಂತ ಏನಾದರೂ ಕಿಂಡಲ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಗೋಣಿ ಕಪ್ಪೆಯಿಂದ ಪ್ರಣಾನ್ ಮಾಡ್ತಿದ್ದೀನಿ. ಆದರೂ ನನಗೆ ಇವಾಗ ನನ್ನ ತಾಯಿ ಇದ್ದರೆ ಸಪೋರ್ಟ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಯಾಕೆಂದರೆ ನಿನ್ನ ಕಲೀಲೇಬೇಕು, ನಮ್ಮ ಗಂಡನೂ ಸ್ವಲ್ಪ ಸಪೋರ್ಟಾಗಿದ್ದಾರೆ, ನಿನ್ನ ಕಲೀಲೇಬೇಕು, ಇಲ್ಲ ನನಗಾಗಲ್ಲ, ಓದಿಲ್ಲ, ಬರೋ ಗೊತ್ತಿಲ್ಲ, ಏನಾದರೂ ಹೇಳ್ಬೋದೇನೋ, ಹೋಗಲ್ಲ ನಂದು, ಇಲ್ಲ ನೀನು ಹೋಗಲೇಬೇಕು, ನೀನು ಚಾಲೆಂಜಾಗಿ ನಿಲ್ಲಲೇಬೇಕು, ನೀನು ಬ್ಯೂಟಿಷನ್ ಆಗಲೇಬೇಕು ಅನ್ನೋ ಹಠ ನಮ್ಮ ತಾಯಿಗೆ ಜಾಸ್ತಿ. ಅದರಿಂದ ನಾನಿದ್ದೀನಿ, ನೀನು ಮಾಡೇ ಮಾಡು ಅಂತ ಹೇಳಿ ನಮ್ಮ ತಾಯಿ ತುಂಬ ಸಪೋರ್ಟ್ ಕೊಡ್ತಿದ್ದಾರೆ ಮೇಡಮ್. ಅದಕ್ಕಾಗಿ ನಾನು ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿಗೆ ಬಂದೆ, ನಾನು ಕಲಿತಿದ್ದೀನಿ.
1: ಓಕೆ, ನಿಮ್ಮ ಊರು ಬಂದು ಬನ್ನಿಕುಪ್ಪೆ. ಬನ್ನಿಕುಪ್ಪೆಯಿಂದ ನೀವು ಗೋಣಿಗಳ ಒಂದು ಎಜುಕೇಷನ್ಗೋಸ್ಕರ ಗೋಣಿಕುಪ್ಪ
2: ಇದ್ದೀನಿ.
1: ಈಗ ಇಲ್ಲಿಂದ ಹುಣಸೂರಿಗೆ ಗೋಣಿಕುಪ್ಪ ಎಷ್ಟು ಕಿಲೋಮೀಟರ್ ಆಗುತ್ತೆ?
2: ಆಗುತ್ತೆ ಮೇಡಮ್, ಒಂದು 50-45 ಕಿಲೋಮೀಟರ್ ಇದೆ.
1: 50 ಕಿಲೋಮೀಟರ್ ದೂರ. ಈಗ 50 ಕಿಲೋಮೀಟರ್ ದೂರದಿಂದ ನೀವು ಈಗ ಪ್ರತಿದಿನ ಇಲ್ಲಿ
2: ಪ್ರತಿದಿನ
1: ಬ್ಯೂಟಿಷಿಯನ್ ತರಬೇತಿಯನ್ನು
2: ಪಡ್ಕೊತಾ ಇದ್ದೀವಿ.
1: ಹೇಗೆ ಗೊತ್ತಾಯ್ತು ಇಲ್ಲೊಂದು ತರಬೇತಿ ಕೊಡ್ತಾ ಇದ್ದಾರೆ ಅಂತ?
2: ನಾನು ಕಲೀಲೇಬೇಕು ಅಂತ ಅಂದ್ಬಿಟ್ಟು ಅಮೌಂಟ್ ಕಟ್ಟಿ ಕೋಟೆಗೆ ಒಂದು 3 ದಿನ ಅಪ್ ಆ್ಯಂಡ್ ಡೌನ್ ಮಾಡಿದೆ. ನಮ್ಮ ಯಜಮಾನ್ರು ಅಮೌಂಟ್ ಕಟ್ಟಿದ್ರು, ಕೋಟೆಗೆ ಅಪ್ ಆ್ಯಂಡ್ ಡೌನ್ ಮಾಡಿದೆ. ಅಲ್ಲಿ ನನಗೇನು ಅಡ್ಜಸ್ಟ್ ಆಗಲಿಲ್ಲ. ನಮ್ಮ ಫ್ಯಾಮಿಲಿ ಮನೆಗೆ ನೆಂಟ್ರಿಗೆ ಹಬ್ಬಕ್ಕೆ ಹೋಗಿದ್ದೆ ಈ ಕಡೆ ಸೈಡು. ಅಲ್ಲೊಬ್ರು ಇಲ್ಲಿ ಕಲ್ತಿರೋರು ನಮ್ಮ ಜೊತೆ ಆಟೋದಲ್ಲೇ ಬಂದರು. ಆಟೋದಲ್ಲಿ ಬಂದಾಗ ಅವ್ರು ಹೇಳಿದ್ರು, ಎಲ್ಲೋ ಹೋಗ್ತಿದ್ದೀರಾ, ಯಾವ್ರವರು ಸ್ವಲ್ಪ ಸೀಟ್ ಕೊಡಿ ಅಂತ ಕೇಳಿದ್ರು. ಸೀಟ್ ಕೊಡಿ ಅಂತ ಹೇಳಿ ಕೊಟ್ಟೆ. ಎಲ್ಲಿಗೆ ಹೋಗ್ತಿರೋದು ನೀವು ಅಂತ ಕೇಳಿದ್ರು. ನನ್ನ ತಾಯಿ ನಾನು ಕೂತಿರ್ಬೇಕಾರೆ, ಈಗ ನಾನು ಬ್ಯೂಟಿಷನ್ ಕಲಿಯೋಕ್ಕೋಸ್ಕರ ಕೋಟೆಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ನೀವೇ ಕೋಟೆಗೆ ಹೋಗ್ತಿದ್ದೀರಾ, ಅದನ್ನು ಕಲಿಯೋಕ್ಕೆ ಇಲ್ಲೇ ಇದೆಯಲ್ಲ, ನಾವೆಲ್ಲ ಇಲ್ಲೇ ಕಲ್ತಿರೋದು. ನಾನು ಬ್ಯೂಟಿಷನ್ ಕಲ್ತು ಮತ್ತು ಟೈಲರಿಂಗು ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಅಲ್ಲಿ, ನೀವು ಅಲ್ಲಿಗಂಟ ಹೋಗಲೇಬೇಡಿ, ಬನ್ನಿ, ನಾನು ಕರ್ಕೊಂಡೋಗ್ಬೇಕಾದ್ರೆ ಸೇರಿಸ್ತೀನಿ ಅಂತ ಅವ್ರು ಹೇಳಿದ್ರು. ಅವ್ರು ಅವ್ರ ಹತ್ರ ನಂಬರ್ ತಗೊಂಡು ಅವ್ರು ನನ್ನ ನಂಬರ್ ತಗೊಂಡ್ರು. ಆವತ್ತಿನ ದಿನ ನಾನು ಕೋಟೆಗೆ ಹೋದೆ. ಕೋಟೆಗೆ ಹೋಗಿ ಹೋಟೆಲ್ 2 ದಿನ ಆಗಿತ್ತು ಇವ್ರು ಸಿಗುವಾಗ, ಅವತ್ತಿನ ದಿನ ಸೇರಿ 3 ದಿನ ಹೋಗಿ ಆಯಿತು. ಹೋಗಿ ಆದಮೇಲೆ ನಾನು ಇವ್ರಿಗೆ ಫೋನ್ ಮಾಡಿದೆ, ಅವರೇ ಮಾಡೋ ಸ್ಟಾರ್ಟ್ ಮಾಡಿದ್ರು. ಯಾರು ಅವ್ರನ್ನ ಕೈ ಸಿಕ್ಕಿದ್ರಲ್ಲ ಅವರು, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಪಲ್ಯ ಮೇಡಮ್ ಜೊತೆ ಮಾತಾಡಿದ್ರಂತೆ. ಬೇಡ ಬೇಡ, ನಮ್ಮದು ಫ್ರೀ ಇದಾಗಿದೆಲ್ಲ, ಚೆನ್ನಾಗಿ ನಾವು ಕಲಿಸ್ಕೊಡ್ತೀವಿ, ಬರೋ ಕೇಳಬೇಕಂದ್ರೆ ಕಲಿತೀನಿ ಅನ್ನೋ ಇಂಟ್ರೆಸ್ಟ್ ಇದ್ದರೆ ಬರೋ ಕೇಳಿ ಅಂತ ಪಲ್ಯ ಮೇಡಮ್ ಹೇಳಿದ್ರಂತೆ. ಆವಾಗ ನಾನು ಅವ್ರನ್ನ ಕರ್ಕೊಂಡು ಕಾಂಟ್ಯಾಕ್ಟ್ ಇದ್ದೆ ಮೇಡಮ್ ಹತ್ರ ಬಂದೆ. ಮೇಡಮ್ ಹತ್ರ ಬಂದಾಗ, ಸರಿ ನೀವು ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮಾಡಿ, ಚೆನ್ನಾಗಿ ಎಜುಕೇಷನ್ ಕೊಡ್ತೀವಿ, ನೀವು ನನಗೆ ಕೇಳ್ದಿರೋದು ನನಗೆ ಓದೋಕ್ಕೆಲ್ಲ ಬರೋದಿಲ್ಲ ಮೇಡಮ್ ಅಂತ. ನಿಮಗೆ ತಲೆಯಲ್ಲಿ ಅರ್ಥ ಆದರೆ ಸಾಕು, ಅರ್ಥ ಮಾಡ್ಕೊಂಡು ನೀವು ಮುಂದೆ ಹೋಯ್ತೀನಿ ಅನ್ನೋ ಶಕ್ತಿ ನಿಮಗಿದ್ರೆ ನೀವು ಮಾಡಿ ಅಂತ ಹೇಳುವಾಗ, ನಾನು ಮಾಡ್ತೀನಿ ಅನ್ನೋ ಧೈರ್ಯದಿಂದ ನಾನು ಇಲ್ಲಿ ಸೇರ್ಕೊಂಡು
1: ಶಿಕ್ಷಣ ಪಡ್ಕೊಂಡಿದ್ದೀನಿ.
2: ಎಜುಕೇಷನ್ ನಾನು ಓದೇ ಇಲ್ಲ ಮೇಡಮ್,
1: ಓದೇ
2: 3-4 ಕ್ಲಾಸ್ ಗಂಟ ಓದಿದೆ ಅಷ್ಟೇ. ನನಗಾದರೂ ನನ್ನ ತಲೆಯಲ್ಲಿ ಏನೂ ಓಡಲ್ಲ, ಅಂದರೆ ಏನು ನೋಡ್ತೀನಿ ಕಣ್ಣಲ್ಲಿ ನೋಡಿದ್ ನಾನು ಕೈಯಲ್ಲಿ ಮಾಡ್ತೀನಿ. ಇದ್ರ ಹೋಮ್ ನರ್ಸಿಂಗ್ ಹೋಯ್ತಿದ್ನಲ್ಲ, ಅಲ್ಲೂ ಅಷ್ಟೇ, ಪ್ರತಿಯೊಂದು ಶುಗರ್ ಬಿ ಪಿ ಪ್ರತಿಯೊಂದು ಚೆಕ್ ಮಾಡ್ತಿದ್ದೆ. ಪೇಷೆಂಟ್ಗೆ ಮೆಡಿಸಿನ್ ಯಾವ ಟೈಮಿಗೆ ಕೊಡಬೇಕು, ಯಾವ ಟೈಮ್ಗೆ ಇದು ಮಾಡಬೇಕು, ಅವ್ರನ್ನ ಯಾವ ಥರ ನೋಡಬೇಕು ಅನ್ನೋ ಥರ ಎಲ್ಲ ಗೊತ್ತಾಗಿತ್ತು. ಹಂಗೆ ಇದರಲ್ಲೂ ನನಗೆ ಮಾಡ್ಬೋದು, ಅಲ್ಲೇ ಇಷ್ಟು ಮಾಡೋದಂತೆ ಪೇಷೆಂಟ್ ನೋಡಬೇಕಾದ್ರೆ, ಒಂಚೂರು ಹೆಚ್ಚು ಕಮ್ಮಿ ಇದ್ರೆ ಪ್ರಾಬ್ಲಮ್ ಅವ್ರು ನಮ್ಮ ತಲೆ ಮೇಲೆ ಬರೋ ಅಂಥ ಇದರಲ್ಲೇ ನಾನು ಮಾಡಿದ್ದೀನಿ, ಇದ್ರಲ್ಲಿ ನಾನು ಮಾಡೋಕ್ಕಾಗಲ್ವ, ಮಾಡೋಣ ಅಂತ ಅಂದ್ಬಿಟ್ಟು ಧೈರ್ಯದಿಂದ ಇಲ್ಲಿ ಬಂದು ನಾನು ಮಾಡ್ತಿದ್ದೀನಿ ಮೇಡಮ್.
1: ಅಂದರೆ ಈಗ ಅಲ್ಲಿ ಕೆಲಸ ಏನಕ್ಕೆ ಬಿಟ್ರಿ ಹೋಮ್ ನರ್ಸ್ ಆಗಿ ಕೆಲಸ
2: ಮೇಡಮ್? ಅದು ಹೋಮ್ ನರ್ಸ್ ಆಗಿ ನಾನು ಹೊರಗಡೆ ಮಾಡ್ತಿದ್ದೀನಿ. ಈಗ ಮಗ ಫಸ್ಟ್ ಪಿ ಯು ಇವನು SLC ಓದ್ತಿದ್ದಾನೆ, ಈ ಕಡೆ ಮುಂದೆ ಮುಗಿತಿದ್ದಂಗಲೇ ಕ್ಲಾಸ್ ಈ ಕಡೆ ಸೆಟ್ಲ್ ಮಾಡ್ಕೊಳ್ವ. ಯಾವಾಗಲೂ ನನಗೆ ಅದೇನು ಶಾಶ್ವತ ಏನಲ್ವಲ್ಲ, ಯಾವಾಗಲೂ ಆಲ್ಟಾಗೂ ಉಳ್ಕೋಬೇಕು, ಅಪ್ ಆ್ಯಂಡ್ ಡೌನು ಮಾಡಬೇಕು. ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ನೈಟ್ ಹೋಗಲೇಬೇಕು, ಬೇರೆಯವ್ರ ಮನೇಲಿ ಮಾಡ್ತೀನಿ ಅಂದರೆ ನಾವು ಅಲ್ಲೇ ಉಳ್ಕೋಬೇಕು, ಮಕ್ಕಳನ್ನ ನೋಡೋಕ್ಕಾಗಲ್ಲ. ತಿಂಗಳಿಗೆ 2-3 ದಿನ ರಜೆ ಇರುತ್ತೆ, ತುಂಬ ಹಿಂಸೆ ಆಯ್ತಿದ್ದು. ಆದ್ದರಿಂದ ನಾನು ಇದನ್ನು ಕಲಿತ್ರೆ ನಾನೇ ಓನಾಗಿ ನಂದು ಸ್ವಂತ ಅಂತ ಇರುತ್ತಲ್ವ ಅನ್ನೋದಕ್ಕೋಸ್ಕರ ನಾನು ಇಲ್ಲಿಗೆ
1: ಈಗಲೂ ಕೆಲಸ ಮಾಡ್ತಾ ಇದ್ದೀನಿ.
2: ಇಲ್ಲೇ ಬಿಟ್ಬಿಟ್ಟೆ ಮೇಡಮ್, 1-3 ತಿಂಗಳಾಗಿ ಬಿಟ್ಟೆ. ಇದೇ ಮಾಡಲೇಬೇಕು ಅನ್ನೋ ಆಟದಿಂದನೇ ಅಮೌಂಟ್ ಕಟ್ಟಿದ್ದು ಬೇರೆ ಕಡೆ.
1: ಓಕೆ, ಅಲ್ಲಿ ಬಿಟ್ಟು ಇಲ್ಲಿ ನೀವು ಜಾಯ್ನ್ ಆಗಿದ್ದೀರಿ?
2: ಜಾಯ್ನ್ ಆಗಿದ್ದೀನಿ.
1: ತರಬೇತಿಯನ್ನು
2: ಪಡ್ಕೊಳ್ತಿದ್ದೀನಿ.
1: ಈಗ ಬಂದು ಎಷ್ಟು ದಿನ ಆಯಿತು?
2: ಈಗ 2 ತಿಂಗಳಾಯ್ತು ಮೇಡಮ್.
1: 2 ತಿಂಗಳು? 2 ತಿಂಗಳಿಂದ ಏನೇನಲ್ಲ?
2: 2 ತಿಂಗಳಿಂದ ಐಬ್ರೋ, ಪೆಡಿಕೇರ್, ಮಿನಿಕೇರು, ವ್ಯಾಕ್ಸಿನ್, ಫೇಷಿಯಲ್ಲು, ಕಟ್ಟಿಂಗು, ಏರ್ ಕಟ್ಟಿಂಗು ಎಲ್ಲ ಕಲ್ತಿದ್ದೀನಿ ಮೇಡಮ್.
1: ಸೊ 3 ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಅವರು

0: ಬೇಕು ಅನ್ನೋ ಆಸೆ ಇದೆ ಮೇಡಮ್.
1: ನೆಕ್ಸ್ಟ್ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಗುರಿ ಉದ್ದೇಶನ ತಿಳಿಸೋದಾದ್ರೆ ಅದೇ, ಅಮ್ಮ ನನಗೂ ಮಕ್ಕಳ ಈಗ ಸ್ವಂತ ಓನ ಅಂಗಡಿ ಇಡಲೇಬೇಕು ಅನ್ನೋ ನನ್ನ ತಲೆಯಲ್ಲಿ ಇಡ್ಬಿಟ್ಟಿದೆ. ಈಗ 15 ಒಂದು ವಾರದಿಂದ ಜಾಸ್ತಿ ನನ್ನ ತಲೆಗೆ ಆಗ್ಬಿಟ್ಟಿದೆ. ಇಷ್ಟು ದಿನ ಗೊತ್ತಿರಲಿಲ್ಲ. ಈಗ ನನ್ನ ಇದರಲ್ಲಿ ನಾನು ಮಾಡ್ತೀನಿ ಅನ್ನೋ ಶಕ್ತಿ ನನ್ನ ತಲೆಯಲ್ಲಿ ಬಂದುಬಿಟ್ಟಿದೆ ನನ್ನ ತಲೆಯಲ್ಲಿ. ಅದರಿಂದ ನೀವು ಮನೇಲಿ ಕೂತ್ಕೊಂಡ್ರೆ ಓ ನಾನು ಮರ್ತೋಗ್ಬಿಡ್ತೀನೇನೋ, ನಾನು ಮರ್ತೋಗ್ಬಿಡ್ತೀನೇನೋ, ಇಲ್ಲ ನೀವು ಮಾಡ್ಕೊಳ್ಳೇಬೇಕು ಅಂತ ಅಪ್ಪ ನಮ್ಮಮ್ಮನ್ನ ಮತ್ತು ನಮ್ಮ ಅಪ್ಪ ಇಲ್ಲ ನಮ್ಮಮ್ಮನ್ನ ನಮ್ಮ ಯಜಮಾನ್ರ ತುಂಬ ನಾನು ಇದು ಮಾಡ್ತಿದ್ದೀನಿ, ಮಾಡಲೇಬೇಕು, ನಾನು ಮಾಡಲ್ಲ ಅಂತ ಹೇಳಿದ್ರು ನೀವು ಕಳಿಸಿದಿರ. ಇವಾಗ ನನಗೆ ಅರ್ಜೆಂಟು, ನಾನು ಅಲ್ಲಿ ಕೆಲಸ ಬಿಡ್ತಿದ್ದಂಗೆ ನನಗೆ ಯಾವುದೋ ಒಂದು ಅಂಗಡಿ ಸಾಪ್ ಹುಡುಕಿ ಸ್ವಂತ ನನಗೆ ಹೆಲ್ಪ್ ಮಾಡಲೇಬೇಕು ನೀವು, ಇಲ್ಲ ನಾನು ಕಲ್ತಿದ್ದು ವೇಸ್ಟ್ ಆಗುತ್ತೆ, ಮಾಡಲೇಬೇಕು ಅಂತ ಇದ್ದೀನಿ. ಮಾಡಬೇಕು ಅಂದರೆ ನನ್ನದು ನನ್ನ ಸ್ವಂತ ಅಂತ ಇದ್ದಾಗ ನನ್ನ ಮಕ್ಕಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಎಜುಕೇಷನ್ ಕೊಡಿಸ್ಬೋದು ಅನ್ನೋ ಆಸೆ ನನಗಿದೆ.
1: ಅಂದರೆ ಒಟ್ಟಾರೆ ನೀವು ಈಗ ಸ್ವಂತ ಒಂದು
0: ಪಾರ್ಲರ್ ಇಡಬೇಕು,
1: ಪಾರ್ಲರ್ ಇಟ್ಟು ಬಿಸ್ನೆಸ್ನ ಆರಂಭ ಮಾಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಗುರಿ ಉದ್ದೇಶನ ಇಟ್ಕೊಂಡು
0: ಮೇಡಮ್.
1: ಈಗ ಎಸ್ ವಿ ವೈ ಎಂ ಬರೀ ಅಲ್ಲಿಗಷ್ಟೇ ಸೀಮಿತ ಆಗಿರ್ತಾನೆ, ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ. ಸೊ ಹುಣಸೂರು ತನಕ ಬಂದು ಒಂದು ಬ್ರಾಂಚನ್ನು ಆರಂಭ ಮಾಡಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಸೊ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನಾ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ದರೆ ಇದ್ರ ಬಗ್ಗೆ
0: ಅದನ್ನು ಮೇಡಮ್ ನಮಗೂ ಏನು ಆಸೆ ಅಂದರೆ ನಾವು ಕಲ್ತಂಗೆ ನಮ್ಮ ಅಕ್ಕಪಕ್ಕದವರು ಸ್ವಲ್ಪ ಏನು ಮಾಡದೆ ಮನೇಲಿ ಇರೋಂಥವ್ರಿಗೆ ಸುಮ್ಮನೆ ಯಾಕೆ ಕೂತ್ಕೋತೀರಾ, ಬನ್ನಿ ಮಾಡಿ, ನಾನು ಮಾಡಿವಾಗ ಇಷ್ಟು ಬರ್ತಾ ಇದ್ದೀನಿ ಮುಂದಕ್ಕೆ, ನೀವು ಅದೇ ಥರ ಆಗ್ಬೋದೇನೋ, ಸುಮ್ಮನೆ ಮನೇಲಿ ಕೂತ್ಕೊಂಡು ವೇಸ್ಟಾಗಿ ಅವರಿರೋ ಸುದ್ದಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಮ್ಮದೇ ಒಂದಂಥ ಕೆಲಸ ಇರೋದು ಪಡ್ಕೊಂಡ್ರೆ ಆ ಕಡೆ ಫೋಕಸ್ ಮಾಡ್ಬೋದು ನಾವು, ಈ ಕಡೆ ಯಾವುದೂ ಇರಲ್ಲ. ನಮ್ಮ ಮಕ್ಕಳು ನಮ್ಮ ಗಂಡ ಅಂತ ಇರ್ಬೋದು, ಬನ್ನಿ ನೀವು ಸೇರಿ ಒಳ್ಳೆ ಎಜುಕೇಷನ್ ಇದೆ, ಟೈಲರಿಂಗ್ ಇದೆ, ಬ್ಯೂಟಿಷಿಯನ್ ಇದೆ, ಮಾಡಿ. ಅದ್ರ ಕಡೆಯಿಂದನೂ ಸಪೋರ್ಟ್ ತುಂಬ ಸಪೋರ್ಟ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ?
0: ತುಂಬ ಚೆನ್ನಾಗಿದೆ. ಯಾರು ನನಗೆ ಮೇಡಮ್, ನನಗೆ ತುಂಬ ಚೆನ್ನಾಗಿದೆ. ನಮ್ಮ ಹಸ್ಬೆಂಡು ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ, ಫಸ್ಟ್ ಏನು ಸಪೋರ್ಟ್ ಮಾಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಗೋಣಿಕೊಪ್ಪ ಹೋಗಿದ್ದು, ಮಕ್ಕಳನ್ನ ಅರ್ಧದ್ರಲ್ಲಿ ಬಿಡಬಾರ್ದು ಅಂದ್ಬಿಟ್ಟು. ನಮ್ಮ ಅಮ್ಮ ಅದಕ್ಕಿಂತ ಜಾಸ್ತಿ ಸಪೋರ್ಟ್ ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಮ್ಮಗೆ ನನ್ನ ಒಬ್ಬಳೆ ಮಗಳು, ಅದರಿಂದ ನಮ್ಮ ಅಮ್ಮನೇ ತುಂಬ ನಂಗೆ ಸಪೋರ್ಟ್ ಮಾಡ್ತಿರೋದು, ಮಕ್ಕಳಿಗೆ ಆಗಲಿ ನನಗೆ ಆಗಲಿ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಮೇಡಮ್ ಏನು ಮಾಡ್ತೀನಿ ಅಂತಂದ್ರೆ ಅವ್ರು ಹೆಲ್ಪ್ ಮಾಡ್ತೀನಿ ಅನ್ನೋ ಶಕ್ತಿ ಅವರಿಗಿದೆ.
1: ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್?
0: ಸವಾಲುಗಳು ಅಂತಂದರೆ ಮೇಡಮ್, ನನಗೆ ಊರಲ್ಲಿ ನನ್ನ ಸಂಬಂಧಪಟ್ಟಂಥವ್ರದೇ ಫ್ಯಾಮಿಲಿ, ಗಂಡನ ಕಡೆ ಫ್ಯಾಮಿಲಿ ಇರ್ತಾರಲ್ಲ, ಅವರು ಇವ್ರಿಗೂ ಏನು ಆಗಬಾರ್ದು, ನಮಗಿಂತ ಮೇಲೆ ಬರಬಾರ್ದು. ಅವರು ಟೈಲರಿಂಗ್ ಮಾಡ್ತಿದ್ದಾರೆ ಅವರು, ಆದರೆ ಅವ್ರು ನನಗಿಂತ ಮೇಲೆ ಬರಬಾರ್ದು. ಇವತ್ತು ಹೆಂಗಿದ್ದಾರೆ ಹೊರಗಡೆ ಆಚೆ, ಅದೇ ಥರ ಆಚೆನೇ ಇರಬೇಕು ಅವಳು ಅನ್ನೋ ಇದರಲ್ಲಿ ಅವರಿದ್ದಾರೆ. ನಾನು ಇಲ್ಲ, ನನ್ನಂತೆ ನಾನು ಪಡ್ಕೊಂಡು ನನ್ನ ಮಕ್ಕಳನ್ನ ಓದಿಸ್ಕೊಂಡು ನಾನು ಊರಲ್ಲೇ ಚಾಲೆಂಜ್ ಆಗಿ ಇರಲೇಬೇಕು ಅಂತ ಚಾಲೆಂಜ್ ಮಾಡಿ ನಾನು ಇವಾಗ ನನ್ನ ತಲೆಯಲ್ಲೆಲ್ಲ ಇಟ್ಕೊಂಡು ಜಮೀನು ಮಾಡ್ತಿರ್ಲಿಲ್ಲ, 17 ವರ್ಷ ಆಗಿತ್ತು ಜಮೀನು ಮಾಡ್ತಿರ್ಲಿಲ್ಲ, ಮನೇಲಿ ಮೈದಾವರೇ ಮಾಡ್ತಿದ್ರು, ನನಗೆ ಏನು ಕೊಡ್ತಿರ್ಲಿಲ್ಲ. ಈ ವರ್ಷ ನಾನು ಚಾಲೆಂಜಾಗಿ ತಗೊಂಡು ನನ್ನ ಗಂಡನ ಸೈಡಲ್ಲಿಟ್ಟು ನಾನು ಹೋಗಿ ಧೈರ್ಯದಲ್ಲಿ ಮಾತಾಡಿ, ನೀವು ಇಷ್ಟು ವರ್ಷ ಮಾಡಿದ್ದೀರಲ್ಲ ಅದೆಲ್ಲ ತಗೊಂಡು ನಾನು ಮಾಡಿಕೊಂಡು 3 ವರ್ಷ ನಾನು ಮಾಡ್ತೀನಿ, ನೀವು 17 ವರ್ಷ ಮಾಡಿದ್ರೆ ನೀವು ಮಾಡಬೇಡಿ, ನಾನು ಮಾಡ್ಕೋತೀನಿ ಅನ್ನೋ ಚಾಲೆಂಜಲ್ಲಿ ಆರಂಭ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸಿದ್ದೀನಿ ಮೇಡಮ್. ಮನೆ ಕೀಳಿಸಿದ್ದೀನಿ, ಮನೇನ ಈಗ ಒಂದೆರಡು ತಿಂಗಳಿಂದ ಈಚೆಗೆ ಮನೆನೂ ಕೀಳಿಸಿ ಬೇರೆಯವ್ರ ಮನೆ ಹತ್ರ ಬಾಡಿಗೆ ಮಾಡಿ ಇಟ್ಕೊಂಡು ಚಾಲೆಂಜ್ ಆಗಿ ನಿಂತಿದ್ದೀನಿ ಮೇಡಮ್ ಅವ್ರ ಮುಂದೆ. ಅವರು ಅನ್ಕೊಂಡಿದಾರಂತೆ, ಎಷ್ಟೋ ಜನ ಹೇಳಿದ್ರು ಅವಳು ಬರಲ್ಲ ಈ ಕಡೆ ಅನ್ಕೊಂಡಿದ್ದು, ಆದರೂ ಗಂಡನ್ನ ಸರಿ ಮಾಡಿ ಈ ಕಡೆ ಬರೋಷ್ಟು ಇದ್ರಲ್ಲಿ ಇದ್ದಾಳೆ ಅಂತಂದರೆ ಅವಳನ್ನ ಬಿಟ್ಕೊಡ್ಬಾರ್ದು ಅಂತ ಇದ್ದಾರೆ. ಆದರೆ ಮೇಡಮ್ ನಾನು ಬಿಟ್ಕೊಡಲ್ಲ, ನಾನು ಚಾಲೆಂಜ್ ಆಗಿ ನಾನು ಬದುಕೇ ಬದುಕ್ತೀನಿ ಮೇಡಮ್, ನನಗೊಂದು ಇದು ಒಳ್ಳೆಯದೊಂದು ಆದರೆ
1: ಅಷ್ಟೇ. ಅಂದರೆ ಸಾಕಷ್ಟು
0: ಸವಾಲುಗಳು ಪಡ್ಕೋಬೇಕು ಅನ್ಕೊಂಡಿದ್ದೆ.
1: ಅದರಂತರದಲ್ಲಿ ನಿಮ್ಮ ಒಂದು ನೆಲೆನ ಅಲ್ಲೇ
0: ಅಲ್ಲೇ ಆರಂಭ ಮಾಡಬೇಕು ಅನ್ನೋ
1: ಆಸಕ್ತಿ
0: ಇದೆ.
1: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಂದೇಶನ ತಿಳಿಸೋದಾದ್ರೆ ಮೇಡಮ್?
0: ಅದೇ ಮೇಡಮ್, ಇದೇ ವಿಷಯ ಹೇಳ್ತೀನಿ ಅವ್ರಿಗೆ, ಚೆನ್ನಾಗಿದೆ ಎಜುಕೇಷನ್ ಕೊಡ್ತಾರೆ, ಬಂದು ಸೇರಿ ಮಾಡಿ ಅಂತ ಹೇಳ್ತೀನಿ.
1: ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ತರಬೇತಿ ಅನುಭವ ಜೊತೆಗೆ ವೈಯಕ್ತಿಕ ಜೀವನದ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಧನ್ಯವಾದ.
0: ಸರಿ ಮೇಡಮ್, ನಾನು ಯಾರ ಜೊತೆ ಹಂಚ್ಕೊಂಡಿರ್ಲಿಲ್ಲ, ಅದು ನಿಮ್ಮ ಜೊತೆ ಹಂಚ್ಕೊಂಡೆ ಮೇಡಮ್.
1: ಧನ್ಯವಾದ.
0: ಸರಿ ಮೇಡಮ್.
1: ಮೇಡಮ್ ನಮಸ್ತೆ.
2: ನಮಸ್ತೆ ಮ್ಯಾಮ್.
1: ನಿಮ್ಮ ಹೆಸರು?
2: ನನ್ನ ಹೆಸರು ಚಂದ್ರಿಕಾ ಅಂತ. ನಾನು ಊರು ಹುಣಸೂರು. ನಾನು ಓದಿರೋದು ಸೆಕೆಂಡ್ ಇಯರ್ ಡಿಗ್ರಿ ಓದಿದ್ದೀನಿ, ಫೈನಲ್ ಇಯರ್ ಮಾಡಿಲ್ಲ. ನನ್ನ ಮನೇಲಿ 4 ಜನ ಇದ್ದಾರೆ, ನಾ ಅಪ್ಪ ಅಮ್ಮ ನನ್ನ ತಮ್ಮ ನಾನು.
1: ಓಕೆ, ಯಾಕೆ ಡಿಗ್ರಿ ಕಂಪ್ಲೀಟ್ ಆಗಲಿಲ್ಲ?
2: ಅದು ಮನೇಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕಂಪ್ಲೀಟ್ ಆಗಲಿಲ್ಲ.
1: ತದನಂತರದಲ್ಲಿ ಏನು ಮಾಡ್ತಾ ಇದ್ರಿ?
2: ಮನೇಲೇ ಇದ್ದೆ ಮ್ಯಾಮ್.
1: ಮನೇಲೇ ಇದ್ದೆ. ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು
2: ಅಂತ ಅಂದರೆ, ಅದು ನಮ್ಮ ಬ್ಯೂಟಿಷಿಯನ್ ತರಬೇತಿಯಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನನ್ನ ಮದುವೆ ಆಗವಾಗ ಫಿಕ್ಸ್ ಆಗಿದೆ. ಅವರು ಗದ್ದಲಿರೋದು ಪಲ್ಲವಿ ಮ್ಯಾಮ್ ಅವ್ರಿಗೆ ಪರಿಚಯ ಇದೆ. ಅವರು ನನಗೆ ಇನ್ಫಾರ್ಮ್ ಮಾಡಿದ್ರು ಹಿಂಗೆ ಬ್ಯೂಟಿಷಿಯನ್ ಕ್ಲಾಸ್ ಮಾಡ್ತಾರೆ ಅಂತ. ಅದರಿಂದ ನನಗೆ ಗೊತ್ತಾಯಿತು.
1: ಡಿಗ್ರಿ ಇನ್ಕಂಪ್ಲೀಟ್ ಆಯಿತು, ಮನೆಯಲ್ಲೇ ಇದ್ರೆ. ಸೊ ಮದುವೆ ಫಿಕ್ಸ್ ಆಗಿದೆ, ಮದುವೆ ಆಗೋ ಹುಡುಗ ನಿಮ್ಮನೆ ಇಲ್ಲಿ ಜಾಯಿನ್ ಮಾಡಿಸಿದ್ದಾರೆ.
2: ಹೌದು.
1: ಸೊ 2.5 ತಿಂಗಳಾಯಿತು ಬಂದು ಜಾಯಿನ್.
2: ಹೌದು.
1: ಏನೆಲ್ಲ ಕಲ್ತಿದ್ದೀರಿ
2: ಮ್ಯಾಮ್? ಮೆಹೆಂದಿ, ಮತ್ತು ಐಬ್ರೋ ಮಾಡೋದು, ಬ್ಲೀಚು, ಡಿಟೈನು, ಫೇಶಿಯಲ್ಲು, ಆಮೇಲೆ ಮೆಡಿಕೇರ್ ಪೆಡಿಕ್ಯೂರು, ಹೇರ್ ಸ್ಟೈಲು ಎಲ್ಲ.

0: ಆಸಕ್ತಿ ಇತ್ತ ಮೇಡಮ್ ಬ್ಯೂಟಿಷಿಯನ್?
1: ಹೌದು ಮ್ಯಾಮ್, ನಂಗೆ ಆವಾಗ್ಲಿಂದ ಬ್ಯೂಟಿಷಿಯನ್ ಮಾಡ್ಬೇಕು ಅಂತ ಆಸಕ್ತಿ ಆವಾಗ್ಲಿಂದ ಇತ್ತು. ಅದಕ್ಕೆ ಇಂಟ್ರೆಸ್ಟ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಸೇರ್ಕೊಂಡು ಮಾಡ್ತಿದ್ದೆ.
0: ಅಂದ್ರೆ ಅವ್ರ ಜೊತೆ ನೀವು ಹಂಚ್ಕೊಂಡ್ರ ಹಿಂಗಿದೆ ನನ್ನ ಇಂಟ್ರೆಸ್ಟ್? ಅವರಿಗೆ
1: ಇಲ್ಲ, ನನ್ಗೆ ಇಂಟ್ರೆಸ್ಟ್ ಇತ್ತು ಆವಾಗ್ಲಿಂದ, ನಾನು ಹೇಳ್ಕೊಂಡಿದ್ದೆ ಅವರಿಗೆ. ಅದಕ್ಕೇ ಹಿಂಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದಲ್ಲ, ಹಿಂಗೆ ಹೂ ಮಾಡು ಅಂತ ಅವ್ರು ಹೇಳಿದ್ರು.
0: ಅನುಕೂಲಗಳ ಬಗ್ಗೆ ನೀವು ಹೇಳ್ಕೊಳ್ಳೋದತ್ರ ಮೇಡಮ್, ಏನೆಲ್ಲ ಸೇಫ್ಟಿ ಇದೆ ಮಕ್ಕಳಿಗೆ?
1: ಮ್ಯಾಮ್ ಚೆನ್ನಾಗಿ ಹೇಳ್ಕೊಡ್ತಾರೆ, ಮತ್ತು ನಮ್ಗೆ ಅರ್ಥ ಆಗಲಿಲ್ಲ ಪುನಃ ಕೇಳಿದ್ರು ನಮಗೆ ಪದೇ ಪದೇ ಹೇಳ್ಕೊಡ್ತಿರ್ತಾರೆ. ನಾವು ಹೇಳ್ಕೊಡಲ್ಲ ಅಂತ ಏನಿಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ. ಚೆನ್ನಾಗಿ ತರಬೇತಿ ಪಡ್ಕೊಂಡು ಮುಂದೆ ಪಾರ್ಲರ್ ಮಾಡ್ಬೋದು,
0: ಮಾಡಬೇಕು ಅಂತ
1: ಮಾಡಬೇಕು.
0: ಕುಟುಂಬದ ಸಹಕಾರ ಹೇಗಿದೆ ಅದಕ್ಕೆ?
1: ಚೆನ್ನಾಗಿದೆ ಮ್ಯಾಮ್, ಅವರು ಸಹಕಾರ ಮಾಡ್ತಾರೆ, ಹುಡುಗನ ಮನೆಯೂ ಸಹಕಾರ ಮಾಡ್ತಾರೆ.
0: ಈಗ VLNC ಸೆಂಟ್ರಲ್ಲಿ ಬಂದು ಟ್ರೈನಿಂಗ್ನ ಕೊಡ್ತಾ ಇದ್ದೆ, ಅಷ್ಟು ಅನುಕೂಲ ಆಗ್ತಾ ಇದೆ?
1: ತುಂಬ ಅನುಕೂಲ ಆಗ್ತಿದೆ ಮ್ಯಾಮ್. ಮುಂದೆ ಏನಾದರೂ ಪಾರ್ಲರ್ ಇಟ್ಟು ಬೇರೆ ಕೈ ಕೆಳಗಡೆ ನಾವು ಇರಬಾರ್ದು, ನಮ್ಮದೇ ಸ್ವಂತ ಮಾಡ್ಕೊಂಡು ಹೋಗ್ಬೋದು ಅಂತ ಇದೆ.
0: ಉತ್ತಮ ಬ್ಯೂಟಿಷಿಯನ್ ಆಗಿ 3 ತಿಂಗಳ ತರಬೇತಿ ಮುಗಿದ ನಂತರ ಬರ್ತೀನಿ, ಹೊರ ಹೋಗ್ತೀನಿ ಅಂತ ಅನ್ಸುತ್ತೆ?
1: ಅನ್ಸುತ್ತೆ ಮ್ಯಾಮ್.
0: ಸೊ ನಿಮ್ಮ ಥರನೇ ಹಲವಾರು ಯುವತಿಯರು, ಯುವಕರು ಅಥವಾ ಮಹಿಳೆಯರು ಈ ಥರ ಒಂದು ಸೆಂಟ್ರಲ್ಲಿ ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗ ಮಾಡಿ ಅಥವಾ ಆರ್ಥಿಕವಾಗಿ ಸಬಲ ಆಗಬೇಕು ಅಂತ ಇರುವಂಥ ಮಹಿಳೆಯರಿಗೆ ಆಗಲಿ ಯುವತಿಯರಿಗೆ ಆಗಲಿ ನಿಮ್ಮ ಒಂದು ಕಿವಿ ಮಾತನ್ನು ತಿಳಿಸಿ.
1: ಎಜುಕೇಷನ್ ಬಿಟ್ಟು ಮನೇಲಿರೋರಿಗೆ ಬಂದು ಕೋರ್ಸ್ ಕಲಿತು ಮುಂದೆ ಅವ್ರದೇ ಆದ ಮಡ್ಕಿ ಅವ್ರದೇ ಆದಂಥ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಕೇಳ್ತೀನಿ.
0: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ನಮಸ್ತೆ ಮ್ಯಾಮ್.
0: ನಿಮ್ಮ ಹೆಸರು ಮ್ಯಾಮ್?
2: ನನ್ನ ಹೆಸರು ಸುಮಾ ಅಂತ. ನಾನು ಎಮ್ಮೆ ಕೊಪ್ಪಳಿಂದ ನಮ್ಮ ತಾಯಿ ಮನೆಯಿಂದ ಬರ್ತಿದ್ದೀನಿ. ನಾನು ಮದುವೆ ಆಗಿದ್ದು ಕೇರ್ನಗರಕ್ಕೆ ಚೀರ್ನಳ್ಳಿ ಅಂತ. ಅವರು ನಮ್ಮ ಹಸ್ಬೆಂಡ್ ತೀರೋದ್ರು ಅಂದ್ಬಿಟ್ಟು ಅಲ್ಲಿ ಯಾರೂ ನೋಡ್ಕೊಳ್ತಿರ್ಲಿಲ್ಲ ನನ್ನ. ನಮ್ಮ ಅಪ್ಪನ ಮನೆ ನಮ್ಮಮ್ಮ ನಾನು ಚೆನ್ನಾಗಿ ನೋಡ್ಕೊತೀನಿ ಇಲ್ಲಿ ಅಂತ ಅಂದ್ಬಿಟ್ಟು ಬಂದರು. ಫಸ್ಟೆಲ್ಲ ನಮ್ಮ ಯಜಮಾನರು ಸ್ವಲ್ಪ ಹಿಂಸೆ ಕೊಡ್ತಿದ್ರು, ಹಾಗಾಗಿ ಅವ್ರು ತಿರೋದ್ರಲ್ಲ ಅಂದ್ಬಿಟ್ಟು ನನ್ನ ಮಗಳು ಚೆನ್ನಾಗಿ ಇಲ್ಲೇ ನೋಡ್ಕೊತೀನಿ ಅಂತ ಕರ್ಕೊಬಂದು ಲೇರಿಸ್ಕೊಂಡ್ರು. ನನಗೆ 3 ಜನ ಹೆಣ್ಮಕ್ಳು, ಹಾಗಾಗಿ ನಾನು ಮನೇಲಿ ಕುತ್ಕೊಂಡು ಏನೋ ವೇಸ್ಟ್ ಅಂದ್ಬಿಟ್ಟು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ. ಯಾಕೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಾನು ಮನೇಲಿದ್ದೆ. ಆವಾಗ ಪಲ್ಲವಿ ಮ್ಯಾಮು ಮತ್ತು ಸರ್ ರವಿ ಸರ್ ಮನೆ ಹತ್ರ ಬಂದು ಹೀಗೀಗೆ ಸಂಸ್ಥೆ ಐತೆ, ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಬನ್ನಿ ಅಂತ ಅಂದ್ಬಿಟ್ಟು ಪಾಂಪ್ಲೀಸ್ ಕೊಟ್ಬಿಟ್ಟು ಹೋಗಿದ್ರು. ಆಗ ನನ್ನಲ್ಲಿ ಓನಾಗಿ ಏನಾದ್ರೂ ಮಾಡ್ಬೋದಲ್ಲ, ಸುಮ್ಮನೆ ಮನೇಲಿ ವೇಸ್ಟ್ ಕೂತ್ಕೊಳ್ಳೋದು, ಸ್ವಲ್ಪ ಮನೆ ಮಕ್ಳಿಗೆ ಈಗ ದುಡ್ಡು ಕಾಸು ಯಾರೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಆದರೂ ಅಪ್ಪ ಅಮ್ಮ ಎಲ್ಲ ಹೆಲ್ಪ್ ಮಾಡಿದ್ರು ನನ್ನದೇ ಆದಂಥ ಖರ್ಚಿರಲಿ ನನಗೂ ಇರುತ್ತಲ್ವ ಅಂದ್ಬಿಟ್ಟು ನಾನು ಕಲ್ತ್ಕೊಂಡೆ, ಯಾತಕ್ಕಾರಿ ಯೂಸ್ ಆಯ್ತದಲ್ಲ ಅಂದ್ಬಿಟ್ಟು ಬಂದು ಇಲ್ಲಿ ಸೇರಿಕೊಂಡೆ ಮ್ಯಾಮ್.
0: ಮನೆಯವ್ರಿಗೆ ಏನಾಯಿತು ಮೇಡಮ್?
2: ಮ್ಯಾಮ್ ಅವರು ಜಾಸ್ತಿ ಡ್ರಿಂಕ್ಸ್ ಮಾಡ್ತಿದ್ರು, ಅವರೇ ಒಂದು ಸ್ವಲ್ಪ ಏನೋ ಮೈಂಡ್ ಸೆಟ್ ಅಪ್ಸೆಟ್ ಆಗಿ ನೆನಪು ಕೊಡಿಸತ್ತವ್ರು.
0: ಈಗ ಮಕ್ಳು ಏನು ಮಾಡ್ತಾ
2: ಇದ್ದಾರೆ? ಮ್ಯಾಮ್ ಎಜುಕೇಷನ್ ಮಾಡ್ತಾವ್ರೆ, ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀನಿ, ಓದ್ತಾವ್ರೆ. ಎರಡೂವರೆ ತಿಂಗಳಾಯ್ತು. ಹೌದು ಮ್ಯಾಮ್, ಯಾರೋ ಚಾಲೆಂಜ್ ಹಾಕವ್ರೆ, ಆ ಚಾಲೆಂಜ್ ನಾನು ತಗೊಂಡು ನಾನು ಕಲ್ತ್ಕೊಂಡು ನಾನು ಓನಾಗಿ ಅಂಗಡಿ ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ಪಾರ್ಲರು ಹೆಲ್ಪ್ ಮಾಡೋರು ಅವರೇ, ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ ಎಲ್ಲರೂ ಹೆಲ್ಪ್ ಮಾಡ್ತೀನಿ ಅಂತ ಅಂದರೆ. ನಾನು ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ಗಾರ್ಮೆಂಟ್ಸ್ಗೆ ಹೋಗ್ತೀನಲ್ಲ ಅಂದ್ಬಿಟ್ಟು ಮನೇಲಿ ಇದ್ದಲ್ಲ ಅಂದ್ಬಿಟ್ಟು ಇದಾದರೂ ಮಾಡು ಚಾಲೆಂಜಾಗಿ ತಗೊಂಡು ಅಂತ ಹೇಳಿದ್ದಾರೆ. ನಾನು ಚಾಲೆಂಜಾಗಿ ತಗೋಬೇಕು ಅಂತ ಆಸೆ ಪಡ್ತಾಯಿದ್ದೀನಿ. ಕಲಿತೆ ಕಲಿಬೇಕು, ಚಾಲೆಂಜ್ ಮಾಡೋರೆ ಯಾರೋ ಒಬ್ಬರು, ಆ ಚಾಲೆಂಜನ್ನ ತಗೋಬೇಕು, ನಾನು ಮಾಡಲೇಬೇಕು ಅಂತ ಅನ್ಕೊಂಡು ಜೊತೆಯಲ್ಲಿದ್ದ ಸ್ನೇಹಿತರೆ ಹತ್ರ ಹೇಳಿದ್ರೆ ನೀನು ಕಲ್ತಂಗೆ ಆಗ್ತಾ ಗಾರ್ಮೆಂಟ್ಸ್ನೇ ಬಿಟ್ಬಿಟ್ಟೆ ನಿನ್ಗೆ ಆಗುತ್ತಂತ ಚಾಲೆಂಜ್ ಮಾಡೋರೆ, ಆ ಚಾಲೆಂಜಾಗಿ ನಾನು ತಗೋಬೇಕು, ನಾನು ಪಾರ್ಲರ್ ಇಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಕಲಿಬೇಕು, ಎಷ್ಟೇ ಕಷ್ಟ ಆದರೂ ಕಲಿಬೇಕು ಅನ್ನೋ ಆಸಕ್ತಿ ಐತೆ ನನ್ನ.
0: ನೆಕ್ಸ್ಟ್ ಈ 3 ತಿಂಗಳ ತರಬೇತಿ ಮುಗಿದ್ಮೇಲೆ ಮುಂದೆ ಒಂದು ಸ್ವಂತ ಪಾರ್ಲರ್ ಮಾಡೋ ಉದ್ದೇಶನ ಜೀವನದಲ್ಲಿ ಏನು ಗುರಿ ಉದ್ದೇಶನ ಇಟ್ಕೊಂಡಿದ್ದೀನಿ
2: ಮ್ಯಾಮ್? ನನ್ನ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು, ನನಗೆ ಅಂತ ಕಷ್ಟಗಳು ನಮ್ಮ ಮಕ್ಳಿಗೆ ಬರಬಾರ್ದು ಅಂತ ಆ ಥರ ಇಟ್ಕೊಂಡಿದ್ದೀನಿ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ.
0: ಏನು ಓದ್ತಾ ಇದ್ದಾರೆ ಮೇಡಮ್?
2: ಮ್ಯಾಮ್ ಒಬ್ಬರು 6th ಮತ್ತು ಒಬ್ಬರು 4th, ಅದು LKG.
0: ಸೊ ಒಂದು ಬಿಸ್ನೆಸ್ನ ಆರಂಭ ಮಾಡಿ ಅದರಲ್ಲಿ ಆರ್ಥಿಕವಾಗಿ ಸಬಲರಾಗಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಅವ್ರನ್ನ ಉತ್ತಮ ಜೀವನ ಮಾಡಬೇಕು ಅನ್ನೋದು ನಿಮ್ಮ ಒಂದು ಗುರಿ ಉದ್ದೇಶ. ಅಂದ್ರೆ ಈಗ ಒಂದು ತರಬೇತಿಗೆ ಬರ್ತಾ ಇದ್ದೀರಲ್ಲ, ಅದಕ್ಕೆಲ್ಲ ಕುಟುಂಬದ ಸಹಕಾರ ಇದೆ?
2: ಐತೆ ಮ್ಯಾಮ್, ನಮ್ಮ ಅಪ್ಪ ನಮ್ಮಅಮ್ಮ ನನ್ನ ತಂಗಿರೆಲ್ಲ ಸಪೋರ್ಟ್ ಅವ್ರೆ.
0: ನೆಕ್ಸ್ಟ್ ನೀವು ಬಿಸ್ನೆಸ್ ಆರಂಭ ಮಾಡ್ತೀನಿ ಅಂತ ಸಹಕಾರ?
2: ಹೌದು ಮ್ಯಾಮ್ ಆಯ್ತು.
0: ಏನೆಲ್ಲ ಸವಾಲುಗಳನ್ನ ಎದುರಿಸಿದಿರಿ ಮೇಡಮ್ ಜೀವನದಲ್ಲಿ ಇದುವರೆಗೂ?
2: ಮ್ಯಾಮ್, ನನ್ನ ಗಂಡನ ಮನೆಯಲ್ಲ ತುಂಬಾ ಕಷ್ಟ.

0: ಪಟ್ಟಿದ್ದೀನಿ. ಇವತ್ತಿನವರೆಗೂ ನಮ್ಮ ಅಪ್ಪ ನಮ್ಮ ಅಮ್ಮ ಇರೋದಕ್ಕೆ ನನ್ನ ಚೆನ್ನಾಗಿ ನೋಡ್ಕೊಂಡಾರೆ. ಆ ಕಷ್ಟಗಳನ್ನ ಎದುರಿಸ್ಕೊಂಡು ಈಗ ನಾನು ಪಾರ್ಲರ್ ಇಟ್ಕೊಂಡು ನನ್ನದೇ ಆದಂಥ ಒಂದು ಬಿಸ್ನೆಸ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಒಂದು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದು ಆಸಕ್ತಿ ಐತೆ ಅಷ್ಟೇ.
1: ಈಗ VRLS ಸೆಂಟರ್ ಬರೀ ಕೆಂಚನಹಳ್ಳಿ ರೇಣುಕಾಕ್ರಮಣ ಜೀವನಾಧಾರ ಅಲ್ಲಿಗೆ ಅಷ್ಟೇ ಸೀಮಿತ ಆಗಿರ್ತದೆ. ಹುಣಸೂರು ತನಕ ಒಂದು ಒಂದು ಉಪಕೇಂದ್ರವನ್ನು ಆರಂಭ
0: ನಿಜವಾಗ್ಲೂ ತುಂಬಾ
1: ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ.
0: ಹೌದು, ಈ ತರ ಮುಂಚೆನೆ ಇದ್ರೆ ನಾನು ಇಲ್ಲೇ ಬಂದು ಸೇರ್ಕೋತಿದ್ದೆ, ಗಾರ್ಮೆಂಟ್ಸ್ ಹೋಗ್ತಿರ್ಲಿಲ್ಲ, ನನಗೆ ಗೊತ್ತಾಗಿರ್ಲಿಲ್ಲ ಇಲ್ಲೇ ಇದ್ದು. ಇವಾಗ ಗೊತ್ತಾಗಿ ತುಂಬಾ ಖುಷಿ ಆಯ್ತಾಯ್ತು ಮ್ಯಾಮ್. ನಾನು ಮುಂಚೆನೆ ಬಂದು ಸೇರ್ಕೊಳ್ಳೋ ಗೊತ್ತಾಗಿದ್ದರೆ ಇವಾಗ ಬಂದು ಮನೆ ಹತ್ರ ಬಂದು ಇವ್ರು ತಿಳಿಸ್ಕೊಟ್ಟಿರೋದಕ್ಕೆ ಬಂದಿದ್ದೆ. ಮನೇಲಿ ಕುತ್ಕೊಂಡು ಏನು ಮನೇಲಿ ವೇಸ್ಟ್ ಆಗೋದ್ ಬದಲು ಇಲ್ಲಿ ಬಂದು ಕಲಿತು ಒಂದು ಪಾರ್ಲರ್ ಇಡಬೇಕು ಅನ್ನೋದೊಂದು ಖುಷಿ ಆಗೈತೆ ಮ್ಯಾಮ್ ನನಗೆ. ನಾನು ಹೇಳ್ತಿರೋದು ನನ್ನಂಥ ಹೆಣ್ಮಕ್ಳು ಎಷ್ಟೇ ಕಷ್ಟದಲ್ಲಿದ್ದರೂ ಮನೇಲಿರ್ತಾರೆ, ಅವ್ರಿಗೆ ಆದಂಥ ಒಂದು ಖರ್ಚು ವೆಚ್ಚಗಳು ಇದ್ದೇ ಇರ್ತದೆ ಮ್ಯಾಮ್. ಏನೇ ಮನೆಯವರು ಕೊಟ್ಟರು ನಮ್ಮದೇ ಆದಂಥ ಒಂದು ಖರ್ಚು ವೆಚ್ಚಗಳಿದ್ರು ವೇಷ ಅದನ್ನ ನಾವೇ ಈಗ ಪಾರ್ಲರ್ ಇಟ್ಕೊಂಡು ನಮ್ಮ ದುಡ್ಡಲ್ಲಿ ಏನಾದ್ರು ತೊಗೋಬೇಕು ಅಂದರೆ ಎಷ್ಟು ಖುಷಿಯಾಗಿರ್ತದೆ. ಅದೇ ಥರ ಅವರು ಈ ಥರ ಸಂಸ್ಥೆಗೆ ಬಂದು ಕಲ್ತ್ಕೊಂಡು ಅವರು ಒಂದು ಪಾರ್ಲರ್ ಇಟ್ಕೊಂಡು ದುಡ್ಡನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ ಮ್ಯಾಮ್.
1: ಮಹಿಳೆಯರಿಗೆ ಒಳ್ಳೆ ಸಂದೇಶವನ್ನು ತಿಳಿಸಿದ್ರು ಮ್ಯಾಮ್. ಬಹಳ ಸಂತೋಷ ಸ್ಟೃತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಬ್ಯೂಟಿಷಿಯನ್ ತರಬೇತಿ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದಿಂದ
0: ಥ್ಯಾಂಕ್ ಯು ಮ್ಯಾಮ್.
1: ಮೇಡಮ್ ನಮಸ್ತೆ.
2: ನಮಸ್ಕಾರ ಮ್ಯಾಮ್.
1: ನಿಮ್ಮದೊಂದು ಪರಿಚಯ ಮಾಡ್ಕೊಂಡು.
2: ನನ್ನ ಹೆಸರು ಸಂಗೀತ ಅಂತ, ನಾನು ಪಿರಿಯಾಪಟ್ಟಣ ತಾಲೂಕು ಮೆಲ್ಲಹಳ್ಳಿಯಿಂದ ಬರ್ತಾ ಇದ್ದೀನಿ. ನಮ್ಮ ಮನೆಯ ಹೆಸರು ಗಣೇಶ್ ಅಂತೇಳಿ, ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ 10th ಓದ್ತಾ ಇದ್ದಾನೆ, ಒಬ್ಬರು 6th ಓದ್ತಾ ಇದ್ದಾನೆ, ಇಲ್ಲಿ ಪಿರಿಯಾಪಟ್ಟಣದಲ್ಲೇ ಓದ್ತಾ ಇದ್ದಾರೆ ಮೇಡಮ್. ಮನೇಲೆ ಹೌಸ್ ವೈಫ್ ಮೇಡಮ್. ಮನೇಲಿ ಒಂದು ಹಸು ಕರು ನೋಡಿಕೊಂಡು, ಚಿಕ್ಕದೊಂದು ಅಂಗಡಿ ಐತೆ ಮನೆ ಹತ್ರ, ಅದು ನೋಡಿಕೊಂಡು ಮನೆ ಹತ್ರನೇ ಇದ್ದೆ.
1: ಬ್ಯೂಟಿಷಿಯನ್ ತರಬೇತಿಯನ್ನು ಪಡಿಬೇಕು ಅಂತ ಯಾಕೆ ಅನ್ನಿಸ್ತು?
2: ಯಾಕೆ ಅನ್ನಿಸ್ತು ನನಗೆ, ಮನೇಲಿದ್ದ ಏನಾರ ನಾನು ಮಾಡಬೇಕು, ಏನಾರ ನಾನು ಸ್ವಯೋದ್ಯೋಗ ಅಂತ ಮಾಡಬೇಕು, ನನ್ನ ಕೈಲಿ ಏನಾದ್ರು ಆಗಿದ್ದನ್ನ ಮಾಡ್ಕೊಂಡು ಹೋಗ್ಬೇಕು ಅಂಗಡಿ ಜೊತೆಗೆ ಅಂತ ನನ್ನ ಮನಸ್ಸಲ್ಲಿತ್ತು. ಏನು ಮಾಡೋದು ಏನು ಮಾಡೋದು ಅಂತ ಟೈಲರಿಂಗ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಟೈಲರಿಂಗ್ ಮಾಡೋಕ್ಕೆ ಸ್ವಲ್ಪ ನನಗೆ ಕಾಲುಗಳೆಲ್ಲ ನೋವು ಮೇಡಮ್, ಅದೇ ಪೆಟ್ಟಲು ಇದನ್ನ ಮಾಡಬೇಕಲ್ಲ ನೋಡ್ಕೊಂಡು. ಇನ್ನು ಬೇರೆ ಯಾವ್ದು ಮಾಡೋದು ನೋಡೋದು ನೋಡೋ ಅಂತ ಇದ್ದಾಗ ಇಲ್ಲೊಬ್ಬರು ಸರ್ ಬಂದಿದ್ರು ಆ ಕಡೆ, ಹಿಂಗೆಲ್ಲ ಮಾಡ್ಬೋದು ಮೇಡಮ್, ನೋಡಿ ಬಂದು ಸೇರ್ಕೊಳ್ಳಿ, ಮನೆ ಹತ್ರನೇ ಇದ್ದಿರಲ್ಲ ಅಂತ ಹೇಳಿ ಸ್ವಲ್ಪ ಎಲ್ಲದ್ರ ಬಗ್ಗೆ ಹೇಳ್ಕೊಟ್ರು. ಆಮೇಲೆ ಇಲ್ಲಿಗೆ ಬಂದಮೇಲೆ ನಮ್ಮ ಮನೆಯವ್ರೆ ಮಾಡು, ಏನಿಲ್ಲ ಮನೇಲಿ ಇದೆಯೆಲ್ಲ ಮಾಡ್ಬೋದು ಕಲ್ತ್ಕೋಬೋದು, ಇದು ಸ್ವಲ್ಪ ಮುಂದೆ ಸಿಟಿ ಥರ ಏನಾರು ಇದ್ದಾರೆ ನಮಗೂ ಅನುಕೂಲ ಆಯ್ತದೆ ಅಂಗಡಿ ಜೊತೆ ಮಾಡ್ಕೊಳ್ಳೋಕ್ಕೆ, ಹಿಂಗೆ ಒಂದು ಕೆಲಸ ಆದಂಗೆ ಆಯ್ತದೆ, ಒಬ್ಬರ ಕೈಲೇ ಮನೇಲಿ ಮೇಂಟೈನ್ ಮಾಡೋದು ಕಷ್ಟ ಐತೆ, ಮಕ್ಕಳು ಎಜುಕೇಷನ್ ಕೊಟ್ಕೊಂಡು ನೀನು ಸ್ವಲ್ಪ ಸಹಾಯ ಮಾಡಿದ್ರೆ ಸರಿ ಆಯ್ತದೆ ಅಂತ ಎಲ್ಲ ಇದನ್ನು ಮಾಡಾದ್ಮೇಲೆ ಇಲ್ಲಿಗೆ ಬಂದಮೇಲೆ ಸರ್ಗಳೆಲ್ಲ ಸ್ವಲ್ಪ ಮೇಡಮ್ ಎಲ್ಲ ಸಪೋರ್ಟಿವ್ ಮಾಡಿ ಮಾಡ್ಬೋದು ಸಂಗೀತ ನೀವು ಅಂತೆಲ್ಲ ಹೇಳಿದ್ಮೇಲೆ ನಾನು ನನ್ನ ಕೈಲಾಗಿ ಸ್ವಲ್ಪ ಸಹಾಯ ಆದರೆ ಅವ್ರಿಗೆ ಹೆಲ್ಪ್ ಆಯ್ತದೆ ಅಂತೇಳಿ ಅವ್ರ ಸಪೋರ್ಟ್ ಚೆನ್ನಾಗೈತೆ ಮೇಡಮ್. ಮನೇಲಿ ಹೋಗಿ ಇಷ್ಟೊತ್ತಿಗೆ ಹೋಗಿ ಬರೋದು ಎಲ್ಲ ಕೆಲಸಗಳನ್ನ ಅವರೇ ಮಾಡ್ಕೋತಾರೆ, ನಾನು ಇಲ್ಲಿಗೆ ಬಂದರೆ ಎಲ್ಲನೂ ಮಾಡ್ಕೋತಾರೆ ಹೆಲ್ಪ್ ಮಾಡ್ತಾರೆ, ಅದ್ರ ತಕ್ಕನಾಗಿ ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನೊಂದು ಈಗ ಆಲ್ಮೋಸ್ಟ್ ಎಲ್ಲ ನಾವು ಸುಮಾರಾಗಿ ಎಲ್ಲ ಕಲ್ತಿದ್ದೀನಿ, ಇನ್ನೊಂದು ಸ್ವಲ್ಪ ಮೇಕಪ್ ಮತ್ತು ಸೀರೆ ಡ್ರಾಪಿಂಗ್ ಎಲ್ಲ ಇನ್ನೂ ಇದು ಮಾಡಿಕೊಂಡ್ರೆ ಮಾಡ್ಬೋದು ಅಂತ ಅನಿಸೈತೆ. ಹೌದು,
1: ಏನೇನೆಲ್ಲ ಕಲ್ತಿದ್ದೀನಿ?
2: ಐಬ್ರೋ, ಮೆಹಂದಿ. ನಾನೊಂದು ವಾರ ಲೇಟಾಗಿ ಬಂದೆ ಮೇಡಮ್, ನಮ್ಗೆ ಸ್ವಲ್ಪ ಮನೇಲಿ ಇದಾಗಿತ್ತು, ಅಷ್ಟೊತ್ತಿಗೆ ಮೆಹಂದಿ ಕ್ಲಾಸ್ ಸ್ವಲ್ಪ ಆಗೋಗಿತ್ತು, ಅಂದ್ರೂ ಪರವಾಗಿಲ್ಲ ಮನೆಗೆ ಹೋಗಿ ಹೋಗಿ ಅದನ್ನ ಇಲ್ಲಿ ಏನು ಮಾಡಿಸಿರೋದೆಲ್ಲ ನಾನು ನೋಡಿಸಲ್ಲ ತಗೊಂಡೋಗಿ ಕಲಿತಾ ಇದ್ದೀನಿ. ಈಗ ಐಬ್ರೋ, ಡಿಟ್ಯಾನು, ಫೇಶಿಯಲು, ಬ್ಲೀಚು, ಏರ್ ಕಟ್ಟು ಇವೆಲ್ಲ ಹೇಳ್ಕೊಟ್ಟಿದ್ರೆ ಆಲ್ಮೋಸ್ಟ್ ಮಾಡ್ತೀನಿ ಮೇಡಮ್, ಎಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ, ಚಿಕ್ಕದಾಗಿ ಚೆಕ್ವಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಹಂಗೆ ಪಕ್ಕದಲ್ಲೇ ಎರಡು ಆಯ್ತದಲ್ಲ ಅಂತೇಳಿ ಮಾಡ್ಕೊಳ್ಳೋಣ ಅಂತ.
1: ಅಂದರೆ ಈಗ 3 ತಿಂಗಳ ತರಬೇತಿ ಮುಗಿದ್ಮೇಲೆ ಪಾರ್ಲರ್
2: ಸ್ವಲ್ಪ ಅದೇ ಅಂಗಡಿ ಪಕ್ಕ ಒಂದು ಚೇರ್ ಎಲ್ಲ ಇಟ್ಕೊಂಡು ನಮ್ಮ ಇದಕ್ಕೆ ತಕ್ಕನಾಗೆ ಮಾಡ್ಕೊಳ್ಳೋಣ, ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.
1: ನಿಮ್ಮ ಊರಿಗೆ
2: ಅಷ್ಟಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದೇ ಏನಾದ್ರೂ ಮುಂದಕ್ಕೆ ಇಂಪ್ರೂವ್ ಆಯ್ತಾಯ್ತಾ ಎಲ್ಲ ಇದಾದರೆ ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಳ್ಳೋಣ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿ?
2: ಹೌದು, ಕುಟುಂಬ ಅಂದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಮನೆಯವ್ರು ಇಬ್ಬರೇ ಇರೋದು, ಮಕ್ಕಳು ಸಾಕೊಂಡು ಇಲ್ಲಿ, ನಮ್ಮ ಅಪ್ಪ ಅಮ್ಮನ ಮನೆ ಸ್ವಲ್ಪ ದೂರ ಇರೋದು, ನಮ್ಮ ಅತ್ತೆ ಮಾವ ಇಲ್ಲಿದ್ದಾವೆ ಸನ್ವರ್ಸ್ ಅಂತೇಳಿರೋದು ಮೇಡಮ್. ಅವ್ರ ಸಪೋರ್ಟಿವ್ ಚೆನ್ನಾಗೈತೆ, ಮಾಡು ಈಗ ಎಲ್ಲನೂ ಮಾಡ್ತಾರೆ. ಈಗ ಎಲ್ಲ ಒಂದೇ ಸರಿ ಈಗಿನ ಹೆಲ್ತಿನ ಪರಿಸ್ಥಿತಿ ನೋಡೋರು, ನಾವು ಚೆನ್ನಾಗಿರ್ತೀವಿ ಮುಂದಕ್ಕೆ ಇನ್ನು ಅಂತ ಹೇಳೋಕ್ಕಾಗಲ್ಲ. ಏನಾರು ಕೈ ಕೆಲಸಗಳು ಅಂತ ಒಂದು ಏನಾರು ಕಲಿತಿರ್ಬೇಕು ಮಾಡು ಅಂತ ಅವರೇ ಸಪೋರ್ಟಿವ್ ಆಗಿ ನಿಂತು ಎಲ್ಲನೂ ಹೇಳಿ ಇದನ್ನ ಮಾಡಿಕೊಟ್ಟೆ.
1: ಅಂದರೆ ಈಗ VRLS ಸೆಂಟರ್ ಅಲ್ಲಿಗೆ ಅಷ್ಟೇ ಸೀಮಿತ ಆಗಿರೋದು, ಇಲ್ಲಿ ತನಕ ಬಂದು ಈ ಒಂದು ತರಬೇತಿಯನ್ನು ಕೊಡ್ತಾ ಇರೋದು ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ?
2: ಆಯ್ತಾಯ್ತೆ ಮೇಡಮ್, ಇಲ್ಲಿ ನಮಗೆ ಒಟ್ಟಿನಲ್ಲಿ ದೂರನೇ ಆಯ್ತದೆ, ನಾವು ಕೇಳಿದ್ವಿ ನಮ್ಮ ಕಡೆನೂ ಬಂದು ಮಾಡಿಕೊಡಿ ನಮ್ಮಂತ ಮಗ ಇದಕ್ಕೆ ಎಲ್ಲ ಸ್ವಲ್ಪ ಹೆಲ್ಪ್ ಆಯ್ತದೆ ಅಂತೇಳಿ, ಇವ್ರಿಗೆ ನಡೆಸ್ತಾ ಇದೀವಲ್ಲ ನೋಡೋಣ ಮೇಡಮ್ ಮುಂದೆ ಅಂತಂದ್ರೆ ಅಷ್ಟೊತ್ತು ನಮ್ಗೆ ಏಜ್ ಆಗೋಯ್ತದ ನಾವು ಸೇರ್ಕೊಳ್ಳೋಂಗಿರಕ್ಲ, ಅದಂಗಾಗಿ ನಾನು ಬಂದ್ಬಿಡೋಣ ತಲೆಗೆ ಬರೋಕ್ಕೆ ಓಕೆ ಹಿಂಸೆ ಮೇಡಮ್, ತುಂಬ ಕಷ್ಟದಲ್ಲಿ ಬರ್ತಾ ಇದ್ದೀವಿ ಅಲ್ಲಿಂದನೂ. ಎದ್ದೆ ಬೆಳಗ್ಗೆ 4-3

0: ಮುಕ್ಕಲ್ ನಾಲ್ಕು ಗಂಟೆಗೆ ಎದ್ದೇಳಲೇಬೇಕು. ಹಸುಗಳೈತೆ, ಹಾಲು ಕರೆದು ತಪ್ಪೆ ಎಲ್ಲ ತೆಗೆದು ಮಕ್ಳಿಗೆ ತಿಂಡಿ ರೆಡಿ ಮಾಡಿ ಮನೆಯವ್ರಿಗೆ ತಿಂಡಿ ರೆಡಿ ಮಾಡಿ ಇಟ್ಟು ಇನ್ನು ನಾನೆಲ್ಲ ನಿಲ್ಗೆ ಇಟ್ಕೊಂಡು ಬರೋಷ್ಟೊಳಗೆ 10 ಗಂಟೆ ಆಗೋಯ್ತದೆ ಮೇಡಮ್. ಬರೋಷ್ಟೊಳಗೆ ಸಿಕ್ಕ ತುಂಬ ಕಷ್ಟದಿಂದ ಬರ್ತಾ ಇರೋದು ಇಲ್ಲಿ ತುಂಬ ದೂರ. ನಮ್ಮ ಕಡೆಗೆ ಆಗ್ಬಿಟ್ರೆ ಇನ್ನೂ ಹೆಲ್ಪ್ ಆಯ್ತದೆ. ನಮ್ಮಂಥ ಹೆಣ್ಮಕ್ಳಿಗೆಲ್ಲ ತುಂಬ ಏನೋ ಇದಾದಂಗೆ ನಾನು ಅದಕ್ಕೆ ಹೇಳ್ತೀವಿ, ಮಾಡ್ಕೊಡಿ ಮೇಡಮ್ ನಮ್ಮ ಕಡೆನೂ ಅದಂಗೆ ನೀವು ಇಲ್ಲಿ ಎಲ್ಲಿ ಕೇಳಬೇಕಲ್ಲ ಹೇಳ್ಬಿಟ್ಟು ಒಂದು ಸ್ವಲ್ಪ ನೋಡಿ ಮಾಡಿಕೊಡಿ ಅಂತ. ನೋಡೋಣ ಮುಂದೆ ಮಾತಾಡೋಣ ಅಂತ ಹೇಳಿದಾರೆ ಸರ್. ಈಗ ನಾವಾದರೂ ಈಗ 1 ವರ್ಷ 2 ವರ್ಷ ಕಳೆದ್ಮೇಲೆ ಮಾಡೋಕ್ಕಾಗಲ್ಲ, ಏಜ್ ಆಗದೆ ಅಂತಾರೆ. ಇನ್ನು ನಮ್ಮಂಥವ್ರು ಮನೇಲಿ ಇರ್ತಾರಲ್ಲ ಅಂಥವ್ರಿಗೆ ಒಂದು ಏನೋ ಹೆಲ್ಪ್ ಆದಂಗೆ ಆಯ್ತದೆ ಅಂತ ಹೇಳಿದೆ.
1: ಅಂದ್ರೆ ಹುಣಸೂರಲ್ಲಿ ಇವಾಗ ಪ್ರಸ್ತುತ ಕೇಳು ನಡೀತಾ ಇದೆ, ಪಿರಿಯಾಪಟ್ಟಣ ಸೈಡ್ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ಈ ರೀತಿ ತರಬೇತಿಗಳನ್ನ ಕೊಟ್ಟರೆ ಅಲ್ಲಿಯ ಸ್ಥಳೀಯ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುತ್ತೆ. ಸೊ ಇದು ನಿಮ್ಗೆ ಎಷ್ಟು ಅನುಕೂಲ ಆಗ್ತಿದೆ ಈ ಒಂದು ತರಬೇತಿ?
0: ಈಗ ಅದೇನೇ ನಾನು ಈಗ ಕಲ್ತು ನಾನು ಎಷ್ಟು ಕಾನ್ಫಿಡೆಂಟಾಗಿ ಮಾಡ್ತೀನಿ ಅನ್ನೋದು ನನ್ನ ಮೇಲೆ ಇರೋದು ಮೇಡಮ್. ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ, ಒಂದು ಚಾಲೆಂಜಾಗಿ ತಗೊಂಡು ಮಾಡ್ತೀನಿ ಮೇಡಮ್. ಇಷ್ಟು ಕಷ್ಟದ ಮಧ್ಯೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ.
1: ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಏನಾದರೂ ಒಂದು ತರಬೇತಿಯನ್ನು ಪಡ್ಕೋಬೇಕು ಅಥವಾ ಸ್ವ ಉದ್ಯೋಗ
0: ಮಾಡಬೇಕು ಅಂತ ನನಗೆ
1: ಒಂದು
0: ಯಾರು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಅಡುಗೆ ಮಾಡಿ ಪಾತ್ರೆ ತೊಳ್ಕೊಂಡು ಮನೇಲಿ ಮಕ್ಳು ಬಟ್ಟೆ ತೊಳ್ಕೊಂಡೆ ಅಂತ ಅಲ್ಲ, ಅದನ್ನು ಒಂದು ಇದ್ರ ಜೊತೆಗೆ ಊಟದ ಜೊತೆ ಉಪ್ಪಿನಕಾಯಿ ಅನ್ನಂಗೆ ನಮ್ಮ ಖರ್ಚಿಗೆ ನಮ್ಮ ವೆಚ್ಚಕ್ಕೆ ಬೇಕಾಗಿರೋಂಥ ದುಡ್ಡನ್ನ ನಾವು ಸ್ವಂತವಾಗಿ ಸಂಪಾದನೆ ಮಾಡ್ಕೋಬೇಕು. ಯಾರನ್ನೂ ಕೇಳಬಾರ್ದು, ಗಂಡ ಇರಲಿ ಇಲ್ಲದೆ ಹೋಗಲಿ ಅಂಥವ್ರಿಗಾದ್ರೂ ಹೇಳೋದಷ್ಟೇ ಮೇಡಮ್. ನಮ್ಮ ಸ್ವಂತಕ್ಕೆ ಎಷ್ಟು ಬೇಕು ಈಗ ಅವ್ರು ಲೆಕ್ಕ ಹಾಕ್ಕೊಡ್ತಾರೆ, ಇನ್ನಿಷ್ಟು ಖರ್ಚು ಮಾಡು ಬಿಡು ಅಂತವ. ಈಗ ನಾವು ಹೋಗಿ ಒಂದು ಏನಾರ ನಮ್ಗೆ ಇಷ್ಟ ಆಗಿದ್ದು ತಗೋಬೇಕು, ನಮ್ಗೆ ಇಷ್ಟ ಆಗಿದ್ದು ನಮ್ಮ ಮಕ್ಳು ಕೊಡಿಸ್ಬೇಕು ಅಂದಾಗ ಇಷ್ಟು ಕೊಡಿ ಅಂತ ಕೇಳಬೇಕು ಅನ್ನೋಂಗೆ ಇರೋಕ್ಕಿಲ್ಲ. ನಾವು ಸ್ವಂತ ಸಂಪಾದನೆ ಮಾಡಿ ನಮ್ಮ ಕೈಲಾದಷ್ಟು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಂಗೆ ಇರಬೇಕು ಮೇಡಮ್. ಅದು ನನ್ನ ಒಂದು ಇದು, ನಮ್ಗೆ ಸ್ವಂತಕ್ಕೆ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಗೆ ಈಗ ಒಬ್ರಿಗೆ ಇಷ್ಟ, ನಮ್ಮವ್ರಿಗೊಂದು ಸಣ್ಣ ಪುಟ್ಟಾಗಿ ನಮ್ಮ ತಂದೆ ತಾಯಿನೇ. ಈಗ ನನ್ನ ಗಂಡನ ಕೇಳಿ ಅವ್ರಿಗೆ ತಗೊಂಡು ಕೊಡೋದ್ರಿಂದ ನಾನು ಸಂಪಾದನೆ ಮಾಡಿದ್ದು ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೋದು ಅಂತ ನೋಡ್ಕೊಳ್ಳೋಕ್ಕೆ ಒಂದು ನಮ್ಮದೇ ಆದಂಥ ಒಂದು ಸ್ವಲ್ಪನಾದ್ರು ದುಡ್ಡು ಸಂಪಾದನೆ ಮಾಡ್ಕೋಬೇಕು ಅನ್ನೋದು ನನಗೆ.
1: ಪ್ರತಿಯೊಬ್ಬ
0: ಮಹಿಳೆಯರಿಗೂ ನಾನು ಹೇಳೋದು ಅಷ್ಟೇ ಮೇಡಮ್, ಮಾಡಿ ಆದಷ್ಟು ಟೈಮ್ ವೇಸ್ಟ್ ಮಾಡ್ಬೋದು. ಆಗಿದ್ದು ಎಷ್ಟು ಕೆಲಸ ಆಯ್ತದೆ, ಎಷ್ಟು ನಿಮಗೆ ಒಂದು ಹೊಸ ಹೊಸ ಕಲಿತು ಎಲ್ಲನೂ ಮಾಡ್ಬೋದು ಅನ್ನೋಂಥದ್ದನ್ನ ಮಾಡಿ. ಅದಕ್ಕೆ ನಮ್ಮ ಏಜು ಮತ್ತು ನಮ್ಮ ಇದು ಅದು ಮಧ್ಯಕ್ಕೆ ಅಡ್ಡಿ ಪಟ್ಕೊಳ್ದಂಗೆ ಎಲ್ಲಕ್ಕೂ ಧೈರ್ಯವಾಗಿ ನಿಂತು ಮಾಡಿ ಅಂತ ಹೇಳ್ತೀನಿ ಮೇಡಮ್. ನಾನೇ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡೇ ಬರ್ತಾರೆ. ನಾನೇನು ಎಲ್ಲ ಈಗ ಹೇಳ್ತಾರಂತ ಅಯ್ಯೋ ಎಲ್ಗೋಯ್ತಾರೆ ಎಲ್ಲಿ ಬರ್ತಾರೆ ಏನು, ಇವೆಲ್ಲ ಅಕ್ಕಪಕ್ಕದಲ್ಲಿ ಸಮಸ್ಯೆಗಳು ಎದುರಿಸ್ಕೊಂಡೇ ಬರ್ತಾ ಇರೋದು ನಾನು. ಹಂಗಾಗಿ ಯಾವ್ದಕ್ಕೆ ಹೆದರ್ಕೋಬೇಡಿ, ಎಲ್ಲಕ್ಕೂ ಇಲ್ಲಿಗೆ ಬಂದರೆ ಸಪೋರ್ಟಿಗೆ ಚೆನ್ನಾಗೈತೆ ಮೇಡಮ್. ಎಲ್ಲ ವ್ಯವಸ್ಥೆಗಳು ಚೆನ್ನಾಗೈತೆ, ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಮತ್ತು ಎಲ್ಲ ಸೌಕರ್ಯಗಳು ಚೆನ್ನಾಗೈತೆ. ಮತ್ತು ನಾವು ಹೋಗೋ ಗಂಟನು ಎಲ್ಲ ಇದನ್ನು ಅವರು ಎಲ್ಲ ಮೊಬೈಲ್ ತವಿಂದನೂ ಇದ್ದೀವಿ, ಹೊರಗಡೆ ಹೊತ್ಕೊಂಡು ಹೋಗಂಗಿಲ್ಲ, ನೀವು ಕಲಿಯೋಕ್ಕೆ ಬಂದಿದ್ದೀರಿ ಕಲಿಬೇಕು ಇಲ್ಲಿ ಅಂತೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಬಂದರೆ ನಮ್ಮ ಸೇಫ್ಟಿ ಚೆನ್ನಾಗೈತೆ ಒಟ್ಟಿನಲ್ಲಿ ಮೇಡಮ್. ಮನೆಯವ್ರಿಗೆ ಯಾರಿಗೂ ಅಯ್ಯೋ ಅವ್ರು ಹೋದ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನಂಗೆ ಇರೋಕ್ಕಿಲ್ಲ. ಎಲ್ಲ ಮೇಡಮ್ ಸರ್ಗಳೆಲ್ಲ ಎಲ್ಲರೂ ಕರೆಕ್ಟಾಗಿ ಮಕ್ಕಳನ್ನ ಯಾವ ಥರ ಸ್ಕೂಲಿಗೆ ಬಂದಾಗ ಅವರು ನಮ್ಮನ್ನ ಇದನ್ನ ಮಾಡಿ ಕಳಿಸ್ತಾರೆ, ಅದೇ ಥರ ಚಿಕ್ಕವರು ದೊಡ್ಡವ್ರು ಅಲ್ದಂಗೆ ಎಲ್ಲನೂ ಹೇಳ್ತಾರೆ. ಒಂದು ಸ್ವಲ್ಪ ಗ್ರೂಪ್ ಮಾಡಿದ್ರಿಲ್ಲ ಹಿಂಗೆ ಮಾಡೋಂಗಿಲ್ಲ, ನೀವು ಈ ಥರನೇ ಇರಬೇಕು ಅಂತ ಹೇಳ್ತಾರೆ. ಕಲಿಬೇಕು ಅಂತ ಬಂದಿದ್ದೀರಿ, ಕಲಿಯೋಕ್ಕೆ ಮಾತ್ರ ಇಲ್ಲಿ ನೀವು ಕಲ್ತ್ಬಿಟ್ಟು ಅಂತ ಎಲ್ಲ ರೀತಿ ಲೋಟಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಸರಿಯಾಗಿ ಕಲಿಬೋದಾ ಅಂತ ಅಂದ್ಕೊಂಡಿದ್ವಿ. ಇಲ್ಲಿಗೆ ಬಂದಮೇಲೆ ಅವ್ರು ಹೇಳ್ಕೊಡೋ ರೀತಿ ನೀತಿ ಎಲ್ಲ ಇಷ್ಟ ಆಗಿ ಮಾಡ್ಬೋದಾ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ನಾನು
1: ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಉತ್ತಮ ವೇದಿಕೆ ಅಂತ.
0: ಹೌದು ಮೇಡಮ್,
1: ಬಹಳ ಸಂತೋಷ ನಮ್ಮ ಜೊತೆ ಇದ್ದು ಸರಿ ವೈಯಕ್ತಿಕ ಜೀವನದ ಜೊತೆಗೆ ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ಸ್.

0: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಮರಣ ಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಡುವತ್ತಾರೋ ಅವನು ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಎಂಥ ಅಪರೂಪದ ಮತ್ತು ಒಂದು ಗುಣಾತ್ಮಕವಾದಂತಹ ಮಾತು ನೋಡಿ. ನಾವು ಮರಣ ಸಮಯದಲ್ಲಿ ಅಯ್ಯೋ ನಾನು ಇಲ್ಲಿಂದ ಜೀವ ಬಿಡ್ತಾ ಇದ್ದೀನಲ್ಲ ಅನ್ನುವಂಥ ಕೊರಗು ಹಲವಾರು ಮಂದಿಗಿರುತ್ತೆ. ಆಸ್ಪತ್ರೆಯಲ್ಲಿ ಇನ್ನೇನು ನಾನು ನನ್ನ ಜೀವಿತಾವಧಿಯ ಕೊನೆಯ ಸಮಯಕ್ಕೆ ಬಂದ್ಬಿಟ್ನ ಅನ್ನುವಂಥ ಒಂದು ಯೋಚನೆ ಕೂಡ ಹಲವಾರು ಮಂದಿಯಲ್ಲಿರುತ್ತೆ. ನಾನು ಈ ಒಂದು ಬದುಕನ್ನು, ನನ್ನ ಕಟ್ಟಿರುವಂಥ ಮನೆಯನ್ನು, ನಾನು ಗಳಿಸಿರುವಂಥ ಚಿನ್ನವನ್ನು ಇದನ್ನೆಲ್ಲ ಬಿಡೋಲ್ಲ, ಬಿಟ್ಟು ಹೋಗಲ್ಲ ಅಂತ ಹೇಳಿ ಕೂಡ ಹಲವಾರು ಮಂದಿ ವ್ಯಥೆ ಪಡ್ತಾ ಇರ್ತಾರೆ. ಆದರೆ ಭಗವಂತ ಮಾತ್ರ ನೀನು ಮರಣ ಸಮಯದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ಅನನ್ಯ ಸೂತ್ರವನ್ನು ತಿಳಿಸ್ತಾ ಇದ್ದಾನೆ. ಬದುಕಿರುವಾಗ ಯಾರು ಯಾವಾಗಲೂ ತಮ್ಮ ಚಿತ್ತವನ್ನು ಭಗವಂತನ ಕಡೆಗೆ ಹಾಕಿರ್ತಾರೋ ಅವರು ಅಂತ್ಯಕಾಲದಲ್ಲಿಯೂ ಕೂಡ ಭಗವಂತನನ್ನೇ ಚಿಂತಿಸ್ತಾರೆ, ಇದರಲ್ಲಿ ಸಂದೇಹ ಬೇಡ. ಆದರೆ ನಾವು ಜೀವಂತ ಇರುವಾಗ ಆ ಭಗವಂತನನ್ನು ಆಲೋಚನೆಯೇ ಮಾಡಲ್ಲ. ದುಡ್ಡು ಹೇಗೆ ಮಾಡೋದು, ಆಸ್ತಿ ಹೇಗೆ ಸಂಪಾದನೆ ಮಾಡೋದು, ಮತ್ತೊಬ್ಬರನ್ನ ಹೇಗೆ ನಾವು ಅನ್ಯಾಯದಲ್ಲಿ ಅಥವಾ ಕೇಡನ್ನು ಬಯಸುವಂಥದ್ದು, ಎಲ್ಲರೂ ಅಲ್ಲದೆ ಹೋದರು ಕೆಲವರು ಕೇಡನ್ನು ಹೇಗೆ ಬಯಸುವಂಥದ್ದು, ಹೀಗೆ ನಾನಾ ಆಲೋಚನೆಗಳಲ್ಲಿಯೇ ತೊಡಗಿಬಿಟ್ಟಿರ್ತಾರೆ. ಹಾಗಾಗಿ ಬಲವಾಗಿರುವಾಗ ನಾವು ಯಾವಾಗ ಬದುಕಿನ ಜೀವಿತಾವಧಿಯಲ್ಲಿ ಏನನ್ನ ಯೋಚನೆ ಮಾಡ್ತೇವೋ, ಯಾವುದನ್ನು ಸದಾಕಾಲ ಆಲೋಚನೆ ಮಾಡ್ತೇವೋ, ಅದು ಮರಣ ಸಮಯದಲ್ಲಿಯೂ ಕೂಡ ಅದೇ ನಮ್ಮ ಆಲೋಚನೆಗೆ ಬರುತ್ತೆ. ಹಾಗಾಗಿ ಅಂತ್ಯ ಸಮಯದಲ್ಲಿ ನಾವು ಭಗವಂತನನ್ನು ಚಿಂತನೆ ಮಾಡಬೇಕು ಅಂತಂದರೆ ನಮ್ಮ ಜೀವಿತಾವಧಿಯಲ್ಲಿಯೇ ಆ ಭಗವಂತನನ್ನು ಚಿಂತನೆ ಮಾಡಬೇಕು ಅನ್ನುವಂಥ ಒಂದು ಮೂಲ ರಹಸ್ಯವನ್ನು ಅಡಗಿಸಿಕೊಂಡಿರುವಂಥ ಸ್ತೋತ್ರವಿದು. ಅಂತ್ಯಕಾಲದಲ್ಲಿ ನಾವು ಭಗವಂತನನ್ನು ಯೋಚನೆ ಮಾಡ್ತೀವಿ ಬಿಡಿ, ಇವಾಗ ಏನು ಬೇಕಾದ್ರೂ ಯೋಚನೆ ಮಾಡ್ಕೊಂಡು ಇದ್ರಾಯ್ತು ಅಂತೇಳಂದ್ರೆ ಸಾಧ್ಯ ಇಲ್ಲ. ಸದಾ ಕಾಲ ನಾವು ಏನು ಕೆಲಸಗಳನ್ನು ಮಾಡ್ತಾ ಇರ್ತೀವೋ ಮುಂದಿನ ದಿನಗಳಲ್ಲೂ ಕೂಡ ಅದೇ ಕೆಲಸಗಳು ನಮಗೆ ಅಭ್ಯಾಸವಾಗ್ಬಿಟ್ಟಿರುತ್ತೆ. ಅದಕ್ಕೆ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬೇಕು ಅಂತಂದರೆ ನಮ್ಮ ಹವ್ಯಾಸಗಳನ್ನು ಬದಲಾಯಿಸ್ಕೊಡಿ ಅಂತ ಹೇಳಿ ಹೇಳ್ತಾರೆ ಹಿರಿಯರೆಲ್ಲ. ಹಾಗಾಗಿ ಕೊನೆಗಾಲದಲ್ಲಿ ನಾವಿದನ್ನು ಅಭ್ಯಾಸ ಮಾಡಿದ್ರೆ ಸಾಕಲ್ವಾ ಅಂಥೇಳಿ ಅಂದ್ಕೊಳ್ಬಹುದು. ಆದರೆ ಮನುಷ್ಯ ಯಾವಾಗ ಹೇಗೆ ಸಾಯುತ್ತಾನೆಂದು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಮೃತ್ಯುವಿನಷ್ಟು ಅನಿಶ್ಚಿತವಾಗಿರುವಂಥದ್ದು ಯಾವುದೂ ಇಲ್ಲ. ಆದ ಕಾರಣವೇ ಈಗಿನಿಂದಲೂ ಭಗವಂತನನ್ನ ಕುರಿತು ಚಿಂತಿಸುವುದನ್ನು ಅಭ್ಯಾಸ ಮಾಡಬೇಕು. ಮೃತ್ಯು ಬಂದಾಗ ಮುಂದೆ ಹೋಗಿ ಬಾ, ನಾನಿನ್ನೂ ಅಣಿಯಾಗಿಲ್ಲ, ಆಮೇಲೆ ಬಾ ಅಂತಂದರೆ ಅದು ಕೇಳುತ್ತಾ? ಖಂಡಿತ ಇಲ್ಲ. ನಿನ್ನನ್ನೇ ಕಾಯುತ್ತಿದ್ದೆ ನಾನು, ಅಣಿಯಾಗಿರುವೆನು ಅಂಥೇಳಿ ನಾವು ಹೇಳಬೇಕು. ಹಾಗೆ ಹೇಳಬೇಕಾದ್ರೆ ಭಗವಂತನಲ್ಲಿ ಯಾರು ಆಶ್ರಯ ಪಡೆದಿದ್ದಾನೋ ಅವನಿಗೆ ಮಾತ್ರ ಇದು ಸಾಧ್ಯ. ಭಗವಂತನನ್ನ ಕುರಿತು ಚಿಂತಿಸುತ್ತಾ ದೇಹವನ್ನ ತ್ಯಜಿಸಿದರೆ ನಾವು ಅವನನ್ನೇ ಪಡೆಯುವುದರಲ್ಲಿ ಸಂದೇಹವಿಲ್ಲ. ಆಗ ಹನಿಯೊಂದು ಸಾಗರಕ್ಕೆ ಸೇರಿದಂತೆ ನಾವು ಆ ಭಗವಂತನಲ್ಲಿಯೇ ಒಂದಾಗಬಹುದು. ಅಗ್ನಿಕುಂಡದಿಂದ ಸಿಡಿದು ಮೇಲೆದ್ದ ಕಿಡಿಯೊಂದು ಪುನಃ ಅಗ್ನಿಕುಂಡಕ್ಕೆ ಬಿದ್ದಂತೆ ಅವನ ಮಡಿಲಿನಲ್ಲಿ ನಾವು ಬೀಳುತ್ತೇವೆ. ಅಂತ್ಯಕಾಲದಲ್ಲಿ ಅವನನ್ನು ಕುರಿತು ಚಿಂತನೆ ಮಾಡುವುದು ಅವನ ಬಳಿಗೆ ಹೋಗುವುದಕ್ಕೆ ಒಂದು ಟಿಕೆಟನ್ನು ತೆಗೆದುಕೊಂಡಂತೆ. ಕೀಟ ಭ್ರಮರವನ್ನ ಕುರಿತು ಚಿಂತಿಸ್ತಾ ಇದ್ರೆ ತನ್ನ ಕೀಟತ್ವವನ್ನು ತ್ಯಜಿಸಿ ಭ್ರಮರವಾಗುವಂತೆ ನಾವು ಕೂಡ ಭಗವಂತನಂತೆಯೇ ಆಗುತ್ತೇವೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಎನ್ನುತ್ತಾನೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ, ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 1,00,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ

0: ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಕಾಲಮಿತಿಯೊಳಗೆ ಪೂರ್ತಿಗೊಳಿಸುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಎಸ್ಐಆರ್ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಶುದ್ದತೆಗಾಗಿ ಎಸ್ಐಆರ್ ಕ್ರಮ ಅಗತ್ಯವಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಪರಿಷ್ಕರಣೆ ಕಾರ್ಯ ಚುರುಕುಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಹೊಸ ಮತದಾರರ ಸೇರ್ಪಡೆ, ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡ ಮತದಾರರ ಹೆಸರುಗಳನ್ನು ತೆಗೆದುಹಾಕುವುದು, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು 100ಕ್ಕೆ 100ರಷ್ಟು ಪೂರ್ಣಗೊಳಿಸಲು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪರಿಶೀಲಿಸಬೇಕು ಎಂದು ಅವರು ಆದೇಶಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು. ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಸೂಚಿಸಿದರು. ರಾಜಕೀಯ ಪಕ್ಷಗಳಿಂದ ಸ್ವೀಕರಿಸಲ್ಪಡುವ ದೂರುಗಳು, ಆಕ್ಷೇಪಣೆಗಳು ಹಾಗೂ ಅರ್ಜಿಗಳನ್ನು ಸರಿಯಾಗಿ ನೋಂದಾಯಿಸಿ ಅವುಗಳ ದಾಖಲೆ ಪ್ರತಿಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಬೇಕು. ದೂರುಗಳ ವಿಲೇವಾರಿಯನ್ನು ಚುನಾವಣಾ ಆಯೋಗದ ನಿಯಮಾನುಸಾರ ತ್ವರಿತವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪರಿಷ್ಕರಣೆ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆಗಳು ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಪ್ರಸ್ತುತ ಚುನಾವಣೆ ಪ್ರಕ್ರಿಯೆ ಸುಲಭವಾಗಿದೆ. ಪ್ರತಿ ಮಾಹಿತಿ ಬೂತ್ ಮಟ್ಟದ ಅಧಿಕಾರಿಗಳ ಕೈಯಲ್ಲಿದೆ. ಮನೆಯಲ್ಲಿ ಬಹಳ ದಿನಗಳಿಂದ ಮತದಾರರು ವಾಸ ಇಲ್ಲದೆ ಹೋದಲ್ಲಿ ಅಂತಹ ಪ್ರಕರಣಗಳ ಕುರಿತು ಸಮೀಪದ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಪಡೆಯಬೇಕು ಎಂದರು. ಆಗಸ್ಟ್ 8ರವರೆಗೆ ಅವಕಾಶವಿದ್ದು ಇನ್ನೂ ಕೆಲವೆಡೆ ವಿತರಣೆಯಾಗದ ಭಾಗದಲ್ಲಿ ಸಂಪೂರ್ಣ ಮತದಾರರ ಪರಿಷ್ಕರಣೆ ಮಾಡಬೇಕು ಎಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದರು. ಸಭೆ ಬಳಿಕ ಅನ್ಬುಕುಮಾರ್ ವಡಗಾಮ ಭಾಗದ ಖಾಸ್ಬಾಗ್ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕುರಿತು ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು. ಕೇಂದ್ರ ಸರ್ಕಾರದ ಎಸ್ಐಆರ್ ಪ್ರಕ್ರಿಯೆಗೆ ಅಗತ್ಯ ದಾಖಲೆಗಳನ್ನು ಜನರು ಸುಲಭವಾಗಿ ಒದಗಿಸುವ ಉದ್ದೇಶದಿಂದ ಮನೆ ಮನೆಗೆ ಉಚಿತ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರದ ಉಚಿತ ವಿತರಣೆ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಮತ್ತು ಕರ್ನಾಟಕದ ಮೂಲ ನಿವಾಸಿ ಎಂದು ಸಾಬೀತುಪಡಿಸಲು ಜನರಿಗೆ ಸುಲಭವಾಗಿಸುವ ನಿಟ್ಟಿನಲ್ಲಿ ಈ ಪ್ರಮಾಣ ಪತ್ರಗಳು ಸಹಾಯ ಮಾಡಲಿವೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪಡೆಯಲು ಕೆಲವು ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಎಂದರು. ರಾಜ್ಯದ 178 ತಾಲೂಕುಗಳಲ್ಲಿ ಮಳೆಯ ಕೊರತೆ ಆಗಿದ್ದು 60 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಆಗಿದೆ. ಹೀಗಾಗಿ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಲು ಮತ್ತು ಯಾರೂ ಗುಳೆ ಹೋಗದಂತೆ ಗ್ರಾಮಗಳಲ್ಲೇ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸೂಚಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗಬಾರದು ಎಂದು 117 ಕೋಟಿ ರೂಪಾಯಿ ಮುಂಗಡವಾಗಿ ಬಿಡುಗಡೆ ಮಾಡಲಾಗಿದೆ. 95 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಇನ್ನು 25 ಕೋಟಿ ರೂಪಾಯಿ ವಿವಿಧ ಜಿಲ್ಲೆಗಳಲ್ಲಿ ಇದೆ ಎಂದು ಅವರು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ವಿಬಿ ಜಿರಾಮ್ಜಿ ಯೋಜನೆಯಡಿ 318 ಕಾಮಗಾರಿ ಕೈಗೆತ್ತಿಕೊಳ್ಳಲು ಅವಕಾಶವಿದ್ದು, ಈ ತಿಂಗಳಾಂತ್ಯದೊಳಗೆ ವಿಬಿ ಜಿರಾಮ್ಜಿ ಅಡಿ 10 ಲಕ್ಷ ಮಾನವ ದಿನ ಸೃಜಿಸಲಾಗುವುದು. ಮೊದಲ ತ್ರೈಮಾಸಿಕದಲ್ಲಿ 2900 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಬರುವುದಿಲ್ಲ ಎಂದು ಈಶ್ವರ್ ಖಂಡ್ರೆ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ

0: ವಿದ್ಯಮಾನ ಪ್ರತಿ ಬುಧವಾರ 9:15.
1: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಈ ಬಾರಿ 64,000 ಸಸಿಗಳನ್ನು ನೆಡುವ ಹಾಗೂ 40,000 ಸಸಿಗಳನ್ನು ನಾಗರಿಕರಿಗೆ ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಈ ಕುರಿತಂತೆ ಸಭೆ ನಡೆಸಿದರು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಸಿ ನೆಡುವ ಅಭಿಯಾನ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪರಿಸರ ಉಳಿವಿಗಾಗಿ ಗಿಡ ನೆಡುವ ಕಾರ್ಯಕ್ರಮ ಸಹಾಯಕವಾಗಲಿದೆ. ಈ ಬಾರಿ ನಗರದಲ್ಲಿ ಮಹಾಗನಿ, ಟಬೇವಿಯಾ, ರೋಸಿಯಾ, ಹೊಂಗೆ, ಬೇವು, ನೇರಳೆ ಸೇರಿದಂತೆ ಗುಣಮಟ್ಟದ ಮರಗಳನ್ನಷ್ಟೇ ನೆಡಲಾಗುವುದು ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನಲ್ಲಿ 64,000 ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಸಸಿ ನೆಟ್ಟ ನಂತರ 3 ವರ್ಷಗಳ ನಿರ್ವಹಣೆಯೂ ಸೇರಿದಂತೆ 5 ನಗರ ಪಾಲಿಕೆಗಳ ಆಯವ್ಯಯದಲ್ಲಿ 9,64,00,000 ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸಸಿಗಳನ್ನು ಯಶಸ್ವಿಯಾಗಿ ನೆಟ್ಟು ನಿರ್ವಹಿಸುವ ಆಧಾರದ ಮೇಲೆ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಆಗಸ್ಟ್ 15 ಸೆಪ್ಟೆಂಬರ್ 15 ಒಂದು ತಿಂಗಳ ಕಾಲ ಬೆಂಗಳೂರು ಹಸಿರು ಅಭಿಯಾನ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ರಾಷ್ಟೀಯ ಶುದ್ಧ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ, ಧಾರವಾಡದಲ್ಲಿ 23% ಹಾಗೂ ಬೆಂಗಳೂರಿನಲ್ಲಿ 17% ಸುಧಾರಣೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ, ಧಾರವಾಡ ನಗರಗಳಿಗೆ 2019-20 2025-26 ಅವಧಿಯಲ್ಲಿ ಒಟ್ಟು 625,94,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು, ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ 73 ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018 ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025 ವೇಳೆಗೆ 14 ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520,20,00,000 ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚನ್ನಮ್ಮ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹೊಳೆನರಸೀಪುರ ತಾಲೂಕಿನ ಮಾವಿನಕಟ್ಟೆ ಬೆಟ್ಟದ ತಪ್ಪಲಿನಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಗೌರವ ನಮನ ಸಲ್ಲಿಸಿದರು. ಈಗ ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿದೆ. ಉತ್ತರ ಒಳನಾಡಿನ ಮತ್ತು ಕರಾವಳಿಯ ಬಹುತೇಕ ಪ್ರದೇಶಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ. ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 100,00,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35.
2: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯಗಳ ಕುರಿತು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದ ಶ್ರೀ ರಾಘವೇಂದ್ರರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಸೇತುವೆ

0: ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು
1: ಸರ್. ಮೊದಲಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯ ಪ್ರಮುಖ ಉದ್ದೇಶ ಮತ್ತು ಈ ಒಂದು ಇಲಾಖೆಯ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ತಾವು ತಿಳಿಸಬಹುದು ಸರ್?
2: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂವಿಧಾನದ ಅನುಚ್ಛೇದ 15(4) ಮತ್ತು 16(4) ಅಡಿಯಲ್ಲಿ ಇದು ಸ್ಥಾಪನೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸಾರ್ವಜನಿಕರಿಗೆ ನೀಡುವ ಸಲುವಾಗಿ ಈ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗಿದೆ.
1: ಸರ್, ನಮ್ಮ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆ ಯಾವ ಯಾವ ಪ್ರಮುಖ ಸೇವೆಗಳು ಮತ್ತು ಯೋಜನೆಗಳನ್ನ ನೀಡ್ತಾ ಇದೆ ಸರ್?
2: ನಾವು ಮೈಸೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ವಸತಿ ನಿಲಯಗಳು, ಒಟ್ಟು ನಮ್ಮಲ್ಲಿ 108 ವಸತಿ ನಿಲಯಗಳಿದ್ದಾವೆ. ಅದರಲ್ಲಿ 67 ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳು ಹಾಗೂ 41 ಪ್ರೀ ಮೆಟ್ರಿಕ್ ವಸತಿ ನಿಲಯಗಳಿದ್ದಾವೆ. ಸೊ ಇದರದ್ದು ಒಟ್ಟು ನಾವು 10,570 ಮಕ್ಕಳಿಗೆ ನಾವು ವಸತಿ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ. ಅದರ ಜೊತೆಗೆ ಸಮುದಾಯ ಭವನ ಕಾರ್ಯಕ್ರಮಗಳು, ಹಿಂದುಳಿದ ವರ್ಗಗಳ ಸಮುದಾಯದವರು ಅವರಿಗೆ ಅವರ ಸಮುದಾಯದ ಕಾರ್ಯಚಟುವಟಿಕೆ ಸಲುವಾಗಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಳ್ಳುವ ಸಲುವಾಗಿ ಅವರಿಗೆ ಸಮುದಾಯ ಭವನವನ್ನು ಸರ್ಕಾರದ ವತಿಯಿಂದ ನೀಡಲಾಗುತ್ತದೆ. ಸೊ ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಸಲುವಾಗಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೀವಿ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳು ನಮ್ಮ ಇಲಾಖೆಯನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಿಂಧುತ್ವವನ್ನು ಕೊಡ್ತೀವಿ. ಯಾರು ಸರ್ಕಾರಿ ಉದ್ಯೋಗಕ್ಕೆ ನೇಮಕವಾಗಿರ್ತಾರೆ ಅಂತಹ ಅಭ್ಯರ್ಥಿಗಳು ಅವರು ನಮ್ಮ ಇಲಾಖೆ ವತಿಯಿಂದ ಸಿಂಧುತ್ವವನ್ನು ಪಡೆದುಕೊಳ್ಳುತ್ತಾರೆ.
1: ಸರ್, ಈಗ ತಾವು ವಸತಿ ನಿಲಯಗಳ ಬಗ್ಗೆ ತಾವು ಮಾತನಾಡ್ತಾರೆ. ಈಗ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಪ್ರಮುಖವಾಗಿ ವಸತಿ ನಿಲಯಗಳು ಅಂತ ಬಂದಾಗ ಯಾರ್ಯಾರು ಈ ಒಂದು ವಸತಿ ನಿಲಯದ ಒಂದು ಸೌಲಭ್ಯವನ್ನು ಪಡೆದುಕೊಳ್ಬಹುದು ಸರ್?
2: ಸರ್, ನಮ್ಮ ವಸತಿ ನಿಲಯದಲ್ಲಿ ಟೋಟಲ್ ನಮ್ಮಲ್ಲಿ 100%ಕ್ಕೆ 75% ಹಿಂದುಳಿದ ವರ್ಗ, 25% SC/ST, 21% SC ಜನಾಂಗ, 4% ST ಜನಾಂಗ. ಈ ಏನು 75%ದಲ್ಲಿ ಕ್ಯಾಟಗರಿ 1 ಅವರು 15%, 2A 35%, 2B 9%, 3A 9%, 3B 12%. ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸು ಅವರಿಗೆ ಮೀಸಲಿಟ್ಟಂತ ವಸತಿ ನಿಲಯದಲ್ಲಿ ನಮ್ಮ ಸ್ಥಾನಗಳು.
1: ಹೇಗೆ ಸರ್ ಈಗ ತಾವು ಹೇಳಿದ್ರಿ, ಈಗ 75% ಅಷ್ಟು ಹಿಂದುಳಿದ ವರ್ಗಗಳು ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ. ಆದ್ರೆ ಹೇಗೆ ಯಾವ ತರ ಅವರು ಪಡೆದುಕೊಳ್ಬಹುದು, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ.
3: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
3: ಜವರಜನ್ ಮಾತಾಡ್ತಾರೆ ಸರ್. ಸರ್ ನಮಸ್ಕಾರ ಸರ್. ಇದು ಕೋಲ್ಡಲ್ಲಿ BCM ಮಾಸ್ಟರ್ ಇದ್ದಾರೆ ಸರ್, BCM ಮತ್ತೆ ಹೆಣ್ಮಕ್ಳು ಅಷ್ಟು ಅದನ್ನ ಸರಿಪಡಿಸ್ಬಿಡ್ತೀರಿ. ಈಗ ಮಕ್ಕಳಿಗೆ ಅದು ಯಾರು ರೂಮಲ್ಲಿ ಬಾಡಿಗೆ ಇಟ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಕ್ಕಿಲ್ಲ, ನೀರು ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ಹೊರಗಡೆ ಇದೆ, ಸಾಲು ಮನೆ ಹೊರಗಡೆ ಇದೆ. ಯಾಕಂದ್ರೆ ಈಗ ಆದರ್ಶ ಸ್ಕೂಲಿನ ಭಾಗ ಒಂದು ಇದರಿಂದ ಹಾಸ್ಟೆಲ್ ಸರ್, BCM ಮಕ್ಕಳು ಅದು ದುರಸ್ತಿ ಆಗಿದೆ ಸರ್. ಈಗ ಸಾಮಾನ್ಯ ಹೆಣ್ಮಕ್ಳಿಗೆ ಹಾಸ್ಟ್ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಪಾಪ ಎಷ್ಟೋ ಹೆಣ್ಮಕ್ಳು ಓದಕ್ಕೆ ಕಷ್ಟ ಆಗ್ತದೆ ಸರ್. ಹೌದು ಸರ್, ಇದೊಂದು ಸರಿಪಡಿಸ್ಕೊಡಿ. ಮತ್ತೆ ಇನ್ನೊಂದು ಸರ್, ನೀವು ವಿಸಿಟ್ ಮಾಡಿ ಸರ್, ತಾಲೂಕು ಅಧಿಕಾರಿಗಳಿಗೆ ಮೆಸೇಜ್ ಕೊಡೋದಕ್ಕೆ ಒಂದು ಸ್ವಲ್ಪ ವಿಸಿಟ್ ಮಾಡಿದ್ರೆ ಅನಿಸ್ತಾ ಸರ್.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಸರ್.
4: ದೇವರಾಜ್ ಸರ್ ನಮಸ್ತೆ ಸರ್.
3: ಆಮೇಲೆ ಸರ್ ಇದು ಜೊತೆಗೆ ಆ CCTV ಕ್ಯಾಮ್ರಾ ನೀವೇ ನೋಡೋ ಸರ್, ಏನಾದ್ರೂ
1: ಕೇಳಿಸ್ಕೊಳ್ಳಿ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ
2: ದೇವರಾಜ್ ಸರ್ ಅವರೇ ನಮಸ್ತೆ. ಈಗ ನಮ್ಮಲ್ಲಿ ಇಚ್ಚಿಡಿಕೋಟೆಯಲ್ಲಿ ಬಾಲಕಿಯರ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇದೆ, ಅದು ಬಾಡಿಗೆ ಕಟ್ಟಡದಲ್ಲಿ ನಾವು ರನ್ ಮಾಡ್ತಾ ಇದೀವಿ. ಆದರ್ಶ ಏನ್ ಸ್ಕೂಲ್ ಇದೆ ಅದರ ಡಿಗ್ರಿ ಕಾಲೇಜ್ ಪಕ್ಕಕ್ಕೆ ನಮಗೆ ಸರ್ಕಾರದ ಅದರಲ್ಲಿ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗು ನಮಗೆ ಸರ್ಕಾರದಿಂದ

0: ಹಸ್ತಾಂತರ ಮಾಡಿದ್ದಾರೆ. ಅದರದ್ದು ದುರಸ್ತಿ ಕಾಮಗಾರಿ ನಡೀತಾ ಇದೆ ಸರ್. ಅಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬಾಯ್ಸ್ ಅಥವಾ ಗರ್ಲ್ಸ್ಗೆ ಯಾವ ಮಕ್ಕಳಿಗೆ ಅದು ಸೂಕ್ತವಾಗುತ್ತೆ ಅಂತಂತಿ ನಾವು ಡಿಸ್ಕಸ್ ಮಾಡಿ ಅಲ್ಲಿ ಮತ್ತೆ ಅಲ್ಲಿರುವಂತಹ ನಾವು ಮಕ್ಕಳದ ಒಪಿನಿಯನ್ ಅನ್ನು ತಗೊಂಡು ನಾವು ಅಲ್ಲಿ ಆ ಮಕ್ಕಳಿಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್, ತೊಂದರೆ ಆಗ್ಲಾರ್ದಂಗೆ.
1: ಸರ್ ಏನಾಗಿದೆ ಗೊತ್ತಾ ಸರ್, ಮನೆಗೆ ಹೆಣ್ಮಕ್ಳು ಶೌಚಾಲಯ ಹೊರಗಡೆ ಸರ್ ಒಂದು, ಯಾಕಂದ್ರೆ ಮಹಿಳೆ ಪಾಪ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾರೆ. ಒಂದು ಎರಡನೇ ಸ್ಥಾನದ ಮನೆ ಇಲ್ಲ ಸರ್ ಅಲ್ಲಿ ನೀನ್ ವ್ಯವಸ್ಥೆ ಇಲ್ಲ
0: ಸರ್. ಮೆಟ್ರಿಕ್ ಮೆಟ್ರಿಕ್ ಸರ್ ಸರ್ ಸರ್ ಮೆಟ್ರಿಕ್ ನಂತರದ ನಮ್ಮ ವಸತಿ ನಿಲಯದಲ್ಲಿ ಏನ್ ತಾವ್ ಬಾಲಕಿಯರ ಬಾಡಿಗೆ ಕಟ್ಟಡ ಹೇಳ್ತಾ ಇದ್ರಿ, ಅಲ್ಲಿ ನಮ್ದು ಶೌಚಾಲಯಗಳು ಮತ್ತೆ ಸ್ನಾನದ ಮನೆಗಳು ನಾನು ವಿಸಿಟ್ ಮಾಡಿದೀನಿ ಸರ್, ಆ ರೀತಿ ಯಾವುದು ಹೊರಗಡೆ ಇಲ್ಲ. ಯಾಕಂದ್ರೆ ನಾವು ಸೂಕ್ತವಾದ ಭದ್ರತೆ ನಾವು ಕೊಡ್ಲೇಬೇಕಾಗುತ್ತೆ ಸರ್.
1: ಇದೇ ಸರ್, ಯಾಕಂದ್ರೆ ಎರಡು ಹೊರಗಡೆ ಮಕ್ಕಳು ಸ್ನಾನನೇ ಮಾಡ್ತಿಲ್ಲ ಸರ್, ನೀರಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು.
0: ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಾವು ಬಾಡಿಗೆ ಕಟ್ಟಡ ತಗೊಳಕ್ ಬರೋದೇ ಇಲ್ಲ ಸರ್. ಸೊ ಅದನ್ನ ನಾವು ನಾನೇ ಪರಿಶೀಲನೆ ಮಾಡಿದ್ದೀನಿ, ನಿಮ್ಗೆ ಬೇಕಾದ್ರೆ ನಾನು ಇವತ್ತು ಇಲ್ಲೇ ಇದ್ದೀನಿ, ನಾನು ನನ್ನ ಜೊತೆನೆ ಕರ್ಕೊಂಡು ಹೋಗಿ ತಮಗೆ ತೋರಿಸ್ತೀನಿ ಸರ್.
1: ಹೌದು ಹೋಗಿ ಸರ್, ಅಲ್ಲ ಹೋಗಿ ನೋಡ್ಕೊಂಡು ನೀವು ಬನ್ನಿ ಸರ್, ಯಾಕಂದ್ರೆ ಮಕ್ಕಳಿಗೆ ಸ್ನಾನ ವ್ಯವಸ್ಥೆ
0: ಸರ್. ಸ್ನಾನದ ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ವಸತಿ ನಿಲಯನ ಸ್ಟಾರ್ಟ್ ಮಾಡಕ್ಕೆ ಬರೋದಿಲ್ಲ. ಎಸ್ ಎಸ್ ಸರ್,
2: ಓಕೆ, ವಿಸಿಟ್ ಮಾಡ್ತಾರೆ ದೇವರಾಜರ ಸರ್ ಇವತ್ತು ಇಲ್ಲೇ ಬಂದಿದ್ದಾರೆ, ಒಂದ್ಸಲ ವಿಸಿಟ್ ಮಾಡ್ಬಿಟ್ಟು ನೋಡ್ತಾರೆ. ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್. ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ನಾವು ವಸತಿ ನಿಲಯಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ಪ್ರಕ್ರಿಯೆ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಹೇಗೆ ಸರ್ ಯಾವ ತರ ಅವರು ದಾಖಲಾತಿಗಳನ್ನ ಪಡ್ಕೊಳ್ಬೇಕು, ಅದು ಮೆರಿಟ್ ಆಧಾರದ ಮೇಲೆ ಇರಬೇಕು, ಅಥವಾ ಯಾವ ತರ ಅಪ್ಲಿಕೇಶನ್ ಅವರು ಹಾಕ್ಬೇಕು, ಅಥವಾ ಆನ್ಲೈನ್ ವ್ಯವಸ್ಥೆನ, ಅಥವಾ ಹೇಗೆ ಸರ್?
0: ಸರ್, ನಮ್ಗೆ ಯಾವುದೇ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಸತಿ ನಿಲಯಕ್ಕೆ ಸೇರ್ಕೊಳ್ಬೇಕು ಅಂತಂದ್ರೆ SHP ಅಂತಿದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ನಾವು ಆನ್ಲೈನ್ ಅರ್ಜಿಯನ್ನು ಆಹ್ವಾನ ಮಾಡ್ತೀವಿ ಅಂತ ಹಂತ ಹಂತವಾಗಿ. ಈಗ ಮೆಟ್ರಿಕ್ ಪೂರ್ವ ಮತ್ತೆ ಮೆಟ್ರಿಕ್ ನಂತರದ PUC ವಿದ್ಯಾರ್ಥಿಗಳಿಗೋಸ್ಕರ ನಾವು ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ. ಈ ತಿಂಗಳ 25ರಿಂದ ಅರ್ಜಿಯನ್ನು ನಾವು ಆಹ್ವಾನ ಆಗಿದೆ. ಸೊ ಅಂತಂದ್ರೆ ಅದು ಹಂತ ಹಂತವಾಗಿ ಡಿಗ್ರಿಗೆ, ಆ ಡಿಗ್ರಿದನ್ನ ಅದಕ್ಕೊಂದು ಸಮಯ ನಿಗದಿಪಡಿಸ್ತಾರೆ ಕೇಂದ್ರ ಕಚೇರಿಯಿಂದ, ಅದು SHP ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಆ ಅರ್ಜಿ ಆಹ್ವಾನ ಮಾಡಿದ್ದು ಒಂದು ತಿಂಗಳು ನಮಗೆ ಅಪ್ಲಿಕೇಶನ್ ಹಾಕಕ್ಕೆ ಕಾಲಾವಕಾಶ ಕೊಟ್ಟಿರ್ತಾರೆ. ಆ ಕಾಲಾವಕಾಶದಲ್ಲಿ ಅವರು ಅರ್ಜಿ ಹಾಕೊಳ್ಬೇಕು ಸರ್. ಇಲ್ಲಿ ಮೆಟ್ರಿಕ್ ಪೂರ್ವಕ್ಕೆ ನಮಗೆ ಆಯಾ ಏನ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಆಯಾ ತಾಲೂಕಿನ ಏನು ಪ್ರತಿನಿಧಿಸುವಂತಹ ಶಾಸಕರು ಇರ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಸೆಲೆಕ್ಷನ್ ಅನ್ನು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಆಧಾರದ ಮೇಲೆ, ಅದಕ್ಕೆ ಅಧ್ಯಕ್ಷರು ಆಯಾ ತಾಲೂಕಿನ MLA ಅವರು ಆಗಿರ್ತಾರೆ. ಅದೇ ರೀತಿ ಮೆಟ್ರಿಕ್ ನಂತರ ಅದು ಏನ್ PUC ಡಿಗ್ರಿ ಎಲ್ಲ ಅದಕ್ಕೂ ಸೆಲೆಕ್ಷನ್ ಪ್ರೊಸೆಸ್ಗೆ ಅದಕ್ಕೂ ಒಂದು ಕಮಿಟಿ ಇದೆ. ಅತಿ ಹೆಚ್ಚು ಪ್ರತಿನಿಧಿಸುವ ಶಾಸಕರು ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ನಮ್ಮ ಹಾಸ್ಟೆಲ್ಗಳ ಏನು ಎಲ್ಲಿ ನಾವು ಹಾಸ್ಟೆಲ್ಗಳಿದಾವೆ ಆ ಹಾಸ್ಟೆಲ್ಗಳಲ್ಲಿ ಅತಿ ಹೆಚ್ಚು ಪ್ರತಿ ಯಾರು ಶಾಸಕರು ಇರ್ತಾರೆ ಅವರು ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ಉಳಿದವರೆಲ್ಲ ಸದಸ್ಯರು ಇರ್ತಾರೆ. ಸೊ ಅದೇ ರೀತಿಯಾಗಿ ನಾವು ಅಲ್ಲೂ ಮೆರಿಟ್ ಬೇಸ್ಡ್ ಮೇಲೆ ನಾವು ಆನ್ಲೈನ್ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ಕೊಳ್ತೀವಿ. ಸೊ ಸೆಲೆಕ್ಷನ್ ಅಲ್ಲದೇನೆ ನಮಗೆ ಮೆಟ್ರಿಕ್ ನಂತರದಲ್ಲಿ ನಮಗೆ ಯಾವ ರೀತಿ ಆದೇಶ ಇದೆ ಅಂತಂದ್ರೆ, ಜಿಲ್ಲೆಯವರಿಗೆ ಜಿಲ್ಲೆಯಿಂದ ನಮಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರು ಜಿಲ್ಲೆಯವರಿಗೆ 50%, ಉಳಿದವರಿಗೆ ಹೊರ ಜಿಲ್ಲೆಯವರಿಗೆ 50%, ಈ ರೀತಿ ಮೀಸಲಾತಿ ಕೊಟ್ರು.
2: ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಹಾಸ್ಟೆಲ್ಗೆ ನಾವು ದಾಖಲಾತಿ ಅಥವಾ ಪ್ರವೇಶಾತಿಯನ್ನು ಪಡಿಬೇಕು ಅಂತಂದ್ರೆ ಹೇಗೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ, ಯಾವ ತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರಿ. ಈಗ ಹಾಸ್ಟೆಲ್ನಲ್ಲಿ ಇರತಕ್ಕಂತ ಒಂದು ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಏನೇನು ಒಂದು ವ್ಯವಸ್ಥೆಗಳು ಅಥವಾ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ ಸರ್?
0: ಸರ್, ಅವರಿಗೆ ನಾವು ಊಟದ ವ್ಯವಸ್ಥೆ ಇರುತ್ತೆ. ಸೊ ಊಟದ ವ್ಯವಸ್ಥೆ ಜೊತೆಗೆ ನಾವು ಮನೆಯಲ್ಲಿ ಯಾವ್ಯಾವ ವ್ಯವಸ್ಥೆ ನಾವು ನಮ್ಮ ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ ಆ ಎಲ್ಲ ವ್ಯವಸ್ಥೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಅವರಿಗೆ ಸುಚಿ ಕಿಟ್ ಕೊಡ್ತೀವಿ ಪ್ರತಿ ತಿಂಗಳು. ಸುಚಿ ಕಿಟ್ ಅಂತಂದ್ರೆ ಅವರಿಗೆ ಆ ಸುಚಿ ಕಿಟ್ಟಲ್ಲಿ ಬ್ರಷ್ಷು, ಪೇಸ್ಟು, ಸೋಪು, ಬಟ್ಟೆ ಸೋಪು, ಮತ್ತೆ ತಲೆ ಎಣ್ಣೆ ಇದೆಲ್ಲ ಕೊಡ್ತೀವಿ. ಮತ್ತೆ ಮಹಿಳೆಯರಿಗೆ ಮೈಸೂರು ಟಾಲ್ಕಮ್ ಪೌಡರ್ ಅದ್ರ ಜೊತೆ ಇರುತ್ತೆ. ಅದೇ ರೀತಿ ಗ್ರಂಥಾಲಯ ವ್ಯವಸ್ಥೆ ಇರುತ್ತೆ ನಮ್ಮಲ್ಲಿ. ಗ್ರಂಥಾಲಯದಲ್ಲಿ ಎಲ್ಲಾ ಕೋರ್ಸಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಇರ್ತವೆ. ಅದೇ ರೀತಿ ಅವ್ರಿಗೆ ಬೇಕಾದಂತ ಕಾಂಪಿಟೇಟಿವ್ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ಇರುತ್ತೆ. ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ನಾವು ವಸತಿ ನಿಲಯಗಳಲ್ಲಿ ಮಾಡ್ತಿರ್ತೀವಿ.
2: ಓಕೆ, ಸೊ ಈ ಒಂದು ವಸತಿ ನಿಲಯಗಳ ಒಂದು ಮೇಲ್ವಿಚಾರಣೆನ ಯಾರು ನೋಡ್ತಾ ಇರ್ತಾರೆ ಅಂದ್ರೆ ಹಾಸ್ಟೆಲಲ್ಲಿ ಅಲ್ಲಿ ಹೇಗೆ ಒಂದು ಒಂದು ವ್ಯವಸ್ಥೆಗಳನ್ನ ಅಂದ್ರೆ ಪ್ರತ್ಯೇಕವಾಗಿ ಮಹಿಳೆ ಹುಡುಗಿಯರು ಮತ್ತೆ ಹುಡುಗರಿಗೆ ವ್ಯವಸ್ಥೆ ಬೇರೆ ಬೇರೆ ಇರುತ್ತೆ ಅಥವಾ ಅದರ ನಿರ್ವಹಣೆ ಹೇಗಿರುತ್ತೆ ಸರ್?

0: ಸರ್, ನಮ್ಮಲ್ಲಿ ಬಾಲಕ ಮತ್ತು ಬಾಲಕಿಯರಿಗಂತ ಪ್ರತ್ಯೇಕವಾಗಿ ಸರ್, ಬಾಲಕಿಯರಿಗೆ ಅಲ್ಲಿ ಅಡಿಗೆ ಮಾಡುವವರಿಂದ ಎಲ್ಲಾ ಸ್ಟಾಫ್ಗಳು ಮಹಿಳೆಯರೇ ಆಗಿರ್ತಾರೆ. ಮತ್ತೆ ಅಲ್ಲಿರುವಂತಹ ಏನು ಆ ವಸತಿ ನಿಲಯ ನೋಡ್ಕೊಳ್ಳುವಂತಹ ನಿಲಯ ಪಾಲಕರು ವಾರ್ಡನ್ ಯಾರಿರ್ತಾರೆ ಅವರು ಮಹಿಳೆಯರಾಗಿರ್ತಾರೆ. ಅವರು ಆ ಪೂರ್ತಿ ಆ ವಸತಿ ನಿಲಯದ ಎಲ್ಲಾ ಜವಾಬ್ದಾರಿ ಅವರೇ ಆಗಿರುತ್ತಾರೆ. ಏನು ವಸತಿ ನಿಲಯದಲ್ಲಿ ಮಕ್ಕಳ ಅವರ ಶಿಕ್ಷಣ ಆಗ್ಲಿ, ಅವರಿಗೆ ಭದ್ರತೆ ಆಗ್ಲಿ, ಎಲ್ಲಾ ರೀತಿ ವ್ಯವಸ್ಥೆಯನ್ನು ನಿಲಯ ಪಾಲಕರ ಕರ್ತವ್ಯ ಆಗಿರುತ್ತೆ. ಅದರದ್ದು ಮೇಲ್ವಿಚಾರಣೆ ಮಾಡುದು ಅಂತಂದು ತಾಲೂಕು ಕಲ್ಯಾಣಾಧಿಕಾರಿಗಳು ಅಂತ ಇರ್ತಾರೆ. ಪ್ರತಿ ತಾಲೂಕಿಗೆ ಒಬ್ರು ಕಲ್ಯಾಣಾಧಿಕಾರಿ ಇರ್ತಾರೆ, ಅವ್ರ ಮೇಲ್ಗಡೆ ಮತ್ತೆ ಜಿಲ್ಲಾ ಅಧಿಕಾರಿಗಳು ತಪಾಸಣೆಗೆ ಹೋಗ್ತಾರೆ, ಅವರು ಮೇಲ್ವಿಚಾರಣೆ ಮಾಡ್ತಾರೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ.
2: ಹಲೋ, ನಮಸ್ತೆ ಸರ್, ನಾಗರಾಜು ಅಂತ ಮಾತಾಡಿದ್ದೀನಿ.
1: ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
2: ಹಲೋ.
1: ಹೇಳಿ ಹೇಳಿ ನಾಗರಾಜ್ ಅವ್ರೆ.
2: ಈ ಸ್ಪೆಷಲ್ ಕ್ಲಾಸ್ ಏನಾದ್ರು ಉಂಟಾ ನಿಮ್ಮಲ್ಲಿ? SSLC ಮತ್ತೆ PUC ಮಕ್ಕಳಿಗೆ ವಿಶೇಷವಾಗಿ ತರಗತಿ ತರತೀರ ಹಾಸ್ಟೆಲ್ಗಳಲ್ಲಿ?
1: ಹಾಸ್ಟೆಲ್ಗಳಲ್ಲಿ. ಓಕೆ
0: ಸರ್, SSLC ಮಕ್ಕಳಿಗೆ ಅರೆಕಾಲಿಕ ಬೋಧನೆ ಅಂತಂತೀವಿ ನಾವು, ಹಾಸ್ಟೆಲ್ ಅಲ್ಲೇ ನಾವು ಮಾಡ್ತಾ ಇರ್ತೀವಿ ಸರ್.
2: ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಏನಾದ್ರು ವಿಶೇಷ ಪ್ರೋತ್ಸಾಹ ಧನ ಏನಾದ್ರು ಕೊಡ್ತೀರಾ ಅಂತ?
0: ಸರ್, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಇಲಾಖೆಯಿಂದ ಡಿ ದೇವರಾಜ್ ಅರಸು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ರು ಸರ್. ಹೋದ ವರ್ಷ ಮತ್ತೆ ಈ ವರ್ಷದಿಂದ ಕಾರ್ಯಕ್ರಮ ಇನ್ನೂ ಅದ್ರದ ಬಗ್ಗೆ ನೋಟಿಫಿಕೇಶನ್ ಕೊಟ್ಟಿಲ್ಲ ಸರ್. ಹೋದ ವರ್ಷ ಅದ್ರ ಹಿಂದೆ ಎಲ್ಲ ನಮಗೆ 2015-16 ಆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು, ಅಲ್ಲಿ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ರು. ಮತ್ತೆ ನಮ್ಮ ವಸತಿ ನಿಲಯದಲ್ಲಿ ಏನು ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೂ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತೀವಿ ಸರ್.
2: ಈ ಸಾರಿ ಯಾವ ರೀತಿ ಬಂದಿದ್ರೆ ರಿಸಲ್ಟ್ ನಿಮ್ಮ ಹಾಸ್ಟೆಲ್ಗಳಲ್ಲಿ?
0: ಸರ್, ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ಏನ್ ನಮ್ಮಲ್ಲಿ ಏನ್ 41 ಹಾಸ್ಟೆಲ್ ಇದೆ, ಇಡೀ ನಮ್ದು ಎಲ್ಲಾ 41 100% ನಮ್ದು ರಿಸಲ್ಟ್ ಇದೆ ಸರ್.
1: ಧನ್ಯವಾದಗಳು. ಬೇರೆ ಪ್ರಶ್ನೆ ಇದೆಯಾ?
2: ಇಲ್ಲ ಸರ್.
1: ಓಕೆ ಓಕೆ, ಧನ್ಯವಾದಗಳು. ಸರ್, ಈಗ ತಾವು ತಮ್ಮ ಒಂದು ವಸತಿ ನಿಲಯಗಳ ಒಂದು ನಿರ್ವಹಣೆ ಇರ್ಬೋದು, ಅಲ್ಲಿ ಸಿಗ್ತಕ್ಕಂತ ಒಂದು ವ್ಯವಸ್ಥೆಗಳ ಬಗ್ಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ. ಅದೇ ರೀತಿ ಸರ್, ಈಗ ಈ ಒಂದು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಕ್ಕಂಥ ಒಂದು ವಿದ್ಯಾರ್ಥಿ ವೇತನಗಳು ಅಥವಾ ಆ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಾವು ತಿಳಿಸ್ಬೋದಾ ಸರ್, ಯಾವ್ಯಾವ ಒಂದು ಮೂಲಗಳಿಂದ ಒಂದು ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ?
0: ಸರ್, ನಮಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಸರ್, 1ರಿಂದ 10ನೇ ತರಗತಿವರೆಗೂ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ ಸರ್. ಅದಕ್ಕೆ ಒಂದು ಪೋರ್ಟಲ್ ಇದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಆ ಮೂಲಕ ಮಕ್ಕಳು ಅವರು ಅಪ್ಲೈ ಮಾಡಿಕೊಂಡಿದ್ರೆ ಎಲ್ಲಾ ಆನ್ಲೈನ್ ಸರ್. ಇದು ನಮಗೆ DBT ಮೂಲಕ, ಯಾವುದು ಮ್ಯಾನುವಲ್ ಇಲ್ಲ. ಪ್ರತಿ ಒಂದು ಅವರು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿ ಪ್ರೊಸೆಸ್ ಎಲ್ಲಾನು ಆನ್ಲೈನ್. ನಮ್ಮ ಮೂಲಕ ಓನ್ಲಿ ಅವರ ಏನು ಆಧಾರ್ ಜೋಡಣೆ ಆಗಿರುವಂತ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಸರ್, ಅದಕ್ಕೆ DBT ಮೂಲಕ ಅವ್ರಿಗೆ ಹಣ ವರ್ಗಾವಣೆ ಆಗುತ್ತೆ ಮೆಟ್ರಿಕ್ ಪೂರ್ವ. ಮೆಟ್ರಿಕ್ ನಂತರದ್ದು, ಮೆಟ್ರಿಕ್ ನಂತರದಲ್ಲಿ ನಮಗೆ ಸ್ಕಾಲರ್ಶಿಪ್ ಏನು ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತ ಈ ರೀತಿ ಇದೆ. ಅದೇ ರೀತಿ ನಮಗೆ ಶುಲ್ಕ ವಿನಾಯಿತಿ ಅಂತ ಕೊಡ್ತೀವಿ ಸರ್. ಶುಲ್ಕ ವಿನಾಯಿತಿ ಅಂತಂದ್ರೆ ಏನ್ ನಮ್ಮ ಅವರು ಕಲಿತಕ್ಕಂತ ಕಾಲೇಜಲ್ಲಿ ಏನ್ ಶುಲ್ಕವನ್ನ ಭರಿಸಿರ್ತಾರೆ, ಅದರಲ್ಲಿ ಶುಲ್ಕದಲ್ಲಿ ನಮಗೆ 5 ವಿಧದ ಯಾವ್ಯಾವ ಶುಲ್ಕವನ್ನ ನಾವು ಸರ್ಕಾರದಿಂದ ಭರಿಸುತ್ತೆ ಅಂತ, ಅದು ಆ ಯೂನಿವರ್ಸಿಟಿ ಅವರು ಫಿಕ್ಸ್ ಮಾಡಿರ್ತಾರೆ ಸರ್. ಎಷ್ಟು ಅಮೌಂಟು, ಯಾವ ಕೋರ್ಸ್ಗೆ ಎಷ್ಟೆಷ್ಟು ಶುಲ್ಕ ಇದೆ ಅಂತ, ಅದನ್ನ ಪೂರ್ತಿ ನಮ್ಮ ಇಲಾಖೆ ರಿಇಂಬರ್ಸ್ಮೆಂಟ್ ಮಾಡುತ್ತೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು, ಎಲಿಜಿಬಲ್ ವಿದ್ಯಾರ್ಥಿಗಳಿಗೆ.
1: ಅಂದ್ರೆ ಅವರು ಎಷ್ಟು ಶುಲ್ಕವನ್ನ ಕಟ್ಟಿರ್ತಾರೆ ಅಷ್ಟನ್ನು ಕೂಡ
0: ಅದರಲ್ಲಿ ಸರ್. ನಮಗೆ ಪರೀಕ್ಷಾ ಶುಲ್ಕ, ಗ್ರಂಥಾಲಯ ಶುಲ್ಕ, ಕ್ರೀಡಾ ಶುಲ್ಕ, ಈ ರೀತಿಯ ನಮ್ದು 4-5 ಶುಲ್ಕಗಳಿದ್ದಾವೆ. ಆ ಶುಲ್ಕಗಳನ್ನ ಯೂನಿವರ್ಸಿಟಿಯಿಂದ ಅವರು ಫಿಕ್ಸ್ ಮಾಡಿರ್ತಾರೆ, ಅಷ್ಟನ್ನ ನಾವು ಸರ್ಕಾರದ ಮೂಲಕ ಅವರಿಗೂ ನೇರ ವರ್ಗಾವಣೆ ಮೂಲಕ DBT ಮೂಲಕನೇ ನಾವು ರಿಇಂಬರ್ಸ್ಮೆಂಟ್ ಮಾಡ್ತೀವಿ. ಇಲ್ಲೂ ಯಾವುದು ಮ್ಯಾನುವಲ್ ಇಲ್ಲ.
1: ಓಕೆ ಸರ್, ಈ ಎಲ್ಲ ಒಂದು ಸೌಲಭ್ಯಗಳು ಅಥವಾ ಈ ತರ ಒಂದು ಯೋಜನೆಗಳು ಅಂದ್ರೆ ಸಾಮಾನ್ಯವಾಗಿ ತುಂಬಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತಲುಪ್ತಕ್ಕಂತ ಒಂದು ನಿಟ್ಟಿನಲ್ಲಿ ಹೇಗೆ ಈ ಒಂದು ಗ್ರಾಮೀಣ ಮಕ್ಕಳಿಗೆ ಇದು ನಿಖರವಾಗಿ ತಲುಪ್ತಾ ಇದೆಯಾ ಅಥವಾ ಇಲಾಖೆ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನ ಮೂಡ್ತಕ್ಕಂತ ನಿಟ್ಟಿನಲ್ಲಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಹೇಗೆ ಸರ್?
0: ಸರ್, ಆಕ್ಚುಲಿ ನಮ್ಮ ಇಲಾಖೆಯಲ್ಲಿ ವಸತಿ ನಿಲಯಗಳ ಸೌಲಭ್ಯ ಇರುವುದೇ ಗ್ರಾಮೀಣ ಮಕ್ಕಳಿಗೋಸ್ಕರ. ಯಾಕೆ ಅಂತಂದ್ರೆ ನಮಗೆ ಕನಿಷ್ಠ 5 ಕಿಲೋಮೀಟರ್ ದೂರದಿಂದ ನಮ್ಮ ವಸತಿ ನಿಲಯ ಬರುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ವಸತಿ ನಿಲಯ ಕೊಡ್ತೀವಿ. ಆದ್ರೆ ಅದೇ ಟೌನ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳು ನಾವು ಅಷ್ಟೊಂದು ಕೊಡೋದಿಲ್ಲ. ಸೊ ಅತಿ ಹೆಚ್ಚಾಗಿ ನಾವು ಗ್ರಾಮೀಣ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅವರಿಗೆ ಪ್ರೋತ್ಸಾಹ ಸಿಗಬೇಕಂತ ನಮ್ಮ ಇಲಾಖೆಯ ಕಾನ್ಸೆಪ್ಟ್ ಇದೆ ಸರ್.
1: ಸರಿ, ಇದ್ರ ಜೊತೆಗೆ ತಾವೇ ಹೇಳ್ತಾ ಇದ್ರಿ ಈಗ ಮಕ್ಕಳು ವಿದ್ಯಾರ್ಥಿಗಳಿಗೆ

0: ತಾವು ಹೇಗೆ ತಮ್ಮ ಒಂದು ಹಾಸ್ಟೆಲ್ ವ್ಯವಸ್ಥೆಗಳಲ್ಲಿ ಏನೇನು ವ್ಯವಸ್ಥೆಗಳಿದೆ ಅಂತ ಹೇಳಿದ್ರೆ, ಈಗ ಹಾಸ್ಟೆಲ್ಗಳಲ್ಲಿ ಪ್ರತಿದಿನ ಒಂದು ಊಟದ ಮೆನು ಇದೇ ತರ ಕೊಡಬೇಕು ಅಂತಕ್ಕಂತ ಒಂದು ನಿಯಮಾವಳಿ ಏನಾದರೂ ಮಾಡಲಾಗಿದೆ ಅಥವಾ ಹೇಗೆ ಸರ್?
1: ಸರಿ, ಇಲಾಖೆಯಲ್ಲಿ ನಮಗೆ ಈಗ ನಮ್ಮ ಏನು ನಮ್ಮ ಕರ್ನಾಟಕದಲ್ಲಿ ಡಿವಿಜನ್ ವೈಸ್ ಮೈಸೂರು ಡಿವಿಜನ್ಗೆ ಒಂದು ಸಪ್ರೇಟ್ ಮೆನು ಚಾರ್ಟ್ ಅಂತ ಇರುತ್ತೆ ಸರ್. ಆ ಮೆನು ಚಾರ್ಟ್ ಪ್ರಕಾರನೇ ನಾವು ಅವರಿಗೆ ಊಟನ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಬೆಳಗ್ಗೆ ಏನು ಟಿಫಿನ್ ವ್ಯವಸ್ಥೆ ಇರುತ್ತೆ ಅದೇ ಮೆನು ಚಾರ್ಟ್ ಪ್ರಕಾರನೇ ಕೊಡಬೇಕು, ಏನು ವೇರಿಯೇಷನ್ ಇರೋದಿಲ್ಲ. ಮಧ್ಯಾಹ್ನ ಊಟ ಮೆನು ಚಾರ್ಟ್ ಪ್ರಕಾರ, ರಾತ್ರಿ ಊಟನೂ ಮೆನು ಚಾರ್ಟ್ ಪ್ರಕಾರ, ಬಾಳೆಹಣ್ಣು ಮೊಟ್ಟೆ ಮತ್ತೆ ಚಿಕನ್ನು ಇದು ಯಾವುದು ಎಲ್ಲಾನು ನಾವು ಮೆನು ಚಾರ್ಟ್ ಪ್ರಕಾರನೇ ಕೊಡೋ ವ್ಯವಸ್ಥೆ ಮಾಡ್ತೀವಿ.
0: ಹಾಂ ಸರ್, ಅದರ ಜೊತೆಗೆ ಈಗ ತಾವು ಹೇಳಿದ್ರಿ ವಿದ್ಯಾರ್ಥಿ ವೇತನ ಹೇಳಿದ್ರಿ, ಹಾಸ್ಟೆಲ್ ವ್ಯವಸ್ಥೆ ಹೇಳಿದ್ರಿ, ಮತ್ತೆ ಪ್ರಮುಖವಾಗಿ ತಮ್ಮ ಒಂದು ಇಲಾಖೆಯಲ್ಲಿ ಯಾರು ಹೆಚ್ಚಿನ ಒಂದು ಮೀಸಲಾತಿಯನ್ನು ಪಡೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಅದೇ ರೀತಿ ಈಗ ಯುವಕರಿಗೆ ಒಂದು ಕೌಶಲ ಅಭಿವೃದ್ಧಿ ತರಬೇತಿಗಳಿರ್ಬೋದು ಅಥವಾ ಈ ತರ ಒಂದು ಕಾರ್ಯಕ್ರಮಗಳನ್ನ ಕೂಡ ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಅಥವಾ ಹೇಗೆನಾದ್ರ ಬಗ್ಗೆ ಮಾತಾಡೋಣ ಸರ್? ಒಂದು ಕರೆ ಇದೆ ಮತ್ತೊಂದು. ಹಲೋ
2: ಸರ್, ನಮಸ್ಕಾರ ಸರ್.
0: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್, ನನ್ನ ಹೆಸರು ದೊಡ್ಡ ಸಮಾಜ ಸೇವಕ.
0: ಹಾ ದೊಡ್ಡ ನಾಯ್ಕರೆ ಹೇಳಿ, ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಜನರ ಬಡತನದಿಂದ ಮೇಲೆತ್ತುವುದಕ್ಕೋಸ್ಕರ ಸಬ್ಸಿಡಿ ಸಾಲ ಸೌಲಭ್ಯಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. ಆದ್ರೆ ಅದನ್ನ ಆ ಪ್ರಗತಿ ಮಾಡ್ಲಿಕ್ಕೆ ಈ ರಾಜಕಾರಣಿಗಳ ಬೆರಿ ಬಟ್ಟೆ ಅವರು ರೆಕಮೆಂಡ್ ಮಾಡ್ತಾರ, ಯಾರು ಬೆಳೆ ಬಟ್ಟೆ ಇಟ್ಕೊಂಡು ಬೈಕ್ ಅಲ್ಲಿ ತಿರ್ತಾರ ಅವ್ರಿಗೆ ಅವ್ರ ಹೆಸರನ್ನ. ನೀವು ಇನ್ವೆಸ್ಟಿಗೇಷನ್ ಮಾಡಿ ಫೀಲ್ಡ್ ವರ್ಕ್ ಮಾಡಿ ಆ ಬಡತನ ರೇಖೆಯಲ್ಲಿರೋರಿಗೆ ಆ ಒಂದು ಕಾರ್ಯಕ್ರಮ ನೀಡುವುದರಿಂದ ನಮ್ಮ ಭಾರತ ದೇಶದ ಬಡತನವನ್ನ ಅಡಿಸ್ಲಿಕ್ಕೆ ಅದು ಮೂಲ ಕಾರಣ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
3: ಸರ್ ನಮಸ್ತೆ ಸರ್, ಇದೇನು ಆರ್ಥಿಕ ಸೌಲಭ್ಯ, ಇದಕ್ಕೆ ಆದಂತೆ ಪ್ರತ್ಯೇಕವಾದ ನಿಗಮ ಇದೆ ಸರ್, ಡಿ ದೇವರಾಜ್ ಅರಸು ನಿಗಮ ಅವರು, ಅವರು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ತಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಸರ್.
0: ಓಕೆ, ದೊಡ್ಡ ಸುದ್ದಿಗೆ ತಾವು ಕೇಳದಂತಹ ಪ್ರಶ್ನೆ ಇದು ನಿಗಮಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ, ಬಟ್ ಇವತ್ತು ಸರ್ ಮಾತನಾಡ್ತಕ್ಕಂಥದ್ದು ಒಂದು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಮತ್ತೆ ವಿದ್ಯಾರ್ಥಿ ವೇತನಗಳಿರ್ಬೋದು, ಶೈಕ್ಷಣಿಕ ಪ್ರಗತಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ತುಂಬಾ ಪ್ರಶ್ನೆ ಇದೆಯಾ?
2: ಅಲ್ಲಲ್ಲ, ಈಗ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬಡತನ ರೇಖೆಯಲ್ಲಿ ಸಬ್ಸಿಡಿ ಸಾಲ ಸೌಲಭ್ಯ ಇದೆಯಲ್ಲ ಸರ್.
0: ಅದೇ ಅದು ದೇವರಾಜ ಅರಸು ನಿಗಮ ಅವ್ರಿಗೆ ಸಂಬಂಧಪಟ್ಟಂತೆ ಬರುತ್ತಂತೆ, ಇದು ಬಂದು ಇವತ್ತು ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಏನು ಸಮುದಾಯ ಭವನಗಳ ನಿರ್ಮಾಣ, ಮತ್ತೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ, ಮತ್ತೆ ಯುವಕರಿಗೆ ಒಂದು ಕೌಶಲ ಅಭಿವೃದ್ಧಿ ತರಬೇತಿಗಳು, ಈ ತರ ಇದಕ್ಕೆ ಸಂಬಂಧಪಟ್ಟಂತೆ ಇದೆ ಸರ್. ತಾವು ಅದ್ರ ಬಗ್ಗೆ ತಾವೇನಾದ್ರು ಇದ್ರೆ ಕೇಳ್ಬೋದು.
2: ಹಾ ಸರಿ, ಈಗ ಸರ್ ಈಗ ನಿಮ್ಮ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ವ್ಯವಸ್ಥೆ ಎಲ್ಲ ಸರಿಯಾಗಿ ನಡೀತಾ ಇರೋದ್ರಿಂದ ಈ ಹಾಸ್ಟೆಲ್ ವಿಧಾನಗಳು ಇವೆಲ್ಲ ನಡೀತಾ ಇರೋದ್ರಿಂದ ನಮ್ದು ಪ್ರಶ್ನೆ ಏನಿಲ್ಲ. ಆ ಸಮ ಒಂದು ಅಲ್ಪಸಂಖ್ಯಾತರ ಸಮುದಾಯ ಭವನದಲ್ಲಿ ಕೊಡ್ತಕ್ಕಂತ ಸೌಲಭ್ಯ ಸಬ್ಸಿಡಿಗಳನ್ನ ಬಡ ಜನತೆಗೆ ನೀಡುವುದರ ಮುಖಾಂತರ ಆರ್ಥಿಕ ಪ್ರಗತಿ ಮಾಡಕ್ಕೆ ನನ್ನ ಪ್ರಶ್ನೆ ಇತ್ತು, ಬಿಡಿ ಸರ್ ಆ ಪ್ರಶ್ನೆ ಬಗ್ಗೆ.
0: ಓಕೆ ಓಕೆ, ಧನ್ಯವಾದಗಳು. ಸರ್ ಈಗ ಯುವಕರಿಗೆ ಒಂದು ಕೌಶಲ ಅಭಿವೃದ್ಧಿ ತರಬೇತಿಗೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಕ್ರಮಗಳನ್ನು ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಸರ್?
3: ಸರ್ ನಮ್ಮಲ್ಲಿ ಈಗ ನಮ್ಮ ಇಲಾಖೆಯಿಂದ ಏನು ಪದವಿ ಮುಗಿದಂತ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಅಂತಂತೆ ಅದು ನೀಡಲಾಗ್ತಾ ಇದೆ ಸರ್. ಅದನ್ನ ಈಗ ನಮ್ಮಲ್ಲಿ ಒಂದು ಎಕ್ಸಾಮ್ ಮೂಲಕ ಎಕ್ಸಾಮ್ ನಡೆಸಿಬಿಟ್ಟು ಅರ್ಹ ವಿದ್ಯಾರ್ಥಿಗಳನ್ನ ಇಲಾಖೆ ವತಿಯಿಂದ ಬೆಂಗಳೂರು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ಅವರಿಗೆ ದಾಖಲಾತಿಯನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ IAS ಕೋಚಿಂಗ್ ಸೆಂಟರ್ ಅಂತಂತೆ ನಮ್ಮ ಇಲಾಖೆಯಿಂದ ಬೆಂಗಳೂರಲ್ಲಿ ತೆರೆಯಲಾಗಿದೆ. ಕೆಂಗೇರಿಯಲ್ಲಿ IAS ಕೋಚಿಂಗ್ ಸೆಂಟರ್ ಅನ್ನು ಓಪನ್ ಮಾಡಿದ್ದಾರೆ, ಅದು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಅವರು ನಡೆಸ್ಕೊಡ್ತಾ ಇದ್ದಾರೆ.
0: ಸೊ ನಿಮ್ಮ ಇಲಾಖೆ ವಂತೆಯಿಂದನೇ ಕೂಡ ನಡೆಸ್ತಾ ಇದೆ? ಹೇಗೆ ಸರ್ ಅದನ್ನ ಅಲ್ಲಿ ಉಚಿತವಾಗಿ ಕೂಡ ಮಾಡಲಾಗುತ್ತೆ?
3: ಅಲ್ಲಿ ಊಟ ಮತ್ತು ವಸತಿ ಎರಡು ಉಚಿತ ಸರ್. ಊಟ ವಸತಿ ಮತ್ತು ಏನ್ ಕೋಚಿಂಗ್ ಇದೆ ಎಲ್ಲಾನು ಉಚಿತ, ಇಲಾಖೆನೇ ಎಲ್ಲ ನೋಡ್ಕೊಳುತ್ತೆ.
0: ಓಕೆ, ಅದನ್ನ ಒಂದು ದಾಖಲಾತಿ ಅಥವಾ ಅಲ್ಲಿಗೆ ಒಂದು ಸೇರ್ಬೇಕು ಅಂದ್ರೆ ಏನ್ ಪ್ರಕ್ರಿಯೆ ಹೇಗೆ ಸರ್?
3: ಸರ್ ಅವರಿಗೆ ನಾವು ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ, KA ಮೂಲಕ ಎಕ್ಸಾಮ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಅರ್ಹ ವಿದ್ಯಾರ್ಥಿಗಳನ್ನ ಮೆರಿಟ್ ಮೂಲಕ ಆಯ್ಕೆ ಮಾಡ್ಕೊಂಡು ಅವರಿಗೆ ಕೋಚಿಂಗ್ ಅನ್ನ ಕಳಿಸ್ಕೊಡ್ತಾರೆ.
0: ಸರ್ ಹಾಗೇನೆ ಈಗ ತಾವು ಹೇಳಿದ್ರಿ ಯುವಕರಿಗೆ ಏನು ಒಂದು ಕೌಶಲ ತರಬೇತಿಗಳಿರ್ಬೋದು ಮತ್ತೆ ಒಂದು ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳ ಬಗ್ಗೆ ಹೇಳಿದ್ರಿ. ಅದೇ ರೀತಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಏನಾದರೂ ತಮ್ಮ ಇಲಾಖೆಯಿಂದ ಏನಾದ್ರು ವಿಶೇಷ

0: ಯೋಜನೆಗಳು ಅಥವಾ ಕಾರ್ಯಕ್ರಮಗಳನ್ನ ಮಾಡಲಾಗ್ತಿದೆ ಅಥವಾ ಹೇಗೆ ಸರ್?
1: ಸರ್, ಮಹಿಳೆಯರಿಗೆ ಅಂತಂದರೆ ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ವಸತಿ ನಿಲಯಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು 33% ನಾವು ಮಹಿಳೆಯರಿಗೆ ಮೀಸಲಾಗಿದ್ದೀವಿ. ಮಹಿಳೆಯರ ಉನ್ನತೀಕರಣಕ್ಕೋಸ್ಕರನೇ ಇಲಾಖೆಯಲ್ಲಿ ನಮ್ಮ ಈಗೇನಿದೆ ಅವರಿಗೆ ಶಿಕ್ಷಣ ಮತ್ತು ಏನು ಪ್ರೋತ್ಸಾಹಕ್ಕಾಗಿ ನಮ್ಮ ಇಲಾಖೆ ಕಾರ್ಯಕ್ರಮ ಮಾಡ್ತಾ ಇದೆ ಸರ್.
0: ಸರ್, ಈ ಒಂದು ತಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಕ್ಕಂಥದ್ದು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್? ಈಗ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಇಲಾಖೆ ಯೋಜನೆಗಳು ಸಿಗಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಅಂದರೆ ಕೆಲವರು ವಂಚಿತರಾಗ್ಬೋದು, ಇಲಾಖೆಯಿಂದ ಏನೇನು ಯೋಜನೆಗಳಿದೆ ಅದು ನಮ್ಗೆ ಸಿಗ್ತಾ ಇಲ್ಲ ಅಥವಾ ನಮ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತಕ್ಕಂಥ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಹೇಗೆ ಅವರುಗಳಿಗೆ ಈ ಒಂದು ಮಾಹಿತಿಗಳನ್ನ ತಲುಪಿಸ್ತಕ್ಕಂಥದ್ದು ಅಥವಾ ಮಾಹಿತಿಯನ್ನು ರವಾನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಹೇಗೆ ಸರ್?
1: ಎಸ್ ಸರ್, ನಮ್ಮ ಇಲಾಖೆಯ ಮಾಹಿತಿಯನ್ನು ನಾವು ಎಲ್ಲ ನಮ್ಮ ಏನು ಮುದ್ರಣ ಮೂಲಕ ನಮ್ಮ ಪ್ರತಿಯೊಂದು ತಾಲೂಕದಲ್ಲಿ ಎಲ್ಲ ಕಡೆ ನೋಟಿಸ್ ಬೋರ್ಡಿಗೆ ಹಾಕ್ತೀವಿ. ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಿಗೆ ವಸತಿ ನಿಲಯಕ್ಕೆ ಸಂಬಂಧಪಟ್ಟಿದ್ದು ಆಯಾ ವಸತಿ ನಿಲಯಗಳಿಗೆ ಎಲ್ಲ ಪ್ರಿನ್ಸಿಪಲ್ರು ಮತ್ತು ಎಲ್ಲ ಶಾಲಾ ಏನು ಇನ್ಸ್ಟಿಟ್ಯೂಟ್ಸ್ ಸರ್ಕಾರಿ ಶಾಲೆ ಎಲ್ಲ ಕಡೆಯೂ ನಮ್ಮ ವಾರ್ಡನ್ಸು ಮತ್ತು ಅಡಿಗೆಯವರು ಹೋಗಿ ನಮ್ಮ ಇಲಾಖೆ ವಸತಿ ನಿಲಯ ಮತ್ತು ಅದರ ಉಪಯೋಗದ ಬಗ್ಗೆ ಎಲ್ಲ ಮಾಹಿತಿಯನ್ನ ಅವ್ರು ಕೊಡ್ತಾರೆ. ಆ ಮಕ್ಕಳು ನಮಗೆ ಯಾವ ಮಕ್ಕಳು ವಂಚಿತರಾಗಬಾರ್ದು ಅಂತ ಹೇಳಿ ಆ ಮಕ್ಕಳು ಅರ್ಹ ವಿದ್ಯಾರ್ಥಿಗಳು ಏನಿದ್ರು ಅವ್ರು ನಮ್ಮ ಹಾಸ್ಟೆಲ್ಗಳಿಗೆ ದಾಖಲಾತಿಯನ್ನು ಪಡೆದುಕೊಳ್ಬಹುದು. ಅದೇ ರೀತಿಯಾಗಿ ನಮ್ಮ ಇಲಾಖೆಯ ಸಮುದಾಯ ಭವನ ಕಾರ್ಯಕ್ರಮ ಇದೆ, ಅದರದ್ದು ಕೂಡ ನಮಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಫಾರ್ ಎಕ್ಸಾಂಪಲ್ ಗ್ರಾಮ ಸಭೆಗಳಲ್ಲಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳು ಭಾಗವಹಿಸಿ ನಮ್ಮ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ ಅಲ್ಲಿ ಜನ.
0: ಸರ್, ಈಗ ಸಮುದಾಯ ಭವನಗಳ ನಿರ್ಮಾಣ ಅಂತ ಹೇಳಿದ್ರಿ, ಹೇಗೆ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಯಾವ ತರ ತಮ್ಮ ಒಂದು ಇಲಾಖೆಯಿಂದ ಅವ್ರಿಗೆ ಆರ್ಥಿಕವಾಗಿ ನೆರವನ್ನು ನೀಡಲಾಗ್ತಾ ಇದೆ, ಯಾವ ಯಾವ ವರ್ಗದವರಿಗೆ ಈ ತರ ಒಂದು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ ಸರ್?
1: ಸರ್, ನಮ್ಮಲ್ಲಿ ಹಿಂದುಳಿದ ವರ್ಗದವರಿಗೆ ಮಾತ್ರ ಇದೆ ಸರ್. ಅದರಲ್ಲಿ ನಮಗೆ ಒಂದಿಷ್ಟು ಅರ್ಹತೆಗಳ ಒಂದು ಸಮುದಾಯ ಭವನ ಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಅವರು ಒಂದು ಸಂಘ ಅಥವಾ ಸಂಸ್ಥೆ ಆಗಿರಬೇಕು ಸರ್. ಮತ್ತೆ ಆ ಸಂಘ ಸಂಸ್ಥೆಯಲ್ಲಿ ಒಂದೇ ಕುಟುಂಬದವರಾಗಿರಬಾರ್ದು, ಆ ಎಲ್ಲ ಸಮುದಾಯದವರು ಇರಬೇಕು. ಅದೇ ರೀತಿಯಾಗಿ ಅದು 2 ವರ್ಷ ಅಡಿಟ್ ಆಗಿರ್ಬೇಕು ಆ ಸಂಸ್ಥೆದು. ಮತ್ತೆ ಅವರಿಗೆ ಒಂದು ನಿವೇಶನ ಇರಬೇಕು ಅಥವಾ ಆ ನಿವೇಶನ ಸ್ವಂತ ಇಲ್ಲ ಅಂತಂದ್ರೆ ಒಂದು 30 ವರ್ಷಗಾದಂತ ಒಂದು ಲೀಸ್ ಆದರೂ ಅವ್ರಿಗೆ ಪಡ್ಕೊಂಡಿರ್ಬೇಕು. ಮತ್ತೆ ಅವರು 25% ಏನು ನಮ್ಮ ಹತ್ರ ಸಹಾಯಧನ ಪಡೆಯುವಂತ ಸಮುದಾಯ ಏನು ಸಂಘ ಸಂಸ್ಥೆಯವರು ತಮ್ಮ ಸ್ವಂತ ಸಂಪನ್ಮೂಲದಿಂದ ಭರಿಸುವಂತ ಸಶಕ್ತರಾಗಿರಬೇಕು. ಅವರೆಲ್ಲರೂ ನಮ್ಮ ಇಲಾಖೆಗೆ ನಾವು ಮ್ಯಾನ್ಯುವಲ್ ಅಲ್ಲಿ ಅರ್ಹರು ಯಾರಿದ್ರೆ ಅವರು ಬಂದ್ರೆ ಅವರಿಗೆ ಮಾಹಿತಿ ಕೊಡ್ತೀವಿ. ಅವರಿಂದ ನಾವು ದಾಖಲಾತಿಗಳನ್ನು ತೆಗೆದುಕೊಂಡು ನಾವೇ ಖುದ್ದಾಗಿ ಸೈಟ್ ವಿಸಿಟ್ ಮಾಡಿ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಪಡೆದುಕೊಂಡು ನಾವು ಕೇಂದ್ರ ಕಚೇರಿ ಆಯುಕ್ತರ ಕಚೇರಿ ಕಳಿಸ್ತೀವಿ. ಅಲ್ಲಿ ಆಯುಕ್ತರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸರ್ಕಾರಕ್ಕೆ
0: ಕೊಡ್ತಾರೆ. ಸೊ ಎಷ್ಟು ಅನುದಾನವನ್ನ ನೀಡಲಾಗ್ತಾ ಇದೆ ಸರ್?
1: ಸರ್, ನಮ್ಮಲ್ಲಿ ನಮ್ಮ ಇಲಾಖೆಗೆ ಗ್ರಾಮ ಮಟ್ಟದಲ್ಲಿ 10 ಲಕ್ಷ, ತಾಲೂಕು ಮಟ್ಟದಲ್ಲಿ 25 ಲಕ್ಷ, ಮತ್ತೆ ಜಿಲ್ಲಾ ಕೇಂದ್ರದಲ್ಲಿ 50 ಲಕ್ಷ ಅಂತ ಈ ರೀತಿ ಫಿಕ್ಸ್ ಮಾಡಿದ್ದಾರೆ.
0: ಸರ್, ಹಾಗೇನೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸವಾಲುಗಳು ಆಗ್ತಾ ಇದೆಯಾ ಅಥವಾ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ತಾ ಇದೆ ಸರ್?
1: ಸರ್, ನಮಗೆ ಸವಾಲು ಅಂತಿಲ್ಲ, ನಮಗೆ ಗ್ರಾಮೀಣ ಭಾಗದ ನಮ್ಮಲ್ಲಿ ಮಕ್ಕಳು ಯಥೇಚ್ಛವಾಗಿ ನಮಗೆ ಹಾಸ್ಟೆಲ್ ವ್ಯವಸ್ಥೆ ಬೇಕಾಗುತ್ತೆ ಅವರಿಗೆ.
0: ಹೌದು,
1: ಅವರಿಗೆ ಅದೇ ನಮಗೆ ಇನ್ನೂ ಹಾಸ್ಟೆಲ್ಗಳನ್ನು ಮೈಸೂರು ಜಿಲ್ಲೆಗೆ ನಾವು ಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಚಿವರೆಲ್ಲರೂ ನಮಗೆ ಹೋದ 2 ವರ್ಷ ಅದರ ಹಿಂದಿನ ವರ್ಷ 14 ಹೊಸ ಹಾಸ್ಟೆಲ್ಗಳು, ಟೋಟಲ್ 16 ಹೊಸ ಹಾಸ್ಟೆಲ್ಗಳು ನಮ್ಮನ್ನು ಕೊಟ್ಟಿದ್ದಾರೆ. ಅದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗವಾಗ್ತಾ ಇದೆ.
0: ಸರಿ, ತಮ್ಮ ಒಂದು ಇಲಾಖೆಯನ್ನು ಸಾರ್ವಜನಿಕರು ಸಂಪರ್ಕ ಮಾಡಬೇಕು ಅಥವಾ ತಮ್ಮ ಇಲಾಖೆಯ ಬಗ್ಗೆ ಯೋಜನೆಗಳನ್ನ ತಿಳಿಸ್ಕೊಳ್ಬೇಕು ಅಂದ್ರೆ ಹೇಗೆ ಯಾವ ತರ ಸಂಪರ್ಕವನ್ನು ಮಾಡಬಹುದು ಸರ್?
1: ಸರ್, ನಮ್ಮ ಇಲಾಖೆಯದ್ದು ನಮ್ದು ದೂರವಾಣಿ ಸಂಖ್ಯೆ ಇದೆ ಸರ್, ನಮ್ಮ ಇಲಾಖೆದು, ಅದಕ್ಕೂ ಸಂಪರ್ಕ ಮಾಡಬಹುದು. ಮತ್ತೆ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ ಇದೆ. ಮತ್ತೆ ನಮ್ಮ ಮೇಲ್ ಇದೆ, ಯಾರಾದರೂ ಮೇಲ್ ಹಾಕಿ ಮಾಡಬಹುದು, ಅದ್ರ ಮೇಲ್ ಮಾಡಬಹುದು. ಅಥವಾ ನೇರವಾಗಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಅಲ್ಲಿ ಬಂದು ಸಂಪರ್ಕಿಸಬಹುದು.
0: ಸರ್, ಇದರ ಜೊತೆಗೆ ಈಗ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಏನಾದ್ರು ದೂರುಗಳು ಸಮಸ್ಯೆಗಳು ಅಂತ ಬಂದಾಗ ಆ ಒಂದು ವ್ಯವಸ್ಥೆಗಳನ್ನ ಅಥವಾ ದೂರುಗಳನ್ನ ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಇಲಾಖೆ ವ್ಯವಸ್ಥೆಗಳನ್ನ ಕೈಗೊಂಡಿದೆ ಅಥವಾ ಹೇಗೆ ಸರ್?
1: ಹೌದು ಸರ್, ಪ್ರತಿಯೊಂದು

0: ಈಗ ನಾವು ಒಂದು ಎನ್ಕ್ವೈರಿಯನ್ನ ನಾವು ಪರಿಶೀಲನೆ ಮಾಡ್ತೀವಿ, ಅದನ್ನ ಆ ದೂರನ್ನ ಸಮಂಜಸವಾದ ದೂರನ್ನ ಪಡೆದುಕೊಂಡು ಅದಕ್ಕೆ ಆದಂತ ಒಂದು ನಾವು ಎನ್ಕ್ವೈರಿಯನ್ನ ಮಾಡ ಇದು ಮಾಡ್ತೀವಿ ಸರ್.
1: ಸರ್, ಈಗ ಒಂದ್ ವೇಳೆಗೆ ಇಲಾಖೆಯಿಂದ ಏನಾದ್ರೂ ಬೇರೆ ಬೇರೆ ತರ ದುರುಪಯೋಗಗಳು ಆಗ್ತಕ್ಕಂಥದ್ದು, ಈ ತರದ ಏನಾದ್ರೂ ಸಮಸ್ಯೆಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಏನೇನು ಕ್ರಮಗಳನ್ನ ಕೈಗೊಂಡಿದೆ ಸರ್?
0: ಸರ್, ಇಲಾಖೆ ಈ ರೀತಿ ದುರುಪಯೋಗ ಆಗಬಾರ್ದಂತೆ ಎಲ್ಲವನ್ನು ಆನ್ಲೈನ್ ತಗೊಂಡು, ಸ್ಕಾಲರ್ಶಿಪ್ ಆನ್ಲೈನ್ ಬಂದಿದೆ ಸರ್, ಮತ್ತೆ ನಮ್ಗೆ ಯಾವುದೇ ರೀತಿ ದೂರ ಆಗಬಾರ್ದಂತ ಸಕಾಲ ಸೇವೆ ಇದೆ, ಎಲ್ಲವನ್ನು ಆನ್ಲೈನ್ ಅಲ್ಲಿ ಸೇವೆ.
1: ಅಂದ್ರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಅರ್ಜಿಗಳನ್ನ ಸಲ್ಲಿಕೆ ಮಾಡಬೇಕು ಅಂದ್ರೂ ಕೂಡ ಆನ್ಲೈನ್ ವ್ಯವಸ್ಥೆ
0: ಮೂಲಕ
1: ತೆಗೆದುಕೊಳ್ಬೇಕಾಗುತ್ತೆ. ಸರ್, ಇದ್ರ ಜೊತೆಗೆ ಈಗ ಸರ್ ಈ ಒಂದು ತಮ್ಮ ಒಂದು ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ತಮ್ಮ ಒಂದು ಇಲಾಖೆಯ ಯೋಜನೆಗಳನ್ನ ಜನರು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತಂದಾಗ ತಾವು ಏನ್ ಅಂದ್ರೆ ಈಗ ಯಾವ ತರ ಒಂದು ಯೋಜನೆಗಳನ್ನ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಹೇಗೆ ಅವರುಗಳಿಗೆ ಒಂದು ಮಾಹಿತಿಯನ್ನ ತಲುಪಿಸ್ತೀರಿ ಸರ್?
0: ಸರ್, ಜನಗಳಿಗೆ ಯಥೇಚ್ಛವಾಗಿ ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿದ್ದ ಒಂದು ವಸತಿ ಸೌಲಭ್ಯ, ಅದೇ ರೀತಿ ವಿದ್ಯಾರ್ಥಿ ವೇತನ. ಇದನ್ನ ನಮ್ಮ ಸ್ಕೂಲು ಮತ್ತೆ ಕಾಲೇಜುಗಳಲ್ಲಿ ನಾವು ಯಥೇಚ್ಛವಾಗಿ ಪ್ರಚಾರ ಕೊಡ್ತಾ
1: ಇದ್ದೀವಿ.
0: ಸೊ ಮಕ್ಕಳನ್ನ ನಮಗೆ ಬಳಸ್ಕೊಳ್ಳಿ ಅಂತಂತೆ, ಎಲ್ಲಾ ಮಕ್ಕಳು ನಮಗೆ ಸ್ಕಾಲರ್ಶಿಪ್ ಅಲ್ಲಿ ಒಳಗಡೆ ಬರ್ತಾ ಇದ್ದಾರೆ ಸರ್. ಅದೇ ರೀತಿಯಾಗಿ ಹಾಸ್ಟೆಲ್ ವ್ಯವಸ್ಥೆಗೆ ನಮಗೆ ಎಷ್ಟು ನಮ್ಮ ಶಾಂಕ್ಷನ್ ಸ್ಟ್ರೆಂತ್ ಇದೆ ಅದಕ್ಕಿಂತಲೂ ಸುಮಾರು ಹೆಚ್ಚುವರಿ ಅರ್ಜಿಗಳು ನಮ್ಮಲ್ಲಿ ಬರ್ತಾ ಇದೆ. ಪ್ರಚಾರವನ್ನು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ.
1: ಸರ್, ಈಗ ನಮ್ಮ ಒಂದು HD ಕೋಟೆನಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ವಸತಿ ನಿಲಯಗಳು ಕಾರ್ಯವನ್ನು ನಿರ್ವಹಿಸ್ತವೆ ಸರ್?
0: ಸರ್, ನಮ್ಮಲ್ಲಿ 7 ವಸತಿ ನಿಲಯಗಳು ನಮ್ಮ HD ಕೋಟೆ ಮತ್ತೆ ಸರ್ಗೂರು ಎರಡು ಏನು ಅವಳಿ ತಾಲೂಕ ಇದೆ ಸರ್, ಈ ಎರಡು ತಾಲೂಕದಲ್ಲಿ 7 ವಸತಿ ನಿಲಯ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ.
1: ಅದು ಟೌನ್ ಅಲ್ಲೇ ಇದೆ ಅಥವಾ ಹಳ್ಳಿ?
0: ಸರ್, ನಮ್ಮಲ್ಲಿ ಒಂದು ಮುನುಗ್ನಳ್ಳಿ ಒಂದಿದೆ ಸರ್, ಮಾದಾಪುರದಲ್ಲಿ ಒಂದಿದೆ, ಮುಳ್ಳೂರಲ್ಲಿ ಒಂದಿದೆ, ಮತ್ತೆ ಸರ್ಗೂರಲ್ಲಿ ಒಂದಿದೆ. ಅದೇ ರೀತಿಯಾಗಿ HD ಕೋಟೆ ಟೌನ್ ಅಲ್ಲಿ ಅಲ್ಲಿ 2 ಬಾಲಕಿಯರದಿದೆ, 1 ಬಾಲಕರ್ 2 ಬಾಲಕರದಿದೆ.
1: ಸರ್, ಸರ್, ಈಗ ಈಗ ವಸತಿ ನಿಲಯಗಳ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ, ನಮ್ಮಲ್ಲಿ ತುಂಬಾ ವ್ಯವಸ್ಥೆಗಳೆಲ್ಲ ಇದೆ, ನಾವು ಮಕ್ಕಳನ್ನ ಅಡ್ಮಿಷನ್ ಅಂದ್ರೆ ಪ್ರತಿ ವರ್ಷನೂ ಕೂಡ ಇಷ್ಟು ಮಕ್ಕಳಿಗೆ ಮಾತ್ರ ಅವಕಾಶ ಇದೆ ಅಂತಕ್ಕಂತ ಒಂದು ಸುತ್ತಲೂ ಏನಾದ್ರು ಇದೆಯಾ, ಅಥವಾ ಅಡಿಷನಲ್ಲಾಗಿ ಸ್ವಲ್ಪ ವರ್ಷ ಜಾಸ್ತಿ ಆಗುವ ಸಾಧ್ಯತೆ ಆ ಥರದ ಇದ್ರೂ ಕೂಡ ಅವಕಾಶ ಸಿಗಬಹುದು ಅಥವಾ ಹೇಗೆ ಸರ್?
0: ಸರ್, ನಮ್ಮಲ್ಲಿ ಯಾವುದೇ ಒಂದು ಹಾಸ್ಟೆಲ್ ಅದಕ್ಕೆ ಆದಂತ ಸ್ಯಾಂಕ್ಷನ್ ಸ್ಟ್ರೆಂತ್ ಅಂತ ಇರುತ್ತೆ ಸರ್. ಹೆಚ್ಚುವರಿ ಏನಾದರೂ ಡಿಮ್ಯಾಂಡ್ ಬಂತು ಅಂತಂದ್ರೆ ಆ ಅರ್ಜಿಗಳನ್ನ ನಾವು ಪಡೆದುಕೊಂಡು ಯಾವ ವಸತಿ ನಿಲಯದಲ್ಲಿ ನಮಗೆ ಡಿಮ್ಯಾಂಡ್ ಕಡಿಮೆ ಇದೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಳ್ಳುತ್ತೀವಿ. ಆ ಶಿಫ್ಟ್ ಅನ್ನ ನಮಗೆ ಮಾನ್ಯ ಆಯುಕ್ತರು ನಮಗೆ ಪರ್ಮಿಷನ್ ಕೊಡ್ತಾರೆ, ಎಷ್ಟು ಮಕ್ಕಳು ನಾವು ಈ ಹಾಸ್ಟೆಲ್ಗೆ ತಗೊಳ್ಬೇಕು, ಎಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ ಆ ಡಿಮ್ಯಾಂಡ್ ಕಡಿಮೆ ಇದ್ದಲ್ಲಿಂದ ಮಕ್ಕಳನ್ನ ಶಿಫ್ಟ್ ಮಾಡ್ಕೊಂಡು ಎಲ್ಲಿ ಡಿಮ್ಯಾಂಡ್ ಇದೆ ಆ ಹಾಸ್ಟೆಲ್ನಲ್ಲಿ ಅವಕಾಶ ಕೊಡ್ತೀವಿ.
1: ಅಂದ್ರೆ ಆ ಮಕ್ಕಳಿಗೆ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ
0: ಇಲ್ಲ ಸರ್, ಅಲ್ಲಿ ಕಡಿಮೆ ಆಗಿರುತ್ತಲ್ಲ, ಈ ಹಾಸ್ಟೆಲ್ನಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂದ್ರೆ ಇಲ್ಲಿನ ಮಕ್ಕಳಿಗೆ ಇಲ್ಲ ಅವಕಾಶ
1: ಇರುತ್ತೆ. ಸರ್, ಈಗ ತಾವು ಉಚಿತ ಕೋಚಿಂಗ್ ಸಂಬಂಧಪಟ್ಟಂತೆಲ್ಲ ಹೇಳಿದ್ರಿ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಠ್ಯ ಪುಸ್ತಕಗಳಿರ್ಬೋದು ಅಥವಾ ಅವ್ರಿಗೆ ಬೇಕಾದಂತಹ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದು ಸಲಕರಣೆಗಳು ಅಥವಾ ವ್ಯವಸ್ಥೆಗಳನ್ನ ಕೂಡ ಇಲಾಖೆಯಿಂದ ನೀಡಲಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
0: ಸರ್, ನಮ್ಮಲ್ಲಿ ಈಗ ಕೆಂಗೇರಿಯಲ್ಲಿ ಏನು IAS ಕೋಚಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ ಸರ್, ಅಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಹೈದರಾಬಾದ್, ಡೆಲ್ಲಿ, ಬೆಂಗಳೂರು ಈ ಕಡೆ ಎಲ್ಲ ಕಳಿಸಿ ಕೊಡ್ತಾರ, ಅಲ್ಲಿ ಗ್ರಂಥಾಲಯ ವ್ಯವಸ್ಥೆನೂ ಆ ಕೋಚಿಂಗ್ ಸೆಂಟರ್ ಅಲ್ಲಿ ಇರುತ್ತೆ ಸರ್.
1: ಅಂದ್ರೆ ಅವರು ಹಾಸ್ಟೆಲ್ ಅಲ್ಲಿ ಸೆಂಟ್ರಲ್ ಗಳಲ್ಲೂ ಕೂಡ ವ್ಯವಸ್ಥೆ ಇರುತ್ತೆ
0: ಅಲ್ಲಿ ಅವರು ಉಪಯೋಗಿಸಿಕೊಳ್ಳಬಹುದು.
1: ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ನಾವು ವಸತಿ ನಿಲಯಗಳಲ್ಲೂ ಕೂಡ ಗ್ರಂಥಾಲಯಗಳ ವ್ಯವಸ್ಥೆಗಳನ್ನ ಮಾಡಿದೀವಿ ಅಂತ ಹೇಳಿದ್ರಿ, ಸೊ ಆ ಒಂದು ಗ್ರಂಥಾಲಯಗಳನ್ನ ಅಲ್ಲಿರ್ತಕ್ಕಂತ ಒಂದು ಹಾಸ್ಟೆಲ್ ವಾರ್ಡ್ ಅನ್ನೇ ನಿರ್ವಹಣೆ ಮಾಡ್ತಾರೆ ಅಥವಾ ಪ್ರತ್ಯೇಕವಾಗಿ ಅದಕ್ಕೆ ಬೇರೆ ಸಿಬ್ಬಂದಿಗಳೇನಾದ್ರು ನಿರ್ವಹಣೆ ಮಾಡ್ತಾರಾ ಹೇಗೆ ಸರ್?
0: ಸರ್, ಇಲ್ಲ, ಅದಕ್ಕೆ ನಮ್ಮ ಹಾಸ್ಟೆಲ್ ನಿಲಯ ಪಾಲಕರೇ ನಿರ್ವಹಣೆ ಮಾಡ್ತಾರೆ.
1: ಸರ್, ಈಗ ತಾವು ಈ ಒಂದು ಪ್ರೀ ಮತ್ತು ಪೋಸ್ಟ್ ಮೆಟ್ರಿಕ್ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧ ಅಂದ್ರೆ ಎಷ್ಟೆಷ್ಟು ವಿದ್ಯಾರ್ಥಿಗಳು ಅಂದ್ರೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬಹುದು ಪ್ರೀ ಮತ್ತೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು?
0: ಸರ್, ನಮ್ಮಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ನಮಗೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಗ್ರೂಪ್ ಎಗೆ 3,500, ಗ್ರೂಪ್ ಬಿ 3,350, ಗ್ರೂಪ್ ಸಿ 2,100, ಗ್ರೂಪ್ ಡಿ 16,000. ಗ್ರೂಪ್ ಎ ಅಂತಂದರೆ ನಮಗೆ

0: ಪಿಜಿ ಎಲ್ಲ ಕೋರ್ಸ್ ಬರುತ್ತೆ. ಗ್ರೂಪ್ ಬಿ ಅಲ್ಲಿ ಸರ್ ನಮಗೆ ಪದವಿ ಎಲ್ಲ ಬರುತ್ತೆ. ಗ್ರೂಪ್ ಸಿ ಡಿಪ್ಲೊಮಾ ಈ ರೀತಿ ಹಂತ ಹಂತವಾಗಿ ನಮಗೆ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬರುತ್ತೆ. ಅದಕ್ಕೆ ಆದಂತೆ ಸ್ಕಾಲರ್ಶಿಪ್ ಅನ್ನ ನಿಗದಿಪಡಿಸಿರುತ್ತೆ.
1: ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಜೊತೆ ಕೂಡ ವಿದ್ಯಾರ್ಥಿ ವೇತನ ಕೂಡ ಪಡೆದುಕೊಳ್ಬಹುದು?
0: ಇಲ್ಲ ಸರ್, ನಮ್ಮಲ್ಲಿ ಹಾಸ್ಟೆಲ್ ಅಲ್ಲಿ ಅವಕಾಶ ಪಡೆದವರಿಗೆ ವಿದ್ಯಾರ್ಥಿ ವೇತನ
1: ಬರೋದಿಲ್ಲ. ಅಂದ್ರೆ ಹಾಸ್ಟೆಲ್ ಅಲ್ಲಿ ಪ್ರವೇಶ ಪಡೆದೇ ಬೇರೆ ವಿದ್ಯಾ ಅಂದ್ರೆ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಮಾತ್ರ ವಿದ್ಯಾರ್ಥಿ ವೇತನ ಪಡೆದುಕೊಳ್ಬಹುದು, ಹಾಸ್ಟೆಲ್ ಇರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಸರ್, ಹಾಗೇನೆ ಈಗ ಈ ಒಂದು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಏನಾದರೂ ಅವರುಗಳಿಗೆ ಅವಕಾಶ ಇದೆಯಾ ಅಥವಾ ಹೇಗೆ ಸರ್?
0: ಸರ್, ನಿರುದ್ಯೋಗಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದು ನಮ್ಮಲ್ಲಿ ಡಿ ದೇವರಾಜ ಅರಸು ನಿಗಮ ಅಲ್ಲಿ ಆರ್ಥಿಕವಾದಂತ ಸೌಕರ್ಯಗಳನ್ನ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನೋಡ್ಕೊಳ್ಳುತ್ತೆ ಸರ್.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ. ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಸಮುದಾಯ ಭವನಗಳ ನಿರ್ವಹಣೆ ಇರಬಹುದು, ಮತ್ತೆ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಇರಬಹುದು, ಮತ್ತೆ ವಿದ್ಯಾರ್ಥಿ ವೇತನಗಳ ಬಗ್ಗೆ ಇರಬಹುದು. ಈಗ ಜೊತೆಗೆ ತಾವು ಮಹಿಳೆಯರು ಕೂಡ ತಮ್ಮ ಅಂದ್ರೆ ಎಲ್ಲ ವಸತಿ ನಿಲಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ಕೂಡ ಮಹಿಳೆಯರೇ ಅಂತ ಹೇಳಿದ್ರಿ. ಈಗ ಹಾಸ್ಟೆಲ್ ವ್ಯವಸ್ಥೆ ಅಲ್ಲದೆ ಬೇರೆ ಏನಾದ್ರೂ ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣ ಅಂದ್ರೆ ಈಗ ನಿರ್ವಹಣೆ ಅಂದ್ರೆ ಬೇರೆ ಈಗ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಬೇರೆ ಬೇರೆ ತರದಲ್ಲಿ ಏನಾದ್ರೂ ಅವ್ರಿಗೆ ಆರ್ಥಿಕ ನೆರವು ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಅಂದ್ರೆ ಇದೆಯಾ ಅಥವಾ ಹೇಗೆ
0: ಸರ್? ಇದೆ, ಅದಕ್ಕೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇದೆ ಸರ್. ಅದರ ಮೂಲಕವಾಗಿ ಮಹಿಳೆಯರಿಗೆ ಸಣ್ಣ ಉದ್ಯಮ ಮತ್ತೆ ಅವ್ರದೇ ಆದಂತಹ ಉದ್ಯಮಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಕ್ಕೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಮೂಲಕ ಸಾಲ ಸೌಲಭ್ಯ, ನೇರ ಸಾಲ ಎಲ್ಲವನ್ನು ನೀಡಲಾಗುತ್ತದೆ ಸರ್.
1: ಓಕೆ, ಈಗ ವಿದ್ಯಾರ್ಥಿ ವೇತನಗಳ ಅಂದ್ರೆ ವಿದ್ಯಾರ್ಥಿ ನಿಲಯಗಳನ್ನ ಹುಡುಗರದು ಮತ್ತು ಹುಡುಗಿರದು ಎರಡರಲ್ಲೂ ಕೂಡ ಮಹಿಳೆಯರೇ ಕೂಡ ಕಾರ್ಯನಿರ್ವಹಿಸ್ತಾರ ಅಥವಾ ಪುರುಷರು ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಅವಸ್ಥೆ ಇದೆ?
0: ನಮ್ಮಲ್ಲಿ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪುರುಷರ ಪ್ರವೇಶ ಇಲ್ಲ ಸರ್. ಎಲ್ಲಾ ಕರ್ತವ್ಯ ನಿರ್ವಹಿಸುವರು ಮಹಿಳೆಯರು. ಬಾಲಕರ ಮೆಟ್ರಿಕ್ ಪೂರ್ವದಲ್ಲಿ ಅಲ್ಲಿ ಹೆಣ್ಮಕ್ಕಳು ಅಂತಂದ್ರೆ ಅಡಿಗೆಯವರಾಗಿ ನಿಲಯ ಪಾಲಕರು ಕರ್ತವ್ಯ ನಿರ್ವಹಿಸ್ತಾರೆ. ಮೆಟ್ರಿಕ್ ನಂತರದ ಬಾಲಕರಲ್ಲಿ ಅಂದ್ರೆ ಅಲ್ಲಿ ಹೆಚ್ಚಿಗಾಗಿ ಗಂಡು ಮಕ್ಕಳು ಕಾರ್ಯನಿರ್ವಹಿಸ್ತಾರೆ, ಅದ್ರ ಜೊತೆ ಹೆಣ್ಮಕ್ಕಳು ನಾವು ತೊಳ್ತೀವಿ, ಅಲ್ಲಿ ಅಂತ ಏನು ನಿರ್ಬಂಧ ಇಲ್ಲ.
1: ಓಕೆ, ಅಂದ್ರೆ ಅವ್ರಗಳಿಗೆ ಮಕ್ಕಳಿಗೆ ಈ ಒಂದು ರಜದ ಅವಧಿಯಲ್ಲೂ ಕೂಡ ತಮ್ಮ ವಸತಿ ನಿಲಯಗಳಲ್ಲಿ ಅವಕಾಶ ಇರುತ್ತೆ ಅಥವಾ ಶಾಲೆ ಪ್ರಾರಂಭ ಆದಾಗ ಮಾತ್ರ ಅವ್ರಗಳಿಗೆ ಅವಕಾಶ ಇರುತ್ತೆ ಹೇಗೆ ಸರ್?
0: ಸರ್, ಶಾಲಾ ಮತ್ತು ಕಾಲೇಜು ಪ್ರಾರಂಭ ಆದಾಗ ನಾವು ಅವಕಾಶವನ್ನು ಕೊಡ್ತೀವಿ. ಶಾಲೆ ಜೊತೆನೆ ನಮ್ಮ ಹಾಸ್ಟೆಲ್ಗಳು ಇರುತ್ತೆ ಸರ್. ಅಲ್ಲಿ ಶಿಕ್ಷಣ, ನಮ್ಮಲ್ಲಿ ವಸತಿ. ನಮ್ಮಲ್ಲಿ ವಸತಿ ಜೊತೆ ಮತ್ತೆ ಅವ್ರಿಗೆ ಗ್ರಂಥಾಲಯ, ಮತ್ತೆ ಶಿಕ್ಷಣ, ವೃತ್ತಿ ಮಾರ್ಗ, ಈ ರೀತಿ ಎಲ್ಲ ನಾವು ಹಾಸ್ಟೆಲ್ ಅಲ್ಲಿ ವ್ಯವಸ್ಥೆ.
1: ಅಂದ್ರೆ ಈಗ ನಿಮ್ದು ಜೂನ್ಗೆ ಶಾಲೆ ಪ್ರಾರಂಭ ಆಗುತ್ತೆ ಅಂದ್ರೆ ಆ ಒಂದು ಸಂದರ್ಭದಲ್ಲೇ ಕೂಡ ನಿಮ್ಮ ವಸತಿ ನಿಲಯಗಳ ಒಂದು ಪ್ರವೇಶಾತಿಗಳು ಕೂಡ ಶುರುವಾಗುತ್ತೆ.
0: ಜೂನ್ ಒಂದಕ್ಕೆ ನಮ್ಮ ಶಾಲಾ ಪ್ರಾರಂಭೋತ್ಸವ ಆಗಿದ್ರೆ ನಾವು ಜೂನ್ 27ರಿಂದ ನಾವೆಲ್ಲ ಸ್ವಚ್ಛತೆ ಎಲ್ಲ ಆಗಿ ಮಕ್ಕಳಿಗೆ 28ಕ್ಕೆ ನಾವು ರೆಡಿ ವೆಲ್ಕಮ್ ಮಾಡ್ಕೊಳ್ತೀವಿ.
1: ಸರ್, ಸಾಕಷ್ಟು ಮಾಹಿತಿಯನ್ನು ತಾವು ಕೂಡ ತಿಳಿಸ್ತೀರಿ. ಇದ್ರ ಜೊತೆಗೆ ಸರ್, ಈಗ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಒಂದು ಇಲಾಖೆಯಿಂದ ಸಿಗ್ತಕ್ಕಂಥ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಏನಾದರೂ ತಾವು ಮಾಹಿತಿಯನ್ನು ತಿಳಿಸ್ಬೋದು? ಏನೇನು ಯೋಜನೆಗಳಿದೆ, ಇದನ್ನು ಹೇಗೆ ಸಮರ್ಪಕವಾಗಿ ಬಳಸ್ಕೊಳ್ಬಹುದು ಸಮುದಾಯದ ಜನಗಳು ಅಂತ ತಾವು ಏನಾದರೂ ತಿಳಿಸ್ಬೋದು ಸರ್?
0: ಸರ್, ಹಿಂದುಳಿದ ವರ್ಗಗಳ ನಮ್ಮ ಇಲಾಖೆ ಮತ್ತು ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಮೂಲಕ ಹಿಂದುಳಿದ ವರ್ಗಗಳ ಇಲಾಖೆ ಇದು ನಮಗೆ ವಸತಿ ಮತ್ತು ವಿದ್ಯಾರ್ಥಿ ವೇತನ ಹಾಗೆ ಸಮುದಾಯ ಭವನ ಕಾರ್ಯಕ್ರಮ ಮತ್ತೆ ವಕೀಲರಿಗೆ ಏನು ನಮ್ಮ ಕಾನೂನು ಪದವೀಧರ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ನಾವು ಏನು ಅವರು ಪ್ರಾಕ್ಟೀಸ್ ಮಾಡ್ತಾರೆ ಆ ಟೈಮಲ್ಲಿ ಸ್ಟೈಫಂಡ್ ಕೊಡ್ತೀವಿ. 4 ವರ್ಷ ಪ್ರತಿ ವರ್ಷ 4,000 ಒಂದು ಜಿಲ್ಲೆಯಿಂದ ನಾವು 10 ಮಕ್ಕಳಿಗೆ ಕೊಡ್ತೀವಿ. ಅಲ್ಲಿ ಮಹಿಳೆಯರಿಗೆ 33% ನಾವು ರಿಸರ್ವೇಷನ್ ಕೊಡ್ತೀವಿ, ಅದು ಕಾನೂನು ಪದವೀಧರ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿ PhD ಪ್ರಾಕ್ಟೀಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ನಾವು ಅವರಿಗೂ 3 ವರ್ಷ ಅಂದ್ರೆ ಅವರ ಕೋರ್ಸು ಯಾವ ಕೋರ್ಸ್ ಮುಗಿಯುವವರೆಗೂ ಅಥವಾ ಗರಿಷ್ಠ 3 ವರ್ಷ ಪ್ರತಿ ತಿಂಗಳು ಅವರಿಗೂ 10,000 ನಾವು ಸ್ಟೈಪೆಂಡ್ ಅನ್ನ ಕೊಡ್ತೀವಿ. ಮತ್ತೆ ವಿದೇಶಿ ವ್ಯಾಸಂಗ ಆ ಸ್ಕೀಮು ನಮ್ಮಲ್ಲಿ ಇದೆ ಸರ್, ಅದು 2 ವರ್ಷ ಆಯ್ತು, ಅದು ನಡೀತಾ ಈ ವರ್ಷ ಹೋದ ವರ್ಷ ಇನ್ನು ನೋಟಿಫಿಕೇಶನ್ ಆಗಿ ಮಾಡ್ತೀನಿ ಅಂತ ಹೇಳಿದಾರೆ, ಇನ್ನೂ ಆಗಿಲ್ಲ. ಆ ಕೋರ್ಸ್ ಆ ಸ್ಕೀಮು ನಮ್ಮಲ್ಲಿ ವಿದೇಶಿ ವ್ಯಾಸಂಗ ಗ್ರಾಮೀಣ ಭಾಗದಲ್ಲಿ ಎಲ್ಲಾ ನಮ್ಮ ಹಿಂದುಳಿದ ವರ್ಗಗಳ ಏನ್ ಸಮುದಾಯದ ವಿದ್ಯಾರ್ಥಿಗಳು ವಿದೇಶದಲ್ಲಿ PG ಮತ್ತೆ PhD ಅನ್ನು ಮಾಡ್ಕೊಳ್ಳೋಕೆ ನಮ್ಮ ಇಲಾಖೆಯಿಂದ ಅವಕಾಶ ಇದೆ.
1: ಅಂದ್ರೆ ಈಗ ತಾವು ಹೇಳಿದಂಗೆ PhD ಮತ್ತೆ ಕಾನೂನು ಪದವಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಕೂಡ ತಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗುತ್ತೆ ಅಥವಾ ವರ್ಷಕ್ಕೆ ಮಾತ್ರ?
0: ಪ್ರತಿ ತಿಂಗಳು ಅಂದ್ರೆ ನಮ್ಮಲ್ಲಿ ಪ್ರತಿ ವರ್ಷ ನಾವು ಒಂದು ಕಮಿಟಿ ಇದೆ, ಆ ಕಮಿಟಿ ಮೂಲಕ ನಾವು ಅವರಿಗೆ ನಾವು ಇಲಾಖೆಯಿಂದ ಅರ್ಜಿ ಆಹ್ವಾನ ಮಾಡಿಕೊಂಡು ಆ ಅರ್ಜಿಯನ್ನ ನಾವು ಪರಿಶೀಲನೆ ಮಾಡಿ ಕಮಿಟಿ ಮುಂದೆ

0: ಕೊಡ್ತೀವಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ಇರ್ತಾರೆ. ಅವರ ಮೂಲಕ ನಾವು ಕಾನೂನು ಪದವೀಧರು ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರ ಸೀನಿಯರ್ಸ್ ಹತ್ರ, ಅವರನ್ನ ನಾವು ಆ ಕಮಿಟಿ ಮೂಲಕ ಆಯ್ಕೆ ಮಾಡ್ಕೊಳ್ತೀವಿ. ಒಂದು ವರ್ಷಕ್ಕೆ ನಾವು ಒಂದು ಜಿಲ್ಲೆಯಿಂದ 10 ಮಕ್ಕಳಿಗೆ ಆಯ್ಕೆ ಮಾಡ್ಕೊಳ್ತೀವಿ. ಅದರಲ್ಲಿ 33% ಹೆಣ್ಮಕ್ಕಳು.
1: ಅಂದ್ರೆ 10 ಮಕ್ಕಳು ಆಯ್ಕೆ ಆಗೋದ್ರಲ್ಲಿ 33%
0: ಮಹಿಳೆಯರು
1: ಇರ್ತಾರೆ. ಅಂದ್ರೆ ಜಿಲ್ಲೆಗೆ 10 ಮಕ್ಕಳು ಮಾತ್ರ ಆಯ್ಕೆ ಮಾಡ್ತಾರೆ. ಹೇಗೆ ಸರ್, ಯಾವ ತರ ಆಯ್ಕೆ ಪ್ರಕ್ರಿಯೆ ಮಾಡ್ತೀರಾ?
0: ಅದಕ್ಕೊಂದು ಕಮಿಟಿ ಇದೆ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳು, ಮತ್ತೆ ಬಾರ್ ಕೌನ್ಸಿಲ್ ಅಧ್ಯಕ್ಷರು, ಮತ್ತೆ ಲೀಗಲ್ ನ್ಯಾಯಾಧೀಶರು, ಇದಕ್ಕೆ ಈ ಕಮಿಟಿ ಮೂಲಕ ನಾವು ಸದಸ್ಯ ಕಾರ್ಯದರ್ಶಿ ಇರ್ತವೆ ಅಲ್ಲಿ ಅವರಿಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲು.
1: ಓಕೆ, ಸೊ ಒಂದು ಒಂದು ಸರಿ ಆಯ್ಕೆ ಆದಂತಹ ವ್ಯಕ್ತಿ 3 ವರ್ಷದ ತನಕ ತನಕ ಪಡಿಬಹುದು. ಅವ್ರಿಗೆ ಪ್ರತಿ ವರ್ಷ ಕೂಡ ಇರುತ್ತೆ.
0: ಹೌದು ಸರ್, ಅವರು ಪ್ರಾಕ್ಟೀಸ್ ಮಾಡ್ತಾ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅವು ಅಟೆಂಡೆನ್ಸ್ ಅನ್ನ ನಮ್ಮ ಇಲಾಖೆಗೆ ಸಲ್ಲಿಸಿದ್ರೆ ನಾವು ಅಟೆಂಡೆನ್ಸ್ ಮೂಲಕ ಅದನ್ನ ತೆಗೆದುಕೊಂಡು ಅವರಿಗೆ ನಾವು ಪೇಮೆಂಟ್ ಅನ್ನ ಮಾಡೋ ವ್ಯವಸ್ಥೆ ಮಾಡ್ತೀವಿ.
1: ಓಕೆ, ಅಂದ್ರೆ ಈಗ ಒಂದ್ ವೇಳೆಗೆ ತಾವು ಹೇಳಿದ್ರಿ ಬರೀ ಜಿಲ್ಲೆಯಿಂದ 10 ಮಕ್ಕಳನ್ನ ಮಾತ್ರ ನಾವು ಆಯ್ಕೆ ಮಾಡ್ತಕ್ಕ ಆಯ್ಕೆ ಮಾಡ್ತಕ್ಕಂತ ವ್ಯವಸ್ಥೆ ಇದೆ, ಸಾಕಷ್ಟು ಅರ್ಜಿಗಳು ಬರ್ತವೆ. ಈಗ ಈ ವರ್ಷ ಹಾಕಿದಂತಹ ಅರ್ಜಿನ ಮತ್ತೆ ಅವ್ರು ಆಗ್ಲಿಲ್ಲ ಈ ವರ್ಷ ಅಂದಾಗ ಮುಂದಿನ ವರ್ಷನೂ ಕೂಡ ಅವ್ರು ಅಪ್ಲೈ ಮಾಡಬಹುದು ಅಥವಾ ಆ ವರ್ಷಕ್ಕೆ ಮಾತ್ರ ಸೀಮಿತನೇ? ಹೇಗೆ ಸರ್?
0: ಸರ್, ನಮಗೆ ಅವರಿಗೆ ವಯಸ್ಸಿನ ಒಂದು ಇದು ಇದೆ, 38 ವರ್ಷದ ಒಳಗಡೆ ಹಾಕ್ತಾ ಇರಬಹುದು ಸರ್, ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಅಪ್ಲೈ ಮಾಡಬಹುದು.
1: ಸೊ 38 ವರ್ಷದ ತನಕ ಕೂಡ ಅವ್ರಿಗೆ ಅವಕಾಶ ಇದೆ. ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ. ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ ಅದ್ರಲ್ಲಿ ಪ್ರಮುಖವಾಗಿ ವಸತಿ ನಿಲಯ ಮತ್ತೆ ಒಂದು ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ ತಾವು ಹೇಳಿದ್ರಿ ಸರ್. ಸರ್, ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಮ್ಮ ಇಲಾಖೆ ಕುರಿತು ಏನಾದರೂ ಸಂದೇಶ ನೀಡೋದಿದ್ರೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ಸರ್?
0: ಸರ್, ನಮ್ಮ ಇಲಾಖೆ ಶಿಕ್ಷಣಕ್ಕಾಗಿ ಮೀಸಲಾಗಿರುವಂತಹ ಇಲಾಖೆ, ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತು ನೀಡಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕಾಗಿರೋ ಸಲುವಾಗಿ ನಮ್ಮ ಈ ಇಲಾಖೆಯ ಮುಖ್ಯ ಉದ್ದೇಶ ಸರ್, ವಸತಿ ಇಲಾಖೆಯ ಮುಖ್ಯ ಉದ್ದೇಶ ಇದು. ಇದನ್ನ ನಾವು ಎಲ್ಲಾ ನಮ್ಮ ಜನರಿಗೆ ತಲುಪಿಸುವಂತಹ ಕೆಲಸ ನಾವು ಮಾಡ್ತೀವಿ.
1: ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯಲ್ಲಿ ಪ್ರಮುಖವಾಗಿ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಪಡೆದುಕೊಳ್ಬೇಕು, ಪ್ರಮುಖವಾಗಿ ತಮ್ಮ ಒಂದು ವಸತಿ ನಿಲಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತದೆ ವಸತಿ ನಿಲಯಗಳು, ಆ ಒಂದು ವಸತಿ ನಿಲಯಗಳ ಒಂದು ಸೌಲಭ್ಯವನ್ನ ಮಕ್ಕಳು ಹೇಗೆ ಪಡೆದುಕೊಳ್ಬೇಕು ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ಸರ್. ತಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಅವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಇದೇ ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ.

ಮಸೂದೆ 2026 ಮಂಡನೆ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಮೊಲ್ಡೋವಾ ಅಧ್ಯಕ್ಷೆ ಮಾಯಾ ಸಂಧು ಇಂದು ಚಿಸಿನೌದಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವ್ಯಾಪಾರ ಮತ್ತು ಹೂಡಿಕೆ, ಕೃಷಿ, ಆರೋಗ್ಯ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಕೃತಕ ಬುದ್ದಿಮತ್ತೆ ಮತ್ತು ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ

0: ಸರಪಳಿಗಳನ್ನು ಬಲಪಡಿಸಲು ಉಭಯ ನಾಯಕರು ಒಪ್ಪಿಗೆ ಸೂಚಿಸಿದರು. ಕೃತಕ ಬುದ್ಧಿಮತ್ತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ವಿಶೇಷ ಕೋರ್ಸುಗಳು ಸೇರಿದಂತೆ ಮಾಲ್ಡೋವಾ ವೃತ್ತಿಪರರಿಗೆ ಭಾರತ ಐಟಿಇಸಿ ತರಬೇತಿ ಸ್ಪಾಟ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುತ್ತದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದರು. ಭಾರತದ ವಿದೇಶಿ ಸೇವಾ ಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸೈಬರ್ ರಾಜತಾಂತ್ರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವರು ಇದೇ ವೇಳೆ ಮಾಲ್ಡೋವಾ ರಾಜತಾಂತ್ರಿಕರನ್ನು ಆಹ್ವಾನಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಹಲವು ಬಾರಿ ಮುಂದೂಡಲ್ಪಟ್ಟವು. ಬೆಳಿಗ್ಗೆ 11 ಗಂಟೆಗೆ ಲೋಕಸಭೆಯಲ್ಲಿ ದಿನದ ಕಲಾಪ ಆರಂಭವಾದಾಗ ಇತ್ತೀಚೆಗೆ ನಿಧನರಾದ 6 ಮಾಜಿ ಸದಸ್ಯರಿಗೆ ಸದನ ಶ್ರದ್ಧಾಂಜಲಿ ಸಲ್ಲಿಸಿತು. ಕತಾರ್ನ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರಿಗೆ ಸಹ ಸದನ ಶ್ರದ್ಧಾಂಜಲಿ ಸಲ್ಲಿಸಿತು. ಭಾರತ ಕತಾರ್ ಸಂಬಂಧಗಳನ್ನು ಬೆಸೆಯುವಲ್ಲಿ ಶೇಖ್ ಮೊಹಮ್ಮದ್ ಬಿನ್ ಖಲೀಫಾ ಅಲ್ ಥಾನಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರು 18 ವರ್ಷಗಳ ಕಾಲ ಕತಾರ್ನ ಅಮೀರ್ ಆಗಿ ಸೇವೆ ಸಲ್ಲಿಸಿದ್ದರು ಮತ್ತು ಆಧುನಿಕ ಕತಾರ್ಗೆ ಅಡಿಪಾಯ ಹಾಕಿದ್ದರು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಸಂತಾಪ ಸೂಚಕದ ನಂತರ ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದಾಗ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯವನ್ನು ಎತ್ತಿದರು. ಸದನದ ಸುಗಮ ಕಾರ್ಯನಿರ್ವಹಣೆಗೆ ಸಹಕರಿಸುವಂತೆ ಮತ್ತು ಸಭ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಪ್ರತಿಪಕ್ಷಗಳನ್ನು ಓಂ ಬಿರ್ಲಾ ಒತ್ತಾಯಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆ ಮುಂದುವರಿಸಿದರು. ಈ ವೇಳೆ ಸ್ಪೀಕರ್ ಸದನವನ್ನು ಮುಂದೂಡಿದರು. ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು. ಇದರಿಂದಾಗಿ ಸ್ಪೀಕರ್ 30 ಗಂಟೆಗಳ ಕಾಲ ಸದನವನ್ನು ಮುಂದೂಡಬೇಕಾಯಿತು. ಎರಡನೇ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ದಿಲೀಪ್ ಸೈಕಿಯಾ ಸದನದಲ್ಲಿ ಆರೋಗ್ಯಕರ ಚರ್ಚೆ ನಡೆಯಬೇಕು ಎಂದು ಹೇಳಿ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ ಕಾರಣ ಸದನವನ್ನು ಮಧ್ಯಾಹ್ನ 1 ಗಂಟೆಗೆ ಮುಂದೂಡಲಾಯಿತು. ಪದೇ ಪದೇ ಮುಂದೂಡಿಕೆಯಾಗಿ 6ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 3 ಗಂಟೆಗೆ ಲೋಕಸಭೆ ಸಭೆ ಸೇರಿದಾಗ ಸದನದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗಿ ಪೀಠಾಸೀನಾಧಿಕಾರಿ ಅಂತಿಮವಾಗಿ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ರಾಜ್ಯಸಭೆಯಲ್ಲಿಯೂ ಇದೇ ಪರಿಸ್ಥಿತಿ ಇತ್ತು. 5ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2:30ಕ್ಕೆ ಮೇಲ್ಮನೆ ಸಭೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ನಿಗದಿತ ವ್ಯವಹಾರ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ನೀಟ್ ವಿಷಯದ ಕುರಿತು ಇಂದು ಸದನ 6 ಬಾರಿ ಮುಂದೂಡಲ್ಪಟ್ಟಿತು. ರಾಜ್ಯಸಭೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಹೊಸದಾಗಿ ಆಯ್ಕೆಯಾದ ಸದಸ್ಯರ ಪ್ರಮಾಣ ವಚನದೊಂದಿಗೆ ಕಲಾಪ ಪ್ರಾರಂಭವಾಯಿತು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆ ವಿಷಯವನ್ನು ಎತ್ತಲು ಪ್ರಯತ್ನಿಸಿದರು. ಆದರೆ ಗದ್ದಲ ಉಂಟಾದ ಕಾರಣ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮೊದಲು ಮಧ್ಯಾಹ್ನ 12 ಗಂಟೆಯವರೆಗೆ, ನಂತರ 12:30ರವರೆಗೆ ಹಾಗೂ ಮತ್ತೆ ಮಧ್ಯಾಹ್ನ 12:50ರವರೆಗೆ ಮುಂದೂಡಿದರು. ಮಧ್ಯಾಹ್ನ 2 ಗಂಟೆಗೆ ಸದನ ಮತ್ತೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮೊದಲು 2:30ರವರೆಗೆ ಮತ್ತು ನಂತರ ಅಂತಿಮವಾಗಿ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪೆಟ್ರೋಲ್ನಲ್ಲಿ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಿಸುವ ಕುರಿತು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ರಾಜ್ಯಸಭೆಯಲ್ಲಿ ಇಂದು ಲಿಖಿತ ಉತ್ತರ ನೀಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಎಥೆನಾಲ್ ಮಿಶ್ರಣವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವೈಜ್ಞಾನಿಕ ಹಾಗೂ ತಾಂತ್ರಿಕ ಅಧ್ಯಯನಗಳು ಮತ್ತು ಸಂಬಂಧಿತ ಎಲ್ಲರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. E20 ಹೊಸದಾಗಿ ಅಥವಾ ಹಠಾತ್ ಪರಿಚಯಿಸಲಾದ ಇಂಧನವಲ್ಲ. ಎಥೆನಾಲ್ ಅನ್ನು ಜಾಗತಿಕ ಮಟ್ಟದಲ್ಲಿ 100 ಶತಮಾನಕ್ಕೂ ಹೆಚ್ಚು ಕಾಲ ಸಾರಿಗೆ ಇಂಧನವಾಗಿ ಬಳಸಲಾಗುತ್ತಿದ್ದು ಭಾರತದಲ್ಲಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು 2001ರಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಆರಂಭಗೊಂಡಿತು ಎಂದು ಹೇಳಿದರು.

ಎಥೆನಾಲ್ ಮಿಶ್ರಣವನ್ನು ಹಂತ ಹಂತವಾಗಿ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಹಿತಾಸಕ್ತಿ ಪಕ್ಷಗಳ ಸಮಾಲೋಚನೆಯ ಆಧಾರದ ಮೇಲೆ ಹೆಚ್ಚಿಸಲಾಗಿದೆ. 2013-14 ಶೇಕಡಾ 1.53% ಎಥೆನಾಲ್ ಮಿಶ್ರಣವು 2025-26 ಶೇಕಡಾ 20%ಕ್ಕೆ ಏರಿಕೆಯಾಗಿದೆ ಎಂದು ಹರ್ದೀಪ್ ಸಿಂಗ್ ಪುರಿ ತಿಳಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956 ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ಮಸೂದೆಯು ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಈಗಿನ 33-37 ಹೆಚ್ಚಿಸಲು ಅವಕಾಶ ಕಲ್ಪಿಸುತ್ತದೆ. ಈ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 33-37 ಹೆಚ್ಚಿಸುವ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ತನಿಖೆಗೆ ಎಸ್ಐಟಿ ಸ್ಥಾಪಿಸಬಹುದೇ ಎಂಬುದರ ಕುರಿತು ಸೂಚನೆಗಳನ್ನು ಪಡೆಯುವಂತೆ ಸಾಲಿಸಿಟರ್ ಜನರಲ್ ಅವರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವನ್ನು ರಾಜಕೀಯಗೊಳಿಸದಂತೆಯೂ ಅದು ಪಕ್ಷಗಳನ್ನು ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವು ಅಪರಾಧದ ಒಂದು ಸರಳ ಪ್ರಕರಣವಾಗಿದ್ದು ಸರಿಯಾದ ತನಿಖೆಯನ್ನು ಖಚಿತಪಡಿಸಿಕೊಳ್ಳುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಆರೋಪಗಳ ತನಿಖೆಗಾಗಿ ಎಸ್ಐಟಿ ರಚಿಸಲಾಗಿದೆ ಮತ್ತು ಈಗ ರಾಜ್ಯ ಪೊಲೀಸರು ಅದರ ತನಿಖೆ ನಡೆಸುತ್ತಿದ್ದಾರೆ ಎಂದು ಸಾಲಿಸಿಟರ್ ಜನರಲ್ ನ್ಯಾಯಾಲಯಕ್ಕೆ ತಿಳಿಸಿದರು. ಈ ತಿಂಗಳ 27 ಸುಪ್ರೀಂಕೋರ್ಟ್ ಮತ್ತೆ ಅರ್ಜಿಯನ್ನು ವಿಚಾರಣೆ ನಡೆಸಲಿದೆ. ಆಗ ಉತ್ತರ ಪ್ರದೇಶ ಸರ್ಕಾರ ಈ ವಿಷಯದಲ್ಲಿ ಎಸ್ಐಟಿ ತನಿಖೆಯ ಬಗ್ಗೆ ತಿಳಿಸಲಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಬಗ್ಗೆ ನ್ಯಾಯಯುತ ಮತ್ತು ಕಾಲಮಿತಿಯ ತನಿಖೆಯನ್ನು ಕೋರಿ ಸಲ್ಲಿಸಲಾದ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ಇಂದು ನವದೆಹಲಿಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು ವೇಗವಾಗಿ ಬೆಳೆಯುತ್ತಿರುವ ಭಾರತದ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸಹಕಾರದ ಅವಕಾಶವನ್ನು ಅನ್ವೇಷಿಸುವ ಕುರಿತು ಉಭಯ ಸಚಿವರು ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 443 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,709 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 96 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,239 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.45 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.

0: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್, ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
0: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
0: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ನಮಸ್ಕಾರ ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪರ್ಟ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ,
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ.

0: ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900551119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900551119. ನಮಸ್ಕಾರ, ಶುಭರಾತ್ರಿ.